ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948ನೇ ಶಕವರ್ಷ ಜ್ಯೇಷ್ಠ ಮಾಸದ ನಾಲ್ಕನೇ ದಿನ ಅಂದರೆ 2026ನೇ ಇಸವಿ ಮೇ ತಿಂಗಳ 25ನೇ ತಾರೀಕು ಸೋಮವಾರ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 625 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್. ಆತ್ಮೀಯ ಶ್ರೋತೃಗಳಿಗೆಲ್ಲ ಮೀನಾಯನ್ ಮಾಡುವ ನಮಸ್ಕಾರ ಹಾಗೂ ಶುಭೋದಯ. ಈಗ ವೇಳೆ 5:58

ಆಕಾಶವಾಣಿ ಭದ್ರಾವತಿ, ಸಮಯ 6:10. ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ವಿವರಣೆ. ಈ ಬೆಳಿಗ್ಗೆ 6:10 ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ, 6:35 ಕರುನಾಳು ಬಾಬಳಿಕೆ, ಡಾಕ್ಟರ್ ಗುರುರಾಜ್ ಕರ್ಜಗವೆಯಿಂದ ಕಥನಗಳನ್ನು ಆಲಿಸುವಿರಿ. 6:40 ನೇಗಿಲು ಮಡಿತ ಕಾರ್ಯಕ್ರಮದಲ್ಲಿ ಮೈಕ್ರೋರೇಸಿಯಾ ಶಿಲೀಂಧ್ರ ಬೆಳವಣಿಗೆಗೆ ಹೇಗೆ ಸಹಾಯಕಾರಿ, ಈ ಕುರಿತು ಮಾಹಿತಿ ನೀಡಿದ್ದಾರೆ ಇರ್ವಕಿ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ಮಲ್ಲಮ್ಮ. 6:45 ಶ್ರೀ ಕೆರೆಗೋಡಿ ರಂಗಾಪುರ ಸೇವಾ ಚಟುವಟಿಕೆಗಳು, ಈ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 6:50 ಹೆಲ್ತ್ ಅಂಡ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಪೋಷಕಾಂಶ ಪೂರಕಗಳ ಅಗತ್ಯ, ಈ ಕುರಿತು ಮಾಹಿತಿ ನೀಡಿದ್ದಾರೆ ಡಾಕ್ಟರ್ ವಿನೋದ್ ಕುಮಾರ್. ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. 7:00 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಶ್ರೀ ಕೆರೆಗೋಡಿ ಶ್ರೀಮಠದ ಕಾರ್ಯಕ್ರಮಗಳು. 7:45 ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಚಿತ್ರಗೀತೆಗಳು ಮೂಡಿಬರಲಿವೆ. 8:45 ಪ್ರಾಯೋಜಿತ ಕಾರ್ಯಕ್ರಮ ಎಲ್ಲರಿಗೂ ಆರೋಗ್ಯ, ಇದರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಆರೋಗ್ಯ ದಿನ, ಈ ಕುರಿತು ಶಿವಮೊಗ್ಗದ ಕಣ್ಣಿನ ತಜ್ಞರಾದ ಡಾಕ್ಟರ್ ಭಾರತಿ ಚಂದ್ರಕಾಂತ್ ಅವರಿಂದ ಮಾಹಿತಿ ಕೇಳಬಹುದು. ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 9:00 ಪಕ್ಷಿ ಪ್ರಪಂಚ, ಮಾಹಿತಿ ನೀಡುತ್ತಾರೆ ಶ್ರೀನಿಧಿ ಆರ್ಕೆ. ಪರಿಚಯಿಸುವ ಪಕ್ಷಿ ಜಾತಕ ಪಕ್ಷಿ. 9:45 ನನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಪಾತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಹಾಡು ಮಾತಾಡು.

ಹನ್ನೊಂದು ಗಂಟೆಗೆ ಭಾವಗೀತೆಗಳ ಕಾರ್ಯಕ್ರಮ, ಹನ್ನೊಂದುವರೆ ಗಂಟೆಗೆ ಸೇವಾ ಮಾಹಿತಿ, ಹನ್ನೊಂದು ಗಂಟೆ 45 ನಿಮಿಷಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹೊಸನಗರ ತಾಲೂಕು ಬಟ್ಟೆ ಮಲ್ಲಪ್ಪದ ಶ್ರೀ ಆಂಜನೇಯ ಜೋಗಿ ಮತ್ತು ತಂಡದವರಿಂದ ಕಿನ್ನರಿ ಪದವನ್ನು ಆಲಿಸುವಿರಿ. 11:55 ಆರೋಗ್ಯ ಅಡಿಗೆ, ಮಹಿಳೆಯರಿಗೆ ಆರೋಗ್ಯಯುತ ಅಡಿಗೆ ಮಾಡುವ ಕ್ರಮಗಳನ್ನು ಹಾಗೂ ಅಡಿಗೆಗೆ ಬಳಸುವ ಪದಾರ್ಥದಲ್ಲಿನ ಪೌಷ್ಟಿಕಾಂಶದ ಮಹತ್ವ ತಿಳಿಸುವ ಕಾರ್ಯಕ್ರಮ ಸರಣಿ. ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್. ಇಂದಿನ ಅಡುಗೆ ಆಲೂ ಬೆಂಡೆ ಪಲ್ಯ. 12:05 ವನಿತಾ ವಿಹಾರ ಕಾರ್ಯಕ್ರಮ. ಇದರಲ್ಲಿ ಕತೆ ಪ್ರೇಮ ಸಾಫಲ್ಯ ಬರೆದು ಪ್ರಸ್ತುತಪಡಿಸುತ್ತಾರೆ ಮಾಲತಿ ಮುದಕವಿ. ನಂತರ ಪಾರ್ಟುಗಳ ಪರದಾಟ, ಪ್ರಬಂಧ ವಾಚನ ಮಧುರ ಕರ್ಣ ಅವರಿಂದ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರೀ ಎಕಲಾಂಸಿಯ ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾ ಶಿಲ್ಪಾ ಎನ್ ಅವರೊಂದಿಗೆ ಮಾತುಕತೆ. ಮಾತುಕತೆಯಲ್ಲಿ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 1 ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪಿಎಂ ಮಿಷನ್, ಪ್ರಧಾನಮಂತ್ರಿಗಳ ತೋಟಗಾರಿಕೆ ಅಭಿವೃದ್ಧಿ ಮಿಷನ್, ಈ ಕುರಿತು ಮಾಹಿತಿ. 1:20 ಚಿತ್ರಗೀತೆಗಳ ಕಾರ್ಯಕ್ರಮ, 2:40 ಹಿಂದಿ ಪಾಠ. ಈ ಮಧ್ಯಾಹ್ನ 3:01 ಚಾಟ್ ಶೋ. ನಾಲ್ಕು ಗಂಟೆ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 5 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ರಾಷ್ಟ್ರಪತಿ ಭವನದಲ್ಲಿ ನಡೆದ ಕಾರ್ಯಕ್ರಮದ ವಿವರಣೆ. ಈ ಸಂಜೆ 6:30 ಜಿಲ್ಲಾ ವಾರ್ತಾ ಪತ್ರ, 6:51 ಕಿಸಾನ್ ಮಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಪ್ರಸಕ್ತ ಹಂಗಾಮಿನಲ್ಲಿ ಅಡಿಕೆ ಬೆಳೆ ಬೇಸಾಯ ಕ್ರಮಗಳ ಕುರಿತು ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗ ನವಿಲೆಯ ಹಿರಿಯ ಸಹಾಯಕ ಸಂಶೋಧಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸುದೀಪ್ ಎಚ್ ಪಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ ಎಂ ಸುಧಾಕರ್. ನಂತರ ಪರಿಸರ ಗೀತೆ ಕೇಳಲಿದ್ದೀರಿ. 7:45 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 8 ಗಂಟೆಗೆ ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ. ಈ ರಾತ್ರಿ 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಮನೋಹರ್ ಪಟ್ವರ್ಧನ್ ಅವರಿಂದ ಗಾಯನ ಕೇಳಲಿದ್ದೀರಿ. 10 ಗಂಟೆಗೆ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲೂ ನೋಡಬಹುದು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನಿಗೆ ರಾವಣನ ಹತ್ಯೆಯಿಂದಾಗಿ ಬ್ರಹ್ಮಹತ್ಯೆ ದೋಷ ಉಂಟಾಗುತ್ತೆ. ಅದರ ಒಂದು ನಿವಾರಣೆಗಾಗಿ ಶ್ರೀರಾಮಚಂದ್ರನು ಕಾವೇರಿ ನದಿಯ ದಡದಲ್ಲಿರುವ ಈ ಸ್ಥಳಕ್ಕೆ ತಮ್ಮ ಗುರು ವಸಿಷ್ಠರ ಒಂದು ಆದೇಶದಂತೆ ಬಂದು ತನ್ನ ಬ್ರಹ್ಮಹತ್ಯ ದೋಷವನ್ನ ನಿವಾರಣೆ ಮಾಡಿಕೊಳ್ತಾರೆ. ಯಾವುದ ಸ್ಥಳ ಅಂತಂದ್ರೆ ಹಾಸನ ಜಿಲ್ಲೆಯಲ್ಲಿರುವ ಅರಕಲಗೂಡು ತಾಲೂಕಿನ ರಾಮನಾಥಪುರ. ರಾಮನಾಥಪುರದಲ್ಲಿರುವ ಶ್ರೀರಾಮೇಶ್ವರ ದೇಗುಲ, ಇಲ್ಲಿ ಶ್ರೀರಾಮಚಂದ್ರರು ಬಂದಾಗ ಅಲ್ಲಿ ಅಗಸ್ತ್ಯರು ಇದ್ದು ಅವರು ಉದ್ಭವ ಶಿವಲಿಂಗದ ಬಗ್ಗೆ ತಿಳಿಸುತ್ತಾರೆ. ಈ ಶಿವಲಿಂಗವನ್ನ ಪೂಜಿಸುವ ಮೂಲಕ ತಮ್ಮ ಬ್ರಹ್ಮಹತ್ಯಾ ದೋಷವನ್ನ ಶ್ರೀರಾಮಚಂದ್ರರು ಪರಿಹಾರ ಮಾಡಿಕೊಂಡ್ರು ಅಂತ ಹೇಳಿ ಇಲ್ಲಿನ ಸ್ಥಳ ಪುರಾಣದಿಂದ ನಮಗೆ ತಿಳಿದುಬರುತ್ತೆ. ಮತ್ತಷ್ಟು ಮಾಹಿತಿಯನ್ನ ಮಾಡಿಕೊಳ್ಳೋಣ. ಮತ್ತೊಂದು ಭಕ್ತಿ ರಚನೆಯ ನಂತರ ಬಿ ಕೆ ಸುಮಿತ್ರಾ ಅವರ ಸ್ವರದಲ್ಲಿ ಬಸವೇಶ್ವರರ ವಚನ, ಎಲ್ಲಿ ನೋಡಿದಡಲ್ಲಿ

ಗೀತಾರಾಧನ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ. ನಾವಿಂದು ಹಾಸನ ಜಿಲ್ಲೆಯ ರಾಮನಾಥಪುರದ ಕ್ಷೇತ್ರದ ಪರಿಚಯವನ್ನು ಮಾಡಿಕೊಳ್ತಾ ಇದ್ವಿ.

ಈ ರಾಮನಾಥಪುರ ಅಂತ ಹೇಳಿ ಹೆಸರು ಬರೋದಕ್ಕೆ ಕಾರಣ ಅಂತಂದ್ರೆ ಶ್ರೀರಾಮಚಂದ್ರರು ಇಲ್ಲಿ ಬಂದು ಪಾದವನ್ನು ಸ್ಪರ್ಶ ಮಾಡಿದ್ರಿಂದ. ಮೊದಲು ಈ ಒಂದು ಕ್ಷೇತ್ರವನ್ನ ವಾಸವಾಪುರಿ ಅಂತ ಹೇಳಿ ಕರೆಯಲಾಗ್ತಿತ್ತು. ಇಲ್ಲಿರುವಂತಹ ಶಿವಲಿಂಗವನ್ನ ರಾಮೇಶ್ವರ ಎಂದು, ಹಾಗೇನೆ ವಾಸವಾಪುರಿಯು ಮುಂದೆ ಶ್ರೀರಾಮಚಂದ್ರರ ಒಂದು ಪಾದಸ್ಪರ್ಶದಿಂದ ರಾಮನಾಥಪುರ ಅಂತ ಹೇಳಿ ಕರೆಸಿಕೊಳ್ಳುತ್ತೆ. ಇನ್ನು ಇಲ್ಲಿ ರಾಮನೇಶ್ವರ ದೇವಗಳದ ಒಟ್ಟಿಗೆ ಹಲವಾರು ಪುರಾಣ ಪ್ರಸಿದ್ಧ ದೇವಾಲಯಗಳನ್ನು ನಾವು ಕಾಣಬಹುದು. ಶ್ರೀ ಪ್ರಸನ್ನ ಸುಬ್ರಹ್ಮಣ್ಯೇಶ್ವರ, ಶ್ರೀ ಅಗಸ್ತ್ಯೇಶ್ವರ ದೇವಾಲಯ, ವನ್ಹಿ ಪುಷ್ಕರಣಿ, ಪಟ್ಟಾಭಿರಾಮ ದೇಗುಲ, ವ್ಯಾಸಾಂಜನೇಯ ದೇಗುಲಗಳನ್ನು ನಾವು ಈ ಒಂದು ರಾಮನಾಥಪುರದ ಈ ಕ್ಷೇತ್ರದಲ್ಲಿ ಕಾಣಬಹುದು. ಮತ್ತಷ್ಟು ವಿಶೇಷತೆಗಳನ್ನು ತಿಳ್ಕೊಳ್ಳೋಣ. ಮತ್ತೊಂದು ಭಕ್ತಿ ರಚನೆಯ ನಂತರ ವಾದಿರಾಜರ ರಚನೆ, ಹಾಡಿದ್ದಾರೆ ಜಿ ಅರುಣ್ ಕುಮಾರ್, ಧವಳಗಂಗೆಯ ಗಂಗಾಧರ ಮಹಾಲಿಂಗ.

ಗೀತಾರಾಧನಾ ಕಾರ್ಯಕ್ರಮದಲ್ಲಿ ರಾಮನಾಥಪುರದ ಶ್ರೀರಾಮೇಶ್ವರ ದೇಗುಲದ ಪರಿಚಯವನ್ನು ಮಾಡಿಕೊಳ್ತಾ ಇದ್ವಿ. ಇಲ್ಲಿನ ವಿಶೇಷವೆಂದರೆ ನದಿಯಲ್ಲಿರುವ ಗೋಕಲ್ಲು ಅಥವಾ ಗೋಗರ್ಭಶಿಲೆ. ಈ ಶಿಲೆಯು ಅಸುರರ ಗುರುಗಳಾದ ಶುಕ್ರಾಚಾರ್ಯರಿಂದ ಶಾಪಕ್ಕೆ ಗುರಿಯಾದಂತಹ ಕಾಮಧೇನು ಅಂತೇಳಿ ತಿಳಿದುಬರುತ್ತೆ. ಸಮುದ್ರ ಮಥನದ ಸಂದರ್ಭದಲ್ಲಿ ಅಮೃತವನ್ನ ಸೇರಿಸಿದ ದೇವತೆಗಳು ಅಸುರರನ್ನ ಸೋಲಿಸುತ್ತಾರೆ, ಹಾಗೆಯೇ ಕೆಲವರು ಅದರಲ್ಲಿ ಮೃತಪಡುತ್ತಾರೆ. ಇದನ್ನ ನೋಡಿದ ಅಸುರರು ತಮ್ಮ ಗುರುಗಳಾದ ಶುಕ್ರಾಚಾರ್ಯರ ಬಳಿ ತೆರಳಿ ಇದಕ್ಕೆ ಪರಿಹಾರವನ್ನು ನೀಡಬೇಕೆಂತ ಹೇಳಿ ಕೇಳ್ಕೊಳ್ತಾರೆ. ಶುಕ್ರಾಚಾರ್ಯರು ಮೃತ ಸಂಜೀವಿನಿ ಮಂತ್ರದ ಸಿದ್ಧಿಗಾಗಿ ತಪಸ್ಸನ್ನ ಆಚರಣೆ ಮಾಡ್ತಾ ಇದ್ದಾಗ ಇದನ್ನ ತಿಳಿದಂತ ಇಂದ್ರನು ಅವರ ಒಂದು ತಪಸ್ಸನ್ನ ಭಂಗ ಮಾಡೋದಕ್ಕೋಸ್ಕರ ಊರ್ವಶಿ ರತಿ ಮನ್ಮಥ ಕಾಮಧೇನುವನ್ನ ಇಲ್ಲಿಗೆ ಕಳಿಸ್ತಾನಂತೆ. ಇದರಿಂದ ಕುಪಿತರಾದಂತ ಶುಕ್ರಾಚಾರ್ಯರು ಕಾಮಧೇನುವಿಗೆ ನೀನು ಶಿಲೆಯಾಗು ಅಂತ ಹೇಳಿ ಶಾಪವನ್ನ ನೀಡಿದ್ರು ಅಂತ ಹೇಳಿ ಇಲ್ಲಿನ ಸ್ಥಳ ಪುರಾಣದಿಂದ ತಿಳಿದ್ಬರುತ್ತೆ. ಹಾಗೆಯೇ ಮುಂದೆ ಶ್ರೀರಾಮಚಂದ್ರರು ಇಲ್ಲಿ ಬಂದು ಆ ಶಿಲೆಯನ್ನು ಸ್ಪರ್ಶಿಸಿದಾಗ ಅದರ ಒಂದು ಶಾಪ ವಿಮೋಚನೆಯಾಗುತ್ತೆ ಅಂತ ಹೇಳಿ ಹೇಳಲಾಗುತ್ತೆ. ಹಾಗೆಯೇ ಇಲ್ಲಿನ ಭಕ್ತರು ಹೇಳುವ ರೀತಿ ಈ ಶಿಲೆಯ ಮುಂಭಾಗದಿಂದ ತೂರಿ ಹಿಂಭಾಗದಿಂದ ಹೊರಬಂದಾಗ ತಮ್ಮ ಸಕಲ ದೋಷ ಕಷ್ಟಗಳು ನಿವಾರಣೆಯಾಗುತ್ತೆ ಅಂತ ಹೇಳಿ ಇಲ್ಲಿನೊಂದು ಪ್ರತೀತಿಯಾಗಿದೆ. ಇನ್ನು ಈ ಪುರಾಣ ಪ್ರಸಿದ್ಧವಾದ ರಾಮನಾಥಪುರ ಕ್ಷೇತ್ರಕ್ಕೆ ಆಚಾರ್ಯತ್ರಯರು ಅಂದರೆ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಹಾಗೆಯೇ ಮಧ್ವಾಚಾರ್ಯರು ಕೂಡ ಇಲ್ಲಿ ಭೇಟಿ ನೀಡಿದ್ರು ಅಂತ ಹೇಳಿ ತಿಳಿದ್ಬರುತ್ತೆ. ಶಂಕರಾಚಾರ್ಯರು ಶ್ರೀಚಕ್ರವನ್ನ ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಅಂತ ಹೇಳಿಯೋ ಇಲ್ಲಿನ ಸ್ಥಳ ಪುರಾಣದಿಂದ ನಮಗೆ ತಿಳಿದ್ಬರುತ್ತೆ. ಸ್ನೇಹಿತರೆ, ಇಷ್ಟೊಂದು ಪುರಾಣ ಪ್ರಸಿದ್ಧವಾದ ಕ್ಷೇತ್ರ ಇರೋದು ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನಲ್ಲಿದೆ. ಶ್ರೀ ರಾಮನಾಥಪುರ ರಾಮನಾಥಪುರ ಕ್ಷೇತ್ರದ ಪರಿಚಯವನ್ನ ಇಂದಿನ ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಮಾಡಿಕೊಂಡ್ವಿ. ಹಾಗೆಯೇ ಈ ಕ್ಷೇತ್ರವನ್ನ ದಕ್ಷಿಣ ಕಾಶಿ ಅಂತ ಕೂಡ ಕರೆಯಲಾಗುತ್ತೆ. ಇನ್ನು ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಶ್ರೀನಿಕೇತನ ಜಗನ್ನಾಥದಾಸರ ರಚನೆ ವೃಂದಗಾನದಲ್ಲಿ.

ಗೀತಾರಾಧನ ಭಕ್ತಿ ಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಚಿಂತನಾ.

0: ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ ಚಿಂತನಾ ಕೇಳುವಿರಿ.
1: ಗುರುಪದೇಶ ಮಂತ್ರ ವೈದ್ಯ, ಜಂಗಮೋಪದೇಶ ಶಸ್ತ್ರ ವೈದ್ಯ ನೋಡ, ಭವರೋಗವ ಕಳೆವ ಪರಿಯ ನೋಡ, ಕೂಡಲ ಸಂಗನ ಶರಣರ ಅನುಭಾವ ಮಡಿವಾಳನ ಕಾಯಕದಂತೆ. ಭವರೋಗವೆಂದರೆ ಐಹಿಕ ವಸ್ತುಗಳಲ್ಲೇ ತಲ್ಲೀನವಾಗುವುದು, ವಸ್ತು ಮೋಹಿಯಾಗಿಯೇ ಬದುಕುವುದು. ಇಡೀ ಮಾನವ ಕುಲಕ್ಕೆ ಹಾನಿಯಾದರೂ ಪರವಾಗಿಲ್ಲ, ನನಗೆ ಮಾತ್ರ ಲಾಭವಾಗಬೇಕು ಎಂಬ ಮನೋಭಾವವನ್ನು ಹೊಂದುವುದು, ಅಂಥ ಲಾಭಕ್ಕಾಗಿ ಏನನ್ನಾದರೂ ಮಾಡಲು ಸಿದ್ಧವಾಗಿರುವುದು, ಸ್ವಾರ್ಥವೇ ಜೀವನ ವಿಧಾನವಾಗುವುದು ಮತ್ತು ಹೆಣ್ಣು ಹೊನ್ನು ಮಣ್ಣು ಎಂಬ ತೀವ್ರತೆಯಲ್ಲೇ ಬದುಕುವುದು. ಬಸವಣ್ಣನವರು ಇಂಥ ಭವರೋಗವನ್ನು ಕಳೆಯುವ ವಿಧಾನವನ್ನು ತಿಳಿಸುತ್ತಾರೆ. ಈ ಭವರೋಗದ ಕಾರಣವನ್ನು ಕಂಡುಹಿಡಿಯುವವರು ಗುರು. ಆತನ ಉಪದೇಶ ಮಂತ್ರ ವೈದ್ಯನ ಕೆಲಸ ಮಾಡುತ್ತದೆ, ಅಂದರೆ ಭವರೋಗದ ಮೂಲಗಳನ್ನು ತಿಳಿಸುತ್ತದೆ. ರೋಗದ ಮೂಲ ತಿಳಿಯದೆ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕಾಗದು. ಹಾಗೆಯೇ ಭವರೋಗ ನಿವಾರಣೆಗೆ ಕಾರ್ಯೋನ್ಮುಖರಾಗುವ ಮೊದಲು ಜಂಗಮರು ಗುರುಪದೇಶವನ್ನು ಮನನ ಮಾಡಿಕೊಳ್ಳಬೇಕಾಗುತ್ತದೆ. ಜಂಗಮರು ಅಂದರೆ ಶರಣ ತತ್ವಗಳನ್ನು ಜನಮನದಲ್ಲಿ ಬೇರೂರುವಂತೆ ಪ್ರಚಾರ ಮಾಡುವವರು. ಇವರು ಗುರುಪದೇಶದ ಮೂಲಕ ಸಮತಾ ಸಮಾಜ ನಿರ್ಮಾಣಕ್ಕಾಗಿ ಇಡೀ ಬದುಕನ್ನು ಸವೆಸುವವರು. ಸಮಾಜದ ಹೊಲಸನ್ನು ತೊಳೆಯುವಲ್ಲಿ ಶರಣರ ವಚನಗಳು ಮಹತ್ವದ ಪಾತ್ರ.

0: ಪ್ರವಹಿಸುತ್ತವೆ. ಅಂತೆಯೇ ಕೂಡಲ ಸಂಘನ ಶರಣರ ಅನುಭಾವ ಮಡಿವಾಳನ ಕಾಯಕದಂತೆ ಎಂದು ಬಸವಣ್ಣನವರು ಹೇಳುತ್ತಾರೆ. ಆದ್ದರಿಂದ ಸಮಾಜವನ್ನು ಸುಧಾರಿಸುವುದು ಎಂದರೆ ಸಮಾಜದೊಳಗಿನ ಜನರನ್ನು ವ್ಯಕ್ತಿಗತವಾಗಿ ಮತ್ತು ಸಾಮಾಜಿಕವಾಗಿ ಸುಧಾರಿಸುವುದು ಎಂಬುದನ್ನು ಬಸವಣ್ಣನವರು ಕಂಡುಹಿಡಿದರು. ಗುರುವಾದವನು ವ್ಯಕ್ತಿ ಮತ್ತು ಸಮಾಜದ ಸ್ವಚ್ಛತೆಯ ಮಂತ್ರಗಳನ್ನು ನುಡಿಯುತ್ತಾನೆ, ಜಂಗಮ ಅವುಗಳನ್ನು ಕಾರ್ಯಗತಗೊಳಿಸುತ್ತಾನೆ. ಹೀಗೆ ಪ್ರತಿಯೊಬ್ಬರೂ ತಮ್ಮನ್ನು ಮತ್ತು ಸಮಾಜವನ್ನು ಸ್ವಚ್ಛಗೊಳಿಸುತ್ತಾ ಆತ್ಮ ಗೌರವದೊಂದಿಗೆ ಬದುಕುವಂತಹ ವಾತಾವರಣವನ್ನು ಸೃಷ್ಟಿಸುವುದೇ ಶರಣರ ಬಹುದೊಡ್ಡ ಗುರಿಯಾಗಿತ್ತು. ವಸ್ತು ಮೋಹದಿಂದ ಬರುವ ಭವರೋಗವನ್ನು ಹಚ್ಚಿಕೊಂಡ ಆತನಿಗೆ ಭವಿ ಎಂದು ಕರೆಯುತ್ತಾರೆ. ಭವರೋಗದಿಂದ ಮುಕ್ತನಾದವನೇ ಭಕ್ತ. ಭಕ್ತನು ವಸ್ತು ಮೋಹಿಯಾಗಿರುವುದಿಲ್ಲ, ಆದರೆ ಆತ ಪರವಸ್ತು ಮೋಹಿಯಾಗಿರುತ್ತಾನೆ. ಪರವಸ್ತು ಎಂದರೆ ಮೂಲ ಚೈತನ್ಯ ಸ್ವರೂಪನಾದ ದೇವರು. ಆ ದೇವರ ಸಂಕೇತವೇ ಲಿಂಗ. ಹೀಗೆ ಲಿಂಗ ಮೋಹಿಯಾದ ಭಕ್ತನು ವಸ್ತು ಮೋಹದಿಂದ ಹೊರಬಂದು ದಾಸೋಹಿಯಾಗುತ್ತಾನೆ. ದಾಸೋಹಿ ಎಂದರೆ ಜಗತ್ತಿನ ವಸ್ತುಗಳೆಲ್ಲ ಸಕಲ ಜೀವಾತ್ಮರಿಗೆ ಸೇರಿದವು ಎಂಬುದರಲ್ಲಿ ಅಚಲ ನಂಬಿಕೆಯುಳ್ಳವನು. ಕಾಯಕದಿಂದ ಪಡೆದದ್ದನ್ನು ದೇವರ ಪ್ರಸಾದವೆಂದು ಸ್ವೀಕರಿಸುವವನು, ಅದನ್ನು ದೇವರ ಸ್ವತ್ತೆಂದು ಭಾವಿಸಿ ಹಿತಮಿತವಾಗಿ ಬಳಸುವವನು, ಸಮಾಜವೆಂಬುದು ದೇವರ ಕಾಣುವ ರೂಪ ಎಂದು ತಿಳಿದವನು, ಕಾಯಕದಿಂದ ಬಂದ ಹೆಚ್ಚಿನದನ್ನು ತನಗಾಗಿ ಕೂಡಿಸಿ ಇಡದೆ ದಾಸೋಹದ ಮೂಲಕ ಸಮಾಜವೆಂಬ ದೇವರಿಗೆ ಅರ್ಪಿಸುವವನು. ಹೀಗೆ ಸಕಲ ಜೀವಾತ್ಮರು ಆನಂದಮಯವಾಗಿರಲಿ ಎಂಬ ಆಶಯದೊಂದಿಗೆ ಕ್ರಿಯಾಶೀಲವಾಗಿ ಬದುಕುವವನು. ಗುರುಪದೇಶವೆಂಬುದು ಮಂತ್ರವೈದ್ಯ ಇದ್ದ ಹಾಗೆ. ಲಿಂಗಭೇದ, ವರ್ಗಭೇದ ಮತ್ತು ವರ್ಣಭೇದ ಮುಂತಾದ ಅಸಮಾನತೆಯ ರೋಗಗಳಿಂದ ಸಮಾಜವನ್ನು ಮುಕ್ತಗೊಳಿಸಿ ಆರೋಗ್ಯಕರವಾದ ವಾತಾವರಣವನ್ನು ಸೃಷ್ಟಿಸುವುದೇ ಶರಣರ ಗುರಿಯಾಗಿತ್ತು. ಅನುಭಾವವೆಂಬುದು ಮೂಲ ಚೈತನ್ಯದ ಅರಿವಿನಿಂದ ಉಂಟಾಗುವಂಥದ್ದು. ಅನುಭವವೆಂಬುದು ವಸ್ತುವಿನ ಪ್ರಜ್ಞೆಯಿಂದ ಬರುವಂಥದ್ದು. ಚೈತನ್ಯಮಯವಾದ ಅನುಭಾವದ ಜಗತ್ತಿನಲ್ಲಿ ಸರ್ವ ಸಮತ್ವ ಭಾವವಿರುತ್ತದೆ. ವಸ್ತುಮಯವಾದ ಅನುಭವ ಜಗತ್ತಿನಲ್ಲಿ ವಸ್ತು ಮೋಹವಿರುತ್ತದೆ. ವಸ್ತುವಿನಲ್ಲಿ ಕೂಡ ಚೈತನ್ಯವಿದೆ. ಆದ್ದರಿಂದ ವಸ್ತು ಜಗತ್ತಿನಲ್ಲಿ ಕೂಡ ಚೈತನ್ಯದ ಜಗತ್ತಿನ ಸರ್ವ ಸಮತ್ವ ಭಾವ ತರಲು ಸಾಧ್ಯ ಎಂಬುದು ಬಸವಾದಿ ಪ್ರಮಥರ ಅಚಲ ನಂಬಿಕೆಯಾಗಿದೆ.
1: ಇದುವರೆಗೂ ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕಾರ್ಯಕ್ರಮ ಕರುನಾಡು ಬಾಬಳಿಕೆ.
3: ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
4: ಒಂದು ಬಾರಿ ಪ್ರವಾದಿ ಮೊಹಮ್ಮದರ ಬಗ್ಗೆ ಸುದ್ದಿ ಇತ್ತು. ಪ್ರವಾದಿ ಮೊಹಮ್ಮದರು ಯಾರು ಬಂದರೂ ಅವ್ರನ್ನ ಬದಲಾಯಿಸ್ಬಿಡ್ತಾರೆ, ಅವ್ರು ಒಳ್ಳೆಯವರನ್ನಾಗಿ ಮಾಡಿಬಿಡ್ತಾರೆ ಅಂತ ಸುದ್ದಿ ಇತ್ತು. ಮಹಾಜ್ಞಾನಿಗಳು ಎಲ್ಲ ಗೊತ್ತಿದೆ ಅವರಿಗೆ ಅಂತ ಸುದ್ದಿ. ಒಬ್ಬ ಮನುಷ್ಯ ಬಂದ, ಆತ ರಾಜನ ಅಂಗರಕ್ಷಕ ಆಗಿದ್ದವನು. ಪ್ರವಾದಿಗಳ ಕಡೆ ಬಂದು ನಿಂತ್ಕೊಂಡ, ನೋಡೋ ದಾಂಡಿಗ ರಾಕ್ಷಸ ಇದ್ದಂಗೆ ಇದ್ದಾನೆ. ಯಾವಾಗಲೂ ಕತ್ತಿ ಜೊತೆಗೆ ತಾನೇ ಕೆಲಸ, ಒಂದು ಸೊಂಟದಲ್ಲಿ ಕತ್ತಿ ಇದ್ದೇ ಇದೆ. ಬಂದು ಗಡಸ್ ದನಿಯಲ್ಲಿ ಕೇಳ್ದ, ನೀವೇನಾ ಪ್ರವಾದಿಗಳು ಅಂತ ಕೇಳ್ದ. ಹೌದಪ್ಪ, ನಾನೇ ಪ್ರವಾದಿ. ನಿಮ್ಮ ಮಹಾನ ಜ್ಞಾನಿಗಳು ಎಲ್ಲ ತಿಳ್ಕೊಂಡವರು ಅಂತ ಹೇಳ್ತಾರೆ, ನಿಮ್ಮ ಕಡೆಗೆ ಹೋಗಿ ಸ್ವಲ್ಪ ಧ್ಯಾನ ಪಡ್ಕೊಂಡು ಬಾ ಅಂತ ನಮ್ಮ ಪರಿವಾರದವರೆಲ್ಲ ಹೇಳಿದ್ರು, ಅದಕ್ಕೆ ಬಂದಿದ್ದೇನೆ. ನಾನು ಸ್ವಲ್ಪ ಧ್ಯಾನ ಕೊಡಿ ಅಂದ. ಧ್ಯಾನ ಅಂದ್ರೆ ಏನು? ಪುಡಿಕೆಯಲ್ಲಿ ಕಟ್ಕೊಡಕ್ಕಾಗತ್ತಾ ಅದು? ನಕ್ರು ಮನಸ್ಸಲ್ಲಿ.

0: ಬರಲಿಲ್ವಾ ನಿಮಗೆ ಅಂತ ಅವ್ನು ಕೇಳಿದ ಅಜಾನುಬಾಹು. ಇವ್ರು ಹೇಳಿದ್ರು, ನೀನ್ ನೋಡಿದ್ರೆ ಸೈನಿಕನ್ ತರಾನೇ ಕಾಣಿಸಲ್ಲಪ್ಪ ನೀನು, ರಾಜರು ಹೆಂಗ್ ಆರಿಸ್ಕೊಂಡ್ರು ನೀನು ಅಂಗರಕ್ಷಕ ಅಂತ ಹೇಳಿ ನನಗೆ ಆಶ್ಚರ್ಯ ಆಗ್ತದೆ ಅಂದ್ರಂತೆ ಪ್ರವಾದಿಗಳು. ಅವನು ಭಾರಿ ಕೋಪ ಬಂತು, ಏನು ಸೈನಿಕರ ತರ ಕಾಣಿಸಲ್ವಾ ನಾನು ಅಂತ ಕೇಳಿದ. ಹೌದು, ನೀನ್ ನೋಡಿದ್ರೆ ಇಷ್ಟು ಅಶಕ್ತ ನಂಗೆ ಕಾಣಿಸ್ತೀಯ, ನಿನ್ನ ಕೈಯಿಂದ ಯಾವ್ದು ಪರಾಕ್ರಮವಾದ ಕೆಲಸ ಆಗೋ ಹಂಗೆ ಕಾಣಿಸೋಲ್ಲ, ಪರಾಕ್ರಮ ಹೋಗ್ಲಿ, ನಿನ್ ಸೊಳ್ಳೆನು ಕೊಡೋಕ್ಕಾಗಲ್ಲ ಅನ್ಸುತ್ತೆ ನಿನ್ ಕಡೆಯಿಂದ, ಒಂದ್ ಸೊಳ್ಳೆ ಒಂದ್ ಜಿರ್ಲೆ ಕೊಲ್ಲಕ್ ಆಗದೆ ಇದ್ದಂತ ನೀನ್ ಹೆಂಗ ಅಂಗರಕ್ಷಕ ಇದೆ ನೀನು, ಅದೇ ಆಶ್ಚರ್ಯ ನನಗೆ ಅಂದ. ಈ ಯೋಧರು ಇರ್ತಾರಲ್ಲ ಸೈನಿಕರು, ಅವ್ರ ಬಗ್ಗೆ ಏನಾದ್ರು ಬೈದ್ರೆ ನಡೀತದೆ, ಅವ್ರ ಶೌರ್ಯದ ಬಗ್ಗೆ ಮಾತ್ರ ಬೈಯೋಕ್ ಹೋಗ್ಬಾರ್ದು, ಭಾರಿ ಅಪಮಾನ ಆಗ್ಬಿಡ್ತದ ಅವ್ರಿಗೆ. ಅವನು ಮೊದಲೇ ಕೋಪಿಷ್ಟ ಸೈನಿಕ, ತಕ್ಷಣ ಏನ್ ಮಾಡಿದ, ಖುದ್ದು ಹೋದ ಅವನು ಹೊರೆಯಿಂದ ಖಡ್ಗ ತೆಗೆದ ಹೊರಗಡೆ. ಏನ್ ಮಾತಾಡ್ತೀರಿ ನೀವು ಜ್ಞಾನಿಗಳು, ನಿಮ್ ಕಡೆ ಬಂದ್ರೆ ಹಿಂಗೆಲ್ಲ ಮಾತಾಡ್ತೀರಿ, ಶೈತಿ ಇಲ್ಲ ಅಂತೀರಿ, ನೋಡಿ ಒಂದ್ ಹೊಡೆತಕ್ಕೆ ನಿಮ್ ತಲೆ ಹಾರಿಸ್ಬಿಡ್ತೀನಿ ಅಂತ ಖಡ್ಗ ಎತ್ಬಿಟ್ಟ. ಆ ಪ್ರವಾದಿಗಳ ಜೋರ ಅನ್ನಕ್ ಬಿಟ್ಟು, ನೀನೇ ಕೇಳಿದ್ಯಲ್ಲಪ್ಪ ಅಧ್ಯಾತ್ಮ ವಿಷಯ ಸ್ವಲ್ಪ ಜ್ಞಾನ ಕೊಡು ಅಂತ ಹೇಳಿ, ನಿನಗೆ ಸ್ವರ್ಗ ನರಕದ ಬಗ್ಗೆ ಹೇಳಬೇಕು ಅಂತಿದ್ದೆ ನಾನು ಅಂತ ಹಂಗೆ ಖಡ್ಗ ಹಿಡ್ಕೊಂಡೆ ಕೇಳಿದ. ಸ್ವರ್ಗ ನರಕ ಇದಾವ ಅಂತ ಕೇಳಿದ. ಪ್ರವಾದಿ ಹೇಳಿದ್ರು, ನೀ ಸ್ವರ್ಗದ ಬಾಗಲಲ್ಲಪ್ಪ ನರಕದ ಬಾಗಲಲ್ಲಿ ನಿಂತ್ಕೊಂಡಿದ್ಯಲ್ಲೋ ಈಗ ಅಂದ್ರು. ಅವನ್ ನಾಚಿಕೆ ಆಯ್ತಿವ್ರಿ, ಏನೋ ಹೇಳೋದಕ್ಕೆ ಹಿಂಗ್ ಮಾಡಿದ್ದಾರೆ ಅಂತ. ಎಲ್ಲಿ ನರಕದ ಬಾಗ್ಲಲ್ಲಿ ಅಂತ ಕೇಳಿದ. ಪ್ರವಾದಿಗಳು ಹೇಳಿದ್ರು, ನೋಡಪ್ಪ ಯಾವಾಗ ನಿನ್ನ ಹೃದಯದಲ್ಲಿ ಕೋಪ ತಾಪ ಸಿಟ್ಟು ಆಗ್ರಹ ತುಂಬಿಕೊಂಡಿದೆಯೋ ಆಗ ನೀ ನರಕದ ಬಾಗ್ಲಲ್ಲೇ ನಿಂತಿದ್ದೀಯ, ಖಡ್ಗ ಹಿರಿದಿಲ್ಲ ನಾನು ಕೊಲ್ಬೇಕು ಅಂತ ನರಕದ ಬಾಗ್ಲಲ್ಲಿ ನಿಂತಿದ್ದೀಯ. ಆತ ನಾಚಿ ಬಿಟ್ಟು ಆ ಖಡ್ಗವನ್ನು ಮತ್ತೆ ಹೊರಗೆ ಹಾಕಿ, ನಕ್ಕು ತಪ್ಪಾಯ್ತು ಸ್ವಾಮಿ ಕ್ಷಮಿಸ್ಬಿಡಿ, ನಿಮ್ಮ ಮೇಲೆ ಸುಮ್ಮನೆ ಕೋಪ ತೋರಿಸ್ಕೊಂಡೆ ಅಂದ. ಆಗ ಮತ್ತೆ ನಕ್ಕು ಬಿಟ್ಟು ಹೇಳಿದ್ರಂತೆ ಪ್ರವಾದಿಗಳು, ನೋಡು ಮಗು, ಈಗ ನೀನು ಸ್ವರ್ಗದ ಬಾಗಿಲಲ್ಲಿ ನಿಂತಿದ್ದೀಯ. ಯಾವಾಗ ಮನಸ್ಸಿನಲ್ಲಿ ಪ್ರಾಯಶ್ಚಿತ್ತ ಅಂತ ಬರುತ್ತೋ, ಕ್ಷಮೆ ಅಂತ ಬರುತ್ತೋ, ಅದು ಸ್ವರ್ಗದ ಬಾಗಿಲು. ಆಗ ಅವನು ಹೋದಂತೆ ಸ್ವರ್ಗ ನರಕ ಅರ್ಥ ಆಗಿ ಹೋಯ್ದಂತೆ. ಎಂಥ ಸುಂದರ ರೀತಿ ಅಲ್ವಾ ಸ್ವರ್ಗ ನರಕಗಳ ವ್ಯತ್ಯಾಸವನ್ನು ತಿಳಿಸುವಂಥದ್ದು. ಪ್ರವಾದಿಗಳ ಮಾತು ಅತ್ಯಂತ ಸ್ಪಷ್ಟ, ಹೇಳುವ ರೀತಿ ಅತ್ಯಂತ ವಿನೂತನವಾದಂಥದ್ದು. ನಾವು ಕೋಪದಲ್ಲಿದ್ದಾಗ ದ್ವೇಷದಲ್ಲಿ ಉರಿಯುವಾಗ ನರಕದ ಬಾಗಿಲಲ್ಲೇ ನಿಂತಿದ್ದೇವೆ. ದಯವಿಟ್ಟು ಗಮನಿಸಿ, ನೀವು ಕೋಪದಲ್ಲಿ ಕುದೀತಿರ್ಬೇಕಾದ್ರೆ ಯಾರಿಗೆ ಹೆಚ್ಚು ಹಾನಿ ಆಗಿದ್ದು ಗೊತ್ತಾ? ನಿಮಗೆ ಹಾನಿ ಆಗೋದು ಮೊದಲು. ಕೋಪ ಅನ್ನೋದು ಬೆಂಕಿ ಇದ್ದ ಹಾಗೆ, ಕೈಯಲ್ಲಿ ಬೆಂಕಿ ಹಿಡ್ಕೊಂಡು ಬಿಸಾಕ್ತೀನಿ ಮತ್ತೊಬ್ಬರ ತಲೆ ಮೇಲೆ ಅನ್ನುವಾಗ ಮೊದಲು ನಿಮ್ ಕೈ ಸುಡುತ್ತೆ, ಆಮೇಲೆ ಅವ್ರ ತಲೆ ಸುಡುತ್ತೆ. ಅದು ಕೋಪದಲ್ಲಿ ಕುದಿಯುವಾಗ ನಿಮಗ್ ದೇಹ ಸುಡ್ತಾ ಇದೆ, ಬುದ್ಧಿ ಸುಡ್ತಾ ಇದೆ, ಮನಸ್ಸು ಸುಡ್ತಾ ಇದೆ. ಅದಕ್ಕೆ ಹೇಳ್ತಾರೆ, ನಾವು ಯಾವಾಗಲೂ ದ್ವೇಷದಲ್ಲಿ ಉರಿಯುವಾಗ ನರಕದ ಬಾಗಿಲಲ್ಲೇ ನಿಂತ್ಕೊಂಡಿರ್ತೇವೆ. ಆದರೆ ತಿಳುವಳಿಕೆಯಲ್ಲಿದ್ದಾಗ, ಸಮಾಧಾನವಾಗಿದ್ದಾಗ, ಸಹನೆ ತಾಳ್ಮೆ ತೋರಿಸುವಾಗ ಸ್ವರ್ಗದ ಬಾಗಿಲಲ್ಲಿ ನಿಂತ್ಕೊಂಡಿದ್ದೇವೆ. ಅದಕ್ಕೆ ಬಸವಣ್ಣ ಬಹಳ ಚಂದ ಹೇಳಿದರು, ಸ್ವರ್ಗ ನರಕ ಎಂಬುದು ಬೇರಿಲ್ಲ ಕಾಣಿವೋ, ಇಲ್ಲೇ ಇದೆ. ನಮ್ಮ ಜೀವನವನ್ನು ಸ್ವರ್ಗವನ್ನಾಗಿ ಮಾಡ್ಕೋಬಹುದು, ನರಕವನ್ನಾಗಿ ಮಾಡ್ಕೋಬಹುದು. ಪ್ರವಾದಿಗಳು ಹೇಳಿದ ಮಾತು ಅದೇನೆ, ಎಲ್ಲಿವರೆಗೂ ನಿಮ್ಮ ಮನಸ್ಸಿನಲ್ಲಿ ಸುಖ ಶಾಂತಿ ನೆಮ್ಮದಿ ತೃಪ್ತಿಗಳಿರ್ತಾವೋ ನೀವು ಸ್ವರ್ಗದಲ್ಲೇ ಇದ್ದೀರಿ. ನೀವು ಗುಡಿಸಲಲ್ಲಿದ್ದರೂ ಸ್ವರ್ಗದಲ್ಲಿದ್ದೀರಿ. ನಿಮ್ಮ ಮನಸ್ಸಲ್ಲಿ ಕೋಪ ದ್ವೇಷ ಉರಿತಾ ಇದ್ರೆ ಅರಮನೆಯಲ್ಲಿದ್ದರೂ ಕೂಡ ನರಕದ ಬಾಗಿಲಲ್ಲೇ ಇದ್ದೀರಿ ಅಂತ. ಇಂಥ ಅದ್ಭುತ ಕಲ್ಪನೆಯನ್ನ ನಮ್ಮ ಮನಸ್ಸಲ್ಲಿ ಇಳಿಸ್ಕೊಂಡಾಗ ನಮ್ಮ ಕೋಪ ತಾಪಗಳು ಸ್ವಲ್ಪ ಕಡಿವಾಣ ಹಾಕಬಹುದು ಅನ್ಸುತ್ತೆ.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
3: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕಾರ್ಯಕ್ರಮ ನೇಗಿಲು ಬಡಿತ. ಮೈಕ್ರೋರೇಸಿಯಾ ಶಿಲೀಂಧ್ರ ಬೆಳವಣಿಗೆಗೆ ಹೇಗೆ ಸಹಕಾರಿಯಾಗಿದೆ, ಈ ಕುರಿತು ಮಾಹಿತಿ ನೀಡಿದ್ದಾರೆ ಇರುವಕಿ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ಮಲ್ಲಮ್ಮ.
4: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಹೂಡಲು ಮಾಹಿತಿ ಬೇಕು.
5: ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಮಲ್ಲಮ್ಮ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕಿ ಕಾಲೇಜಿನ ಅಂತಿಮ ವಿದ್ಯಾರ್ಥಿನಿಯಾದ ನಾನು ಇಂದು ನಿಮಗೆ ಮೈಕೋರೈಸಿಯಾ ಎಂಬ ಶಿಲೀಂಧ್ರ ಬೆಳವಣಿಗೆಗೆ ಹೇಗೆ ಸಹಕಾರಿ ಎಂಬುದನ್ನು ತಿಳಿಸಿಕೊಡಲಿದ್ದೇನೆ. ಮೈಕೋರೈಸಿಯಾ ಎಂಬ ಪದವನ್ನು 1885 ಜರ್ಮನಿಯ ಶಾಸ್ತ್ರಜ್ಞ ಎಂ ಬಿ ಫ್ರಾಂಕ್ ಮೊದಲಿಗೆ ಬಳಸಿದರು. ಮೈಕೋ ಅಂದರೆ ಶಿಲೀಂಧ್ರ ಮತ್ತು ರೈಸಾ ಅಂದರೆ ಬೇರು. ಎಂಬ ಎರಡು ಪದಗಳನ್ನು ಹೊಂದಿದ್ದು ಬೇರು ಶಿಲೀಂಧ್ರ ಎಂಬ ಅರ್ಥವನ್ನು ಹೊಂದಿದೆ. ಕೆಲವು ಶಿಲೀಂಧ್ರಗಳು ಬೇರುಗಳೊಂದಿಗೆ ಸಹಜೀವನ ನಡೆಸಿ ಸಸ್ಯಗಳಿಗೆ ರಂಜಕ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಈ ರೀತಿಯ ಶಿಲೀಂಧ್ರ ಮತ್ತು ಸಸ್ಯ ಬೇರುಗಳ ಸಹಜೀವನವನ್ನು ಮೈಕೋರೈಸಾ ಅಥವಾ ಶಿಲೀಂಧ್ರ

0: ಬೇರು ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಪ್ರಮುಖವಾಗಿ ಎರಡು ವಿಧಗಳು, ಎಕ್ಟೋಮೈಕೋರೈಸಿಯಾ, ಎಂಡೋಮೈಕೋರೈಸಿಯಾ. ಇನ್ನು ಎಕ್ಟೋಮೈಕೋರೈಸಿಯಾ, ಈ ಶಿಲೀಂಧ್ರವು ಬೇರಿನ ಹೊರಪದರದಲ್ಲಿ ಹಾಗೂ ಸುತ್ತಲೂ ಇರುವುದರಿಂದ ಇದನ್ನು ಹೊರಮೈಕೋರೈಸಿಯಾ ಅಥವಾ ಎಕ್ಟೋಮೈಕೋರೈಸಿಯಾ ಎಂದು ಕರೆಯುವರು. ಬೇರಿನ ಸುತ್ತಲೂ ಒತ್ತಾದ ಕವಚ ಮತ್ತು ತಂತು ಜಾಲವನ್ನು ಹಾಗೂ ಹೊರಹೊಮ್ಮುವ ತಂತು ದಾರವನ್ನು ಹೊಂದಿರುವುದು. ಈ ತಂತು ದಾರವು 10-15 meters ಪ್ರದೇಶವನ್ನು ಮಣ್ಣಿನಲ್ಲಿ ಉಪಕ್ರಮಿಸಿ ಅಲ್ಲಿರುವ ಪೋಷಕಾಂಶಗಳನ್ನು ಹೀರಿಕೊಂಡು ಸಸ್ಯಗಳಿಗೆ ಪೂರೈಸುವುದು. ಈ ರೀತಿಯಲ್ಲಿ ತಂತುದಾರರು ಹೀರಿಕೊಂಡ ಪೋಷಕಾಂಶಗಳು ಹಾರ್ಟಿಗೇಟ್ ಎನ್ನುವ ಶಿಲೀಂಧ್ರದ ಮತ್ತೊಂದು ರಚನೆಯ ಮೂಲಕ ಸಸ್ಯ ಬೇರುಗಳಿಗೆ ಪೂರೈಸಲಾಗುವುದು. ಸಸ್ಯ ಬೇರಿನ ಮತ್ತು ಶಿಲೀಂಧ್ರದ ಸಹಜೀವನದಲ್ಲಿ ಬೇರು ಮತ್ತು ಶಿಲೀಂಧ್ರವು ಪರಸ್ಪರ ಸಹಕಾರಿಯಾಗಿರುವುದು. ಇದರ ತಳಿಗಳೆಂದರೆ ಅಮಾಟಿನ್, ಬೋಲೆಟಸ್, ಡೈಸೋಫೇಗಾನ್ ಮತ್ತು ಪೈಸೋಲಿಟಸ್. ಇದರ ಉಪಯೋಗಗಳೇನೆಂದರೆ, ಅರಣ್ಯ ಸಸ್ಯಗಳ ಬೇರುಗಳ ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಪ್ರದೇಶದ ಹೊರಗಡೆಯಿಂದಲೂ ಈ ಶಿಲೀಂಧ್ರಗಳು ಪೋಷಕಾಂಶಗಳನ್ನು ಹೀರಿಕೊಂಡು ಸಸ್ಯಗಳಿಗೆ ಪೂರೈಸುವುದು. ತಂತು ಜಾಲಗಳು ಸಸ್ಯಗಳ ಅಗತ್ಯಕ್ಕಿಂತ ಹೆಚ್ಚಾದ ಪೋಷಕಾಂಶಗಳನ್ನು ಶೇಖರಿಸುವ ಹಾಗೂ ಸಸ್ಯಗಳಿಗೆ ಕೊರತೆ ಇರುವಾಗ ಶೇಖರಿಸಿದ ಪೋಷಕಾಂಶಗಳನ್ನು ಪೂರೈಸುವ ಕೆಲಸವನ್ನು ಮಾಡುತ್ತವೆ. ಬೇರಿನ ಹೊರಗೆ ಇರುವ ತಂತು ಜಾಲದ ಶಿಲೀಂಧ್ರದ ಒತ್ತಾದ ಬೆಳವಣಿಗೆಗಳು ಇರುವುದರಿಂದ ಮಣ್ಣಿನಲ್ಲಿರುವ ರೋಗಗಳನ್ನು ತಡೆದು ಸಸ್ಯಗಳಿಗೆ ರಕ್ಷಣೆ ಒದಗಿಸುವುದು. ಅದರ ಇನ್ನೊಂದು ಪ್ರಮುಖ ವಿಧವೆಂದರೆ ಎಂಡೋಮೈಕೋರೈಸಿಯಾ. ಈ ಗುಂಪಿಗೆ ಸೇರಿದ ಶಿಲೀಂಧ್ರವು ಬಹುತೇಕ ಬೆಳೆಗಳ ಬೇರಿನ ಒಳಭಾಗದಲ್ಲಿ ಕಂಡು ಬರುವುದರಿಂದ ಇದನ್ನು ಎಂಡೋಮೈಕೋರೈಸಿಯಾ ಅಥವಾ ಮಳಮೈಕೋರೈಸಿಯಾ ಎಂದನ್ನು ಕರೆಯುತ್ತಾರೆ. ಇದರ ತಳಿಗಳೆಂದರೆ ಗ್ಲೋಮರ್, ಗ್ಲಿಗಾಸ್ಪೋರಾ, ಅಕಲೋಸ್ಪೋರಾ, ಎಂಡೋಫ್ಲೋಸೋರಾ. ಈ ಎಂಡೋಮೈಕೋಸ್ಪೋರಾವನ್ನು ಜೈವಿಕ ಗೊಬ್ಬರವನ್ನು ಸಾಮಾನ್ಯವಾಗಿ ಎಲ್ಲಾ ಬೆಳೆಗಳಿಗೂ ಉಪಯೋಗಿಸಬಹುದು. ಈ ಶಿಲೀಂಧ್ರವು ಸರ್ವವ್ಯಾಪಿ ಗುಣ ಹೊಂದಿದೆ. ಎಲ್ಲ ದ್ವಿದಳ, ಏಕದಳ, ತೃಣಧಾನ್ಯಗಳು, ಎಣ್ಣೆಕಾಳುಗಳು, ಮೆಣಸಿನಕಾಯಿ, ಟೊಮ್ಯಾಟೊ, ಈರುಳ್ಳಿ ಹಾಗೂ ಇತರೆ ನಾಟಿ ಮಾಡುವ ಬೆಳೆಗಳು, ತರಕಾರಿ ಬೆಳೆಗಳು, ಹೂವಿನ ಗಿಡಗಳಿಗೆ ಮೈಕೋರೈಸಾ ಜೈವಿಕ ಗೊಬ್ಬರವನ್ನು ಉಪಯೋಗಿಸಬಹುದು. ಆದರೆ ಚೆನಪೋಡೇಸಿಯ ಸಸ್ಯ ಕುಟುಂಬಕ್ಕೆ ಸೇರಿದ ಬೀಟ್ರೂಟ್ ಮತ್ತು ಹುಳಿಚಿಕ್ಕ, ಬ್ರಾಸಿಕೇಸಿಯ ಕುಟುಂಬಕ್ಕೆ ಸೇರಿದ ಮೂಲಂಗಿ ಮತ್ತು ಸಾಸಿವೆ, ಸೈಪರೇಸಿಯ ಕುಟುಂಬಕ್ಕೆ ಸೇರಿದ ಅಬ್ದಹುಲ್ಲು ಇತ್ಯಾದಿಗಳಲ್ಲಿ ಮಾತ್ರ ಎಂಡೋಮೈಕೋರೈಸಿಯ ಸೋಂಕು ಬೆಳವಣಿಗೆ ಕಾಣಬರುವುದಿಲ್ಲ. ಹಾಗಾದರೆ ಇದರ ಉಪಯೋಗಗಳೇನು? ಎಂಡೋಮೈಕೋರೈಸಿಯಾ ಶಿಲೀಂಧ್ರವು ಸಹ ಸಸ್ಯಗಳ ಬೇರುಗಳು ಪೋಷಕಾಂಶಗಳನ್ನು ಹೀರಿಕೊಂಡು ಪ್ರದೇಶದ ಹೊರಗಡೆಯಿಂದಲೂ ರಂಜಕ, ಸತು, ಮ್ಯಾಂಗನೀಸ್, ತಾಮ್ರ, ಕಬ್ಬಿನ ಇತ್ಯಾದಿ ಪೋಷಕಾಂಶಗಳನ್ನು ಹೀರಿಕೊಂಡು ಸಸ್ಯಗಳಿಗೆ ಪೂರೈಸುವುದು. ಎಂಡೋಮೈಕೋರೈಸಿಯಾ ಜೈವಿಕ ಗೊಬ್ಬರವನ್ನು ಉಪಯೋಗಿಸಿದಾಗ ಆಹಾರ ಬೆಳೆಗಳಿಗೆ ಶಿಫಾರಸು ಮಾಡಿರುವ ರಂಜಕದ ಪ್ರಮಾಣದಲ್ಲಿ 25% ಉಳಿತಾಯ ಮಾಡಬಹುದಾಗಿದೆ. ಸಸ್ಯಗಳ ಅಗತ್ಯಕ್ಕಿಂತ ಹೆಚ್ಚಾಗಿ ಹೀರಿಕೊಂಡ ಪೋಷಕಾಂಶಗಳನ್ನು ವೆಸಿಕಲ್ಸ್ನಲ್ಲಿ ಸೇರಿಸಿ ಸಸ್ಯಗಳಿಗೆ ಕೊರತೆ ಇರುವಾಗ ಶೇಖರಿಸಿದ ಪೋಷಕಾಂಶಗಳನ್ನು ಪೂರೈಸುವ ಕೆಲಸವನ್ನು ಮಾಡುತ್ತದೆ. ಅದಲ್ಲದೆ ಮಣ್ಣಿನಲ್ಲಿರುವ ರೋಗಗಳ ಬೆಳವಣಿಗೆಯನ್ನು ತಡೆದು ಸಸ್ಯಗಳಿಗೆ ರೋಗಗಳಿಂದ ರಕ್ಷಣೆ ಒದಗಿಸುವುದು. ಇದರ ಉಪಯೋಗಿಸುವ ವಿಧಾನಗಳೆಂದರೆ, ಮೈಕೋರೈಸಿಯಾ ಶಿಲೀಂಧ್ರವನ್ನು ಮಣ್ಣಿನ ಕುಂಡದಲ್ಲಿ ಯಾವುದಾದರೂ ಹುಲ್ಲಿನ ಬೇರಿನಲ್ಲಿ 2 ತಿಂಗಳ ಬೆಳೆದು ರೈತರು ಉಪಯೋಗಿಸಬಹುದಾಗಿದೆ. ಕೂರಿಗೆಯಿಂದ ಬಿತ್ತನೆ ಮಾಡುವ ಬೆಳೆಗಳಿಗೆ ಎಂಡೋಮೈಕೋರೈಸಿಯಾ ಜೈವಿಕ ಗೊಬ್ಬರವನ್ನು ಬೀಜ ಬಿತ್ತುವುದಕ್ಕಿಂತ ಮುಂಚೆ ಸಾಲುಗಳಲ್ಲಿ ಅಥವಾ ಸಮಾನವಾಗಿ ಎಲ್ಲ ಕಡೆ ಬೀಳುವಂತೆ ಹಾಕುವುದು. ನಾಟಿ ಮಾಡುವ ಬೆಳೆಗಳಿಗೆ ಪ್ರತಿ ಚದರ ಮೀಟರ್ಗಳ ಸಸಿಗಳಿಗೆ 2 kilograms ಮೈಕೋರೈಸಿಯಾ ಜೈವಿಕ ಗೊಬ್ಬರವನ್ನು ಉಪಯೋಗಿಸುವುದರಿಂದ ಸಸಿಗಳಿಗೆ ಸೋಂಕು ತಗುಲುವುದು, 1 ತಿಂಗಳ ಬಳಿಕ ಸೋಂಕು ತಗುಲದ ಸಸಿಗಳನ್ನು ಕಿತ್ತು ನಾಟಿ ಮಾಡುವುದರಿಂದ ನಾಟಿ ಮಾಡಿದ ಸ್ಥಳದಲ್ಲಿಯೂ ಈ ಶಿಲೀಂಧ್ರದ ಸೋಂಕು ಸೇರಿಸಿದಂತಾಗುವುದು. ಎಂಡೋಮೈಕೋರೈಸಿಯಾ ಜೈವಿಕ ಗೊಬ್ಬರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೇಗೆ ಬೆಳೆಯುವುದೆಂದರೆ, ಎಂಡೋಮೈಕೋರೈಸಿಯಾ ಶಿಲೀಂಧ್ರವನ್ನು ರೈತರು ತಾವೇ ಅಭಿವೃದ್ಧಿಪಡಿಸಿಕೊಳ್ಳೋದಾಗಿದೆ. ಹೇಗೆಂದರೆ, ಒಂದು ಮಣ್ಣಿನ ಕುಂಡದಲ್ಲಿ ಸೂಕ್ಷ್ಮ ಜೀವರಹಿತ ಮಣ್ಣು ಮತ್ತು ಮರಳ ಮಿಶ್ರವನ್ನು 1 ಮತ್ತು 1 ಭಾಗ ತುಂಬಿ ಅದಕ್ಕೆ ಮೈಕೋರೈಸಿಯಾ ಶಿಲೀಂಧ್ರವನ್ನು ಸೇರಿಸಬೇಕು. ನಂತರ ಯಾವುದಾದರೂ ಹುಲ್ಲನ್ನು 10 ಮತ್ತು 12 ವಾರಗಳ ಕಾಲ ಬೆಳೆಸಿದರೆ ಹುಲ್ಲಿನ ಬೇರುಗಳಲ್ಲಿ ಶಿಲೀಂಧ್ರವು ಅಭಿವೃದ್ಧಿ ಹೊಂದಿ ಅಸಂಖ್ಯಾತ ಆಬ್ಸ್ಟಾಕಲ್ಸ್ ಮತ್ತು ಬೀಜಕಣಗಳನ್ನು ಅಭಿವೃದ್ಧಿಪಡಿಸುತ್ತವೆ. ಹುಲ್ಲನ್ನು ಕತ್ತರಿಸಿ ಮಣ್ಣು ಮತ್ತು ಬೇರನ್ನು ಎಂಡೋಮೈಕೋರೈಸಿಯಾ ಜೈವಿಕ ಗೊಬ್ಬರವಾಗಿ ಉಪಯೋಗಿಸಬಹುದು. ಇದಕ್ಕಾಗಿ ರೋಡ್ಸ್ ಹುಲ್ ಮತ್ತು ಗಿನಿ ಹುಲ್ಲನ್ನು ಬೆಳೆಸುವುದು ಉತ್ತಮ. ಹೆಚ್ಚಿನ ಮಾಹಿತಿಗಾಗಿ ನನ್ನ ದೂರವಾಣಿಗೆ ಸಂಖ್ಯೆಗೆ ಸಂಪರ್ಕಿಸಿ 7619575161. ಧನ್ಯವಾದಗಳು.
1: ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗುಡಿ ರಂಗಾಪುರ ಶ್ರೀಮಠ.
2: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗುಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶಿಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದು ಏನೆಂದರೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥದ್ದಾಗ್ಲಿ ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ ಕುಟೀರಗಳು ಹಾಸ್ಟೆಲ್ಗಳನ್ನ ಪೂರ್ವ ಪ್ರಾಥಮಿಕ ಶಾಲೆ ಮಾಧ್ಯಮಿಕ ಶಾಲೆ ಪ್ರೌಢಶಾಲೆ ಕಾಲೇಜುಗಳು ಕೈಗಾರಿಕಾ ತರಬೇತಿ ಕೇಂದ್ರ ಪಾಲಿಟೆಕ್ನಿಕ್ ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರಗೋಡು ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್ ಪುಸ್ತಕ ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಳ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರ್ತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕು ಕೆರಗೋಡು ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ್ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡತಕ್ಕಂತಹದ್ದು.
3: ಕೇಳುಗರೇ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845454395.
2: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವ್ರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ ಉಚಿತ ಬಟ್ಟೆ ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು ಕ್ಷೇತ್ರಾಭಿಮಾನಿಗಳ ಸಂಘ ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರ ಆಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಿಪಟೂರು ತಾಲೂಕು ಕೆರಗೋಡು ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ, ಆ ಮುಖಾಂತರ ಪರಮಾತ್ಮ ಕೂಗೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
3: ಕೇಳುಗರೇ, ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845454395.
4: ಹಾಗು ಗೆಳೆಯ ಹಾಗು ನೀನು ಭರವಸೆಯ ಪ್ರವಾದಿ.
1: ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
5: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಹೆಲ್ತ್ ಅಂಡ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ.
6: ಆಕಾಶವಾಣಿ ಭದ್ರಾವತಿ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಜ್ಜಿ ಆಸ್ಪತ್ರೆ ಶಿವಮೊಗ್ಗ.
7: ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ವಿನೋದ್ ಕುಮಾರ್ ಎಂಕೆ, ಸರ್ಜಿ ಮಕ್ಕಳ ಮತ್ತು ತಾಯಿ ಆಸ್ಪತ್ರೆಯಲ್ಲಿ ಮಕ್ಕಳ ತಜ್ಞನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನು ಇವತ್ತು ನಿಮ್ಮ ಹತ್ರ ಹಂಚ್ಕೊತಾ ಇರೋ ವಿಚಾರ ಬಂದು ಅಂದ್ರೆ ಮಕ್ಕಳಿಗೆ ಯಾವ್ಯಾವ ಪೋಷಕಾಂಶಕ ಪೂರಕಗಳ ಅಗತ್ಯ ಇದೆ, ಅಂದ್ರೆ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್ ಅಂತ ಹೇಳಿ. ಅಂತ ಅಂದ್ರೆ ಎಲ್ಲಾ ಮಕ್ಕಳಿಗೂ ವಿಟಮಿನ್ ಬೇಕಾ, ಕ್ಯಾಲ್ಸಿಯಂ ಬೇಕಾ, ಪ್ರೋಟೀನ್ಸ್ ಬೇಕಾ, ಪೌಡರ್ ಬೇಕಾ ಅನ್ನೋ ವಿಚಾರಗಳನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ದೇನೆ. ಸಾಧಾರಣವಾಗಿ ಯಾವ ಮಕ್ಕಳಿಗೆ ಈ ರೀತಿ ನಿಜವಾದ ಸಪ್ಲಿಮೆಂಟ್ಸ್ ಬೇಕು ಅಂದ್ರೆ, ಎಲ್ಲಾ ಹುಟ್ಟಿದ ನವಜಾತ ಶಿಶುಗಳಿಗೆ ವಿಟಮಿನ್ ಡಿ ಅಗತ್ಯ ಇರುತ್ತೆ. ಯಾಕೆಂದ್ರೆ

0: ತಾಯಿ ಎದೆ ಹಾಲಲ್ಲಿ ವಿಟಮಿನ್ ಡಿ ಕೊರತೆ ಇರುತ್ತೆ. ಆ ಕಾರಣದಿಂದ ಹುಟ್ಟಿದ ಎಲ್ಲಾ ಮಕ್ಕಳಲ್ಲೂ ಕೂಡ ವಿಟಮಿನ್ ಡಿ ಶುರು ಮಾಡಿ ಒಂದು ವರ್ಷದವರೆಗೂ ಅದನ್ನ ಕೊಡ್ತೇವೆ ಮಕ್ಕಳಿಗೆ. ಮತ್ತೆ ಎಲ್ಲಾ ಹುಟ್ಟಿದ ಚೆನ್ನಾಗಿರೋ ಮಕ್ಕಳಲ್ಲಿ 6 ತಿಂಗಳು ವಯಸ್ಸಿಂದ 1 ವರ್ಷದವರೆಗೂ ಕೂಡ ಐರನ್ ಸಪ್ಲಿಮೆಂಟ್ಸ್ ಅಂತ ಹೇಳ್ತೀವಿ, ರಕ್ತ ವೃದ್ಧಿ ಆಗ್ಲಿಕ್ಕೆ ಕೊಡುವಂತ ಡ್ರಾಪ್ಸ್ ಸಿರಪ್ಗಳು ಅದನ್ನು ಕೂಡ ಎಲ್ಲಾ ಮಕ್ಕಳಲ್ಲಿ ಆರೋಗ್ಯಕರ ಮಕ್ಕಳಲ್ಲಿ ಕೊಡಬೇಕಾಗುತ್ತೆ. ಅದೇ ಹುಟ್ಟಿ ತೂಕ ಕಡಿಮೆ ಇದ್ರೆ ಅಥವಾ ಸಮಯಕ್ಕೆ ಪೂರ್ವವಾಗಿ ಏನಾದರೂ ಮಗು ಜನನವಾಗಿದ್ರೆ ಅವಾಗ ಎರಡು ಹೊರತುಪಡಿಸಿ ಕೆಲವೊಂದು ಅಗತ್ಯಕ್ಕಿಂತ ಹೆಚ್ಚಿರೋ ಅಂತದ್ದು ಕೂಡ ಸಪ್ಲಿಮೆಂಟ್ಸ್ ಕೂಡ ಬೇಕಾಗಬಹುದು. ಇದು ಹೊರತುಪಡಿಸಿ 1 ರಿಂದ 5 ವರ್ಷದ ಒಳಗಿನ ಎಲ್ಲ ಬಾಲಕ ಬಾಲಕಿಯರು ಎಲ್ಲರಿಗೂ ಕೂಡ ಐರನ್ ಸಪ್ಲಿಮೆಂಟೇಶನ್ ಬೇಕಾಗುತ್ತೆ ರಕ್ತ ವೃದ್ಧಿ ಆಗ್ಲಿಕ್ಕೆ. ಯಾಕೆಂದ್ರೆ ನಮ್ಮ ದೇಶದಲ್ಲಿ ರಕ್ತಹೀನತೆ ತುಂಬಾ ಪ್ರಬಲವಾಗಿರೋದ್ರಿಂದ ಎಲ್ಲಾ ಮಕ್ಕಳಿಗೂ ಪ್ರತಿ ವರ್ಷ ಮಿನಿಮಮ್ 3 ತಿಂಗಳಂತೂ ಆರೋಗ್ಯಕರವಾದ ಮಕ್ಕಳಲ್ಲೂ ಕೂಡ ಬೇಕಾಗುತ್ತೆ. ಮತ್ತೆ ಅಡೋಲಸೆಂಟ್ ಗರ್ಲ್ಸ್ ಕಿಶೋರಿಯರಲ್ಲೂ ಕೂಡ ಐರನ್ ಸಪ್ಲಿಮೆಂಟೇಶನ್ ತುಂಬಾ ಮುಖ್ಯವಾಗಿರುತ್ತೆ. ಇದಿಷ್ಟನ್ನು ಹೊರತುಪಡಿಸಿ ಆರೋಗ್ಯಕರವಾದ ಮಗು, ಬೇರೆ ಯಾವುದು ದೈಹಿಕ ಅಥವಾ ಮಾನಸಿಕ ತೊಂದರೆ ಇಲ್ದಿರೋಂತ ಮಗು, ಅವರ ವಯಸ್ಸಿಗೆ ಲಿಂಗಕ್ಕೆ ಅನುಗುಣವಾಗಿ ಎತ್ತರ ಮತ್ತೆ ತೂಕ ಎಲ್ಲ ಸರಿ ಇರೋ ಮಗು ಅಲ್ಲಿ ವಿಟಮಿನ್ಸ್ ಬೇರೆ ಯಾವುದು ಸಪ್ಲಿಮೆಂಟೇಶನ್ ಅಗತ್ಯ ಬೀಳಲ್ಲ. ಹಾಗಿದ್ರೆ ಎತ್ತರವನ್ನು ಹೆಚ್ಚಿಸಲು ಪ್ರೋಟೀನ್ ಪೌಡರ್ ಏನಾದರೂ ಸಹಾಯ ಮಾಡುತ್ತಾ? ಇಲ್ಲ. ಎತ್ತರವು ಮುಖ್ಯವಾಗಿ ಜೆನೆಟಿಕ್ ಪೊಟೆನ್ಶಿಯಲ್ ಮೇಲೇನೆ ಅವಲಂಬಿತ. ಇಬ್ರು ಪೋಷಕರು ಕಡಿಮೆ ಎತ್ತರದವರಾದ್ರೆ ಮಗುವಿನ ಎತ್ತರ ಕೂಡ ಕಡಿಮೆ ಇರಬಹುದು. ಪ್ರೋಟೀನ್ ಪೌಡರ್ ಜೆನೆಟಿಕ್ ಪೊಟೆನ್ಶಿಯಲ್ ಮೀರಿಸಿ ಎತ್ತರ ಹೆಚ್ಚಿಸಲು ಸಾಧ್ಯ ಇಲ್ಲ. ಹಾಗಿದ್ರೆ ಐ ಕ್ಯೂ ಮಕ್ಕಳ ಬುದ್ಧಿಮಟ್ಟಿಗೆ ಅಥವಾ ಮೆದುಳಿನ ಚುರುಕುತನ ಹೆಚ್ಚಿಸಲು ಏನಾದರೂ ಟಾನಿಕ್ ಉಂಟಾ? ಆ ರೀತಿನೂ ಯಾವುದು ಇಲ್ಲ. ಐ ಕ್ಯೂ ಹೆಚ್ಚಿಸೋ ಟಾನಿಕ್ಗಳಿಗೆ ದೃಢವಾದ ಯಾವುದೇ ಸಾಕ್ಷ್ಯ ಇಲ್ಲ. ಮಗುಗೆ ರಕ್ತಹೀನತೆ ಕಂಡು ಬಂದಲ್ಲಿ ಐರನ್ ಸಿರಪ್ ಅದರಿಂದ ಸರಿ ಮಾಡಬಹುದು, ಆದ್ರೆ ಆರೋಗ್ಯಕರವಾದ ಮಗುವಲ್ಲಿ ಅಗತ್ಯ ಬೀಳುವುದಿಲ್ಲ. ಸ್ವರ್ಣ ಪ್ರಾಶ, ಚವನ್ ಪ್ರಾಶ ಇವುಗಳಿಂದ ಏನಾದರೂ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತಾ? ಯಾವುದೇ ವೈಜ್ಞಾನಿಕ ಸಾಕ್ಷ್ಯ ಇಲ್ಲ. ಕೆಲವು ಉತ್ಪನ್ನಗಳಲ್ಲಿ ಹೆವಿ ಮೆಟಲ್ಸ್ ಇರುವ ಸಾಧ್ಯತೆ ಕಂಡಿದೆ, ಕಿಡ್ನಿ ಇಂಜುರಿ ಅಪಾಯವೂ ಕೂಡ ಕಂಡು ಬಂದಿದೆ. ಹಾಗಾಗಿ ಮಕ್ಕಳ ವೈದ್ಯನಾಗಿ ಇದನ್ನೆಲ್ಲ ಶಿಫಾರಸು ಮಾಡುವುದಿಲ್ಲ. ಇಮ್ಯುನಿಟಿ ಹೆಚ್ಚಿಸಲು ಯಾವುದಾದ್ರೂ ಪೂರಕಗಳಿದೆಯಾ? ಇಮ್ಯುನಿಟಿ ಬೂಸ್ಟರ್ಸ್ ಇದೆಯಾ? ಇಮ್ಯುನಿಟಿ ಪೌಡರ್ಸ್ ಗಳಿದೆಯಾ? ನಿಜವಾದ ರೋಗ ನಿರೋಧಕ ಶಕ್ತಿ ಅಂದ್ರೆ ಸಮತೋಲನ ಆಹಾರ, ಸರಿಯಾದ ನಿದ್ರೆ, ವ್ಯಾಯಾಮ ಮತ್ತು ವೈಯಕ್ತಿಕ ಸ್ವಚ್ಛತೆ. ಇಮ್ಯುನಿಟಿ ಬೂಸ್ಟರ್ ಪೂರಕಗಳಿಗೆ ಸಪ್ಲಿಮೆಂಟ್ಸ್ ಗಳಿಗೆ ಯಾವುದೇ ಸಾಕ್ಷಿ ಮತ್ತು ವೈಜ್ಞಾನಿಕ ಬೇಸ್ ಇಲ್ಲ. ಸ್ಟ್ರಿಕ್ಟ್ ವೆಜಿಟೇರಿಯನ್ಸ್ ಗಳು ಎಸ್ಪೆಷಲಿ ಅಡೋಲಸೆಂಟ್ ಗರ್ಲ್ಸ್ ಗಳು ಕಿಶೋರಿಯರಲ್ಲಿ ಸ್ಟ್ರಿಕ್ಟ್ ವೆಜಿಟೇರಿಯನ್ಸ್ ಇದ್ರೆ ಅವರು ಸ್ವಲ್ಪ ವಿಟಮಿನ್ B12 ಕೊರತೆ, ಐರನ್ ಕೊರತೆ, ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಕೊರತೆ ಆಗೋ ರಿಸ್ಕ್ ಇರುತ್ತೆ. ಹಾಗಾಗಿ ಅವರಲ್ಲಿ ಮಕ್ಕಳ ವೈದ್ಯರ ಮತ್ತು ನ್ಯೂಟ್ರಿಷನಿಸ್ಟ್ ಸಲಹೆಗಳು ಬೇಕಾಗಬಹುದು. ಜಿಮ್ ಹೋಗುವ ಅಡೋಲಸೆಂಟ್ಸ್ ಗಳಲ್ಲಿ ಪ್ರೋಟೀನ್ ಸಪ್ಲಿಮೆಂಟ್ಸ್ ಅಗತ್ಯ ಇದೆಯಾ? ತುಂಬಾ ಎಚ್ಚರ ವಹಿಸಬೇಕು. ಪ್ರೋಟೀನ್ ಪೌಡರ್ ಮೀಲ್ ರಿಪ್ಲೇಸ್ಮೆಂಟ್ ಅಲ್ಲ. ಯಾವುದೇ ಅತಿ ಹೆಚ್ಚಿನ ಪ್ರೋಟೀನ್ಸ್ ಗಳು ಕಿಡ್ನಿ ಮೇಲೆ ಲೋಡ್ ಅನ್ನು ಕೊಡಬಹುದು, ಆಸ್ಟಿಯೋಪೋರೋಸಿಸ್ ಮೂಳೆಯನ್ನು ವೀಕ್ ಮಾಡುವ ಅಪಾಯ ಉಂಟು. ಸ್ಪೋರ್ಟ್ಸ್ ಡ್ರಿಂಕ್ಸ್ ನಲ್ಲಿ ಕೆಫಿನ್ ಮತ್ತು ಕ್ರಿಯಾಟಿನಿನ್ ಉಂಟು, ಕೆಲವೊಮ್ಮೆ ಟಾಕ್ಸಿಕ್ ಮೆಟಲ್ಸ್ ಇರುವ ಸಾಧ್ಯತೆ ಇದೆ. ಹಾಗಾಗಿ ಪ್ರಮುಖ ಸಂದೇಶ ಅಂತಂದ್ರೆ ಮಸಲ್ ಬಿಲ್ಡಿಂಗ್, ವರ್ಷಗಳ ಪರಿಶ್ರಮದಿಂದ ಬ್ಯಾಲೆನ್ಸ್ ಡಯಟ್ ಮತ್ತು ಟ್ರೈನಿಂಗ್ ಮುಖ್ಯ. ಹಾಗಾಗಿ ಕನ್ಕ್ಲೂಷನ್ ಅಥವಾ ಸಮ್ಮರಿ ಏನು? ಸಪ್ಲಿಮೆಂಟ್ಸ್ ಇಂದ ಗ್ರೋತ್ ಗ್ಯಾರಂಟಿನಾ? ಇಲ್ಲ. ಸಪ್ಲಿಮೆಂಟ್ಸ್ ಇಂದ ಇಂಟೆಲಿಜೆನ್ಸ್ ಗ್ಯಾರಂಟಿನಾ? ಇಲ್ಲ. ಸಪ್ಲಿಮೆಂಟ್ಸ್ ಇಂದ ಇಮ್ಯುನಿಟಿ ಗ್ಯಾರಂಟಿನಾ? ಇಲ್ಲ. ಹಾಗಾಗಿ ಪೌಷ್ಟಿಕ ಆಹಾರವೇ ಮಗುಗೆ ಉತ್ತಮ ಪೂರಕ. ಧನ್ಯವಾದಗಳು.
1: ಶಿವಮೊಗ್ಗದ ಸರ್ಜಿ ಆಸ್ಪತ್ರೆಯಲ್ಲಿ ಮೂಳುವೆ, ಡ್ಯಾಂಡ್ರಫ್, ಭಂಗು, ಹುಳುಕಡ್ಡಿ, ಅಲರ್ಜಿ, ಪೊನ್ನು, ಇಸುಬು, ಸರ್ಪ ಹುಣ್ಣು, ನರಗುಳ್ಳೆ ತಗ್ಸೋದು, ಹಂಗೆ ಮುಖದಲ್ಲಿರೋ ಕೂದಲು ತೆಗೆಯೋದು, ಹಿಂಗೆ ಎಲ್ಲಾ ರೀತಿಯ ಚಿಕಿತ್ಸೆ.
2: ಅಥ ವಾರ್ತಾ. ನವದೆಹಲಿಯಾಂ ವಿದೇಶ ಮಂತ್ರಿ ಡಾಕ್ಟರ್ ಸುಬ್ರಹ್ಮಣ್ಯಂ ಜಯಶಂಕರ, ಅಮೆರಿಕಾ ದೇಶೀಯ ವಿದೇಶ ಮಂತ್ರಿ ಮಾರ್ಕೊ ರೂಬಿಯೊ ಚ ವಿಭಿನ್ನು ವಿಷಯು ಸವಿಸ್ತರಂ ಚರ್ಚಿತವಂತೌ. ಉಭೌ ನೇತಾರೌ ಭಾರತ ಅಮೆರಿಕಾ ರಣನೈತಿಕ ಸಹಭಾಗಿತಾಂ ಭೂಯ ಅಪಿ ದೃಢಾಯಿತುಂ ಸ್ವಸ್ವ ಪ್ರತಿಬದ್ಧತಾಂ ಪುನಃ ಉದೀರಿತವಂತೌ. ತಾಭ್ಯಾಂ ಉಕ್ತಂ ಯತ್ ಏಷಾ ಸಹಭಾಗಿತಾ ವ್ಯಾಪಾರೋರ್ಜಾ ಗತಿಶೀಲತಾ ಕ್ಷೇತ್ರೀಯ ಸುರಕ್ಷಾದಿ ಕ್ಷೇತ್ರೇಷು ವಿಶೇಷತಃ ಅಸ್ತಿ. ಡಾಕ್ಟರ್ ಜಯಶಂಕರ ಅವದತ್ ಯತ್ ಭಾರತಸ್ಯ ಅಮೆರಿಕಾ ದೇಶೇನ ಸಹ ವ್ಯಾಪಕ ವೈಶ್ವಿಕ ರಣನೈತಿಕ ಸಭಾ ಭಾಗಿತ್ವ ಸಂಬಂಧಃ ವರ್ತತೆ, ಯಃ ಖಲು ಗಹನ ಸಹಯೋಗಾಧೃತಃ ವರ್ತತೆ. ಸಹ ಉಕ್ತವಾನ್ ಯತ್ ಉಭಯೋಃ ದೇಶಯೋಃ ಸಂಬಂಧಃ ಸಂಪೂರ್ಣ ವಿಶ್ವೇ ಪ್ರಭಾವಂ ಜನಯಂತಿ ಅಪಿ ಚ ಅನೇಕೇಷು ಕ್ಷೇತ್ರೇಷು ತಯೋಃ ಹಿತಾನಿ ಸಮಾನಾನಿ ಸಂತಿ. विदेश मंत्री उक्तवान यत् एषा वर्तमान चर्चा कठिन वैश्विक परिस्थितिषु अभवत् परञ्च मुक्त मनसा सार्थका चर्चा अभवत् इति तस्य विश्वासः सः उक्तवान् यत् उभयोः देशयोः मध्ये व्यापार सन्धेः निर्णायक रूपेण निर्धारणम् अचिरमेव भवेत् इति आवश्यकम् तेन ऊर्जा व्यापारे जातः विस्तारः अभिनन्दितः अपि च उक्तं यत् विविधेभ्यः स्रोतेभ्यः ऊर्जायाः आपूर्तिः भारतस्य ऊर्जा सुरक्षायै अत्यावश्यकी वर्तते
3: Our government's fundamental responsibility is to address the needs of 1.4 billion people. Obviously, ensuring the accessibility and affordability of energy for them is our prime objective. Secretary and I therefore welcome the expansion in our energy trade in recent months. Diversified supplies are at the heart of energy security for India.
2: अमेरिका विदेश मंत्री उक्तवान् यत् उभौ देशौ आतंकवाद कारणात् कष्टम् अनुभूतवन्तौ भारतम् अमेरिका च तेषु सर्वेषु प्रमुख विषयेषु रणनीतिक रूपेण एकमतौ स्तः ये नूतन शताब्दीं परिभाषयिष्यन्ति ध्यानास्पदम् अस्ति यत् अमेरिका देशीयः विदेश मंत्री मार्को रूबियो चतुर्दिवसीय यात्रा प्रसंगे सम्प्रति भारते अस्ति सः अस्य मासस्य 26 दिनांके अर्थात् श्वः क्वाड विदेश मंत्रिणां सम्मेलने सहभागं करिष्यति पश्चिम बंगाल राज्ये भारतीय जनता पार्टी इति दलस्य प्रत्याशी देवांशु पांडा फाल्टा विधानसभा क्षेत्रस्य पुनर्निर्वाचने सुमहद् विजयम् अवाप्नोत् श्री पांडा 21,900,000 भारतीय साम्यवादी मार्क्सवादी दलस्य शंभुनाथ कुर्मिणं पराजितवान् तत्र कांग्रेस दलस्य अब्दुल रजाक मोल्लाह तृतीय स्थाने अपरतः तृणमूल कांग्रेस दलस्य प्रत्याशी जहांगीर खान चतुर्थ स्थाने अवर्तत पश्चिम बंग विधानसभा निर्वाचनस्य मतदान काले बृहत् स्तरे दुराचारस्य आरोपानन्तरं निर्वाचन आयोगः फाल्टा नगरे पुनः मतदानस्य आदेशं प्रदत्तवान् ध्यानास्पदमस्ति यत् अस्मिन् मासे 21 दिनांके पुनः मतदानम् अभवत् राष्ट्रपतिः द्रौपदी मुर्मूः अद्य राष्ट्रपति भवने 26,000 प्रथमे नागरिकालंकरण समारोहे 660 पद्म पुरस्कारान् प्रदास्यति अत्र उपराष्ट्रपतिः सीपी राधाकृष्णन् प्रधानमंत्री नरेन्द्र मोदी केन्द्रीय गृहमंत्री अमित शाहः अन्ये च सम्मान्यजनाः उपस्थिताः भविष्यन्ति देशस्य मध्योत्तर पश्चिमीय दिग्विभागेषु अतिताप कारणात् जनजीवनं पर्याकुलितम् अस्ति अत्र क्षेत्रेषु प्रायः समाना एव स्थितिः आगामिभ्यः 6 दिवसेभ्यः प्रवर्तिष्यते इति भारतीयर्तुविभागेन सूचितम् क्रीडावार्तासु आईपीएल क्रिकेट स्पर्धा मालिकायां गतरात्रौ दिल्ली कैपिटल्स दलेन कोलकाता नाइट राइडर्स दलं पराजितम् अपरतः राजस्थान रॉयल्स दलेन मुंबई इंडियंस दलं 30 धावनांकैः पराजितम् इति वार्ताः
4: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ 7:20
5: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ ಆರ್ಬಿಐ ಹೇಳುತ್ತೆ
6: ಜಾಣರಾಗಿರಿ ಜಾಗರೂಕರಾಗಿರಿ
4: ಹೇಳಿದರೆ ಈ ಬೆಳಿಗ್ಗೆ 7:45 ಹಾಗೂ 8:00 ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರಲಿದೆ 8:45 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಮಹಿಳಾ ಆರೋಗ್ಯ ದಿನ ಈ ಕುರಿತು ಮಾಹಿತಿ ನೀಡಿದ್ದಾರೆ ಶಿವಮೊಗ್ಗದ ಕಣ್ಣಿನ ತಜ್ಞರಾದ ಡಾಕ್ಟರ್ ಭಾರತಿ ಚಂದ್ರಕಾಂತ್ 9:05 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರಲಿದೆ 9:30 ಪಕ್ಷಿ ಪ್ರಪಂಚ ಮಾಹಿತಿ ನೀಡುತ್ತಾರೆ ಶ್ರೀನಿಧಿ ಆರ್ಕೆ ಪರಿಚಯಿಸುವ ಪಕ್ಷಿ ಜಾತಕ ಪಕ್ಷಿ 9:45 ನನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಪಾತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುಗರೆ ತಮ್ಮ ಮೆಚ್ಚಿನ ಗೀತೆಗಳನ್ನು ಪಾತ್ರದ ಮೂಲಕ ಬರೆದು ನಮಗೆ ಕಳಿಸಬಹುದು ಕಾರ್ಯಕ್ರಮ ಪ್ರತಿ ಸೋಮವಾರ ಬೆಳಗ್ಗೆ 9:45 ಹಾಗೆಯೇ ಪ್ರತಿ ಬುಧವಾರ ಬೆಳಗ್ಗೆ 11 ಮೂಡಿಬರುತ್ತೆ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ನನ್ನ ಹಾಡು ನನ್ನ ಆಯ್ಕೆ ಪತ್ರಾಧಾರಿತ ಕಾರ್ಯಕ್ರಮ ಇದಾಗಿದೆ. ಪತ್ರ ಬರೆಯೋದಕ್ಕೆ ನಮ್ಮ ವಿಳಾಸ ಆಗಿದೆ. ನಿಲಯದ ನಿರ್ದೇಶಕರು ನನ್ನ ಹಾಡು ನನ್ನ ಆಯ್ಕೆ ವಿಭಾಗ ಆಕಾಶವಾಣಿ ಜೆಪಿಎಸ್ ಕಾಲೋನಿ ಭದ್ರಾವತಿ. ಇಲ್ಲಿಗೆ ಪತ್ರವನ್ನು ಬರೆಯಿರಿ. ತಮ್ಮ ಮೆಚ್ಚಿನ ಗೀತೆಗಳನ್ನ ನಮ್ಮ ನಿಲಯದಿಂದ ಕೇಳಬಹುದು. ಈ ಬೆಳಗ್ಗೆ 9:45 ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮದಲ್ಲಿ 10 ಹಾಡು ಮಾತಾಡು ಸೋಮವಾರದ ವಿಶೇಷ ಪದಬಂಧದ ವಿಶೇಷ ಹಾಡು ಮಾತಾಡು ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481527206 ಈ ಸಂಖ್ಯೆಗೆ ಸಂದೇಶಗಳನ್ನು ಕಳಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಈ ಬೆಳಗ್ಗೆ 10 ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ 7:02 ಆಗಲಿದೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಮೂಡಿಬರಲಿದೆ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಏನಾಗಲಿ ಮುಂದೆ ಸಾಗುನಿ,
3: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ. ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು. ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ. ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.
0: ಕೇಳುಗರೆ ಗಮನಿಸಿ, ಇಂದು ಸಂಜೆ 5:00 ಭಾರತದ ಗೌರವಾನ್ವಿತ ರಾಷ್ಟಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಲಿರುವ ಸಮಾರಂಭದ ನೇರ ಪ್ರಸಾರ ಮೂಡಿಬರುವುದು. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ
4: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
5: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
6: ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
7: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಧರ್ತಿ ಆಬಾ ಜನ ಜಾತೀಯ ಗ್ರಾಮ ಉತ್ಕರ್ಷ ಅಭಿಯಾನ, ಪರಿಶಿಷ್ಟ ಸಮುದಾಯಗಳ ಶ್ರೇಯೋಭಿವೃದ್ಧಿ ಆಂದೋಲನ ಇಂದು ಸಮಾರೋಪ. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್, ಧಾರವಾಡದಲ್ಲಿ 75ನೇ ಆವೃತ್ತಿಯ ಸೈಕ್ಲೋಥಾನ್. ಇಂದು ಅಂತಾರಾಷ್ಟ್ರೀಯ ಕಾಣೆಯಾದ ಮಕ್ಕಳ ಜ್ಞಾಪಕಾರ್ಥ ದಿನ. ವಿಶ್ವ ಥೈರಾಯ್ಡ್ ಜಾಗೃತಿ ದಿನಾಚರಣೆ ಇಂದು. ಈಗ ವಾರ್ತೆಗಳ ವಿವರ. ಧರ್ತಿ ಆಬಾ ಜನ್ ಜಾತೀಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಧ್ಯೇಯದೊಂದಿಗೆ ಕೇಂದ್ರ ಸರ್ಕಾರ ರಾಜ್ಯಗಳ ಪರಿಶಿಷ್ಟ ಸಮುದಾಯಗಳ ಶ್ರೇಯೋಭಿವೃದ್ಧಿಗಾಗಿ ಕೈಗೊಂಡ ಜನಜಾಗೃತಿ ಹಾಗೂ ಫಲಾನುಭವಿಗಳ ಗುರುತಿಸುವಿಕೆ ಮತ್ತು ಒಳಗೊಳ್ಳುವಿಕೆ ಆಂದೋಲನ ಇಂದು ಸಮಾರೋಪಗೊಳ್ಳಲಿದೆ. ಈ ಕುರಿತು ಒಂದು ವರದಿ.
1: ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಹಿಂದುಳಿದ ಹಾಗೂ ಬುಡಕಟ್ಟು ಸಮುದಾಯದವರೇ ಹೆಚ್ಚಿರುವ ರಾಜ್ಯದ ಮೈಸೂರು, ಕೊಡಗು, ಚಾಮರಾಜನಗರ, ಚಿತ್ರದುರ್ಗ ಹಾಗೂ ವಿಜಯನಗರ ಜಿಲ್ಲೆಗಳಿಗೆ ವಿಶೇಷ ಆದ್ಯತೆ ನೀಡಿ ಎಲ್ಲ 31 ಜಿಲ್ಲೆಗಳಲ್ಲಿ ಧರ್ತಿ ಆಬಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ಆಯೋಜಿಸಿದೆ. ಕೃಷಿ, ಪಶುಸಂಗೋಪನೆ, ಶಿಕ್ಷಣ, ಆರೋಗ್ಯ ಸೇರಿದಂತೆ ವಿವಿಧ ಇಲಾಖೆಗಳ ಸೌಲಭ್ಯಗಳು ಮತ್ತು ಜನಪರ ಯೋಜನೆಗಳನ್ನು ಪರಿಶಿಷ್ಟ ವರ್ಗದ ಅರ್ಹ ಫಲಾನುಭವಿಗಳ ಮನೆ ಬಾಗಿಲಿಗೆ ತಲುಪಿಸಲು ಈ ಅಭಿಯಾನ ಕೈಗೊಳ್ಳಲಾಗಿದೆ. ಪ್ರಧಾನಮಂತ್ರಿ ಜನಮನ ಹಾಗೂ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ವಿಜಯನಗರ ಜಿಲ್ಲೆಯಾದ್ಯಂತ 25 ಗ್ರಾಮ ಪಂಚಾಯಿತಿಗಳಲ್ಲಿ ಇಂದು ಪೂರ್ಣಗೊಳ್ಳಲಿದೆ ಎಂದು ವಿಜಯನಗರ ಜಿಲ್ಲೆಯ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ಕೆ ರವಿಕುಮಾರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಧರ್ತಿ ಆಬಾ ಜನಜಾತಿ ಗ್ರಾಮ ಉತ್ಕರ್ಷ ಅಭಿಯಾನದಡಿ ವಿಜಯನಗರ ಜಿಲ್ಲೆಯ ಪರಿಶಿಷ್ಟ ಪಂಗಡದ ಅತಿ ಹೆಚ್ಚು ಜನಸಂಖ್ಯೆ ವಾಸವಾಗಿರುವ 25 ಗ್ರಾಮಗಳಲ್ಲಿ ಇನ್ಫಾರ್ಮೇಶನ್, ಎಜುಕೇಶನ್ ಅಂಡ್ ಕಮ್ಯುನಿಕೇಶನ್ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದ್ದು, ಪ್ರಮುಖವಾಗಿ ಆರೋಗ್ಯ ಇಲಾಖೆ, ಶಿಕ್ಷಣ, ಆಹಾರ ಮತ್ತು ನಾಗರಿಕ ಸರಬರಾಜು, ಪಂಚಾಯತ್ ರಾಜ್, ಕೃಷಿ, ಭೂಮಾಪನ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವುಗಳ ಸಹಯೋಗದೊಂದಿಗೆ ಪರಿಶಿಷ್ಟ ಪಂಗಡದ ಜನಾಂಗದವರಿಗೆ ಆಧಾರ್ ಕಾರ್ಡ್, ಆಯುಷ್ಮಾನ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ನಿವಾಸ ಪ್ರಮಾಣ ಪತ್ರ, ಪಿಎಂ ಕಿಸಾನ್ ಕ್ರೆಡಿಟ್ ಕಾರ್ಡ್, ಜನಧನ್ ಬ್ಯಾಂಕ್ ಖಾತೆ, ವಿಮಾ ಹಕ್ಕುಗಳು, ಸಾಮಾಜಿಕ ಭದ್ರತಾ ಯೋಜನೆಗಳು, ಉದ್ಯೋಗ ಮತ್ತು ಜೀವನೋಪಾಯ ಯೋಜನೆಗಳು, ಮಾತೃ ವಂದನ್ ಯೋಜನೆಗಳು, ಸಿಕಲ್ ಸೆಲ್ ಅನಿಮಿಯಾದಂತಹ ಕಾಯಿಲೆಗಳ ಬಗ್ಗೆ ಶಿಬಿರಗಳನ್ನು ಹಮ್ಮಿಕೊಳ್ಳುವುದರ ಜೊತೆಗೆ ಇತರೆ ಯೋಜನೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ಪ್ರಮುಖ ಉದ್ದೇಶವಾಗಿರುತ್ತದೆ. ಸಂಬಂಧಪಟ್ಟ ಇಲಾಖೆಗಳಿಂದ ದಾಖಲಾತಿಗಳನ್ನು ಮಾಡಿಸಿಕೊಡುವುದು ಈ ಅಭಿಯಾನದ ಪ್ರಮುಖ ಉದ್ದೇಶವಾಗಿರುತ್ತದೆ. ಎಲ್ಲಾ ನಿಗದಿತ 25 ಗ್ರಾಮಗಳಲ್ಲಿ ಕರಪತ್ರಗಳನ್ನು ಹಂಚುತ್ತಿದ್ದು, ಈಗಾಗಲೇ 2 ಗ್ರಾಮ ಪಂಚಾಯತ್ಗಳಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು 156 ಹೆಚ್ಚು ಜನರಿಗೆ ಚಿಕಿತ್ಸೆಯನ್ನು ಸಹ ನೀಡಲಾಗಿರುತ್ತದೆ. ಎಲ್ಲಾ ಪರಿಶಿಷ್ಟ ಪಂಗಡ ಜನಾಂಗದವರು, ಸಾರ್ವಜನಿಕರು ಈ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಲು ವಿನಂತಿಸಿಕೊಳ್ಳಲಾಗಿದೆ.
0: ಅ ನ್ಯೂ ಐಕಾನ್ ಫಾರ್ ಅ ಫಿಟರ್ ಇಂಡಿಯಾ ಪೆಡಲಿಂಗ್ ಟು 2030 ಧ್ಯೇಯದೊಂದಿಗೆ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್. 75ನೇ ಆವೃತ್ತಿಯ ಅಭಿಯಾನ ಧಾರವಾಡ ಸೇರಿದಂತೆ ದೇಶದ 8,000 ಅಧಿಕ ಸ್ಥಳಗಳಲ್ಲಿ ಖೇಲೋ ಇಂಡಿಯಾ ಕೇಂದ್ರಗಳು ಹಾಗೂ ಭಾರತೀಯ ಕ್ರೀಡಾ ಪ್ರಾಧಿಕಾರ ಸಾಯಿ ಕೇಂದ್ರಗಳ ಸಹಯೋಗದಲ್ಲಿ ಜನಜಾಗೃತಿ ಸೈಕ್ಲೋಥಾನ್ ಜರುಗಿತು. ಅಹಮದಾಬಾದ್ನ 2030 ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವ ಸ್ಮರಣಾರ್ಥ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದ ಭಾರತೀಯ ಜೀವ ವಿಮಾ ನಿಗಮದ ನಿವೃತ್ತ ಅಭಿವೃದ್ಧಿ ಅಧಿಕಾರಿ ಲಕ್ಷ್ಮೀಕಾಂತ್ ನಾಯಕ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
3: ನಾವು ಪಾರ್ಟಿಸಿಪೇಷನ್ ಮಾಡಿದ್ವಲ್ಲ, ಇದು ಕಾಮನ್ವೆಲ್ತ್ ಗೇಮ್ ಅಂಗವಾಗಿ ಅವ್ರು ನಮ್ಮನ್ನ ಇನ್ವೈಟ್ ಮಾಡಿದ್ರು. ನಾವು ರೋಟರಿ ಕ್ಲಬ್ ನಿಂದ ಕೆಲವು ಸದಸ್ಯರು ಹಾಗೂ ರೈಲ್ವೆ ಡಿಪಾರ್ಟ್ಮೆಂಟ್ ನಿಂದ ಜನ ಬಂದಿದ್ರು. ಸುಮಾರು 75 ಜನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು. ಬಹಳ ಚೆನ್ನಾಗಿ ಒಳ್ಳೆ ಒಂದು ಕ್ವಾಲಿಟಿ ಸೈಕಲ್ ನಮ್ಗೆ ಕೊಟ್ರು. ಸೊ ನಾವು ಅದನ್ನ ಸುಮಾರು ನನಗಂತೂ ಮಟ್ಟಿಗೆ 1 ಕಿಲೋಮೀಟರ್ ಮೇಲೆ ಸೈಕ್ಲಿಂಗ್ ಮಾಡಿ ರಿಟರ್ನ್ ಬಂದಿದ್ದೀವಿ. ಒಳ್ಳೆ ಒಂದು ಅನುಭವ, ಇನ್ನು ಮುಂದೆ ಇದೇ ರೀತಿ ಕಂಟಿನ್ಯೂ ಮಾಡಬೇಕಂತ ನಮ್ಮ ಒಂದು ಅಪೇಕ್ಷೆ. ಈಗ ನಾನಂತೂ ಸೈಕ್ಲಿಂಗ್ ಮಾಡ್ತಾ ಇದ್ದೀನಿ, ಬಟ್ ಬಾಕಿ ನನ್ನ ತಂಡ ಬಂದ ಮಿತ್ರರು ಅವ್ರು ಹೇಳ್ತಾ ಇದಾರೆ ಇದು ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್, ಬಹಳ ಫ್ರೆಶ್ ಆದ್ವಿ. ಇದೇ ರೀತಿ ನಾವು ಸೈಕ್ಲಿಂಗ್ ಮುಂದುವರಿಸಬೇಕು ಅಂತ ಅವರು ಒಂದು ಅಭಿಪ್ರಾಯವನ್ನು ತಿಳಿಸಿದ್ರು. ಸೈಕ್ಲಿಂಗ್ ಇಸ್ ವೆರಿ ಗುಡ್ ಎಕ್ಸರ್ಸೈಸ್, ಪ್ಲಸ್ ನಮ್ಮ ಮೋದಿ ಅವರು ಕರೆ ಕೊಟ್ಟಂಗೆ ಈಗ ನಿಮ್ ಪೆಟ್ರೋಲ್ ಡೀಸೆಲ್ ಕ್ಯಾಪಸಿಟಿ ಇದೆ. ಸೈಕ್ಲಿಂಗ್ ಬಗ್ಗೆ ನಾವು ಸ್ವಲ್ಪ ಗಮನ ನಡೆಸಿದ್ರೆ ನಮಗೆ ಆರೋಗ್ಯನೂ ಉತ್ತಮ ಆಗ್ತದೆ, ದೇಶಕ್ಕಾಗಿ ತೈಲ ಉಳಿತಾಯನೂ ಆಗ್ತದೆ ಅಂತ ನನ್ನ ಒಂದು ಅಭಿಪ್ರಾಯ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಕ್ಕಳ ಕಣ್ಮರೆ ತಡೆಗಟ್ಟಲು ಪೋಷಕರ ಮತ್ತು ಸಮುದಾಯ ಆರೈಕೆಯನ್ನು ಬಲಪಡಿಸುವುದು ಎಂಬ ಧ್ಯೇಯದೊಂದಿಗೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಇಂದು ಕಾಣೆಯಾದ ಮಕ್ಕಳ ದಿನವನ್ನು ಆಚರಿಸಲಾಗುತ್ತಿದೆ. ದೇಶಾದ್ಯಂತ ಪ್ರತಿ ವರ್ಷ ಕಾಣೆಯಾಗುವ ಸಾವಿರಾರು ಮಕ್ಕಳ ಜ್ಞಾಪನಾರ್ಥ ಈ ದಿನಾಚರಣೆ. ಮಕ್ಕಳ ಅಪಹರಣದ ಬಗ್ಗೆ ಜನಜಾಗೃತಿ, ಚೇತರಿಕೆಯ ಪ್ರಯತ್ನಗಳು, ಪೀಡಿತ ಕುಟುಂಬಗಳಿಗೆ ಬೆಂಬಲ ಸೂಚಿಸಲು ಜಾಗತಿಕವಾಗಿ ಹ್ಯಾಶ್ಟ್ಯಾಗ್ ಬ್ಲೂ ಫಾರ್ ಹೋಪ್ ಸಂದೇಶದೊಂದಿಗೆ ನೀಲಿ ಬಣ್ಣ ಧರಿಸಿ ಬೆಂಬಲಿಸಲು ಕೋರಲಾಗಿದೆ. ಶಿಕ್ಷಣದ ಮೂಲಕ ಜಾಗೃತಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಥೈರಾಯ್ಡ್ ಜಾಗೃತಿ ದಿನಾಚರಣೆ. ಥೈರಾಯ್ಡ್ ಗ್ರಂಥಿಯ ಮಹತ್ವ, ಥೈರಾಯ್ಡ್ ಸಂಬಂಧಿ ಕಾಯಿಲೆಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ಗುರಿ ಹೊಂದಿದೆ. ಥೈರಾಯ್ಡ್ ಅಸ್ವಸ್ಥತೆಗಳನ್ನು ಜಾಗತಿಕವಾಗಿ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಅಯೋಡಿನ್ ಉಪ್ಪು ಸೇವನೆ, ಸೂಕ್ತ ಮತ್ತು ಸಕಾಲಿಕ ಚಿಕಿತ್ಸೆಯಿಂದ ಥೈರಾಯ್ಡ್ ಅನಾರೋಗ್ಯವನ್ನು ಸರಿಪಡಿಸಬಹುದು ಎನ್ನುತ್ತಾರೆ ಧಾರವಾಡದ ಖ್ಯಾತ ಸ್ತ್ರೀ ಆರೋಗ್ಯ ಹಾಗೂ ಪ್ರಸೂತಿ ತಜ್ಞ ಡಾ ಶಿವಾನಂದ ಅಂಗಡಿ.
7: ಹವಾಮಾನದಲ್ಲಿ, ಊಟದಲ್ಲಿ ಹಾಗೂ ಸಾಬೂನ್ ಆಯ್ತು, ಸ್ಪ್ರೇ ಆಯ್ತು, ಶಾಂಪೂ ಆಯ್ತು, ಈ ತರ ಕೆಮಿಕಲ್ಗಳು ಪ್ರದೂಷಣ ಆಗಿ ಥೈರಾಯ್ಡ್ ಸಮಸ್ಯೆ ಬಹಳಷ್ಟು ಕಂಡು ಬರ್ತಾ ಇದೆ. ಬಹಳಷ್ಟು ಮಂದಿಗೆ ಮಕ್ಕಳು ಆಗೋದು ಸಮಸ್ಯೆ ಆಗ್ತಾ ಇದೆ. ಕೂದಲು ಉದುರೋದು, ಚರ್ಮದ ಸಮಸ್ಯೆ, ಆಯಾಸ ಆಗೋದು, ಬೆನ್ನು, ತಲೆನೋವು, ಮೈಕೈ ನೋವು, ಬೇರೆ ಬೇರೆ ಸಮಸ್ಯೆ ಕಂಡು ಬರ್ತಾ ಇದೆ. ಥೈರಾಯ್ಡ್ ಟೆಸ್ಟಿಂಗ್ ಮಾಡಿಸ್ತಾ ಇದ್ದೇವೆ, ಮುಂದೆ ಟ್ರೀಟ್ಮೆಂಟ್ಗೆ ಅನುಕೂಲ ಆಗ್ತಾ ಇದೆ. ಚಿಕ್ಕ ಮಕ್ಕಳಲ್ಲಿ, ಹುಟ್ಟಿದ ಮಕ್ಕಳಲ್ಲಿ ಥೈರಾಯ್ಡ್ ಟೆಸ್ಟಿಂಗ್ ಮಾಡ್ತಾ ಇದ್ದೇವೆ. ಎಲ್ಲರೂ ಥೈರಾಯ್ಡ್ ಬಗ್ಗೆ ಅರಿವು ಆಗಲಿ.
0: ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕು ಶಿರಾಲಿಯ ಅಳ್ವೇಕೋಡಿ ಸಮೀಪ ತಟ್ಟಿಹಕ್ಕಲ ಕಳಿನಟ್ಟಿ ಹೊಳೆಯಲ್ಲಿ ಕಪ್ಪೆ ಚಿಪ್ಪು ಹೆಕ್ಕಲು ಹೋದ 14 ಜನರ ಪೈಕಿ ಇಬ್ಬರು ಪುರುಷರು ಹಾಗೂ 8 ಜನ ಮಹಿಳೆಯರು ಸೇರಿ 10 ಜನ ಜಲಸಮಾಧಿಯಾಗಿದ್ದಾರೆ. ಓರ್ವರು ನಾಪತ್ತೆಯಾಗಿದ್ದು ಮೂವರನ್ನು ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಕ್ಸ್ ಮಾಧ್ಯಮದಲ್ಲಿ ಸಂತಾಪ ಸೂಚಿಸಿ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಪ್ರಕಟಿಸಿದ್ದಾರೆ. ಪ್ರಧಾನಮಂತ್ರಿ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ ರೂಪಾಯಿ, ಗಾಯಗೊಂಡವರಿಗೆ ತಲಾ 50,000 ರೂಪಾಯಿ ನರೇಂದ್ರ ಮೋದಿ ಅವರು ಪ್ರಕಟಿಸಿ ಸಂತಾಪ ಸೂಚಿಸಿದ್ದಾರೆ. ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಘಟನೆಗೆ ದಿಗ್ಭ್ರಮೆ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಬನ್ನೇರುಘಟ್ಟ ಜೈವಿಕ ಉದ್ಯಾನದಲ್ಲಿ ವಿಶ್ವ ಆಮೆ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಭಾರತೀಯ ಅಂಚೆ ಇಲಾಖೆ, ಪೋಸ್ಟ್ ಕ್ರಾಸಿಂಗ್ ವೆಲ್ಫೇರ್ ಸೊಸೈಟಿ ಆಫ್ ಇಂಡಿಯಾ ಹಾಗೂ ಪೋಸ್ಟ್ ಕಾರ್ಡ್ಸ್ ವಿಲೆ ಸಂಸ್ಥೆಗಳ ಸಹಯೋಗದಲ್ಲಿ 9 ಶೈಕ್ಷಣಿಕ ಪೋಸ್ಟ್ ಕಾರ್ಡ್ಗಳನ್ನು ಬಿಡುಗಡೆ ಮಾಡಲಾಯಿತು. ಈ ಪೋಸ್ಟ್ ಕಾರ್ಡ್ಗಳಲ್ಲಿ ನೆಲದ ಆಮೆಗಳು, ಕಡಲಾಮೆಗಳು, ಸಿಹಿನೀರಿನ ಆಮೆಗಳು ಚಿತ್ರಿತವಾಗಿವೆ. ಕೃಷಿ ಪರಿಸರದೆಡೆಗೆ ನಮ್ಮ ನಡಿಗೆ ಧ್ಯೇಯದೊಂದಿಗೆ ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಗುಂಡುತೋಪಿನಲ್ಲಿ ರೈತ ಸಂತೆ ಜರುಗಿತು. ವಿಜಯಪುರದ ರೈತ ಮಹಿಳೆಯರ ಮುಳ್ಳು ಬದನೆಯ ನಾಟಿ ತಳಿಗಳು, ನೇರಳೆ ಹಣ್ಣಿನ ಪಾನೀಯ ಮೇಳದ ವಿಶೇಷ ಆಕರ್ಷಣೆಯಾಗಿದ್ದವು. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಇಂದಿನಿಂದ 29ರವರೆಗೆ ಮಕ್ಕಳಿಗೆ ಬಿತ್ತನೆಯಿಂದ ಬೆಳೆಯವರೆಗೆ ಕೃಷಿ ಪಯಣ ಬೇಸಿಗೆ ಶಿಬಿರ ಆಯೋಜಿಸಿದೆ. 8ರಿಂದ 14 ವರ್ಷದೊಳಗಿನ ಮಕ್ಕಳು ಭಾಗವಹಿಸಬಹುದು. ಮೈಸೂರಿನ ಶ್ರೀ ಚಾಮರಾಜೇಂದ್ರ ಮೃಗಾಲಯ ಹಾಗೂ ಕಾರಂಜಿ ಕೆರೆ ಪ್ರಕೃತಿ ಉದ್ಯಾನ ನಾಳೆ ಮಂಗಳವಾರ ಸಾರ್ವಜನಿಕರ ವೀಕ್ಷಣೆಗೆ ಲಭ್ಯವಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಇಂಡಿಗನತ್ತ ಬಳಿ ಮತ್ತೊಂದು ಚಿರತೆ ಗೋಚರಿಸಿದೆ. ಅರಣ್ಯ ಇಲಾಖೆ ಬೋನ್ ಇರಿಸಿ ಕಾರ್ಯಾಚರಣೆ ಆರಂಭಿಸಿದೆ. ಧಾರವಾಡದ ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆ ವಾಲ್ಮಿ ಅಧೀಕ್ಷಕ ಅಭಿಯಂತರ ಬಿವೈ ಬಂಡಿವಡ್ಡರ್ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಇಂದು ಸಂಜೆ 6 ಗಂಟೆಗೆ ನೀರಿನ ಮಹತ್ವ ಕುರಿತು ಉಪನ್ಯಾಸ ನೀಡುವರು. ಕೋಲಾರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ನೀಗಿಸಲು ನೀರಿನ ಅದಾಲತ್ ಆಯೋಜಿಸಲಾಗಿತ್ತು. ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಸೈಕಲ್ ಮೂಲಕ ತೆರಳಿ ಸಾರ್ವಜನಿಕರೊಂದಿಗೆ ಸಮಾಲೋಚಿಸಿದರು. ಧರ್ತಿ ಆಭಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ್ ಪರಿಶಿಷ್ಟ ಸಮುದಾಯಗಳ ಶ್ರೇಯೋಭಿವೃದ್ಧಿ ಆಂದೋಲನ ಇಂದು ಸಮಾರೋಪ. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡದಲ್ಲಿ 75ನೇ ಆವೃತ್ತಿಯ ಸೈಕ್ಲೋಥಾನ್. ಇಂದು ಅಂತಾರಾಷ್ಟೀಯ ಕಾಣೆಯಾದ ಮಕ್ಕಳ ಜ್ಞಾಪಕಾರ್ಥ ದಿನ. ವಿಶ್ವ ಥೈರಾಯ್ಡ್ ಜಾಗೃತಿ ದಿನಾಚರಣೆ ಇಂದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
8: ಸಮಯ 7:15:39. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
9: ಆಕಾಶವಾಣಿ ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧಬಾಲಕಿಯರ ವಸತಿಯುತ ಶಾಲೆ ನೀಡುವ ಉಚಿತ ಶಿಕ್ಷಣ ಮತ್ತು ಕರಕುಶಲ ತರಬೇತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾತೋಶ್ರೀ ಅಂಬುಬಾಯಿ ಅಂಧಬಾಲಕಿಯರ ವಸತಿಯುತ ಶಾಲೆ, ಮಾದರಸನಹಳ್ಳಿ, ಜಿಡಿಎ ಲೇಔಟ್, ಕಲಬುರಗಿ.
10: ಕಲಬುರಗಿಯ ಶ್ರೀಮತಿ ಅಂಬುಬಾಯಿ ಅಂಧಬಾಲಕಿಯರ ವಸತಿ ಶಾಲೆ ದೃಷ್ಟಿಹೀನ ಬಾಲಕಿಯರ ಬಾಳಿನಲ್ಲಿ ಬೆಳಕು ತರಲು ಶ್ರಮಿಸುತ್ತಿದೆ.
9: ಬಾಲಕರೇ ಮತ್ತು ಪೋಷಕರೇ, ಸಂಪೂರ್ಣವಾಗಿ ದೃಷ್ಟಿಯನ್ನು ಕಳೆದುಕೊಂಡ ಅಥವಾ ಅಲ್ಪ ಸ್ವಲ್ಪ ಕಾಣಿಸುವ 6-18 ವರ್ಷದೊಳಗಿನ ಅಂಧಬಾಲಕಿಯರ ಪ್ರವೇಶಕ್ಕೆ ಅವಕಾಶವಿದೆ.
10: ಶಾಲಾ ಶಿಕ್ಷಣದ ಜೊತೆಗೆ ಉಚಿತ ವಸತಿ, ಆಹಾರ, ಬಟ್ಟೆಗಳನ್ನು ಒದಗಿಸಲಾಗುವುದು.
9: ಸಂಪರ್ಕಿಸಿ ಮುಖ್ಯೋಪಾಧ್ಯಾಯರು ಶ್ರೀಮತಿ ಅಂಬುಬಾಯಿ ಅಂಧಬಾಲಕಿಯರ ವಸತಿ ಶಾಲೆ, ಕಲಬುರಗಿ.
10: ಕರೆ ಮಾಡಿ 9535393909.
9: ಆತ್ಮೀಯ ಕೆಡುಗರೆ, ಕಲಬುರಗಿಯಲ್ಲಿರುವ ಮಾತೋಶ್ರೀ ಅಂಬುಬಾಯಿ ಅಂಧಬಾಲಕಿಯರ ವಸತಿಯುತ ಶಾಲೆ ಅಂಧ ಹೆಣ್ಣು ಮಕ್ಕಳಿಗಾಗಿ 1-10ನೇ ತರಗತಿಯವರೆಗೆ ಉಚಿತ ಶಿಕ್ಷಣ ನೀಡುತ್ತಿದೆ. ಈ ಬಗ್ಗೆ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ದತ್ತು ಅಗರ್ವಾಲ್ ಅವರಿಂದ ಮಾಹಿತಿ.
11: ನಮಸ್ಕಾರಗಳು. ಈ ಶಾಲೆಯು 2007ನೇ ಇಸ್ವಿಯಲ್ಲಿ ಕೇವಲ 4 ಮಕ್ಕಳಿಂದ ಪ್ರಾರಂಭವಾಗಿ ಈಗ 75ಕ್ಕಿಂತ ಹೆಚ್ಚು ಮಕ್ಕಳಿಗೆ ವಿದ್ಯಾದಾನ ಮಾಡುತ್ತಿದೆ. ಅದರ ಜೊತೆಗೆ ಅನ್ನದಾನ, ವಸ್ತ್ರ, ವಸತಿ ಮತ್ತು ಇತರ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತಿದೆ. ಇಲ್ಲಿ 6-18 ವರ್ಷದೊಳಗಿನ ಮಕ್ಕಳಿಗೆ ಈಗ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ. ಸಂಪೂರ್ಣವಾಗಿ ಅಂಧರಾಗಿರುವ ಅಥವಾ ಅಲ್ಪ ಸ್ವಲ್ಪ ಕಾಣುವ ದೃಷ್ಟಿ ದೋಷವುಳ್ಳ ಮಕ್ಕಳಿಗೆ ಪ್ರವೇಶವನ್ನು ನೀಡಲಾಗುತ್ತದೆ. ಇವರಿಗೆ ಅಂಧತ್ವದ ಬಗ್ಗೆ UDID ಕಾರ್ಡ್ ಅಂತ ಇರ್ತದೆ, ಅಥವಾ ಅದನ್ನ ವೈದ್ಯಕೀಯ ಪ್ರಮಾಣ ಪತ್ರ ಅಂತ ಹೇಳಬಹುದು ನಾವು. ಈ ವೈದ್ಯಕೀಯ ಪ್ರಮಾಣ ತರುವುದು ಕಡ್ಡಾಯ. ಅದರ ಜೊತೆಗೆ ಪಾಲಕರ ಮತ್ತು ಮಕ್ಕಳ ಆಧಾರ್ ಕಾರ್ಡ್, ವಾಸಸ್ಥಳ ಪ್ರಮಾಣ ಪತ್ರ ಮತ್ತು 6 ಪಾಸ್ಪೋರ್ಟ್ ಫೋಟೋಸ್ ಇದನ್ನೆಲ್ಲ ತರಬೇಕಾಗ್ತದೆ. ಇದು ಸಂಪೂರ್ಣವಾಗಿ ಉಚಿತವಾಗಿರುವಂತಹ ಶಾಲೆ. 1ನೇ ತರಗತಿಯಿಂದ 10ನೇ ತರಗತಿವರೆಗೆ ವಿದ್ಯಾಭ್ಯಾಸವನ್ನು ಮಾಡಿಸಲಾಗುತ್ತದೆ. ಜೊತೆಗೆ ಕಂಪ್ಯೂಟರ್ ತರಬೇತಿ, ಸಂಗೀತ, ಯೋಗ, ಕರಕುಶಲ ತರಬೇತಿಗಳನ್ನು ನೀಡಲಾಗುತ್ತದೆ. ಈ ಶಾಲೆಯು ಕಲಬುರಗಿ ನಗರಕ್ಕೆ ಅಟ್ಟಿಕೊಂಡಿರುವ ಮಾದರಸನಹಳ್ಳಿ ಅಂತಕ್ಕಂಥ ಗ್ರಾಮದ GDA ಲೇಔಟ್ 4-5 ಕಿಲೋಮೀಟರ್ ದೂರ ಆಗಬಹುದು. ಅಲ್ಲಿ ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಿಸಿದ್ದೇವೆ. ಮಕ್ಕಳಿಗೆ ಬೇಕಾಗುವಂತಹ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಬ್ರೈಲ್ ಗ್ರಂಥಾಲಯ ಇದೆ. ಆದ್ದರಿಂದ ತಮಗೆ ಯಾರಾದರೂ ದೃಷ್ಟಿದೋಷವುಳ್ಳ ಮಕ್ಕಳು ಕಣ್ಣಿಗೆ ಬಿದ್ದರೆ ದಯವಿಟ್ಟು ಅವರನ್ನು ಈ ಶಾಲೆಗೆ ತಂದು ಸೇರಿಸಿ ನಾವು ಕೇವಲ ಅಂಧರಿಗೆ ನೋಡಿ ತುಟಿ ಹಂಚಿನ ಸಹಾನುಭೂತಿ ತೋರಿಸುವುದಕ್ಕಿಂತ ಎಲ್ಲಿ ಯೋಗ್ಯವಾದ ತರಬೇತಿ ಶಿಕ್ಷಣ ದೊರೆತದೆ ಅಂತಹ ಒಂದು ಸಂಸ್ಥೆಗಳಲ್ಲಿ ವೈದ್ಯ ಸೇರಿಸಿದರೆ ಆ ಮಕ್ಕಳ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ ಮತ್ತು ಅವರು ಸ್ವತಂತ್ರವಾಗಿ ಜೀವನ ಮಾಡಲು ಅನುಕೂಲವಾಗುತ್ತದೆ. ಫೋನ್ ಮಾಡಿದ್ರೆ ನಾವೇ ಸ್ವತಃ ಅಲ್ಲಿಗೆ ಬಂದು ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ಸೇರಿಸಿಕೊಳ್ಳೋದಕ್ಕೆ ಒಂದು ಕೆಲಸವನ್ನು ಮಾಡುತ್ತೇವೆ. ಏಪ್ರಿಲ್ನಿಂದ ಜೂನ್ ತಿಂಗಳವರೆಗೆ ನಾವು ಪ್ರವೇಶವನ್ನು ಕೊಡುತ್ತೇವೆ. ಈಗಾಗಲೇ ನಮ್ಮ ಶಾಲೆಯಿಂದ 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿನಿಯರು SSLC ಪರೀಕ್ಷೆ ಪಾಸ್ ಮಾಡಿ ಹೋಗಿದ್ದಾರೆ. ಅವರಲ್ಲಿ ಎಷ್ಟೋ ಜನರಿಗೆ ಸರ್ಕಾರಿ ಕೆಲಸನೂ ಸಿಕ್ಕಿದೆ ಮತ್ತು ಡಿಗ್ರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಮತ್ತು ಕೆಲವರೆಲ್ಲ ಕಂಪ್ಯೂಟರ್ನಲ್ಲಿ ಒಳ್ಳೆಯ ತರಬೇತಿಯನ್ನು ಪಡೆದು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಫ್ಯಾಮಿಲಿಗೂ ಕೂಡ ಅವರು ನೆರವನ್ನು ನೀಡ್ತಾ ಇದ್ದಾರೆ. ತಾವು ದಯವಿಟ್ಟು ನಮ್ಮ ಶಾಲೆಗೆ ವಿದ್ಯಾರ್ಥಿಗಳನ್ನು ತಂದು ಸೇರಿಸಿ ಒಂದು ಪುಣ್ಯದ ಕೆಲಸವಾಗುತ್ತದೆ. ಧನ್ಯವಾದಗಳು.
9: ಇದುವರೆಗೆ ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧಬಾಲಕಿಯರ ವಸತಿಯುತ ಶಾಲೆಯ ಪ್ರವೇಶಾತಿ, ಶಾಲೆ ನೀಡುವ ಉಚಿತ ಸೌಲಭ್ಯಗಳ ಕುರಿತು ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ದತ್ತು ಅಗರ್ವಾಲ್ ಅವರಿಂದ ಮಾಹಿತಿ ಕೇಳಿದೆ. ಕಲಬುರಗಿಯಲ್ಲಿರುವ ಮಾತೋಶ್ರೀ ಅಂಬುಬಾಯಿ ಅಂಧಬಾಲಕಿಯರ ವಸತಿಯುತ ಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗಾಗಿ 1ನೇ ತರಗತಿಯವರೆಗೆ ಉಚಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಇದುವರೆಗೆ ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧಬಾಲಕಿಯರ ವಸತಿಯುತ ಶಾಲೆ ನೀಡುವ ಉಚಿತ ಶಿಕ್ಷಣ ಹಾಗೂ ಕರಕುಶಲ ತರಬೇತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾತೃಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ, ಮಾದರ್ಶನ ಹಳ್ಳಿ, ಜಿಡಿಎ ಲೇಔಟ್, ಕಲಬುರಗಿ.
10: ಕಲಬುರಗಿಯ ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ದೃಷ್ಟಿಹೀನ ಬಾಲಕಿಯರ ಬಾಳಿನಲ್ಲಿ ಬೆಳಕು ತರಲು ಶ್ರಮಿಸುತ್ತಿದೆ.
9: ಬಾಲಕರೇ ಮತ್ತು ಪೋಷಕರೇ, ಸಂಪೂರ್ಣವಾಗಿ ದೃಷ್ಟಿಯನ್ನು ಕಳೆದುಕೊಂಡ ಅಥವಾ ಅಲ್ಪ ಸ್ವಲ್ಪ ಕಾಣಿಸುವ 6-18 ವರ್ಷದೊಳಗಿನ ಅಂಧ ಬಾಲಕಿಯರ ಪ್ರವೇಶಕ್ಕೆ ಅವಕಾಶವಿದೆ.
10: ಶಾಲಾ ಶಿಕ್ಷಣದ ಜೊತೆಗೆ ಉಚಿತ ವಸತಿ, ಆಹಾರ, ಬಟ್ಟೆಗಳನ್ನು ಒದಗಿಸಲಾಗುವುದು.
9: ಸಂಪರ್ಕಿಸಿ ಮುಖ್ಯೋಪಾಧ್ಯಾಯರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ, ಕಲಬುರಗಿ.
10: ಕರೆ ಮಾಡಿ 9535393900. ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 7:20:46. ಇನ್ನು ಮುಂದೆ ಚೇತನ ನಾಗರಾಜ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ಕೇಳಿ ಕೆಎಸ್ ನರಸಿಂಹಸ್ವಾಮಿಯವರ ರಚನೆ, ನದ ನದಿಗಳ ಗಿರಿವನಗಳ ತಾಯೆ ಭರತ ಮಾತೆ.

0: ಪಾಕ್ ಇದುವರೆಗೂ ಚೇತನಾ ನಾಗರಾಜ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಇವರೊಂದಿಗೆ ತಬಲಾ ಸಾತ್ ಆದರ್ಶ್ ಶೆಣೈ ಅವರು, ಸಿತಾರ್ ಸುಬ್ರಹ್ಮಣ್ಯ ಹೆಗಡೆ, ಕೀಬೋರ್ಡ್ ಜಿ ಶ್ರೀನಿವಾಸಯ್ಯ ಅವರು ನೀಡಿದ್ದಾರೆ.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
2: ಎಸ್ಎಸ್ಎಲ್ಸಿ ಮುಗಿಸಿ ಪಿಯುಸಿಯುಟಿಗೆ ಐಐಟಿ ಹಾಗೂ ನೀಟ್ ಕೋಚಿಂಗ್ ಇರುವ ಕಾಲೇಜ್ಗಳಿಗೆ ಹುಡುಕಾಟ ನಡೆಸ್ತಾ ಇದ್ದೀರಾ? ಗೊಂದಲ ಬೇಡ. ಶಿವಮೊಗ್ಗದ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ನಲ್ಲಿ 100,000+ ಅಧಿಕ ಐಐಟಿಎನ್ ಹಾಗೂ ವೈದ್ಯರನ್ನ ಸೃಷ್ಟಿಸಿದ ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್ ಆಗಿ ರಾಷ್ಟ್ರ ಮಟ್ಟದ ಕಲಿಕೆಯನ್ನ ನೀಡ್ತಾ ಇದೆ. ಅಡ್ಮಿಷನ್ ಪ್ರಾರಂಭ ಆಗಿದೆ. ತಕ್ಷಣವೇ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್, ವಾಸವಿ ಶಿಕ್ಷಣ ಸಂಸ್ಥೆ ಆವರಣ, ಕೋಟೆ ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9036054071 ಅಥವಾ 9036054072.

0: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
2: ನಿನ್ ಕೂಸು ಅಳ್ಳಿಕತ್ತದ, ಎಲ್ಲಿ ಹಾಲು ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲು ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
2: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬೇರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಏ ಬೆಂಡುಲೆ,
6: ಏನೆ
5: ನೀನಿಷ್ಟು ಹೊಳಿತಿದ್ದೇನೆ?
6: ದೃಷ್ಟಿ ಬೊಟ್ಟಿಡೆ.
5: ಸಾಕು ಬಿಡೆ ಮೂಗುತಿ, ಎಲ್ರ ದೃಷ್ಟಿ ನೆಟ್ಟಿರೋದು ನಿನ್ ಕಡೆ.
6: ನಿನ್ ಕಡೆ ಬಳೆ ಘಲ್ ಘಲ್ ಅಂತ ಕುಣಿತಿದ್ಯಾಲೇನೆ.
5: ಪ್ಲೀಸ್, ಮ್ಯೂಸಿಕ್ ಬೇಕಲ್ವೇನೆ? ನೀನ್ ಈ ತರ ಎದು ತುಂಬಿ ಹಾಡುವಾಗ
7: ಇದೇನಿದು? ಎಲ್ಲ ಹೆಜ್ಜೆಗಳು ಗೆಜ್ಜೆ ಕಟ್ಟಿನಲ್ಲಿ ದಾಡುತ್ತಿವೆ ಆಭರಣದಲ್ಲಿ ನೋಡಿದ್ರ? ಆಭರಣಗಳೆಲ್ಲ ದೀಪಾವಳಿ ಹಬ್ಬಕ್ಕೆ ಈಗಾಗಲೇ ಉಡುಗೆ ತೊಡುಗೆ ಧರಿಸಿ ಸಜ್ಜಾಗಿದ್ದಾರೆ. ಅಂತೆಯೇ ಉಡುಪಿಯ ಒರಿಜಿನಲ್ ಆಭರಣ ಜುವೆಲ್ಲರ್ಸ್ ನ ದೀಪಾಭರಣದ ಕೊಡುಗೆಗಳು ಸಾಲುಗಟ್ಟಿ ನಿಂತಿವೆ ನಿಮ್ಮ ಸ್ವಾಗತಕ್ಕಾಗಿ. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜ್ ನಲ್ಲಿ ಪ್ರತಿ ಗ್ರಾಮ್ಗೆ 750 ರೂಪಾಯಿ ವರೆಗೆ ರಿಯಾಯಿತಿ, ಪ್ರತಿ ಕ್ಯಾರೆಟ್ ವಜ್ರಕ್ಕೆ 12,000 ರೂಪಾಯಿ ವರೆಗೆ ರಿಯಾಯಿತಿ, ಮತ್ತು ಪ್ರತಿ ಕೆಜಿ ಬೆಳ್ಳಿಯ ನಗಗಳಿಗೆ ಪೂರ್ತಿ 5,000 ರೂಪಾಯಿ ರಿಯಾಯಿತಿ. ಚಗಮಗಿಸಲಿ ನಿಮ್ಮ ದೀಪಾವಳಿ.
8: ದಿ ಒರಿಜಿನಲ್ ಆಭರಣ ಜುವೆಲ್ಲರ್ಸ್, ಉಡುಪಿಯ ಉಡುಗೊರೆ.
9: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 7:34 ಆಗಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
10: ಒಳಗಡೆ ಕಳಿಸಿ
11: ಡಾಕ್ಟರ್. ನಿನ್ನೆಯಿಂದ 1 ನಿಮಿಷ ನಿಲ್ಲಿಸ್ತಾ ಹೇಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
12: ಚೇ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
13: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೂಟೋದು ಬೇಡವೇ ಬೇಡ.
14: ಮಕ್ಕಳಿಗೂ ದೇವರಿಗೂ
15: ಬೆಟ್ಟ ಗುಡ್ಡ
16: ಕೆರೆ ಕುಂಟೆ
15: ಗಿಡ ಮರಗಳಿಲ್ಲದ ಊರು
16: ಮರುಭೂಮಿ ಇದ್ದಂತೆ.
15: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
16: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
15: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು. ಎಲ್ಲ ರೀತಿಯ ಭಯೋತ್ಪಾದನೆ ಎದುರಿಸಲು ಭಾರತ ಅಮೆರಿಕ ಸನ್ನದ್ಧ, ಸಚಿವ ಡಾ ಎಸ್ ಜೈಶಂಕರ್. ಭಾರತ್ ಮಂಟಪಂನಲ್ಲಿ ಅಮೆರಿಕದ 250ನೇ ಸ್ವಾತಂತ್ರ್ಯೋತ್ಸವದ ಆಚರಣೆ. ಅಮೆರಿಕ ಭಾರತದ ವಿಶ್ವಾಸಾರ್ಹ ರಾಷ್ಟ್ರ, ಡೊನಾಲ್ಡ್ ಟ್ರಂಪ್. ಇಂದು ರಾಷ್ಟ್ರಪತಿ ಭವನದಲ್ಲಿ 2026ನೇ ಸಾಲಿನ 66 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಐಪಿಎಲ್ ಟಿ20 ಕ್ರಿಕೆಟ್, 4ನೇ ತಂಡವಾಗಿ ರಾಜಸ್ಥಾನ ರಾಯಲ್ಸ್ ಪ್ಲೇಆಫ್ಗೆ ಪ್ರವೇಶ. ವಾರ್ತೆಗಳ ವಿವರ. ಭಾರತ ಮತ್ತು ಅಮೆರಿಕ ಎಲ್ಲ ರೀತಿಯ ಭಯೋತ್ಪಾದನೆಯನ್ನು ಎದುರಿಸಲು ಬಲವಾದ ಆಸಕ್ತಿಯನ್ನು ಹೊಂದಿವೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಅಮೆರಿಕದ 250ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾ ಜೈಶಂಕರ್, ಭಯೋತ್ಪಾದನೆಯ ಬಗ್ಗೆ, ಶೂನ್ಯ ಸಹಿಷ್ಣುತೆಯ ಬಗ್ಗೆ ಭಾರತ ಮತ್ತು ಅಮೆರಿಕ ಯಾವಾಗಲೂ ಸ್ಪಷ್ಟವಾಗಿರಬೇಕು, ಹಾಗೆ ಅವರ ಭಯೋತ್ಪಾದನಾ ನಿಗ್ರಹ ಸಹಕಾರವೂ ತುಂಬಾ ಮುಖ್ಯವಾಗಿದೆ ಎಂದು ಹೇಳಿದ್ದಾರೆ. ಜಾಗತಿಕ ಆರ್ಥಿಕತೆ

0: ತಾವು ಪ್ರಧಾನಿ ನರೇಂದ್ರ ಮೋದಿ ಅವರ ಅಭಿಮಾನಿ ಎಂದು ತಿಳಿಸಿದ ಅವರು, ಭಾರತ ತಮ್ಮ ಮೇಲೆ ಶೇಕಡಾ 100ರಷ್ಟು ವಿಶ್ವಾಸ ಇಡಬಹುದು ಎಂದು ಟ್ರಂಪ್ ಅಭಯ ನೀಡಿದರು. ಸಭಿಕರು ಟ್ರಂಪ್ ಅವರ ಮಾತುಗಳನ್ನು ಕೇಳಲು ಅನುವಾಗುವಂತೆ ರಾಯಭಾರಿ ಗೋರ್ ತಮ್ಮ ದೂರವಾಣಿಯನ್ನು ಮೈಕ್ ಬಳಿ ಹಿಡಿದಿದ್ದರು. ರಾಷ್ಟಪತಿ ಭವನದಲ್ಲಿಂದು ನಡೆಯಲಿರುವ 2026ನೇ ಸಾಲಿನ ಮೊದಲ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು 66 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವರು ಭಾಗವಹಿಸಲಿರುವ ಸಮಾರಂಭದಲ್ಲಿ ರಾಷ್ಟಪತಿಯವರು 2 ಪದ್ಮವಿಭೂಷಣ, 6 ಪದ್ಮಭೂಷಣ ಮತ್ತು 58 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. 2026ನೇ ಸಾಲಿನಲ್ಲಿ 5 ಪದ್ಮವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಪ್ರಶಸ್ತಿಗಳು ಸೇರಿದಂತೆ 131 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲು ರಾಷ್ಟಪತಿ ಅನುಮೋದನೆ ನೀಡಿದ್ದಾರೆ. ಉಳಿದ ಪದ್ಮ ಪ್ರಶಸ್ತಿ ಪುರಸ್ಕೃತರಿಗೆ ನಂತರ ನಡೆಯುವ ಸಮಾರಂಭದ ಎರಡನೇ ಸುತ್ತಿನಲ್ಲಿ ಪ್ರದಾನ ಮಾಡಲಾಗುವುದು. ಪ್ರತಿ ವರ್ಷ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಪ್ರಶಸ್ತಿಗಳನ್ನು ಘೋಷಿಸಲಾಗುತ್ತದೆ. ಕಲೆ, ಸಮಾಜ ಸೇವೆ, ಸಾರ್ವಜನಿಕ ವ್ಯವಹಾರಗಳು, ವಿಜ್ಞಾನ ಮತ್ತು ಇಂಜಿನಿಯರಿಂಗ್, ವ್ಯಾಪಾರ ಮತ್ತು ಕೈಗಾರಿಕೆ, ವೈದ್ಯಕೀಯ, ಸಾಹಿತ್ಯ ಮತ್ತು ಶಿಕ್ಷಣ, ಕ್ರೀಡೆ, ನಾಗರಿಕ ಸೇವೆ ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿ ಪ್ರತಿಷ್ಠಿತ ನಾಗರಿಕ ಗೌರವಗಳನ್ನು ನೀಡಲಾಗುತ್ತದೆ. ಅಸಾಧಾರಣ ಮತ್ತು ವಿಶಿಷ್ಟ ಸೇವೆಗಾಗಿ ಪದ್ಮವಿಭೂಷಣ, ಉನ್ನತ ಶ್ರೇಣಿಯ ವಿಶಿಷ್ಟ ಸೇವೆಗಾಗಿ ಪದ್ಮಭೂಷಣ ಮತ್ತು ಯಾವುದೇ ಕ್ಷೇತ್ರದಲ್ಲಿ ವಿಶಿಷ್ಟ ಸೇವೆಗಾಗಿ ಪದ್ಮಶ್ರೀ ನೀಡಲಾಗುತ್ತದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 3 ದಿನಗಳ ಕಾಲ ಭಾರತೀಯ ಉದ್ಯಮ ನಾಯಕರ ನಿಯೋಗದೊಂದಿಗೆ ಕೆನಡಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಒಟ್ಟಾವಾ ಮತ್ತು ಟೊರಾಂಟೊ ನಗರಗಳಲ್ಲಿ ವ್ಯಾಪಾರ ಹೂಡಿಕೆ ಕುರಿತಂತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತ ಕೆನಡಾ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಸಿಇಪಿಎ ಕುರಿತ ಮಾತುಕತೆಯನ್ನು ವೇಗಗೊಳಿಸುವುದು ಈ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಮಾರ್ಚ್ ತಿಂಗಳಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಸಿಇಪಿಎ ಒಪ್ಪಂದದ ಷರತ್ತುಗಳಿಗೆ ಸಹಿ ಹಾಕಲಾಗಿತ್ತು. ಮೊದಲ ಹಂತದ ಮಾತುಕತೆ ವರ್ಚುವಲ್ ಮೂಲಕ ನಡೆದಿದ್ದು ಎರಡನೇ ಹಂತದ ಮಾತುಕತೆ ಮೇ 8ರಂದು ಪೂರ್ಣಗೊಂಡಿದೆ. ಭಾರತೀಯ ನಿಯೋಗದ ಕೆನಡಾ ಭೇಟಿಯ ಸಂದರ್ಭದಲ್ಲಿ ಮತ್ತೊಂದು ಹಂತದ ಮಾತುಕತೆ ನಡೆಯುವ ನಿರೀಕ್ಷೆ ಇದ್ದು 2030ರೊಳಗಾಗಿ ದ್ವಿಪಕ್ಷೀಯ ವ್ಯಾಪಾರವನ್ನು 70 ಶತಕೋಟಿ ಡಾಲರ್ಗೆ ಹೆಚ್ಚಿಸುವ ಗುರಿ ಹೊಂದಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಏಕರೂಪ ನಾಗರಿಕ ಸಂಹಿತೆಯ ವ್ಯಾಪ್ತಿಯಿಂದ ಎಲ್ಲಾ ಬುಡಕಟ್ಟು ಸಮುದಾಯಗಳನ್ನು ಹೊರಗಿಡಲು ಸರ್ಕಾರ ವಿಶೇಷ ನಿಬಂಧನೆಗಳನ್ನು ರೂಪಿಸಿದ್ದು ಅವರ ಹಕ್ಕುಗಳು ಸಂಪೂರ್ಣವಾಗಿ ರಕ್ಷಿಸಲ್ಪಟ್ಟಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ನಡೆದ ಜನಜಾತಿ ಸಾಂಸ್ಕೃತಿಕ ಸಮಾಗಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಏಕರೂಪ ನಾಗರಿಕ ಸಂಹಿತೆಯು ಯಾವುದೇ ಬುಡಕಟ್ಟು ಹಕ್ಕುಗಳನ್ನು ಉಲ್ಲಂಘಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಬುಡಕಟ್ಟು ಸಮುದಾಯದ ಮಹಾನ್ ನಾಯಕ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಭಗವಾನ್ ಬಿರ್ಸಾ ಮುಂಡಾ ಅವರ ಆದರ್ಶಗಳನ್ನು ಸ್ಮರಿಸಿದ ಸಚಿವರು, ಬುಡಕಟ್ಟು ಜನರಿಗೆ ತಮ್ಮ ಭೂಮಿ ಮತ್ತು ಅರಣ್ಯದ ಮೇಲೆ ನ್ಯಾಯಸಮ್ಮತ ಒಡೆತನವಿದ್ದು ಅವುಗಳನ್ನು ಯಾರೂ ಅತಿಕ್ರಮಿಸಲು ಸಾಧ್ಯವಿಲ್ಲ ಎಂಬ ಸಂದೇಶವನ್ನು ಬಿರ್ಸಾ ಮುಂಡಾ ನೀಡಿದ್ದರು ಎಂದು ಅವರು ಸ್ಮರಿಸಿದ್ದಾರೆ. ಫಾಲ್ಟಾ ವಿಧಾನಸಭಾ ಚುನಾವಣೆಯಲ್ಲಿ ದಾಖಲೆಯ ಅಂತರದಿಂದ ಗೆಲುವು ಸಾಧಿಸಿದ ಬಿಜೆಪಿ ಅಭ್ಯರ್ಥಿ ದೇಬಾಂಗ್ಯು ಪಾಂಡಾ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಈ ಗೆಲುವು ಪಶ್ಚಿಮ ಬಂಗಾಳದ ಜನತೆಯ ಬಿಜೆಪಿಯ ಬಗ್ಗೆ ಇರುವ ಅಚಲ ನಂಬಿಕೆಯನ್ನು ಸೂಚಿಸುತ್ತದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿ ಪ್ರಧಾನಿ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳ ಸರ್ಕಾರದ ಅಸಾಧಾರಣ ಕಾರ್ಯವನ್ನು ಜನರು ನೋಡುತ್ತಿದ್ದಾರೆ, ಆದ್ದರಿಂದ ಪಕ್ಷವನ್ನು ಮತ್ತಷ್ಟು ಆಶೀರ್ವದಿಸಲು ನಿರ್ಧರಿಸಿದ್ದಾರೆ ಎಂದು ಅವರು ಹೇಳಿದರು. ಪಶ್ಚಿಮ ಬಂಗಾಳದಾದ್ಯಂತ ಬಿಜೆಪಿ ಕಾರ್ಯಕರ್ತರ ಅತ್ಯುತ್ತಮ ಕಾರ್ಯಕ್ಕಾಗಿ ಪ್ರಧಾನಿ ಅವರನ್ನು ಅಭಿನಂದಿಸಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಈ ತಿಂಗಳ 28ರಂದು ನಿಗದಿಯಾಗಿದ್ದ ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ ಪದವಿ ಪೂರ್ವ ಸಿಯುಇಟಿ ಯುಜಿ

0: 2026 ಪರೀಕ್ಷೆಗಳನ್ನು ಮುಂದೂಡಿದೆ. ಸರ್ಕಾರದ ಅಧಿಸೂಚನೆಯ ಪ್ರಕಾರ ಈದ್ ಉಲ್ ಜುಹಾ ಬಕ್ರೀದ್ ರಜಾದಿನದ ದಿನಾಂಕವನ್ನು ಬದಲಾಯಿಸಿದ ದೃಷ್ಟಿಯಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಎನ್ಟಿಎ ತಿಳಿಸಿದೆ. ಪೀಡಿತ ಅಭ್ಯರ್ಥಿಗಳಿಗೆ ಪರಿಷ್ಕೃತ ಪರೀಕ್ಷಾ ದಿನಾಂಕಗಳನ್ನು ಶೀಘ್ರದಲ್ಲೇ ಘೋಷಿಸಲಾಗುವುದು ಎಂದು ಏಜೆನ್ಸಿ ಮಾಹಿತಿ ನೀಡಿದೆ. ಅಭ್ಯರ್ಥಿಗಳು ಮೇಲಿನವುಗಳನ್ನು ಗಮನಿಸಿ ಅದಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸಲು ಸೂಚಿಸಲಾಗಿದೆ. ಇತ್ತೀಚಿನ ನವೀಕರಣಗಳಿಗಾಗಿ ನಿಯಮಿತವಾಗಿ ತನ್ನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವಂತೆ ಅಭ್ಯರ್ಥಿಗಳಿಗೆ ಎನ್ಟಿಎ ಸಲಹೆ ನೀಡಿದೆ. ಯಾವುದೇ ಪ್ರಶ್ನೆಗಳು ಅಥವಾ ಸ್ಪಷ್ಟೀಕರಣಗಳಿಗಾಗಿ ಅಭ್ಯರ್ಥಿಗಳು ಎನ್ಟಿಎ ಸಹಾಯವಾಣಿ 011-407-590-00 ಸಂಪರ್ಕಿಸಬಹುದು ಅಥವಾ ಸಿಯುಇಟಿ UGINTA.AC.INಗೆ ಇಮೇಲ್ ಮಾಡಬಹುದು. ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ ಸಿಬಿಎಸ್ಇ 12ನೇ ತರಗತಿ ಬೋರ್ಡ್ ಪರೀಕ್ಷೆಗಳಿಗೆ ಉತ್ತರ ಪುಸ್ತಕಗಳ ಸ್ಕ್ಯಾನ್ ಮಾಡಿದ ಫೋಟೋ ಕಾಪಿಗಳನ್ನು ಪಡೆಯುವ ಕೊನೆಯ ದಿನಾಂಕವನ್ನು ಇನ್ನೂ ಒಂದು ದಿನ ವಿಸ್ತರಿಸಿದೆ. ವಿದ್ಯಾರ್ಥಿಗಳಿಗೆ ವಿನಂತಿಗಳನ್ನು ಸಲ್ಲಿಸಲು ಸಾಕಷ್ಟು ಸಮಯವನ್ನು ಒದಗಿಸಲು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಸಿಬಿಎಸ್ಇ ತಿಳಿಸಿದೆ. ಮರು ಮೌಲ್ಯಮಾಪನ ವಿನಂತಿಗಳನ್ನು ಸ್ವೀಕರಿಸುವ ಪ್ರಾರಂಭದ ದಿನಾಂಕವನ್ನು ಶೀಘ್ರದಲ್ಲೇ ತಿಳಿಸಲಾಗುವುದು ಎಂದು ಮಂಡಳಿ ಹೇಳಿದೆ. ಸ್ಕ್ಯಾನ್ ಮಾಡಿದ ಮತ್ತು ಮೌಲ್ಯಮಾಪನ ಮಾಡಿದ ಉತ್ತರ ಪುಸ್ತಕದ ಕೊನೆಯ ಪ್ರತಿಯನ್ನು ಅರ್ಜಿದಾರರಿಗೆ ಲಭ್ಯವಾದ ನಂತರ ಕನಿಷ್ಠ 2 ದಿನಗಳವರೆಗೆ ಪೋರ್ಟಲ್ ತೆರೆದಿರುತ್ತದೆ ಎಂದು ಮಂಡಳಿ ಪುನರುಚ್ಚರಿಸಿದೆ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಭವಿಸಿದ ಜಲಸಮಾಧಿ ದುರಂತದಲ್ಲಿ ಜೀವ ಕಳೆದುಕೊಂಡವರ ಬಗ್ಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಈ ದುರಂತದಲ್ಲಿ ಜೀವ ಕಳೆದುಕೊಂಡ ಸುದ್ದಿ ತೀವ್ರ ನೋವುಂಟು ಮಾಡಿದೆ. ಗಾಯಾಳುಗಳು ಶೀಘ್ರ ಚೇತರಿಸಿಕೊಳ್ಳಲಿ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಉಪರಾಷ್ಟಪತಿ ರಾಧಾಕೃಷ್ಣನ್ ಸಂತ್ರಸ್ತ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮೃತರ ಕುಟುಂಬಗಳಿಗೆ ಪ್ರಧಾನಮಂತ್ರಿ ರಾಷ್ಟೀಯ ಪರಿಹಾರ ನಿಧಿಯಿಂದ ತಲಾ 2 ಲಕ್ಷ ರೂಪಾಯಿ ಹಾಗೂ ಗಾಯಗೊಂಡವರಿಗೆ ತಲಾ 50,000 ರೂಪಾಯಿ ನೆರವು ನೀಡುವುದಾಗಿ ತಿಳಿಸಿದ್ದಾರೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 40 ರನ್ಗಳ ಭರ್ಜರಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು ಮಣಿಸಿದೆ. ಇದರೊಂದಿಗೆ ಉಭಯ ತಂಡಗಳು ಲೀಗ್ ಹಂತದಲ್ಲಿ ಅಭಿಯಾನ ಮುಗಿಸಿದ್ದಾವೆ. ಮೊದಲಿಗೆ ಬ್ಯಾಟ್ ಮಾಡಿದ ಡೆಲ್ಲಿ 20 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 204 ರನ್ ಗುರಿ ನೀಡಿತು. ಇದಕ್ಕೆ ಪ್ರತಿಯಾಗಿ ಕೋಲ್ಕತ್ತಾ ತಂಡ 18.4 ಓವರ್ಗಳಲ್ಲಿ ಕೇವಲ 163 ರನ್ಗಳಿಗೆ ಸೀಮಿತಗೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಲ್ಲ ರೀತಿಯ ಭಯೋತ್ಪಾದನೆ ಎದುರಿಸಲು ಭಾರತ ಅಮೆರಿಕ ಸನ್ನದ್ದ, ಸಚಿವ ಡಾ ಎಸ್ ಜೈಶಂಕರ್. ಭಾರತ್ ಮಂಟಪಂನಲ್ಲಿ ಅಮೆರಿಕದ 250ನೇ ಸ್ವಾತಂತ್ರ್ಯೋತ್ಸವದ ಆಚರಣೆ. ಅಮೆರಿಕ ಭಾರತದ ವಿಶ್ವಾಸಾರ್ಹ ದೇಶ, ಡೊನಾಲ್ಡ್ ಟ್ರಂಪ್. ಇಂದು ರಾಷ್ಟಪತಿ ಭವನದಲ್ಲಿ 2026ನೇ ಸಾಲಿನ 66 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಐಪಿಎಲ್ ಟಿ20 ಕ್ರಿಕೆಟ್ 4ನೇ ತಂಡವಾಗಿ ರಾಜಸ್ಥಾನ ರಾಯಲ್ಸ್ ಪ್ಲೇಆಫ್ಗೆ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 7:46. ಚಿತ್ರಗೀತೆಗಳ ಕಾರ್ಯಕ್ರಮ.
2: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
6: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
5: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು. ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
7: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಳಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ. 1982ರಲ್ಲಿ ತೆರೆಕಂಡ ಡಾ ರಾಜ್ಕುಮಾರ್ ಸರಿತಾ ಮಮತಾರಾವ್ ಅಭಿನಯದ ಹೊಸ ಬೆಳಕು ಚಿತ್ರದ ಗೀತೆಯನ್ನ. ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ ದೊರೈ ಭಗವಾನ್. ಈ ಚಿತ್ರ ವಾಣಿಯವರ ಕಾದಂಬರಿ ಆಧಾರಿತ ಚಿತ್ರವಾಗಿದ್ದು ಜಿ ಉದಯಶಂಕರ್ ಅವರ ಗೀತ ರಚನೆ ಹಾಗೂ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನ ಚಿತ್ರಕ್ಕಿದೆ. ಕೇಳೋಣ ಡಾ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಕಂಠದಲ್ಲಿ ಹೊಸ ಬೆಳಕು ಚಿತ್ರದ ಈ ಸುಂದರ ಗೀತೆಯನ್ನ.
8: Mm-hmm.

0: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿ ದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆ ಆಶಯ.
0: ಆಶಾಕಿರಣ ಯೋಜನೆಯಡಿ 600,000+ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 400,000+ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಐಎಂಎ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಮಹಿಳಾ ಆರೋಗ್ಯ ದಿನ. ಈ ಕುರಿತು ಮಾಹಿತಿ ನೀಡುತ್ತಾರೆ ಶಿವಮೊಗ್ಗದ ಕಣ್ಣಿನ ತಜ್ಞರಾದ ಡಾಕ್ಟರ್ ಭಾರತಿ ಚಂದ್ರಕಾಂತ್. 9:30 ಪಕ್ಷಿ ಪ್ರಪಂಚ ಕಾರ್ಯಕ್ರಮದಲ್ಲಿ ಜಾತಕ ಪಕ್ಷಿ. ಈ ಕುರಿತು ಮಾಹಿತಿ ನೀಡುತ್ತಾರೆ ಶ್ರೀನಿಧಿ ಆರ್.ಕೆ. ಇನ್ನು ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಂದುವರೆಸ್ತಾ ಕೇಳೋಣ ಮನೆದೇವರು ಚಿತ್ರದ ಗೀತೆಯನ್ನು. 1993 ಬಿಡುಗಡೆಯಾದ ಮನೆದೇವರು ಚಿತ್ರದಲ್ಲಿ ಸುಧಾರಾಣಿ ವಿ ರವಿಚಂದ್ರನ್ ಅವರು ಅಭಿನಯಿಸಿದ್ದು ವಿ ರವಿಚಂದ್ರನ್ ಅವರ ನಿರ್ದೇಶನ ಈ ಚಿತ್ರಕ್ಕಿದೆ. ಹಂಸಲೇಖ ಅವರ ಗೀತ ರಚನೆ ಹಾಗೆಯೇ ಸಂಗೀತ ನಿರ್ದೇಶನ ಚಿತ್ರಕ್ಕಿದ್ದು ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

ಚಿತ್ರಗಿತಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ತಿಳಿದ್ರೆ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ಸಂಪತ್ತಿಗೆ ಸವಾಲ್ ಚಿತ್ರದ ಗೀತೆಯನ್ನ ಹಾಡಿದರೆ ಎಸ್ ಜಾನಕಿ.

ಸಂಪತ್ತಿಗೆ ಸವಾಲ್ ಚಿತ್ರದ ಗೀತೆಯನ್ನು ಕೇಳಿದರೆ ಎಸ್ ಜಾನಕಿ ಅವರ ಕಂಠದಲ್ಲಿ ಚಿತ್ರ 1974ರಲ್ಲಿ ಬಿಡುಗಡೆಯಿಂದಿದ್ದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಅವರ ಅಭಿನಯ ಚಿತ್ರಕ್ಕಿತ್ತು. ಈ ಗೀತೆಯೊಂದಿಗೆ ಇಂದಿನ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯುತ್ತೆ. ಮುಂದಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು 8:30ಕ್ಕೆ ತಾವು ಕೇಳಬಹುದು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ 8 ಗಂಟೆ ಆಗಲಿದೆ. ಇನ್ನೊಂದು ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಭುವನಂ ಗಗನಂ ಅಂತ ಹೇಳಿ ಹಾಡನ್ನ ಕೇಳಿದ್ವಲ್ಲ ಸ್ನೇಹಿತರೆ. ಇವಾಗಿನ ಬದಲಾಗ್ತಿರುವಂತಹ ವಾತಾವರಣದ ಪರಿಸ್ಥಿತಿಯಲ್ಲಿ ನಾವು ಆಕಾಶ ಹಾಗೆ ಭೂಮಿಯನ್ನ ನಾವು ಕಾಪಾಡ್ಕೊಳ್ಬೇಕಾಗಿದೆ. ಪ್ರತಿಯೊಬ್ಬರು ಕೂಡ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ನ ಬಳಸೋದನ್ನ ಕಡಿಮೆ ಮಾಡಬೇಕು. ಹಾಗೆಯೇ ಹೆಚ್ಚಾಗಿ ನಾವು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಆಗಿರ್ಬೋದು, ಇ ವೇಸ್ಟ್ ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ಬಳಸೋದನ್ನ ಕಡಿಮೆ ಮಾಡಬೇಕು. ಬಳಸಿದ್ರೂ ಸಹ ಅದನ್ನ ಸರಿಯಾದ ಒಂದು ನಿರ್ವಹಣೆಯಲ್ಲಿ ನಾವು ಅದನ್ನ ನಿರ್ವಹಣೆಯನ್ನ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಮುಂದಿನ ಗೀತೆಯನ್ನ ಕೇಳೋಣ. ಹಂಸಲೇಖ ಅವರ ಗೀತ ರಚನೆ ಹಾಗೂ ಸಂಗೀತ ನಿರ್ದೇಶನದಲ್ಲಿ ಚಿತ್ರ ಅವರ ಕಂಠದಲ್ಲಿ ಕೇಳೋಣ ನೆನಪಿರಲಿ ಚಿತ್ರದ ಗೀತೆಯನ್ನ.

ಏಕ ಬಳಕೆ ಪ್ಲಾಸ್ಟಿಕ್ನ ನಾವು ಕೂಡ ಬಳಸೋದನ್ನ ಕಡಿಮೆ ಮಾಡಬೇಕು, ಹಾಗೇನೆ ಅದನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು, ಸರಿಯಾದ ರೀತಿಯಲ್ಲಿ ಅದನ್ನ ಬಳಸಿ ಅದನ್ನ ಕಸದ ಒಂದು ಗಾಡಿಗೆ ಕೊಡಬೇಕು, ಹಾಗೇನೆ ಬಳಸೋದನ್ನ ಕೂಡ ನಾವು ಕಡಿಮೆ ಮಾಡಬೇಕು. ಏಕ ಬಳಕೆಯ ಪ್ಲಾಸ್ಟಿಕ್ ಕುಡಿಯೋ ನೀರಿನ ಬಾಟ್ಲಿಗಳಾಗಿರ್ಬೋದು, ಪ್ಲಾಸ್ಟಿಕ್ ಕವರ್ಗಳಾಗಿರ್ಬೋದು, ಹಾಗೇನೆ ಪಾರ್ಸಲ್ ತರುವಂತ ಡಬ್ಬಿಗಳಾಗಿರ್ಬೋದು. ನಾವು ಮನೆಯಿಂದನೇ ಸ್ಟೀಲ್ ಡಬ್ಬಿಗಳನ್ನ ತಗೊಂಡು ಹೋಗಿ ನಮಗೆ ಬೇಕಾದಂತ ಪಾರ್ಸಲ್ ತಿಂಡಿಗಳನ್ನ ಅದರಲ್ಲಿ ತಗೊಂಡು ಬಂದ್ರೆ ಅದರ ಒಂದು ಬಳಕೆ ಕೂಡ ಕಡಿಮೆ ಆಗುತ್ತೆ. ಹಾಗೇನೆ ನಾವು ಕೂಡ ಎಲ್ಲರೂ ಸ್ಟೀಲ್ನ ಬಾಟ್ಲಿಗಳನ್ನ ಬಳಸೋದ್ರಿಂದ ಏಕ ಬಳಕೆಯ ಪ್ಲಾಸ್ಟಿಕ್ ಬಾಟ್ಲಿಗಳ ಬಳಕೆ ಕಡಿಮೆ ಆಗುತ್ತೆ. ಹಾಗೇನೆ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಅಮೃತ ವರ್ಷಿಣಿ ಚಿತ್ರದ ಗೀತೆಯನ್ನ. ಕೆ ಕಲ್ಯಾಣ್ ಅವರ ಗೀತೆಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ದೇವಾ ಅವರು, ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಕೇಳಿದ್ರಿ. ಪುನಃ ಚಿತ್ರಗೀತೆಗಳನ್ನ ಈ ಬೆಳಿಗ್ಗೆ 9:05ಕ್ಕೆ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಕೇಳಬಹುದು. ಅಂತ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 8:45.
1: ಆಕಾಶವಾಣಿ
2: ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್, ಹೊಟ್ಟೆ ನೋಡ್ಕೊಳ್ಳೆ ಎಲ್ರೂ ಬಗ್ಗುಟ್ಟು.
1: ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ, ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ.
3: ಆರೋಗ್ಯವೇ ಭಾಗ್ಯ ಅಂತ ಕಾಯಿಲೆ ಕತ್ತಲೆ ಮೂಲ ಯಾವನ್ಗೂ ಹೇಳೋಕೆ ಆಗೋದಿಲ್ಲ.
0: ಇಂದಿನ ಈ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಮಹಿಳಾ ಆರೋಗ್ಯ ದಿನ, ಈ ಕುರಿತು ಶಿವಮೊಗ್ಗದ ಕಣ್ಣಿನ ತಜ್ಞರಾದ ಡಾಕ್ಟರ್ ಭಾರತಿ ಚಂದ್ರಕಾಂತ್ ಅವರಿಂದ ಮಾಹಿತಿ.
4: ನಮಸ್ಕಾರಗಳು. ಆಕಾಶವಾಣಿ ಭದ್ರಾವತಿಯ ಆಯೋಜಕರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇಂದಿನ ಈ ವಿಷಯಕ್ಕೆ ಬರೋಣ. ಇಂಟರ್ನ್ಯಾಷನಲ್ ವಿಮೆನ್ ಹೆಲ್ತ್ ಡೇ ಇದು May 28 ಆಚರಿಸಬೇಕು ಅಂತ WHO ಸಾರಿದೆ. ಈ ಒಂದು ದಿನಾಚರಣೆಯನ್ನ 1987 ನಲ್ಲಿ ಮೊಟ್ಟ ಮೊದಲಿಗೆ ಬಾರಿ ಕೋಸ್ಟಾರಿಕಾದಲ್ಲಿ ನಡೆದಂತಹ ಒಂದು ಸಮಿಟ್ ಅಲ್ಲಿ ಆಚರಿಸಬೇಕು ಅಂತ ಅನೌನ್ಸ್ಮೆಂಟ್ ಅನ್ನ ಮಾಡಲಾಯಿತು. ಇದು ಲಾ ಮತ್ತೆ ಕಾನೂನಿಯುತವಾಗಿ ಮಹಿಳೆ ತನ್ನ ಆರೋಗ್ಯದ ರಕ್ಷಣೆಯನ್ನ ಪಡ್ಕೋಬಹುದು ಮತ್ತು ತನ್ನನ್ನ ತಾನು ರಕ್ಷಿಸಿಕೊಳ್ಳಲು ತನ್ನ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಕಾನೂನು ಸಲಹೆಯನ್ನ ಪಡ್ಕೋಬಹುದು. ಇದು ಅವಳ ಹಕ್ಕು ಎಂದು ಹೇಳುವ ಒಂದು ಈ ಒಂದು ದಿನದ ಸಂದೇಶ. ಯಾಕೆ ಈ ಒಂದು ದಿನದ ಆಚರಣೆಯ ಅವಶ್ಯಕತೆ ಇದೆ ಅನ್ನುವಂಥದ್ದೇ ಬಹಳ ಮುಖ್ಯ. ಹೆಣ್ಣು ಸೃಷ್ಟಿಯ ಮೂಲ ಶಕ್ತಿ, ಸವಾಲುಗಳನ್ನ ಎದುರಿಸಿ ಮುನ್ನಡೆಯುವ ಅದ್ಭುತ ಚೇತನ. ಅವಳು ಸಹನೆಯ ಸಾಕಾರ ಮೂರ್ತಿ, ಮನೆಯನ್ನ ಬೆಳಗುವ ಜ್ಯೋತಿ, ತಾಯಿಯಾಗಿ, ಮಗಳಾಗಿ, ಪತ್ನಿಯಾಗಿ, ಸಹೋದರಿಯಾಗಿ ಮನೆಯ ಎಲ್ಲರ ಅವಶ್ಯಕತೆಗಳನ್ನ ಪೂರೈಸಿಕೊಂಡು ಹೋಗುವ ಜವಾಬ್ದಾರಿಯುತ ವ್ಯಕ್ತಿ. ಎಲ್ಲರ ಆರೋಗ್ಯದ ಕಡೆ ನಿಗಾ, ಎಲ್ಲರ ವಿದ್ಯಾಭ್ಯಾಸದ ಕಡೆ ಅವಳ ನಿಗಾ, ಎಲ್ಲರ ಆಹಾರದ ಕಡೆ ಅವಳು ಸ್ಪಂದಿಸ್ತಾಳೆ. ಆ ಮೂಲಕ ಆ ಒಂದು ಫ್ಯಾಮಿಲಿ, ಆ ಒಂದು ಕುಟುಂಬ, ಆ ಒಂದು ಮನೆ, ಆ ಒಂದು ಸಮಾಜವನ್ನ ಅವಳು ಎತ್ತಿ ಹಿಡಿಯಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾಳೆ. ಇಂದಿನ ಕಾಲದಲ್ಲಿ ಮಹಿಳೆಯರು ಸಂಪೂರ್ಣವಾದಂತಹ ಒಳ್ಳೆಯ ವಿದ್ಯಾಭ್ಯಾಸವನ್ನ ಹೊಂತಾ ಇದ್ದಾರೆ. ಮನೆಯನ್ನ ಸಂಪೂರ್ಣವಾಗಿ ಸುರಕ್ಷಿತವಾಗಿ ನೋಡಿಕೊಳ್ಳುವುದರ ಜೊತೆಗೆ ಸಮಾಜದಲ್ಲಿ ಬಹಳಷ್ಟು ಕ್ಷೇತ್ರಗಳಲ್ಲಿ ತಮ್ಮ ಹಸ್ತವನ್ನ ಹಾಕ್ತಾ ಇದ್ದಾರೆ. ಹಾಗೆ ಪುರುಷನಿಗೆ ಸಮಾನವಾಗಿ ಅವರು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ. ಎಲ್ಲಾ ಕ್ಷೇತ್ರಗಳಲ್ಲಿ ಮಂಚೂಣಿಯಲ್ಲಿದ್ದಾರೆ. ಏರೋಪ್ಲೇನ್ ನಡೆಸ್ತಾ ಇದ್ದಾರೆ, ಟ್ರೈನ್ಗಳನ್ನ ನಡೆಸ್ತಾ ಇದ್ದಾರೆ, ಪೊಲಿಟಿಕ್ಸ್ ಅಲ್ಲಿ ಇದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಲಾಯರ್ ಆಗಿದ್ದಾರೆ, ಶಿಕ್ಷಕರಾಗಿದ್ದಾರೆ, ಒಂದು ಎರಡು ಸಾವಿರಾರು ವಿಧ. ಇಂಥ ಒಬ್ಬ ವ್ಯಕ್ತಿ ಸ್ಟ್ರಾಂಗ್ ಆಗಿರೋದು, ದೈಹಿಕವಾಗಿ ಮಾನಸಿಕವಾಗಿ ಅವಳು ಭದ್ರವಾಗಿರೋದು ಬಹಳ ಮುಖ್ಯ ಅಲ್ಲವೇ. ಈಗ ನಾವೇ ವಿಚಾರ ಮಾಡಿದಾಗ ಒಂದು ಕಟ್ಟಡ ಸದೃಢವಾಗಿ ನಿಲ್ಬೇಕು, ಸ್ಟ್ರಾಂಗ್ ಆಗಿ ಇರ್ಬೇಕು ಅಂದ್ರೆ ಅದಕ್ಕೆ ಫೌಂಡೇಶನ್ನಿನ ಅವಶ್ಯಕತೆ ಇದೆ, ಒಳ್ಳೆಯ ಫೌಂಡೇಶನ್. ಹಾಗೆ ಒಬ್ಬ ಮಹಿಳೆಯ ಆರೋಗ್ಯ ಸ್ಥಿತಿ ಬಹಳ ಮುಖ್ಯ. ಹೆಲ್ತ್ ಈಸ್ ವೆಲ್ತ್ ಅಂತ ನಾವು ಹೇಳ್ತೀವಿ, ಆರೋಗ್ಯವೇ ಭಾಗ್ಯ ಅಲ್ವೇ. ಹೌದು, 1,000 ಕೋಟಿ ಇದ್ರೂ ಆರೋಗ್ಯ ಸರಿ ಇಲ್ಲ ಅಂದ್ರೆ ನಾವು ಹಣವನ್ನ ತಿನ್ಲಿಕ್ಕಾಗುತ್ತಾ? ಇಲ್ಲ. ಆರೋಗ್ಯ ಅಂದ್ರೆ ಬರೀ ನಾಟ್ ಅವೇ ಫ್ರಮ್ ಡಿಸೀಸಸ್, ಫಿಸಿಕಲಿ, ಮೆಂಟಲಿ, ಸೋಷಿಯಲಿ ವೆಲ್ ಬೀಯಿಂಗ್ ಆಗಿರೋದೇ ಆರೋಗ್ಯ. ಇಂಟರ್ನ್ಯಾಷನಲ್ ವಿಮೆನ್ ಹೆಲ್ತ್ ಡೇ ಅಲ್ಲಿ ಇದನ್ನೇ ಸಾರ್ತಾ ಇದ್ದಾರೆ. ನಮ್ಮ ಮಹಿಳೆಯರು ಸದೃಢರಾಗಿರ್ಬೇಕು, ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ಫೈನಾನ್ಷಿಯಲಿ ಹಣಕಾಸಿನವಾಗಿ ಅವಳು ಸದೃಢರಾಗಿರ್ಬೇಕು, ಇಂಡಿಪೆಂಡೆಂಟ್ ಆಗಿರ್ಬೇಕು. ಅದನ್ನ ಪಡೆಯುವುದು ಅವಳ ಹಕ್ಕು, ಅದನ್ನ ಪಡೆಯಲಿಕ್ಕಾಗಿ ಅವಳು ಹೋರಾಡಬೇಕು. ಅದಕ್ಕೆ ಕಾನೂನು ಕೂಡ ಸಹಾಯವನ್ನ ಕೊಡುತ್ತೆ, ಕಾನೂನಿನ ಸಹಕಾರ ಇದೆ ಅಂತ ಹೇಳುವುದೇ, ಸಾರುವುದೇ ಈ ಒಂದು ಇಂಟರ್ನ್ಯಾಷನಲ್ ವಿಮೆನ್ ಹೆಲ್ತ್ ಡೇನ ಒಂದು ಅಂಶ. ನಮ್ಮ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಾಣ್ತಾ ಇದೆ ಒಬೆಸಿಟಿ, ತೂಕ ಜಾಸ್ತಿ ಆಗುವುದು, ಕೂದಲು ಉದುರುವುದು, ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ, ಸೂಸೈಡಲ್ ಟೆಂಡೆನ್ಸಿ ಬರ್ತಾ ಇದೆ, ಮುಟ್ಟಿನಲ್ಲಿಯ ತೊಂದರೆಗಳನ್ನ ಕಾಣ್ತಾ ಇದ್ದಾವೆ, ಬಹಳಷ್ಟು ಮುಟ್ಟಾಗುವುದು ಅಥವಾ ಆಗದೇ ಇರುವುದು, ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ನಾವು ಹೇಳ್ತೀವಿ, ಇಲ್ಲ ಡಿಸ್ಮೆನೋರಿಯಾ ಹೊಟ್ಟೆ ನೋವು ಬರುವುದು, ಮುಟ್ಟಿಗೆ ಸಂಬಂಧಪಟ್ಟಂತ ಕಾಯಿಲೆಗಳಿದಾವೆ, ಇಲ್ಲ ಬಹಳಷ್ಟು ಜನ ತೂಕವನ್ನ ಕಳ್ಕೊತಾ ಇದ್ದಾರೆ, ವೇಟ್ ಲಾಸ್ ಆಗ್ತಾ ಇದೆ, ಕೂದಲು ಉದುರುತ್ತಾ ಇದೆ, ಮೆಂಟಲಿ ಸೈಕಾಲಜಿಕಲಿ ಡಿಸ್ಟರ್ಬ್ ಆಗ್ತಾ ಇದ್ದಾರೆ. ಇಂಥ ಕಂಡೀಷನ್ಗಳಲ್ಲಿ ಅವರು ಅದನ್ನ ಉದಾಸೀನ ಮಾಡಿ ಹಾಗೆ ಮುಂದುವರಿಸ್ತಾ ಹೋದ್ರೆ ಮುಂದೆ ಆಗಬಹುದಾದಂತ ತೊಂದರೆಗಳೇ ಅಪಾರ. ಈಗ ಥೈರಾಯ್ಡ್ ಗ್ಲ್ಯಾಂಡ್ ಅಂತ ನೀವು ಕೇಳಿರ್ಬೋದು, ಅದು ಗಂಟಲಲ್ಲಿರುವಂತಹ ಒಂದು ಗ್ರಂಥಿ, ಅದರಿಂದ ರಸ ಬರುತ್ತೆ, ಥೈರಾಕ್ಸಿನ್ ಅಂತ T3 T4 ಲೆವೆಲ್ ಅಲ್ಲಿ ಹೆಚ್ಚಾದ್ರೆ ಹೈಪರ್ ಥೈರಾಯ್ಡಿಸಮ್, ಗ್ರೇಸ್ ಡಿಸೀಸ್, ಕಡಿಮೆ ಆದ್ರೆ ಹೈಪೋಥೈರಾಯ್ಡಿಸಮ್, ಮಿಕ್ಸೆಡಿಮ್ ಆಗ್ಬೋದು, ಕ್ರೆಟಿನಿಸಮ್ ಆಗ್ಬೋದು, ಮಕ್ಕಳಲ್ಲೂ ಇದು ಕಂಡು ಬರ್ತಾ ಇದೆ. ಇಂತಹ ಸ್ತ್ರೀಯರಿಗೆ ಪರೀಕ್ಷೆಯನ್ನ ಮಾಡುವುದರ ಮುಖಾಂತರ, ಥೈರಾಕ್ಸಿನ್ ಅನ್ನ ಸಿಂಪಲ್ ಆಗಿ ಒಂದು ಮಾತ್ರೆಯನ್ನ ನುಂಗುವುದರ ಮುಖಾಂತರ ಎಷ್ಟೊಂದು ಕಾಯಿಲೆಗಳಿಂದ ಅವರು ಆರಾಮವಾಗಿರ್ಬೋದು, ಸುಖಕರವಾದ ಕಂಫರ್ಟೇಬಲ್ ಕ್ವಾಲಿಟಿ ಲೈಫ್ ಅನ್ನ ಲೀಡ್ ಮಾಡಬಹುದು. ಅವರ ಅತಿಯಾದ ತೂಕಕ್ಕೆ ಅದು ಕಾರಣ ಆಗಿರ್ಬೋದು, ಕೂದಲು ಇರಲಿಕ್ಕೆ ಕಾರಣ ಆಗಿರ್ಬೋದು, ಮುಟ್ಟಿನ ತೊಂದರೆಗಳಿಗೆ ಕಾರಣ ಆಗಿರ್ಬೋದು, ಇನ್ನು ಕೆಲವೊಬ್ಬರಿಗೆ ಮಕ್ಕಳಾಗದೇ ಇರಲಿಕ್ಕೆ ಕಾರಣ ಇದಾಗಿರ್ಬೋದು, ಅಥವಾ ರಿಪೀಟೆಡ್ ಅಬಾರ್ಷನ್ಸ್ ಇರುತ್ತೆ, ಇಲ್ಲ ಅವರಿಗೆ ಕನ್ಸಿವೇ ಆಗ್ತಿರಲ್ಲ, ಬಿಪಿ ಇರಬಹುದು, ಶುಗರ್ ಇರಬಹುದು ಪ್ರೆಗ್ನೆನ್ಸಿಯಲ್ಲಿ. ಇಂಥವುಗಳನ್ನ ಸರಿಯಾದ ಸಮಯಕ್ಕೆ ತೋರಿಸಿಕೊಳ್ಳುವಂತ ಒಂದು ಅವಶ್ಯಕತೆ ಇದೆ. ಇಂದಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ ಒಬೆಸಿಟಿ, ಹೊಟ್ಟೆಯ ಭಾಗ ದಪ್ಪ ಆಗ್ತಾ ಇದೆ, ಹೊಟ್ಟೆಯ ಭಾಗ ದಪ್ಪ ಆಗ್ಬಿಟ್ಟು ಅವರಿಗೆ ಮಂಡಿ ನೋವಾಗ್ತಾ ಇದೆ, ನಡಿಲಿಕ್ಕೆ ಆಗ್ತಾ ಇಲ್ಲ, 45-50 ದಾಟ್ತಂದ್ರೆ ಬ್ಯಾಕ್ ಪೇನ್ ಬರ್ತಾ ಇದೆ. ಇನ್ನು ಕೆಲವೊಬ್ಬರಿಗೆ ಉರಿ ಮೂತ್ರ, ಬಹಳಷ್ಟು ಪಾಲಿಯೂರಿಯಾ, ಪಾಲಿಡಿಪ್ಸಿಯಾ ಅಂದ್ರೆ ಪಾಲಿಫೇಸಿಯಾ, ಬಹಳಷ್ಟು ಮೂತ್ರ ಹೋಗೋದು, ಬಹಳಷ್ಟು ನೀರು ಕುಡಿಯೋದು, ಬಹಳಷ್ಟು ಊಟ ಮಾಡೋದು, ಇಷ್ಟಾದ್ರೂ ಅವ್ರಿಗೆ ತೂಕ ಕಡಿಮೆ ಆಗ್ತಾ ಇರುತ್ತೆ, ಉರಿ ಮೂತ್ರ ಇರುತ್ತೆ, ಫಂಗಲ್ ಇನ್ಫೆಕ್ಷನ್ ಇರುತ್ತೆ ಅಂತವ್ರಿಗೆ ಸಣ್ಣದಾದಂತ ಒಂದು ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ ಮಾಡುವುದರ ಮುಖಾಂತರ ನಾವು ಡಯಾಬಿಟಿಸ್ ಅನ್ನ ಕಂಡುಹಿಡಿಬೋದಲ್ವೇ. ಮೊಣಕಾಲಿನ ನೋವು ಇದೆ, ಸಂಧಿ ನೋವು ಇದೆ, ವೇಟ್ ಜಾಸ್ತಿ ಇದೆ, ಅವುಗಳನ್ನ ಸಹಿಸಿಕೊಳ್ಳಿಕ್ಕೆ ಆಗದೆ ಇರೋಷ್ಟು ಸ್ಟೆಪ್ಸ್ ಗಳನ್ನ ಕೂಡ ಹತ್ತಲಿಕ್ಕೆ ಆಗಲ್ಲ, ಒಂದು ಜರ್ನಿ ಮಾಡ್ಲಿಕ್ಕೆ ಆಗಲ್ಲ, ಎಷ್ಟು ಲೇಡೀಸ್ ಇದರಿಂದ ಒದ್ದಾಡ್ತಾ ಇದ್ದಾರೆ. ಇನ್ನು ಕೆಲವೊಬ್ರು ಮಾನಸಿಕವಾಗಿ ಲೋ ಫೀಲಿಂಗ್ ಮಾಡ್ಕೋತಾ ಇದ್ದಾರೆ, ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ, ಅಯ್ಯೋ ನಂದು ಇಷ್ಟೇ ಜೀವನ, ಇಷ್ಟೇ ಕೆಲಸ, ಮನೆ ಕೆಲಸ ಆಯ್ತು, ಮನೆ ಆಯ್ತು, ಇದೇ ಆಯ್ತು, ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ಇವನ್ ಕೆಲವೊಬ್ರಿಗೆ ಸೂಸೈಡಲ್ ಟೆಂಡೆನ್ಸಿ ಬರ್ತಾ ಇದೆ. ಥೆರಪಿ ಅಂದ್ರೆ ನಮ್ಮಲ್ಲಿ ಬಹಳ ಜನರಿಗೆ ಹುಚ್ಚುರಿಗೆ ಆಗುವಂತ ಕಾರಣ ತಿಳ್ಕೊಂಡ್ಬಿಟ್ಟಿದ್ದಾರೆ. ಥೆರಪಿ ಅಂದ್ರೆ ಕೌನ್ಸೆಲಿಂಗ್ ಮಾಡ್ತಾರೆ, ಎಷ್ಟೋ ಅವರ ಮನಸ್ಸಿನ ವಿಚಾರಗಳನ್ನ ಹೊರಹಾಕ್ತಾರೆ, ಮಾನಸಿಕವಾಗಿ ಕುಗ್ಗಿರುವಂತವರನ್ನ ಅವರು ನಾರ್ಮಲ್ ಸ್ಥಿತಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಥೆರಪಿ ಅಥವಾ ಕೌನ್ಸೆಲಿಂಗ್ ಬಹಳ ಮುಖ್ಯ, ಅದಕ್ಕೆ ಹೋಗ್ಲಿಕ್ಕೆ ಹಿಂದೆ ಮುಂದೆ ಮಾಡ್ತಾರೆ ಎಷ್ಟೊಂದ್ ಜನ. ಇನ್ನು ಮೆನ್ಸ್ಟ್ರುವಲ್ ಹೈಜಿನ್ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ, ಮುಟ್ಟಾದಾಗ ಯಾವ ರೀತಿಯಿಂದ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಬೇಕು, ಅದನ್ನ ಹೇಗೆ ತಿಳ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಬಹಳ ಕಡಿಮೆ. ಇನ್ನು ಕಾರ್ಸಿನೋಮಾ, ಕ್ಯಾನ್ಸರ್ ಬಗ್ಗೆ ಬ್ರೆಸ್ಟ್ ಅನ್ನ ಎಕ್ಸಾಮಿನೇಷನ್ ಮಾಡ್ಕೊಳ್ಳೋದು, ಸ್ವ ತಪಾಸಣಾ ಕ್ರಿಯೆ ಅಂತ ಇದೆ, ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ತಿಳ್ಕೊಳ್ಳೋದು, ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ತಿಳ್ಕೊಳ್ಳೋದು, ಮತ್ತೆ ಗರ್ಭಕೋಶ ಕೆಳಗಡೆ ಇಳಿದಿರುವಂತ ಒಂದು ಸಂದರ್ಭ, ಎಷ್ಟೋ ಸಾರಿ ಅವರು ಏನೋ ಒಂದು ಸೈಕಾಲಜಿಕಲ್ ಆಗಿ ನಾಚಿಕೆಯಿಂದಾಗಿ ಅವರು ಡಾಕ್ಟರ್ ಹತ್ರನೇ ಹೋಗಲ್ಲ. ತಲೆನೋವು ಇರುತ್ತೆ, ಮೈಗ್ರೇನ್ ಇರುತ್ತೆ, ಕಣ್ಣಿನ ಕಾಯಿಲೆಗಳಿರ್ತಾವೆ, ಅವರು ಕಣ್ಣಿನ ಡಾಕ್ಟರ್ ಹತ್ರ ಹೋಗಲ್ಲ. ಉದಾಸೀನ, ಯಾಕೆ ಹೇಳಿದ್ರೆ ಅಯ್ಯೋ ಡಾಕ್ಟರ್ ಬಳಿ ಹೋದ್ರೆ ಬಹಳಷ್ಟು ಕಾಯಿಲೆಗಳನ್ನ ಹೇಳ್ತಾರೆ, ಇಲ್ಲ ಬಹಳಷ್ಟು ಟೆಸ್ಟ್ ಗಳನ್ನ ಮಾಡಿಸ್ತಾರೆ, ಸುಮ್ಮನೆ ಇನ್ವೆಸ್ಟಿಗೇಷನ್ಸ್ ಗಳಿಗೆ ತುಂಬಾ ದುಡ್ಡಾಗತ್ತೆ ಅನ್ನುವ ಒಂದು ಉದಾಸೀನ. ತ್ಯಾಗ ಮನೋಭಾವನೆ, ಮನೆಯವರೆಲ್ಲ ಸುಖಕರವಾಗಿದ್ರೆ, ಮಕ್ಕಳು ಯಜಮಾನರು ಎಲ್ಲ ಚೆನ್ನಾಗಿದ್ರೆ ನಾನು ಚೆನ್ನಾಗಿರುವಂತದ್ದು. ಇಲ್ಲಿ ಸ್ವಾರ್ಥಕ್ಕಿಂತ ಅವ್ರ ಪರರಹಿತನೇ ಎಷ್ಟು ಜಾಸ್ತಿ ಇದೆ. ಮಹಿಳೆ ಆರಾಮವಾಗಿದ್ರೆ ಆ ಫ್ಯಾಮಿಲಿ ಖುಷಿಯಾಗಿರುತ್ತೆ ಅಲ್ವಾ, ಅವರಿಗೆ ನೋಡಿಕೊಳ್ಳುವ ಒಂದು ಕಾರ್ಯ ತಪ್ಪುತ್ತೆ. ಇವರು ತಮ್ಮ ಆರೋಗ್ಯವನ್ನು ತಾವು ಮೇಂಟೈನ್ ಮಾಡುವ ಅವಶ್ಯಕತೆ ಇದೆ. ಇನ್ನು ಕೆಲವೊಬ್ಬರನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಲಿಕ್ಕೆ ಜನ ಇರಲ್ಲ, ಅಯ್ಯೋ ಸರಿ ಹೋಗುತ್ತೆ, ಇದೆಲ್ಲ ಲೇಡೀಸ್ಗೆ ಬರುವಂತಹ ಕಾಯಿಲೆ, ಅವನ್ನೆಲ್ಲ ಯಾರು ತೋರಿಸ್ತಾರೆ, ನಮ್ಮ ಹಿರಿಯರು ತೋರಿಸ್ತಾ ಇದ್ರ ಅಂತ ಒಂದೊಂದು ದೊಡ್ಡ ತಪ್ಪು ಭಾವನೆ ನಮ್ಮಲ್ಲಿದೆ. ಡೆಲಿವರಿ ಆದ ಮೇಲೆ 5 ತಿಂಗಳು ತಾಯಿ ಹಾಸಿಗೆಯಲ್ಲೇ ಮಲ್ಕೋಬೇಕು, ಅಡ್ಡಾಡಬಾರ್ದು, ಮಗುವಿಗೆ ತೊಂದರೆ ಆಗುತ್ತೆ, ಈ ಊಟ ಮಾಡಬಾರ್ದು, ಆ ಊಟ ಮಾಡಬಾರ್ದು, ತಪ್ಪು ಕಲ್ಪನೆಗಳು ನಮ್ಮಲ್ಲಿ ಬಹಳ ಇದೆ. ಹಾಗೆ ನೋಡಿದ್ರೆ 6-8 ವಾರಕ್ಕೆ ಬಾಣಂತಿ ಎದ್ದು ಅಡ್ಡಾಡಬೇಕು, ಒಳ್ಳೆಯ ಸೊಪ್ಪು ತರಕಾರಿ ಹಣ್ಣುಗಳನ್ನ ತಿನ್ಬೇಕು, ಪ್ರೋಟೀನ್ ಯುಕ್ತ ಆಹಾರವನ್ನ ಸೇವಿಸಬೇಕು, ಹಾಲನ್ನ ಕುಡಿಬೇಕು, ಮಗುವಿನ ಚಟುವಟಿಕೆಗಳೊಟ್ಟಿಗೆ ಅವಳು ಆಕ್ಟಿವ್ ಆಗಿರ್ಬೇಕು. ಅವಾಗ್ಲೇ ಅವಳ ದೇಹ ನಾರ್ಮಲ್ ಸ್ಥಿತಿಗೆ ಬೇಗ ಬರುತ್ತೆ, ಕೆಟ್ಟದಾಗಿ ಹಬ್ಬುವಂತ ತೂಕ ಜಾಸ್ತಿ ಆಗಲ್ಲ, ಮತ್ತೆ ಅವಳು ಆರೋಗ್ಯವಾಗಿರ್ತಾಳೆ, ಮಗುವನ್ನು ಚೆನ್ನಾಗಿ ನೋಡ್ಕೋತಾಳೆ. ಇಷ್ಟು ನಮ್ಮ ಮಹಿಳೆಯರಲ್ಲಿ ತಪ್ಪು ಕಲ್ಪನೆಗಳಿದೆ. ಊಟದ ಬಗ್ಗೆ ಬಹಳಷ್ಟು ತಪ್ಪು ಕಲ್ಪನೆಗಳಿದೆ. ಮಹಿಳೆಯ ಆರೋಗ್ಯದ ಬಗ್ಗೆ ನಿಗಾ ಕಡಿಮೆ. ಅವರು ಎಲ್ಲರೂ ಊಟ ಆದ್ಮೇಲೆ ಕೊನೆಗೆ ನಾವು ಬರೀ ಉಳಿಯೋದು ಅನ್ನ ಸಾರು ಮುದ್ದೆ ಅಷ್ಟೇ. ಅಲ್ಲಿ ತರಕಾರಿಗಳ ಕೊರತೆ ಇದೆ, ಪ್ರೋಟೀನ್ಗಳ ಕೊರತೆ ಇದೆ, ಹಣ್ಣುಗಳನ್ನ ತಿಂತಾ ಇಲ್ಲ ಅವರು, ಉದಾಸೀನ. ಮತ್ತೆ ಅವರಲ್ಲಿ ಹಣಕಾಸಿನ ವ್ಯವಸ್ಥೆ ಇಲ್ಲ ಅಂತ ಅಲ್ಲ, ಒಂದು ನಾಲೆಜ್ ಕಡಿಮೆ, ಅದ್ರ ಬಗ್ಗೆ ತಿಳುವಳಿಕೆ ಕಡಿಮೆ. ಸೊಪ್ಪುಗಳು, ತರಕಾರಿಗಳು, ಪ್ರೋಟೀನ್ಗಳು, ಹಣ್ಣುಗಳು, ಹಾಲು, ಇವುಗಳನ್ನ ಎಲ್ಲರ ಜೊತೆಗೆ ಸಮಾಧಾನವಾಗಿ ಖುಷಿಯಿಂದ ಮಹಿಳೆಯನ್ನು ತಿನ್ಬೇಕು. ಕೊಟ್ಟ ಕೊನೆಗೆ ಉಳಿಯೋದೇನು? ಕಾರ್ಬೋಹೈಡ್ರೇಟ್ಸ್ಗಳು. ಕಾರ್ಬೋಹೈಡ್ರೇಟ್ಗಳನ್ನ ಕಾರ್ಬ್ ಲೋಡಿಂಗ್ ಮಾಡ್ತಾರೆ, ಅದಕ್ಕೋಸ್ಕರ ಅವರು ದಪ್ಪ ಆಗ್ತಾ ಇದ್ದಾರೆ. ಎಷ್ಟೊಂದು ಮಹಿಳೆಯರಲ್ಲಿ ಈ ಥೈರಾಯ್ಡ್ ಬಗ್ಗೆ ಅವೇರ್ನೆಸ್ ಇಲ್ಲ. ಈಗಿನ ದಿನಗಳಲ್ಲಿ ಡಿಟೆಕ್ಷನ್ ತುಂಬಾ ಈಸಿ ಆಗಿದೆ, ಥೈರಾಯ್ಡ್ ಡಿಟೆಕ್ಷನ್ ಬೇಗ ಆಗುತ್ತೆ, ಮತ್ತೆ ಟ್ರೀಟ್ಮೆಂಟ್ ಕೂಡ ತುಂಬಾ ಸುಲಭ. ಇನ್ನು ಮಕ್ಕಳಾಗದೆ ಇರಲಿಕ್ಕೆ ಬಹಳಷ್ಟು ಸುಲಭವಾದಂತಹ ಕಾನೂನು IVF ನಂತ ಪ್ರೊಸೀಜರ್ಗಳು ಬಂದಿದ್ದಾವೆ. ಟ್ವಿನ್ಸ್ ಡೆಲಿವರಿಗಳನ್ನು ಕೂಡ ಈಗಿನವರು ಸುಲಭವಾಗಿ ಮಾಡಿಸ್ಕೊತಾ ಇದ್ದಾರೆ. ಇನ್ನು ಕಾರ್ಸಿನೋಮಾಗೆ, ಕ್ಯಾನ್ಸರ್ಗೆ, ಬ್ರೆಸ್ಟ್, ಸರ್ವಿಕ್ಸ್ ಗಳಿಗೆ ಎಷ್ಟೊಂದು ಒಳ್ಳೆಯ ಕೀಮೋಥೆರಪಿ ಇದೆ, ರೇಡಿಯೋಥೆರಪಿ ಇದೆ. ಕ್ವಾಲಿಟಿ ಲೈಫ್ ಅನ್ನ ಅವರು 10-20-30 ವರ್ಷಗಳವರೆಗೆ ನಡೆಸಿಕೊಂಡು ಬರ್ತಾ ಇದ್ದಾರೆ. ನಮ್ಮ ಕಣ್ಣಿನ ಮುಂದೆ ನಿದರ್ಶನಗಳು ಇವೆ. ಬ್ಯಾಂಕ್ರಿಯಾಸಿಗೆ ಸಂಬಂಧಪಟ್ಟ ಕಾರ್ಸಿನೋಮಾಗಳು, ಕಿಡ್ನಿ ಡಿಸೀಸ್ ಗಳಿಗೆ, ಕ್ರಾನಿಕ್ ಸಿಕೆಡಿಸ್, ಕ್ರಾನಿಕ್ ಕಿಡ್ನಿ ಡಿಸೀಸ್ ಗಳಿಗೆ ಡಯಾಲಿಸಿಸ್ ಗಳನ್ನು ಮಾಡಿಕೊಂಡು ಎಷ್ಟೊಂದು ಮಹಿಳೆಯರು ಇಂದು ಆರೋಗ್ಯಕರವಾದಂತಹ ಸುಂದರವಾದಂತಹ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಹಾಗಾಗಿ ಹೆಲ್ತ್ ಮತ್ತು ಫಿಟ್ನೆಸ್ ಇವು ಬಹಳ ಮುಖ್ಯ. ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡಬೇಕಾಗತ್ತೆ, ಅದರ ಜೊತೆಗೆ ಹೆಲ್ತ್ ಕೂಡ ಜೊತೆ ಜೊತೆಗೆ ಬರುತ್ತೆ. ಫಿಟ್ನೆಸ್ ಅಂತ ಹೇಳಿದಾಗ ನಮ್ಮಲ್ಲಿ ಯಾಕೆ ನಾವೇನು ಸ್ಪೋರ್ಟ್ಸ್ ಆಡಬೇಕಾಗಿದೆಯಾ, ನಾವೇನು ಬಾಡಿ ಬಿಲ್ಡರ್ ಆಗಬೇಕಾಗಿದೆಯಾ ಅಲ್ಲ, ಶಿಸ್ತಿನ ಜೀವನದ ಶೈಲಿಯನ್ನ ನಾವು ಅಳವಡಿಸ್ಕೊಳ್ಬೇಕು. ಫಿಟ್ನೆಸ್ ಅಂತ ಹೇಳಿದ್ರೆ ನಾವು ನಮಗೆ ನಮಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದೀವಿ ಅಂತ. ಒಬ್ಬ ಮಹಿಳೆ ತನ್ನಷ್ಟಕ್ಕೆ ತಾನೇ ರೆಸ್ಪೆಕ್ಟ್ ಕೊಡ್ತಾ ಇದ್ದಾಳೆ, ತನ್ನ ದೇಹಕ್ಕಾಗ್ಲಿ, ತನ್ನ ಬಟ್ಟೆಗಾಗ್ಲಿ, ತನ್ನ ಜೀವನಕ್ಕಾಗ್ಲಿ ಅವಳು ರೆಸ್ಪೆಕ್ಟ್ ಕೊಡ್ತಾ ಇದ್ದಾಳೆ ಅಂತ ಅರ್ಥ. ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡೋದು ಅಂದ್ರೆ ಸ್ಪೋರ್ಟ್ಸ್ಗೆ ಸೇರೋದು, ಅಥ್ಲೆಟ್ ಆಗೋದು ಅಂತ ಅಲ್ಲ. ಎಷ್ಟೋ ಕಾಯಿಲೆಗಳನ್ನ ಪೋಸ್ಟ್ಪೋನ್ ಮಾಡಬಹುದು, ಎಷ್ಟೋ ಕಾಯಿಲೆಗಳನ್ನ ಸುಲಭವಾಗಿ ಟ್ರೀಟ್ಮೆಂಟ್ ತಗೋಬಹುದು, ಮತ್ತೆ ಆರೋಗ್ಯಕರವಾಗಿ ಸುಂದರವಾಗಿ ಖುಷಿಯಾಗಿರಬಹುದು. ಮುಂದೆ ಬರಬಹುದಾದಂತ ಏಜ್ ಆದಾಗ 50-60 ವರ್ಷಗಳಿಗೆ ಬರಬಹುದಾದಂತಹ ಈಗ ಕಾಲು ನೋವು, ಮೈಕೈ ನೋವು, ಕೈ ನೋವು, ಸೊಂಟ ನೋವು, ಅವುಗಳಿಂದನೂ ಕೂಡ ಇವತ್ತು ನಾವು ಫೌಂಡೇಶನ್ ಹಾಕಿ ಸರಿಯಾದ ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡಿದ್ರೆ ಅವುಗಳಿಂದನೂ ನಾವು ರಕ್ಷಣೆಯನ್ನ ಪಡೆಯಬಹುದು. ಅದಕ್ಕೆ ಹೇಳೋದು ಎಕ್ಸಸೈಸ್, ಮತ್ತೆ ವ್ಯಾಯಾಮ, ಜಿಮ್, ಯೋಗ, ವಾಕಿಂಗ್, ಇವೆಲ್ಲ ಬಹಳ ಮುಖ್ಯವಾದಂತಹ ಒಂದು ಪಾತ್ರವನ್ನ ಒಬ್ಬ ಮಹಿಳೆಯ ಜೀವನದಲ್ಲಿ ಮಾಡ್ತವೆ. ಎಷ್ಟು ಜನ ಅನ್ಕೋತಾರೆ, ನಾವು ಮನೆ ಕೆಲಸದಲ್ಲೇ ಬಿಜಿ ಇದ್ದೀವಿ, ಇಷ್ಟೊಂದು ಕೆಲಸ ಮಾಡ್ತೀವಲ್ಲ, ಇನ್ಯಾಕೆ ಎಕ್ಸಸೈಸು, ಇನ್ಯಾಕೆ ವಾಕಿಂಗ್ ಮೇಡಮ್, ನಾವ್ ಯಾಕೆ ವಾಕಿಂಗ್ ಹೋಗೋಣ, ನಮ್ಗೆ ಟೈಮು ಇಲ್ಲ, ನಮ್ಗೆ ಅಷ್ಟು ಸುಸ್ತಾಗ್ಬಿಡುತ್ತೆ. ಯಾ ಇಡೀ ದಿನದ ಸುಸ್ತನ್ನ ಕಡಿಮೆ ಮಾಡ್ಲಿಕ್ಕೆ ನಾವು ನಮಗಾಗಿ 1 ಗಂಟೆಯನ್ನ ಕೊಡ್ಲೇಬೇಕು. ಅದರಲ್ಲಿ ಪ್ರತಿದಿನ 1/2 ಗಂಟೆ ರೆಸಿಸ್ಟೆಂಟ್ ಸ್ಟ್ರೈನ್ ಅಂತ ನಾವು ಹೇಳ್ತೀವಿ. ರೆಸಿಸ್ಟೆಂಟ್ ಸ್ಟ್ರೈನ್ ಅಂತ ಹೇಳಿದ್ರೆ ವೇಟ್ ಗಳನ್ನ ಎತ್ತೋದಾಗಿರ್ಬಹುದು, ಅಥವಾ ಮಸಲಿಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನ ಮಾಡೋದಾಗಿರ್ಬಹುದು. ವ್ಯಾಯಾಮ, ಕಾರ್ಡಿಯೋ ಅಂದ್ರೆ ಜಾಗಿಂಗ್, ಸೈಕ್ಲಿಂಗ್, ಫಾಸ್ಟ್ ವಾಕಿಂಗ್, ಇವುಗಳನ್ನ ಮಾಡಿ. ಜಸ್ಟ್ ವಾಕಿಂಗ್ ಮಾಡಿ ಕೂತ್ಕೊಂಡ್ರೆ ಆಗಲ್ಲ, ಕಾರ್ಡಿಯೋ ಮತ್ತೆ ರೆಸಿಸ್ಟೆಂಟ್ ಸ್ಟ್ರೈನಿಂಗ್ ಬಹಳ ಮುಖ್ಯ. ಅವುಗಳ ಜೊತೆಗೆ ಧ್ಯಾನ, ಯೋಗ, ಮಹಿಳೆಯ ಮಾನಸಿಕ ಸ್ಥಿತಿ ಸುಧಾರಿಸುವ ಒಂದು ಅವಶ್ಯಕತೆ ಇದೆ. ಎಕ್ಸಸೈಸ್ ಜೊತೆಗೆ ಆಹಾರ ಬಹಳ ಮುಖ್ಯ. ಏನಂದ್ರೆ ಮ್ಯಾಕ್ರೋಸ್ ಅಂತ ನಾವ್ ಹೇಳ್ತಾ ಇದೀವಿ ಇವತ್ತಿನ ದಿನಗಳಲ್ಲಿ, ಅಂದ್ರೆ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಫ್ಯಾಟ್ಗಳು, ಮ್ಯಾಕ್ರೋಸ್. ಅದರಲ್ಲಿ ಫ್ಯಾಟಿನ ಅವಶ್ಯಕತೆ ನಮಗೆ ಇಲ್ಲ, ಕಡಿಮೆ ಬೇಕು. ಕಾರ್ಬೋಹೈಡ್ರೇಟ್ ಕಡಿಮೆ ಬೇಕು, ಅವೆಲ್ಲ ಲೋಡಿಂಗ್ ಆಗ್ತಾ ಇದಾವೆ ನಮ್ಮದು ಭಾರತ ದೇಶದಲ್ಲಿ. ಪ್ರೋಟೀನ್ ಕಡಿಮೆ ಆಗ್ತಾ ಇದೆ, ಕಾರ್ಬೋಹೈಡ್ರೇಟ್ ಫ್ಯಾಟ್ ಜಾಸ್ತಿ ಆಗ್ತಾ ಇದೆ, ಅವುಗಳನ್ನ ನಾವು ಕಡಿಮೆ ಮಾಡ್ಲಿಕ್ಕೆ ಪ್ರತಿಯೊಬ್ಬರು ಪ್ರಯತ್ನ ಮಾಡಬೇಕು. ಪ್ರೋಟೀನ್ ಅಂದ್ರೆ ಫಿಶ್ ಅಲ್ಲಿದೆ, ಎಗ್ ಅಲ್ಲಿದೆ, ಚಿಕನ್ ಅಲ್ಲಿದೆ, ಇನ್ನು ಪನ್ನೀರ್, ಸೋಯಾ ಚಂಕ್ಸ್ ಅನ್ಬಹುದು, ಸೋಯಾ ಬೀನ್ಸ್ ಇರ್ಬೋದು, ಹಾಲು, ಮತ್ತೆ ಗ್ರೀಕ್ ಯೋಗರ್ಟ್ ಗಳಲ್ಲಿದೆ. ಪ್ರೋಟೀನ್ ಗಳನ್ನ ಚೆನ್ನಾಗಿ ತಗೊಳ್ಳಿ. ಕಾರ್ಬೋಹೈಡ್ರೇಟ್ ಗಳನ್ನ ಕಡಿಮೆ ಮಾಡಿ, ರಾಗಿ, ಗೋಧಿ, ಅಕ್ಕಿ ಆಹಾರ ಪದಾರ್ಥಗಳನ್ನ ಸ್ವಲ್ಪ ಕಡಿಮೆ ಮಾಡಿ. ಫ್ಯಾಟ್ ಅಂದ್ರೆ ಟ್ರಾನ್ಸ್ ಫೆಟ್, ಕರಿದ ಪದಾರ್ಥಗಳನ್ನ ಕಡಿಮೆ ಮಾಡಿ, ಒಬೆಸಿಟಿಯನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಒಳ್ಳೆ ಎಕ್ಸಸೈಸು, ಒಳ್ಳೆ ಆಹಾರ, ಫೈಬರ್ಸ್ ಗಳನ್ನ ಆಡ್ ಮಾಡಿ ಆಹಾರದಲ್ಲಿ, ಅಂದ್ರೆ ನಾರಿಯುತ ಪದಾರ್ಥಗಳು, ಸೊಪ್ಪು, ತರಕಾರಿಗಳು, ಅದ್ರ ಜೊತೆಗೆ ಹಣ್ಣು, ಮತ್ತೆ ಮೈಕ್ರೋಸ್ ಅಂತ ಹೇಳ್ತೀವಿ, ಮೈಕ್ರೋ ನ್ಯೂಟ್ರಿಯಂಟ್ಸ್ ಅಂದ್ರೆ ವಿಟಮಿನ್ಸ್ ಗಳ ಅವಶ್ಯಕತೆ ಇದೆ, ಕ್ಯಾಲ್ಸಿಯಂನ ಅವಶ್ಯಕತೆ ಇದೆ. 0.8 ಗ್ರಾಂನಷ್ಟು ಪ್ರೋಟೀನ್ ನಮ್ಮ ಪರ್ ಕೆಜಿ ಬಾಡಿ ವೇಟ್, ಅಂದ್ರೆ 50-60 ಗ್ರಾಂ ಪ್ರೋಟೀನಿನ ಅವಶ್ಯಕತೆ ನಮಗೆ ಬಹಳಷ್ಟು ಇದೆ. ಹಾಗಾಗಿ ಪ್ರೋಟೀನ್ ಕಡೆ ಅವಶ್ಯಕತೆ ಕೊಡಿ. ಮತ್ತೆ ತುಂಬಾ ಒಳ್ಳೆಯ ರೀತಿಯಿಂದ ವಿಗರಸ್ ಆಗಿ ಎಕ್ಸಸೈಸ್ ಮಾಡಬೇಕು. 4 ಹೆಜ್ಜೆ ಹೋಗಿ ಬಂದೆ ಮುಗಿತು ನನ್ನ ಎಕ್ಸಸೈಸು ಅಂತ ಅಲ್ಲ, ಒಳ್ಳೆಯ ರೀತಿಯಿಂದ ಫಿಸಿಕಲ್ ಎಕ್ಸಸೈಸ್ ಮಾಡಿ ಒಳ್ಳೆಯ ಆಹಾರಗಳನ್ನ ತೆಗೆದುಕೊಂಡಾಗ ನಾವು ಫಿಟ್ ಆಗ್ತೇವೆ, ಹೆಲ್ದಿ ಆಗ್ತೇವೆ, ಎಷ್ಟೊಂದು ಕಾಯಿಲೆಗಳಿಂದ ದೂರ ಇರಬಹುದು. ಹೆಲ್ದಿ ಬಾಡಿ, ಹೆಲ್ದಿ ಮೈಂಡ್, ಹೆಲ್ದಿ ಮೈಂಡ್ ಅವೇ ಫ್ರಮ್ ದ ಡಿಸೀಸಸ್. ಅಂದ್ರೆ ಸಶಕ್ತ ಮಹಿಳೆ, ಸುಖಿ ಮಹಿಳೆ. ಸುಖಿ ಮಹಿಳೆ ಅಂದ್ರೆ ಸುಖಿ ಸಂಸಾರ. ಸುಖಿ ಸಂಸಾರ ಅಂದ್ರೆ ಸಮಾಜ ಇಂಪ್ರೂವ್ ಆಗುತ್ತೆ, ಅಭಿವೃದ್ಧಿಯನ್ನ ಹೊಂದುತ್ತೆ. ಆ ಮೂಲಕ ಒಂದು ದೇಶಕ್ಕೆ ಭದ್ರ ಬುನಾದಿಯನ್ನ ನಾವು ಹಾಕಬಹುದು. ಒಬ್ಬ ಮಹಿಳೆ ಆರೋಗ್ಯಯುತವಾಗಿದ್ರೆ, ಅವಳು ನಾಲೆಜಿಯಸ್ ಆಗಿದ್ರೆ, ತಿಳುವಳಿಕೆಯಿಂದ ಹೊಂದಿದ್ರೆ ಆಹಾರದ ಬಗ್ಗೆ ಆಗಿರ್ಬೋದು, ಎಕ್ಸಸೈಸ್ ಬಗ್ಗೆ ಆಗಿರ್ಬಹುದು, ಅವಳನ್ನ ನೋಡಿ ಕಲಿಯೋರು ಬಹಳ ಜನ ಇದ್ದಾರೆ. ಮಕ್ಕಳು ಕಲಿತಾರೆ, ಪತಿ ಕಲಿತಾರೆ, ದೊಡ್ಡವ್ರು ಕಲಿತಾರೆ, ಅಕ್ಕಪಕ್ಕದವ್ರು ಕಲಿತಾರೆ. ಆ ಮುಖಾಂತರ ಅವರೊಂದು ಸಮಾಜವನ್ನ ಇಂಪ್ರೂವ್ ಮಾಡದಂಗೆ, ಅದಕ್ಕೆ ಒಬ್ಬ ಮಹಿಳೆ ಕಲಿತ್ರೆ ಒಂದು ಸಮಾಜ ಇಂಪ್ರೂವ್ ಆದಂಗೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಆಹಾರದ ಬಗ್ಗೆ, ಪ್ರತಿಯೊಬ್ಬ ಮಹಿಳೆ ತನ್ನ ಆಹಾರದ ಬಗ್ಗೆ ತಾನು ಕಾಳಜಿ ವಹಿಸಿ ಒಳ್ಳೆಯ ಯೋಚನೆಗಳನ್ನ ಮಾಡಿ, ಒಳ್ಳೆಯ ಹೆಲ್ತ್ ಅನ್ನ ಮೇಂಟೈನ್ ಮಾಡಿ, ಎಕ್ಸಸೈಸ್ ಗಳನ್ನ ಮಾಡುತ್ತಾ ಆರೋಗ್ಯವನ್ನ ಕಾಪಾಡಿಕೊಂಡು ಅಭಿವೃದ್ಧಿಯನ್ನ ಹೊಂತಾ ಇದ್ರೆ ಅವಳು ಆ ಮೂಲಕ ದೇಶಕ್ಕೆ ಒಂದು ರಿಸೋರ್ಸ್ ಪರ್ಸನ್ ಆಗಿ ಹೊರಹೊಮ್ಮತಾಳೆ, ದೇಶವನ್ನ ಅಭಿವೃದ್ಧಿ ಒಂದು ಅತ್ತ ಎಳ್ಕೊಂಡು ಹೋಗ್ತಾಳೆ. ಅದಕ್ಕೆ ಹೆಲ್ತ್ ಈಸ್ ವೆಲ್ತ್ ಅನ್ನುವಂಥದ್ದು ಟೇಕಿಂಗ್ ಹೋಮ್ ದ ಮೆಸೇಜ್ ಟುಡೇ. ಈ ಒಂದು ವಿಚಾರ ತಮ್ಮೆಲ್ಲರಿಗೂ ಬಂದಿತ್ತು ಅಂತಂದ್ರೆ ಈ ಒಂದು ಇಂಟರ್ನ್ಯಾಷನಲ್ ವಿಮೆನ್ ಹೆಲ್ತ್ ಡೇ ಆಚರಿಸುವ ಒಂದು ಸಂತೃಪ್ತಿ ಎಲ್ಲರಿಗೂ ಸಿಗುತ್ತೆ. ಧನ್ಯವಾದಗಳು.
0: ಇದುವರೆಗೂ ಅಂತಾರಾಷ್ಟ್ರೀಯ ಮಹಿಳಾ ಆರೋಗ್ಯ ದಿನ ಈ ಕುರಿತು ಶಿವಮೊಗ್ಗದ ಕಣ್ಣಿನ ತಜ್ಞರಾದ ಡಾಕ್ಟರ್ ಭಾರತಿ ಚಂದ್ರಕಾಂತ್ ಅವರಿಂದ ಮಾಹಿತಿಯನ್ನ ಕೇಳಿದಿರಿ.
1: ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ, ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ. ಕೇಳುಗರೆ, ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ. ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಸವಿತಾ ಎಸ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ತರಂಗಾಂತರ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
5: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
6: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
5: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
6: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
5: ಲಿಡ್ಕರ್, ನಂಬಿಕೆ ನಿರಂತರ.
7: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1,250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ June 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
8: ಬದುಕು ಜಟಕ ಬಂಡಿ ವಿಧಿಯ ದರ ಸಾಹೇಬಾ, ಕುದುರೆ ನೀ ಅವನು ಪೇದಂತೆ ಪಯಣಿಗರು.
7: ಆತ್ಮೀಯ ಕೇಳುಗರೆ, ಮನುಷ್ಯರ ಜೀವನದಲ್ಲಿ ಏನೇ ಬಂದರೂ ಎದುರಿಸಿ ಮುಂದುವರಿಯಬೇಕೆನ್ನುವ ಛಲ ಇದ್ದರೆ ಸಾಧಿಸಬಹುದು ಎನ್ನುವ ವ್ಯಕ್ತಿಗಳ ಪರಿಚಯಿಸುವ ಬದುಕು ಜಟಕ ಬಂಡಿ ವಿಶೇಷ ಸರಣಿ ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪ್ರಸಾರವಾಗುತ್ತಿದೆ. ಕೇಳಿ ವಿಶೇಷ ಕಾರ್ಯಕ್ರಮ ಸರಣಿ
9: ಬದುಕು ಚಟಕ ಬಂಡಿ
7: ಸಾಧಕರ ಸರಣಿ. ಇದು ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ.

0: ಸಿಂಪಲ್ಟೆಂಟು.
1: ನಾವು ನೆಟ್ಟಾಗಿದ್ದರೇನೆ ಲೋಕ ನೆಟ್ಟಾಗಿರ್ತದೆ.
2: ಆತ್ಮೀಯ ಕೇಳುಗರೆ, ಮನುಷ್ಯನ ಜೀವನದಲ್ಲಿ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯವೇ ಭಾಗ್ಯ. ಈ ಆರೋಗ್ಯವನ್ನ ಹೇಗೆ ಕಾಯ್ದುಕೊಳ್ಳಬೇಕು? ಉತ್ತಮ ಆರೋಗ್ಯಕ್ಕೆ ವಿವಿಧ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ ಪ್ರತಿದಿನ ಬೆಳಗ್ಗೆ 6:45 ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಸರ್ಜಿ ಹಾಸ್ಪಿಟಲ್ನ ನಿವೃತ್ತ ವೈದ್ಯರು ಪ್ರತಿದಿನ ಬೆಳಗ್ಗೆ 6:45 ವಿವಿಧ ವಿಷಯದ ಆರೋಗ್ಯ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ. ಇದರ ಪ್ರಾಯೋಜಕರು ಸರ್ಜಿ ಹಾಸ್ಪಿಟಲ್ ಶಿವಮೊಗ್ಗ.

ಪ್ರಸಾರವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 9:05. ನೀವು ಕೇಳ್ತಾ ಇದ್ದೀರಾ ನೆಲದಿಂದ ಪ್ರಸಾರವಾಗ್ತಿರುವಂತಹ ಕಾರ್ಯಕ್ರಮಗಳನ್ನ. ಇನ್ನೀಗ ಕಾರ್ಯಕ್ರಮ ಮಿಕ್ಸ್ ಮೆಲೋಡಿ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರಿಗೆಲ್ಲ ಇಂದಿನ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ನಿಮ್ಮ ಜ್ಯೋತಿಯಾಗ್ತಿರೋದು ನಾನು, ನಿಮ್ಮ FM ಸಖಿ ಮೀನಾ ಎನ್. ಕೇಳಿದ್ರೆ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನ ಕೇಳ್ತೀವಿ. ಹಾಗೇನೆ ಅದರ ಜೊತೆಗೆ ಈ ದಿನದ ವಿಶೇಷತೆ ಏನು ಅಂತ ಕೂಡ ತಿಳ್ಕೊಳ್ತಾ ಹೋಗ್ತೀವಲ್ವಾ. ಹಾಗಾದ್ರೆ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ AK-56 ಚಿತ್ರದ ಗೀತೆಯನ್ನ. ಹಾಡಿದರೆ ಸೋನು ನಿಗಮ್ ಹಾಗೂ ಶ್ರೇಯಾ ಹಾಗೂ ರಾಜೇಶ್. ಜಿ ಅಭಿಮಾನ್ ರಾಯ್ ಅವರ ಸಂಗೀತ ನಿರ್ದೇಶನ ಹಾಗೂ ಗೀತೆಗೆ ಧನಿಯಾಗಿದ್ದಾರೆ.

ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಆಲಿಸ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ. ಸಮಯ ಆಗಿದೆ 9:40. ದಿನದ ವಿಶೇಷತೆಯನ್ನ ನೋಡೋದಾದ್ರೆ ಸ್ನೇಹಿತರೆ, ಇವತ್ತು ಸುಗಮ ಸಂಗೀತ ಕ್ಷೇತ್ರದಲ್ಲಿ ಅಪಾರ ಹೆಸರು ಗಳಿಸಿದ್ದ ಗಾಯಕ ಸಂಗೀತ ಸಂಯೋಜಕ ಯಶವಂತ ಹಳಿಬಂಡಿ ಅವರ ಜನ್ಮದಿನ. ಯಶವಂತ ಹಳಿಬಂಡಿ ಅವರು 1950 May 25 ಧಾರವಾಡದಲ್ಲಿ ಜನಿಸ್ತಾರೆ. ವರಕವಿ ದರಾ ಬೇಂದ್ರೆ ಸೇರಿದಂತೆ ನಾಡಿನ ಖ್ಯಾತ ಕವಿಗಳ ಕವಿತೆಗಳನ್ನ ಗಾಯನದ ಮೂಲಕ ಪ್ರಚುರಪಡಿಸಿದ ಶ್ರೇಯಸ್ಸು ಅವರಿಗೆ ಸಲ್ಲುತ್ತೆ. ಯಶವಂತ ಹಳಿಬಂಡಿಯವರ ಕಂಠದಲ್ಲಿ ಮೂಡಿಬಂದ ಬೇಂದ್ರೆಯವರ ಕವಿತೆ ಪಾತರಗಿತ್ತಿ ಪಕ್ಕ ನೋಡಿದ್ದೇನೆ ಅಕ್ಕ ಈ ಹಾಡು ಇಂದಿಗೂ ಕೂಡ ಜನಪ್ರಿಯ. ನಾಡಿನ ಉದ್ದಗಲಕ್ಕೂ ಪ್ರಯಾಣಿಸಿದ ಸಂಗೀತ ಕಾರ್ಯಕ್ರಮಗಳನ್ನ ನೀಡಿದಂತವರು ಯಶವಂತ ಹಳಿಬಂಡಿಯವರು. ಭಾವಗೀತೆಗಳ ಜೊತೆಗೆ ಭಕ್ತಿಗೀತೆಗಳು, ಜನಪದ ಗೀತೆಗಳು, ವಚನ, ತತ್ವಪದ ಸೇರಿದಂತೆ ಹಲವು ಪ್ರಕಾರಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಂತವರು ಯಶವಂತ ಹಳಿಬಂಡಿಯವರು. ಇಂದು ಅವರ ಜನ್ಮದಿನ. ಯಶವಂತ ಹಳಿಬಂಡಿ ಅವರು 2014 ನಿಧನರಾಗ್ತಾರೆ. ಅವರ ಒಂದು ಸುಗಮ ಸಂಗೀತ ಕ್ಷೇತ್ರದ ಸಾಧನೆ, ಹಾಗೆಯೇ ಅವರ ಪಾತರಗಿತ್ತಿ ಪಕ್ಕ ಹಾಡನ್ನು ನಾವು ಕೂಡ ನೆನಪು ಮಾಡಿಕೊಳ್ತಾ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನ ಕೇಳೋಣ. ಐತರಾಸ್ ಚಿತ್ರದ ಗೀತೆ, ಹಾಡಿದ್ದಾರೆ ಅದ್ನಾನ್ ಸ್ವಾಮಿ ಹಾಗೂ ಸುನಿಧಿ ಚೌಹಾನ್.

ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಐತರಾಸ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಅದ್ನಾನ್ ಸಾಬಿ ಹಾಗೂ ಸುನಿಧಿ ಚೌಹಾಣ್ ಅವರ ಸ್ವರದಲ್ಲಿ ಸಮೀರ್ ಅವರ ಗೀತೆಗೆ ಸಂಗೀತ ನಿರ್ದೇಶನ ಮಾಡಿದ್ದು ಹಿಮೇಶ್ ರೇಷಮಿಯ. ಇವತ್ತಿನ ವಿಶೇಷತೆಯನ್ನ ನೋಡೋದಾದ್ರೆ, ಈಗ ಭಾರತೀಯ ಸಿನಿಮಾ ನಿರ್ದೇಶಕ ನಿರ್ಮಾಪಕ ಹಾಗೂ ಹೆಚ್ಚಾಗಿ ಹಿಂದಿ ಚಿತ್ರರಂಗದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಂತ ಕರಣ್ ಕುಮಾರ್ ಜೋಹರ್ ಅವರ ಜನ್ಮದಿನ. ಕರಣ್ ಜೋಹರ್ ಅಂತಾನೆ ಇವರು ಹೆಸರನ್ನ ಮಾಡಿರ್ತಾರೆ. ಕರಣ್ ಜೋಹರ್ ತಮ್ಮ ನಿರ್ಮಾಣ ಸಂಸ್ಥೆ ಡ್ರಾಮಾ ಪ್ರೊಡಕ್ಷನ್ ನಿಂದ ಹಲವಾರು ನಟ ನಟಿಯರನ್ನ ನಿರ್ದೇಶಕರನ್ನ ಹುಟ್ಟು ಹಾಕಿದಂತವರು. ಇವರಿಗೆ 4 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ, 8 ಫಿಲ್ಮ್ಫೇರ್ ಪ್ರಶಸ್ತಿ ಹಾಗೂ 2020 ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ. ಇವರ ನಿರ್ದೇಶನದಲ್ಲಿ ಮೂಡಿ ಬಂದ ಚಿತ್ರಗಳಂತಂದ್ರೆ 1998 ಕುಚ್ ಕುಚ್ ಹೋತಾ ಹೇ. ಈ ಚಿತ್ರಕ್ಕೆ ಕರಣ್ ಜೋಹರ್ ಅವರಿಗೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಉತ್ತಮ ನಿರ್ದೇಶನಕ್ಕಾಗಿ ಬಂದಿದೆ. ಹಾಗೆಯೇ ಫಿಲ್ಮ್ಫೇರ್ ಪ್ರಶಸ್ತಿ ಕೂಡ ಉತ್ತಮ ಚಿತ್ರಕಥೆಗೆ ಈ ಚಿತ್ರ ಪಡೆದುಕೊಂಡಿದೆ. ಇಂದು ಕರಣ್ ಜೋಹರ್ ಅವರ ಜನ್ಮದಿನ. ಇವರ ನಿರ್ದೇಶನದಲ್ಲಿ ಹಲವಾರು ಚಿತ್ರಗಳು ಮೂಡಿ ಬಂದಿದೆ. ಕಭಿ ಖುಷಿ, ಕಭಿ ಗಮ್, ಕಭಿ ಅಲ್ವಿದಾನ ಕೆಹನಾ, ರಾಜಿ ಮುಂತಾದವು. ಹಾಗೆಯೇ ಇವರು ಟಿವಿ ಶೋಗಳಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇವತ್ತು ಭಾರತೀಯ ಸಿನಿಮಾ ನಿರ್ದೇಶಕ, ನಿರ್ಮಾಪಕ, ಹಿಂದಿ ಚಿತ್ರರಂಗದ ನಿರ್ದೇಶಕ ಅಂತಾನೆ ಹೇಳ್ಬೋದು ಕರಣ್ ಜೋಹರ್ ಅವರ ಜನ್ಮದಿನ. ಅವರ ಜನ್ಮದಿನಕ್ಕೆ ಶುಭಾಶಯಗಳನ್ನ ಕೋರ್ತಾ ಮುಂದಿನ ಗೀತೆಯನ್ನ ಕೇಳೋಣ. ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಚಿತ್ರದಿಂದ ವಿ ಶ್ರೀಧರ್.

0: ನೆಕ್ಸ್ಟ್ ನುಡಿಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಕುಚ್ ಕುಚ್ ಹೋತಾ ಹೇ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಹಾಡಿದವರು ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್. ಜತಿನ್ ಲಲಿತ್ ಅವರ ಸಂಗೀತ ನಿರ್ದೇಶನದಲ್ಲಿ ಸಮೀರ್ ಅವರ ಗೀತೆಯನ್ನು ಕೇಳಿದ್ರಿ. ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಆ ದಿನಗಳು ಚಿತ್ರದ ಗೀತೆಯನ್ನು. ಧ್ವನಿಯಾಗಿದ್ದಾರೆ ನಂದಿತ ಹಾಗೂ ಇಳಯರಾಜ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಇಳಯರಾಜ.
1: ಸಿಹಿ ಗಾಳಿ ಸಿಹಿ ಗಾಳಿ ಸಹಿ ಹಾಕಿದೆ ಮನಸ್ಸಿನಲ್ಲಿ,

0: ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ದಿನದ ವಿಶೇಷತೆಯೊಂದಿಗೆ ಕೇಳಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇಂದಿನ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 9:31. ನಮ್ಮ ಮುಂದಿನ ಕಾರ್ಯಕ್ರಮ ಪಕ್ಷಿ ಪ್ರಪಂಚ.
1: ಆಕಾಶವಾಣಿ ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಶ್ರೀನಿಧಿ ಹೆಬ್ಬಾರ್.
2: ಎಲ್ಲರಿಗೂ ನಮಸ್ಕಾರ. ಪಕ್ಷಿ ಪ್ರಪಂಚ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀನಿಧಿ ಹೆಬ್ಬಾರ್. ಮಳೆಗಾಲದ ಮುನ್ಸೂಚನೆಗಳು ನಿಧಾನವಾಗಿ ನಮ್ಮನ್ನ ನಮ್ಮ ಪರಿಸರವನ್ನ ಆವರಿಸ್ತಾ ಇದೆ. ಈ ತರ ಆಹ್ಲಾದಕರವಾದಂತಹ ವಾತಾವರಣದಲ್ಲಿ ಒಂದು ಬಿಸಿ ಬಿಸಿಯಾದ ಲೋಟದ ಕಾಫಿಯನ್ನ ಹಿಡಿದುಕೊಂಡು ಮಳೆಗಾಲವನ್ನು ನೋಡೋದೇ ಎಷ್ಟು ಸುಂದರ ಅಲ್ವಾ? ಮಳೆ ಅನ್ನೋದು ಜಗತ್ತಿನ ಸಕಲ ಚರಾಚರ ಜೀವಿಗಳಿಗೂ ಎಷ್ಟು ಆಹ್ಲಾದಕರವಾದಂತಹ ವಾತಾವರಣವನ್ನು ಉಂಟು ಮಾಡುತ್ತೆ ಅಲ್ವಾ? ಮಳೆ ನಮಗೆ ಇಷ್ಟು ಸಂತೋಷವನ್ನ ಕೊಡುತ್ತೆ ಅಂದ್ರೆ ನಮ್ಮ ಪಕ್ಷಿಗಳಿಗೆ ಇದಕ್ಕಿಂತ ಹೆಚ್ಚಿನ ಸಂತಸವನ್ನ ಕೊಡುತ್ತೆ ಅಲ್ವಾ? ಹೌದು, ಇವತ್ತು ನಾವು ಪಕ್ಷಿ ಪ್ರಪಂಚದ ಇಂದಿನ ಸಂಚಿಕೆಯಲ್ಲಿ ವಿಶೇಷವಾದ ಮಳೆಗಾಗಿ ಸದಾ ಕಾದು ಕುಳಿತಿರುವಂತಹ ಒಂದು ಪಕ್ಷಿಯ ಬಗ್ಗೆ ತಿಳಿದುಕೊಳ್ಳೋಣ. ಆ ಪಕ್ಷಿಯ ಹೆಸರೇ ಚಾತಕ ಪಕ್ಷಿ ಅಥವಾ ಜಾಕೋಬಿನ್ ಕೊಕ್ಕು, ಪೈಡ್ ಕೊಕ್ಕು ಎನ್ನುವಂತಹ ಬೇರೆ ಬೇರೆ ಹೆಸರುಗಳಿಂದ ಗುರುತಿಸ್ತೀವಿ. ಚಾತಕ ಪಕ್ಷಿಯ ವೈಜ್ಞಾನಿಕ ಹೆಸರು ಕ್ಲಾಮೇಟರ್ ಜಾಕೋಬಿನಸ್. ಇದೊಂದು ಏಕಸಂಗಾತಿ ಪಕ್ಷಿ. ಇದನ್ನ ಗುರುತಿಸೋದು ತುಂಬಾ ಸುಲಭ. ಉದ್ದವಾದ ಬಾಲದ ಮೈನಾ ಪಕ್ಷಿಯ ಗಾತ್ರಕ್ಕೆ ಇರುವಂತಹ ಹಕ್ಕಿ, ತಲೆಯ ಮೇಲೆ ಕಿರೀಟದಂತಿರುವಂತಹ ಕಪ್ಪು ಅಥವಾ ಗಾಢ ಹಸಿರು ಬಣ್ಣದ ಜುಟ್ಟು ಇರುತ್ತೆ. ಬೆನ್ನ ಮೇಲೆ ಚಿಕ್ಕ ಚಿಕ್ಕ ಬಿಳಿ ಚುಕ್ಕೆಗಳು ಹಾಗೂ ಹಾರುವಾಗ ಎದ್ದು ಕಾಣುವಂತಹ ಅರ್ಧ ಚಂದ್ರಾಕಾರದ ಪಟ್ಟೆ ಇದೆ. ದೇಹವೆಲ್ಲ ಕಪ್ಪು ಮಿಶ್ರಿತ ಕಂದು ಬಣ್ಣದಲ್ಲಿ ಇರುತ್ತೆ. ಕುತ್ತಿಗೆ, ಎದೆ, ಹೊಟ್ಟೆ ಎಲ್ಲ ಬೂದಿ ಮಿಶ್ರಿತ ಬಿಳಿ ಬಣ್ಣದಲ್ಲಿ ಇರುತ್ತೆ ಹಾಗೂ ಬಾಲದ ಅಂಚು ಬಿಳಿ ಬಣ್ಣದಲ್ಲೇ ಇರುತ್ತೆ. ನೀವು ಬಾಲವನ್ನು ನೋಡಿದಾಗ ತುದಿಯಲ್ಲಿ ಬಿಳಿ ಬಣ್ಣದ ಲೇಪನವನ್ನ ಕಾಣಬಹುದು.

ಹೆಸರಿನಲ್ಲೇ ಇರುವಂತೆ ಇದೊಂದು ಕೋಗಿಲೆ ಜಾತಿಗೆ ಸೇರಿರುವಂತಹ ಪಕ್ಷಿ ಅಥವಾ ಕೋಗಿಲೆಯ ಹತ್ತಿರದ ಸಂಬಂಧಿ ಅಂತಂದ್ರೆ ಖಂಡಿತ ತಪ್ಪಾಗಲ್ಲ. ಜೀವನ ಕ್ರಮ, ನಡವಳಿಕೆಗಳು ಎಲ್ಲವೂ ಕೂಡ ಹೆಚ್ಚಾಗಿ ಕೋಗಿಲೆಯನ್ನೇ ಹೋಲುತ್ತೆ. ಇದರ ಸುಮಧುರ ಗಾನವನ್ನ ಒಮ್ಮೆ ಕೇಳಿಸ್ಕೊಳ್ಳೋಣ. ಕೇಳಿದ್ರಲ್ಲ, ಈ ಧ್ವನಿ ಚಾತಕ ಪಕ್ಷಿಯ ಹೆಣ್ಣು ಪಕ್ಷಿಯದ್ದಾಗಿದೆ. ಈ ಹೆಣ್ಣು ಪಕ್ಷಿ ಸಂತಾನೋತ್ಪತ್ತಿ ಅಥವಾ ಮೊಟ್ಟೆ ಇಡುವಂತಹ ಕಾಲದಲ್ಲಿ ಹೆಚ್ಚಾಗಿ ಈ ರೀತಿಯ ಧ್ವನಿಯನ್ನ ಹೊರಡಿಸುತ್ತೆ. ಅದೇ ಗಂಡು ಪಕ್ಷಿ ಯಾವ ರೀತಿ ಕೂಗನ್ನ ಹೊರಡಿಸುತ್ತೆ ಅನ್ನೋದನ್ನ ಕೇಳಿಸ್ಕೊಳ್ಳೋಣ. ಕೇಳಿದ್ರಲ್ಲ, ಧ್ವನಿಯಲ್ಲೇ ಆಗುವಂತಹ ಒಂದು ಸಣ್ಣ ಬದಲಾವಣೆಯನ್ನು ಬಿಟ್ಟರೆ ಹೆಣ್ಣು ಮತ್ತು ಗಂಡು ಪಕ್ಷಿಯಲ್ಲಿ ಯಾವುದೇ ತರಹದ ವಿಶೇಷವಾದಂತಹ ಬದಲಾವಣೆಗಳು ಇರೋದಿಲ್ಲ. ಸಾಧಾರಣವಾಗಿ 6-8 ವರ್ಷಗಳ ಜೀವಿತಾವಧಿಯನ್ನ ಚಾತಕ ಪಕ್ಷಿಗಳು ಹೊಂದಿರುತ್ತೆ, ಕಾಡಿನಲ್ಲಿ ಬದುಕುತ್ತೆ ಅನ್ನೋದನ್ನ ಅಂದಾಜು ಮಾಡಬಹುದು. ಆದ್ರೂ ಸಹ ಹಲವು ಸಾರಿ ಈ ಪಕ್ಷಿಗಳು 10-15 ವರ್ಷಗಳವರೆಗೆ ಬದುಕಿರುವಂತಹ ಉದಾಹರಣೆಗಳು ಕೂಡ ನಮಗೆ ಸಿಗುತ್ತೆ. ಸಾಧಾರಣವಾಗಿ ಈ ಪಕ್ಷಿ ಭಾರತ, ಬಾಂಗ್ಲಾದೇಶ, ಪಾಕಿಸ್ತಾನ, ಶ್ರೀಲಂಕಾ, ಬರ್ಮಾ ಈ ಎಲ್ಲಾ ದೇಶಗಳಲ್ಲೂ ಕೂಡ ಇವನ್ನ ನೀವು ನೋಡಬಹುದು. ಈ ಪಕ್ಷಿಗಳಲ್ಲಿ 2 ಉಪಜಾತಿಗಳನ್ನ ವಿಜ್ಞಾನಿಗಳು ಗುರುತಿಸಿದ್ದಾರೆ. ಒಂದಕ್ಕೆ ರೆಕ್ಕೆಗಳ ಮೇಲೆ ಕಪ್ಪು ಚುಕ್ಕೆ ಇರೋದಿಲ್ಲ, ಇನ್ನೊಂದಕ್ಕೆ ಇರುತ್ತೆ. ಈ 2ರ ಆಧಾರದ ಮೇಲೆ ಜಾತಿಗಳಾಗಿ ವಿಂಗಡಣೆಯನ್ನ ಮಾಡಿದ್ದಾರೆ. ಆಹಾರವನ್ನು ನೋಡೋದಾದ್ರೆ ಚಾತಕ ಪಕ್ಷಿಯ ಪ್ರಮುಖವಾದ ಆಹಾರ ಕೀಟಾಹಾರಿ ಅಥವಾ ಇನ್ಸೆಕ್ಟಿವೋರ್ ಅಂತ ಕರಿಬಹುದು. ಪ್ರಮುಖವಾಗಿ ಕಂಬಳಿ ಹುಳ ಅಥವಾ ಚುಂಗುಳ, ಮಿಡತೆಗಳು, ಗೆದ್ದಲು ಹುಳ, ದುಂಬಿಗಳು ಇವನ್ನೆಲ್ಲವನ್ನು ಸೇವಿಸುತ್ತೆ. ಪೌಷ್ಟಿಕಾಂಶಗಳಿಗೋಸ್ಕರ ಬಸವನ ಹುಳು, ಹಲ್ಲಿಗಳು ಹಾಗೂ ಇತರೆ ಹಾರುವಂತಹ ಕೀಟಗಳನ್ನು ಸೇವಿಸುತ್ತೆ. ಅದಷ್ಟೇ ಅಲ್ಲದೆ ಹಣ್ಣುಗಳಲ್ಲಿ ಅಂಜೂರ, ದ್ರಾಕ್ಷಿ, ಬೆಟ್ಟದನಲ್ಲಿ ಈ ತರದ ಎಲ್ಲಾ ಹಣ್ಣುಗಳನ್ನು ಕೂಡ ಸೇವಿಸುತ್ತೆ. ಸಾಧಾರಣವಾಗಿ ಬೇರೆ ಪಕ್ಷಿಗಳ ಗೂಡಿನಲ್ಲಿ ಮೊಟ್ಟೆ ಇಟ್ಟು ಮರಿಗಳನ್ನ ಮಾಡುವುದರಿಂದ ಆ ಮರಿಗಳ ಪಾಲನೆ ಪೋಷಣೆ ಮಾಡುವಂತಹ ಜವಾಬ್ದಾರಿಯನ್ನ ಆಯಾ ಗೂಡಿನ ತಾಯಂದರಿಗೆ ವಹಿಸಿಬಿಡುತ್ತೆ. ಈ ಪಕ್ಷಿ ಮೊಟ್ಟೆಯನ್ನ ಇಡೋದು ಸಾಧಾರಣವಾಗಿ 12-22 ಮೊಟ್ಟೆಗಳನ್ನ ಒಂದಾದ ನಂತರ ಒಂದಾಗಿ ಇಡ್ತಾ ಬರುತ್ತೆ. ಮೊಟ್ಟೆ ಇಡೋದು ಕೂಡ ತುಂಬಾ ವಿಶೇಷವಾದ ವೈವಿಧ್ಯತೆಯಿಂದ ಕೂಡಿದೆ ಅಂದ್ರೆ ಖಂಡಿತ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಈ ಮೊಟ್ಟೆ ಇಡುವಂತಹ ವಿಧಾನವನ್ನ ಹೇಳೋದಕ್ಕಿಂತ ಮುಂಚೆ ಮೊಟ್ಟೆಗಳನ್ನ ಇಡೋದಕ್ಕೆ ಅದು ತೋರುವಂತಹ ಅಪಾರವಾದಂತಹ ಪರಿಶ್ರಮ ಕಾಳಜಿಯನ್ನ ನೀವು ನೋಡಬಹುದು. ಇದೊಂದು ನಾಟಕೀಯ ರೀತಿಯ ಬದಲಾವಣೆ ಅನ್ಬಹುದು, ಒಂದು ನಾಟಕವನ್ನ ತಯಾರಿ ಮಾಡ್ಕೊಳ್ಳುತ್ತೆ. ಇದಕ್ಕಿಂತ ಮುಂಚೆ ಗಂಡು ಮತ್ತು ಹೆಣ್ಣು ಪಕ್ಷಿಗಳೆರಡೂ ಕೂಡ ಇಡೀ ಕಾಡಿನಲ್ಲಿ ಎಲ್ಲೆಲ್ಲಿ ಮೊಟ್ಟೆಯನ್ನ ಇಡೋದಕ್ಕೆ ಪಕ್ಷಿಗಳು ತಯಾರಾಗಿವೆ, ಯಾವ ಪಕ್ಷಿಗಳ ಗೂಡಿನಲ್ಲಿ ನಾವು ಮೊಟ್ಟೆಯನ್ನ ಇಡಬಹುದು ಅನ್ನೋದನ್ನ ಮೊದಲೇ ತಯಾರಿ ಮಾಡ್ಕೊಂಡು ಬಂದಿರುತ್ತೆ. ಆತರ ಗುರುತಿಸಿ ಆದ ನಂತರ ಯಾವ ದಿವಸ ಹೆಣ್ಣು ಚಾತಕ ಪಕ್ಷಿ ಮೊಟ್ಟೆಯನ್ನ ಇಡಬೇಕು ಅಂತ ತಯಾರಿಯನ್ನ ಮಾಡ್ಕೊಂಡು ಹೊರಡುತ್ತೋ ಆ ಸಮಯಕ್ಕೆ ಗಂಡು ಪಕ್ಷಿ ಎಲ್ಲಿ ಮೊಟ್ಟೆ ಇಡಬೇಕೋ ಆ ಗೂಡಿನ ಮುಂಭಾಗ ಅಥವಾ ಆ ಗೂಡಿನ ಹತ್ತಿರದಲ್ಲಿರುವಂತಹ ರೆಂಬೆಯ ಬಳಿ ಕೂತ್ಕೊಂಡು ಜೋರಾಗಿ ಅಬ್ಬರಿಸುವ ಧ್ವನಿಯಿಂದ ದಾಳಿ ಮಾಡುವ ರೀತಿಯಲ್ಲಿ ಕೂಗುತ್ತೆ. ಆ ಕೂಗನ್ನ ಹೊರಡಿಸಿದಾಗ ಆ ಗೂಡಿನಲ್ಲಿ ಕಾವು ಕೊಟ್ಟ ಕೂತಿರುವಂತಹ ತಾಯಿ ಅಥವಾ ಹೆಣ್ಣು ಪಕ್ಷಿಗೆ ಭಯವಾಗುತ್ತೆ. ಇದು ಯಾವುದೋ ಒಂದು ಪಕ್ಷಿ ನನ್ನ ಗೂಡಿನ ಮೇಲೆ ದಾಳಿ ಮಾಡಕ್ಕೆ ಬಂದಿದೆ, ಅದನ್ನ ಹೆದರಿಸಿ ಉಳಿಸಬೇಕು ಅಂತೇಳಿ ಅದ್ ತಕ್ಷಣದಲ್ಲೇ ಗೂಡನ್ನ ಬಿಟ್ಟು ಹೊರಗಡೆ ಹಾರಿ ಬರುತ್ತೆ. ಇದೇ ಕ್ಷಣ ಕಾಯ್ತಿರುವಂತಹ ಹೆಣ್ಣು ಚಾತಕ ಪಕ್ಷಿ ಆ ಗೂಡಿನೊಳಗೆ ನುಗ್ಗಿ ಕೇವಲ 10 ಸೆಕೆಂಡ್ಗಳಲ್ಲಿ ತನ್ನ ಮೊಟ್ಟೆಯನ್ನ ಅಲ್ಲಿಟ್ಟು ಗೂಡಿನಿಂದ ಹೊರಗಡೆ ಹಾರಿ ಮಾಯವಾಗುತ್ತೆ. ಗೂಡಿಗೆ ವಾಪಸ್ ಮರಳಿ ಬಂದಂತಹ ಮೂಲ ತಾಯಿ ಪಕ್ಷಿಗೆ ಇಲ್ಲಿ ಆದಂತಹ ಯಾವುದೇ ಬದಲಾವಣೆ ಗೊತ್ತಾಗೋದಿಲ್ಲ. ನಿಮ್ಗೆಲ್ಲ ಒಂದು ಅನುಮಾನ ಬರ್ಬೋದು, ಅಲ್ಲಿರುವಂತಹ ಮೊಟ್ಟೆಗಳ ಸಂಖ್ಯೆ ಜಾಸ್ತಿ ಆಗಿದೆಯಲ್ಲ, ತಾಯಿ ಪಕ್ಷಿಗೆ ಅನುಮಾನ ಬರ್ಬೇಕಲ್ಲ ಅಂದ್ರೆ ಕೋಗಿಲೆ ಜಾತಿಯ ಪಕ್ಷಿಗಳಲ್ಲಿ ಇದೊಂದು ರೂಢಿ. ಅವು ಮೊಟ್ಟೆ ಇಡೋದಕ್ಕೆ ಅಂತ ಹೋಗಿದ್ದಾಗ ಅಲ್ಲಿರುವಂತಹ ಮೊಟ್ಟೆಗಳ ಸಂಖ್ಯೆಯನ್ನ ಗಮನಿಸುತ್ತೆ, ತನ್ನ ಮೊಟ್ಟೆಯನ್ನ ಇಡುತ್ತೆ. ಅದಾದ ಮೇಲೆ ಆ ಮೂಲ ಪಕ್ಷಿಯ 1 ಅಥವಾ 2 ಮೊಟ್ಟೆಗಳನ್ನ ಎತ್ಕೊಂಡು ಕೆಳಗಡೆ ತಳ್ಳಿ ಒಡೆದು ಹಾಕುತ್ತೆ ಅಥವಾ ಹಾರಿ ಬರುವಾಗ ಅದನ್ನ ಕಾಲಲ್ಲಿ ಎತ್ಕೊಂಡು ಬಂದು ಹಾಗೆ ಹೊರಗಡೆ ಎಸೆದು ಹೋಗುತ್ತೆ. ಈ ತರ ಮಾಡಿ ಮೊಟ್ಟೆಗಳಲ್ಲಿ ಸಂಖ್ಯೆಯಲ್ಲಿ ಆಗುವಂತಹ ಬದಲಾವಣೆಯನ್ನ ತಪ್ಪಿಸಿ ಎಲ್ಲಾ ಸಮಾನ ಆಗಿದೆ, ಯಾವುದು ಹೆಚ್ಚು ಕಮ್ಮಿ ಆಗಿಲ್ಲ ಅನ್ನೋದನ್ನ ಗೊತ್ತಾಗಬಾರದು ಅನ್ನೋದಕ್ಕೆ ಮುಂಜಾಗ್ರತೆಯನ್ನ ಹೆಣ್ಣು ಚಾತಕ ಪಕ್ಷಿ ವಹಿಸುತ್ತೆ. ಅದಷ್ಟೇ ಅಲ್ಲ, ಈ ಮೊಟ್ಟೆಗಳು ಆಯಾ ಪ್ರದೇಶ ಆಯಾ ಪಕ್ಷಿಗಳ ಗೂಡಿನಿಂದ ಬೇರೆ ಬೇರೆ ಬೇರೆ ರೀತಿಯ ಬಣ್ಣಗಳನ್ನ ಹೊಂದಿರುತ್ತೆ. ನಿಮ್ಗೆ ಉದಾಹರಣೆ ಹೇಳಬೇಕು ಅಂತನ್ನೋದಾದ್ರೆ ಆಫ್ರಿಕಾ ದೇಶದಲ್ಲಿ ಚಾತಕ ಪಕ್ಷಿ ಇಡುವಂತಹ ಮೊಟ್ಟೆಯ ಬಣ್ಣ ಹೊಳೆಯುವಂತಹ ಬಿಳಿ ಬಣ್ಣದಲ್ಲಿ ಇರುತ್ತೆ. ಹಾಗೆ ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ,
ಶ್ರೀಲಂಕಾ ಈ ಎಲ್ಲ ಭಾಗಗಳಲ್ಲಿ ಹಸಿರು ನೀಲಿ ಬಣ್ಣದಲ್ಲಿ, ಹಸಿರು ಮಿಶ್ರಿತ ನೀಲಿ ಬಣ್ಣದಲ್ಲಿ, ಕೆಲವು ಭಾಗದಲ್ಲಿ ಹೊಳೆ

ಇಟ್ಟು ಪಾಲನೆ ಪೋಷಣೆಯನ್ನ ಮಾಡೋದಕ್ಕೆ ಆ ಜವಾಬ್ದಾರಿಯನ್ನ ಆಯಾ ಗೂಡಿನ ತಾಯಿಯಂದ್ರ ಮೇಲೇನೆ ಬಿಟ್ಟು ಬರುತ್ತೆ. ಎಷ್ಟು ವಿಶೇಷವಾದಂತಹ ಒಂದು ಪ್ರಯತ್ನವನ್ನ ಮಾಡಿ ತನ್ನ ಮೊಟ್ಟೆಗಳನ್ನ ಈ ರೀತಿ ಹುಷಾರಾಗಿ ಇಟ್ಟು ಬರುತ್ತೆ ಅಲ್ವಾ. ಇದು ಒಂದು ವಿಶೇಷವಾದ ಸರಿ. ಆದ್ರೆ ಅದ್ರ ಜೊತೆಗೆ ಈ ಚಾತಕ ಪಕ್ಷಿಯಲ್ಲಿ ಇನ್ನೂ ಹಲವಾರು ವಿಶೇಷಗಳಿದೆ. ಮೊದಲೇ ಹೇಳಿದ ಹಾಗೆ ಚಾತಕ ಪಕ್ಷಿ ಒಂದು ವಲಸೆ ಹಕ್ಕಿ. ಸಾಗರದಿಂದ ಆಚೆಯ ಪ್ರದೇಶಗಳಿಗೆ ಅಲ್ಲಿಗೆ ಹೋಗಿ ವಲಸೆ ಬರೋದಕ್ಕೆ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ. ಉದಾಹರಣೆಗೆ ಇವು ಪ್ರತಿ ವರ್ಷ ಆಫ್ರಿಕಾದಿಂದ ಭಾರತಕ್ಕೆ, ಭಾರತದಿಂದ ಆಫ್ರಿಕಾಕ್ಕೆ ವಲಸೆಯನ್ನ ಹೋಗುವಂತಹ ಪಕ್ಷಿ. ಹಾಗಾಗಿ ಮಾನ್ಸೂನ್ ನ ಮಾರುತಗಳನ್ನ ಉಪಯೋಗಿಸಿಕೊಂಡು ಅರೇಬಿಯನ್ ಸಮುದ್ರದ ಮುಖಾಂತರವಾಗಿ ಆಫ್ರಿಕಾವನ್ನ ತಲುಪತ್ತೆ. ನೀವು ಮ್ಯಾಪ್ ಅನ್ನ ತೆಗೆದುಕೊಂಡು ನೇರವಾದ ಒಂದು ಗೆರೆಯನ್ನ ಆಫ್ರಿಕಾದಿಂದ ಎಲ್ಲಿಗೆ ಹಾಕಿದ್ರೆ ಯಾವುದು ಹತ್ತಿರದ ದಾರಿ ಅಂತ ಕಾಣಿಸುತ್ತೋ ಅದಕ್ಕಿಂತ ನಿಖರವಾದ ಹತ್ತಿರದ ದಾರಿಯಲ್ಲಿ ಈ ಪಕ್ಷಿಗಳು ಪ್ರಯಾಣವನ್ನ ಮಾಡುತ್ತೆ. ಉದಾಹರಣೆಗೆ ನಾವು ಮ್ಯಾಪ್ ಅಲ್ಲಿ ನೋಡಿದಾಗ ನಮಗೆ ಆಫ್ರಿಕಾದಲ್ಲಿ ಹತ್ತಿರ ಇರುವಂತಹ ಪ್ರದೇಶ ಅಂದ್ರೆ ಸೋಮಾಲಿಯಾ. ಸೋಮಾಲಿಯಾದಿಂದ ಗುಜರಾತ್ಗೆ ನೇರವಾದ ಹತ್ತಿರವಂತಹ ರಸ್ತೆಯನ್ನ ಇವು ನಿರ್ಮಿಸಿಕೊಂಡು ದಾರಿಯನ್ನ ಮಾಡಿಕೊಂಡು ಆ ದಾರಿಯಲ್ಲಿ ಪ್ರಯಾಣವನ್ನ ಮಾಡುತ್ತೆ. ಸ್ಯಾಟಲೈಟ್ಗಳ ಮುಖಾಂತರ ಈ ಪಕ್ಷಿ ಹಾರುವಂತಹ ದಾರಿಯನ್ನ ಟ್ರ್ಯಾಕ್ ಮಾಡಿ ನೋಡಿದಾಗ ಯಾವುದೇ ವಿಶ್ರಾಂತಿ ಪಡೆಯದೆ ಅಥವಾ ಯಾವುದೇ ನಿಲುಗಡೆ ಮಾಡದೆ 1,500 ರಿಂದ 2,500 ಕಿಲೋಮೀಟರ್ಗಳ ಗುರಿಯನ್ನ ಸುಲಭವಾಗಿ ಚಾತಕ ಪಕ್ಷಿ ತಲುಪುತ್ತೆ. ಮೇ ತಿಂಗಳ ಕಡೆ ಅಥವಾ ಜೂನ್ ತಿಂಗಳ ಆರಂಭದಲ್ಲಿ ಇಲ್ಲಿಗೆ ಬರುವಂತಹ ಪಕ್ಷಿ ಮತ್ತು ಮಳೆಗಾಗಿ ಕಾದು ಕುಳಿತಿರೋದನ್ನ ನೀವೆಲ್ಲ ನೋಡೇ ನೋಡಿರ್ತೀರಾ. ಆದ್ರೆ ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು, 1,500 ರಿಂದ 2,500 ಕಿಲೋಮೀಟರ್ ದೂರ ಹಾರುವಾಗ ಅದಕ್ಕೆ ಬಾಯಾರಿಕೆ ಆಗೋದಿಲ್ವಾ, ಆಯಾಸ ಆಗೋದಿಲ್ವಾ ಅಂತೆಲ್ಲ ಅಂದ್ರೆ ಖಂಡಿತ ಆಯಾಸ ಆಗತ್ತೆ, ಖಂಡಿತ ಬಾಯಾರಿಕೆನೂ ಆಗುತ್ತೆ. ಆದ್ರೆ ನಮ್ಮ ದೇಹಕ್ಕೆ ಹೋಲಿಕೆ ಮಾಡಿದಾಗ ಕೆಲವಾರು ಗ್ರಂಥಿಗಳು ಪಕ್ಷಿಗಳ ದೇಹದಲ್ಲಿ ಇರೋದಿಲ್ಲ. ಉದಾಹರಣೆಗೆ ನಮ್ಗೆ ಹೆಚ್ಚಿನ ವಾತಾವರಣದಲ್ಲಿ ಉಷ್ಣತೆ ಜಾಸ್ತಿ ಆದಾಗ ಸೆಕೆ ಆಗುತ್ತೆ, ಬೆವರಿನ ಗ್ರಂಥಿಗಳ ಮೂಲಕ ಬೆವರು ಹೊರಗಡೆ ಹೊರಟು ಹೋಗುತ್ತೆ. ಅದೇ ಪಕ್ಷಿಗಳ ದೇಹದಲ್ಲಿ ಈ ರೀತಿಯ ಯಾವುದೇ ಬೆವರಿನ ಗ್ರಂಥಿಗಳು ಇರೋದಿಲ್ಲ. ಹಾಗಾಗಿ ಅದರ ಹೊಟ್ಟೆಯಲ್ಲಿ ಸಂಗ್ರಹವಾಗಿರುವಂತಹ ನೀರು ಅಲ್ಲೇ ಇರುತ್ತೆ. ಎಲ್ಲಿಯವರೆಗೂ ಆ ನೀರನ್ನ ಪಕ್ಷಿ ಬಲವಂತವಾಗಿ ಹೊರಗಡೆ ಹಾಕೋದಿಲ್ವೋ ಅಲ್ಲಿವರೆಗೂ ಆ ನೀರು ಹೊರಗಡೆ ಹೋಗೋದಿಲ್ಲ. ಹಾಗಾಗಿ ಇಂಥ ದೂರದ ಪ್ರಯಾಣಗಳಲ್ಲಿ ಅದು ತನ್ನ ದೇಹದಲ್ಲಿ ಶೇಖರಿಸಿಟ್ಟಿರುವಂತಹ ನೀರನ್ನೇ ಮರುಬಳಕೆ ಅಥವಾ ರೀಸೈಕಲ್ ಮಾಡಿ ಉಪಯೋಗಿಸೋದ್ರಿಂದ ಅದಕ್ಕೆ ಬಾಯಾರಿಕೆ ಆಗೋದಿಲ್ಲ. ಹಾರುವಾಗಲೇ ಒಂದು ಬದಿಯ ರೆಕ್ಕೆಯಲ್ಲಿ ಹಾರ್ತಾ ಇನ್ನೊಂದು ಬದಿಯ ರೆಕ್ಕೆ ಅಥವಾ ಇನ್ನೊಂದು ಬದಿಯ ಭಾಗಕ್ಕೆ ಸುಧಾರಿಸ್ಕೊಳ್ಳೋದಕ್ಕೆ ವಿಶ್ರಾಂತಿ ನಿದ್ದೆಯನ್ನ ಮಾಡ್ತಾ ಒಂದೇ ಬದಿಯಲ್ಲಿ ಹಾರೋದು ಕೂಡ ಅಭ್ಯಾಸವನ್ನ ಮಾಡುತ್ತೆ. ನಮ್ಗೆ ಎಡಗಡೆ ಭಾಗದ ತಲೆ ಅಥವಾ ಎಡಗಡೆ ಭಾಗದ ಮೆದುಳು ಬಲಭಾಗವನ್ನ ನಿಯಂತ್ರಣ ಮಾಡುತ್ತೆ, ಹಾಗೆಯೇ ಬಲಗಡೆ ಭಾಗದ ಮೆದುಳು ಎಡಭಾಗದ ದೇಹವನ್ನು ನಿಯಂತ್ರಣ ಮಾಡುತ್ತೆ. ಆದರೆ ಪಕ್ಷಿಗಳಲ್ಲಿ ಎಡಗಡೆ ಭಾಗ ಎಡಗಡೆ ಭಾಗವನ್ನೇ, ಬಲಗಡೆ ಭಾಗ ಬಲಗಡೆ ಭಾಗವನ್ನೇ ನಿಯಂತ್ರಣ ಮಾಡೋದ್ರಿಂದ ಅವುಗಳಿಗೆ ಒಂದು ವಿಶೇಷವಾದ ಅನುಕೂಲ ಇದೆ. ಹಾಗಾಗಿ ಹಾರುವಾಗ ಆಯಾಸ ಆಯಿತು ಅಂತಂದ್ರೆ ರೆಕ್ಕೆಗಳನ್ನ ಬಡಿತ ಯಾವ ಭಾಗ, ಉದಾಹರಣೆಗೆ ಎಡಗಡೆ ಭಾಗ ಆಯಾಸ ಆಗಿದೆ ಅಂದ್ರೆ ಎಡಗಡೆ ಭಾಗ ರೆಕ್ಕೆ ಬಡಿಯೋದನ್ನ ನಿಲ್ಲಿಸಿ ಕೇವಲ ಬಲಗಡೆ ಭಾಗ ರೆಕ್ಕೆಗಳನ್ನ ಬಡಿತ ಬಲಗಡೆ ಭಾಗದ ಮುಖಾಂತರವಾಗಿ ಹಾರತ ಮುಂದಕ್ಕೆ ಹೋಗುತ್ತೆ, ಎಡಗಡೆ ಭಾಗ ಕೆಲಸವನ್ನ ನಿಲ್ಲಿಸಿರುತ್ತೆ. ಅದೇ ರೀತಿಯಲ್ಲಿ ಬಲಗಡೆ ಭಾಗಕ್ಕೆ ಸುಸ್ತಾಯಿತು ಅಂದಾಗ ಮತ್ತೆ ಎಡಗಡೆ ಭಾಗ ಕೆಲಸವನ್ನ ಶುರು ಮಾಡುತ್ತೆ. ಯಾವ ರೀತಿ ಹೆಲಿಕಾಪ್ಟರ್ಗಳಿಗೆ ಎರಡು ಇಂಜಿನ್ ಅನ್ನ ಕೊಟ್ಟಿರ್ತಾರೆ, ಒಂದ್ ಇಂಜಿನ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದಾಗ ಇನ್ನೊಂದು ಇಂಜಿನ್ ಆನ್ ಮಾಡಿಕೊಂಡು ಹೇಗೆ ಮುಂದುವರಿತಾರೆ, ಅದೇ ರೀತಿ ಆನ್ ಅಂಡ್ ಆಫ್ ಮಾಡಿಕೊಳ್ಳುವಂತ ಶಕ್ತಿ ನಮ್ಮ ಈ ಎಲ್ಲ ಪಕ್ಷಿಗಳಿಗೂ ಇದೆ. ಇದಷ್ಟೇ ಅಲ್ಲದೆ ಹಲವಾರು ಪಕ್ಷಿಗಳಿಗೂ ಕೂಡ ಇದೆ. ಈ ರೀತಿಯಲ್ಲಿ ವಲಸೆಯನ್ನ ಬರುವಾಗ ಹಲವಾರು ಮೈಲಿಗಳ ದೂರದ ಪ್ರಯಾಣವನ್ನ ಯಾವುದೇ ವಿಶ್ರಾಂತಿ ನಿಲುಗಡೆ ಇಲ್ಲದೆ ಈ ರೀತಿ ಮುಂದುವರಿಸಿಕೊಂಡು ನಮ್ಮ ಚಾತಕ ಪಕ್ಷಿ ಬರುತ್ತೆ. ಎಷ್ಟು ವಿಶೇಷ ಅಲ್ವಾ. ವಿಜ್ಞಾನದಲ್ಲಿ ನಾವು ಮುಂದುವರೆದಿದ್ದೀವಿ ಅಂತ ಹೇಳ್ಕೊಂಡ್ರೆ ನಮಗಿಂತ ಮುಂದುವರೆದಿರುವಂತಹ ಪುರಾತನ ಕಾಲದಿಂದಲೂ ಇದನ್ನ ಮಾಡ್ಕೊಂಡು ಬರ್ತಾ ಇರುವಂತಹ ಪಕ್ಷಿಗಳು ವಿಜ್ಞಾನದಲ್ಲಿ ಮುಂದುವರೆದಿದೆ ಅಂದ್ರೆ ಖಂಡಿತ ತಪ್ಪಾಗಲ್ಲ. ಅವುಗಳಿಂದ ನಾವು ಕಣ್ತೆರೆದು ನೋಡಬೇಕಾಗಿರೋದು ಇನ್ನೂ ತುಂಬಾ ಇದೆ. ನೀವೆಲ್ಲ ಮೇ ತಿಂಗಳ ಕಡೆಯ ವಾರ ಜೂನ್ ತಿಂಗಳ ಮೊದಲನೆಯ ವಾರದಲ್ಲಿ ಮಳೆಗಾಲದ ಆರಂಭದ ಕಾಲದಲ್ಲಿ ಮರದ ಟೊಂಗಿಯ ಮೇಲೆ ಕೂತು ಈ ಪಕ್ಷಿ ಕಾಯ್ತಾ ಇರೋದನ್ನ ಸುಲಭವಾಗಿ ನೋಡಬಹುದು. ಮಳೆಗಾಗಿ ಕಾಯ್ತಾ ಇರುವಂತಹ ಪಕ್ಷಿ ಎಷ್ಟೇ ಬಾಯಾರಿಕೆ ಆಗಿದ್ರು ಕೂಡ ನದಿ, ಹಳ್ಳ, ಕೆರೆ, ಸರೋವರ ಅಥವಾ ನೆಲದ ಮೇಲೆ ಹರಿಯುವಂತಹ ಯಾವುದೇ ನೀರನ್ನ ಸೇವಿಸೋದಿಲ್ಲ. ವರ್ಷವಿಡೀ ಇದೇ ನೀರಿಗೋಸ್ಕರ ಅಂದ್ರೆ ಮಳೆಯ ನೀರಿಗಾಗಿಯೇ ಕಾಯ್ತಾ ಕೂತಿರುತ್ತೆ. ಮಳೆ ಬಂದಾಗ ಮರಗಳ ಬೆಲೆಗಳ ಮೇಲೆ ಬೀಳುವಂತಹ ನೀರು ಹನಿ ಹನಿಯಾಗಿ ತೊಟ್ಟಿಕತ್ತೆ. ಆ ತೊಟ್ಟಿಕ್ಕುವಂತಹ ಭಾಗದಲ್ಲಿ ಕೆಳಭಾಗದಲ್ಲಿ ಈ ಪಕ್ಷಿ ಕೂತು ತನ್ನ ತಲೆಯ ಮೇಲ್ಗಡೆ ಇರುವಂತಹ ಶಿಖರದಂತಹ ಜುಟ್ಟಿನ ಮೇಲ್ಭಾಗದಲ್ಲಿ ಹನಿ ಹನಿಯಾಗಿ ನೀರನ್ನು ಸಂಗ್ರಹಿಸಿ ನಿಧಾನವಾಗಿ ಹನಿ ಹನಿಯಾಗಿ ಕುಡಿಯುತ್ತಾ ಬರುತ್ತೆ. ಹಾಗಾಗಿ ಈ ಪಕ್ಷಿ ಮಳೆ ನೀರೇ ಆಧಾರ ಅಂತ ನಾವೆಲ್ಲ
ತಿಳ್ಕೊಳ್ಬಹುದು, ನಾವೆಲ್ಲ ಸತ್ಯವನ್ನ ಕೂಡ ಅರಿತುಕೊಳ್ಳಬಹುದು. ಎಷ್ಟು ವಿಶೇಷ ಅಲ್ವಾ, ಒಂದು ವರ್ಷ ಇಡೀ ಬಾಯಾರಿಕೆ ಇಲ್ಲದೆ ಈ ಪಕ್ಷಿ ಇರುತ್ತೆ ಅಂತಂದ್ರೆ ನಮ್ಗೆ ಕೆಲವು ಗಂಟೆಗಳ ಕಾಲ

0: ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ನಮ್ಮ ಚಾತಕ ಪಕ್ಷಿ ಇಡೀ ವರ್ಷ ಆ ಒಂದು ಮಳೆಗಾಗಿ ಕಾಯ್ತಾ ಇರುತ್ತೆ. ಆ ತರದ ಒಂದು ವಿಶೇಷವಾದ ಪಕ್ಷಿ ನಮ್ಮ ಈ ಚಾತಕ ಪಕ್ಷಿ. ಕವಿರತ್ನ ಕಾಳಿದಾಸ ತನ್ನ ಕಾವ್ಯ ಮೇಘದೂತ ಅದರಲ್ಲಿ ಬರೀತಾನೆ, ಚಾತಕ ಪಕ್ಷಿ ಮಳೆಗಾಗಿ ಕಾದು ಕಾದು ಬಹಳವಾಗಿ ಬಾಯರದಾಗ ವರ್ಣದೇವರಲ್ಲಿ ಪ್ರಾರ್ಥನೆಯನ್ನ ಮಾಡುತ್ತೆ. ಪ್ರತಿ ಬಾರಿಯೂ ಚಾತಕ ಪಕ್ಷಿ ಪ್ರಾರ್ಥನೆ ಮಾಡಿದಾಗ ವರ್ಣದೇವನು ಇದಕ್ಕೆ ನೀರನ್ನ ಕೊಡ್ತಾನೆ, ನೀರನ್ನ ಉಣಿಸ್ತಾನೆ ಅಂತ ಕಾಳಿದಾಸ ತನ್ನ ಮೇಘದೂತ ಕಾವ್ಯದಲ್ಲಿ ಉಲ್ಲೇಖವನ್ನ ಮಾಡಿದ್ದಾನೆ. ಅಷ್ಟೇ ಅಲ್ಲದೆ ಭಾರತದಲ್ಲಿ ಈ ಪಕ್ಷಿ ಬಂದು ಮಳೆಗಾಗಿ ಕಾಯುವುದಕ್ಕೆ ಶುರುವಾಯಿತು ಅಂದ್ರೆ ಇದು ಮುಂಗಾರಿನ ಮುನ್ಸೂಚನೆ ಅಂತ ನಮ್ಮ ಪುರಾತನ ಕಾಲದಿಂದಲೂ ಕೂಡ ಎಲ್ಲರೂ ಇದರ ಮೇಲೆ ಗಮನವನ್ನ ಇಟ್ಟಿದ್ದಾರೆ. ಯಾವ್ದಾದ್ರು ಕೆಲವು ಕಾಲ ಕೆಲವು ಮುಂಗಾರುಗಳಲ್ಲಿ ಪಕ್ಷಿ ಬರಲಿಲ್ಲ ಅಂದ್ರೆ ಆ ವರ್ಷವನ್ನ ಬರಗಾಲ ಅಂತ ಯೋಚಿಸಿ ನಿರ್ಧಾರವನ್ನ ಮಾಡಿದಂತಹ ಉಲ್ಲೇಖಗಳು ಕೂಡ ನಮ್ಗೆ ಹಲವಾರು ಸಿಗುತ್ತೆ. ಈ ರೀತಿ ಒಂದು ವಿಶೇಷವಾದ ಪಕ್ಷಿ ನಮ್ಮ ಚಾತಕ ಪಕ್ಷಿ, ನೀವೆಲ್ಲ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಸುಲಭವಾಗಿ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಇದನ್ನ ಗುರುತಿಸಬಹುದು. ಗುರುತಿಸಿ ನಿಮ್ಮ ಮಕ್ಕಳಿಗೆ ಈ ಪಕ್ಷಿಯ ಎಲ್ಲ ವಿವರಗಳನ್ನ ತಿಳಿಸಿ ಅಂತ ಹೇಳ್ತಾ ಇಂದಿನ ವಿಶೇಷವಾದ ಪಕ್ಷಿ ಪ್ರಪಂಚ ಸಂಚಿಕೆಯನ್ನ ಮುಗಿಸೋಣ. ಧನ್ಯವಾದಗಳು.
1: ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ರೀನಿಧಿ ಹೆಬ್ಬಾರ್, ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಅಶ್ವಿನಿ, ಸವಿತಾ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು.
2: ಪಕ್ಷಿ ಪ್ರಪಂಚ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 9:45:20. ನನ್ನ ಹಾಡು ನನ್ನ ಆಯ್ಕೆ, ಕೇಳುಗರ ಮೆಚ್ಚಿನ ಪಾತ್ರಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೂ ಸ್ವಾಗತ. ಕೇಳುಗರೆ, ನೀವು ಬರೆದಂತ ಪತ್ರ ನಮ್ಮನ್ನ ತಲುಪಿದೆ. ನಿಮ್ಮ ಮೆಚ್ಚಿನ ಗೀತೆಗಳನ್ನ ಪ್ರಸಾರ ಮಾಡುವಂತ ಸಮಯ ಇದಾಗಿದೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ, ಬ್ರಹ್ಮ ವಿಷ್ಣು ಮಹೇಶ್ವರ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ ಹನುಮಂತಪ್ಪ ಮಡಿವಾಳ, ಚಿಕ್ಕಪ್ಪ ಶಾರದ, ರಾಮೇಶ್ವರ, ಬೋಪ ವೆಂಕಟೇಶ್ ಹಾಗೂ ಹೊನ್ನೂರಲ್ಲಿ ಹಾಗೂ ಮತ್ತೆ ಎಲ್ಲ ನಮ್ಮ FM ಕೇಳಿಗರಿಗಾಗಿ ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸುಭಾನ್ ಕೋರಿ ಅವರು ಪತ್ರವನ್ನು ಬರೆದಿದ್ದಾರೆ. ಹಾಗೆಯೇ ಇದೇ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಮತ್ತೊಂದು ಪತ್ರ ಬಂದಿದೆ ಮುತ್ತಣಗೆರೆಯಿಂದ. ಭಾಗ್ಯ ಬಿ ಮರಳಪ್ಪ ಅವರು ಕೂಡ ಈ ಗೀತೆಯನ್ನು ಇಷ್ಟಪಟ್ಟು ಪತ್ರವನ್ನು ಬರೆದಿದ್ದಾರೆ. ಇವರೆಲ್ಲರಿಗಾಗಿ ಹಾಗೆಯೇ ನಮ್ಮೆಲ್ಲ ಕೇಳರಿಗಾಗಿ ಕೇಳೋಣ ಈಗ ಬ್ರಹ್ಮ ವಿಷ್ಣು ಮಹೇಶ್ವರ ಚಿತ್ರದ ಈ ಒಂದು ಸುಂದರ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಹಾಗೂ SJ ಅವರ ಸ್ವರದಲ್ಲಿ.

ಹೇಳಿದ್ರೆ ನನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಪಾತ್ರಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಕೇಳಿದ್ರೆ ತಮ್ಮ ಮೆಚ್ಚಿನ ಗೀತೆಗಳನ್ನ ನಮ್ಗೆ ಪತ್ರದ ಮೂಲಕ ಬರೆದು ಕಳಿಸಿ. ನಿಮ್ಮ ಮೆಚ್ಚಿನ ಗೀತೆಗಳನ್ನ ನಾವು ಪ್ರತಿ ಸೋಮವಾರ ಬೆಳಿಗ್ಗೆ 9:45 ಹಾಗೆಯೇ ಪ್ರತಿ ಬುಧವಾರ ಬೆಳಿಗ್ಗೆ 11:00 ಪ್ರಸಾರ ಮಾಡ್ತೀವಿ. ಹಾಗಾದ್ರೆ ಮುಂದಿನ ಗೀತೆಯನ್ನ ಕೇಳಿ ಯಾರು ಪತ್ರವನ್ನ ಬರೆದಿದ್ದಾರೆ ಅಂತ ನೋಡೋದಾದ್ರೆ ಭೂಪ ವೆಂಕಟೇಶ್, ಲಕ್ಷ್ಮೀ ವೆಂಕಟೇಶ್, ಗಗನ್, ಸುಷ್ಮಿತಾ, ಸುಪ್ರಿಯಾ, ಪವನ್, ರಾಹುಲ್, ಲಿಖಿತ್, ಜಗದೀಶ್ವರಾಚಾರ್, ರಮೇಶ್, ವಿಜಯ್, ಮಂಜುನಾಥ್, ಸುಭಾನ್ ಕೋರಿ, ಚಂದ್ರಿಕಾ, ಕೃಪಾ, ಜಗದಾಂಬಿಕಾ, ಹಂಸವೇಣಿ, ನಾಗೇಂದ್ರ, ತೀರ್ಥೇಶ್ ಇವರೆಲ್ಲರೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯಿಂದ ಪತ್ರವನ್ನ ಬರೆದಿದ್ದಾರೆ. ಇವರಿಗಾಗಿ ಗಂಧದ ಗುಡಿ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಗಿಣಿ ಅಂದ ಕೂಡಲೇ ನಮ್ಗೆ ತಕ್ಷಣ ಅದರ ಧ್ವನಿ ಮೈಮರೆಸುವಂತ ಮುದ್ದಿಸುವ ಆಸೆ ಚಿಗುರುಳಿಯುತ್ತೆ. ನಾವು ಆಡುವ ಮಾತನ್ನು ಅನುಕರಿಸಲಾಗದ ಹಾಕಿ ಮಾತನಾಡುವ ಧ್ವನಿ ಯಂತೆ ಅಭಿನಯಿಸುವ ಬಣ್ಣ ಬಣ್ಣದ ಗಿಣಿಗಳಂತೆ ಈ ಗಿಣಿರಾಮ ಈ ಹಾಡನ್ನ ಪ್ರಸಾರ ಮಾಡಿ ಗಂಧದ ಗುಡಿ ಚಿತ್ರದಿಂದ ಅಂತೇಳಿ ಪತ್ರವನ್ನ ಬರೆದಿದ್ದಾರೆ ಭೂಪ ವೆಂಕಟೇಶ್ ಅವರು ಬೋಧನ ಹೊಸಳ್ಳಿ ಬೆಂಗಳೂರಿನಿಂದ. ಅವರಿಗಾಗಿ ಹಾಗೇನೆ ನಮ್ಮೆಲ್ಲ ಕೆಳಗರಿಗಾಗಿ ಕೇಳೋಣ ಈಗ ಪಿ ಸುಶೀಲಾ ಅವರ ಸ್ವರದಲ್ಲಿ ಗಂಧದ ಗುಡಿ ಚಿತ್ರದ ಆರೆರೆ ಗಿಣಿರಾಮ.

ಇನ್ನು ಅರೆರೆ ಗಿಣಿರಾಮ ಅಂತ ಕೇಳಿದ್ರಲ್ಲ ಸ್ನೇಹಿತರೆ, ಹಾಡ್ನ ಚೆನ್ನಾಗಿತ್ತಲ್ವಾ? ಹಾಗಾದ್ರೆ ಮುಂದಿನ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಮಾಲೂರು ಚಿಕ್ಕ ತಿರುಪತಿಯಿಂದ ಪ್ರಕಾಶ್ ಅವಳ, ಅಶ್ವಿನಿ, ಆನಂದ್, ಮನ್ವಿತ್ ಹಾಗೂ ರಮೇಶ್ ಅವರು ಅವಳ ಹೆಜ್ಜೆ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಹೇಳಿದ್ರೆ ತಾವು ಕೂಡ ತಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನ ಕೇಳಬೇಕು ಅಂದ್ರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯಕ್ಕೆ ತಾವು ಪತ್ರವನ್ನ ಬರೀಬೇಕು. ಪತ್ರ ಬರೆಯೋದಕ್ಕೆ ನಮ್ಮ ವಿಳಾಸ ಆಕಾಶವಾಣಿ ನಿಲಯದ ನಿರ್ದೇಶಕರು, ನನ್ನ ಹಾಡು ನನ್ನ ಆಯ್ಕೆ, ಜೆಪಿಎಸ್ ಕಾಲೋನಿ, ಆಕಾಶವಾಣಿ ಭದ್ರಾವತಿ. ಇಲ್ಲಿಗೆ ಪತ್ರವನ್ನ ಬರೀರಿ. ತಮ್ಮ ಮೆಚ್ಚಿನ ಗೀತೆಗಳನ್ನ ನಮ್ಮ ನಿಲಯದಿಂದ ಪ್ರತಿ ಸೋಮವಾರ ಬೆಳಿಗ್ಗೆ 9:45, ಹಾಗೆಯೇ ಪ್ರತಿ ಬುಧವಾರ ಬೆಳಿಗ್ಗೆ 11:00 ನಿಮ್ಮ ಮೆಚ್ಚಿನ ಗೀತೆಗಳನ್ನ ನಮ್ಮ ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮದಲ್ಲಿ ನಾವು ಕೂಡ ಪ್ರಸಾರ ಮಾಡ್ತೇವೆ. ಪತ್ರ ಬರೀಬೇಕಾದ್ರೆ ತಮ್ಮ ಮೆಚ್ಚಿನ ಯಾವುದಾದ್ರೂ 2-3 ಹಾಡುಗಳನ್ನ ಬರೆದು ನಮಗೆ ಕಳಿಸಿ, ನಮ್ಮಲ್ಲಿ ಲಭ್ಯವಿರುವಂತಹ ಹಾಡನ್ನ ನಾವು ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಅವಳ ಹೆಜ್ಜೆ ಚಿತ್ರದ ಈ ಸುಂದರ ಗೀತೆಯನ್ನ.

ಕಾರ್ಯಕ್ರಮ ನನ್ನ ಹಾಡು ನನ್ನ ಆಯ್ಕೆ ಕೇಳಿದ್ರಲ್ಲ, ನೀವು ಕೂಡ ನಿಮ್ಮ ಮೆಚ್ಚಿನ ಗೀತೆಗಳನ್ನ ನಮ್ಮ ನಿಲಯದಿಂದ ಕೇಳಬಹುದು. ಪ್ರತಿ ಸೋಮವಾರ ಬೆಳಿಗ್ಗೆ 9:45, ಹಾಗೆಯೇ ಪ್ರತಿ ಬುಧವಾರ ಬೆಳಿಗ್ಗೆ 11:00. ಇದುವರೆಗೂ ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ FM ಸಖಿ ಮೀನಾ ಎನ್.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೀರಾ. ಸಮಯ ಆಗಿದೆ 10:50.
1: ಎಸ್ಎಸ್ಎಲ್ಸಿ ಮುಗಿಸಿ ಪಿಯುಸಿ ಯುಟಿಗೆ ಐಐಟಿ ಹಾಗೂ ನೀಟ್ ಕೋಚಿಂಗ್ ಇರುವ ಕಾಲೇಜ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದೀರಾ? ಗೊಂದಲ ಬೇಡ. ಶಿವಮೊಗ್ಗದ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ನಲ್ಲಿ 100,000+ ಅಧಿಕ ಐಐಟಿಎನ್ ಹಾಗೂ ವೈದ್ಯರನ್ನ ಸೃಷ್ಟಿಸಿದ ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್ ಆಗಿ ರಾಷ್ಟ್ರ ಮಟ್ಟದ ಕಲಿಕೆಯನ್ನ ನೀಡ್ತಾ ಇದೆ. ಅಡ್ಮಿಷನ್ ಪ್ರಾರಂಭ ಆಗಿದೆ. ತಕ್ಷಣವೇ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ ವಾಸವಿ ಶಿಕ್ಷಣ ಸಂಸ್ಥೆ ಆವರಣ ಕೋಟೆ ರಸ್ತೆ ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9036054071 ಅಥವಾ 9036054072.
0: ಆತ್ಮೀಯ ಕೇಳುಗರಿಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ನನ್ನ ಹಾಡು ಮಾತಾಡು ಕಾರ್ಯಕ್ರಮಕ್ಕೆ ಕೇಳಿದರೆ ಸೋಮವಾರದ ವಿಶೇಷ ಹಾಡು ಮಾತಾಡು ಕಾರ್ಯಕ್ರಮ ಅಂದ್ರೆ ತಮ್ಗೆಲ್ಲ ಗೊತ್ತೇ ಇದೆ. ಪದಬಂಧದ ವಿಶೇಷ ಕಾರ್ಯಕ್ರಮ ಹಾಡು ಮಾತಾಡು, ಪದಗಳನ್ನ ಹುಡುಕೋದು ಅಲ್ವಾ? ಪದಗಳನ್ನ ಹುಡುಕಾಟದ ಒಂದು ಹಾಡು ಮಾತಾಡು ಕಾರ್ಯಕ್ರಮ ಸೋಮವಾರದ ವಿಶೇಷ. ಇಂದಿನ ಪದಬಂಧದ ವಿಶೇಷ ಹಾಡು ಮಾತಾಡು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗ್ತಿರೋದು ನಾನು ನಿಮ್ಮ ಎಫ್ಎಂ ಸಖಿ ಮೀನಾ ಎನ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು 4 ಅಕ್ಷರಗಳನ್ನ ಪದವನ್ನ ತಂದಿದ್ದೇನೆ ಸ್ನೇಹಿತರೆ, 4 ಅಕ್ಷರದ ಪದ. ಹಾಗೇನೆ ಇದರಲ್ಲಿ ಸ್ತ್ರೀಯನ್ನ ಅಂತ ಹೇಳಿ ಅರ್ಥ ಬರುವಂತ ಪದ ಕೂಡ ಇದೆ. ಸ್ತ್ರೀ ಅಂತ ಹೇಳಿ ಅರ್ಥ ಕೊಡುವಂತ ಪದ ಇದೆ. 4 ಅಕ್ಷರದ ಪದ ಇದು, ಮೊದಲ ಸುಳಿವು. ಇದರಲ್ಲಿ 4 ಪದಗಳನ್ನ, 4 ಅಕ್ಷರದ ಪದ ಇದು, ಆದ್ರೆ ಇದರಲ್ಲಿ 4 ಪದಗಳನ್ನ ನಾವು ಹುಡುಕ್ಬಹುದು. 4 ಅಕ್ಷರದ ಪದ, 4 ಪದಗಳನ್ನ ಹುಡುಕ್ಬಹುದು. ಹಾಗಾದ್ರೆ ನಮ್ಗೆ 5 ಪದಗಳು ಸಿಕ್ಕಂಗೆ ಆಗತ್ತೆ. ಈ ಒಂದು ಪದವನ್ನ ನಾವು ಹುಡುಕಿದ್ರೆ 5 ಪದಗಳು ನಮ್ಗೆ ಸಿಗುತ್ತೆ. ಹಾಗಾದ್ರೆ ಯಾವುದದು ಅಂತ ಹೇಳಿ ಯೋಚನೆ ಮಾಡ್ತಾ ಇರಿ. ಮೊದಲ ಒಂದು ಕ್ಲೂ ಕೊಟ್ಟಿದ್ದೀನಿ, ಸ್ತ್ರೀ ಅಂತ ಹೇಳಿ ಅರ್ಥ ಬರುವಂತ ಒಂದು ಪದ. ಹಾಗೇನೆ ಮತ್ತೊಂದು ಸುಳುವನ್ನು ಕೊಟ್ಬಿಡ್ತೇನೆ, ನಮ್ಮ ಕೇಳಿದರಿಗೆ ಸುಲಭ ಆಗ್ಲಿ, ಕಾರ್ಯಕ್ರಮದ ಆರಂಭದಲ್ಲಿ ಅವರಿಗೆ ಕಷ್ಟ ಕೊಡೋದು ಬೇಡ ಅಂತ ಹೇಳಿ. ಸ್ವರ್ಗ ಅಂತ ಕೂಡ ಇದರಲ್ಲಿ ಇದೆ. ಸ್ತ್ರೀ ಅನ್ನೋ ಅರ್ಥನೂ ಬರುತ್ತೆ, ಹಾಗೇನೆ ಸ್ವರ್ಗ ಅಂತ ಅರ್ಥ ಕೊಡುವಂತ ಮತ್ತೊಂದು ಪದ ಕೂಡ ಇದೆ ಅದರಲ್ಲಿ. ಸ್ತ್ರೀ ಪದಕ್ಕೆ ಇರುವಂತ ಮತ್ತೊಂದು ಅರ್ಥದ ಪದ, ಸ್ವರ್ಗ ಅನ್ನೋದಕ್ಕೆ ಇರುವಂತ ಮತ್ತೊಂದು ಪದ, ಈ ಎರಡು ಇದೆ. ಯಾವುದಾದ್ರು ಪದ, 4 ಅಕ್ಷರಗಳ ಪದ, ಇನ್ನೆರಡು ಪದಗಳು ಯಾವುದು ಅಂತ ಹೇಳಿ ಒಂದು ಹಾಡನ್ನ ಕೇಳಿಸ್ತೀನಿ. ಹಾಡನ್ನ ಕೇಳ್ತಾ ಯೋಚನೆ ಮಾಡ್ತಾ ನಮ್ಗೆ ಉತ್ತರವನ್ನ ಕಳಿಸಿ. ಉತ್ತರ ಕಳಿಸೋದಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ 9481526009481572600. ನೀವು ಕೇಳ್ತಾ ಇದ್ದೀರಾ ಹಾಡು ಮಾತಾಡು ಪದಬಂಧದ ವಿಶೇಷ ಕಾರ್ಯಕ್ರಮ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ.

ಮಾಡು ಮಾತಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಕೇಳಿದ್ರೆ ಸಮಯ ಆಗಿದೆ 10:30 ಪದಬಂಧದ ವಿಶೇಷ ಹಾಡು ಮಾತಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಲ್ವಾ. ಕಾರ್ಯಕ್ರಮದಲ್ಲಿ 4 ಅಕ್ಷರಗಳ ಪದವನ್ನ ಕೊಟ್ಟಿದ್ದೀನಿ, 2 ಸುಳಿವನ್ನ ಕೊಟ್ಟಿದ್ದೆ, 2 ಕ್ಲೂ ಕೊಟ್ಟಿದ್ದೆ. ಸ್ತ್ರೀ ಅಂತ ಹೇಳಿ ಅರ್ಥ ಬರುವಂತ ಪದ ಇದೆ ಇದರಲ್ಲಿ, ಹಾಗೇನೆ ಸ್ವರ್ಗ ಅಂತ ಹೇಳಿ ಅರ್ಥ ಕೊಡುವಂತ ಮತ್ತೊಂದು ಪದ ಇದೆ ಅಂತ ಹೇಳಿ. ಅದರ ಜೊತೆಗೆ ಮತ್ತೊಂದು ಸುಳಿವನ್ನ ಕೊಡ್ತಾ ಇದ್ದೀನಿ. ಕೆಲವರು ಮತ್ತೊಮ್ಮೆ ಪ್ರಶ್ನೆ ಕೇಳಿ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ, ಹಾಗಾಗಿ ಮತ್ತೊಂದು ಸುಳಿವು, ಮತ್ತೆ 2 ಸುಳಿವನ್ನ ಕೊಡ್ತೀನಿ. ಸಪ್ತ ಸ್ವರಗಳಲ್ಲಿ 2 ಸ್ವರ ಈ ಒಂದು ಪದದಲ್ಲಿದೆ. ಸಪ್ತ ಸ್ವರ ಇದೆಲ್ವಾ, ಸರಿಗಮ ಪದಾನಿ, ಅದರಲ್ಲಿ 2 ಸ್ವರಗಳು ಈ ಒಂದು ಪದದಲ್ಲಿದೆ. ಹಾಗೇನೆ ಹಾವುಗಳ ಲೋಕದ ಹೆಸರು ಕೂಡ ಇದರಲ್ಲಿ ಇದೆ. ಹಾವುಗಳ ಲೋಕ ಅದರ ಒಂದು ಹೆಸರು ಕೂಡ ಇದರಲ್ಲಿದೆ. ಮುಖ್ಯವಾದ ಒಂದು ಇದೆಲ್ಲ ಸೇರಿದ್ರೆ ಆ ಪದ ಏನಾಗುತ್ತೆ ಅಂದ್ರೆ, ಮುಖ್ಯವಾಗಿ ಇದು ನಗರದಲ್ಲಿ ವಾಸಿಸುವವರ ಅಥವಾ ಸಮಾಜದಲ್ಲಿ ಇರುವವನ ಹೆಸರು ಅಂತ ಹೇಳ್ಬೋದು. ನಗರದಲ್ಲಿ ಇರುವವರ ಅಥವಾ ಸಮಾಜದಲ್ಲಿ ಇರುವವರ ಒಂದು ಹೆಸರು, ಅವರಿಗೆ ಹೇಳೋ ಅಂತ ಒಂದು ಪದ ಅಂತ ಹೇಳಿ ಕೂಡ ನಾವು ಹೇಳ್ಬೋದು. ಸ್ತ್ರೀ ಅಂತ ಹೇಳಿ ಅರ್ಥ ಕೊಡುವಂತ ಪದ ಇದೆ, ಹಾಗೇನೆ ಸ್ವರ್ಗ ಅಂತ ಹೇಳಿ ಅರ್ಥ ಕೊಡುವಂತ ಪದ ಕೂಡ ಇದೆ. ಸಂಗೀತದ ಸಪ್ತ ಸ್ವರಗಳಲ್ಲಿ 2 ಸ್ವರ ಈ ಪದದಲ್ಲಿ ಸೇರ್ಕೊಂಡಿದೆ. ಹಾಗೇನೆ ಹಾವುಗಳ ಲೋಕ ಅಂತ ಕೂಡ ಈ ಪದದಲ್ಲಿ ನಮ್ಗೆ ಸಿಗುತ್ತೆ. ಹಾಗೇನೆ ಮುಖ್ಯವಾಗಿ ನಗರದಲ್ಲಿ ವಾಸಿಸುವವರು ಅಥವಾ ಸಮಾಜದಲ್ಲಿ ಇರುವವರು ಯಾರು ಅಲ್ವಾ. ಓಕೆ, ಪ್ರಶ್ನೆ ಅರ್ಥ ಆಯ್ತು ಅನ್ಕೊಳ್ತೀನಿ. ಹಾಗಾದ್ರೆ ಮತ್ತೊಂದು ಹಾಡನ್ನ ಕೇಳಿಸ್ತೀನಿ, ಹಾಡನ್ನ ಕೇಳ್ತಾ ಉತ್ತರವನ್ನ ಕಳಿಸ್ತಾ ಹೋಗಿ. 9481157206 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಪದಬಂಧ ವಿಶೇಷ ನಡೀತಾ ಇದೆ. 4 ಅಕ್ಷರಗಳ ಪದವನ್ನ ಕೊಟ್ಟಿದ್ದೀನಿ, ಈಗ 2-3 ಸರಿ ಪ್ರಶ್ನೆಯನ್ನ ಹೇಳ್ಬಿಟ್ಟಿದ್ದೀನಿ ಸ್ನೇಹಿತರೆ. ಹಾಗಾಗಿ ನಿಮ್ಮ ಉತ್ತರಗಳಿಗೋಸ್ಕರ ನಾನು ಕಾಯ್ತಾ ಇರ್ತೇನೆ. ಉತ್ತರಗಳನ್ನ ಕಳಿಸಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572600.

ಆತ್ಮೀಯ ಕೇಳುಗರಿಗೆಲ್ಲ ಮತ್ತೊಮ್ಮೆ ಸ್ವಾಗತ. ಇಂದಿನ ಹಾಡು ಮಾತಾಡು ಕಾರ್ಯಕ್ರಮಕ್ಕೆ ಕೇಳುಗರೆ ನಾಲ್ಕು ಅಕ್ಷರದ ಪದವನ್ನ ಕೊಟ್ಟಿದ್ದೆ. ಇವತ್ತು ಪದಬಂಧದ ವಿಶೇಷ ಹೋದಲ್ಲ, ಹಾಗಾಗಿ ನಾಲ್ಕು ಅಕ್ಷರದ ಪದ ಕೊಟ್ಟಿದ್ದೆ. ಮೊದಲಿಗೆ ಸ್ತ್ರೀ ಅಂತ ಹೇಳಿ ಅರ್ಥ ಕೊಡುವಂತ ಪದ ಇದೆ, ಹಾಗೇನೆ ಸ್ವರ್ಗ ಅಂತ ಹೇಳಿ ಕರೆಯೋದಕ್ಕೆ ಮತ್ತೊಂದು ಪದ ಇದೆ. ಸಂಗೀತದ ಸಪ್ತ ಸ್ವರಗಳಲ್ಲಿ ಎರಡು ಸ್ವರಗಳು ಇದರಲ್ಲಿದೆ, ಹಾಗೇನೆ ಹಾವುಗಳ ಲೋಕ ಅಂತ ಕೂಡ ಈ ಒಂದು ಪದದಲ್ಲಿ ಸಿಗುತ್ತೆ ನಮ್ಗೆ. ಹಾಗೇನೆ ಈ ನಾಲ್ಕು ಅಕ್ಷರದ ಪದ ಏನು ಅಂತಂದ್ರೆ ನಗರದಲ್ಲಿ ವಾಸಿಸುವವರು ಅಥವಾ ಸಮಾಜದಲ್ಲಿ ಇರುವಂತವರು ಅಂತ ಹೇಳಿ ಅರ್ಥ ಬರುವಂತ ಪದ ಇದಾಗಿದೆ. ನೋಡೋಣ. ನಮ್ಮ ಕೇಳುಗರು ಬೆಳಗಿನಿಂದ ಕಾರ್ಯಕ್ರಮಗಳ ಕುರಿತಾಗಿ ಕೂಡ ಸಂದೇಶ ಕಳಿಸಿದ್ದಾರೆ, ಹಾಗೇನೆ ಉತ್ತರಗಳನ್ನ ಕಳಿಸಿದ್ದಾರೆ. ಯಾರ ಉತ್ತರಗಳು ಸರಿಯಾಗಿದೆ, ಯಾರು ಏನೆಲ್ಲ ಸಂದೇಶ ಕಳಿಸಿದ್ದಾರೆ ಅಂತ ಓದ್ತಾ ಹೋಗೋಣ ಸ್ನೇಹಿತರೆ. ಆಕಾಶವಾಣಿ ಭದ್ರಾವತಿ ನಲ್ವೆಯ ವೃಂದದವರಿಗೆ ಸೋಮವಾರದ ಬೆಳಗಿನ ಶುಭೋದಯ ಅಂತ ಹೇಳಿ ಕೆರೆಬೀರನಹಳ್ಳಿಯಿಂದ ಶ್ರೀಮತಿ ಚಂದ್ರಬಾಯಿ ಚಂದ್ರಹಾಸ್ ಗಡದೆ ಅವರ ಸಂದೇಶ ಬಂದ್ರೆ, ಹಾಗೇನೆ ಮುಂಜಾನೆ ಶುಭಾಶಯಗಳು, ವಚನ ಭಕ್ತಿ ಗೀತೆಗಳು, ರಾಮನಾಥಪುರದ ರಾಮೇಶ್ವರ ದೇವಾಲಯದ ಪರಿಚಯ ಕೇಳಿ ಸಂತೋಷ ಆಯ್ತು, ಧನ್ಯವಾದ ಮೇಡಮ್ ಅಂತ ಹೇಳಿ ಸುದರ್ಶನ್ ಪೀಣ್ಯದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೇನೆ ಹೊನ್ನೂರಲ್ಲಿ ಹನುಮಂತಾಪುರ ಜಗಳೂರಿನಿಂದ ಶುಭ ಮುಂಜಾನೆ ಶುಭ ತರಲಿ ಅಂತೇಳಿ ಶುಭೋದಯದ ಸಂದೇಶ ಕಳಿಸಿದ್ರೆ, ವಿಚಾರಪೂರ್ಣ ಮಾಹಿತಿಗೆ ಇಂಪಾದ ಸುಮಧುರ ಗೀತೆಗಳಿಗೆ ಭದ್ರಾವತಿ ಆಕಾಶವಾಣಿಗೆ ಧನ್ಯವಾದಗಳು. ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ, ಎಚ್ ಆರ್ ರುದ್ರಸ್ವಾಮಿ ಕಣದಳು ಹೊಸ ಬಡಾವಣೆಯಿಂದ ಸಂದೇಶ ಕಳಿಸಿದ್ದಾರೆ. ಗೀತಾರಾಧನ ಕಾರ್ಯಕ್ರಮದಲ್ಲಿ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾದ ಹಾಸನ ಜಿಲ್ಲೆಯ ರಾಮನಾಥಪುರ ದೇವಾಲಯದ ಬಗ್ಗೆ ಹೆಚ್ಚಿನ ಮಾಹಿತಿ ದೊರೆಯಿತು. ಇನ್ನು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಹೊಸ ಬೆಳಕು, ಮನೆ ದೇವರು, ಸಂಪತ್ತಿಗೆ ಸವಾಲ್ ಚಿತ್ರದ ಗೀತೆಗಳು ಅತ್ಯಂತ ಮಧುರವಾಗಿತ್ತು ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಇದು ಸಂದೇಶ ಬಂದಿದೆ, ಸಂಖ್ಯೆ ಕೊನೆಗೊಳ್ತಿದೆ 8-1-2 ಹೆಸರು, ಹಾಗೇನೆ ನಮ್ಮ ಊರಿನ ಹೆಸರನ್ನ ತಾವು ಕಳಿಸ್ಬೇಕು. ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾ ನಗರ ದಾವಣಗೆರೆಯಿಂದ ಶುಭ ಮುಂಜಾನೆ, ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಹೇಳಿದ್ರೆ, ಬ್ರಹ್ಮಾನಂದ ರನಡೆ ವಿದ್ಯಾನಗರ ಶಿವಮೊಗ್ಗದಿಂದ 7:15 ಒಳ್ಳೆಯ ಸುಮಧುರ ಭಾವಗೀತೆಗಳು, 7:45 ಮೂಡಿ ಬಂದ ಚಲನಚಿತ್ರ ಗೀತೆಗಳು, 8:30 ಮೂಡಿ ಬಂದ ಚಿತ್ರಗೀತೆಗಳು ಉತ್ಸಾಹವನ್ನು ಹೆಚ್ಚಿಸುವಂತಿತ್ತು. ನಂತರ ಮೂಡಿ ಬಂದ ಮಹಿಳಾ ವೈದ್ಯರೊಂದಿಗೆ ಸಂದರ್ಶನ, ಮಹಿಳೆಯರ ಆರೋಗ್ಯ ದಿನದ ಕುರಿತು ನೀಡಿದ ಮಾಹಿತಿ ಚೆನ್ನಾಗಿತ್ತು. ಆಕಾಶವಾಣಿಯ ಹೆಮ್ಮೆಯ ಕಾರ್ಯಕ್ರಮ ದಿನದ ಮಾಹಿತಿಯೊಂದಿಗೆ ಮಿಕ್ಸ್ ಮೆಲೋಡಿ ಹಾಡುಗಳು ಸೂಪರ್ ಆಗಿ ಮೂಡಿ ಬರ್ತಾ ಇದೆ, ನಾನು ಕೂಡ ಕೇಳ್ತಾ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಹಾಗೇನೆ ಶುಭ ಮುಂಜಾನೆ ಮೇಡಮ್, ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಇವತ್ತಿನ ನಿಮ್ಮ ಉತ್ತಮ ಮಾಹಿತಿಗಳೊಂದಿಗೆ 7:45 ಸಂಪತ್ತಿಗೆ ಸವಾಲ್ ಚಿತ್ರದ ಅಂತಿಂತ ಹೆಣ್ಣು ನಾನಲ್ಲ ಚಿತ್ರದ ಗೀತೆ, ಹಾಗೇನೆ ಹಿಂದಿ ಚಿತ್ರಗೀತೆಗಳು ನಮ್ಮ ಮನಸ್ಸಿಗೆ ಖುಷಿ ಕೊಟ್ಟವು. ಚಿಕ್ಕಪ್ಪ ಶಾರದ ರಮೇಶ್ವರ ಶಿವಮೊಗ್ಗದಿಂದ ಗುಡ್ ಮಾರ್ನಿಂಗ್, ಮಿಕ್ಸ್ ಮೆಲೋಡಿ ಸೂಪರ್ ಸಾಂಗ್ಸ್ ಅಂತೇಳಿ ಸಲ್ಮಾನ್ ಟೀಚರ್ ಕಳಿಸಿದ್ರೆ. ಚೌಧರಿ ಮಹೇಶ್ ಕಲಬುರ್ಗಿಯಿಂದ ಮಿಕ್ಸ್ ಮೆಲೋಡಿ ಹಾಡುಗಳು ಸೂಪರ್ ಅಂತಿದ್ದಾರೆ. ವಿಜಯಪುರ ನಗರದಿಂದ ಭಾಗ್ಯಶ್ರೀ 8:30 ನಿಲಯದಿಂದ ಪ್ರಸಾರವಾದ ನೆನಪಿರ್ಲಿ ಚಿತ್ರದ ಹಾಡು ತುಂಬಾ ಇಷ್ಟ ಆಯ್ತು, ತುಂಬಾ ಧನ್ಯವಾದಗಳು ರೀ ಮೇಡಮ್ ಅಂತ ಹೇಳ್ತಿದ್ದಾರೆ. ನಮ್ಮ ಪ್ರೀತಿಯ ಸಹೋದರಿಗೆ ಮುಂಜಾನೆಯ ವಂದನೆಗಳು. ಗೀತಾರಾಧನದಲ್ಲಿ ಮೂಡಿ ಬಂದಂತ ಗೀತೆಗಳು, ಕ್ಷೇತ್ರ ಪರಿಚಯ, ಎಲ್ಲ ಕಾರ್ಯಕ್ರಮಗಳು ನಮಗೆ ಪ್ರೀತಿಯ ಮಾತುಗಳಿಂದ ಸುಂದರ ನಿರೂಪಣೆಯೊಂದಿಗೆ ನೀಡಿದ ನಿಮಗೆ ಧನ್ಯವಾದಗಳು ಅಂತ ರಾಜು ಶಂಕರಘಟ್ಟದಿಂದ ಸಂದೇಶ ಕಳಿಸಿದ್ರೆ, ಪಕ್ಷಿಗಳ ವಿವರ ಮಾಹಿತಿ ಚೆನ್ನಾಗಿತ್ತು, ಕನ್ನಡ ಹಿಂದಿ ಹಾಡುಗಳು ಇಷ್ಟ ಆಯ್ತು ಅಂತ ಹೇಳಿ ರಮೇಶ್ ಟೈಲರ್ ಹೊಸ್ಮನೆ ಭದ್ರಾವತಿಯಿಂದ ಸಂದೇಶ ಕಳಿಸಿದ್ದಾರೆ. ಬಿ ಹೆಚ್ ಆಂಜನೇಯ ಓಲ್ಡ್ ಟೌನ್ ಭದ್ರಾವತಿಯಿಂದ ಪ್ರೋಗ್ರಾಮ್ಸ್ ಮಿಕ್ಸ್ ಮೆಲೋಡಿ ಸೂಪರ್ ಅಂತ ಹೇಳ್ತಿದ್ದಾರೆ. ಹಲೋ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ರೇಖಾ ಕೊಟ್ರೆ ಶಿಕ್ಷಕರು ಹರಿಹರ, ಇಂದಿನ ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿ ಬಂದವು. ಶ್ರೀನಿಧಿ ಹೆಬ್ಬಾರ್ ಅವರ ಪಕ್ಷಿ ಪ್ರಪಂಚದಲ್ಲಿ ಜಾತಕ ಪಕ್ಷಿಯ ಪರಿಚಯ ತುಂಬಾ ಸೊಗಸಾಗಿ ಮೂಡಿ ಬಂತು, ನಾವಂತೂ ಮರೆಯದೇ ನಮ್ಮ ಮಕ್ಕಳಿಗೆ ಇದರ ಮಾಹಿತಿಯನ್ನು ತಿಳಿಸ್ತೇವೆ. ಹೌದಲ್ವ ಸ್ನೇಹಿತರೆ, ಮಕ್ಕಳಿಗೆ ಈಗ ಕೇವಲ ಮೊಬೈಲು ಟಿವಿ ಓದೋದು ಇದರಲ್ಲಿ ಅವರು ಮುಳುಗೋಗಿರ್ತಾರೆ, ಪಕ್ಷಿಗಳ ಒಂದು ಪರಿಚಯ ಕೂಡ ಅವರಿಗೆ ಇರೋದಿಲ್ಲ. ಈ ಕಾರ್ಯಕ್ರಮದಿಂದ ತಾವು ತಮ್ಮ ಮಕ್ಕಳಿಗೆ ಪಕ್ಷಿಗಳ ಒಂದು ಪರಿಚಯ ಕೂಡ ಮಾಡಿಸಬಹುದು ಅಲ್ವಾ? ಕೇಶವಮೂರ್ತಿ ಬಿಟಿಎಂ ಲೇಔಟ್ ಬೆಂಗಳೂರಿನಿಂದ ಜಾತಕ ಪಕ್ಷಿಯ ಬಗ್ಗೆ ಹಲವಾರು ಕುತೂಹಲ ವಿಷಯಗಳನ್ನ ತಿಳಿಸಿಕೊಟ್ಟ
ಶ್ರೀನಿಧಿ ಹೆಬ್ಬಾರ್ ಅವರಿಗೆ ಅನಂತ ವಂದನೆಗಳು, ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳ್ತಿದ್ದಾರೆ. ಮೀನಾ ಮೇಡಮ್, ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ತುಂಬಾ ಅರ್ಥಪೂರ್ಣವಾಗಿ ಮೂಡಿ ಬರ್ತಾ ಇದೆ. ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ, ಶುಭ ಮುಂಜಾನೆ ವಿಜಯಪುರ ನಗರದಿಂದ ರೇಖಾ ನಿಲಯದಿಂದ 9:05ಕ್ಕೆ ಪ್ರಸಾರವಾದ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತು ಅಂತಂದ್ರೆ, ಹೊಸ್ಮನೆ ಭದ್ರಾವತಿಯಿಂದ ಶೈಲಜಾ ಪರಶುರಾಮ್, ಪಕ್ಷಿ ಪ್ರಪಂಚ ಮಿಕ್ಸ್ ಮೆಲೋಡಿ, ನನ್ನ ಹಾಡು ನನ್ನ ಆಯ್ಕೆ, ಎಲ್ಲ ಹಾಡುಗಳು ತುಂಬಾ ಇಷ್ಟ ಆಯ್ತು ಅಂತ ಹೇಳ್ತಿದ್ದಾರೆ. ತನುಜಾ ಮಾಧವನಗರ ಭದ್ರಾವತಿಯಿಂದ, ನಿಮ್ಮ ಪ್ರಶ್ನೆಗೆ ಉತ್ತರ ಮೇಡಮ್ ಇದು ಅಂತ ಹೇಳ್ತಿದ್ದಾರೆ. ಶುಭ ಮುಂಜಾನೆ ಆಕಾಶವಾಣಿ, ಬೆಳಗ್ಗೆ ಪ್ರಸಾರವಾದ ಕರುಣಾಳು ಬಾಬಳಿಕೆ ಭಕ್ತಿಗೀತೆಗಳು ಚೆನ್ನಾಗಿತ್ತು, ಪ್ರಸಾರವಾದ ಎಲ್ಲ ಚಿತ್ರಗೀತೆಗಳು ಚೆನ್ನಾಗಿತ್ತು ಅಂತ ಹೇಳಿ ಮಂಜುನಾಥ್ ಲಕ್ಷ್ಮೀ ಸೈಕಶ ಜನ್ನಾಪುರದಿಂದ, ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬಂತು, ಪಕ್ಷಿ ಪ್ರಪಂಚದಲ್ಲಿ ಜಾತಕ ಪಕ್ಷಿಯ ಬಗ್ಗೆ ಅದ್ಭುತವಾಗಿ ತಿಳಿಸ್ಕೊಟ್ರು, ಶ್ರೀನಿಧಿ ಸರ್ಗೆ ತುಂಬಾ ಧನ್ಯವಾದಗಳು ಅಂತ ಹೇಳಿ ಶಿವಮೊಗ್ಗದಿಂದ ಲೀಲಾ ಅವರು ಮೆಸೇಜ್ ಮಾಡಿದ್ರೆ, ಹಂಪಣ್ಣ ನ್ಯಾಮತಿಯಿಂದ ಉತ್ತರನ ಕಳಿಸಿದ್ದಾರೆ. ಸ್ವಲ್ಪ ಆಚೆ ಈಚೆ ಆಗಿದೆ ಅವರ ಉತ್ತರ. ಹಾಗೆ ಭಾರತ್ ಡಾಕ್ಟರ್ ಭಾರತಿಯವರು, ಮಹಿಳೆಯರಿಗೆ ಸಾಮಾನ್ಯವಾಗಿ ಬರುವ ಕಾಯಿಲೆಗಳು ಅದಕ್ಕೆ ಕಾರಣ, ಇದ್ರ ಬಗ್ಗೆ ಚೆನ್ನಾಗಿ ತಿಳಿಸ್ಕೊಟ್ರು ಅಂತ ಹೇಳ್ತಿದ್ದಾರೆ. ಅನಿಲ್ ಕುಮಾರ್ ತಡ್ಕನಹಳ್ಳಿ ಹಿರೇಕೆರೂರಿನಿಂದ ಉತ್ತರ ಕಳಿಸಿದ್ರೆ, ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ, ತಿಂಡಿ ಆಯ್ತಾ ಮೇಡಮ್ ಅಂತ ಹೇಳಿ ಉತ್ತರ ಕಳಿಸಿದ್ದಾರೆ. ಪಣೀಂದ್ರ ಶಿವಮೊಗ್ಗದಿಂದ, ತಿಂಡಿ ಆಯ್ತು ನಮ್ದು, ನಿಮ್ದು ಕೂಡ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಸರೋಜಾ ಜಯಶಂಕರ್, ಉಮಾದೇವಿ ಬಿ ಡಬ್ಲ್ಯೂ ಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ ನಿಂದ, ಶಿವಾನಂದಪ್ಪ ಎನ್ ಚಂದ್ರಮ್ಮ ಸವಳಂಗ ನ್ಯೂ ಇಂದಿರಾ ಕಾಲೋನಿ ನ್ಯಾಮತಿಯಿಂದ ಸಂದೇಶ ಬಂದಿದೆ. ಸೋಮವಾರದ ವಂದನೆಗಳು, ಹೆಲ್ತ್ ಟಿಪ್ಸ್, ಚಿತ್ರಗೀತೆಗಳು, ಮಿಕ್ಸ್ ಮೆಲೋಡಿ ಎಲ್ಲ ಚೆನ್ನಾಗಿತ್ತು. ಶ್ರೀಶೈಲ ಕುಮಾರ್ ಎ ಆರ್ ಲೇಔಟ್ ಶಿವಮೊಗ್ಗದಿಂದ, ಶಾಂತಾಚಾರ್ ಬಡಿಗೇರ್ ಹರಿಹರ ಕುಕ್ಕನೂರಿನಿಂದ, ಕೇಂದ್ರದ ಕಾರ್ಯಕ್ರಮಗಳು ಅದರ ಗುಣಮಟ್ಟ ಮತ್ತು ವೈವಿಧ್ಯತೆಗೆ ಹೆಸರಾಗಿವೆ, ಶ್ರೀನಿಧಿ ಹೆಬ್ಬಾರ್ ಅವರು ನಡೆಸಿಕೊಡ್ತಿರುವ ಪಕ್ಷಿ ಪ್ರಪಂಚ ಕಾರ್ಯಕ್ರಮದಲ್ಲಿ ಜಾತಕ ಪಕ್ಷಿಯ ಬಗೆಗಿನ ವಿಶೇಷ ಮಾಹಿತಿ ಆನಂದಿಸಿದ್ದೀವಿ. ಜಾತಕ ಪಕ್ಷಿ ನಮ್ಮ ಸಂಸ್ಕೃತಿ ಸಾಹಿತ್ಯದ ಬಹಳ ವಿಶೇಷವಾದ ಸ್ಥಾನ ಪಡೆದುಕೊಂಡಿದೆ. ಕೇವಲ ಮಳೆ ಹನಿಗಳನ್ನಷ್ಟೇ ಕುಡಿದು ಬದುಕುತ್ತೆ ಎಂಬ ನಂಬಿಕೆ ಇರೋದ್ರಿಂದ ಇದನ್ನ ನಿರೀಕ್ಷೆ ಮತ್ತು ಪವಿತ್ರತೆಯ ಸಂಕೇತವಾಗಿ ಕವಿಗಳು ಇದನ್ನ ಬಳಸ್ಕೊಳ್ತಾರೆ ಅಂತೇಳಿ ತಮ್ಮ ಒಂದು ಅಭಿಪ್ರಾಯನ ಕೂಡ ಅವರು ಕಳಿಸಿದ್ದಾರೆ. ಸುರೇಶ್ ಶಿವಮೊಗ್ಗದಿಂದ, ಹಾಗೇನೆ ಲೀಲಾವಿ ವಿದ್ಯಾನಗರ ಶಿವಮೊಗ್ಗದಿಂದ, ಕನ್ನಡ ಹಿಂದಿ ಚಿತ್ರಗೀತೆಗಳು ಎಲ್ಲವೂ ಸೊಗಸಾಗಿ ಕೇಳಿ ಬಂತು. ಪಕ್ಷಿ ಪ್ರಪಂಚ ಕಾರ್ಯಕ್ರಮದಲ್ಲಿ ಜಾತಕ ಪಕ್ಷಿಯ ಜೀವನ ಶೈಲಿಯ ಬಗ್ಗೆ ವಿವರವಾಗಿ ತಿಳಿಸಿದ್ರು ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಮಾದನ ಹಿಪ್ಪರಿಗೆಯಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು ಉತ್ತರವನ್ನ ಕಳಿಸಿದ್ದಾರೆ. ಚಿತ್ರಾ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ, ರೋಟ್ರೇಜಿ ವಿಜಯ್ ಕುಮಾರ್ ಹಾಗೂ ಬಿಂದು ವಿಜಯ್ ಕುಮಾರ್, ಮಿಕ್ಸ್ ಮೆಲೋಡಿಯಲ್ಲಿ ಪ್ರಸಾರವಾಗುತ್ತಿರುವ ಚಿತ್ರಗೀತೆಗಳು ಒಂದಕ್ಕಿಂತ ಒಂದು ಸುಂದರವಾಗಿತ್ತು, ಆರೋಗ್ಯ ಮಾಹಿತಿ ಅರ್ಥಪೂರ್ಣವಾಗಿ ಮೂಡಿ ಬಂತು, ಶ್ರೀನಿಧಿ ಹೆಬ್ಬಾರ್ ಅವರ ಪಕ್ಷಿ ಪ್ರಪಂಚ ಸಮಗ್ರವಾದ ಮಾಹಿತಿಯನ್ನು ನೀಡಿತು ಅಂತ ಹೇಳಿ ಸಂದೇಶದ ಜೊತೆಗೆ ಉತ್ತರವನ್ನ ಕಳಿಸಿದ್ದಾರೆ. ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಸುಮಾ ವಿರೂಪಾಕ್ಷ ಹುರುಗಡಲೆ ನ್ಯಾಮತಿಯಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಣಕಾಲ್ಮೂರು ತಾಲೂಕಿನಿಂದ, ಲಕ್ಷ್ಮೀ ಮಂಜುನಾಥ್ ಗಾಂಧಿನಗರ ಶಿವಮೊಗ್ಗದಿಂದ, ಸುಷ್ಮಿತಾ ತಾರಾ ಶೆಟ್ಟಿಕೊಪ್ಪದಿಂದ, ಮೇಡಮ್ ತಲೆ ಕೆಟ್ಟು ಹೋಯ್ತು, ಒಳ್ಳೆ ಹುಳ ಬಿಟ್ರಿ ಆದ್ರೂ ಹೊಳಿತಾ ಇಲ್ಲ ಅಂತೇಳಿ ಉತ್ತರವನ್ನ ಕಳಿಸಿದ್ದಾರೆ. ಭಾಗ್ಯ ಸದಾಶಿವನ್ ಕೇಶವಪುರ ಭದ್ರಾವತಿಯಿಂದ, 7:45 ಚಿತ್ರಗೀತೆಗಳು, 9 ಗಂಟೆಯಿಂದ ಪ್ರಸಾರವಾಗುತ್ತಿರುವ ಚಿತ್ರಗೀತೆಗಳು ತುಂಬಾ ಇಷ್ಟ ಆಯ್ತು ಅಂತ ಹೇಳ್ತಿದ್ದಾರೆ. ಲಿಂಗರಾಜ ನಾಗಮಂಗಲದಿಂದ, ಮಹೇಶ್ ಹೊಸೂರು ಶಿಕಾರಿಪುರದಿಂದ, ರಾಯಭಾಗ ತಾಲೂಕು ಮುಗಳಕೋಡ್ನಿಂದ, ಶಿವಲಿಂಗಯ್ಯ ಕಲಾವತಿ ಹಾಗೂ ಅಭಿಷೇಕಯ್ಯ ಹಿರೇಮಠ, ಬಿ ಸತ್ಯನಾರಾಯಣ್ ಜೆ ಎಚ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ, ಹಾಗೇನೆ ಉಡುಗಣಿ ಭಾಗ್ಯ ವಿಜಯ್ ಕುಮಾರ್ ಪತ್ರವನ್ನ ಕಳಿಸಿದ್ದಾರೆ. ಜ್ಯೋತಿ ರಾಜಶೇಖರ್ ಸಿದ್ದಾರಣ್ಣನಗರ ಭದ್ರಾವತಿಯಿಂದ, ವಿಜಯಲಕ್ಷ್ಮಿ ಕುಬೇರಾಚ ರಾಜಪ್ಪ ಲೇಔಟ್ ಭದ್ರಾವತಿಯಿಂದ, ಕೃಷಿನಗರ ದೊಡ್ಡಮನೆಯಿಂದ ಆಶಾ ವಿಜಯ್ ಕುಮಾರ್ ಡಾಕ್ಟರ್ ಪ್ರವೀಣ್ ಅವರ ಉತ್ತರ ಕೂಡ ಬಂದಿದೆ, ಸಂದೇಶನ ಕೂಡ ಕಳಿಸಿದ್ದಾರೆ. ಪಕ್ಷಿ ಪ್ರಪಂಚದ ಬಗ್ಗೆ ಒಳ್ಳೆಯ ಮಾಹಿತಿ ತಿಳಿಸಿದ್ದಾರೆ, ಆರೋಗ್ಯ ಮಾಹಿತಿ, ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೇವೆ, ಕಾರ್ಯಕ್ರಮಗಳು ವಿಭಿನ್ನವಾಗಿ ಅರ್ಥಪೂರ್ಣವಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಮಮತಾ ಭದ್ರಾವತಿಯಿಂದ, ಹಾಗೇನೆ ರಾಧಾ ನಿಧಿಗೆಯಿಂದ,
ಅಂತಾರಾಷ್ಟ್ರೀಯ ಮಹಿಳಾ ಆರೋಗ್ಯ ದಿನದ ಕುರಿತು ಮಾಹಿತಿ ತುಂಬಾ ಉಪಯುಕ್ತವಾಗಿತ್ತು ಅಂತ ಹೇಳ್ತಿದ್ದಾರೆ. ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್, ಗೌರಿ ಮಂಡ್ಗದ್ದೆ ಹೋಬಳಿಯಿಂದ, ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ ಉತ್ತರವನ್ನ ಕಳಿಸಿ. ಹಾಗೇನೆ ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ ನಿಂದ, ಮಲವಗುಪ್ಪದಿಂದ ಗೀತಾ ಅವರು, ಬೆಂಗಳೂರಿನಿಂದ ರೇಖಾ, ನಿಮ್ಮ ಪದಬಂಧಕ್ಕೆ ಉತ್ತರ ಮೇಡಮ್ ಅಂತೇಳಿ ವಿಶ್ವಾಸ ಅವರು ಸವಳಂಗದಿಂದ. ಎಲ್ಲ ರೇಡಿಯೋ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀವಿ. ಶ್ರೀನಿಧಿ ಹೆಬ್ಬಾರ್ ಅವರ ಜಾತಕ ಪಕ್ಷಿಯ ಜೀವನ ಕ್ರಮ ವಿವರಣೆ, ವೈದ್ಯರ ಮಾಹಿತಿ, ಸುಮಧುರ ಚಿತ್ರಗೀತೆಗಳು ಚೆನ್ನಾಗಿತ್ತು ಅಂತಿದ್ದಾರೆ. ವಿಜಯಪುರದಿಂದ ಸುದರ್ಶನ್, ಭರತ್ ಕುಮಾರ್, ಬಂದೇ ನವಾಸ್, ಸತ್ಯ ಹೇಳ್ತಾ ಇದ್ದೇನೆ ನನಗೆ ಉತ್ತರ ನೆನಪಿಗೆ ಬರ್ತಾ ಇಲ್ಲ ಅಂತೇಳಿ ಸಂದೇಶ ಕಳಿಸಿರೋರು ಮುರಳೀಧರ್ ಶಿವಮೊಗ್ಗದಿಂದ, ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯ್ ಕುಮಾರ್, ಗೀತಾರಾಧನ ಚಿಂತನ, ಭಕ್ತಿಗೀತೆಗಳು, ಭಾವಗೀತೆಗಳು, 7:45ಕ್ಕೆ ಪ್ರಸಾರವಾದ ಕನ್ನಡ ಚಿತ್ರಗೀತೆಗಳು, ಪಕ್ಷಿ ಪ್ರಪಂಚ ಕಾರ್ಯಕ್ರಮದಲ್ಲಿ ಜಾತಕ ಪಕ್ಷಿಯ ಬಗ್ಗೆ ಒಳ್ಳೆಯ ಸುಂದರವಾದ ಮಾಹಿತಿ ನೀಡಿದ್ರು ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಹಾಗೇನೆ ಪುಷ್ಪ ವಿನೋಬನಗರ ಶಿವಮೊಗ್ಗದಿಂದ, ಮಂಜುಳಾ

ಜನಾರ್ದನ್, ಉದಯ್ ಟೈಲರ್ ಬೋತನಗುಡಿ ಭದ್ರಾವತಿಯಿಂದ, ಸದಾಶಿವಪ್ಪ ಮಂಡಘಟ್ಟದಿಂದ, ಹಾಗೇನೆ ಬಸವೇಶ್ವರ ನಗರದಿಂದ ಜಯಶೀಲ ಸದಾಶಿವ ಅವರ, ಉತ್ತರ ರಾಘವ ಮನಿಯಾನಿ, ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರು ಬೆಟ್ಟಂಪಾಡಿಯಿಂದ, ಚೌಧರಿ ಪಿ ನಾಗರಾಜ್ ಕಲಬುರಗಿಯಿಂದ, ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ, ಆಶಾ ರಾಜು ಕಾರೇಹಳ್ಳಿ ಭದ್ರಾವತಿಯಿಂದ, ವಿಜಯಪುರ ನಗರದಿಂದ ಭಾಗ್ಯಶ್ರೀ, ಹಾಗೇನೆ ಉತ್ತರ ಟೈಪ್ ಆಗ್ತಾ ಇದೆ, ಗಿಡ್ಡಪ್ಪ ಬದನೇಕಾಯಿ ರಾಜೇಶ್ವರಿ ಚಿನ್ನು ಶ್ರೇಯಸ್ ಲಕ್ಕಣ್ಣರ ಪಿಡಬ್ಲ್ಯೂ ಡಿ ಕ್ವಾರ್ಟರ್ಸ್ ಬಸ್ಸನಗುಡಿ ಶಿವಮೊಗ್ಗದಿಂದ, ವಿಜಯಪುರ ನಗರದಿಂದ ರೇಖಾ, ಲೀಲಾವಿ ವಿದ್ಯಾನಗರ ಶಿವಮೊಗ್ಗದಿಂದ ಸರೋಜ ಜೈಶಂಕರ್, ದೀಪಕುಮಾರ್ ಆರಾಧ್ಯ, ಕೀರ್ತನ್ ಆರಾಧ್ಯ, ಚಿನ್ನು ಆರಾಧ್ಯ, ರಶ್ಮಿ ಆರಾಧ್ಯ ಭದ್ರಾವತಿಯಿಂದ ಸಂದೇಶ ಕಳಿಸಿದ್ದಾರೆ. ಸ್ನೇಹಿತರೆ ನೋಡಿ, ನಾಲ್ಕು ಅಕ್ಷರದ ಒಂದು ಪದ, ಅದರಲ್ಲಿ ನಾಲ್ಕು ಮೂರು ಪದಗಳು ಸೇರಿಕೊಂಡಿದೆ, ಹಾಗೆಯೇ ಸಂಗೀತದ ಎರಡು ಸ್ವರಗಳು ಸೇರಿದೆ ಅಂತ ಹೇಳಿದೆ. ನಮ್ಮ ಕೇಳುಗರು ತುಂಬಾ ಸೊಗಸಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಏನಾಗಿತ್ತು, ಮೊದಲಿಗೆ ಯಾವ್ಯಾವ ಪದ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಸ್ತ್ರೀ ಅಂತ ಹೇಳಿ ಅರ್ಥ ಕೊಡುವಂತ ಪದ ಅಂದ್ರೆ ನಾರಿ, ನಾರಿ ಅನ್ನುವಂತ ಅಕ್ಷರಗಳು ಈ ಪದದಲ್ಲಿದೆ. ಹಾಗೇನೆ ಸ್ವರ್ಗ ಅನ್ನೋದಕ್ಕೆ ಮತ್ತೊಂದು ಪದ ಅಂದ್ರೆ ಅದು ನಾಕ. ಮತ್ತೊಂದು ಸಂಗೀತದ ಏಳು ಸ್ವರಗಳಲ್ಲಿ ಎರಡು ಸ್ವರ ಇದೆ, ಅದರಲ್ಲಿ ರೀ ಮತ್ತು ಗ. ಹಾವುಗಳ ಲೋಕದ ಹೆಸರು ಅಂದ್ರೆ ನಾಗಲೋಕ, ನಾಗ ಅನ್ನೋದು ಕೂಡ ಈ ಒಂದು ಪದದಲ್ಲಿದೆ. ಹಾಗಾದ್ರೆ ಉತ್ತರ ಏನಾಯ್ತು, ಮತ್ತೊಂದು ಸಂದೇಶ ಬಂದಿದೆ ನೋಡೋಣ. ಅವರ ಸಂದೇಶ, ಗಿಡ್ಡಪ್ಪ ಬದನೇಕಾಯಿ ರಾಜೇಶ್ವರಿ ಚಿನ್ನು ಶ್ರೇಯಸ್ ಲಕ್ಕಣ್ಣ ಪಿಡಬ್ಲ್ಯೂ ಡಿ ಕ್ವಾರ್ಟರ್ಸ್ ಬಸವನಗುಡಿ ಶಿವಮೊಗ್ಗದಿಂದ ಉತ್ತರ ಕಳಿಸಿದ್ದಾರೆ. ಹಾಗಾದ್ರೆ ಉತ್ತರ ಏನಾಯ್ತು ಸ್ನೇಹಿತರೆ, ನಾಗರೀಕ. ನಾಗರೀಕ ಅನ್ನೋದು ನಾನು ಕೇಳಿದಂತ ಪ್ರಶ್ನೆಗೆ ಉತ್ತರದ ಪದ ಆಗಿತ್ತು. ಸರಿಯಾದ ಉತ್ತರಗಳನ್ನು ನಮ್ಮೆಲ್ಲ ಕೇಳುಗರು ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಆಲ್ ಎಲ್ಲರೂ 99% ಸರಿಯಾದ ಉತ್ತರವನ್ನ ಕಳಿಸಿದ್ದೀರಾ. ಹಾಗಾದ್ರೆ ಮುಂದಿನ ಪ್ರಶ್ನೆ ಕೇಳೋಣ ಅಲ್ವಾ. ಸುಲಭವಾಗಿದೆ, ಸುಲಭ. ಹುಡುಗಿಯ ಹೆಸರು ಸೇರ್ಕೊಂಡಿದೆ, ಹಾಗೇನೆ ಮರಕ್ಕೆ ಹಬ್ಬುವ ಬಳ್ಳಿ, ಮರಕ್ಕೆ ಹಬ್ಬುವ ಸಸ್ಯ ಅಥವಾ ಬಳ್ಳಿ, ಇದರಲ್ಲಿ ಮಗ ಕೂಡ ಸೇರ್ಕೊಂಡಿದ್ದಾನೆ. ಸುಲಭವಾದಂತ, ಸುಲಭ ಅನ್ನುವಂತ ಅರ್ಥ ಕೊಡುತ್ತೆ. ಹುಡುಗಿಯ ಹೆಸರು ಇದೆ, ಮರಕ್ಕೆ ಹಬ್ಬುವಂತ ಸಸ್ಯ ಅಥವಾ ಬಳ್ಳಿ, ಇದರಲ್ಲಿ ಮಗ ಕೂಡ ಸೇರ್ಕೊಂಡಿದ್ದಾನೆ. ನಾಲ್ಕು ಅಕ್ಷರದ ಪದ. ಮತ್ತೊಂದು ಸುಳಿವನ್ನ ಕೊಡ್ತೇನೆ, ಹಾಡನ್ನ ಕೇಳ್ಕೊಂಡ್ ಬನ್ನಿ. ಹಾಡನ್ನ ಕೇಳ್ತಾ ಮತ್ತೊಂದು ಸುಳಿವು ಏನಿರ್ಬೋದು, ಪದ ಏನಿರ್ಬೋದು ನಾಲ್ಕು ಅಕ್ಷರದ್ದು ಅಂತ ಯೋಚನೆ ಮಾಡಿ ಉತ್ತರ ಕಳಿಸಿ. ನೀವು ಕೇಳ್ತಾ ಇದ್ದೀರಾ ಹಾಡು ಮಾತಾಡು ಪದಬಂಧದ ವಿಶೇಷ ಕಾರ್ಯಕ್ರಮ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ. ಸಮಯ ಆಗಿದೆ 10:32. ಮತ್ತೊಂದು ಹಾಡನ್ನ ಕೇಳ್ತಾ ಕೇಳ್ತಾ ಉತ್ತರವನ್ನ ಹುಡುಕಿ. ಪ್ರಶ್ನೆ ಮತ್ತೊಮ್ಮೆ ಹೇಳ್ತೀನಿ ಸ್ನೇಹಿತರೆ, ಸುಲಭ. ಹುಡುಗಿಯ ಹೆಸರು ಇದೆ, ಮರಕ್ಕೆ ಹಬ್ಬುವಂತ ಬಳ್ಳಿ ಕೂಡ ಇದೆ ಇದರಲ್ಲಿ, ಇದರಲ್ಲಿ ಮಗ ಕೂಡ ಸೇರ್ಕೊಂಡಿದ್ದಾನೆ. ಮತ್ತೊಂದು ಸುಳಿವನ್ನ ಹಾಡಿನ ನಂತರ ಕೊಡ್ತೇನೆ, ಯೋಚನೆ ಮಾಡಿ ಉತ್ತರ ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9481 5726

ಕೆಳಗಡೆ ಕಾರ್ಯಕ್ರಮದ ಮಧ್ಯದಲ್ಲಿ ಸ್ವಲ್ಪ ವಿದ್ಯುತ್ ಪೂರೈಕೆಯ ವ್ಯತ್ಯಯದಿಂದಾಗಿ ಕಾರ್ಯಕ್ರಮದಲ್ಲಿ ಅಡಚಣೆ ಆಯಿತು. ಅದಕ್ಕಾಗಿ ವಿಷಾದಿಸ್ತಾ ಹಾಡು ಮಾತಾಡು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀನಿ. ನಾನು ನಿಮ್ಮ ಎಫ್ಎಂ ಸಖಿ ಮೀನಾಯನ್. ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಎರಡನೆಯ ಪದವನ್ನು ಕೊಟ್ಟಿದ್ದೆ ಅಲ್ವಾ, ಎರಡನೇ ಪದ ಏನಾಗಿತ್ತು? ಉತ್ತರಗಳನ್ನು ಕಳಿಸಿದ್ದೀರಾ. ಸುಲಭ, ಹುಡುಗಿಯ ಹೆಸರು ಇದೆ. ಮರಕ್ಕೆ ಹಬ್ಬುವಂತ ಸಸ್ಯ ಅಥವಾ ಬಳ್ಳಿ, ಇದರಲ್ಲಿ ಮಗ ಕೂಡ ಸೇರ್ಕೊಂಡಿದ್ದಾನೆ. ಹಾಗೇನೆ ಮತ್ತೊಂದು ಸುಳಿವನ್ನು ಹೇಳ್ತೀನಿ ಅಂತ ಹೇಳಿದೆ. ಬಿಡಿಸು ಅಥವಾ ಬಿಡಿಸಿ ತಿನ್ನು ಅಂತ ಹೇಳಿ ಹೇಳ್ತೀವಿ. ಹಾಗೇನೆ ದೇವಿಯ ಹೆಸರು ಕೂಡ ಇದರಲ್ಲಿದೆ ಅಲ್ವಾ. ಹಲಸನ್ನ ಬಿಡಿಸಿ ತಿನ್ನು, ಬಾಳೆಯನ್ನ ಬಿಡಿಸಿ ತಿನ್ನು ಅಂತ ಹೇಳ್ತೀವಿ, ಅದು ಕೂಡ ಇದರಲ್ಲಿ ಸೇರ್ಕೊಂಡಿದೆ. ಹಾಗಾದ್ರೆ ಉತ್ತರ ಏನಾಗಿದೆ? ನಮ್ಮ ಕೇಳುಗರು ಉತ್ತರಗಳನ್ನ ಕಳಿಸಿದ್ದಾರೆ, ನೋಡ್ತಾ ಹೋಗೋಣ. ಉತ್ತರ ಬಂದಿದೆ ಹಂಪಣ್ಣ ನ್ಯಾಮತಿಯಿಂದ. ಸ್ವಲ್ಪ ಉತ್ತರ ತಪ್ಪಾಗಿಬಿಟ್ಟಿದೆ ಹಂಪಣ್ಣ ಅವ್ರದ್ದು. ಇಲ್ಲಿ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರಿಂದ, ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ, ಸಿದ್ದಾರೂಢನಗರ ಭದ್ರಾವತಿಯಿಂದ ಜ್ಯೋತಿ ರಾಜಶೇಖರ್, ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆಯಿಂದ, ಮಂಜುಳಾ ಪ್ರಭಾಕರ್ ಜನಪುರದಿಂದ, ಶಿವಮೊಗ್ಗದಿಂದ ಸುರೇಶ್ ಮಂಡಘಟ್ಟದಿಂದ ಸದಾಶಿವಪ್ಪ ಅವರ ಉತ್ತರ ಬಂದಿದೆ.

ಮನೆಯ ಭದ್ರಾವತಿಯಿಂದ ರಾಯಬಾಗ ತಾಲೂಕು ಮುಗಲ್ಪುರ್ನಿಂದ ಶಿವಲಿಂಗಯ್ಯ ಕಲಾವತಿ ಹಾಗೂ ಅಭಿಷೇಕಯ್ಯ ಹಿರೇಮಠ ಅವರ ಉತ್ತರ ಇತಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯರಾಜ್ ಅವರು ನಮ್ಮದೇ ಹೋಗಿ ರೇಣುಕಾ ಡಿ ಶಿವಮೊಗ್ಗದಿಂದ ಹನುಮಂತಪ್ಪ ಮಡಿವಾಳ ಕಡೂರಿನಿಂದ ರೋಟಿಜಿ ವಿಜಯಕುಮಾರ್ ಹಾಗೂ ಬಿಂದು ವಿಜಯಕುಮಾರ್ ಈಶಣ್ಣ ಮುತ್ತಿಗಾರಹಳ್ಳಿ ಮೊಂಕಾಲ್ಮೂರು ತಾಲೂಕಿನಿಂದ ದಾವಣಗೆರೆಯಿಂದ ಚಂದ್ರಿಕಾ ನೇರಗುಂಡಿ ಕೃಷಿನಗರ ಲಕ್ಷ್ಮಣಿಯಿಂದ ಸವಿತಾ ಗಣೇಶ್ ಆಶ್ನಾ ವಿಜಯಕುಮಾರ್ ಡಾಕ್ಟರ್ ಸರೀನ್ ರೇಖ ವಿಜಯಪುರ ನಗರದಿಂದ ಗೀತಾ ಮಲಗುಪ್ಪದಿಂದ ಚಿಕ್ಕಪ್ಪ ಶಾರದಾ ರಮೇಶ್ ಶಿವಮೊಗ್ಗದಿಂದ ಆಂಜನೇಯ ಶಿವಮೊಗ್ಗ ಗಾಂಧಿನಗರದಿಂದ ಲಕ್ಷ್ಮೀ ಮಂಜುನಾಥ್ ಅವರ ಉತ್ತರ ಡಿ ಸತ್ಯನಾರಾಯಣ್ ಜಗಜ್ ಪಟೇಲ್ ಬಡಾವಣೆ ಶಿವಮೊಗ್ಗ

소리입니다. 브레이크와 냉동등으로 발색하신 미남티 감독으로 쓰인다. 너는 그럼 이제 정말 미남 방송 끝 시작할 건데.

भद्राई केंद्र ಶಾಂತಚಾರ್ ಬಡಿಗೆ ಕುಕನೂರು ಹರಿಹರ ತಾಲೂಕಿನಿಂದ, ಮುರಳೀಧರ್ ಶಿವಮೊಗ್ಗದಿಂದ, ಪುಷ್ಪ ವಿನೋಪನಗರ ಶಿವಮೊಗ್ಗದಿಂದ, ಕೇಶವಪುರದಿಂದ ಭಾಗ್ಯ ಸದಾಶಿವನ್. ಉತ್ತರ ಯಾಕೋ ಹೊಳಿತಾ ಇಲ್ಲ ಮೇಡಮ್, ನೀವು ಸುಲಭ ಅಂತೀರಾ, ನೀವು ಟೀಚರ್ ಅಲ್ವಾ, ನಿಮ್ಗೆ ಸುಲಭ ಕಬ್ಬಿಣನ ಕಡಲೆ ಇಲ್ಲ. ಉತ್ತರ ತುಂಬಾ ಸುಲಭ ಆಗಿದೆ. ಸುಲಭ ಅನ್ನೋದಕ್ಕೆ ಮತ್ತೊಂದು ಪದ ಅಂತ ಕೂಡ ಅದನ್ನ ಹೇಳ್ಬೋದು. ಲೀಲಾವಿ ವಿದ್ಯಾನಗರ ಶಿವಮೊಗ್ಗದಿಂದ, ಹಾಗೆಯೇ ಸರೋಜ ಜಯಶಂಕರ್, ದೀಪಕ್ ಕುಮಾರ್ ಆರಾಧ್ಯ, ಕೀರ್ತನ್ ಆರಾಧ್ಯ, ಚಿನ್ನು ಆರಾಧ್ಯ, ರಶ್ಮಿ ಆರಾಧ್ಯ ಭದ್ರಾವತಿಯಿಂದ, ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ, ಉಡುಗಣಿ ಭಾಗ್ಯ ವಿಜಯ್ ಕುಮಾರ್, ಹಾಗೆಯೇ ಉಮಾದೇವಿ ಪಿಡಬ್ಲಿ ಕಾಲಂ ಇಯರ್ ಪ್ರಾಜೆಕ್ಟ್ನಿಂದ ಉತ್ತರ ಬಂದಿದೆ ಸ್ನೇಹಿತರೆ. ಕೆಲವರು ಟೈಪ್ ಮಾಡ್ತಾ ಇದ್ದಾರೆ. ಇರಲಿ, ಉತ್ತರ ಏನು ಅಂತ ಹೇಳಿ ನೋಡೋಣ ಅಲ್ವಾ. ಸುಲಭ ಅನ್ನೋದಕ್ಕೆ ಸುಲಲಿತ ಅಂತ ಕೂಡ ಹೇಳ್ತೀವಿ. ಸುಲಭ ಅನ್ನೋದಕ್ಕೆ ಸುಲಲಿತ ಅಂತ ಕೂಡ ಹೇಳ್ತೀವಿ. ಹುಡುಗಿಯ ಹೆಸರು ಲತಾ ಇದೆ. ಮರಕ್ಕೆ ಹಬ್ಬುವಂತ ಸಸ್ಯ ಲತಾ, ಬಳ್ಳಿ. ಬಳ್ಳಿಗೆ ಮತ್ತೊಂದು ಹೆಸರು ಲತೆ. ಇದರಲ್ಲಿ ಮಗ ಕೂಡ ಇದ್ದಾನೆ. ಮಗ ಅನ್ನೋದಕ್ಕೆ ಮತ್ತೊಂದು ಪದ ಸುತ. ಸುತ ಅನ್ನೋದು ಕೂಡ ಇದೆ ಇದರಲ್ಲಿ. ಹಾಗೇನೆ ಸುಲಿ, ಹಣ್ಣನ್ನ ಬಿಡಿಸಿ ತಿನ್ನು, ಸುಲಿದು ತಿನ್ನು ಅಂತ ಕೂಡ ಹೇಳ್ತೀವಿ. ಹಾಗೇನೆ ಲಲಿತ ಅಂತ ಹೇಳಿ ದೇವಿಯ ಹೆಸರು ಕೂಡ ಈ ಒಂದು ಪದದಲ್ಲಿ ಇತ್ತು. ಉತ್ತರಗಳು ಸರಿಯಾಗಿ ಕೊಟ್ಟಿದ್ದೀರಾ, ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಪದ ಏನು ಅಂತ ಯೋಚನೆ ಮಾಡ್ತಿದ್ದೀರಾ. ಇದು ತುಂಬಾ ಸುಲಭವಾಗಿದೆ, ಮೂರಕ್ಷರದ ಪದ. ತುಂಬಾ ಸುಲಭವಾಗಿದೆ, ಮೂರಕ್ಷರದ ಪದ. ಇದೊಂದು ಕೀಟದ ಹೆಸರು, ಇದೊಂದು ಹುಳು ಹೆಸರು, ಕೀಟದ ಹೆಸರು. ಇದು ಮೂರು ಅಕ್ಷರದ ಪದ. ಹಿಂದಿನ ಕಾಲದಲ್ಲಿ ತಾವು ಬೆಳೆದಂತ ಬೆಳೆಗಳನ್ನ ಈ ಒಂದು ಜಾಗದಲ್ಲಿ ಜೋಪಾನ ಮಾಡಿ ಇಡ್ತಾ ಇದ್ರು. ವರ್ಷ ಪೂರ್ತಿ ನಮ್ಗೆ ಬಳಕೆಗೆ ಬೇಕು ಅಂತ ಹೇಳ್ಬಿಟ್ಟು, ಹಿಂದಿನ ಕಾಲದಲ್ಲಿ ತಾವು ಬೆಳೆದಂತ ಬೆಳೆನ ಇದರಲ್ಲಿ ಜೋಪಾನ ಮಾಡಿ ಇಡ್ತಾ ಇದ್ರು. ಆ ಒಂದು ಜಾಗ ಅಂತಾನೆ ಹೇಳ್ಬೋದು. ಇದೊಂದು ಕೀಟದ ಹೆಸರು ಕೂಡ ಹೌದು. ಉತ್ತರ ಆಗ್ಲೇ ಬರ್ತಾ ಇದೆ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481520060940852600 ಈ ಸಂಖ್ಯೆಗೆ ಉತ್ತರ ಕಳಿಸಿ. ಪದ ಬಂಧದ ಹಾಡು ಮಾತಾಡು ಕಾರ್ಯಕ್ರಮ ಸಾಗ್ತಾ ಇದೆ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ FM 103.5 ಹಾಗೂ 101.4 ಮೆಗಾಹರ್ಟ್ಸ್ ನಲ್ಲಿ ಸಮಯ ಆಗಿದೆ 10:47:35.

ವಿಶ್ವಾಸರ ಉತ್ತರ ಪಾವನ ಮಲ್ಲಿಕಾರ್ಜುನ್ ಶಿವಮೊಗ್ಗದಿಂದ ವಿಜಯಲಕ್ಷ್ಮಿ ಕುಬೇರಾಚಾರ್ ರಾಜಪ್ಪ ಲೇಔಟ್ ಜನ್ನಾಪುರದಿಂದ ರೋಟರಿ ಜಿ ವಿಜಯ್ ಕುಮಾರ್ ಹಾಗೂ ಬಿಂದು ವಿಜಯ್ ಕುಮಾರ್ ತಲೆ ಕೆಟ್ಟು ಮೊಸರು ಕಿಟಕಿ ಆಯ್ತು ಏನೇ ಆಗ್ಲಿ ನಮ್ಮ ಬುದ್ಧಿಶಕ್ತಿಗೆ ಸ್ವಲ್ಪ ಕಸರತ್ತು ಕೊಟ್ಟಿದ್ದೀರಾ ಇದೇ ಮೊದಲ ಬಾರಿಗೆ ನಿಮ್ಮಲ್ಲಿಂದ ಈ ತರದ ಪ್ರಶ್ನೆಗಳು ಬಂದಿದ್ದು ಆಗ್ಲೇ ಒಳ್ಳೊಳ್ಳೆಯ ಸುಂದರವಾದ ಗೀತೆಗಳು ಹಾಗೂ ಸೊಗಸಾದ ನಿರೂಪಣೆ ಕಾರ್ಯಕ್ರಮದ ಸೊಬಕನ್ನು ಹೆಚ್ಚಿಸಿದೆ ಅಂತಿದ್ದಾರೆ ಹಾಗೆಯೇ ಗುಡ್ ಮಾರ್ನಿಂಗ್ ಆಕಾಶವಾಣಿ ಅಂಥೇಳಿ ಇದು ಮಯೂರ್ಕೋಟೆ ಜನ್ನಾಪುರದಿಂದ ಸಂದೇಶ ಕಳಿಸಿದ್ದಾರೆ ಉತ್ತರ ಕಳಿಸಿದರೆ ನಮಗೂ ಖುಷಿ ಆಗ್ತಿತ್ತಲ್ಲ ಗೌರಮ್ಮ ಹಾವೇರಿಯಿಂದ ಹಾಗೇನೆ ಸೋನು ಗಾನು ಸುಮ ಅದಿತಿ ಪ್ರೇಮ್ ಉಮೇಶ್ ನಂಜುಂಡಾರಾಧ್ಯ ಬೆಂಗಳೂರಿನಿಂದ ಜ್ಯೋತಿ ರಾಜಶೇಖರ್ ಸಿದ್ದಾರೂಢನಗರ ಭದ್ರಾವತಿಯಿಂದ ಕೃಷಿನಗರ ದೊಡ್ಮನೆಯಿಂದ ಸವಿತಾ ಗಣೇಶ್ ಆಶಾ ವಿಜಯ್ ಕುಮಾರ್ ಡಾಕ್ಟರ್ ಪ್ರವೀಣ್ ಇವತ್ತು ಬಹಳ ಟ್ರಿಕ್ಕಿ ಪದಬಂಧಗಳು ಹೊರಬಂದಿವೆ ನಮ್ಗೆ ಜ್ಞಾನಾರ್ಜನೆ ಆಯ್ತು ಸುಮಧುರವಾದ ಕನ್ನಡ ಚಿತ್ರಗೀತೆಗಳು ಮನಸ್ಸಿನ ಸಂತೋಷ ಗಳಿಸಿದೆ ಅಂತ ಹೇಳ್ತಿದ್ದಾರೆ ರವಿಕುಮಾರ್ ಎಂಎಚ್ ಹಾಗೆಯೇ ರಾಯಭಾಗ ತಾಲೂಕು ಮುಗಳ್ಕೋಡ್ನಿಂದ ಶಿವಲಿಂಗಯ್ಯ ಹಿರೇಮಠ್ ಕಲಾವತಿ ಹಿರೇಮಠ್ ಅಭಿಷೇಕಯ್ಯ ಹಿರೇಮಠ್ ಅವರ ಉತ್ತರ ಬಂದಿದೆ ಸ್ನೇಹಿತರೆ ಉತ್ತರ ಗೊತ್ತಾಗಿದೆ ಅಲ್ಲ ತಾವೆಲ್ಲ ಸರಿಯಾದ ಉತ್ತರ ಕೊಟ್ಟಿದ್ದೀರಾ ಅದೇ ಉತ್ತರ ಆಗಿದೆ ಮೂರಕ್ಷರದ ಪದ ಒಂದು ಕೀಟದ ಹೆಸರು ಹಾಗೇನೆ ದವಸ ಧಾನ್ಯಗಳನ್ನ ದಾಸ್ತಾನು ಮಾಡಿ ಇಡುವಂತ ಜಾಗ ದವಸ ಧಾನ್ಯಗಳನ್ನ ತುಂಬಿ ಇಡುವಂತ ಜೋಪಾನ ಮಾಡಿ ಇಡುವಂತ ಒಂದು ಜಾಗ ಅದು ಅದೇ ಕಣಜ ಕಣಜ ಅಂತ ಹೇಳಿ ಕರೀತಾರೆ ಅದಕ್ಕೆ ಒಂದು ಕೀಟದ ಹೆಸರು ಕೂಡ ಇದೆ ಅದೊಂದು ದವಸ ಧಾನ್ಯಗಳನ್ನ ಜೋಪಾನ ಮಾಡಿ ಇಡುವಂತ ಒಂದು ಜಾಗ ಕೂಡ ಅವಾಗಿನ ಕಾಲದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಕಣಜವನ್ನ ನಿರ್ಮಾಣ ಮಾಡ್ತಾ ಇದ್ರು ತಾವು ಬೆಳೆದಂತ ರಾಗಿ ಜೋಳ ಭತ್ತ ಇದನ್ನೆಲ್ಲ ಅದರಲ್ಲಿ ತುಂಬಿ ಇಡ್ತಾ ಇದ್ರು ವರ್ಷ ಪೂರ್ತಿ ತಮ್ಮ ದಿನನಿತ್ಯದ ಊಟಕ್ಕೆ ಬೇಕಾಗುವಂತ ಪದಾರ್ಥಗಳನ್ನ ಅದರಲ್ಲಿ ತುಂಬಿ ಇಡ್ತಾ ಇದ್ರು ಅಲ್ವಾ ಪ್ರಶ್ನೆಗಳು ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇಂದಿನ ಹಾಡು ಮಾತಾಡು ಪದಬಂಧದ ವಿಶೇಷ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಬಂತು 10:58 ಇನ್ನೆರಡು ನಿಮಿಷ ಇದೆ ಸ್ನೇಹಿತರೆ ಮತ್ತಷ್ಟು ಸಂದೇಶಗಳು ಬಂದಿದೆ ನೋಡೋಣ ರಮೇಶ್ ಟೈಲರ್ ಹೊಸ್ಮನೆ ಭದ್ರಾವತಿಯಿಂದ ರಾಧಾ ನಿದಿಗೆಯಿಂದ ಹಾಗೇನೆ ಟೈಪ್ ಮಾಡ್ತಾ ಇದ್ದಾರೆ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಗೌರಿ ಮಂಡಗದ್ದೆ ಹೋಬಳಿಯಿಂದ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಟ್ರಿ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ ಓಕೆ ಹಾಗಾದ್ರೆ ಸ್ನೇಹಿತರೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಆಗೋಣ ಅಂತ ಹೇಳ್ತಾ ಇದ್ದೀನಿ ಆದ್ರೆ ಮತ್ತೊಂದು ಸಂದೇಶ ಬಂದ್ಬಿಡ್ತು ಈ ದಿನದ ಪದಬಂಧ ತುಂಬಾ ಚೆನ್ನಾಗಿತ್ತು ಇದೇ ರೀತಿ ಮುಂದೆ ನಾವು ಈ ರೀತಿಯ ಪದಬಂಧ ನಡೆಸಿ ಅಂತ ಹೇಳಿ ಸರೋಜ ಅವರು ಸಂದೇಶ ಕಳಿಸಿದ್ದಾರೆ ಓಕೆ ನಮ್ಗೆಲ್ಲ ಇಷ್ಟ ಇದೆ ಅಂದ್ರೆ ನಾವು ಕೂಡ ಆ ರೀತಿಯ ಒಂದು ಪ್ರಯತ್ನದಲ್ಲಿ ಮುಂದಾಗ್ತೀವಿ ಅಂತ ಹೇಳ್ತಾ ಇಂದಿನ ಹಾಡು ಮಾತಾಡು ಪದಬಂಧದ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದುವರೆಗೂ ತಮ್ಮ ಜೊತೆಯಾಗಿದ್ದು ನಾನು ನಿಮ್ಮ FM ಸಖಿ ಮೀನಾ ಎನ್

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ ನಲ್ಲಿ ನಿಲಯದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. ಸಮಯ ಆಗಿದೆ 11:20.

0: ಕೇಳುಗರೆ, ಸಾರ್ವಜನಿಕರಿಗೆ
1: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
0: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ, ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
1: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
0: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
1: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
0: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
1: IMV ಶಿವಮೊಗ್ಗ ಶಾಖೆ.

ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಯಶವಂತ್ ಹಳಿಬಂಡಿಯವರ ಸ್ವರದಲ್ಲಿ ದರಾ ಬೇಂದ್ರೆಯವರ ರಚನೆ ಮೂಡಲ ಮನೆಯ

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಭಾವಗೀತೆಗಳ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳೋಣ ಸಿದ್ದಲಿಂಗಯ್ಯ ಅವರ ರಚನೆಯನ್ನ. ಧ್ವನಿಯಾಗಿದ್ದಾರೆ ಬಿ ಆರ್ ಛಾಯಾ. ಅರಳಿದ ಹೂ ಮನಸ್ಸು

ಭಾವಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ಚಂದ್ರಶೇಖರ ಕಂಬಾರ ಅವರ ರಚನೆಗೆ ಧ್ವನಿಯಾಗಿದ್ದಾರೆ ಎಂ ಡಿ ಪಲ್ಲವಿ. ನೀರಿಗಂತ ನಾನು ಬಂದೆ.

0: ಹೇಳಿದ್ರೆ ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳನ್ನ ಸಮಯವಾಗಿದೆ 11:05.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1,250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7 ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
0: ಸೇವಾ ಮಾಹಿತಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು 2026-27 ಸಾಲಿಗೆ ಭಾರತೀಯ ಸೇನೆ ಇತರೆ ಯೂನಿಫಾರ್ಮ್ ಸೇವೆಗಳಿಗೆ ಸೇರಬಯಸುವ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಅರ್ಹ ಅಭ್ಯರ್ಥಿಗಳಿಂದ ಬೆಳಗಾವಿ ಜಿಲ್ಲೆಯಲ್ಲಿನ ಇಲಾಖೆಯ ಸೇನಾ ಆಯ್ಕೆಯ ಪೂರ್ವ ಸಿದ್ಧತೆ ಬಗ್ಗೆ ವೃತ್ತಿ ಮಾರ್ಗದರ್ಶನ ಹಾಗೂ ತರಬೇತಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನು 13 June 5 ವಿಸ್ತರಿಸಲಾಗಿದೆ ಎಂದು ಇಲಾಖೆಯ ಜಿಲ್ಲಾ ಅಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಶ್ರೀರಾವ್ ಬಹದ್ದೂರ್ ಧರ್ಮ ಪ್ರವರ್ತ ಗುಬ್ಬಿ ತೋಟದಪ್ಪನವರ ಉಚಿತ ವೀರಶೈವ ವಿದ್ಯಾರ್ಥಿ ನಿಲಯ ಶಿವಮೊಗ್ಗ ನವಿಲೆ ಶಾಖೆಯಲ್ಲಿ ನಡೆಸುತ್ತಿರುವ ಉಚಿತ ವಿದ್ಯಾರ್ಥಿ ನಿಲಯದಲ್ಲಿ ಖಾಲಿ ಇರುವ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಸ್ಥಾನಕ್ಕೆ ಅರ್ಹ ವಿದ್ಯಾರ್ಥಿಗಳಿಂದ ಅರ್ಜಿಯನ್ನ ಆಹ್ವಾನಿಸಿದೆ. ಶಿವಮೊಗ್ಗ ನಗರದಲ್ಲಿ ವ್ಯಾಸಂಗ ಮಾಡುತ್ತಿರುವ ವೀರಶೈವ ಸಮಾಜದಲ್ಲಿರುವ ಪ್ರತಿಭಾವಂತ ಹಾಗೂ ಬಡ ವಿದ್ಯಾರ್ಥಿಗಳಿಂದ ಶಿವಕುಮಾರ ಸ್ವಾಮೀಜಿಗಳ ನೌಕರರ ಸಂಘ ವಸತಿ ನಿಲಯ ಡಾಲಸ್ ಕಾಲೋನಿ ಹಿಂಭಾಗ ಆರ್ಆರ್ ವಿಶ್ವವಿದ್ಯಾಲಯದ ಹತ್ತಿರ ನವಲೆ ಶಿವಮೊಗ್ಗ ಇಲ್ಲಿಗೆ June 15 ಒಳಗಾಗಿ ಅರ್ಜಿ ಸಲ್ಲಿಸುವಂತೆ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ ಹೀಗಿದೆ: 9-16-27-8-4-7-0. ಮತ್ತೊಂದು ಸಂಖ್ಯೆ 9-44-82-3-1-9-6-8 ಸಂಪರ್ಕಿಸಬಹುದಾಗಿದೆ. ಶಿವಮೊಗ್ಗ ಜಿಲ್ಲೆಯ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮವು ನೈಜ ಚರ್ಮ ಕುಶಲಕರ್ಮಿಗಳಿಗೆ ಕರಕುಶಲೆಯ ಕೌಶಲ್ಯ ಹಾಗೂ ಪಾದರಕ್ಷೆಗಳ ತಯಾರಿಕೆಯ ನೈಪುಣ್ಯ ಮತ್ತು ತಾಂತ್ರಿಕ ಕೌಶಲ್ಯವನ್ನು ಗುರುತಿಸಿ ಉತ್ತೇಜಿಸುವ ಉದ್ದೇಶದಿಂದ ಸ್ಥಳದಲ್ಲೇ ಪಾದರಕ್ಷಾ ತಯಾರಿಕಾ ಸ್ಪರ್ಧೆಯನ್ನು ಆಯೋಜಿಸಿದ್ದು, ಆಸಕ್ತರಿಂದ ಅರ್ಜಿಯನ್ನ ಆಹ್ವಾನಿಸಿದೆ. ಅರ್ಜಿ ಸಲ್ಲಿಸುವವರು 18-35 ಒಳಗಿನವರಾಗಿರಬೇಕು. ಅವಶ್ಯವಿರುವ ಕಚ್ಚಾವಸ್ತು ಹಾಗೂ ಟೂಲ್ಸ್ಗಳನ್ನು ಸ್ವತಃ ತರಬೇಕು. ಪುರುಷ ಅಥವಾ ಮಹಿಳೆಯ ಒಂದು ಜೊತೆ ಪಾದರಕ್ಷೆಗಳನ್ನು ಮಾತ್ರ ತಯಾರಿಸುವುದು. ಕೊಲ್ಲಾಪುರಿ ಮಾದರಿಯ ಪಾದರಕ್ಷೆಗಳನ್ನು ಪರಿಗಣಿಸುವುದಿಲ್ಲ. ಸ್ಪರ್ಧೆಯು June 6 11:00 5:00 ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿ ಉಲ್ಲಾಳ ಉಪನಗರ ಕೆಂಗೇರಿ ಬೆಂಗಳೂರು ಇಲ್ಲಿ ನಡೆಯಲಿದೆ. ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಪ್ರಥಮ ಬಹುಮಾನವಾಗಿ 50,000 ರೂಪಾಯಿಗಳು, ದ್ವಿತೀಯ ಬಹುಮಾನ 30,000 ರೂಪಾಯಿಗಳು, ತೃತೀಯ ಬಹುಮಾನ 20,000 ರೂಪಾಯಿಗಳು ಹಾಗೂ 2 ಸಮಾಧಾನಕರ ಬಹುಮಾನ 10,000 ರೂಪಾಯಿಗಳಾಗಿರುತ್ತದೆ. ಆಸಕ್ತರು ಅರ್ಜಿಯನ್ನು https://lidkar.com ವೆಬ್ಸೈಟ್ ಮೂಲಕ ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿದ ಅರ್ಜಿಯನ್ನು ಜಾತಿ ಮತ್ತು ವೃತ್ತಿ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ಪ್ರತಿ, ನಿಗಮದ ತರಬೇತಿ ಪಡೆದ ದಾಖಲೆ ಅಥವಾ ಈ ಶ್ರಮ ಕಾರ್ಡ್ಗಳನ್ನು ಲಗತ್ತಿಸಿ ಡಾಕ್ಟರ್ ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತ ಡಾಕ್ಟರ್ ಜಗಜೀವನ್ ರಾಮ್ ಲೇಡ್ಕರ್ ಭವನ, ಮಿಲ್ಲರ್ಸ್ ಟ್ಯಾಂಕ್ ಬಂಡ್ ಏರಿಯಾ, ವಸಂತನಗರ, ಬೆಂಗಳೂರು 5600052 ಇಲ್ಲಿಗೆ ಅಂಚೆ ಮೂಲಕ May 30 ಒಳಗಾಗಿ ಸಲ್ಲಿಸುವಂತೆ ಶಿವಮೊಗ್ಗ ಲೆಡ್ಕರ್ ಮಾರಾಟ ಮಳಿಗೆಯ ವ್ಯವಸ್ಥಾಪಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಹೀಗಿದೆ: 9141340210 ಇದನ್ನ ಸಂಪರ್ಕಿಸಬಹುದಾಗಿದೆ. ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಹೊಳಲೂರು ಇಲ್ಲಿ ಉಚಿತ ತರಬೇತಿಯನ್ನು ಹಮ್ಮಿಕೊಂಡಿದ್ದು ಆಸಕ್ತಿ ಇರುವ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಭ್ಯರ್ಥಿಯು 18-49 ವರ್ಷ ಒಳಗಿನವರಾಗಿರಬೇಕು, 8ನೇ ತರಗತಿ ಉತ್ತೀರ್ಣರಾಗಿರಬೇಕು ಮತ್ತು ಗ್ರಾಮೀಣ ಭಾಗದ ಬಿಪಿಎಲ್ ಕಾರ್ಡ್ ಹೊಂದಿದ್ದು ಉಚಿತ ತರಬೇತಿಯನ್ನು ಪಡೆದ ನಂತರ ಸ್ವ ಉದ್ಯೋಗವನ್ನು ಪ್ರಾರಂಭ ಮಾಡುವವರಾಗಿರಬೇಕು. ತರಬೇತಿ ಅವಧಿಯಲ್ಲಿ ಉಚಿತ ಊಟ ವಸತಿ ವ್ಯವಸ್ಥೆ ಇರುತ್ತದೆ. ತರಬೇತಿ ಅವಧಿಯಲ್ಲಿ ಸಂಸ್ಥೆಯಲ್ಲಿ ಉಳಿದುಕೊಳ್ಳುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. ತರಬೇತಿಗಳು ಹೀಗಿದೆ: 30 ದಿನಗಳ ತರಬೇತಿ, ವಸ್ತ್ರ ಚಿತ್ರಕಲಾ ಉದ್ಯಮಿ, ಎಂಬ್ರಾಯ್ಡರಿ, ಪ್ರಾರಂಭವಾಗುವ ದಿನಾಂಕ 1/6/2026, ಹೈನುಗಾರಿಕೆ ಮತ್ತು ಎರೆಹುಳು ಗೊಬ್ಬರ ತಯಾರಿಕೆ ಇತ್ಯಾದಿ 12 ದಿನಗಳ ಅವಧಿಯ ತರಬೇತಿ, ಪ್ರಾರಂಭವಾಗುವ ದಿನಾಂಕ 4/6/2026, ಎಲೆಕ್ಟ್ರಿಕ್ ಮೋಟಾರ್ ರಿವೈಂಡಿಂಗ್ ಮತ್ತು ರಿಪೇರ್ ಸರ್ವಿಸಸ್, 30 ದಿನಗಳ ಅವಧಿಯ ತರಬೇತಿ, ಪ್ರಾರಂಭವಾಗುವ ದಿನಾಂಕ 14/6/2026, ಕುರಿ ಸಾಕಾಣಿಕೆ 12 ದಿನಗಳ ತರಬೇತಿ, ಪ್ರಾರಂಭವಾಗುವ ದಿನಾಂಕ 18/6/2026 ಆಗಿರುತ್ತದೆ. ಆಸಕ್ತರು ಹೆಸರು, ವಿಳಾಸ, ಮೊಬೈಲ್ ಸಂಖ್ಯೆ, ವಿದ್ಯಾರ್ಹತೆ ಮತ್ತು ವಯಸ್ಸಿನ ವಿವರಗಳೊಂದಿಗೆ ನಿರ್ದೇಶಕರು ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ, ಹೊನ್ನಾಳಿ ರಸ್ತೆ ಹೊಳಲೂರು, 577216 ಇಲ್ಲಿಗೆ ಅರ್ಜಿಯನ್ನು ಸಲ್ಲಿಸುವಂತೆ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9481955721, ಮತ್ತೊಂದು ಸಂಖ್ಯೆ 9743429595 ಸಂಪರ್ಕಿಸಬಹುದಾಗಿದೆ. ಸೇವಾ ಮಾಹಿತಿ ಕೇಳಿದಿರಿ.

ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹೊಸನಗರ ತಾಲೂಕು ಬಟ್ಟೆ ಮಲ್ಲಪದ ಶ್ರೀ ಆಂಜನೇಯ ಜೋಗಿ ಮತ್ತು ತಂಡದವರಿಂದ ಕಿನ್ನರಿ ಪದಗಳನ್ನು ಕೇಳೋಣ.

0: ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹೊಸನಗರ ತಾಲೂಕು ಬಟ್ಟೆ ಮಲ್ಲಪ್ಪನ ಶ್ರೀ ಆಂಜನೇಯ ಜೋಗಿ ಮತ್ತು ತಂಡದವರಿಂದ ಕಿನ್ನರಿ ಪದಗಳನ್ನು ಆಲಿಸಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಸಕ್ಕರೆಯ ಸರಿಸಿ ಸವಿಯುವ
2: ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್.
1: ಸಗ್ಗದಲ್ಲಿ ರುಚಿಯಂದೇ ಅಮೃತ.
3: ಪ್ರಿಯ ಶ್ರೋತೃಗಳಿಗೆ ನಮಸ್ಕಾರ, ನಾನು ನಿಮ್ಮ ಸೌಮ್ಯ ಅಶ್ವಥ್. ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಆಲೂ ಬೆಂಡೆ ಪಲ್ಯ. ಸಾಮಾನ್ಯವಾಗಿ ನಾವು ಎರಡ್ ಮೂರು ತರಕಾರಿಗಳನ್ನ ಮಿಕ್ಸ್ ಮಾಡಿ ಪಲ್ಯ, ಗೊಜ್ಜು, ಸಾರು ಆತರ ಮಾಡೇ ಮಾಡ್ತೀವಿ. ಆದ್ರೆ ಆಲೂಗಡ್ಡೆ ಮತ್ತೆ ಬೆಂಡೆಕಾಯಿ ಇವೆರಡರ ಒಂದು ಕಾಂಬಿನೇಷನ್, ಇವೆರಡರ ಒಂದು ಸಂಯೋಜನೆಯ ಅಡುಗೆ ಬಗ್ಗೆ ತುಂಬಾ ಅಂದ್ರೆ ತುಂಬಾ ವಿರಳ ನಾವು ಕೇಳಿರೋದು. ಒಂದ್ಸಲ ಟ್ರೈ ಮಾಡಿ ನೋಡಿದ್ದು ನಿಜಕ್ಕೂ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆ ಕಾಂಬಿನೇಷನ್. ನೀವು ಕೂಡ ಮಾಡಿ ನೋಡಿ, ಪಲ್ಯ ಬಹಳ ಅಂದ್ರೆ ಬಹಳ ರುಚಿಕರವಾಗಿ ಬರುತ್ತೆ. ಹೇಗೆ ಮಾಡೋದನ್ನ ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಯಾಕಂದ್ರೆ ಬೆಂಡೆಕಾಯಿ ಆಲೂಗಡ್ಡೆ ಎರಡೂ ಕೂಡ ಆರೋಗ್ಯಕ್ಕೆ ಬಹಳನೇ ಒಳ್ಳೇದು. ಬೆಂಡೆಕಾಯಲ್ಲಿ ವಿಟಮಿನ್ ಎ ಇರೋದ್ರಿಂದ ನಮ್ಮ ಕಣ್ಣಿನ ದೃಷ್ಟಿಯನ್ನ ಅದು ಹೆಚ್ಚುಗೊಳಿಸುತ್ತೆ. ಮತ್ತೆ ಫಾಲೆಟ್ ಅನ್ನುವಂತಹ ಒಂದು ಅಂಶ ಗರ್ಭಿಣಿ ಹೆಂಗಸರಿಗೆ ಬಹಳ ಒಳ್ಳೇದು. ಹಾಗಾಗಿ ಗರ್ಭಿಣಿ ಹೆಂಗಸರು ಬೆಂಡೆಕಾಯನ್ನ ವಾರಕ್ಕೆ ಎರಡು ಮೂರು ಬಾರಿ ಬಳಸಿದ್ರು ಅಂತಂದ್ರೆ ಮಕ್ಕಳ ಒಂದು ಜ್ಞಾಪಕ ಶಕ್ತಿ ಖಂಡಿತ ಹೆಚ್ಚಾಗುತ್ತೆ. ಹಾಗೆ ಬೆಂಡೆಕಾಯಿಯ ಎಲೆಗಳನ್ನ ಸಹ ಪಾಲಕ್ ಸೊಪ್ಪಿನಂತೆ ನಾವು ಬಳಸಬಹುದು. ಇದು ಜೀರ್ಣಕ್ರಿಯೆ, ಮಧುಮೇಹ ನಿಯಂತ್ರಣ, ಹೃದಯದ ಆರೋಗ್ಯಕ್ಕೂ ಸಹ ಉಪಯೋಗಕಾರಿಯಾಗಿದೆ. ಆಲೂಗಡ್ಡೆ ಮೆದುಳನ್ನ ಚುರುಕುಗೊಳಿಸುತ್ತೆ ಮತ್ತೆ ಅತ್ಯುತ್ತಮ ರುಚಿಯನ್ನ ಕೊಡುವಂತಹ ಒಂದು ತರಕಾರಿ. ಚರ್ಮದ ಆರೈಕೆಗೂ ಸಹ ನಾವು ಆಲೂಗಡ್ಡೆಯನ್ನ ಬಳಸ್ತೀವಿ. ಇದರಲ್ಲಿರುವಂತಹ ಕಬ್ಬಿಣಾಂಶ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಸತುವಿನ ಅಂಶಗಳು ಮೂಳೆಗಳ ರಚನೆ ಮತ್ತೆ ಬಲವನ್ನ ಕಾಪಾಡಿಕೊಳ್ಳುವಲ್ಲಿ ಸಹಾಯ ಮಾಡುತ್ತೆ. ಈ ಆಲೂಗಡ್ಡೆಯನ್ನ ನಾವು ಒಂದು ಮಧ್ಯ ಕಟ್ ಮಾಡಿಬಿಟ್ಟು ಮುಖಕ್ಕೆ ಚೆನ್ನಾಗಿ ಉಜ್ಜಿಕೊಂಡು ಒಂದು 10 ನಿಮಿಷ ಬಿಟ್ಟು ಬರೀ ತಣ್ಣೀರಲ್ಲಿ ಮುಖ ತೊಳೆದ್ವಿ ಅಂದ್ರೆ ಚರ್ಮದ ಕಾಂತಿ ಹೆಚ್ಚಾಗುತ್ತೆ. ಇಂತಹ ಒಂದು ಆಲೂಗಡ್ಡೆ ಮತ್ತೆ ಬೆಂಡೆಕಾಯನ್ನ ಬಳಸ್ಕೊಂಡು ನಾವು ಹೇಗೆ ಪಲ್ಯ ಮಾಡೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬೇಕಾಗುವಂತಹ ಸಾಮಗ್ರಿಗಳು: ಬೆಂಡೆಕಾಯಿ 1/2 kg, ಆಲೂಗಡ್ಡೆ 2, ಎರಡು ತರಕಾರಿ ಮಿಕ್ಸ್ ಮಾಡ್ತಾ ಇರೋದ್ರಿಂದ ಬೆಂಡೆಕಾಯಿನ ನಾನೇನು 1/2 kg ತಗೊಂಡಿಲ್ಲ, 1/2 kg ಟ್ರೈ ಮಾಡಿರೋದು. ಬೆಳ್ಳುಳ್ಳಿ 6-7 esalu, 1 inch ಶುಂಠಿ, 1 ಚಮಚ ಧನಿಯಾ, 1 tomato, ಒಣಮೆಣಸಿನಕಾಯಿ 4, ಒಗ್ಗರಣೆಗೆ ಎಣ್ಣೆ, ಜೀರಿಗೆ, ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಬೇಕು ಅಂತಂದ್ರೆ ಚಾಟ್ ಮಸಾಲ, ಗರಂ ಮಸಾಲ ಖಂಡಿತ ಅಗತ್ಯನೇ ಇದೆ ಅಂತಿಲ್ಲ, ಬೇಕು ಅಂದ್ರೆ ಮೇಲ್ ಬಳಸಬಹುದಷ್ಟೇ. ಸ್ವಲ್ಪ ಆಮ್ಚೂರ್ ಪೌಡರ್, ಅಂದ್ರೆ ಈಗ ಟೊಮೆಟೊ ಬೇಡ ಅನ್ನೋಂತವ್ರು ಹುಳಿ ಬೇಕು ಅಂದ್ರೆ ಸ್ವಲ್ಪ ಆಮ್ಚೂರ್ ಪೌಡರ್ ಅನ್ನ ಬಳಸಬಹುದು. ಮತ್ತೆ ಗಾರ್ನಿಶಿಂಗ್ ಗೆ ಕೊತ್ತಂಬರಿ ಸೊಪ್ಪು. ಮೊದಲಿಗೆ ಬೆಂಡೆಕಾಯನ್ನ ಚೆನ್ನಾಗಿ ತೊಳೆದು ಒರೆಸಿ ಹೆಚ್ಕೊಂಡು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಬಾಡಿಸಿ ತೆಗೆದಿಟ್ಕೊಂಡ್ಬಿಡಿ. ಆಲೂಗಡ್ಡೆಯನ್ನ ಉದ್ದಕ್ಕೆ ತೆಳ್ಳಗೆ ಹೆಚ್ಕೊಂಡು ನೀರಿನಲ್ಲಿ ನೆನೆಸ್ಕೊಳ್ಳಿ. ಮಿಕ್ಸಿ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಧನಿಯಾ ಹಾಕಿ ಪುಡಿ ಮಾಡ್ಕೊಳ್ಳಿ. ನೀರ್ ಬೇಡ. ಬೆಂಡೆಕಾಯಿ ಬೇಯಿಸಿದಂತಹ ಬಾಣ್ಲೆಯಲ್ಲೇ ಇನ್ನೊಂದ್ ಸ್ವಲ್ಪ ಎಣ್ಣೆ ಬೇಕಾದ್ರೆ ಹಾಕ್ಬಿಟ್ಟು ಎಣ್ಣೆ, ಜೀರಿಗೆ, ಇಂಗು ಒಗ್ಗರಣೆ ಮಾಡಿ ಸಣ್ಣಗೆ ಹೆಚ್ಚಿದ ಟೊಮೆಟೊ ಹಾಕಿ ಚೆನ್ನಾಗಿ ಬಾಡಿಸಿ. ಟೊಮೆಟೊ ಬಾಡಿದ ನಂತರ ನೀರಿನಲ್ಲಿ ನೆನೆಸಿಟ್ಕೊಂಡಿರುವಂತಹ ಆಲೂಗಡ್ಡೆಯನ್ನ ಹಾಕಿ ಒಂದೆರಡು ಸಲ ಚೆನ್ನಾಗಿ ಕೈಯಾಡ್ಬಿಟ್ಟು ಮುಚ್ಚಿ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ, ಮಧ್ಯಮ ಉರಿಯಲ್ಲಿ ಒಂದ್ 5-6 ನಿಮಿಷ ಬೇಯಿಸ್ಕೊಳ್ಳಿ. ನೀರಲ್ಲಿ ಹಾಕಿರೋದ್ರಿಂದ ಆಲೂಗಡ್ಡೆಯಲ್ಲೇ ನೀರಿನಂಶ ಹೀರ್ಕೊಂಡಿರುತ್ತೆ, ಹಾಗಾಗಿ ನಾವು ಮೇಲ್ ನೀರ್ ಹಾಕೋ ಒಂದು ಅಗತ್ಯ ಬೀಳೋದೇ ಇಲ್ಲ. ಖಂಡಿತ ಬೇಯುತ್ತೆ ಆಲೂಗಡ್ಡೆ, ಹಾಗೆ ಬೇಯುತ್ತಾ ಅನ್ನುವಂತಹ ಒಂದು ಅನುಮಾನ ಬೇಡ, ಖಂಡಿತ ಬೇಯುತ್ತೆ. ಆಲೂಗಡ್ಡೆ ಬೆಂದ ನಂತರ ನಾವು ಬಾಡಿಸ್ಕೊಂಡಿರ್ತೀವಲ್ಲ ಆ ಬೆಂಡೆಕಾಯನ್ನ ಹಾಕಿ ಮಿಕ್ಸ್ ಮಾಡಿ, ನಂತರ ಅದಕ್ಕೆ ಚಾಟ್ ಮಸಾಲ, ಗರಂ ಮಸಾಲ, ಆಮ್ಚೂರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಮಿಕ್ಸಿ ಮಾಡಿಟ್ಕೊಂಡಂತಹ ಮಿಶ್ರಣದ ಪುಡಿ ಅದನ್ನು ಕೂಡ ಹಾಕಿ 2-3 ನಿಮಿಷ ಮಿಕ್ಸ್ ಆಗೋವರೆಗೂ ಕ್ಲೀನಾಗಿ ಬೇಯಿಸಿ, ನಂತರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸವಿಲಿಕ್ಕೆ ಕೊಡಿ. ಚಪಾತಿ ಮತ್ತೆ ಪರೋಟಾಗೆ ಹೇಳಿ ಮಾಡಿಸಿದಂತಹ ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು ಈ ಆಲೂ ಬೆಂಡೆ ಪಲ್ಯ. ಮನೇಲಿ ಮಾಡ್ ನೋಡಿ ಹೇಗಿತ್ತು ಅನ್ನೋದನ್ನ ದಯವಿಟ್ಟು AIR.BDVT@gmail.com ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ.
2: ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ. ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ 103.5 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು.
0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 12 ಗಂಟೆಯಾಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ತುರ್ತು ನೆರವು ಕೋರಿ ಅಗ್ನಿ ಕರೆ ಮಾಡಿದ 8,547 ಜನರಿಗೆ ರಕ್ಷಣೆ ಹಾಗೂ 5,491 ಕೋಟಿ ರೂಪಾಯಿಯಷ್ಟು ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸಲಾಗುವುದು ಮುಖ್ಯಮಂತ್ರಿ ಹೇಳಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಸಂಜೆ ಹೊಸದಿಲ್ಲಿಯ ರಾಷ್ಟಪತಿ ಭವನದಲ್ಲಿ ಆಯೋಜಿತ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. 2026 ಮೊದಲ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿಗಳು 2 ಪದ್ಮವಿಭೂಷಣ, 6 ಪದ್ಮಭೂಷಣ ಹಾಗೂ 58 ಪದ್ಮಶ್ರೀ ಸೇರಿದಂತೆ ಒಟ್ಟು 66 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದ ಶಿರಾಲಿಯ ಕಳಿನಟ್ಟಿ ನದಿಯಲ್ಲಿ ಕಪ್ಪೆಚಿಪ್ಪು ಸಂಗ್ರಹಕ್ಕೆ ತೆರಳಿದ್ದ ಒಟ್ಟು 11 ಜನರು ಅಸುನೀಗಿದ್ದಾರೆ. ನೀರಿನಲ್ಲಿ ಮುಳುಗಿ ನಾಪತ್ತೆಯಾಗಿದ್ದ ಪಡುಶಿರಾಲಿ ನಿವಾಸಿ 52 ವರ್ಷದ ಜಟ್ಟಪ್ಪ ನಾಯ್ಕ ಅವರ ಮೃತದೇಹ ಇಂದು ಬೆಳಗ್ಗೆ ಪತ್ತೆಯಾಗಿದೆ. ಮೃತಪಟ್ಟವರ ಕುಟುಂಬಸ್ಥರಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿರುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ಎಸ್ ವೈದ್ಯ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಉಡುಪಿ ಹಾಗೂ ಕುಂದಾಪುರದ ಆಸ್ಪತ್ರೆಗಳಲ್ಲಿ ದಾಖಲಾಗಿ ಚಿಕಿತ್ಸೆಯಲ್ಲಿರುವ ಸಂತ್ರಸ್ತರನ್ನು ಭೇಟಿ ಮಾಡಿದ ಸಚಿವರು ಆರೋಗ್ಯ ವಿಚಾರಿಸಿ ಚಿಕಿತ್ಸೆಯ ಸಂಪೂರ್ಣ ವೆಚ್ಚ ಸರ್ಕಾರ ಭರಿಸಲಿದೆ ಎಂದರು. ಸಂತ್ರಸ್ತರ ನೋವಿಗೆ ಸ್ಪಂದಿಸಿ ತಕ್ಷಣ ಪರಿಹಾರ ಘೋಷಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಉತ್ತರ ಕನ್ನಡ ಜಿಲ್ಲೆ ಜನತೆ ಪರವಾಗಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಕರ್ನಾಟಕದಲ್ಲಿ ಪರಿಶಿಷ್ಟ ಮತ್ತು ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಮೀಸಲಾತಿ ಕಲ್ಪಿಸಬೇಕು, 2022 ಅಧಿನಿಯಮವನ್ನು ಜಾರಿಗೊಳಿಸಬೇಕು ಎಂದು ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಆಗ್ರಹಿಸಿದ್ದಾರೆ. ಉಚ್ಚ ನ್ಯಾಯಾಲಯ ನೀಡಿರುವ ತಡೆಯಾಜ್ಞೆಗೊಳಿಸಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮುಂದಾಗಬೇಕು ಎಂದು ಕೊಪ್ಪಳ ನಗರದಲ್ಲಿ ಆಯೋಜಿತ ಸಂವಾದದಲ್ಲಿ ಪಾಲ್ಗೊಂಡು ಬಳಿಕ ಸುದ್ದಿಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು.
1: ನಾನು ಕೇಳ್ತಾ ಇರೋದು ನನ್ನ ಹಳ್ಳಿನಲ್ಲಿ ನನ್ನ ತಮ್ಮನೋ ನನ್ನ ಅಣ್ಣೋ ಇನ್ನೊಬ್ಬನೋ ಇದಾನಲ್ಲ ಅವರ ಮಕ್ಕಳಿಗೆ, ಅರೆ ಒಂದು ಏನಪ್ಪ ಅಂದ್ರೆ ನಮಗೆ ಈ ರಿಕ್ರೂಟ್ಮೆಂಟ್ ಆಗೋದಕ್ಕೆ ಮೊದಲು ಪರಿಹಾರ ರೂಪಿಸುವಂತದಕ್ಕೆ, ಯಾಕಂದ್ರೆ ನಾಳೆ ನಮಗೆ ಏಕದಮ್ 56,000 ಅಂತಾರೆ, 2,000 ಹೆಚ್ಚು ಉದ್ಯೋಗ ಹೋಗ್ತದೆ. ನಾಳೆ ಇಂಜಿನಿಯರಿಂಗ್ ಮೆಡಿಕಲ್ ಮತ್ತೊಂದು ಮಗದೊಂದು ಆದ್ರೆ ಅದರಲ್ಲಿ ನಮ್ಮ ಮಕ್ಕಳಿಗೆ ಅಡ್ಮಿಷನ್ ಸಿಗೋದಿಲ್ಲ, ಅನೇಕರಿಗೆ ತೊಂದರೆ ಆಗ್ತದೆ. ಇದನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರಗಳು ತೀರ್ಮಾನ ತಗೊಳ್ಳಿ. ಸರ್ಕಾರಗಳು ಎರಡೂ ಸಹ ನಮ್ಮ ತಾಳ್ಮೆ ಪರೀಕ್ಷೆ ಮಾಡೋದಕ್ಕೂ ಹೋದ್ರೆ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಅಹಿಂಸಾತ್ಮಕವಾಗಿ ಏನು ಹೋರಾಟಗಳಿದೆ, ನಾನಾಗಲೇ ಹೇಳಿದೆ, ಒಂದು ಅಹೋರಾತ್ರಿ ಸಾಂಕೇತಿಕ ಧರಣಿಯನ್ನ ಬೆಂಗಳೂರಿನಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡುವಂತದ್ದು ಒಂದು ಸಜೆಷನ್ ಇದೆ.
0: ಪೆಟ್ರೋಲ್ ಬೆಲೆಯನ್ನು ಇಂದು ಲೀಟರ್ಗೆ 2.61 ರೂಪಾಯಿ ಹೆಚ್ಚಿಸಲಾಗಿದ್ದು ಡೀಸೆಲ್ ಬೆಲೆ ಲೀಟರ್ ಒಂದಕ್ಕೆ 2.71 ರೂಪಾಯಿ ಹೆಚ್ಚಳವಾಗಿದೆ. ಇದು ಕಳೆದ 2 ವಾರಗಳಲ್ಲಿ 4ನೇ ದರ ಏರಿಕೆಯಾಗಿದೆ. ಯುಜಿಸಿ ಸಿಇಟಿ 2026 ಸೀಟು ಹಂಚಿಕೆ ಬಗ್ಗೆ ಜಾಗೃತಿ ಮೂಡಿಸಲು ರಾಜ್ಯದ 65 ಸರ್ಕಾರಿ ಹಾಗೂ ಅನುದಾನಿತ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಇಂದಿನಿಂದ 30ನೇ ತಾರೀಖಿನವರೆಗೆ ಮಂಥನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸಿಇಟಿ ಆನ್ಲೈನ್ .karnataka.gov.in /ಮಂಥನ 2026 ಕೊಂಡಿ ಬಳಸಿ ಹೆಸರು ನೋಂದಾಯಿಸಿ ಪಾಲ್ಗೊಳ್ಳುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಕೋರಿದ್ದಾರೆ. ಜೂನ್ 1ನೇ ತಾರೀಖು ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಶಾಲಾ ಪ್ರಾರಂಭೋತ್ಸವ ನಡೆಯಲಿದೆ. ಎಲ್ಲ ಶಾಲೆಗಳಲ್ಲಿ ಏಕಕಾಲಕ್ಕೆ ನಡೆಯಲಿರುವ ಮಹಾಪೋಷಕ ರಕ್ಷಕರ ಸಭೆ ಮೆಗಾ ಪಿಟಿಎಂ ಅನ್ನು ಉದ್ದೇಶಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ವಿಡಿಯೋ ಸಂವಾದದ ಮೂಲಕ ಮಾತನಾಡಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.
2: ಆಕಾಶವಾಣಿ ವನಿತಾ ವಿಹಾರ.

0: ಗೆಳತಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಾಲತಿ ಮುದುಕವಿಯವರು ಬರೆದು ಪ್ರಸ್ತುತಪಡಿಸಿದ ಕರೆ ಪ್ರೇಮ ಸಾಫಲ್ಯ ಕೇಳುತ್ತೀರಿ. ನಂತರ ಪಾರ್ಟುಗಳ ಪರದಾಟ, ಮಧುರಾ ಕರ್ಣಂ ಅವರಿಂದ ಪ್ರಬಂಧ ವಾಚನ. ಮೊದಲಿಗೆ ಕೇಳೋಣ ಕಥೆ ಪ್ರೇಮ ಸಾಫಲ್ಯ. ಬರೆದು ಪ್ರಸ್ತುತಪಡಿಸುತ್ತಾರೆ ಮಾಲತಿ ಮುದುಕವಿ ಅವರು.
1: ಹತ್ತು ದಿನಗಳ ದೀರ್ಘ ರಜೆಯ ನಂತರ ನಾನು ಅಂದು ಪ್ರತಿದಿನದಂತೆ 10 ಗಂಟೆಗೆ ಆಫೀಸಿನಲ್ಲಿದ್ದೆ. ಅನೇಕ ದಿನದಿಂದ ಬಾಕಿ ಉಳಿದ ಕೆಲಸವನ್ನು ಕೈಗೆತ್ತಿಕೊಂಡಿದ್ದೆ. ಕಂಪ್ಯೂಟರಿನ ಕೀಬೋರ್ಡಿನ ಮೇಲೆ ನುರಿತ ನೃತ್ಯಾಂಗನೆಯಂತೆ ನನ್ನ ಬೆರಳುಗಳು ಚಕಚಕನೆ ಕುಣಿತಲಿದ್ದವು. ಸುಮಧುರ ಸಂಗೀತದ ರಿಂಗ್ ಟೋನ್ ನನ್ನನ್ನು ಫೈಲುಗಳ ಲೋಕದಿಂದ ಹೊರಗೆಳೆ ತಂದಿತ್ತು. ಹಲೋ ದೇವಯಾನಿ ಸ್ಪೀಕಿಂಗ್. ಹಲೋ, ನಾನು ಡಾಕ್ಟರ್ ನಮ್ರಿತ್. ದೇವಯಾನಿ, ನಿನ್ನ ರಿಪೋರ್ಟ್ ಬಂದಾವ. ಹೌದಾ, ಎಲ್ಲ ನೆಗೆಟಿವ್ ಹೌದಲ್ಲೋ? ನಾನು ಸಂಭ್ರಮದ ಧ್ವನಿಯಲ್ಲಿ ಕೇಳಿದ್ದೆ. ಹ್ಮ್, ಆದ್ರೆ ಮಧ್ಯಾಹ್ನ ನೀನ ಬಂದು ಭೇಟಿಯಾಗಿ ರಿಪೋರ್ಟ್ ತಗೊಂಡು ಹೋಗ್ಲಿಕ್ಕಾಗ್ತದೇನು? ನನ್ನ ಎದೆಯಲ್ಲಿ ಏನೋ ಒಂದು ತರದ ಭಯದ ಮಿಡಿತ. ನಿನ್ನೆ ನಮ್ರಿತ ಎಲ್ಲ ಟೆಸ್ಟ್ ಮಾಡಿದವಳು, ನೀನೇನು ಬರೋ ಕಾರಣ ಇಲ್ಲ, ನಾನ ನಿನ್ನ ವಾಟ್ಸಪ್ ರಿಪೋರ್ಟ್ ಕಳಿಸ್ತೀನಿ ಅಂತಂದವಳು ಈಗ ಭೇಟಿಯಾಗಲು ಹೇಳ್ತಾ ಇದ್ದಾಳೆ. ಅಂದರೆ ಏನೋ ವಿಷಯವಿದೆ ಎಂದು ನನಗೆ ಅನ್ಸಿತ್ತು. ಈಗ 10-12 ದಿನಗಳಿಂದ ಸಣ್ಣಗೆ ಜ್ವರ ಬರ್ತಿದ್ವು, ಕೆಮ್ಮು ಸಹಿತ ಕಾಣ್ಲಿಕ್ಕತ್ತಿತ್ತು. ಇತ್ತೀಚೆಗೆ ತೂಕದಾಗೂ ಸಹಿತ ಗಮನಾರ್ಹ ಇಳಿಕೆ ಕಂಡಿತ್ತು. ಎಲ್ಲರೂ, ಅಲ್ಲ ನೀ ಮೊದ್ಲನ ತೆಳಗಿದ್ ಮತ್ತ ಡಯಟ್ ಮಾಡಿದ್ರ ಚಂದ್ ಕಾಣಂಗಿಲ್ಲ, ನಾಯಿ ಬಡಿಯು ಕೋಲ್ ಕಂಡಂಗ ಆಗ್ತದ ನೋಡು ಅಂತ ಹೇಳುವವರೆ. ಆದರೆ ನನಗೆ ಏನೋ ಸಂಶಯ ಬಂದಿತ್ತು. ಅದಕ್ಕನುಗುಣವಾಗಿ ಕೆನ ಜೊತೆ ಕಫದಲ್ಲಿ ರಕ್ತನು ಬೀಳಿಕತ್ತಿತ್ತು. ಯಾರಿಗೂ ಏನು ಹೇಳ್ದ, 10 ದಿನದ ರಜಾ ಹಾಕಿ ಡಾಕ್ಟರ್ ಹತ್ರ ಹೋದೆ. ಹೃದಯದ ECG, ಬ್ಲಡ್ ಪ್ರೆಷರ್ ಯಾವುದರಲ್ಲೂ ಡಿಫೆಕ್ಟ್ ಇರಲಿಲ್ಲ. ಹೃದಯ ಕಂಪನ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ಸತತವಾಗಿ ನಡೆದದನು ಇಲ್ಲೋ ಅಂತ ತಿಳಿಲಿಕ್ಕೆ ಟ್ರೆಡ್ಮಿಲ್ ಮೇಲೆ ಹೃದಯದ ಎಕ್ಸರ್ಸೈಸ್ ಟೆಸ್ಟ್ ಕಾರ್ಯಕ್ಷಮತೆ ಒಳಗೂ ಯಾವುದೇ ಕುಂದಿರಲಿಲ್ಲ ಅಂತ ಸಾಬೀತಾಗಿತ್ತು. ಎದೆಯ ಎಕ್ಸ್ರೇ ಮಾಡಿದ್ರು, ಅದರಲ್ಲಿ ಮಾತ್ರ ಎಡಗಡೆಯ ಪುಪ್ಪುಸದ ಮೇಲೆ ಒಂದು ಮಸುಕಾದ ಚುಕ್ಕೆ ಇದ್ದದ್ದು ಕಂಡು ಬಂತು. ಅದು ಬಹುಶಃ ನ್ಯೂಮೋನಿಯಾ ಇರಬಹುದು ಅಂತ ನಮ್ರತಾಳ ಅಭಿಪ್ರಾಯ. ಇಷ್ಟೆಲ್ಲಾ ಪರೀಕ್ಷೆಗಳು ನಡೆದ ಮೇಲೆ ನನ್ನ ಮನಸ್ಸಿಗೂ ನೆಮ್ಮದಿಯಾಗಿತ್ತು. ಆದ್ರೂ ನಮ್ರತಾಳ ಪತಿ ಡಾಕ್ಟರ್ ಜೋಶಿ ಅವರು ಲಂಗ್ ಸ್ಪೆಷಲಿಸ್ಟ್ ಡಾಕ್ಟರ್ ರಾಜೇಶ್ ರವರನ್ನು ಕನ್ಸಲ್ಟ್ ಮಾಡ್ಲಿಕ್ಕೆ ಹೇಳಿದ್ರು. ಅದರಂಗ ನಾನು ಅವರನ್ನು ಕನ್ಸಲ್ಟ್ ಮಾಡಿದ ಅವರು ನನ್ನ ರಿಪೋರ್ಟ್ ಎಲ್ಲ ಸ್ಟಡಿ ಮಾಡಿ ತಾವು ನಮ್ರತಾ ಮತ್ತು ಡಾಕ್ಟರ್ ಜೋಶಿ ಅವರೊಂದಿಗೆ ಮಾತಾಡ್ತೇನೆ ಅಂತ ಹೇಳಿದ್ರು. ನಾನು ಅವತ್ ಸಂಜೆ ಮುಂದಿನ ಆಕೆಗೆ ಫೋನ್ ಮಾಡಿದಾಗ ಈ ಧ್ವನಿಯೊಳಗ ನಿರಾಶೆ ಇತ್ತು, ಅದು ನನಗೆ ಸ್ಪಷ್ಟವಾಗಿ ಕಂಡು ಬಂತು. ಆದ್ರೂ ಒಮ್ಮೊಮ್ಮೆ ವಿಪರೀತ ದಡವಿನಿಂದಾಗಿ ಕೂಡ ಹಂಗ ಆಗಿರ್ಬೋದು ಅನ್ಕೊಂಡು ಸಮಾಧಾನ ಮಾಡಿಕೊಂಡೆ. ಡಾಕ್ಟರ್ ರಾಜೇಶ್ ರವರ ಅಂಕಾಲಜಿ ಲ್ಯಾಬಿನೊಳಗ ಅನೇಕ ಟೆಸ್ಟ್ ಮಾಡಿಸಲಿಕ್ಕೆ ಹೇಳಿದ್ಲು. ಇದು ಕೇವಲ ಮನಸ್ಸಿನ ಸಮಾಧಾನಕ್ಕೆ ಮಾತ್ರ, ನೀನು ವರಿ ಮಾಡ್ಕೊಳ್ಳೋ ಕಾರಣ ಇಲ್ಲ ಅಂತ ನನಗ ಧೈರ್ಯ ತುಂಬಿದ್ಲು. 2 ದಿನಗಳೊಳಗ ಅನೇಕ ಟೆಸ್ಟ್ ಆದವು, ನೀಡಲ್ ಬಯಾಪ್ಸಿ ಕೂಡ ಆಯ್ತು. ರಿಪೋರ್ಟ್ ತಾನೇ ವಾಟ್ಸ್ಆಪ್ ಮಾಡೋದಾಗಿ ಹೇಳದಕ್ಕೆ ಇವತ್ತ ಹಿಂಗ್ ಹೆದರಲ್ಲ, ನನಗೇನೋ ಒಂದು ರೀತಿಯ ಹೇಳಲಾಗದ ಸಂಕಟ ಆಗಿತ್ತು. ನಾನು ಧೈರ್ಯಕ್ಕಾಗಿ ಜೊತೆ ಇರ್ಲಿ ಅಂತ ಉದಯಗ ಫೋನ್ ಮಾಡಿದೆ. ಅವಾಗ ಇದು ಇಲ್ಲಿ ತನಕ ನಾನು ಯಾವುದೇ ವಿಷಯ ಹೇಳಿದ್ದಿಲ್ಲ. ಈಗ ಮಧ್ಯಾಹ್ನದ ಊಟದ ಬಿಡುವಿನಲ್ಲಿ ಜೊತೆಗೆ ಊಟ ಮಾಡೋಣ ಬಾ ಅಂತ ಕರೆದೆ. ಅವ 10 ನಿಮಿಷದೊಳಗ ನನ್ನ ಆಫೀಸಿನ ಮುಂದೆ ಪ್ರತ್ಯಕ್ಷ ಆದ. ಎದೆಯೊಳಗ ಇಷ್ಟೆಲ್ಲಾ ತಳಮಳ ಇದ್ರು ಮುಖದ ಮೇಲೆ

0: ಬಲವಂತದ ನಗುವನ್ನ ಎಳೆದುಕೊಂಡು ತಂದು ನಾನು ಅವನನ್ನ ಎದುರುಗೊಂಡೆ. ಉದಯ ಕಾರಿನ ಬಾಗ್ಲ ತೆಗೆದ, ಮೌನವಾಗಿಯೇ ಅವನ ಪಕ್ಕದೊಳಗ ಕುಳಿತೆ. ಉದಯ ನನ್ನ ಮನದೊಳಗ ಏನೋ ಒಂದು ಚಿಂತೆ ಕೊರೆಯಲಿಕ್ಕತ್ತದ ಅನ್ನೋದನ್ನು ಊಹಿಸಿದ್ದ. ನನ್ನನ್ನು ಒಂದೆರಡು ಮೂರು ಸರ್ತಿ ಮಾತಾಡಿಸೋ ಪ್ರಯತ್ನನೂ ಮಾಡಿದ. ನಾ ಈಗ ಅವನೊಂದಿಗೆ ಒಂದೇ ಒಂದು ಮಾತಾಡಿದ್ರು ನನ್ನ ದುಃಖದ ಕಟ್ಟೆ ಒಡೆಯುವ ಲಕ್ಷಣ ಇದ್ದುದ್ರಿಂದ ಸುಮ್ಮನೆ ಕುಳಿತು ಗದ್ದಲ ಭರಿತ ರಸ್ತೆಗಳನ್ನೇ ನೋಡ್ತಾ ಇದ್ದೆ. ರೂಲ್ಸ್ ಮುರಿಯಲೆಂದೇ ಕಾಯ್ದಿರುವ ಪಡ್ಡೆಗಳು, ಅವರ ಹಿಂದೆ ಅವರನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಕುಳಿತಿರುವ ಹದಿಹರೆಯದ ಮೊಕ್ಕು ಹುಡುಗಿಯರು, 15 ನಿಮಿಷಗಳೊಳಗ ನಮ್ಮ ಕಾರು ನಮ್ಮ ಮಾಮೂಲಿ ರೆಸ್ಟೋರಾದ ಎದುರಿಗೆ ಬಂದು ನಿಂತು ಅವ ಕೇಳಿದ ಪ್ರಶ್ನೆಗಳಿಗೆ ಹೂಹಾ ಎಷ್ಟೇ ಉತ್ತರ ಕೊಟ್ಕೋತ ಊಟನೂ ಮುಗೀತು. ಆಮೇಲೆ ನಾನು ಅವನಿಗೆ ಅಲ್ಲಿಯೇ ಹತ್ತಿರದಲ್ಲಿ ಇದ್ದಂತಹ ನಮ್ರತಾ ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಹೋಗೋಣ ಅಂತ ಹೇಳಿದಾಗ ಅವನಿಗೆ ಆಶ್ಚರ್ಯ ಇತ್ತು. ಅವನ ನೋಟಕ್ಕೆ ನಾನು ಕರಗಿ ಹೋದೆ. ನನ್ನ ದುಃಖದ ಕಟ್ಟೆ ಒಡಿತು. ಎಲ್ಲಾನು ಸವಿಸ್ತಾರವಾಗಿ ವಿವರಿಸಿ ಹೇಳಿದೆ. ಉದಯ ಒಂದ್ ಕಡೆಗೆ ಕಾರ್ ನಿಲ್ಲಿಸಿ ನನ್ನನ್ನು ಸಂತೈಸಿ ಮತ್ತೆ ಡ್ರೈವ್ ಮಾಡಿದ್ದ. ಕಾರು ಈಗ ನಮ್ರತಾ ಡಯಾಗ್ನೋಸ್ಟಿಕ್ ಸೆಂಟರ್ ಎದುರು ನಿಂತಿತ್ತು. ಉದಯ ತನ್ನ ಕೈಯನ್ನು ತನ್ನ ಕೈಯೊಳಗ ಹಿಡಿದುಕೊಂಡು ಒತ್ತಾಸೆ ಅನ್ನುವ ಹಾಗೆ ಮೃದುವಾಗಿ ಒತ್ತಿದ್ದ. ನಮ್ರತಾಳ ಕನ್ಸಲ್ಟೇಷನ್ ರೂಮಿನಲ್ಲಿ ನಾವಿಬ್ರು ಪ್ರವೇಶ ಮಾಡಿದ್ವಿ. ದೇವ್ಯಾನಿ, ನಿನಗ ಒಂದು ವಿಷಯ ಹೇಳಬೇಕಾಗ್ಯದ, ಅದನ್ನ ನೀನು ಸ್ವಲ್ಪ ಸ್ಪೋರ್ಟಿವ್ ಆಗಿ ಸ್ವೀಕಾರ ಮಾಡಬೇಕಾಗ್ತದೆ. ಈಗಿನ ದಿನದಾಗ ಕ್ಯಾನ್ಸರ್ ಅಂತ ಮರಣಾಂತಿಕ ರೋಗೇನಲ್ಲ, ಒಂದನೇ ಮತ್ತೆ ಎರಡನೇ ಸ್ಟೇಜ್ ನಾಗ ಚಿಕಿತ್ಸೆ ಕೊಟ್ಟರೆ ಅದು ಕ್ಯೂರೇಬಲ್. ನಿನ್ನ ಲಂಗ್ಸ್ ನೊಳಗ ಒಂದಿಷ್ಟು ಡಿಫೆಕ್ಟ್ ಅದ, ಅದು ಸುದ್ದ ಮೊದಲನೇ ಸ್ಟೇಜ್, ಅಂತಹದ್ದೇನು ಮಾಡ್ಕೊಳ್ಳೋ ಕಾರಣ ಇಲ್ಲ, ಒಂದು ಸಣ್ಣ ಆಪರೇಷನ್. ಮಿಸ್ಟರ್ ಉದಯ್, ನೀವು ಆಕೆಗೆ ಧೈರ್ಯ ಹೇಳಬೇಕು. ನಾನು ನನ್ನ ಈ 32 ವರ್ಷಗಳ ಜೀವನದಲ್ಲಿ ಒಂದೂ ಸಿಗರೇಟ್ ಸೇದಿರಲಿಲ್ಲ, ಒಂದು ಗ್ಲಾಸ್ ಬಿಯರ್ ಸಹಿತ ಮುಟ್ಟಿದಕ್ಕೆಲ್ಲ, ಆದ್ರೂ ನನಗ್ಯಾಕೆ ಈ ರೋಗ ಬಂತು ಇದೇ ನನಗ ಅರ್ಥ ಆಗಿರಲಿಲ್ಲ. ಉದಯನ ಹೆಗಲ ಮೇಲೆ ತಲೆ ಇಟ್ಟು ನಾನು ಬಿಕ್ಕಳಿಸಿದೆ. ನನಗ ಸಾವು ಅಂದ್ರ ಬಹಳ ಹಿರಿಕಿ ಬರ್ತದೆ, ನಾನು ಉಳಿಸ್ಕೋ ಅಂತ ಆರ್ತಳಾಗಿ ಹೇಳಿದ್ದೆ. ಉದಯ ಹಾಗೂ ನನ್ನ ರಿಲೇಶನ್ ಬಗ್ಗೆ ನಮ್ರತಾಗ ಎಲ್ಲಾ ಗೊತ್ತಿತ್ತು. ಉದಯನು ನನ್ನಂಗನ ಸಾಫ್ಟ್ವೇರ್ ಇಂಜಿನಿಯರು, ಅವನು ಕೂಡ ಒಂದು ಮಲ್ಟಿ ನ್ಯಾಷನಲ್ ಕಂಪನಿಯೊಳಗ ಪ್ರಾಜೆಕ್ಟ್ ಲೀಡ್. ನಮ್ಮಿಬ್ಬರದು ಕಾಲೇಜು ದಿನಗಳಿಂದಲೇ ಪ್ರಾರಂಭಗೊಂಡಿದ್ದ ಗೆಳೆತನ. ಒಬ್ಬರನ್ನೊಬ್ರು ಚೆನ್ನಾಗಿ ಅರಿತುಕೊಂಡ ಮೇಲೇನೆ ಇಬ್ಬರಿಗೂ ನಮ್ ನಮ್ಮ ಕಾಲ್ ಮೇಲೆ ನಿಂತುಕೊಳ್ಳುವ ಸ್ಥೈರ್ಯ ಬಂದ ಮೇಲೇನೆ ಮದುವೆ ಅಂತ ನಿರ್ಧಾರ ಮಾಡಿದ್ವಿ. ಅಮ್ಮನಿಗೋ ನನ್ನ ಮದುವೆ ಆತುರ, ಆದರೂ ಅವಳಿಗೆ ನಾನು ನಮ್ಮ ಈ ಪ್ರೇಮದ ವಿಷಯ ಬಿಟ್ಕೊಟ್ಟಿರ್ಲಿಲ್ಲ. ಹೇಳಿದ್ರೆ ಈಗಾಗಲೇ ಅವನ ಜೊತೆಗೆ ನನ್ನ ಮದುವೆಯನ್ನು ಮಾಡಿಯೇ ಬಿಟ್ಟಿರುತ್ತಿದ್ದಳೇನು. ಮದುವೆಯ ವಿಷಯದಲ್ಲಿ ನನ್ನ ನಿಲುವುಗಳು ಬೇರೆ ಇದ್ವು. ಅರಿಯದ ಹುಡುಗನನ್ನ ಫೋಟೋ ನೋಡಿ ಒಪ್ಪೋದು, ಅವನನ್ನ ಒಂದೇ ಕ್ಷಣದಲ್ಲಿ ಅವನ ಪೇ ಸ್ಲಿಪ್, ಅವನ ಬಣ್ಣ, ಎತ್ತರ ಎಲ್ಲಾನು ಒಂದೇ ನೋಟದೊಳಗ ಪರಿಶೀಲನೆ ಮಾಡುದು, ಮುಂದೆ ಮದುವೆ ಮಕ್ಕಳು ಇದೇನ ಸಂಸಾರವೇ ಎಂದೆಲ್ಲ ಅಮ್ಮನೊಂದಿಗೆ ಜಗಳ ಮಾಡ್ತಿದ್ದೆ. ತಾಯಿ ತಂದೆ ಯಾರೂ ಇಲ್ಲದ ಅನಾಥ, ಹಿಂಗಾಗಿ ನಾವಿಬ್ರು ನಮ್ಮ ಬಾಳಿನ ತೀರ್ಮಾನವನ್ನ ನಾವೇ ಮಾಡೋದ್ರೊಳಗ ಸ್ವತಂತ್ರ ಇದ್ವಿ. 2 ದಿನಗಳೊಳಗ ನನ್ನ ಆಪರೇಷನ್ ಆಯ್ತು. ನನ್ನ ಪಸದ ಹೆಚ್ಚಿನ ಭಾಗವನ್ನ ಅಕ್ಕಪಕ್ಕದಲ್ಲಿ ಬೆಳೆದಿದ್ದ ದುಗ್ಧರಸ ಗ್ರಂಥಿಗಳೊಂದಿಗೆ ಕತ್ತರಿಸಿ ಹಾಕಿದ್ರು. ತೋಳಿನ ಕೆಳಗ ಬಗಲಿನಾಗ ಆಪರೇಷನ್ ಮಾಡಿದ್ರು. ಅಮ್ಮನ ಆರೈಕೆಯೊಳಗ ನಾನು ಬೇಗನೆ ಸುಧಾರಿಸಿಕೊಂಡಿದ್ದೆ. 1 ತಿಂಗಳ ನಂತರ ನನ್ನ ಆರೋಗ್ಯವನ್ನ ಮತ್ತೊಮ್ಮೆ ಪರೀಕ್ಷಿಸಿದ ನಮ್ರತಾ ತೃಪ್ತಿ ವ್ಯಕ್ತಪಡಿಸಿದ್ಲು. ಆದರೂ ಕ್ಯಾನ್ಸರ್ ಇನ್ನು ಸಣ್ಣ ಸಣ್ಣ ಭಾಗಗಳಲ್ಲಿ ತನ್ನ ಮೂಲವನ್ನು ಉಳಿಸಿದ್ದುದು ಲ್ಯಾಬೊರೇಟರಿ ಟೆಸ್ಟ್ಗಳಿಂದ ಕನ್ಫರ್ಮ್ ಆಗಿತ್ತು. ಮೊದಲ ಸ್ಟೇಜ್ನಿಂದ ಈಗ ಅದು ಎರಡನೆಯ ಸ್ಟೇಜ್ಗೆ ಬೆಳಿಲಿಕ್ಕತ್ತಿತ್ತು. ಅಂದ್ರ ನನ್ನ ಜೀವನದ ಕೊನೆಯ ಕ್ಷಣಗಳ ಆರಂಭ ಆಯ್ತೇ ಅಂತ ನನಗ ಸಂಶಯ ಬಂತು. ಬದುಕಿನ ಬಗ್ಗೆ ನಾನು ಕಟ್ಟಿಕೊಂಡ ಆಶಾ ಗೋಪುರ ಕಳಚತೊಡಗಿತ್ತು. ಅಮ್ಮನ ಮಡಿಲಿನಲ್ಲಿ ತಲೆ ಇಟ್ಟು ಮನದಣಿಯೇ ಆತ್ತೆ. ಅದೇ ಸಮಯದಲ್ಲಿ ಉದಯನ ಬಗ್ಗೆ ಅಮ್ಮಗ ತಿಳಿದಿತ್ತು. ಹೆಂಗ ಅಂತಂದ್ರ ಅವ ಆಫೀಸ್ಗೆ ತಿಂಗಳಗಟ್ಟಲೆ ರಜಾ ಹಾಕಿ ನನ್ನ ಜೊಡಿಗಿದ್ದು ನನ್ನ ಸೇವಾ ಮಾಡ್ದ. ಹೊತ್ತು ಹೊತ್ತಿಗೆ ಔಷಧ ಗುಳಿಗೆ ಕೊಡೋದು, ನಾವೊಮ್ಮೊಮ್ಮೆ ಸಂಕಟ ಪಟ್ಟಾಗ ಕೂಡಲೇ ಡಾಕ್ಟರ್ಗೆ ಫೋನ್ ಮಾಡುದು, ಹಿಂಗ ನನ್ನ ಬಗ್ಗೆ ಅವ ತೆಗೆದುಕೊಳ್ಳುವ ಕಾಳಜಿ ನೋಡಕ್ಕೆ ಸಂಶಯ ಬಂದಿತ್ತು. ದೇವು, ನಿನ್ನ ಆಯ್ಕೆಯ ಬಗ್ಗೆ ನನಗ ಪೂರ್ಣ ತೃಪ್ತಿಯ ಖರೆ, ಆದ್ರೆ ನನ್ನ ಕಂದ ಅದನ್ನ ಅನುಭವಿಸೋ ಆಯುಷ್ಯ ಆ ದೇವ್ರು ನಿನಗ ಹಾಕ್ಬೇಕು. ಬೇಕಂದ್ರ ನನ್ನ ಆಯುಷ್ಯನು ನಿನಗನ ಹಾಕ್ಲಿ, ಇದಕ್ಕಿಂತ ನಾ ಹೆಚ್ಚಿಗೆ ಇನ್ನೇನ್ ಹೇಳಿ ಅಂತ ಕಣ್ಣೀರಿಸಿದ್ಲು. 3-4 ಆಂಕಾಲಜಿಸ್ಟ್ ಗಳು ಸೇರಿ ನನ್ನ ಕೇಸು ಅಭ್ಯಾಸ ಮಾಡಿದ್ರು. 6 ವಾರಗಳ ನಂತರ ಪ್ರತಿದಿನದ ರೇಡಿಯೇಷನ್, ವಾರಕ್ಕೊಮ್ಮೆ ಕೆಮೋಥೆರಪಿ ಪ್ರಾರಂಭವಾಯಿತು. ನನ್ನ ವಯಸ್ಸು ಸಾಣದಿತ್ತು, ಹಿಂಗಾಗಿ ಅದೆಲ್ಲಾನು ಸಹಿಸಿಕೊಳ್ಳುವಂತ ಶಕ್ತಿನೂ ನನಗಿತ್ತು. ಈ ಚಿಕಿತ್ಸೆಯ ನಂತರ ನನ್ನ ಆರೋಗ್ಯದೊಳಗ ಸುಧಾರಣೆ ಕಂಡು ಬಂತು. ಕೆಲಸಕ್ಕೂ ಹೊಂಟೆ, ಆದ್ರ ತಲೆಗಳೆಲ್ಲ ಉದುರು ಹೋಗಿತ್ತು, ಚರ್ಮ ತನ್ನ ಹೊಳಪನ್ನ ಕಳೆದುಕೊಂಡಿತ್ತು. ಇಂಥ ದಿನಗಳೊಳಗೆ ಒಂದು ದಿನ ಉದಯ ನನ್ನ ಎದುರಿಗೆ ತನ್ನ ಮನದ ಬಯಕೆಯನ್ನಿರಿಸಿದ. ದೇವ್ಯಾನಿ, ನಾವಿಬ್ರು ಮದ್ವೆ ಮಾಡ್ಕೊಳ್ಳೋಣೇನು, ಅದು ಆಘಾತ ಆಗಿತ್ತು. ಹೌದು, ನಾನು ನನ್ನ ರೋಗದ ತೀವ್ರತೆಯೊಳಗೆ ಈ ಉದಯನ ಜೀವನದ ಬಗ್ಗೆ ಯೋಚಿಸಲೇ ಇಲ್ಲ ಅಂತ. ಉದಯ, ನನ್ನ ಪರಿಸ್ಥಿತಿ ನೀನೇ ನೋಡ್ಲಿಕ್ಕತ್ತಿ. ನಿನಗ ಕೊಡ್ಲಿಕ್ಕೆ ನನ್ನ ಹತ್ರ ಏನು ಉಳಿದಿಲ್ಲ. ರೂಪಾನೂ ಇಲ್ಲ, ಆರೋಗ್ಯನೂ ಇಲ್ಲ. ನನ್ನಿಂದ ನಿನಗ ಯಾವ ಸುಖಾನು ಸಿಗಂಗಿಲ್ಲ. ನಾನು ಅತ್ಯಂತ ದುಃಖಿತಳಾಗಿದ್ದೆ. ದೇವು, ನಾನು ನಿನ್ನ ಪ್ರೀತಿಸ್ತೇನೆ. ದೇಹದ ಸುಖಾನ ಬ್ಯಾರೆ, ಪ್ರೀತಿಯ ಸುಖಾನ ಬ್ಯಾರೆ. ಪ್ರೇಮ ಕಾಮ ಎರಡೂ ಒಂದೇ ಅಲ್ಲ. ಕಾಮದಾಗ ಸ್ವಾರ್ಥ ಇರ್ತದ, ಆದ್ರ ಪ್ರೀತಿಯೊಳಗ ಸಮರ್ಪಣೆ ಇರ್ತದ, ತ್ಯಾಗ ಇರ್ತದ. ನನ್ನ ಆಯ್ಕೆಯ ಬಗ್ಗೆ ನನಗ ಅವತ್ತ ಹೆಮ್ಮನಿಸ್ತು. ನಾನು ಅವನ್ನ ಹಿಂಗೆ ಪ್ರೀತಿ ಮಾಡಿದ್ನಲ್ಲ, ಹಿಂಗ ಅನನ್ಯವಾಗಿ ಪ್ರೀತಿಸಿದ ಆತನ ಜೀವನವನ್ನ ಸ್ವತಃ ನಾನೇ ನನ್ನ ಕೈಯಾರೆ ಹಾಳು ಮಾಡಬೇಕೇನು? ಅವನ ಪರಿಶುದ್ಧ ಪ್ರೀತಿಗೆ ಪ್ರತಿಯಾಗಿ ನನ್ನ ಹತ್ತಿರ ಅವನ ಜೋಡೆ ಸುಖ ದುಃಖ ಹಂಚಿಕೊಳ್ಳಲಿಕ್ಕೆ ಆಯುಷ್ಯವನ್ನು ಸಹಿತ ನಾನು ಪಡೆದು ಬಂದಿಲ್ಲ. ಅಮ್ಮನಿಗೆ ಈ ವಿಷಯ ತಿಳಿಸಿದೆ. ಅಕ್ಕೆ, ದೇವು ಆ ಹುಡುಗನ ಜೀವನ ನಿನ್ನಿಂದ ಹಾಳಾಗಬಾರದು ಅಂತ ಹೇಳಿ ಒಳಗ ಹೋಗ್ಬಿಟ್ಲು. ಬಾಗಿಲಿನ ಹಿಂದೆ ನಿಂತುಕೊಂಡು ಕಣ್ಣೀರು ಒರೆಸಿಕೊಂಡದ್ದನ್ನ ನಾನು ನೋಡಿದೆ. ಆದ್ರೆ ಉದಯ ಯಾರದೇ ಮಾತನ್ನು ಕೇಳುವ ಸ್ಥಿತಿಯೊಳಗಿರ್ಲಿಲ್ಲ. ನನ್ನ ಪ್ರೀತಿಯ ಬಲದಿಂದ ಆ ಸಾವಿತ್ರಿ ನಾನು ನಿನ್ನನ್ನು ಬದುಕಿಸ್ಕೊಳ್ತೇನೆ ಅಂತ ಹೇಳ್ದ. ಕೊನೆಗೂ ಅವನ ಹಠಾನೆ ಗೆತ್ತು. ನಮ್ಮಿಬ್ಬರ ಮದುವೆ ಒಂದು ಸರಳ ಸಮಾರಂಭದಂಗ ನಡೆದು ಹೋತು. ಅಮ್ಮ ನಮ್ಮಿಬ್ಬರನ್ನ ತುಂಬು ಹೃದಯದಿಂದ ಆಶೀರ್ವಾದ ಮಾಡಿದ್ಲು. ಸ್ಕ್ಯಾನಿಂಗಿನಲ್ಲಿಯ ಈ ಬಾರಿ ಕ್ಯಾನ್ಸರ್ ಸೆಲ್ ಮತ್ತಷ್ಟು ಬೆಳೆದಿದ್ದು ಕಂಡು ಬಂತು. ಪುಪ್ಪುಸಕ್ಕೂ ವಿಸ್ತಾರ ಆಗಿದ್ವು. ಆದ್ರೆ ಅವು ಆಪರೇಷನ್ ಮಾಡುವಷ್ಟು ದೊಡ್ಡವಿರ್ಲಿಲ್ಲ. 3 ತಿಂಗಳಿಗೊಮ್ಮೆ ಅವುಗಳ ತಾಸಣೆ, ಕೆಮೋಥೆರಪಿ, ಚಿಕಿತ್ಸೆ ಹಿಂಗ ಎಲ್ಲಾನು ನಡೆದೇ ಇತ್ತು. ಕ್ಲಿಯರ್ ಆಗಿ ಡಯಾಗ್ನೋಸ್ ಆಗುವ ತನಕ ಇದು ನಡೆಯಲೇಬೇಕಾಗಿತ್ತು. ಇಂಥ ಕ್ರೂರ ರೋಗದೊಂದಿಗೆ ಆ ದೇವರು ನನಗ ಒಂದು ಉದಯ ಜೀವನ ಸಂಗಾತಿಯನ್ನು ಕೊಟ್ಟಿದ್ದ. ಈ ಪ್ರಪಂಚದಲ್ಲಿ ಎಷ್ಟು ಜನ ದಂಪತಿಗಳು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಜೀವಿಸ್ಯಾರ? ಕೆಲವರಿಗೆ ತಮ್ಮದು ಅನುರೂಪ ದಾಂಪತ್ಯ ಅನ್ನೋ ಭ್ರಮೆ ಸಹಿತ ಇರ್ತದೆ. ಅವರಲ್ಲಿ ಎಂದೂ ಭಿನ್ನಾಭಿಪ್ರಾಯನೇ ಬಂದಿಲ್ಲೇನು? ಅವರ ಮನಸ್ಸಿನೊಳಗೆ ಒಮ್ಮೆಯೂ ಆತ ಅಥವಾ ಅವಳನ್ನ ಮದುವೆ ಆದದು ಜೀವನದಲ್ಲಿ ಮಾಡಿದ ಮಹಾ ತಪ್ಪು ಅಂತ ಅನಿಸಿರ್ಲಿಕ್ಕಿಲ್ಲೇನು? ಇಲ್ಲ ಎಂದೇ ಅವರು ಒಮ್ಮೆ ಹೇಳಿದ್ರೆ ಅದು ಆತ್ಮ ವಂಚನೆ. ಇಂಥ ಎಷ್ಟೋ ತಪ್ಪುಗಳನ್ನ ಮಾಡುತ್ತಾ ಅವುಗಳನ್ನು ಮುಚ್ಚಿಟ್ಟುಕೊಂಡು ಜೊತೆಯಾಗೇ ಬದುಕ್ತಾರ. ಬದುಕು ಅಸಹನೀಯವಾದಾಗಲೂ ಬದುಕ್ತಾರ. ಅಂಥದ್ರೊಳಗ ಉದಯನಂಥ ಜೀವನ ಸಂಗಾತಿಯನ್ನ ಪಡೆದದ್ದು ನನ್ನ ಸುದೈವ ಅಂತ ತಿಳಿದೆ. ಮೊದಲ ಬಾರಿಗೆ ಈ ಕ್ಯಾನ್ಸರ್ನ ಕಬಂದ ಹಿಡಿತದಿಂದ ತಪ್ಪಿಸಿಕೊಳ್ತೇನಿ ಅನ್ನುವಂಥ ಆತ್ಮವಿಶ್ವಾಸ ನನಗ ಹುಟ್ಟಿತ್ತು.
1: ಪ್ರೇಮ ಸಾಫಲ್ಯ ಇದುವರೆಗೂ ಮಾಲತಿ ಮುದಕವಿ ಅವರು ಬರೆದು ಪ್ರಸ್ತುತಪಡಿಸಿದ ಕಥೆ ಕೇಳಿದಿರಿ. ಈಗ ಪಾರ್ಟುಗಳ ಪರದಾಟ. ಮಧುರಾ ಕರ್ಣಂ ಅವರಿಂದ ಪ್ರಬಂಧ ವಾಚನ.
2: ಪಾರ್ಟುಗಳು ಎಂದಾಕ್ಷಣ ಯಾವುದೋ ಗ್ಯಾರೇಜಿನಲ್ಲಿ ಬಿದ್ದಿರುವ ಬಿಡಿ ಭಾಗಗಳ ಬಗ್ಗೆ ಹೇಳ್ತಿದ್ದಾಳೆ ಅನ್ಕೋತೀರಿ. ಅದಲ್ವಪ್ಪ, ನಾನು ಹೇಳುತ್ತಿರುವುದು ಗಾಡಿಯಲ್ಲ, ನಮ್ಮ ಬಾಡಿಯಲ್ಲಿರುವ ಪಾರ್ಟ್ಗಳ ಬಗ್ಗೆ. ದೇವರು ನಮ್ಮ ಈ ಪೂರ್ತಿ ದೇಹವನ್ನು ಒಂದೇ ಪೀಸಿನಲ್ಲಿ ಕರುಣಿಸಿದ್ದಾನೆ. ಬ್ರಹ್ಮ ಸೃಷ್ಟಿಸುವಾಗಲೇ ಪ್ರತಿಯೊಬ್ಬರನ್ನು ಏಕಶಿಲ ವಿಗ್ರಹವಾಗಿಯೇ ಕೆತ್ತುತ್ತಾನೆ, ಜೀವನಿಡುತ್ತಾನೆ. ಎಲ್ಲಿ ತಾಗಿದರೂ ನೋವಾಗುತ್ತದೆ, ಯಾವುದನ್ನೂ ಬಿಚ್ಚಿಡುವಂತಿಲ್ಲ, ಇಟ್ಟು ಮರೆಯುವಂತಿಲ್ಲ, ಮರೆತು ಕಳೆಯುವಂತಿಲ್ಲ. ಇದು ಜೀವಿಗಳಿಗೆ ಅವನು ಮಾಡಿರುವ ದೊಡ್ಡ ಉಪಕಾರ. ಅಕಸ್ಮಾತ್ ಬೂಟು, ಸಾಕ್ಸು, ಟೈ, ಪ್ಯಾಂಟು, ಸೀರೆಯ ತರ ರಾತ್ರಿ ತಲೆ, ಎದೆ, ಬೆನ್ನು, ಕೈ, ಕಾಲು ಎಲ್ಲ ಡಿಸ್ಮ್ಯಾಂಟಲ್ ಮಾಡಿಟ್ಟು ಬೆಳಿಗ್ಗೆ ಎಲ್ಲ ಪೀಸುಗಳನ್ನು ಸಿಹಿಯಾಗಿ ಜೋಡಿಸಿಕೊಂಡು ನಾವು ರೂಪ ತಾಳುವಂತಿದ್ದರೆ, ಮಷೀನಿನಂತೆ ಬಿಚ್ಚಿಟ್ಟಿದ್ದನ್ನೆಲ್ಲ ಸರಿಯಾಗಿ ಜೋಡಿಸಿಕೊಂಡು ದಿನ ದಿನವೂ ಮೈದಳೆಯುವಂತಿದ್ದರೆ ಆ ಕಥೆ ಬೇರೆ ಆಗಿರುತ್ತಿತ್ತು. ಬಹುಶಃ ಕವಿಗಳು ನಿತ್ಯ ಹೊಸ ಜನ್ಮ ಎಂದು ಬರೆಯುತ್ತಿದ್ದರು. ಎಲ್ಲ ಪಾಠಗಳ ತಂಟೆಗೆ ಹೋಗಲ್ಲಪ್ಪ ನಾನು. ಹೃದಯ, ಮೆದುಳು, ಕರುಳು ಹಾಕಿಕೊಳ್ಳುವಾಗ ಹೆಚ್ಚು ಕಮ್ಮಿಯಾಗಿ ಏನಾದ್ರೂ ಆಗ್ಬಿಟ್ರೆ ಪ್ರಾಣಕ್ಕೆ ಸಂಚಕಾರ. ಬೇಡ ಬಿಡಿ, ಬರೀ ಕೈ ಕಾಲುಗಳನ್ನು ಮಾತ್ರ ಈ ಸ್ಕ್ರೂಗಳೊಂದಿಗೆ ಬಿಚ್ಚಿಡುವಂತಿದ್ದರೆ ಒಂದು ಬಾರಿ ಊಹಿಸಿ. ಹೌದು, ಈ ಕೈ ಕಾಲುಗಳು ನಟ್ಟು, ಬೋಲ್ಟು, ಸ್ಕ್ರೂ ಮತ್ತಿತರ ಸಲಕರಣೆಗಳ ಸಹಾಯದಿಂದ ಬಿಚ್ಚಿಟ್ಟು ಮತ್ತೆ ಜೋಡಿಸುವಂತಿದ್ದರೆ ಈ ಭೂಮಿಯ ಮೇಲೆ ಹೊಸ ಅಧ್ಯಾಯವಿರುತ್ತಿತ್ತು. ಅನುಕೂಲಗಳ ಜೊತೆಗೆ ವಿಭಿನ್ನವಾದ ತೊಂದರೆಗಳು ಬರಬಹುದಿತ್ತು. ಮಕ್ಕಳಿಂದ ಆರಂಭವಾದರೆ, ಅಮ್ಮ ನಿನ್ನೆ ಆಡ್ತಾ ಫ್ರೆಂಡ್ ಮನೇಲಿ ಕೈ ಬಿಚ್ಚಿಟ್ಟು ಮರ್ತ್ ಬಿಟ್ಟಿದೀನಿ, ತರಲು ಟೈಮ್ ಇಲ್ಲ, ಶಾಲೆಗೆ ಲೇಟ್ ಆಗ್ತಾ ಇದೆ, ಇವತ್ತೊಂದಿನ ನಿನ್ ಕೈ ಅಮ್ಮ ಎಂದು ತನ್ನ ಅಳತೆಗೆ ಮೀರಿದ ದಪ್ಪನಾದ ಕೈ ಹಾಕಿಕೊಂಡು ಶಾಲೆಗೆ ಹೋಗುತ್ತಿದ್ದವೋ ಏನೋ. ಶಾಲೆಯಲ್ಲಿ ಡಿಸಿಪ್ಲಿನ್ ಕಮಿಟಿಯವರು ಹೀಗೆಲ್ಲ ಬರುವಂತಿಲ್ಲ ಎಂದು ತಗಾದೆ ತೆಗೆಯುತ್ತಿರಬಹುದು. ಮನೆಯಲ್ಲಿ ಒಬ್ಬರು ಮೂವರು ಮಕ್ಕಳಿದ್ರೆ ಗೃಹಿಣಿ, ಓಯ್ ಮಕ್ಕಳ ಎರಡೂ ಕೈ ಹೊತ್ಕೊಂಡು ಹೋದ್ರೆ ಏನ್ ಮಾಡ್ಲಿ ನಾನು, ಒಂದಂತೂ ಬೇಕೇ ಬೇಕು ಎಂದು ಗದರಬಹುದಿತ್ತು. ಗಂಡ ಹೆಂಡತಿಗೆ, ಇವತ್ತು ಆಫೀಸ್ನಲ್ಲಿ ಅಡಿಗೆ ಸ್ಪರ್ಧೆ ಇದೆ ಕಣೆ, ನಿನಗೆ ಕೊಟ್ಟಿರ್ತೀಯಾ ಎಂದು ಕೇಳಿ ತೆಗೆದುಕೊಂಡು ಹೋಗುತ್ತಿದ್ದ. ಉದ್ಯೋಗಸ್ಥ ಮಹಿಳೆಯರು ಕೂಡ, ಡಿಯರ್ ಇಂದು ಡಾಟಾಬೇಸ್ ಮೇಲೆ ಕೆಲಸ ಮಾಡ್ಬೇಕಿದೆ, ನಾಳೆ ಪ್ರಾಜೆಕ್ಟ್ ಡೆಲಿವರಿ ಕೊಡ್ಬೇಕು, ನಿಮ್ ಕೈ ಕೊಟ್ಟಿರ್ತೀರಾ, ನೀವು ಸಾಧ್ಯ ಆದರೆ ರಜಾಕಿ ಎಂದು ತಮ್ಮದನ್ನು ಕಳಚಿ ಸ್ಕ್ರೂ ತಿರುವಿ ಹಾಕೊಂಡು ಹೋಗುತ್ತಿದ್ರು. ಶಾ ಶಾಲೆ ಆಫೀಸ್ಗಳಲ್ಲಿತ್ತೋ ಕೈಗಳ ನಡುವಿನ ವ್ಯತ್ಯಾಸವನ್ನು ಕಂಡು ಏನಪ್ಪ ಇವತ್ ಯಾರ್ದು ತಗಲಿಸ್ಕೊಂಡು ಬಂದಿದೀಯಾ ಎನ್ನುವುದು ಮಾಮೂಲಾಗಿರುತ್ತಿತ್ತು. ಯಾವುದೇ ವಿಷಯದಲ್ಲೂ ನುರಿತ ಕೈಗಳಿಗೆ ಎಲ್ಲಿಲ್ಲದ ಡಿಮ್ಯಾಂಡ್ ಇರುತ್ತಿತ್ತು. ಬಾಡಿಗೆ ಸೈಕಲ್ಲುಗಳ ಶಾಪ್ ಇದ್ದಂತೆ ಬಾಡಿಗೆ ಕೈಕಾಲುಗಳ ಶಾಪ್ ಇರಬಹುದಿತ್ತು. ಅವುಗಳಲ್ಲೇ ಕಂಪ್ಯೂಟರ್ನಲ್ಲಿ ಎಕ್ಸ್ಪರ್ಟ್ ಕೈಗಳು, ಅಡಿಗೆ, ಚಿತ್ರಕಲೆ, ಕಸೂತಿ, ಬಾಕ್ಸಿಂಗ್, ಬ್ಯಾಂಕಿಂಗ್ ಹೀಗೆ ಬೇರೆ ಬೇರೆ ಸೆಕ್ಷನ್ಗಳಿರುತ್ತಿದ್ದವು. ಗ್ರಾಹಕರು ಸೀದಾ ಬಂದವರೇ ತಮಗೆ ಹೊಂದುವ ಆಕಾರ, ಗಾತ್ರ, ಬಣ್ಣ, ಅನುಭವವಿರುವ ಕೈಗಳನ್ನು ಆರಿಸಿ ಬಾಡಿಗೆಗೆ ತೆಗೆದುಕೊಳ್ಳಬಹುದಿತ್ತು. ನೆಟ್ನಲ್ಲೂ ಅವುಗಳ ವಿವರ ಲಭ್ಯವಿದ್ದು ಆನ್ಲೈನ್ ಬುಕ್ ಕೂಡ ಮಾಡಬಹುದಾಗಿತ್ತು. ಪ್ಯಾಕೆಟ್ಗಳ ಮೇಲೆ ತಯಾರಿಕೆಯ ದಿನಾಂಕ ಬರೆದಂತೆ ಇಲ್ಲಿ ಅನುಭವದ ವಿವರ ದೊರಕುತ್ತಿತ್ತು. ನಾಳೆ ಚಿತ್ರಕಲಾ ಸ್ಪರ್ಧೆ ಇದೆ, ಕಾಂಪಿಟೇಟಿವ್ ಹ್ಯಾಂಡ್ಸ್ ಬೇಕಿತ್ತು ಎಂದು ಗ್ರಾಹಕರು ಬರುತ್ತಿದ್ದರು. ಇದರಂತೆ ಕಸೂತಿ, ರಂಗೋಲಿ, ಟೆನಿಸ್, ಬ್ಯಾಡ್ಮಿಂಟನ್ ಹೀಗೆ ಎಲ್ಲದರಲ್ಲಿಯೂ ನುರಿತ ಕೈಗಳು ದೊರಕುತ್ತಿದ್ದವೋ ಏನು. ಸೌಂದರ್ಯ ತಜ್ಞ ಕೈಗಳಂತೂ ದುರ್ಲಭವಾಗುತ್ತಿದ್ದವು. ಬ್ಯೂಟಿ ಪಾರ್ಲರ್ಗಳಿಗಿಂತ ಜನ ಎಕ್ಸ್ಪರ್ಟ್ ಹ್ಯಾಂಡ್ಸ್ ಗಳನ್ನೇ ಉಪಯೋಗಿಸುತ್ತಿದ್ದರು. ಕೋಚಿಂಗ್ ಕ್ಲಾಸ್ನವರು ಕೋಚಿಂಗ್ ಕೊಟ್ಟು ಮುಗಿಸಿ ಕೊನೆಗೆ ಕಷ್ಟವೆನ್ನುವ ವಿದ್ಯಾರ್ಥಿಗಳಿಗೆ ಅದಕ್ಕೆ ತಕ್ಕನಾದ ಕೈಗಳನ್ನು ಅವಶ್ಯಕತೆ ಇದ್ದಲ್ಲಿ ಕೊಡಬಹುದಿತ್ತು. ಬರೀ ಗರ ಮಾತ್ರವಲ್ಲ, ಹಳ್ಳಿಗಳಲ್ಲೂ ನಾಳೆ ಹೊಲನ ನಾಟಿ ಮಾಡ್ಬೇಕು, ನಾಲ್ಕು ಕೈ ನೋಡಿಟ್ಕೋಬೇಕು ಎನ್ನುವ ಮಾತು ಕೇಳಿಬರುತ್ತಿತ್ತು. ಅತ್ಯುತ್ತಮ ಕ್ರೀಡಾಪಟು, ಕಲಾವಿದ, ಕೆಲಸಗಾರರಿಗೆ ಒಮ್ಮೆಯೂ ಬಾಡಿಗೆ ಕೈ ಅಥವಾ ರಿಪ್ಲೇಸ್ಮೆಂಟ್ಗಳ ಸಹಾಯ ತೆಗೆದುಕೊಳ್ಳದವರು ಎನ್ನುವ ಅಭಿದಾನ ಪ್ರಾಪ್ತವಾಗುತ್ತಿತ್ತು. ಒಂದು ಮನೆಯಲ್ಲಿ ಹಾಲ್ ಚಿರೋಟಿ ಕೇಳಿದಾರ್ ಕಣೋ, ನಿಮ್ಮಿಬ್ಬರು ಕೈ ಕೊಡು, ನಾಳೆನೆ ವಾಪಸ್ ಕೊಟ್ಬಿಡ್ತೀನಿ ಎನ್ನುವ ಅಯ್ಯವರು ಇರುತ್ತಿದ್ದರು. ಮಾಲ್, ಹಾಸ್ಪಿಟಲ್, ತಾರಾ ಹೋಟೆಲ್ಗಳಲ್ಲಿ ಕೈಕಾಲುಗಳ ಬದಲಾವಣೆಗೆಂದೇ ಪ್ರತ್ಯೇಕವಾದ ಕೋಣೆಗಳಿರುತ್ತಿದ್ದವು. ಬಟ್ಟೆ ಬದಲಾಯಿಸದಂತೆ ಕೈಕಾಲುಗಳನ್ನು ಆರಾಮಾಗಿ ಬದಲಾಯಿಸಬಹುದಿತ್ತು. ವೃದ್ಧರದು ಇನ್ನೊಂದು ರೀತಿಯ ಅಳಲು, ಕೈಯಿಂದ ಕೆಲಸನೇ ಆಗಲ್ಲ, ನಡುಗುತ್ವೆ, ಕೈ ಕಾಲು ನೋವು ತಡೆಯಕ್ಕಾಗಲ್ಲ, ಬಾಡಿಗೆ ತಂದ್ಕೊಡು ಇಲ್ಲಾಂದ್ರೆ ಹೊಸದೆ ಮಾಡಿಸು ಎಂದು ಮಕ್ಕಳಿಗೆ ದೂರು ಹೇಳಿ ಬೇರೆಯದನ್ನು ಜೋಡಿಸಿಕೊಂಡು ತಮ್ಮ ಕೆಲಸ ಸಾಗಿಸಿಕೊಳ್ಳುತ್ತಿದ್ದರು. ವೈದ್ಯರಿಗೆ ಅರ್ಧ ರೋಗಿಗಳು ಕಡಿಮೆಯಾಗುತ್ತಿದ್ದರು, ಅವರ ಮಕ್ಕಳಿಗೆ ಅರ್ಧ ಟೆನ್ಷನ್ ಕಡಿಮೆಯಾಗುತ್ತಿತ್ತು. ಕೈ ಕಾಲುಗಳಿಗೆ ಏನೇ ತೊಂದಾಗಿದ್ದರೂ ಅಡ್ಮಿಟ್ ಆಗುವ ಅವಶ್ಯಕತೆ ಇರಲಿಲ್ಲ, ಡಾಕ್ಟರ್ ಬಳಿ ತೋರಿಸಿ ಬಿಚ್ಚಿಟ್ಟು ಬಂದರಾಯಿತು. ಅವುಗಳನ್ನು ಗುಣಪಡಿಸಿ ಸರಪಡಿಸಿ ಫೋನ್ ಮಾಡಿದ ಮೇಲೆ ಮತ್ತೆ ತೆಗೆದುಕೊಂಡು ಬಂದು ಸೇರಿಸಿದರಾಗುತ್ತಿತ್ತು. ಹೆಸರು, ನಂಬರು, ವಿಳಾಸ ಬರೆದುಕೊಂಡ ಕೈ ಕಾಲುಗಳು ಆಸ್ಪತ್ರೆಯಲ್ಲಿ ಸಾಲಾಗಿ ನಿಂತಿರುತ್ತಿದ್ದವು. ನಿಮ್ ಕೈ ತಾನೆ, ಇನ್ನೂ ಗಾಯ ಮಾಯಬೇಕು, ಇನ್ನೆರಡು ದಿನ ಬಿಟ್ಟು ಬನ್ನಿ, ಆವಾಗ ಆಗಬಹುದು ಎನ್ನುವ ಮಾತು ಸಲೀಯಾಗಿ ಕೇಳಿಬರುತ್ತಿತ್ತು. ಟೈಲರ್ನ ಅಂಗಡಿಗೆ ಅಲೆದಾಡಿದಂತೆ ಆಸ್ಪತ್ರೆಗೆ ಅಲೆದಾಡುವ ಸಂದರ್ಭವಿರುತ್ತಿತ್ತೇನು. ಬ್ಯೂಟಿ ಪಾರ್ಲರ್ಗಳಲ್ಲೂ ಇದೇ ಕತೆ. ಮ್ಯಾನಿಕ್ಯೂರ್, ಪೆಡಿಕ್ಯೂರ್ಗೆಂದು ಕೊಟ್ಟು ಹೋದರೆ ಗಂಟೆ ಬಿಟ್ಟು ಬಂದು ನೇಲ್ ಪಾಲಿಶ್ ಹಾಕಿದ ಮೃದುವಾದ ಫಳಫಳಿಸುವ ಕೈಯನ್ನು ಕಾಲನ್ನು ಹಾಕಿಕೊಳ್ಳಬಹುದಿತ್ತು. ಬಳೆಗಾಗಿ ಅಳತೆಯ ಬಳೆ ಕೊಟ್ಟು ಕಳಿಸುವ ಬದಲು ಕೈಯನ್ನೇ ಕೊಟ್ಟು ಕಳಿಸಿದರೆ ಕೆಲಸ ತಪ್ಪಿಸಿಕೊಳ್ಳಲು ಸಹಾಯವಾಗುತ್ತಿತ್ತು. ಮದುವೆ ಮುಂತಾದ ಸಮಾರಂಭಗಳಲ್ಲಿ ಮೆಹಂದಿಗೋಸ್ಕರ ರಾತ್ರಿಯೆಲ್ಲ ಕಾಯುತ್ತಾ ಗಂಟೆಗಟ್ಟಲೆ ಕುಳಿತುಕೊಳ್ಳುವುದು ಬೇಕಿರಲಿಲ್ಲ, ಬಿಚ್ಚಿಕೊಟ್ಟು ಆರಾಮಕ್ಕೆ ಮಲಗಿ ಬಿಡಬಹುದಾಗಿತ್ತು. ಬೆಳಿಗ್ಗೆ ಒಣಗಿದ ಮೆಹಂದಿ ಚಿತ್ತಾರದೊಂದಿಗೆ ಕೈ ಕಾಲುಗಳನ್ನ ಜೋಡಿಸಿಕೊಳ್ಳಲು ಸರಿ ಹೋಗುತ್ತಿತ್ತು. ಕಳ್ಳರಿಗೂ ಮತ್ತೊಂದು ರೀತಿಯ ಅನುಕೂಲವಾಗುತ್ತಿತ್ತು. ಒಡವೆ ಬಿಚ್ಚಿಕೊಡದಿದ್ದರೆ ಕೈ ಬಿಚ್ಚಿ ಕೊಂಡೊಯ್ದರೆ ಸಾಕಿತ್ತು. ಎರಡು ದಿನಗಳ ನಂತರ ಇಂಥ ಬಡಾವಣೆಯಲ್ಲಿ ಇಂಥ ಆಕಾರ ಗಾತ್ರದ ಕೈ ಸಿಕ್ಕಿದೆ, ಬಡಾವಣೆಯ ಪೊಲೀಸ್ ಸ್ಟೇಷನ್ಗೆ ಬಂದು ನೋಡಿ ಎನ್ನುವ ಒಕ್ಕಣೆಯುಳ್ಳ ಸುದ್ದಿಗಳು ಪತ್ರಿಕೆಗಳಲ್ಲಿ, ಮೊಬೈಲಿನ ಮೆಸೇಜುಗಳಲ್ಲಿ ಧಾರಾಳವಾಗಿ ಲಭ್ಯವಾಗುತ್ತಿದ್ದವು. ಕಳ್ಳಕಾಕರಿಗೂ ಕೋರ್ಟು ಜೈಲು ಶಿಕ್ಷೆಗಿಂತ ಕೈಕಾಲುಗಳ ನಟ್ ಬೋಲ್ಟ್ ಸ್ಕ್ರೂಗಳನ್ನು ಬೇರಾವ ಕೈಯೂ ಕೂರದಂತೆ ಕಡಿಸಿಬಿಟ್ಟರಾಯಿತು, ಅವನ ಕಳ್ಳತನವೇ ಬಂದ್. ಖ್ಯಾತ ಕಲಾವರು, ಸಾಹಿತಿಗಳು, ಕುಶಲಕರ್ಮಿಗಳ ಕೈಗಳಿಗೆ ಅಪಾರ ಬೇಡಿಕೆ ಇರುತ್ತಿತ್ತು. ಕಳ್ಳತನವಾಗದಂತೆ ಅವರು ತಮ್ಮ ಕೈಗಳನ್ನು ಜಾಗ್ರತೆಯಾಗಿ ಕಾಯ್ದುಕೊಳ್ಳುತ್ತಿದ್ದರು, ತಮ್ಮ ಕೈ ಕಾಲುಗಳಿಗೆ ವಿಮೆ ಇಳಿಸುತ್ತಿದ್ದರು. ವಿಮೆ ಇಳಿಸಲು ಇನ್ನೂ 4 ಅವಯವ ಹೆಚ್ಚಿಗೆ ದೊರಕಿ ವಿಮಾ ಏಜೆಂಟರಿಗೂ ಕಂಪನಿಗಳಿಗೂ ಲಾಭವಾಗುತ್ತಿತ್ತು, ಸಾಧು ಸಂತರಿಗೆ ಹೆಚ್ಚಿನ ಅನುಕೂಲವಾಗುತ್ತಿತ್ತು. ಆಶೀರ್ವಾದ ಪೂರ್ವಕವಾಗಿ ಶ್ರೀಯುತರು ತಮ್ಮ ಹಸ್ತವನ್ನು ಕಳಿಸಿದ್ದಾರೆ. ಒಂದೇ ಸಮಯದಲ್ಲಿ ಅನೇಕ ಸಭೆ ಸಮಾರಂಭಗಳಲ್ಲಿ ಭಾಗಿಯಾಗುತ್ತಾ ಚುನಾವಣೆಯ ಒತ್ತಡದಲ್ಲಿ ಅವರು ಸಮಯವನ್ನು ನಿಭಾಯಿಸುತ್ತಿದ್ದರು. ಇಷ್ಟೇ ಅಲ್ಲದೆ ರಿಪ್ಲೇಸ್ಮೆಂಟ್ಗಳು ಲಭ್ಯವಾಗುತ್ತಿದ್ದವು, ಕೃತಕ ಕೈಕಾಲುಗಳ ತಯಾರಿಕೆ ಹೆಚ್ಚಾಗುತ್ತಿತ್ತು. ತಮ್ಮದೇ ಗಾತ್ರ, ಬಣ್ಣ, ಅಳತೆಯ ಕೈಕಾಲುಗಳನ್ನು ಆರ್ಡರ್ ಕೊಟ್ಟು ಮಾಡಿಸಬಹುದಾದರೆ ಅಲ್ಲೂ ಚೈನಾ ಮೇಡ್, ಅಮೆರಿಕಾ ಮೇಡ್, ಮೇಡ್ ಇನ್ ಇಂಡಿಯಾಗಳ ಸ್ಪರ್ಧೆ ಜೋರಾಗಿತ್ತು. ಆದರೂ ಸಾಧಾರಣ, ಉತ್ತಮ, ಅತ್ಯುತ್ತಮ ಗುಣಮಟ್ಟದವು ದೊರಕಿ ಆಯ್ಕೆಗೆ ಲಭ್ಯವಾಗುತ್ತಿದ್ದವು. ಶ್ರೀಮಂತರು ಒಂದೆರಡು ಸ್ಪೇರ್ಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುತ್ತಿದ್ದರು, ಕೂಲಿಂಗ್ ಗ್ಲಾಸ್ಗಳಂತೆ. ದೊಡ್ಡ ದೊಡ್ಡ ಹಾಸ್ಪಿಟಲ್ನವರೆಲ್ಲ ತಾವೇ ನುರಿತ ವೈದ್ಯರಿಂದ ತಯಾರಿಸಿ ಅಳವಡಿಸುತ್ತಿದ್ದರು. ಅದಕ್ಕಾಗಿ ಬೇರೊಂದು ವಿಭಾಗವೇ ಸೃಷ್ಟಿಯಾಗಿ ಬಹು ಬೇಡಿಕೆಯಲ್ಲಿರುತ್ತಿತ್ತು. ಪರೀಕ್ಷೆಗಳಲ್ಲಂತೂ ನಿಮ್ಮ ಮೂಲ ಕೈಗಳಿಂದಲೇ ಉತ್ತರಿಯಬೇಕು ಎಂಬ ನಿಬಂಧನೆ ಇರುತ್ತಿತ್ತು. ಹಾಲ್ ಟಿಕೆಟ್ ಅನ್ನು ಪರಿಶೀಲಿಸಿದ ನಂತರ ನಿಮ್ಮ ಕೈಗಳನ್ನು ಪರಿಶೀಲಿಸಲಾಗುತ್ತಿತ್ತು. ಬೇರೆ ಕೈಗಳಿಂದ ಬರೆದರೆ ಅದನ್ನು ಅಮಾನ್ಯ ಮಾಡಿ ಡಿಬಾರ್ ಎನ್ನುವ ಸುದ್ದಿ ಪತ್ರಿಕೆಗಳಲ್ಲಿ ಪ್ರಕಟವಾಗುತ್ತಿತ್ತು. ಎಲ್ಲಾ ಸ್ಪರ್ಧೆಗಳಲ್ಲೂ ನಿಮ್ಮ ಒರಿಜಿನಲ್ ಕೈ ಕಾಲುಗಳನ್ನೇ ಉಪಯೋಗಿಸಬೇಕು ಎನ್ನುವ ಕರಾರು ಕಾಣುತ್ತಿತ್ತು. ಯಾವುದೇ ಕಲಾಕೃತಿ ಕಾವ್ಯ ಪ್ರಶಸ್ತಿ ಪಡೆದರೆ ಅಲ್ಲಿ ನನ್ನ ಕೈ ಕಳಿಸಿದ್ದೆ ಕಣಯ್ಯ ಎಂದು ಸುಖಾಸುಮ್ಮನೆ ಹೇಳಿಕೊಳ್ಳುವವರೆಗೂ ಕಡಿಮೆ ಇರುತ್ತಿರಲಿಲ್ಲ. ಅದಕ್ಕೆ ನುರಿತ ವೈದ್ಯರ ದೃಢೀಕರಣ ಪತ್ರವನ್ನು ಲಗತ್ತಿಸಿ ಎನ್ನುವ ಒಕ್ಕಣೆಯೂ ಕಾಣುತ್ತಿತ್ತು. ವೃದ್ಧರು ಮದುವೆ ಮುಂಜಿ ರಿಸೆಪ್ಷನ್ಗಳಲ್ಲಿ, ಅಬ್ಬ ಸ್ಟೇಜ್ ಹತ್ತಿ ಹೋಗಕ್ಕೆ ಆಗಲ್ಲ ಕಂಡ್ರೆ ಯಾರು ಹೋಗ್ತಿದ್ದೀರಾ, ನನ್ನ ಕೈ ತೆಗೆದುಕೊಂಡು ಹೋಗಿ ಆಶೀರ್ವಾದ ಮಾಡಿ ಬನ್ನಿ ಎಂದು ಕಳಿಸಬಹುದಿತ್ತು. ಸುಂದರವಾಗಿ ಅಲಂಕರಿಸಿಕೊಂಡ

0: ಅವಳ ಮೊಮ್ಮಗಳು ಅಜ್ಜಿ ಕೈ ಬಂತು ಎಲ್ಲರೂ ದಾರಿ ಬಿಡಿ ಎಂದು ನುಡಿಯುತ್ತಾ ಹೋಗಿ ಅಕ್ಷತೆ ಹಾಕಿಸಿ ಬರುತ್ತಿದ್ದಳು. ಹಾಗೆ ಲಂಚ ತೆಗೆದುಕೊಂಡವರು ಕೈಗಳನ್ನೇ ಬದಲಿಸಿ, ಚೇಚೆ ಇವು ನನ್ನ ಕೈಗಳಲ್ಲ, ನಾನು ಲಂಚ ಸ್ವೀಕರಿಸಿಲ್ಲ ಎನ್ನುವ ಅಪಯವು ಕಾದಿತ್ತು. ಕಾಲಿಗೂ ಇದೇ ಕಥೆಯೇ. ಬಿಚ್ಚಿಕೊಟ್ಟರೆ ರಿಪೇರಿಯಾಗಿ ಬರಬಹುದಿತ್ತೇನೋ, ಸಾಕ್ಸು ಶೂಗಳಂತೆ ಕಾಲುಗಳನ್ನು ಬದಲಾಯಿಸಬಹುದಾಗಿತ್ತು. ಅಣ್ಣ ನೀನ್ ಫುಟ್ಬಾಲ್ ಚೆನ್ನಾಗ್ ಆಡ್ತೀಯಣ್ಣ, ಇವತ್ತು ನನಗೆ ಬಾಲ್ ಮ್ಯಾಚ್ ಇದೆ, ನಿನ್ ಕಾಲ್ ಹಾಕೊಂಡು ಹೋಗಿರ್ತೀನಿ, ಬಂದ ತಕ್ಷಣ ಕೊಡ್ತೀನಿ ಎಂದು ಪೂಸಿ ಹೊಡೆಯುವ ತಮ್ಮಂದಿರೋ ಸ್ನೇಹಿತರೋ ಇರುತ್ತಿದ್ದರು. ತಂಗಿಯರು ಅಕ್ಕಂದಿರಿಗೆ ನಾಳೆ ಕಾಲೇಜ್ನಲ್ಲಿ ಕ್ಯಾಟ್ ವಾಕ್ ಇದೆ ಕಣೆ, ರ್ಯಾಂಪ್ ಮೇಲೆ ಹೆಜ್ಜೆ ಹಾಕ್ಬೇಕು, ನಿನ್ ಕಾಲು ನೀಳವಾಗಿ ತುಂಬಾ ಚೆನ್ನಾಗಿವೆ, ಕೊಟ್ಟಿರು ಪ್ಲೀಸ್ ಎಂದು ದುಂಬಾಲು ಬಿಡುತ್ತಿದ್ದರು. ನಟ ನಟಿಯರು ಸೆಲೆಬ್ರಿಟಿಗಳು ತಮ್ಮ ಕಾಲುಗಳಿಗೆ ವಿಮೆ ಇಳಿಸಿ ಅವುಗಳ ಸೌಂದರ್ಯ ಕಾಪಾಡುವಲ್ಲಿ ಹೆಚ್ಚಿನ ಆಸ್ಥೆ ವಹಿಸುತ್ತಿದ್ದರು. ಜಗತ್ತಿನ ಖ್ಯಾತ ಮಾಡೆಲ್ ನವೋಮಿ ಕ್ಯಾಂಬೆಲ್ಗಳ ಕಾಲುಗಳಂತೆ ಅವು ದಾಖಲೆಯ ಮೊತ್ತಕ್ಕೆ ವಿಮೆಯಾಗಿರುತ್ತಿದ್ದವು. ಇವೆಲ್ಲವುಗಳ ನಡುವೆ ಬಡವರಿಗೆ ಒಂದು ಆಕಿರಣವಿರುತ್ತಿತ್ತು. ಕೈ ಕಾಲುಗಳನ್ನು ಬಾಡಿಗೆಗೆ ಕೊಟ್ಟು ಅವರು ಹೊಟ್ಟೆ ಹೊರಿಯಬಹುದಿತ್ತು. ಓನರಮ್ಮ ಅದ್ಯಾವುದೋ ದೇವಸ್ಥಾನಕ್ಕೆ ನಾಡ್ಕೊಂಡು ಬರ್ತೀನಿ ಅಂತ ಅರಕೆ ಕಟ್ಕೊಂಡವಳಂತೆ, ಕಪ್ಪಗಿದ್ರು ನಿನ್ ಕೈ ಕಾ ಗಟ್ಟಿಗಿದ್ದಾವಲ್ಲ, ಒಂದಿನ ಕೊಡು ಅಂತ ಈಸ್ಕೊಂಡು ಹೋಗವಳೆ. ಅವಳ ಕೈ ಕಾಲ್ಗೆ ಏನೂ ಮಾಡಿ ಅಭ್ಯಾಸ ಇಲ್ಲ ಅನ್ಸುತ್ತೆ, ಬೆಳಕಿಂದ ಏನು ಕೆಲಸ ಮಾಡಕ್ಕಾಯ್ತಾ ಇಲ್ಲ, ಕುಂತೇ ಇವನಿ ಎಂದು ಕೆಲಸದವಳು ಇನ್ನೊಬ್ಬಳ ಮುಂದೆ ಅಲವತ್ತುಕೊಳ್ಳುವ ದೃಶ್ಯ ಕಾಣಬರುತ್ತಿತ್ತು. ಟ್ರಾಫಿಕ್ ಪೊಲೀಸರು, ದೂರ ಪ್ರಯಾಣ ಮಾಡುವ ಡ್ರೈವರ್ಗಳು, ಅವಶ್ಯಕತೆ ಇರುವವರು ಎಲ್ಲ ಎಕ್ಸ್ಟ್ರಾ ಕೈಗಳನ್ನು ಇಟ್ಟುಕೊಂಡೇ ಮನೆಯಿಂದ ಹಾಗೆ ಬೀಳುತ್ತಿದ್ದರು. ಕಾನೂನಿನ ಪರಿಧಿಯಲ್ಲೂ ತಮ್ಮದಲ್ಲದ ಕೈ ಕಾಲುಗಳಿಂದ ಮಾಡಿದ ಅಪರಾಧಗಳಿಗೆ ಬೇರೆ ಶಿಕ್ಷೆಗಳೇ ಕಾದಿರುತ್ತಿದ್ದವು. ಈ ಜೋಡಿಸಿಕೊಳ್ಳುವ ಪಾರ್ಟ್ಗಳಲ್ಲಿ ವಿಂಗಡಣೆ ಇದ್ದು ಆಕಾರ, ಗಾತ್ರ, ಸ್ತ್ರೀ ಪುರುಷ, ಸಮಾನ ವಯಸ್ಸು ಮತ್ತು ಸಮಾನ ಗಾತ್ರಗಳಿಗೆ ಹೊಂದಿಕೆಯಾಗುವಂತಿದ್ದರೆ ಮಾತ್ರ ಈ ಎಲ್ಲ ಸೌಲಭ್ಯಗಳ ಸ್ವರೂಪ ಬೇರೆಯೇ ಆಗಿರುತ್ತಿತ್ತು. ಆಗ ಅಮ್ಮ, ಏ ನನ್ನ ಕೈ ಬರಲ್ವ, ಪಕ್ಕದ ಮನೆ ದೀಪುಗೆ ಜ್ವರ ಬಂದು ಮಲಗಿದಾನೆ, ಸ್ಕೂಲಿಗೆ ಹೋಗಲ್ವಂತೆ, ಅವನ್ ಕೈ ಕೇಳಿ ಹೋಗು ಎಂದು ಕಳಿಸಬಹುದಾಗಿತ್ತು. ಸರ್ಕಾರದವರು ಕೂಡ ನಿಮ್ಮ ಕೈ ಕಾಲುಗಳು ಸದಾ ನಿಮ್ಮವೇ ಆಗಿರಲಿ ಎಂಬ ಜಾಹೀರಾತನ್ನು ನೀಡುತ್ತಿದ್ದರು. ಬೇರೆ ಶೇಡ್ನ ಬಟ್ಟೆಗಳಂತೆ ಬೇರೆ ಬಣ್ಣದ ಕೈ ಕಾಲುಗಳನ್ನು ಬಳಸುವುದು ಫ್ಯಾಷನ್ ಆಗಬಹುದಿತ್ತು. ನನ್ನ ನಿನ್ನ ಕೈಗಳ ನಡುವೆ ಎಂಬ ಕವನಗಳು, ಅನೇಕಾನೇಕ ಕಥೆಗಳು ಬರಬಹುದಿತ್ತು. ಟಿವಿ ಸೀರಿಯಲ್ಗಳಂತೂ ಕೇಳಲೇಬೇಡಿ. ಕೈ ಕಾಲುಗಳು ಬೇರೆಯಾದ ಬಗ್ಗೆ, ಅದಲು ಬದಲಾಗಿ ಮತ್ತೆ ಕೂಡಿದ ಬಗ್ಗೆ ಮೆಗಾ ಧಾರಾವಾಹಿಗಳನ್ನೇ ಮಾಡಿಬಿಡುತ್ತಿದ್ದರು. ಇಷ್ಟೆಲ್ಲಾ ಆದ ಮೇಲೆ ತನಗೆ ಕೈ ಕಾಲುಗಳನ್ನು ಜೋಡಿಸುವಂತೆ ಸೃಷ್ಟಿಸಿದ ಭಗವಂತನನ್ನು ಮನುಷ್ಯ ಬಿಡುತ್ತಿರಲಿಲ್ಲ, ದೇವರಿಗೆ ಕೈ ಕಾಲುಗಳನ್ನು ಜೋಡಿಸುವಂತೆ ಇಡುತ್ತಿದ್ದ. ಆಗ ಇಷ್ಟಾರ್ಥಗಳು ಈಡೇರಿದರೆ ಕೈ ಕಾಲುಗಳನ್ನು ಮಾಡಿಸಿಕೊಂಡು ಹರಕೆಯನ್ನು ಭಕ್ತರು ಬೇಡಿಕೊಳ್ಳುತ್ತಿದ್ದರು. ಚಿನ್ನದ, ಬೆಳ್ಳಿಯ, ಹಿತ್ತಾಳೆ, ಪಂಚಲೋಹ ಮುಂತಾದವುಗಳಲ್ಲಿ ಮಾಡಿದ ಕೈ ಕಾಲುಗಳು ದೇವಸ್ಥಾನದಲ್ಲಿ ಸಾಲಾಗಿ ಕುಳಿತಿರುತ್ತಿದ್ದವು. ಹಬ್ಬ ಹರಿದಿನಗಳಲ್ಲಿ ಚಿನ್ನದ ಮಿಕ್ಕಂತೆ ಬೆಳ್ಳಿ ಹಿತ್ತಾಳೆಯವು ಬಳಕೆಯಾಗುತ್ತಿದ್ದವು. ಇದೇನು ಪುರಾಣ ನಿಲ್ತಾನೆ ಇಲ್ಲ, ನದಿ ಹರಿದಂತೆ ಹರಿತಾನೆ ಇದೆ, ತನ್ನದಲ್ಲ ಬೇರೆ ಯಾರ್ದೋ ಕೈ ಇಟ್ಕೊಂಡು ಬರಿತಿದ್ದಾರೆ ಅನ್ಸುತ್ತೆ. ಮೆದುಳಿಗೆ ಸಂದೇಶವನ್ನ ನರಗಳು ತಿಳಿಸಿ ಅಲ್ಲಿಂದ ಇಂಪಲ್ಸ್ಗಳ ಮೂಲಕ ಸಂದೇಶಗಳು ರವಾನೆಯಾಗಿ ಎಲ್ಲ ವಿಜ್ಞಾನ ನನಗೂ ಗೊತ್ತು ಸ್ವಾಮಿ, ಆದರೆ ಇದೊಂದು ಲಘು ದಾಟ ಊಹೆ ಅಷ್ಟೆ. ಹೀಗೆಲ್ಲ ಆಗಬಾರದು ಅಂತಲೇ ದೇವರು ನಮ್ಮನ್ನ ಸಂಪೂರ್ಣ ಆಗಿರುವ ಒಂದೇ ದೇಹವನ್ನು ಒಂದೇ ಪೀಸಿನಲ್ಲಿ ನಮಗೆ ದಯಪಾಲಿಸಿದ್ದಾನೆ. ಆದರೂ ನಿತ್ಯ ಅಪ್ಪೇನು ಡಬ್ಬಿ ಮರೆತು ಬರುವ ಮಕ್ಕಳಿಗೆ ತಾಯಂದ್ರು, ಪುಣ್ಯ ದೇವ್ರು ಎಲ್ಲ ಕೂಡ್ಸಿ ಕಳಶಾನ, ಇಲ್ಲಾಂದ್ರೆ ತಲಿ ಒಬ್ಬರ ಮನೆಯಾಗ ಕಾಲೊಬ್ಬರ ಮನೆಯಾಗ ಬಿಟ್ಟು ಬರ್ತಿದ್ರಿ ಎಂದು ಆಕ್ಷೇಪಿಸುವುದು ಸರ್ವೇ ಸಾಮಾನ್ಯ. ನಾನು ಮುಂದೆ ಹೇಳಿದಂತೆ ದೇಹದ ಬೇರಾವ ಭಾಗಗಳನ್ನು ಬಿಡಿ ಮಾಡುವ ತಂಟೆಗೆ ಹೋಗಿಲ್ಲ ನಾನು, ಬೆರಳುಗಳನ್ನು ಒಟ್ಟಾಗಿ ಇರಲು ಬಿಟ್ಟಿದ್ದೇನೆ. ಇಲ್ಲವಾದಲ್ಲಿ ದಿನವೂ ಕಸದಲ್ಲಿ ಒಂದೋ ಎರಡೋ ದೊರಕುತ್ತಿದ್ದವು, ಅವುಗಳ ಸಂಖ್ಯೆ ಜಾಸ್ತಿ ಅಲ್ಲವೇ. ಅಯ್ಯೋ ಸಾಕಿನ ತಲೆ ಸುತ್ತುತ್ತಿದೆ ಅಂದ್ರ, ಹೆದರಬೇಡಿಪ್ಪ, ಹಾಗೇನೂ ಆಗಿಲ್ಲ, ಎಲ್ಲ ಒಟ್ಟಾಗೆ ಇವೆ. ಆದ್ರೂ ಜಾಗ್ರತೆಗೆ ಅಂತ ನೀವು ನಿಮ್ಮ ಕೈ ಕಳುಗಳನ್ನು ಒಮ್ಮೆ ಎಳೆದು ನೋಡಿಕೊಂಡು ಬಿಡಿ, ಎಲ್ಲ ಸೇರ್ಕೊಂಡೇ ಇವೆ ತಾನೆ.
1: ಪಾಠಗಳ ಪರರ ಪ್ರಬಂಧ ವಾಚನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಮಧುರಾ ಕರ್ಣಂ. ಗೆಳತಿಯರೇ, ಇದಾಗಿತ್ತು ದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ನಾವು ನೆಟ್ಟಾಗಿದ್ದರೇನೆ ಲೋಕ ನೆಟ್ಟಾಗಿರ್ತದೆ.
2: ಆತ್ಮೀಯ ಕೇಳುಗರೆ, ಮನುಷ್ಯನ ಜೀವನದಲ್ಲಿ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯವೇ ಭಾಗ್ಯ. ಈ ಆರೋಗ್ಯವನ್ನ ಹೇಗೆ ಕಾಯ್ದುಕೊಳ್ಳಬೇಕು? ಉತ್ತಮ ಆರೋಗ್ಯಕ್ಕೆ ವಿವಿಧ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ ಪ್ರತಿದಿನ ಬೆಳಗ್ಗೆ 6:45 ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಸರ್ಜಿ ಹಾಸ್ಪಿಟಲ್ನ ನುರಿತ ವೈದ್ಯರು ಪ್ರತಿದಿನ ಬೆಳಗ್ಗೆ 6:45 ವಿವಿಧ ವಿಷಯದ ಆರೋಗ್ಯ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ. ಇದರ ಪ್ರಾಯೋಜಕರು ಸರ್ಜಿ ಹಾಸ್ಪಿಟಲ್ ಶಿವಮೊಗ್ಗ.

0: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
1: ಕೇಳಿದರೆ ಈ ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರೀ ಎಕಲಪ್ಸಿಯ ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ. ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾ ಶಿಲ್ಪಾ ಎನ್ ವಿಜಯ್ ಅವರೊಂದಿಗೆ ಮಾತುಕತೆ ಕೇಳಲಿದ್ದೀರಿ. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ತೋಟಗಾರಿಕಾ ಅಭಿವೃದ್ಧಿ ಮಿಷನ್ ಈ ಕುರಿತು ಮಾಹಿತಿ ಕೇಳಲಿದ್ದೀರಿ. 1:20 ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಮಧ್ಯಾಹ್ನ 2:40 ಹಿಂದಿ ಪಾಠ

ಮಧ್ಯಾಹ್ನ 3:01 ಚಾರ್ಟ್ಶೋ, 4 ಗಂಟೆಗೆ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 5 ಗಂಟೆಗೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಪದ್ಮ ಪ್ರಶಸ್ತಿ ಪ್ರದಾನ ಸಮಾರಂಭದ ರಾಷ್ಟ್ರಪತಿ ಭವನದಲ್ಲಿ ನಡೆಯಲಿರುವ ಸಮಾರಂಭದ ನೇರ ಪ್ರಸಾರ ಕೇಳಲಿದ್ದೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಈ ಸಂಜೆ 6:30 ಗಂಟೆಗೆ ಪ್ರಾಯೋಜಿತ ಕಾರ್ಯಕ್ರಮ ಶ್ರೀ ಕೆರೆಗೋಡಿ ರಂಗಪುರ ಶ್ರೀಮಠ ಕೆರೆಗೋಡಿ ತಿಪಟೂರು ಕರ್ನಾಟಕ. 6:30 ಗಂಟೆಗೆ ಜಿಲ್ಲಾ ವಾರ್ತಾಪತ್ರ, 6:51 ಗಂಟೆಗೆ ಕೃಷಿ ರಂಗ ಕಾರ್ಯಕ್ರಮ. ಪ್ರಸಕ್ತ ಹಂಗಾಮಿನಲ್ಲಿ ಅಡಿಕೆ ಬೆಳೆ ಬೇಸಾಯ ಕ್ರಮಗಳ ಕುರಿತು ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗ ನವಿಲೆಯ ಹಿರಿಯ ಸಹಾಯಕ ಸಂಶೋಧಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಸುದೀಪ್ ಎಚ್ಪಿ ಅವರೊಂದಿಗೆ ನಡೆಸಿದ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಡಾ ಎಸ್ಎಂ ಸುಧಾಕರ್. ಬಳಿಕ ಸಮತೋಲಿತ ರಸಗೊಬ್ಬರಗಳ ಬಳಕೆ ಈ ಕುರಿತು ಮಾಹಿತಿ ಕೇಳಲಿದ್ದೀರಿ ಡಾ ಎಸ್ಎಂ ಸುಧಾಕರ್ ಅವರಿಂದ. ನಂತರ ಪರಿಸರ ಗೀತೆ ಮೂಡಿಬರಲಿದೆ. 7:45 ಗಂಟೆಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 8 ಗಂಟೆಗೆ ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ. ಈ ರಾತ್ರಿ 9:30 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮನೋಹರ್ ಪಟ್ವರ್ಧನ್ ಅವರ ಗಾಯನ ಕೇಳಲಿದ್ದೀರಿ. 10 ಗಂಟೆಗೆ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ.

0: ನಿಮ್ಮೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್.
1: ಕೇಳುಗ್ರೆ, ಇವತ್ತಿನ ಸಂಚಿಕೆಯಲ್ಲಿ ನಾವು ಗರ್ಭಿಣಿಯರಲ್ಲಿ ಕಾಡುವ ಒಂದು ಸಮಸ್ಯೆ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀವಿ. ಯಾವ ಸಮಸ್ಯೆ ಅಂತ ಅಂದ್ರೆ ಪ್ರೀ ಎಕ್ಲಾಂಪ್ಸಿಯಾ. ಏನಿದು ಪ್ರೀ ಎಕ್ಲಾಂಪ್ಸಿಯಾ, ಯಾವಾಗ ಕಾಣಿಸಿಕೊಳ್ಳುತ್ತೆ, ಇದರ ಲಕ್ಷಣಗಳೇನು, ಇದರಿಂದ ಗರ್ಭಿಣಿಗಾಗ್ಲಿ ಅಥವಾ ಮಗುವಿಗಾಗ್ಲಿ ಏನಾದ್ರೂ ಸಮಸ್ಯೆ ಆಗತ್ತಾ, ಇದನ್ನೆಲ್ಲ ಪತ್ತೆ ಹಚ್ಚೋದು ಹೇಗೆ, ಮತ್ತೆ ಇದಕ್ಕೇನಾದ್ರೂ ಚಿಕಿತ್ಸೆ ಇದೆಯಾ, ಈ ಕುರಿತು ಮಾಹಿತಿ ನೀಡೋದಕ್ಕಾಗಿ ಇವತ್ತು ನಮ್ ಜೊತೆ ಇದ್ದಾರೆ ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಶಿಲ್ಪಾ ಎನ್ ವಿಜಯ್ ಅವರು. ಡಾಕ್ಟರ್ ಶಿಲ್ಪಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ ಮೇಡಮ್.
1: ಡಾಕ್ಟರ್ ಶಿಲ್ಪಾ ಅವರೇ, ಏನಿದು ಪ್ರೀ ಎಕ್ಲಾಂಪ್ಸಿಯಾ ಅಂದ್ರೆ?
2: ಪ್ರೀ ಎಕ್ಲಾಂಪ್ಸಿಯಾ ಅನ್ನುವಂಥದ್ದು ಗರ್ಭಾವಸ್ಥೆಯಲ್ಲಿ ಅಧಿಕ ರಕ್ತದೊತ್ತಡ ಇರುವಂತಹ ಗರ್ಭಿಣಿಯರಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ಕಾಂಪ್ಲಿಕೇಶನ್. ಯಾವಾಗ ಈ ಅಧಿಕ ರಕ್ತದೊತ್ತಡವನ್ನ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಆಕೆಗೆ ಸಿಕ್ಕಿರೋದಿಲ್ವೋ, ಆಕೆಗೆ ನಾವು ಟ್ರೀಟ್ಮೆಂಟ್ ಅನ್ನ ಕೊಡೋಕಾಗಿರೋದಿಲ್ಲ, ಆ ಸಮಯದಲ್ಲಿ ಅಧಿಕ ರಕ್ತದೊತ್ತಡ ಅವಳ ದೇಹದಲ್ಲೇ ತುಂಬಾ ದಿನಗಳ ಕಾಲ ಇದ್ದಾಗ ಅವಳ ದೇಹದಲ್ಲಿ ಉಂಟಾಗುವಂತ ಕೆಲವು ಚೇಂಜಸ್ ಅಂತ ಹೇಳ್ಬೋದು. ಅಂದ್ರೆ ಈ ಅಧಿಕ ರಕ್ತದೊತ್ತಡ ಅವಳ ರಕ್ತನಾಳಗಳನ್ನಲ್ಲದೆ ರಕ್ತ ಎಲ್ಲಿ ಎಲ್ಲಿ ಸಂಚಾರವಾಗುತ್ತೆ, ದೇಹದ ಬೇರೆ ಅಂಗಾಂಗಗಳಿಗೂ ಕೂಡ ಅದರ ಅಪಾಯ ತಲುಪಿದಾಗ ಅದನ್ನ ಪ್ರೀ ಎಕ್ಲಾಂಪ್ಸಿಯಾ ಅಂತೀವಿ. ಸಾಧಾರಣವಾಗಿ ಮೆದುಳು, ಶ್ವಾಸಕೋಶ, ಕಣ್ಣುಗಳು, ಕಿಡ್ನಿ, ಲಿವರ್, ಈ ಅಂಗಾಂಗಗಳು ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ.
1: ಯಾವಾಗ ಕಾಣಿಸ್ಕೊಳ್ಳುತ್ತೆ ಈ ಪ್ರೀ ಎಕ್ಲಾಂಪ್ಸಿಯಾ ಅನ್ನೋದು?
2: ಸಾಧಾರಣವಾಗಿ ರಕ್ತದೊತ್ತಡ ಅನ್ನೋದು ಪ್ರೆಗ್ನೆನ್ಸಿನಲ್ಲಿ ಬರೋದು 20 ವಾರಗಳ ನಂತರ. ಆ 20 ವಾರಗಳ ನಂತರ ಏನು ಅಧಿಕ ರಕ್ತದೊತ್ತಡ ಬರುತ್ತೋ ಅದನ್ನ ಆ ತಕ್ಷಣವೇ ನಾವು ಐಡೆಂಟಿಫೈ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟಾಗ ಆ ರಕ್ತದೊತ್ತಡ ನಿಯಂತ್ರಣದಲ್ಲಿ ಇರಬೇಕು. ಒಂದು ವೇಳೆ ಪೇಷಂಟ್ ನಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಳ್ಳೋದ್ರಲ್ಲಿ ಒಂದು ಡಿಲೇ ಅಥವಾ ಅವ್ರು ಬರ್ತಾ ಇಲ್ಲ, ವಿಳಂಬ ಅಥವಾ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ತಗೋತಾ ಇಲ್ಲ, ಈ ತರ ಪೇಷಂಟ್ಸ್ ಡಾಕ್ಟರ್ಸ್ ಹತ್ರ ಪದೇ ಪದೇ ಬಿಪಿ ಚೆಕ್ ಮಾಡಿಸ್ಕೊಳ್ಳಿಕ್ಕೆ ಬರಬೇಕಾಗ್ತದೆ. ಆ ಹಂತದಲ್ಲಿ ಎಲ್ಲೋ ಒಂದು ಕಡೆ ತಪ್ಪುಗಳಾದಾಗ ಆ ರಕ್ತದೊತ್ತಡ ನಿಯಂತ್ರಣದಲ್ಲಿ ಯಾವಾಗ ಇರೋದಿಲ್ವೋ ಆ ಸಮಯದಲ್ಲಿ ಆ ರಕ್ತನಾಳಗಳಿಗೆ ಮಾತ್ರವೇ ಅಲ್ಲದೆ ಆ ರಕ್ತನಾಳಗಳಿಂದ ಅದು ಸಂಚಾರ ಮಾಡುವಂತಹ ಅಂಗಾಂಗಗಳು, ಆಗ್ಲೇ ಹೇಳಿದಾಗೆ ಮೆದುಳು ಭಾಗ, ಕಣ್ಣು, ಶ್ವಾಸಕೋಶ, ಲಿವರ್ ಮತ್ತೆ ಕಿಡ್ನಿ, ಈ ಅಂಗಾಂಗಗಳು ಸ್ವಲ್ಪ ಜಾಸ್ತಿ ಇನ್ವಾಲ್ವ್ ಆಗತ್ತೆ, ಅದರ ವೈಫಲ್ಯಗಳು ಕಾಣತೊಡಗತ್ತೆ. ಈ ಪರಿಸ್ಥಿತಿಯನ್ನ ಪ್ರೀ ಎಕ್ಲಾಂಪ್ಸಿಯಾ ಅಂತ ಹೇಳ್ತೀವಿ.
1: ಸಾಮಾನ್ಯವಾಗಿ ಗರ್ಭಿಣಿ ಅಂತ ಗೊತ್ತಾದ ಕೂಡ್ಲೆ ನೀವು ಅವಳಿಗೆ ಪ್ರತಿ ತಿಂಗಳು ಆಸ್ಪತ್ರೆಗೆ ಬರೋದಕ್ಕೆ ಹೇಳ್ತೀರಿ, ಟೆಸ್ಟ್ಗೆ ಬರೋದಕ್ಕೆ ಹೇಳ್ತೀರಿ, ಪ್ರತಿ ಸರ್ತಿ ಬಂದಾಗ್ಲೂ ಅವಳ ವೆಯ್ಟು ಮತ್ತೆ ಅವಳ ಬಿ ಪಿ ಎಲ್ಲಾನು ಒಂದೊಂದು ಸರ್ತಿ ಚೆಕ್ ಮಾಡ್ಬಿಡ್ತೀರಿ. ಹಾಗಾಗಿ ಈ ಬ್ಲಡ್ ಪ್ರೆಷರ್ ಇರೋಂಥವ್ರಿಗೆಲ್ಲರಿಗೂ ಈ ಸಮಸ್ಯೆ ಕಾಡುತ್ತಾ, ಅಥವಾ ಇಂಥವ್ರಿಗೆ ಬಿ ಪಿ ಹೆಚ್ಚಾಗಿ ಈ ಸಮಸ್ಯೆ ಕಾಡಬಹುದು ಅಂತನ?
2: ಈ ರಕ್ತದೊತ್ತಡ ಯಾರಿಗೆ ಹೆಚ್ಚಿಗೆ ಬರುತ್ತೆ ಅನ್ನೋದಾದ್ರೆ, ವಯಸ್ಸು ಮೊದಲಿಗೆ, ಅತಿ ಕಡಿಮೆ ವಯಸ್ಸು ಅಂದ್ರೆ ಟೀನೇಜ್ ಪ್ರೆಗ್ನೆನ್ಸಿ ಅಂತೀವಿ, 18, 19, 20 ಪ್ರಾಯದಲ್ಲಿ ಅವರು ಗರ್ಭಿಣಿ ಆಗೋದು. ಇನ್ನೊಂದು ವಯಸ್ಸಾದ ನಂತರ, 30-35 ದಾಟದ ನಂತರ
1: ಅವರು ಗರ್ಭವತಿ ಆದರೆ
2: ನಂತರ ಯೂಶಲಿ ಇದು ಮೊದಲ ಪ್ರೆಗ್ನೆನ್ಸಿನಲ್ಲಿ ಕಾಣಿಸ್ಕೊಳ್ಳೋದು ಜಾಸ್ತಿ. ಒಂದು ವೇಳೆ ಮೊದಲ ಪ್ರೆಗ್ನೆನ್ಸಿನೇ ಆಗ್ಲೇ ಕಾಣಿಸ್ಕೊಂಡಿದ್ರೆ ಅದು ನಂತರದ 2nd, 3nd ಪ್ರೆಗ್ನೆನ್ಸಿಗಳಲ್ಲಿ ಕೂಡ ಕಾಣಿಸ್ಕೋಬಹುದು. ಮತ್ತೆ ಮೊದಲನೇ ಪ್ರೆಗ್ನೆನ್ಸಿಗೂ 2nd ಪ್ರೆಗ್ನೆನ್ಸಿಗೂ ಯಾವಾಗ ಗ್ಯಾಪ್ ಜಾಸ್ತಿ ಆಗುತ್ತೆ ಅವಾಗ ತಾಯಿಯ ವಯಸ್ಸು ಕೂಡ ಜಾಸ್ತಿ ಆಗುತ್ತೆ. ಮೊದಲನೇ ಮಗುಗೆ 10 ವರ್ಷ ಆದ ನಂತರ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ಇಂಥವ್ರಿಗೂ ರಿಸ್ಕ್ ಸ್ವಲ್ಪ ಜಾಸ್ತಿ. ತೂಕ ಹೆಚ್ಚಿಗೆ ಇರುವವರಿಗೆ ಖಂಡಿತ ರಿಸ್ಕ್ ಜಾಸ್ತಿ. ಅದರ ಜೊತೆಗೆ ಫ್ಯಾಮಿಲಿಯಲ್ ಅಂದ್ರೆ ಅವರ ಕುಟುಂಬಗಳಲ್ಲಿ ಅಕ್ಕ ತಂಗಿರಿಗೆ ಬಿಪಿ ಜಾಸ್ತಿ ಇತ್ತು, ತಾಯಿಗೆ ಬಿಪಿ ಜಾಸ್ತಿ ಇದೆ, ತಂದೆಗೆ ಜೆನೆಟಿಕ್ ಇದ್ರೆ, ಆಗ ಕೂಡ ಈಕೆಗೆ ಗರ್ಭಾವಸ್ಥೆಯಲ್ಲಿ ಹೆಚ್ಚಿನ ರಕ್ತದೊತ್ತಡ ಅಥವಾ ಹೆಚ್ಚಿನ ಬಿಪಿ ಬರೋ ಸಾಧ್ಯತೆ ಇರುತ್ತೆ. ಇದಲ್ಲದೆ ಕೆಲವು ಸ್ವಯಂ ನಿರೋಧಕ ಅಥವಾ ಪ್ರತಿರೋಧಕ ಸಮಸ್ಯೆಗಳು ಇರುತ್ತೆ, ಹಾಗಂದ್ರೆ ಆಟೋ ಇಮ್ಯೂನ್ ಡಿಸೀಸ್. ಇತ್ತೀಚೆಗೆ ಅವು ತುಂಬಾ ಹೆಣ್ಮಕ್ಳಲ್ಲಿ ಅದಿದೆ ಅಂತಾನೆ ಗೊತ್ತಾಗೋದಿಲ್ಲ, ಒಂದೊಂದ್ಸರಿ

0: ನೀವು ಹೇಳಿದ್ರಿ ಸಾಮಾನ್ಯವಾಗಿ 20 ವಾರಗಳ ನಂತರ ಅಂತ ಅಂದ್ರೆ ಕೆಲವರಿಗೆ ಕೈ ಕಾಲು ಊದ್ಕೊಂಡಿರುತ್ತೆ, ಅಯ್ಯೋ ಬಸರಿ ಹೆಂಗಸು ಕಳೆ ಬಂದಿದೆ ಅಂತೆಲ್ಲ ಹೇಳ್ತಿರ್ತಾರೆ.
1: ಇದು ಬೇರೆ ತರ ಕಳೆ ಇರುತ್ತೆ. 20 ವಾರಗಳ ನಂತರ ಸಾಧಾರಣವಾಗಿ ರಕ್ತದೊತ್ತಡ ಜಾಸ್ತಿ ಆಗೋದನ್ನ ನೋಡ್ತೀವಿ. ಕೆಲವು ಹೆಣ್ಣು ಮಕ್ಕಳಲ್ಲಿ ತುಂಬಾ ಬೇಗ ಒಂದು 28-30 ವಾರಗಳಲ್ಲೇ ಕಾಣಿಸ್ಕೋಬಹುದು. ಕೆಲವು ಹೆಣ್ಣು ಮಕ್ಕಳಿಗೆ ಅದು ಅವರ ಪ್ರಸವದ ಇನ್ನೇನು ಸ್ವಲ್ಪ ಸಮಯದ ನಂತರ, 1 ವಾರ ಇದೆ 2 ವಾರ ಇದೆ ಅನ್ನೋ ಸಮಯದಲ್ಲಿ ಕಾಣಿಸ್ಕೋಬಹುದು. ಯಾವಾಗ ಬೇಕಾದ್ರೂ ಕಾಣಿಸ್ಕೋಬಹುದು. ಅವರ ಈ ಎಲ್ಲ ದೇಹ ಲಕ್ಷಣಗಳು ಹೇಗಿದೆ ಮತ್ತೆ ಅವರ ರಕ್ತದೊತ್ತಡ ಎಷ್ಟರ ಮಟ್ಟಿಗೆ ನಿಯಂತ್ರಣದಲ್ಲಿದೆ ಇದೆಲ್ಲದರ ಮೇಲೆ ಅದು ಪ್ರಭಾವವನ್ನ ಬೀರುತ್ತೆ. ಅವರಿಗೆ ಈ ಲಕ್ಷಣಗಳು ಅಂತಂದ್ರೆ ಮೇಲಿಂದ ಕೆಳಗೆ ಹೋಗೋದಾದ್ರೆ ತಲೆನೋವಿರಬಹುದು, ಕಣ್ಣು ಮಂಜು ಮಂಜಾಗೋದಿರ್ಬೋದು, ದೃಷ್ಟಿಯಲ್ಲಿ ಸ್ವಲ್ಪ ಡಾರ್ಕ್ ಸ್ಪಾಟ್ಸ್ ಕಾಣ್ಬೋದು, ಎಲ್ಲವೂ ಕ್ಲಿಯರ್ ಆಗಿಲ್ಲ, ಮಧ್ಯ ಮಧ್ಯ ಏನೋ ಡಾರ್ಕ್ ಸ್ಪಾಟ್ಸ್, ಕೊಟುಮಾಸ್ ಅಂತೀವಿ, ನಾಸಿಯಾ ವಾಮಿಟಿಂಗ್ ಅಂತೀವಿ ಅಂದ್ರೆ ವಾಂತಿ ಆಗೋದು, ಗ್ಯಾಸ್ಟ್ರೈಟಿಸ್ ಆಗೋದು, ಎದೆ ಉರಿ ಬರೋದು, ಪಕ್ಕೆ ನೋವು, ಬಲಗಡೆ ಪಕ್ಕೆ ನೋವು, ಮತ್ತೆ ಯೂರಿನ್ ಔಟ್ಪುಟ್ ಸ್ವಲ್ಪ ಕಮ್ಮಿ, ಯಾಕೋ ಯೂರಿನ್ ಜಾಸ್ತಿ ಪಾಸ್ ಆಗ್ತಿಲ್ಲ ಅನ್ನುವಂಥದ್ದು, ಕಾಲು ಮುಖ ಇವೆಲ್ಲವೂ ಬಾತ್ಕೊಳ್ಳುವುದು. ಸಾಧಾರಣವಾಗಿ ಪ್ರೆಗ್ನೆನ್ಸಿನಲ್ಲಿ ಕಾಲು ಬಾತ್ಕೊಳ್ಳುವುದು ಪ್ರೆಗ್ನೆನ್ಸಿಯ ಲಕ್ಷಣ ಕೂಡ ಹೌದು. ಆದ್ರೆ ಈ ಪ್ರೀಕ್ಲಾಂಪ್ಸಿಯಾ ಅಥವಾ ರಕ್ತದೊತ್ತಡ ಜಾಸ್ತಿ ಆದಾಗ ಕಾಲು ಯಾವ ರೀತಿ ಉತ್ಕೊಳ್ಳುತ್ತೆ ಅನ್ನೋದಕ್ಕೆ, ಬೆಳಿಗ್ಗಿಂದ ಆಕೆ ನಡೆದಾಗ ಡಿಪೆಂಡೆಂಟ್ ಎಡಿಮಾ ಅಂತ ಹೇಳ್ತೀವಿ, ಅದರ ಒಂದು ಕಾರಣದಿಂದ ಕಾಲುಗಳು ಊದ್ಕೊಳ್ಳುತ್ತೆ. ಆಕೆ ರಾತ್ರಿ ಮಲಗಿ ರೆಸ್ಟ್ ತಗೊಂಡು ಬೆಳಿಗ್ಗೆ ಎದ್ದಾಗ ಆ ಊತ ಕಮ್ಮಿ ಆಗಿರುತ್ತೆ. ಇದು ಪ್ರೆಗ್ನೆನ್ಸಿಗೆ ಸಹಜವಾಗಿರುವಂತಹ ಒಂದು ಕಾಲೂತ. ಇನ್ನು ಈ ಬಿಪಿ ಹೆಚ್ಚಾದಾಗ ಅಥವಾ ಪ್ರೀಕ್ಲಾಂಪ್ಸಿಯಾ ಕಡೆ ಹೋಗಿದೆ ಅಂದಾಗ ಕಾಲೂತ ಅನ್ನೋದು ಕಡಿಮೆನೆ ಆಗೋಲ್ಲ. ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದು ರೆಸ್ಟ್ ತಗೊಂಡ ನಂತರವೂ ಚೂರು ಕಮ್ಮಿ ಆಗಿರಲ್ಲ. ಬಿಪಿದು ಜಾಸ್ತಿ ಆಗಿದ್ರೆ ಈ ಕಾಲೂತ ಕೂಡ ಇನ್ನೂ ಜಾಸ್ತಿ ಆಗಿರಬಹುದು.
0: ಮೇಡಮ್, ನೀವು ಹೇಳಿದ್ರಿ ಗರ್ಭಿಣಿಗೆ ಅಂಗಗಳು ಕೆಲವೊಂದ್ ಸರ್ತಿ ಸರಿಯಾಗಿ ಕೆಲಸ ಮಾಡದೇ ಇರಬಹುದು ಅಂತ ಅಂದ್ರೆ ಈ ಪ್ರೀ ಎಕ್ಲಾಂಪ್ಸಿಯಾ ಸ್ಟೇಜ್ ಬಂದ ಮೇಲೆ, ಅಂದ್ರೆ ಆ ರಕ್ತದೊತ್ತಡ ತುಂಬಾ ಜಾಸ್ತಿ ಆದಾಗ, ಈ ರಕ್ತದೊತ್ತಡ ತುಂಬಾ ಜಾಸ್ತಿ ಆದಾಗ ಆ ಮಗುವಿಗೆ ಯಾವ ಸಮಸ್ಯೆ ಆಗುತ್ತೆ?
1: ಆಗ್ಲೇ ಹೇಳಿದ ಹಾಗೆ ಮಗುವಿಗೆ ರಕ್ತ ಸಂಚಾರ ಚೆನ್ನಾಗಾಗೋದಕ್ಕೆ ಏನು ನಮ್ಮ ರಕ್ತನಾಳಗಳು ಅಗಲವಾಗಿ ಆ ಗರ್ಭಾಶಯಕ್ಕೆ ತಲುಪಬೇಕು, ಅದು ತಲುಪದಿದ್ದಾಗ ಮಗುವಿನ ಬೆಳವಣಿಗೆ ಕುಂಠಿತವಾಗುತ್ತೆ. ಲೋ ಬರ್ತ್ ವೇಟ್ ಅಂತೀವಿ, 2.5 kg 2.5 kg ಜಾಸ್ತಿ ಬೆಳಿಬೇಕಾಗಿರುವಂತಹ ಮಗು 1.5 kg ಆಗ್ಬೋದು. ಆಮೇಲೆ ಅದು ರಕ್ತ ಸಂಚಾರ ಕಮ್ಮಿಯಾಗಿ ಅದಕ್ಕೂ ಆಕ್ಸಿಜನ್ ಏರುಪೇರುಗಳಾಗಿ ತೊಂದರೆಗಳಾಗ್ಬೋದು, ಅದನ್ನ ಸ್ಕ್ಯಾನ್ ಮೂಲಕ ನಾವು ಕಂಡಿಟ್ಕೊಂತೀವಿ. ಮಗುವಿನ ಸುತ್ತಲಿನ ನೀರು ಕಮ್ಮಿ ಆಗ್ಬಹುದು, ಈ ಕಾರಣಗಳಿಂದ ಮಗುವಿನಲ್ಲಿ ಹಾರ್ಟ್ ಬೀಟ್ ಏರುಪೇರುಗಳಾಗಬಹುದು, ಅವಾಗ ತಕ್ಷಣ ಡೆಲಿವರಿ ಮಾಡೋ ಪರಿಸ್ಥಿತಿ ಬರುತ್ತೆ. ತೂಕ ಏನೋ ಚಿಕ್ಕದಾಗಿದೆ, ಆದ್ರೆ ಕೆಲವು ಬಾರಿ ಪ್ರೀ ಟರ್ಮ್ ಅಕಾಲಿಕವಾಗಿ ಕೂಡ ಮಗು ಹುಟ್ಟಬಹುದು. ಅಂದ್ರೆ 37 ವಾರಗಳು ಏನು ಕಂಪ್ಲೀಟ್ ಆಗಬೇಕು, ಆವಾಗ ಮಗು ತಕ್ಕ ಮಟ್ಟಿಗೆ ಹೊರಗಡೆ ಬಂದ್ರೆ ಚೆನ್ನಾಗಿ ಬದುಕತ್ತೆ ಅನ್ನುವಂತ ಒಂದು ಆಶಾಭಾವನೆ ನಮ್ಗಿದೆ. ಅದಕ್ಕಿಂತ ಮುಂಚಿತವಾಗಿ ತಾಯಿಗೆ ಯಾವಾಗ ಬೇರೆ ಅಂಗಗಳಲ್ಲಿ ತೊಂದರೆಗಳು ಹೆಚ್ಚು ಕಾಣಿಸ್ಕೋತಾ ಇದೆ, ಕಿಡ್ನಿ ಕೆಲಸ ಮಾಡ್ತಾ ಇರೋದ್ರಲ್ಲಿ ಸ್ವಲ್ಪ ಏರುಪೇರು ಕಾಣಿದೆ, ಲಿವರ್ ಕೆಲಸ ಮಾಡ್ತಾ ಇರೋದ್ರಲ್ಲಿ ಏರುಪೇರು ಕಾಣಿಸ್ತಾ ಇದೆ, ಬಿಪಿ ಕಂಟ್ರೋಲಿಗೆ ಬರ್ತಾ ಇಲ್ಲ, ಆಕೆಗೆ ಬೇರೆ ಸಿಂಪ್ಟಮ್ಸ್ ತಲೆನೋವು ಆತರ ಎಲ್ಲ ಇದೆ, ಸೊ ಮೆದುಳಿಗೆ ಅಫೆಕ್ಟ್ ಆಗಿರಬಹುದು, ಉಸಿರಾಟಕ್ಕೆ ತೊಂದರೆ ಇರಬಹುದು, ಇತರ ಎಲ್ಲ ಪರಿಸ್ಥಿತಿಗಳು ಬಂದಾಗ ನಾವು ಕಾಯೋದಿಲ್ಲ,
0: ಆಗ್ಲೇ ಹೆರಿಗೆ ಮಾಡ್ಬಿಡ್ತೇವೆ.
1: ಯಾಕಂದ್ರೆ ಈ ಸಮಯದಲ್ಲಿ ಹೆರಿಗೆ ಎಷ್ಟು ಬೇಗ ಮಾಡ್ತೀವಿ ತಾಯಿಗೆ ತುಂಬಾ ಒಳ್ಳೇದು, ಮಗುವಿಗೂ ಕೂಡ ಒಳ್ಳೇದು. ಯಾಕಂದ್ರೆ ಈ ಸಮಯದಲ್ಲಿ ನಮ್ಗೆ ತಾಯಿನೇ ಯಾವಾಗ್ಲೂ ಮೊದಲು, ಆದ್ರೂ ಕೂಡ ಮಗುವಿಗೂ ಕೂಡ ಆತರ ವಾತಾವರಣದಲ್ಲಿ ಮಗು ಗರ್ಭಚೀಲದಲ್ಲಿ ಇದ್ರೂ ಕೂಡ ಮಗುವಿಗೂ ತೊಂದರೆ ಆಗಿ ಮಗುವಿನ ಹಾರ್ಟ್ ಬೀಟ್ ಕೂಡ ನಿಂತು ಹೋಗ್ಬಹುದು, ಆತರ ಪರಿಸ್ಥಿತಿನೂ ಇದೆ. ಇತ್ತ ತಾಯಿಗೆ ಇನ್ನ ಸೀರಿಯಸ್ ಕಂಡೀಷನ್ಗೆ ಆಕೆ ಹೋಗ್ಬಹುದು. ಈ ಸಿಚುವೇಶನ್ ಇದ್ದಾಗ ನಾವು ಬೇಗ ಹೆರಿಗೆ ಮಾಡ್ತೀವಿ. ಕೆಲವೊಮ್ಮೆ ಮಗುವಿಗೆ ಆ ಶ್ವಾಸಕೋಶ ಎಲ್ಲ ಡೆವಲಪ್ ಆಗ್ಲಿಕ್ಕೆ ಕೆಲವು ಇಂಜೆಕ್ಷನ್ಸ್ ಕೊಡುವಷ್ಟು ಟೈಮ್ ಇರುತ್ತೆ. ಪ್ರೀಕ್ಲಾಂಪ್ಸಿಯಾದಲ್ಲೂ ಮೈಲ್ಡ್ ಸಿವಿಯರ್ ಅಂತ ಬರುತ್ತೆ. ಮೈಲ್ಡ್ ವೆರೈಟಿಯಲ್ಲಿ ಕೆಲವೊಮ್ಮೆ ಬಿಪಿ ಕಂಟ್ರೋಲಿಗಿದೆ, ಬೇರೆ ಅಂಗಗಳ ಒಂದು ಲಿವರ್ ಪರೀಕ್ಷೆ ಕಿಡ್ನಿ ಪರೀಕ್ಷೆ ಎಲ್ಲ ಮಾಡಿದಾಗ ಎಲ್ಲವೂ ಸ್ವಲ್ಪ ಸೆಟಲ್ ಆಗಿದೆ, ಅಷ್ಟೊಂದು ಇನ್ನೂ ತೊಂದರೆಗಳು ಕಾಣ್ತಾ ಇಲ್ಲ,
0: ನಾವು ಆ ಪ್ರೆಷರ್ ನ ಮೇಂಟೈನ್ ಮಾಡಿದ್ರೆ ಕಂಟಿನ್ಯೂ ಮಾಡಬಹುದು ಪ್ರೆಗ್ನೆನ್ಸಿನ ಅಂತ ಅನ್ಕೊಂಡಾಗ
1: ಪ್ರೆಷರ್ ನ ಮೇಂಟೈನ್ ಮಾಡಬೇಕು. ಈ ಕಿಡ್ನಿ ಲಿವರ್ ಲಂಗ್ಸ್ ಬ್ರೈನ್ ಏನ್ ಯೂಶಲಿ ಈ 4 ತುಂಬಾ ಇನ್ವಾಲ್ವ್ ಆಗುತ್ತೆ, ಮತ್ತೆ ರಕ್ತ ಅಂದ್ರೆ ಬಿಳಿ ರಕ್ತ ಕಣಗಳು ಎಲ್ಲ ಸರಿಯಾಗಿದೆ, ಈ ತರ ಎಲ್ಲ ಇದ್ದಾಗ ನಾವು ಮಗುವಿಗೂ ಇಂಜೆಕ್ಷನ್ ಕೊಡಬಹುದು, ಅದರ ಒಂದು ಶ್ವಾಸಕೋಶ ಸ್ವಲ್ಪ ಚೆನ್ನಾಗಿ ಡೆವಲಪ್ ಆಗ್ಲಿ.
0: ಗರ್ಭದಲ್ಲಿರೋ ಮಗುಗೂ ಕೂಡ ಇಂಜೆಕ್ಷನ್,
1: ಗರ್ಭದಲ್ಲಿರುವ ಮಗುವಿಗೆ ತಾಯಿಯ ಮುಖಾಂತರ ಕೊಡ್ತೀವಿ, ತಾಯಿಗೆ ಇಂಜೆಕ್ಷನ್ ಕೊಡ್ತೀವಿ, ಅದು ಮಗುಗೆ ಹೋಗಿ ಸೇರುತ್ತೆ, ಅದು ಮಗುವಿನ ಒಂದು ಶ್ವಾಸಕೋಶವನ್ನ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ, ಸಹಾಯ ಮಾಡುತ್ತೆ. ಸೊ ಇದು ಸಾಧಾರಣ ಒಂದು

0: ನಿಮ್ದು 48 ಗಂಟೆಗಳು ಬೇಕು ಈ ಇಂಜೆಕ್ಷನ್ ಪೂರ್ತಿ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ. ಸೊ ಕೆಲವೊಮ್ಮೆ ನಮ್ ಈ ರೀತಿ ಕಾಯುವಂತಹ ಒಂದು ಸಾಧ್ಯತೆ ಕೂಡ ಇದೆ. ಅವಾಗ ಎರಡನ್ನೂ ನಾವು ತಕ್ಕಡಿಯಲ್ಲಿ ಹಾಕಿ ಹೇಗೆ ಡಿಸಿಷನ್ ತಗೋತೀವಿ ಅದರ ಮೇಲೆ ಹೋಗುತ್ತೆ. ಒಮ್ಮೊಮ್ಮೆ ಆ ತರ ಅವಕಾಶಗಳು ನಮ್ಗೆ ಸಿಗುವುದಿಲ್ಲ, ತುರಂತವಾಗಿ ಡೆಲಿವರಿ ಮಾಡಬೇಕಾಗಿರೋ ಪರಿಸ್ಥಿತಿಗಳಿರುತ್ತೆ. ಆವಾಗ ಮಗುವಿಗೆ ಈ ಒಂದು ಸೌಲಭ್ಯವನ್ನು ನಾವು ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದು ಹುಟ್ಟಿ ಬಂದಾಗ ಸ್ವಲ್ಪ ಅದಕ್ಕೆ ಪ್ರೀ ಟರ್ಮ್ ಅಕಾಲಿಕವಾಗಿ ಹುಟ್ಟಿದ ಮಕ್ಕಳಿಗೆ ಕೆಲವೊಮ್ಮೆ ಉಸಿರಾಟದಲ್ಲಿ ತೊಂದರೆ ಬರಬಹುದು, ಬ್ರೈನ್ ಡೆವಲಪ್ಮೆಂಟ್ ಅಲ್ಲಿ ತೊಂದರೆ ಬರಬಹುದು, ಕೆಲವೊಮ್ಮೆ ಇಂಟೆಸ್ಟೈನಲ್ ಪ್ರಾಬ್ಲಮ್ಸ್ ಆಗಬಹುದು, ಈ ರೀತಿಯ ಇಶ್ಯೂಸ್, ಫೀಡಿಂಗ್ ಇಶ್ಯೂಸ್ ಆಗ್ಬಹುದು. ಕೆಲವೊಮ್ಮೆ ಬ್ರೈನ್ ಡೆವಲಪ್ಮೆಂಟ್ ಆ ತಕ್ಷಣ ಗೊತ್ತಾಗದಿದ್ರು ಬೆಳವಣಿಗೆ ಅಂದ್ರೆ 1 ವರ್ಷ 2 ವರ್ಷದ ಬೆಳವಣಿಗೆಯಲ್ಲಿ ಗೊತ್ತಾಗಬಹುದು. ಸೊ ಈ ರೀತಿಯ ತೊಂದರೆಗಳು ಆಗ್ಬಹುದು.
1: ಹಾರ್ಟಿಗೆ ಸಮಸ್ಯೆ ಆಗುತ್ತೆ, ಕಿಡ್ನಿಗೆ ಸಮಸ್ಯೆ ಆಗುತ್ತೆ, ಶ್ವಾಸಕೋಶದಲ್ಲೆಲ್ಲ ನೀರ್ ತುಂಬಿಕೊಳ್ಳುತ್ತೆ, ಅದರಿಂದನೂ ಸಮಸ್ಯೆ ಆಗುತ್ತೆ ಅಂದ್ರೆ, ಜೊತೆಗೆ ಬ್ರೈನ್ ಅಂತ ಕೂಡ ಹೇಳಿದ್ರೆ ಮೆದುಳಲ್ಲೂ ಸಮಸ್ಯೆ ಆಗುತ್ತೆ ಅಂತ, ಆಗ ಏನಾದ್ರು ಗರ್ಭಿಣಿಗೆ ಸೀಜರ್ಸ್ ಬರುವಂತ ಸಾಧ್ಯತೆಗಳಿರುತ್ತಾ?
0: ಇದು ನಾವೀಗ ಇದುವರೆಗೂ ಮಾತಾಡಿದ್ದು ಪ್ರೀ ಎಕ್ಲಾಂಪ್ಸಿಯಾ. ಪ್ರೀ ಅಂತಂದ್ರೆ ಮುಂಚಿತವಾಗಿ, ಎಕ್ಲಾಂಪ್ಸಿಯಾ ಎಕ್ಲಾಂಪ್ಸಿಯಾ ಬರುವ ಮುಂಚಿತವಾಗಿ ನಾವು ನಮ್ಮ ಗರ್ಭಿಣಿಯರಲ್ಲಿ ತೊಂದರೆ ಇದೆಯಾ ಅಂತ ಐಡೆಂಟಿಫೈ ಮಾಡಿ ಅವರಿಗೆ ಸೂಕ್ತವಾದ ಟ್ರೀಟ್ಮೆಂಟ್ ಕೊಟ್ಟು ಆ ಎಕ್ಲಾಂಪ್ಸಿಯಾನ ನಾವು ತಡೆಗಟ್ಟಬೇಕು. ಅದು ಪ್ರೀ ಎಕ್ಲಾಂಪ್ಸಿಯಾ ಟ್ರೀಟ್ಮೆಂಟ್ ನ ಉದ್ದೇಶ. ಬಟ್ ಕೆಲವೊಮ್ಮೆ ಈ ತಾಯಿ ನಮಗೆ ಎಕ್ಲಾಂಪ್ಸಿಯಾ ಸ್ಟೇಜ್ ಅಲ್ಲೇ ಬರ್ತಾರೆ ಡೈರೆಕ್ಟ್ ಆಗಿ, ಅಂದ್ರೆ ಬಿಪಿ ರಕ್ತದೊತ್ತಡ ಮೊದಲನೇ ಸ್ಟೇಜ್, ಅದಾದ ನಂತರ ಬೇರೆ ಅಂಗಾಂಗಗಳಿಗೆ ತೊಂದರೆ ಆಗ್ತದೆ, ಅದರಲ್ಲಿ ಮೆದುಳು ಕೂಡ ಒಂದು. ಮೆದುಳಿಗೆ ತೀವ್ರವಾದ ತೊಂದರೆ ಆದಾಗ ಆಕೆಗೆ ಫಿಟ್ಸ್ ಬರಬಹುದು. ಫಿಟ್ಸ್ ಬಂದಾಗ ಕೆಲವೊಮ್ಮೆ ಆಕೆಗೆ ಸ್ಟ್ರೋಕ್ ರೀತಿಯ ತೊಂದರೆಗಳಾಗಬಹುದು, ಕೆಲವೊಮ್ಮೆ ಬ್ರೈನ್ ನಲ್ಲಿ ಹೆಮೊರೇಜ್ ಅಥವಾ ರಕ್ತ ಹೆಪ್ಪುಗಟ್ಟಬಹುದು, ರಕ್ತ
1: ಚೆಲ್ಲಬಹುದು,
0: ಎರಡೂ ಪರಿಸ್ಥಿತಿಗಳು ಬರಬಹುದು, ಕೋಮಾಗ ಹೋಗ್ಬಹುದು, ಆಕೆ ಪ್ರಾಣಕಪಾಯ ಬರಬಹುದು. ಸೊ ಇವೆಲ್ಲ ಎಕ್ಲಾಂಪ್ಸಿಯಾ ಇಂದ ಆಗುವಂತ ತೊಂದರೆಗಳು. ಒಂದು ಸಲ ಪೇಷಂಟ್ ಎಕ್ಲಾಂಪ್ಸಿಯಾಗ ಹೋದ್ರೆ ಅವ್ರಿಗೆ ಇದೇ ತರ ತೊಂದರೆ ಆಗತ್ತೆ ಅಥವಾ ಬದುಕಿ ಬರ್ತಾರೆ ಅನ್ನೋ ಗ್ಯಾರಂಟಿ ಇರೋದಿಲ್ಲ. ಸೊ ಅದನ್ನ ನಾವು ಅವಾಯ್ಡ್ ಮಾಡಿದ್ರೆ ಬೆಟರ್, ಪ್ರಿವೆನ್ಷನ್, ಆ ಲೆವೆಲ್ ಗೆ ಹೋಗೋದನ್ನ ಪ್ರಿವೆಂಟ್ ಮಾಡಿ ಅದಕ್ಕೆ ಮುಂಚೆನೆ ಪ್ರೀ ಎಕ್ಲಾಂಪ್ಸಿಯಾಗೂ ನಾವು ಪೇಷಂಟ್ ನ ಹೋಗ್ಲಿಕ್ಕೆ ಬಿಡಬಾರದು. ಬಟ್ ಒಂದ್ ವೇಳೆ ಹೋದ್ರೆ ಅದನ್ನ ಮೈಲ್ಡ್ ಇದ್ದಾಗ್ಲೇ ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ಅದರಲ್ಲೂ ಸಿವಿಯರ್ ಫಾರ್ಮ್ ಗೆ ಹೋಗ್ದಂಗೆ, ಅದರಲ್ಲೂ ನೆಕ್ಸ್ಟ್ ಎಕ್ಲಾಂಪ್ಸಿಯಾ ಸ್ಟೇಜ್ ಗೆ ಹೋಗದಂಗೆ ನೋಡ್ಕೊಬೇಕಾಗಿರೋದು ನಮ್ಮ ಕೈಲಿರುತ್ತೆ.
1: ತಡೆಗಟ್ಟೋದು ಹೇಗೆ ಇದನ್ನ, ಪ್ರೀ ಎಕ್ಲಾಂಪ್ಸಿಯಾ ಅಥವಾ ಎಕ್ಲಾಂಪ್ಸಿಯಾ ಇಂದ ತಡೆಗಟ್ಟೋದು ಹೇಗೆ, ಮತ್ತೆ ಇದ ಅಕಸ್ಮಾತ್ ನಮಗೆ ಇಲ್ಲ ನಮ್ಮ ಬಿಪಿ ಇದೆ, ಮೊದಲೇ ಬಿಪಿ ಇತ್ತು, ಯಾಕೆಂದ್ರೆ ಇವಾಗೆಲ್ಲ 35 ವರ್ಷಗಳ ನಂತರ ಗರ್ಭವತಿ ಆಗೋದು ಸಾಮಾನ್ಯವಾಗಿಬಿಟ್ಟಿದೆ. 35 ವರ್ಷಗಳ ನಂತರ ಅಂತ ಅಂದ್ರೆ ಅವರಿಗೆ ಜೀವನ ಶೈಲಿಯ ರೋಗಗಳಾದ ಎಲ್ಲವೂ ಅಂದ್ರೆ ಹೈ ಬ್ಲಡ್ ಪ್ರೆಷರ್, ಡಯಾಬಿಟಿಸ್ ಮೆಲಿಟಸ್ ಎಲ್ಲ ಬಂದಿರುತ್ತೆ. ಆಗ ನಾವು ಏನೇನು ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ, ನಾವು ಒಂದು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿದೀವಿ ಅಂತ ಅಂದ್ರೆ?
0: 35 ವರ್ಷಗಳ ನಂತರ ಪ್ರೆಗ್ನೆನ್ಸಿ ಅಂದ್ರೆ ಒಂದು ಕಿವಿ ಮಾತು. ಆ ವಯಸ್ಸು 35ರ ನಂತರ ಪ್ರೆಗ್ನೆನ್ಸಿ ಮೊದಲನೇದಿರ್ಬಹುದು ಎರಡನೇದಿರಬಹುದು ಸ್ವಲ್ಪ ರಿಸ್ಕಿ, ಸ್ವಲ್ಪ ಆರಾಮದಾಯಕವಾಗಿ ಎಷ್ಟು ತುಂಬಾ ಜನಕ್ಕೆ ಇಲ್ಲದೆ ಇರಬಹುದು, ಆ ವಯಸ್ಸಿನ ಕಾರಣದಿಂದಲೇ ಇರಬಹುದು. ಹಾಗಾಗಿ ತೀರಾ ಚಿಕ್ಕ ವಯಸ್ಸು ಅಲ್ಲ, ತೀರಾ 35 ಅಲ್ಲ, ಅದರ ಮಧ್ಯದಲ್ಲಿ 27, 28, 29, 30 ಒಳಗಡೆ ಪ್ರೆಗ್ನೆನ್ಸಿಯನ್ನ ಪ್ಲಾನ್ ಮಾಡೋದು ತುಂಬಾ ಒಳಿತು ಅಥವಾ ಉಚಿತ. 35ರ ನಂತರ ಈಗಾಗಲೇ ಸಕ್ಕರೆ ಕಾಯಿಲೆ ಇದೆ, ಬಿಪಿ ಕಾಯಿಲೆ ಇದೆ ಅನ್ನುವರಿಗೆ ಈಗ ಪ್ರೆಗ್ನೆನ್ಸಿ ನಾನು ಜನವರಿಯಿಂದ ಪ್ಲಾನ್ ಮಾಡಬೇಕು ಅನ್ನೋದಾದ್ರೆ, ಸಕ್ಕರೆ ಕಾಯಿಲೆ ಅವರಿಗೆ ಅದಕ್ಕಿಂತ 3 ತಿಂಗಳು ಮುಂಚೆ ಅವರ ಶುಗರ್ ಕಂಟ್ರೋಲ್ ಅಲ್ಲಿ ಇರಬೇಕು. ಶುಗರ್ ಕಂಟ್ರೋಲ್ ಅಲ್ಲಿ ಇದೆ, ಒಂದು 3 ಮಂತ್ಸ್ ಕಂಟಿನ್ಯೂಸ್ ಆಗಿ ಕಂಟ್ರೋಲ್ ಅಲ್ಲಿ ಇದೆ ಅಂದ ನಂತರ ಅವರು ಪ್ರೆಗ್ನೆನ್ಸಿಗೆ ಪ್ರಯತ್ನ ಪಡಬೇಕು. ಇನ್ನು ಬಿಪಿ ತೊಂದರೆ ಆಗ್ಲೇ ಇರೋರು ಅವರು ಅವರ ಬಿಪಿಯನ್ನ ತುಂಬಾ ನಿಯಂತ್ರಿತವಾಗಿ ಇಟ್ಕೊಳ್ಳೋದು ಒಳ್ಳೇದು. ಎಷ್ಟೋ ಬಾರಿ ಬಿಪಿ ಎಲ್ಲ ಇರುವಂತ ಹೆಣ್ಣು ಮಕ್ಕಳಿಗೆ ಬಿಗಿನಿಂಗ್ ಅಲ್ಲೇ ಸ್ವಲ್ಪ ಹೆಚ್ಚಿಗೆ ಬಿಪಿ ಬಂದು ತೊಂದರೆಗಳಾಗುವ ಸಾಧ್ಯತೆಗಳನ್ನೆಲ್ಲ ನಾವು ನೋಡ್ಬಿಟ್ಟಿದೀವಿ. ಆದ ಕಾರಣ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದ್ರೆ ತುಂಬಾ ಮುಂಚಿತವಾಗಿನೆ ಅದನ್ನ ನೀಟಾಗಿ ಕಂಟ್ರೋಲ್ ಮಾಡಿಟ್ಕೊಂಡು ಆ ಒಂದು ಕಾನ್ಫಿಡೆನ್ಸ್ ನ ಅವರು ತಗೊಂಡು ನಂತರ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋದು ಒಳ್ಳೇದು. ಬಿಪಿ ಸಮಸ್ಯೆ ಮುಂಚೆಯಿಂದನೇ ಇದೆ ಅಂದ್ರೆ ಪ್ಲಾನ್ ಮಾಡ್ಲಿಕ್ಕೆ ಮುಂಚೆ ವೈದ್ಯರ ಹತ್ರ ಹೋಗೋದು ಒಳ್ಳೇದು. ಯಾಕಂದ್ರೆ ಕೆಲವು ಮಾತ್ರೆಗಳನ್ನ ನಾವು ತುಂಬಾ ಬಿಗಿನಿಂಗ್ ಸ್ಟೇಜ್ ನಲ್ಲೇ ಕೊಡ್ತೀವಿ, ಸೊ ದಟ್ ಹೆಚ್ಚಿಗೆ ರಕ್ತದೊತ್ತಡದ ತೊಂದರೆಗಳು ಅವರನ್ನ ಪ್ರೆಗ್ನೆನ್ಸಿ ನಲ್ಲಿ ಕಾಡಬಾರದು ಅನ್ನೋದು. ಇಂಜೆಕ್ಷನ್ ಮೂಲಕ ಇದೆ, ಮಾತ್ರೆಗಳ ಮೂಲಕ ಇದೆ, ಆ ಪೇಷಂಟ್ ಗೆ ನೋಡಿ ಅವರಿಗೆ ಯಾವುದು ಸೂಕ್ತ ಆ ರೀತಿಯಲ್ಲಿ ನಾವು ಕೊಡ್ಬೇಕಾಗುತ್ತೆ.
1: ಕೆಲವರಿಗೆ ಶುರು ಆಗಿಬಿಟ್ಟಿರುತ್ತೆ ಈ ಪ್ರೀ ಎಕ್ಲಾಂಪ್ಸಿಯಾ ಸ್ಟೇಜ್ ಗೆ ಬಂದಿರ್ತಾರೆ, ಅವರಿಗೆ ಚಿಕಿತ್ಸೆ?
0: ಪ್ರೀ ಎಕ್ಲಾಂಪ್ಸಿಯಾ ಸ್ಟೇಜ್ ಗೆ ಆಗ್ಲೇ ಬಂದ್ಬಿಟ್ಟಿದ್ದಾರೆ ಅಂದ್ರೆ ಸಾಧಾರಣ 7 ತಿಂಗಳು 8 ತಿಂಗಳು ಅಥವಾ 6ನೇ ತಿಂಗಳು, ತುಂಬಾ ಪ್ರಾಬ್ಲಮ್ ಇರುವಂತವರಿಗೆ 6ನೇ ತಿಂಗಳು ಹಿಂಗೆ ನೋಡ್ತೀವಿ. ಆ ಸಮಯದಲ್ಲಿ ಆ ಪ್ರೆಗ್ನೆನ್ಸಿ ಮೈಲ್ಡ್ ಇದೆಯಾ, ಸಿವಿಯರ್ ಇದೆಯಾ, ಕಂಟಿನ್ಯೂ ಮಾಡಬಹುದಾ, ಎಷ್ಟು ಟೈಮ್ ಇದೆ ನಮ್ಗೆ ಕಂಟಿನ್ಯೂ ಮಾಡ್ಲಿಕ್ಕೆ,

0: ಕೆಲವೊಮ್ಮೆ ಅಡ್ಮಿಟ್ ಮಾಡ್ಕೋಬೇಕಾಗತ್ತೆ, ಕೆಲವೊಮ್ಮೆ ಪದೇ ಪದೇ ಸ್ಕ್ಯಾನ್ ಮಾಡಿಕೊಂಡು ನೋಡ್ಬೇಕಾಗತ್ತೆ. ಈ ರಕ್ತ ಪರೀಕ್ಷೆಗಳನ್ನೆಲ್ಲ ಪದೇ ಪದೇ ಮಾಡಿ ಆ ರಕ್ತ ಪರೀಕ್ಷೆಗಳಲ್ಲಿ ಏನಾದ್ರೂ ಚೇಂಜಸ್ ಕಾಣ್ತಾ ಇದೆಯಾ, ಮೇಂಟೈನ್ ಆಗ್ತಾ ಇದೆಯಾ, ಅಥವಾ ಸ್ವಲ್ಪ ವ್ಯಾಲ್ಯೂಸ್ ಎಲ್ಲ ಜಾಸ್ತಿ ಬರ್ತಾ ಇದೆಯಾ, ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆಯಾ, ಇದನ್ನ ಅಳೆದು ಈ ತರ ಎಲ್ಲ ಡೆಲಿವರಿ ಮಾಡ್ಬೇಕು ಅಂದ್ರೆ ಸ್ವಲ್ಪ ಟರ್ಷಿಯರಿ ಕೇರ್, ಸ್ವಲ್ಪ ಎಲ್ಲ
1: ಆಧುನಿಕ ತಂತ್ರಜ್ಞಾನ ಇರುವಂತಹ ಆಸ್ಪತ್ರೆ
0: ಐಸಿಯು ಫೆಸಿಲಿಟಿ ತಾಯಿಗೆ ಬೇಕು. ಆ ತರದ ಫೆಸಿಲಿಟಿನಲ್ಲಿ ಅಡ್ಮಿಟ್ ಆಗಿ ಆ ತರದ ಫೆಸಿಲಿಟಿನಲ್ಲಿ ಡೆಲಿವರಿ ಮಾಡಿಸ್ಕೊಳ್ಳೋದು ತುಂಬಾ ಸೂಕ್ತ.
1: ಇವಾಗ ಆಯ್ತು ಪ್ರೀ ಎಕ್ಲಾಂಪ್ಸಿಯಾದಿಂದ ಅವರು ಈ ಸರ್ತಿ ಏನೂ ಸಮಸ್ಯೆ ಇಲ್ದಲೆ ಮಗುವಿಗೆ ಜನ್ಮ ನೀಡಿದ್ರು. ಅವರಿಗೆ ಮತ್ತೆ ಈ ಅಂಗಗಳು ಕೆಲವೊಂದು ಸರಿಯಾಗಿ ಕೆಲಸ ಮಾಡೋದನ್ನ ಕಡಿಮೆ ಮಾಡಿರುತ್ತವೆ ಅಂತ ಹೇಳಿದ್ರಿ. ಅವು ಮುಂದೆ ಅದು ರಿವರ್ಸ್ ಆಗಬಹುದಾ ಅಥವಾ ಅದು ಹಾಗೆ ಕಂಟಿನ್ಯೂ ಆಗುತ್ತಾ? ಅಂದ್ರೆ ಕಿಡ್ನಿ ಸಮಸ್ಯೆ ಇರಬಹುದು, ಲಿವರ್ ಸಮಸ್ಯೆ ಇರಬಹುದು, ಶ್ವಾಸಕೋಶದ ಸಮಸ್ಯೆ ಇರಬಹುದು, ಅದೆಲ್ಲ
0: ಅದು ಸಾಮಾನ್ಯವಾಗಿ ರಿವರ್ಸ್ ಆಗುತ್ತೆ. ನಾವು ಎಷ್ಟು ಬೇಗ ಈಗ ಅದು ಈ ತೊಂದರೆಗಳೆಲ್ಲ ಸ್ವಲ್ಪ ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ತಾ ಇದೆ ಅನ್ನುವ ಹಂತದಲ್ಲೇ ಒಮ್ಮೊಮ್ಮೆ ನಾವು ಕ್ರಮ ಕೈಗೊಂಡ್ರೆ ಖಂಡಿತ ಅದೆಲ್ಲ ರಿವರ್ಸ್ ಆಗ್ಬಹುದು. ಕೆಲವೊಮ್ಮೆ ಈಗ ನೀಟಾಗಿ ಮುಂಚಿಂದ ನಿಯಂತ್ರಿತವಾಗಿಲ್ಲ, ಸಡನ್ ಆಗಿ ಅವ್ರು ಲಾಸ್ಟ್ ಸ್ಟೇಜ್ ಅಲ್ಲಿ ಬಂದಿದ್ದಾರೆ ಅಂದಾಗ ಎಷ್ಟೋ ಬಾರಿ ತೊಂದರೆಗಳು ಕೂಡ ನೋಡಿದೀವಿ. ಮಗುವಿನ ಹಾರ್ಟ್ ಬೀಟ್ ಕಾಣಿಸದೇ ಇರಬಹುದು, ಬಂದಾಗ್ಲೇ ಮಗುವಿನ ಹಾರ್ಟ್ ಬೀಟ್ ಸಿಗ್ತಾ ಇಲ್ಲ, ಮಗು ಒಳಗಡೆನೆ ತೀರ್ಕೊಂಡಿದೆ, ಆತರ ಸಮಸ್ಯೆಗಳಿರಬಹುದು. ಅಥವಾ ಕಿಡ್ನಿ ಸಮಸ್ಯೆಗಳು ಸ್ಟಾರ್ಟ್ ಮಾಡಿ ಆಗಿದೆ, ಡಯಾಲಿಸಿಸ್ ಸ್ಟಾರ್ಟ್ ಮಾಡೋ ಅವಶ್ಯಕತೆ ಬರಬಹುದು. ಲಿವರ್ಗೂ ತೊಂದರೆಗಳಾಗಿ ಕೆಲವೊಮ್ಮೆ ಲಿವರ್ ಎನ್ಝೈಮ್ಸ್ ಅಂತ ಹೇಳ್ತೀವಿ ಅವು ಜಾಸ್ತಿ ಆಗಬಹುದು. ಆಮೇಲೆ ಈ ರಕ್ತ ಕಣಗಳೇನಿರುತ್ತೆ RBCs ಅವು ಲೈಸಸ್ ಅಂತೀವಿ, ಅವು ಹೊಡೆದೋಗ್ಬಹುದು. ಅಂದ್ರೆ ಅದು ಜಾಂಡಿಸ್ ರೀತಿಯಲ್ಲಿ ಕಾಣಿಸ್ಕೋಬಹುದು, ಬಿಳಿ ರಕ್ತ ಕಣಗಳು ತುಂಬಾ ಕಮ್ಮಿ ಆಗಬಹುದು. ಇಂಥ ಸಮಯದಲ್ಲಿ ಆಕೆಗೆ ಡೆಲಿವರಿ ನಾವು ಮಾಡ್ಲಿಕ್ಕೆ ಹೋದ್ರು ತುರಂತವಾಗಿ ಡೆಲಿವರಿ ಮಾಡಿದ್ರೆ ತಾಯಿ ಬದುಕ್ತಾರೆ. ಆದ್ರೆ ಡೆಲಿವರಿ ಮಾಡುವಾಗ ಮುಂಚೆನೆ ಈ ಸಮಸ್ಯೆಗಳೆಲ್ಲ ತುಂಬಾ ಅತಿರೇಕಕ್ಕೆ ಹೋದಾಗ ಡೆಲಿವರಿ ಮಾಡಿದಾಗ ಕೂಡ ನಾರ್ಮಲ್ ಡೆಲಿವರಿ ಆದ್ರೂ ಅಥವಾ ಸಿಸೇರಿಯನ್ ಮಾಡಿದ್ರು ಕೂಡ ತುಂಬಾ ಅತೀವ ರಕ್ತಸ್ರಾವ ಆಗುವಂತಹ ಸಮಸ್ಯೆಗಳು ಬರುತ್ತೆ. ಈ ರಕ್ತಸ್ರಾವಕ್ಕೆ ನಾವು ಎಷ್ಟೇ ಪ್ರಿಪೇರ್ಡ್ ಇದ್ರು ಕೆಲವೊಮ್ಮೆ ಅವರು ಲಾಸ್ಟ್ ಸ್ಟೇಜ್ ಅಲ್ಲಿ ಬಂದಾಗ ರಕ್ತ ಸ್ರಾವ ಆಯ್ತು, ತುರಂತವಾಗಿ ನಾವು ರಕ್ತ ಅರೇಂಜ್ ಮಾಡ್ಕೊಂಡ್ವಿ, ಬಿಳಿ ರಕ್ತ ಕಣಗಳನ್ನು ಕೊಟ್ವಿ, ಪ್ಲಾಸ್ಮಾ FFPs ಅಂತೀವಿ ಅದನ್ನು ಕೊಟ್ವಿ. ಸೊ ಅದೆಲ್ಲವನ್ನು ಕೊಟ್ಟು ಆಕೆಗೆ ಕ್ಲಾಟಿಂಗ್ ಸಿಸ್ಟಮ್ ಎಲ್ಲ ಕರೆಕ್ಟ್ ಆಗಿ ಕೆಲಸ ಮಾಡೋ ತರ ನಾವು ವ್ಯವಸ್ಥೆ ಮಾಡಿಕೊಂಡ್ರೂ ಕೂಡ ಕೆಲವೊಮ್ಮೆ ಬ್ಲೀಡಿಂಗ್ ಅನ್ನೋದು ನಾವು ಅನ್ಕೊಳ್ಳೋ ತರ ಇರೋದಿಲ್ಲ. ತುಂಬಾ ಹೆಚ್ಚಾದಾಗ ಆಕೆಗೆ ಕಿಡ್ನಿ ಸಮಸ್ಯೆ, ಲೈಫ್ ಲಾಂಗ್ ಉಳಿದಿರುವಂತದ್ದನ್ನು ನೋಡಿದೀವಿ. ಕೆಲವೊಮ್ಮೆ ಪ್ರಾಣಕ್ಕೆ ಅಪಾಯ ಬರುವಂತದ್ದನ್ನು ನೋಡಿದೀವಿ. ಕೆಲವೊಮ್ಮೆ ಇವೆಲ್ಲವುಗಳಿಂದ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಸಿಂಡ್ರೋಮ್ಸ್ ಅಂತ ಹೇಳ್ತೀವಿ, ಎಲ್ಲ ಅಂಗಾಂಗಗಳು ಏನು ಸ್ವಲ್ಪ ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ವೋ ಅವು ಪೂರ್ತಿ ಫೇಲ್ಯೂರ್ ಆಗಿ ಆಕೆಯನ್ನ ಕಳ್ಕೊಳ್ಳಬಹುದು. ಆ ಪರಿಸ್ಥಿತಿಗೂ ಆಕೆ ಹೋಗ್ಬಹುದು.
1: ಇವರು ಈ ಪ್ರೀ ಎಕ್ಲಾಂಪ್ಸಿಯಾಗೆ ತುತ್ತಾಗಿ ಮಗುವನ್ನ ಹೆತ್ತವರು ಮುಂದೆ ಇನ್ನೊಂದ್ಸರ್ತಿ ಗರ್ಭಧಾರಣೆ ಮಾಡಬಹುದಾ? ಮಾಡಿದ್ರೆ ಆ ಗರ್ಭಾವಸ್ಥೆಯಲ್ಲೂ ಕೂಡ ಇವರಿಗೆ ಈ ಸಮಸ್ಯೆ ಬರುತ್ತಾ?
0: ಇದು ಸಾಧಾರಣವಾಗಿ ಈ ಜೀನ್ಸ್ ಅಂದ ಅಂತ ಹೇಳಿದೆ, ಅಂದ್ರೆ ಮೊದಲನೇ ಪ್ರೆಗ್ನೆನ್ಸಿ ಇದ್ರೆ ಮತ್ತೆ ಬರುತ್ತೆ, ಫ್ಯಾಮಿಲಿ ಹಿಸ್ಟ್ರಿ ಇದೆ ಮತ್ತೆ ಬರುತ್ತೆ. ಸೊ ಒಂದು ಸಲ ಬಂದಿದೆ ಅಂದ್ರೆ ಮತ್ತೆ ಬರಬಹುದು. ಆದ್ರೆ ಕೆಲವರಿಗೆ ತುಂಬಾ ಬೇರೆ ಸಮಸ್ಯೆಗಳಿರುತ್ತೆ, SLE, ಆಪ್ಲಾ ಸಿಂಡ್ರೋಮ್, ಈ ಆಟೋಇಮ್ಯೂನ್ ಡಿಸೀಸಸ್, ಅವರಿಗೆ ಅವರ ಒಂದು ದೇಹ ಯಾವ ರೀತಿ ಆರೋಗ್ಯವನ್ನ ಕಾಪಾಡಿಕೊಂಡು ಬಂದಿದೆ ಅದನ್ನ ಅಳೆದು, ತಾಯಿಗೆ ಮತ್ತೆ ಪ್ರೆಗ್ನೆಂಟ್ ಆದ್ರೆ ಎಷ್ಟು ರಿಸ್ಕ್ ಇದೆ, BP ಎಷ್ಟು ರಿಸ್ಕ್ ಇದೆ ಅದನ್ನ ಅಳೆದು, ಇದೆಲ್ಲ ವೈದ್ಯರ ಸಲಹೆಯನ್ನ ತಗೊಂಡು ಅವರು ನೆಕ್ಸ್ಟ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ಬೇಕಾ ಮಾಡಬಾರ್ದ ನೋಡಿಕೊಳ್ಳೋದು ಉತ್ತಮ. ಸಾಧಾರಣವಾಗಿ ಬರೀ ರಕ್ತದೊತ್ತಡ ಬಂದಿತ್ತು ಅನ್ನೋರಿಗೆ ಮತ್ತೆ ರಕ್ತದೊತ್ತಡ ಬರಬಹುದು. ಆ ಬರಕ್ಕೆ ಮುಂಚೆ ಕೆಲವು ಮಾತ್ರೆಗಳನ್ನ ನಾನು ನಿಮ್ಗೆ ಹೇಳಿದೆ, ಸ್ವಲ್ಪ ಬಿಗಿನಿಂಗ್ ಸ್ಟೇಜ್ ಅಲ್ಲೇ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಅದೆಲ್ಲವನ್ನು ವೈದ್ಯರ ಹತ್ರ ಅವರು ಕೂಲಂಕುಷವಾಗಿ ಹೇಳ್ಕೋಬೇಕು, ನನ್ಗೆ ಮೊದಲನೇ ಪ್ರೆಗ್ನೆನ್ಸಿನಲ್ಲಿ ಈ ತರ ಇತ್ತು, ಈ ತರ ಆಗಿತ್ತು. ಸೊ ಅವಾಗ ನಾವು ಅದನ್ನ ಈ ಪ್ರೆಗ್ನೆನ್ಸಿನಲ್ಲಿ ಪ್ರಿವೆಂಟ್ ಮಾಡಕ್ಕೆ ಏನೇನು ಔಷಧಿಗಳನ್ನ ನಾವು ಕೊಡಬಹುದು, ಏನೇನು ಟೆಸ್ಟ್ ಗಳನ್ನ ಮುಂಚಿತವಾಗಿ ನಾವು ಮಾಡಿಸಿ ನಾವು ಸ್ವಲ್ಪ ಜಾಗೃತಿಯಾಗಿರಬಹುದು ಅದನ್ನ ನಾವು ನೋಡಬಹುದು.
1: ಡಾಕ್ಟ್ರೆ, March 17 ನಾವು ವಿಶ್ವ ರಕ್ತದೊತ್ತಡ ದಿನವನ್ನ ಆಚರಿಸಿದೀವಿ. ಅದರಲ್ಲೂ ಈ ಗರ್ಭಿಣಿಯರಲ್ಲಿ ರಕ್ತದೊತ್ತಡ ನೀವು ಹೇಳದಾಗೆ ಇಷ್ಟೊಂದು ಸಮಸ್ಯೆಗಳನ್ನ ಉಂಟು ಮಾಡುತ್ತೆ. ಇದು ಮಗುವಿಗೂ ಸಮಸ್ಯೆ ಆಗೋದ್ರಿಂದ ನಮ್ಮ ಗರ್ಭಿಣಿ ತಾಯಿಯಂದ್ರಿಗೆ ಕಾರ್ಯಕ್ರಮದ ಕಡೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ?
0: ಈ ಬಾರಿಯ ಧ್ಯೇಯ ವರ್ಲ್ಡ್ ಹೈಪರ್ ಟೆನ್ಷನ್ ಡೇ ಅಥವಾ ವಿಶ್ವ ರಕ್ತದೊತ್ತಡದ ಅತಿ ಹೆಚ್ಚು ರಕ್ತದೊತ್ತಡದ ದಿನಾಚರಣೆ. ಇದರ ಒಂದು ಧ್ಯೇಯ ಆಗಿತ್ತು ಕಂಟ್ರೋಲಿಂಗ್ ಹೈಪರ್ ಟೆನ್ಷನ್ ಟುಗೆದರ್, ಚೆಕ್ ಯುವರ್ BP ರೆಗ್ಯುಲರ್ಲಿ ಅಂಡ್ ಡಿಫೀಟ್ ಸೈಲೆಂಟ್ ಕಿಲ್ಲರ್. ಸೊ ಕಂಟ್ರೋಲಿಂಗ್ ಹೈಪರ್ ಟೆನ್ಷನ್ ಟುಗೆದರ್ ಅಂತಂದ್ರೆ ಇದು ಒಂದು ವ್ಯಕ್ತಿಯಿಂದ ಶುರುವಾಗುವಂತದ್ದು. ಈಗ BP

0: ಜಾಸ್ತಿ ಆಗಿದೆ ಅಂತ ಡಾಕ್ಟರ್ ನೋಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗ್ಲಿಕ್ಕೆ ಮುಂಚೆ ಆ ವ್ಯಕ್ತಿಗೆ ಗರ್ಭಾವಸ್ಥೆಯಲ್ಲೂ ಬಿಪಿ ಬರಬಹುದು, ಅದರಿಂದ ತೊಂದರೆ ಆಗಬಹುದು ಅನ್ನುವ ಅರಿವಿರಬೇಕು. ಕರೆಕ್ಟ್ ಆಗಿ ಬಿಪಿಯನ್ನು ಚೆಕ್ ಮಾಡ್ಕೋಬೇಕು. ಪ್ರೆಗ್ನೆನ್ಸಿ ಆಗೋದಕ್ಕೆ ಮುನ್ನವೂ ಚೆಕ್ ಮಾಡ್ಕೋಬೇಕು. ಬಿಪಿ ಬರೋ ಸಾಧ್ಯತೆಗಳು, ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಲ್ಲ, ಅವುಗಳನ್ನೆಲ್ಲ ಕಮ್ಮಿ ಮಾಡ್ಕೋಬೇಕು. ಅದಾದ ನಂತರ ಒಬೆಸಿಟಿ ಅಂದ್ರೆ ಪ್ರೆಗ್ನೆಂಟ್ ಆಗ್ಲಿಕ್ಕೆ ಮುಂಚೆ ತೂಕ ಹೆಚ್ಚಿದ್ರೆ ತೂಕ ಕಮ್ಮಿ ಮಾಡ್ಕೋಬೇಕು. ಬಿಪಿ ಸಮಸ್ಯೆ ಆಗ್ಲೇ ಕಾಡ್ತಾ ಇದ್ರೆ ಕಂಟ್ರೋಲ್ ಮಾಡ್ಕೋಬೇಕು. ಡಯಾಬಿಟೀಸ್ ಮುಂಚಿತವಾಗಿದ್ರೆ ಅದನ್ನು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ಬೇಕು. ಥೈರಾಯ್ಡ್ ಸಮಸ್ಯೆ ಇದ್ರೆ ಅದನ್ನು ಸಹ ಕಂಟ್ರೋಲ್ ಮಾಡ್ಕೊಂಡಿರ್ಬೇಕು. ನಂತರ ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡ್ಬೇಕು. ಒಂದು ಸಲ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂತು, ವೈದ್ಯರ ಸಲಹೆ ತಗೊಂಡು ಬಿಪಿ ಎಲ್ಲವನ್ನು ಪರೀಕ್ಷೆ ಮಾಡಿಸ್ಕೊಳ್ಬೇಕು. ಆಮೇಲೆ ಪ್ರೆಗ್ನೆನ್ಸಿನಲ್ಲೂ ಊಟ ತಿಂಡಿ ಎಲ್ಲವನ್ನು ಸ್ವಲ್ಪ ನಿಯಮಿತವಾಗಿ ಮಾಡಬೇಕು. ಸೊಪ್ಪು, ತರಕಾರಿ, ಹಣ್ಣು ಇವುಗಳು ಹೆಚ್ಚಾಗಿರುವಂತೆ ತಗೋಬೇಕು. ಪ್ರೆಗ್ನೆನ್ಸಿನಲ್ಲೂ ಹೆಚ್ಚು ತೂಕ ಆಕೆ ಹೊಂದಬಾರದು. ಪ್ರೆಗ್ನೆನ್ಸಿನಲ್ಲೂ ಸಾಧಾರಣವಾಗಿ ಎಲ್ಲವೂ ನಾರ್ಮಲ್ ಆಗಿದೆ ಅಂತಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ತಿಂಡಿ ಊಟ ಆದ ನಂತರ ಸುಮ್ಮನೆ ಕುತ್ಕೊಳ್ಳಿಕ್ಕೆ ಮುಂಚೆ 15 ನಿಮಿಷವಾದರೂ ವಾಕ್ ಮಾಡಿ ಅಂತ ಹೇಳ್ತೀವಿ. ಇವೆಲ್ಲವೂ ಮಾಡೋದ್ರಿಂದ ಹೆಚ್ಚು ವೇಟ್ ಗೇನ್ ಆಗುವ ಸಮಸ್ಯೆ ಕಮ್ಮಿ ಆಗುತ್ತೆ. ಸೊ ಇದರಿಂದ ಕೂಡ ಪ್ರೆಗ್ನೆನ್ಸಿ ಸಮಯದಲ್ಲಿ ಬಿಪಿ ಬರೋದನ್ನ ತಪ್ಪಿಸಬಹುದು. ಇದು ವೈಯಕ್ತಿಕವಾಗಿ ಗರ್ಭಿಣಿಗೆ ಬೇಕಾಗಿರುವಂತಹ ಒಂದು ಅರಿವು. ಆದ್ರೆ ಆಕೆಯ ಫ್ಯಾಮಿಲಿ, ಯಾಕಂದ್ರೆ ಇಲ್ಲಿ ಹೇಳಿರೋದು ಕಂಟ್ರೋಲಿಂಗ್ ಹೈಪರ್ ಟೆನ್ಷನ್ ಟುಗೆದರ್, ಆಕೆಯ ಕುಟುಂಬ ಆಕೆಯನ್ನ ಚೆನ್ನಾಗಿ ನೋಡ್ಕೋಬೇಕು. ಸ್ವಲ್ಪ ಒತ್ತಡ, ಮಾನಸಿಕವಾಗಿ ದೈಹಿಕವಾಗಿ ಒತ್ತಡವನ್ನೆಲ್ಲ ಸ್ವಲ್ಪ ಆಕೆಗೆ ನಿಯಮಿತವಾಗಿ ಕಡಿಮೆ ಕೊಡಬೇಕು. ಊಟ ವ್ಯವಸ್ಥೆ ಮತ್ತೆ ವೈದ್ಯರ ಹತ್ರ ಕರ್ಕೊಂಡು ಹೋಗುವ ವ್ಯವಸ್ಥೆ ಇವೆಲ್ಲವನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೋಬೇಕು. ಮತ್ತೆ ಇದು ನಂತರ ಆರೋಗ್ಯ ಸಂಸ್ಥೆಗಳಿಗೆ ಬರುತ್ತೆ, PHC, CHC, ಅಲ್ಲೆಲ್ಲ ಸೂಕ್ತವಾಗಿ ಬಿಪಿಯನ್ನ ಚೆಕ್ ಮಾಡಿ ಕರೆಕ್ಟ್ ಟೈಮ್ಗೆ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಗಳಿಗೆ ಅಥವಾ ಹೈಯರ್ ಸೆಂಟರ್ಸ್ಗೆ ಅವರು ರೆಫರ್ ಮಾಡುವಂತದ್ದು. ಇವೆಲ್ಲವನ್ನು ಮಾಡಿದ ನಂತರ ಗವರ್ನಮೆಂಟ್ ಪಾಲಿಸಿಗಳು, ಹೆಲ್ತ್ ಸಿಸ್ಟಮ್ಸ್ ಅಲ್ಲಿ NICU, ICU ಫೆಸಿಲಿಟಿ ಇವೆಲ್ಲವನ್ನು ಜಾಸ್ತಿ ಮಾಡುವಂತದ್ದು. ಹೀಗೆ ವಿ ಕ್ಯಾನ್ ಡಿಫೀಟ್ ದಿಸ್ ಸೈಲೆಂಟ್ ಕಿಲ್ಲರ್.
1: ಓಕೆ, ಮತ್ತೆ May 22 ನಾವು ವಿಶ್ವ ಪ್ರೀ ಎಕ್ಲಾಂಪ್ಸಿಯಾ ದಿನ ಅಂತ ಕೂಡ ಆಚರಣೆ ಮಾಡ್ತೀವಿ.
0: ಯೆಸ್ ಮ್ಯಾಮ್.
1: ಇದರ ಮಹತ್ವ ಮತ್ತೆ ಇದರ ಧ್ಯೇಯ ವಾಕ್ಯದ ಬಗ್ಗೆ ಹೇಳೋದಾದ್ರೆ,
0: ಈ ಬಾರಿಯ ಥೀಮ್ ನೋ ದ ಸಿಂಪ್ಟಮ್ಸ್ ಟೇಕ್ ಆಕ್ಷನ್, ನೋ ದ ಸಿಂಪ್ಟಮ್ಸ್ ಅರ್ಲಿ ಆಕ್ಷನ್ ಸೇವ್ಸ್ ಲೈವ್ಸ್. ಸೊ ನೋ ದ ಸಿಂಪ್ಟಮ್ಸ್ ಅಂದ್ರೆ ಈಗ ನಾವು ಸಿಂಪ್ಟಮ್ಸ್ ಅನ್ನ ಆಗ್ಲೇ ಡಿಸ್ಕಸ್ ಮಾಡಿದೀವಿ, ವಿವರವಾಗಿ ಹೇಳಿದೀವಿ. ಪ್ರೀ ಎಕ್ಲಾಂಪ್ಸ್ ಸಿಂಪ್ಟಮ್ಸ್ ಅನ್ನ ಮತ್ತೆ ಒಂದು ಸಲ ಹೇಳ್ತೀನಿ. ಮೇಲಿಂದ ಕೆಳಗಡೆ ಹೋದ್ರೆ, ತಲೆಯಿಂದ ಕಾಲ್ಭಾಗ ತನಕ ಹೋದ್ರೆ, ಒಂದು ಬಿಪಿ ಹೆಚ್ಚಿರುವಂತವರಿಗೆ, ಅಥವಾ ಕೆಲವೊಮ್ಮೆ ಬಿಪಿ ಹೆಚ್ಚಿದೆ ಅಂತ ಅವರಿಗೆ ಗೊತ್ತೇ ಇರೋದಿಲ್ಲ. ಲಾಸ್ಟ್ ಟೈಮ್ ಹೋಗಿದ್ದಾಗ ವೈದ್ಯರ ಹತ್ರ ಜಾಸ್ತಿ ಇರೋದಿಲ್ಲ, ಮಧ್ಯದಲ್ಲಿ ಜಾಸ್ತಿ ಆಗಿರುತ್ತೆ, ಆಗ್ಲೇ ಅದು ಒಂದ್ ವಾರದಲ್ಲೋ ಎರಡ್ ವಾರದಲ್ಲೋ ತೊಂದರೆಗಳು ಕೂಡ ಆಗಬಹುದು. ಅಂತ ಒಂದು ಸಂದರ್ಭದಲ್ಲಿ ತಲೆನೋವು, ಕಣ್ಣು ಮಂಜಾಗುವುದು, ವಾಂತಿ ಹಾಗೂ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಜಾಸ್ತಿ ಆಗುವುದು, ಪಕ್ಕೆ ನೋವು ಬರೋದು, ಬಲದ ಕಡೆ ಪಕ್ಕೆ ನೋವು ಹೆಚ್ಚಾಗಿ ಬರೋದು, ಯೂರಿನ್ ಔಟ್ಪುಟ್ ಕಮ್ಮಿ ಆಗುವುದು, ಮತ್ತೆ ದೇಹ ಬಾತ್ಕೊಳ್ಳೋದು, ಕಾಲ್ ಬಾತ್ಕೊಳ್ಳೋದು, ತೊಡೆ ಬಾತ್ಕೊಳ್ಳೋದು, ಹಾಗೆ ಅದು ಕಾಲಿಂದ ಮೇಲೆ ಮುಖವೂ ಕೂಡ ಬಾತ್ಕೊಳ್ಳುವಂತಹ ಸಮಸ್ಯೆಗಳು ಇರುತ್ತೆ. ಅದಾದ ನಂತರ ನೆಕ್ಸ್ಟ್ ಸ್ಟೇಜ್ ಫಿಟ್ಸ್ ಆಗಿ ಬರುತ್ತೆ.
1: ಈ ಲಕ್ಷಣಗಳು ಇದ್ರೆ ನೀವು ಬೇಗ ನಿಮ್ಮ ಸಿಂಪ್ಟಮ್ನ ಅರ್ಥ ಮಾಡಿಕೊಂಡು, ಗರ್ಭಿಣಿ ಅಂತ ಅಂದ್ರೆ ಕಾಲಕಾಲಕ್ಕೆ ವೈದ್ಯರನ್ನ ಕಾಣ್ಲೇಬೇಕಾಗತ್ತೆ, ಕಂಡು ನಿಮ್ಮ ಸಮಸ್ಯೆಗಳನ್ನ ಅದು ಮುಂದಕ್ಕೆ ಹೋಗದೆ ಇದ್ದ ಹಾಗೆ ನೋಡ್ಕೊಂಡು ನಿಮ್ಮ ಮಗುನು ಆರೋಗ್ಯವಂತ ಮಗುವಾಗಿ ಹುಟ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಡಾಕ್ಟರ್ ಶಿಲ್ಪಾ ಎನ್ ವಿಜಯ್ ಅವರೇ, ಇಷ್ಟೊತ್ತು ಪ್ರೀ ಎಕ್ಲಾಂಪ್ಸಿಯಾದ ಬಗ್ಗೆ ನಮಗೆ ಸಾಕಷ್ಟು ವಿವರವಾಗಿ ಮಾಹಿತಿಯನ್ನ ನೀಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ನಿಮಗೂ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್. ಆಕಾಶವಾಣಿಗೂ ಧನ್ಯವಾದಗಳು.
2: ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರೀ ಎಕ್ಲಾಂಪ್ಸಿಯಾ ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಶಿಲ್ಪಾ ಎನ್ ವಿಜಯ್ ಅವರೊಂದಿಗೆ ಮಾತುಕತೆ ಕೇಳಿದ್ರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೇಳಿ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ತೋಟಗಾರಿಕಾ ಸಮಗ್ರ ಅಭಿವೃದ್ಧಿ ಮಿಷನ್
3: ಈ ವಿಷಯದ ಕುರಿತು ಮಾಹಿತಿಯನ್ನ ನೀಡಲಿದ್ದಾರೆ ರೂಪಾ ಗೌಡ.
0: ಕೃಷಿಯಾಗಿರಬಹುದು ಅಥವಾ ತೋಟಗಾರಿಕೆಯಾಗಿರಬಹುದು, ಇವೆರಡೂ ಸಹ ಮಾನವನ ಪೌಷ್ಟಿಕಾಂಶದ ಭದ್ರತೆ, ಉದ್ಯೋಗ ಸೃಷ್ಟಿ ಹಾಗೂ ಆರ್ಥಿಕ ಸುಧಾರಣೆಗೆ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಪ್ರಮುಖವಾದಂತಹ ತೋಟಗಾರಿಕಾ ಬೆಳೆಗಳಾದ ಹಣ್ಣು ತರಕಾರಿಗಳು ಮಾನವನ ಆರೋಗ್ಯವನ್ನು ಕಾಪಾಡುತ್ತೆ ಮತ್ತು ಪುಷ್ಪ ಕೃಷಿ ಅಂದರೆ ಅಲಂಕಾರಿಕ ಹೂವುಗಳು ಮಾನವನ ಸೌಂದರ್ಯಕ್ಕೂ ಮತ್ತು ಪರಿಸರದ ಸೌಂದರ್ಯಕ್ಕೂ ಪೂರಕವಾಗಿದೆ. ಈ ಹಣ್ಣು ತರಕಾರಿಗಳು, ಔಷಧೀಯ ಸಸ್ಯಗಳು, ಸಂಬಾರು ಪದಾರ್ಥಗಳು, ಹೂವಿನ ಕೃಷಿ, ಈ ಎಲ್ಲ ತೋಟಗಾರಿಕಾ ಬೆಳೆಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮಾಡೋದ್ರಿಂದ ಇದನ್ನ ಒಂದು ಉದ್ಯಮವಾಗಿ ಪರಿವರ್ತಿಸಬಹುದು. ಇದರಿಂದ ರೈತನು ಕೂಡ ಒಬ್ಬ ಉದ್ಯಮಿಯಾಗಿ ಪರಿವರ್ತನೆ ಆಗಬಹುದು. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ದೇಶದ ರೈತರ ಆದಾಯವನ್ನ ದ್ವಿಗುಣಗೊಳಿಸಲು ಮತ್ತು ಅವರ ಜೀವನ ಮಟ್ಟವನ್ನ ಸುಧಾರಿಸಲು ಹಲವು ಯೋಜನೆಗಳನ್ನ ಆರಂಭಿಸಿದೆ. ಇದರಲ್ಲಿ ಎನ್ಎಚ್ಎಂ ಅಂದರೆ ರಾಷ್ಟೀಯ ತೋಟಗಾರಿಕಾ ಮಿಷನ್, ಇದು 2005-06 ಹತ್ತನೇ ಪಂಚವಾರ್ಷಿಕ ಯೋಜನೆಯಡಿ ಆರಂಭವಾಯಿತು. ತೋಟಗಾರಿಕಾ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿರುವಂತಹ ರೈತರಿಗೆ ಮಾಹಿತಿಯನ್ನ ಒದಗಿಸುವುದು, ತರಬೇತಿಯನ್ನ ನೀಡುವುದು ಮತ್ತು ತೋಟಗಾರಿಕಾ ಬೆಳೆಗಳ ಉತ್ಪಾದನೆಯನ್ನ ಹೆಚ್ಚಿಸುವುದಕ್ಕೆ ಸವಲತ್ತುಗಳನ್ನ ನೀಡೋದು, ಸಹಾಯಧನವನ್ನ ನೀಡೋದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ. ಈ ರಾಷ್ಟೀಯ ತೋಟಗಾರಿಕಾ ಮಿಷನ್ ಅಡಿಯಲ್ಲಿ ದೇಶದ ರೈತರಿಗೆ ತರಕಾರಿ, ಹಣ್ಣು, ಹೂವು, ಸಾಂಬಾರು ಪದಾರ್ಥಗಳನ್ನ ಬೆಳೆಯುವುದಕ್ಕೆ ಪ್ರೋತ್ಸಾಹಿಸಲಾಗುತ್ತೆ. ಇದರ ಜೊತೆಗೆ ಈ ತೋಟಗಾರಿಕಾ ಬೆಳೆಗಳಲ್ಲಿ ಹಲವು ಬೆಳೆಗಳು, ಸಾಂಬಾರು ಪದಾರ್ಥಗಳು ವಿದೇಶಗಳಿಗೂ ರಫ್ತು ಆಗ್ತಾ ಇರೋದ್ರಿಂದ ಇಂತಹ ತೋಟಗಾರಿಕಾ ಬೆಳೆಯನ್ನ ಹೆಚ್ಚಿನ ಪ್ರದೇಶದಲ್ಲಿ ವಿಸ್ತರಿಸುವುದು ಕೂಡ ಈ ಯೋಜನೆಯ ಮುಖ್ಯ ಉದ್ದೇಶ. ಕೇಂದ್ರ ಸರ್ಕಾರವು ಆರಂಭಿಸಿರುವ ಎನ್ಎಚ್ಎಂ ರಾಷ್ಟೀಯ ತೋಟಗಾರಿಕಾ ಮಿಷನ್ ಅಡಿಯಲ್ಲಿ ಫಲಾನುಭವಿ ರೈತರು ವಿವಿಧ ರೀತಿಯ ಹಣ್ಣು, ಹೂವು, ತರಕಾರಿ, ಔಷಧೀಯ ಸಸ್ಯಗಳು, ಸಂಬಾರು ಪದಾರ್ಥಗಳನ್ನ ಬೆಳೆಯಬಹುದು. ಈ ಯೋಜನೆಯಿಂದ ರೈತರ ಆದಾಯ ಹೆಚ್ಚುವ ಜೊತೆಗೆ ಆರ್ಥಿಕತೆಯ ತ್ವರಿತ ಬೆಳವಣಿಗೆ ಕೂಡ ಆಗತ್ತೆ. ನಮ್ಮ ದೇಶದಲ್ಲಿ ತೋಟಗಾರಿಕಾ ಬೆಳೆಗಳ ಅಡಿಯಲ್ಲಿ ದ್ರಾಕ್ಷಿ, ಮಾವು, ಅನಾನಸ್, ಪೇರಲ, ಚಿಕ್ಕು, ದಾಳಿಂಬೆ, ಬಾಳೆ ಇನ್ನು ಬಹಳಷ್ಟು ಹಣ್ಣುಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ಉತ್ಪಾದಿಸಲಾಗ್ತಾ ಇದೆ. ಸಮೀಕ್ಷೆಯ ಪ್ರಕಾರ 2015-16 ಸಾಲಿನಲ್ಲಿ ನಮ್ಮ ದೇಶದ ಒಟ್ಟು ಹಣ್ಣಿನ ಉತ್ಪಾದನೆ 90,183 ಟನ್ಗಳಷ್ಟಿತ್ತು. ಸಾಂಬಾರು ಪದಾರ್ಥಗಳ ಉತ್ಪಾದನೆಯಲ್ಲಿ ವಿಶ್ವದಲ್ಲೇ ಭಾರತಕ್ಕೆ ಮೊದಲ ಸ್ಥಾನವಿದೆ. ಹಾಗೆಯೇ ನಮ್ಮ ದೇಶವನ್ನ ಮಸಾಲೆಗಳ ತವರು ಎಂದು ಕೂಡ ಕರೆಯಲಾಗುತ್ತೆ. ಅಂದರೆ ನಮ್ಮ ದೇಶವು ಮಸಾಲೆಗಳ ರಫ್ತಿನಲ್ಲಿ ವಿಶ್ವದಲ್ಲೇ ಮೊದಲ ಸ್ಥಾನದಲ್ಲಿದೆ. ಇನ್ನು ತರಕಾರಿ ಉತ್ಪಾದನೆಯಲ್ಲಿ ಆಲೂಗಡ್ಡೆ, ಟೊಮೆಟೊ, ಈರುಳ್ಳಿ, ಹೂಕೋಸು ಇತ್ಯಾದಿ ತರಕಾರಿಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಲಾಗ್ತಾ ಇದೆ. ಸಮೀಕ್ಷೆಯ ಪ್ರಕಾರ ನಮ್ಮ ದೇಶದಲ್ಲಿ 2015-16 ಸಾಲಿನಲ್ಲಿ ಒಟ್ಟು 1.69 ಲಕ್ಷ ಟನ್ ತರಕಾರಿ ಉತ್ಪಾದನೆಯಾಗಿದೆ. ಇಡೀ ವಿಶ್ವದಲ್ಲಿ ತರಕಾರಿ ಉತ್ಪಾದನೆಯಲ್ಲಿ ಭಾರತ ಎರಡನೇ ಸ್ಥಾನದಲ್ಲಿದೆ. ಹಾಗಾಗಿ ಈ ಎಲ್ಲ ತೋಟಗಾರಿಕಾ ಬೆಳೆಗಳನ್ನ ಬೆಳೆಯಲು ರೈತರಿಗೆ ಈ ಯೋಜನೆಯ ಮೂಲಕ ಪ್ರೋತ್ಸಾಹವನ್ನ ನೀಡಲಾಗ್ತಾ ಇದೆ. ಜೊತೆಗೆ ತೋಟಗಾರಿಕಾ ಬೆಳೆಗಳಿಗೆ ಉತ್ತೇಜನ ನೀಡುವ ಮೂಲಕ ಸಾಂಪ್ರದಾಯಿಕ ಕೃಷಿಗೆ ಬದಲಾಗಿ ಆಧುನಿಕ ಕೃಷಿಯತ್ತ ರೈತರನ್ನ ಆಕರ್ಷಿಸುವ ಗುರಿಯನ್ನು ಕೂಡ ಈ ಯೋಜನೆ ಹೊಂದಿದೆ. ಎನ್ಎಚ್ಎಂ ಈ ರಾಷ್ಟೀಯ ತೋಟಗಾರಿಕಾ ಮಿಷನ್ ಈ ಯೋಜನೆಯಡಿ ರೈತರಿಗೆ ನೀರಾವರಿ, ನೆಟ್ ಹೌಸ್, ಬೆಳೆಗಳನ್ನು ಶೇಖರಣೆ ಮಾಡಲು ಶೇಖರಣೆ ಮತ್ತು ಬೇಲಿ ಇತ್ಯಾದಿಗಳಿಗೆ ಆರ್ಥಿಕ ನೆರವನ್ನ ನೀಡಲಾಗ್ತಾ ಇದೆ. ರಾಷ್ಟೀಯ ತೋಟಗಾರಿಕಾ ಮಿಷನ್ ಅಡಿಯಲ್ಲಿ ರೈತರಿಗೆ ನೀಡುವ ಆರ್ಥಿಕ ಸಹಾಯಕ್ಕಾಗಿ ರಾಜ್ಯ ಸರ್ಕಾರದ ವಂತಿಗೆಯಲ್ಲಿ ಶೇಕಡ 35-50 ನೀಡಲಾಗ್ತಾ ಇದ್ದು ಉಳಿದ ಮೊತ್ತವನ್ನ ಕೇಂದ್ರ ಸರ್ಕಾರ ನೀಡ್ತಾ ಇದೆ. ಇನ್ನು ಔಷಧೀಯ ಸಸ್ಯಗಳಾದ ಅಲೋವೆರಾ, ಕಲಾಮಾಂಗ್, ತುಳಸಿ, ಆಮ್ಲ, ಶತಾವರಿ, ಬ್ರಾಹ್ಮಿ, ಪಿಪ್ಪಲಿ, ಅಶ್ವಗಂಧ, ತೇಜ್ ಪತ್ತ ಇಂತಹ ಔಷಧೀಯ ಸಸ್ಯಗಳಿಗೆ ಶೇಕಡ 20 ಸಹಾಯಧನವನ್ನ ನೀಡಲಾಗ್ತಾ ಇದೆ. ಇನ್ನು ಸರ್ಪಗಂಧ, ಚಿತ್ರ ಕಲಿಹಾರಿ ಸಸ್ಯಗಳಿಗೆ ಶೇಕಡ 50 ಹಾಗೂ ಗುಗ್ಗಲಿ ಬೆಳೆಗೆ ಶೇಕಡ 75 ಸಹಾಯಧನವನ್ನ ನೀಡಲಾಗ್ತಾ ಇದೆ. ಇನ್ನು ನರ್ಸರಿ ನಿರ್ಮಾಣಕ್ಕೆ ಶೇಕಡ 50 ಸಹಾಯಧನ, ಒಣಗಿಸುವ ಶೆಡ್ ನಿರ್ಮಾಣಕ್ಕೆ ಶೇಕಡ 50-100 ಸಹಾಯಧನ, ಶೇಖರಣೆಗಾಗಿ ಗೋದಾಮು ನಿರ್ಮಾಣಕ್ಕೆ ಶೇಕಡ 50-100 ಸಹಾಯಧನವನ್ನ ನೀಡಲಾಗ್ತಾ ಇದೆ. ಇನ್ನು ಕೇಂದ್ರ ಸರ್ಕಾರ ಆರಂಭಿಸಿರುವ ಔಷಧೀಯ ಸಸ್ಯಗಳ ರಾಷ್ಟೀಯ ಮಿಷನ್ ಅಡಿಯಲ್ಲಿ
2: ಔಷಧೀಯ ಸಸ್ಯಗಳ ಕೃಷಿ, ಮೂಲಸೌಕರ್ಯ ಅಭಿವೃದ್ಧಿ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ, ಮಾರುಕಟ್ಟೆ ವ್ಯವಸ್ಥೆಗೆ ನೆರವನ್ನ ನೀಡಲಾಗ್ತಾ ಇದೆ. ಅಲ್ಲದೆ ರಫ್ತಿಗೆ ಹೆಚ್ಚಿನ ಬೇಡಿಕೆ ಇರುವ ಔಷಧೀಯ ಸಸ್ಯಗಳ ಕೃಷಿಯನ್ನ ಬೆಂಬಲಿಸಲಾಗ್ತಾ ಇದೆ. ಇವುಗಳನ್ನು ಸ್ಥಳೀಯ ಔಷಧ ಪದ್ಧತಿಯಲ್ಲಿ ಬಳಸಲಾಗುತ್ತೆ. ಮೂಲಸೌಕರ್ಯ ಅಭಿವೃದ್ಧಿ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಉತ್ಪನ್ನಗಳ ಮಾರುಕಟ್ಟೆ ವ್ಯವಸ್ಥೆಗಾಗಿ ನೆರವನ್ನ ನೀಡಲಾಗ್ತಾ ಇದೆ. ಈ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಅಡಿಯಲ್ಲಿ ದೇಶದ ಸಣ್ಣ ಮತ್ತು ಅತಿಸಣ್ಣ ರೈತರು ಕಡಿಮೆ ಭೂಮಿಯಲ್ಲಿ ಹೆಚ್ಚು ಉತ್ಪಾದಿಸಲು ಸಾಧ್ಯವಾಗುತ್ತೆ. ಈ ಯೋಜನೆಯ ಮೂಲಕ ಆಹಾರ ಬೆಳೆಗಳಿಗೆ ಹೋಲಿಸಿದರೆ ತೋಟಗಾರಿಕಾ ಬೆಳೆಗಳಲ್ಲಿ ನೀರಾವರಿಯ ಅವಶ್ಯಕತೆ ಕಡಿಮೆಯಾಗಿದೆ. ತೋಟಗಾರಿಕೆಯಲ್ಲಿ ಬೆಳೆದ ಬೆಳೆಗಳಿಗೆ ವರ್ಷವಿಡೀ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುತ್ತೆ. ಇದರಿಂದಾಗಿ ಬೆಳೆಗಳನ್ನು ಮಾರಾಟ ಮಾಡಲು ರೈತರಿಗೆ ಯಾವುದೇ ತೊಂದರೆಯಾಗುವುದಿಲ್ಲ. ಈ ಯೋಜನೆಯಡಿ ರೈತರು ಒಮ್ಮೆ ಬೆಳೆದರೆ ಹಲವು ವರ್ಷಗಳವರೆಗೆ ಉತ್ಪಾದನೆಯನ್ನು ತೆಗೆದುಕೊಳ್ಳಬಹುದು. ತೋಟಗಾರಿಕೆ ಮೂಲಕ ಬೆಳೆಯುವ ಬೆಳೆಗಳು ಆಹಾರ ಬೆಳೆಗಳಿಗಿಂತ ಹೆಚ್ಚು ಪೌಷ್ಟಿಕಾಂಶದ ಮೌಲ್ಯವನ್ನು ಹೊಂದಿದೆ. ಈ ಎಲ್ಲ ಕಾರಣಕ್ಕಾಗಿ ಈ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಪಡೆದುಕೊಳ್ಳೋದ್ರಿಂದ ಹೆಚ್ಚಿನ ಪ್ರಯೋಜನವಿದೆ. ಈ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಅಡಿ ಫಲಾನುಭವಿಗಳು ಕೆಲವೊಂದು ಅರ್ಹತಾ ಮಾನದಂಡಗಳನ್ನು ಪೂರೈಸುವುದು ಅವಶ್ಯಕ. ಈ ಯೋಜನೆಗೆ ಔಷಧೀಯ ಸಸ್ಯಗಳ ಉತ್ಪಾದಕರು, ರೈತ ಸಂಘಗಳು, ಸ್ವಸಹಾಯ ಗುಂಪುಗಳು, ಸರ್ಕಾರೇತರ ಸಂಸ್ಥೆಗಳು, ಕಾರ್ಪೊರೇಟ್ ಕಂಪನಿಗಳು, ಖಾಸಗಿ ಅಥವಾ ಸಾರ್ವಜನಿಕ ಉದ್ಯಮಗಳು ಮತ್ತು ಔಷಧೀಯ ವಲಯದ ಇತರ ಪಾಲುದಾರರು ಈ ತೋಟಗಾರಿಕಾ ಮಿಷನ್ ಯೋಜನೆಗೆ ಅರ್ಹರು. ಈ ಯೋಜನೆಯಡಿ ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡುವಂತಹ ಪಾಲುದಾರರು ಅಥವಾ ಗುಂಪುಗಳು, ಜಿಲ್ಲಾ ತೋಟಗಾರಿಕಾ ಮಿಷನ್ ಸಮಿತಿಯ ಮೂಲಕ ಮತ್ತು ಅಂತರ್ಜಿಲ್ಲಾ ಅಥವಾ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡಲು ಇಚ್ಛಿಸುವವರು ಯೋಜನೆಯ ಪ್ರಸ್ತಾವನೆಯನ್ನು ಮಿಷನ್ ಪ್ರಧಾನ ಕಚೇರಿಗೆ ಸಲ್ಲಿಸಬಹುದು. ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯನ್ನ ಪಡೆದುಕೊಳ್ಳೋದಾದ್ರೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು. ಮೊದಲಿಗೆ ರೈತರು ತೋಟಗಾರಿಕಾ ನಿರ್ದೇಶನಾಲಯದ ಅಧಿಕೃತ ವೆಬ್ಸೈಟ್ಗೆ ಭೇಟಿಯನ್ನ ನೀಡಬೇಕು. ವೆಬ್ಸೈಟ್ನ ಮುಖಪುಟದಲ್ಲಿ ಸ್ಕೀಮ್ಗಳ ಲಾಭ ಪಡೆಯಲು ಅನ್ವಯಿಸು ಆಯ್ಕೆಯನ್ನ ಕ್ಲಿಕ್ ಮಾಡಬೇಕು. ಆಗ ಡ್ಯಾಶ್ಬೋರ್ಡ್ನಲ್ಲಿ ನೀವು ಕೆಲವು ಸ್ಕೀಮ್ಗಳ ಬಾಕ್ಸ್ಗಳನ್ನ ನೋಡುತ್ತೀರಿ. ನೀವು ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ಗಾಗಿ ಆನ್ಲೈನ್ ಅರ್ಜಿ ನಮೂನೆಗಾಗಿ ಹಣಕಾಸಿನ ವರ್ಷ ಮತ್ತು ಅರ್ಜಿದಾರರ ಕೆಲವು ಮಾಹಿತಿಯನ್ನ ನಿಮಗೆ ಕೇಳಲಾಗುತ್ತೆ. ಅಗತ್ಯ ಮಾಹಿತಿಯನ್ನ ನಮೂದಿಸಿದ ನಂತರ ನಿಮ್ಮ ಡಿಬಿಟಿ ನೋಂದಣಿ ಸಂಖ್ಯೆಯನ್ನ ನಮೂದಿಸಬೇಕು. ಡಿಬಿಟಿ ಸಂಖ್ಯೆಯ ಆಧಾರದ ಮೇಲೆ ನಿಮ್ಮ ಅರ್ಹತೆಯನ್ನ ದೃಢೀಕರಿಸಿದ ನಂತರ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ಗಾಗಿ ಆನ್ಲೈನ್ ಅರ್ಜಿ ನಮೂನೆ ತೆರೆದುಕೊಳ್ಳುತ್ತೆ. ಈ ಅರ್ಜಿ ನಮೂನೆಯಲ್ಲಿ ನಿಮ್ಮ ಹೆಸರು, ನಿಮ್ಮ ಇಮೇಲ್ ಐಡಿ ಮುಂತಾದ ಕೆಲವು ಅಗತ್ಯ ಮಾಹಿತಿಯನ್ನ ಭರ್ತಿ ಮಾಡಬೇಕು. ಈ ಎಲ್ಲಾ ವಿವರಗಳನ್ನ ನಮೂದಿಸಿದ ನಂತರ ಅಗತ್ಯ ದಾಖಲೆಗಳನ್ನ ಫಾರ್ಮ್ನೊಂದಿಗೆ ಲಗತ್ತಿಸಬೇಕು ಮತ್ತು ಸಲ್ಲಿಸು ಬಟನ್ ಅನ್ನ ಕ್ಲಿಕ್ ಮಾಡಬೇಕು. ಅಥವಾ ರೈತರು ಹತ್ತಿರದ ತೋಟಗಾರಿಕಾ ಇಲಾಖೆಗೆ ಭೇಟಿ ನೀಡಿ ಈ ಎನ್ಎಚ್ಎಂ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಈ ಯೋಜನೆಯ ಸವಲತ್ತುಗಳೇನು, ಇದಕ್ಕಿರುವ ಪ್ರೋತ್ಸಾಹಗಳೇನು ಎನ್ನುವುದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳಬಹುದು.
3: ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ ಪ್ರಸಾರವಾಯಿತು. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ತೋಟಗಾರಿಕಾ ಸಮಗ್ರ ಅಭಿವೃದ್ಧಿ ಮಿಷನ್ ಈ ವಿಷಯದ ಕುರಿತು ಮಾಹಿತಿಯನ್ನು ಕೇಳಿದ್ರಿ. ಮಾಹಿತಿಯನ್ನು ನೀಡಿದವರು ರೂಪಾ ಗೌಡ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಪ್ರಗತಿ ಪಥ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
4: ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಜಂಜಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸಿಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.
2: ಆಕಾಶವಾಣಿ, ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
5: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿ ಇಂದು 2026ನೇ ಸಾಲಿನ 66 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಸಚಿವ ಪಿಯೂಷ್ ಗೋಯಲ್ ನೇತೃತ್ವದ ಭಾರತ ನಿಯೋಗ ಇಂದಿನಿಂದ

0: ಮೂರು ದಿನ ಕೆನಡಾ ಭೇಟಿ, ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಕುರಿತು ಚರ್ಚೆ. ದೆಹಲಿಯಲ್ಲಿ ನಾಳೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ, ಭಾರತ, ಆಸ್ಟ್ರೇಲಿಯಾ, ಅಮೆರಿಕ, ಜಪಾನ್ ಸಚಿವರು ಭಾಗಿ. ಹಾಗೂ ನಾರ್ವೆ ಚೆಸ್ ಮುಕ್ತ ಮತ್ತು ಮಹಿಳೆಯರ ವಿಭಾಗದಲ್ಲಿ ನಾಲ್ವರು ಭಾರತೀಯರು ಸ್ಪರ್ಧೆ. ವಾರ್ತೆಗಳ ವಿವರ. ರಾಷ್ಟಪತಿ ಭವನದಲ್ಲಿಂದು ನಡೆಯಲಿರುವ 2026ನೇ ಸಾಲಿನ ಮೊದಲ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು 66 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿರುವ ಸಮಾರಂಭದಲ್ಲಿ ರಾಷ್ಟಪತಿಯವರು 2 ಪದ್ಮವಿಭೂಷಣ, 6 ಪದ್ಮಭೂಷಣ ಮತ್ತು 58 ಪದ್ಮಶ್ರೀ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. 2026ನೇ ಸಾಲಿನಲ್ಲಿ 5 ಪದ್ಮವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಪ್ರಶಸ್ತಿಗಳು ಸೇರಿದಂತೆ 131 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲು ರಾಷ್ಟಪತಿಯವರು ಅನುಮೋದನೆ ನೀಡಿದ್ದಾರೆ. ಉಳಿದ ಪದ್ಮ ಪುರಸ್ಕೃತರಿಗೆ ನಂತರ ನಡೆಯಲಿರುವ ಸಮಾರಂಭದ 2ನೇ ಸುತ್ತಿನಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಪ್ರತಿ ವರ್ಷ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಪ್ರಶಸ್ತಿಗಳನ್ನು ಘೋಷಿಸಲಾಗುತ್ತದೆ. ಕಲೆ, ಸಮಾಜ ಸೇವೆ, ಸಾರ್ವಜನಿಕ ವ್ಯವಹಾರಗಳು, ವಿಜ್ಞಾನ ಮತ್ತು ಎಂಜಿನಿಯರಿಂಗ್, ವ್ಯಾಪಾರ ಮತ್ತು ಕೈಗಾರಿಕೆ, ವೈದ್ಯಕೀಯ, ಸಾಹಿತ್ಯ ಮತ್ತು ಶಿಕ್ಷಣ, ಕ್ರೀಡೆ, ನಾಗರಿಕ ಸೇವೆ ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿ ಪ್ರತಿಷ್ಠಿತ ನಾಗರಿಕ ಗೌರವಗಳನ್ನು ನೀಡಲಾಗುತ್ತದೆ. ಅಸಾಧಾರಣ ಮತ್ತು ವಿಶಿಷ್ಟ ಸೇವೆಗಾಗಿ ಪದ್ಮವಿಭೂಷಣ, ಉನ್ನತ ಶ್ರೇಣಿಯ ಸೇವೆಗಾಗಿ ಪದ್ಮಭೂಷಣ ಮತ್ತು ಯಾವುದೇ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆಗಾಗಿ ಪದ್ಮಶ್ರೀ ನೀಡಲಾಗುತ್ತದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 3 ದಿನಗಳ ಕಾಲ ಭಾರತೀಯ ಉದ್ಯಮ ನಾಯಕರ ನಿಯೋಗದೊಂದಿಗೆ ಕೆನಡಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಒಟ್ಟಾವಾ ಮತ್ತು ಟೊರಾಂಟೋ ನಗರಗಳಲ್ಲಿ ವ್ಯಾಪಾರ ಹಾಗೂ ಹೂಡಿಕೆ ಕುರಿತಂತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತ ಕೆನಡಾದ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಸಿಎಪಿಎ ಕುರಿತ ಮಾತುಕತೆಯನ್ನು ವೇಗಗೊಳಿಸುವುದು ಈ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಮಾರ್ಚ್ ತಿಂಗಳಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಿಎಪಿಎ ಒಪ್ಪಂದದ ಷರತ್ತುಗಳಿಗೆ ಸಹಿ ಹಾಕಲಾಗಿತ್ತು. ಮೊದಲ ಹಂತದ ಮಾತುಕತೆ ವರ್ಚುವಲ್ ಮೂಲಕ ನಡೆದಿದ್ದು ಎರಡನೇ ಹಂತದ ಮಾತುಕತೆ ಮೇ 8ರಂದು ಪೂರ್ಣಗೊಂಡಿತು. ಭಾರತೀಯ ನಿಯೋಗದ ಈ ಕೆನಡಾ ಭೇಟಿಯ ಸಂದರ್ಭದಲ್ಲಿ ಮತ್ತೊಂದು ಹಂತದ ಮಾತುಕತೆ ನಡೆಯುವ ನಿರೀಕ್ಷೆ ಇದ್ದು 2030ರ ಒಳಗಾಗಿ ದ್ವಿಪಕ್ಷೀಯ ವ್ಯಾಪಾರವನ್ನು 70 ಶತಕೋಟಿ ಡಾಲರ್ಗೆ ಹೆಚ್ಚಿಸುವ ಗುರಿ ಹೊಂದಲಾಗಿದೆ. ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ನಾಳೆ ದೆಹಲಿಯಲ್ಲಿ ನಡೆಯಲಿದೆ. ಆತಿಥೇಯ ಭಾರತ ವಿದೇಶಾಂಗ ಸಚಿವರ ಜತೆಗೆ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನ್ನಿ ವಾಂಗ್, ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಹಾಗೂ ಜಪಾನ್ ವಿದೇಶಾಂಗ ಸಚಿವ ತೋಶಿಮಿಟ್ಸು ಮೊಟೆಗಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಆದ್ಯತೆಯ ಕ್ಷೇತ್ರಗಳಲ್ಲಿ ಕ್ವಾಡ್ ಸಹಕಾರವನ್ನು ಮುನ್ನಡೆಸುವುದು, ಪ್ರಸ್ತುತ ಇರುವ ಉಪಕ್ರಮಗಳ ಪ್ರಗತಿ ಪರಿಶೀಲಿಸುವುದು ಮತ್ತು ಪರಸ್ಪರ ಕಾಳಜಿಯ ಇತರ ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಮಧ್ಯಪ್ರಾಚ್ಯ ಬಿಕ್ಕಟ್ಟು ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಕಚ್ಚಾ ತೈಲ ಬೆಲೆ 100 ಅಮೆರಿಕನ್ ಡಾಲರ್ ದಾಟಿದೆ. ಹೀಗಾಗಿ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ಮತ್ತೆ ಏರಿಕೆ ಮಾಡಲಾಗಿದೆ. ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ಗೆ 2.61 ರೂಪಾಯಿ ಮತ್ತು ಡೀಸೆಲ್ ಬೆಲೆ ಲೀಟರ್ಗೆ 2.71 ರೂಪಾಯಿ ಏರಿಕೆಯಾಗಿದೆ. ಈ ಪರಿಷ್ಕರಣೆಯೊಂದಿಗೆ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ ಈಗ ಪ್ರತಿ ಲೀಟರ್ಗೆ 102.12 ರೂಪಾಯಿ ಮತ್ತು ಡೀಸೆಲ್ ಬೆಲೆ ಲೀಟರ್ಗೆ 95.20 ರೂಪಾಯಿಯಾಗಲಿದೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಈ ತಿಂಗಳ 28ರಂದು ನಿಗದಿಯಾಗಿದ್ದ ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ ಪದವಿ ಪೂರ್ವ ಸಿಯುಇಟಿ ಯುಜಿ 2026 ಪರೀಕ್ಷೆಗಳನ್ನು ಮುಂದೂಡಿದೆ. ಸರ್ಕಾರದ ಅಧಿಸೂಚನೆ ಪ್ರಕಾರ ಈದ್ ಉಲ್ ಜುಹಾ ಬಕ್ರೀದ್ ರಜಾದಿನದ ದಿನಾಂಕವನ್ನು ಬದಲಾಯಿಸಿದ ಕಾರಣದಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಎನ್ಟಿಎ ತಿಳಿಸಿದೆ. ಅಭ್ಯರ್ಥಿಗಳಿಗೆ ಪರಿಷ್ಕೃತ ಪರೀಕ್ಷಾ ದಿನಾಂಕಗಳನ್ನು ಶೀಘ್ರದಲ್ಲೇ ಘೋಷಿಸಲಾಗುವುದು ಎಂದು ಏಜೆನ್ಸಿ ಮಾಹಿತಿ ನೀಡಿದೆ. ಅಭ್ಯರ್ಥಿಗಳು ಈ ಬದಲಾವಣೆಯನ್ನು ಗಮನಿಸಿ ಅದಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುವಂತೆ ಸೂಚಿಸಲಾಗಿದೆ. ಇತ್ತೀಚಿನ ನವೀಕರಣಗಳ ಕುರಿತು ತನ್ನ ಅಧಿಕೃತ ವೆಬ್ಸೈಟ್ಗೆ ನಿಯಮಿತವಾಗಿ ಭೇಟಿ ನೀಡುವಂತೆ ಅಭ್ಯರ್ಥಿಗಳಿಗೆ ಎನ್ಟಿಎ ಸಲಹೆ ನೀಡಿದೆ. ಯಾವುದೇ ಪ್ರಶ್ನೆಗಳು ಅಥವಾ ಸ್ಪಷ್ಟೀಕರಣಗಳಿಗೆ ಅಭ್ಯರ್ಥಿಗಳು ಎನ್ಟಿಎ ಸಹಾಯವಾಣಿ ಸಂಖ್ಯೆ 0114075900 ಅನ್ನು ಸಂಪರ್ಕಿಸಬಹುದು ಅಥವಾ ಸಿಯುಇಟಿ -ugintea.ac.in ಗೆ ಇಮೇಲ್ ಮಾಡಬಹುದು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎ

0: ಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಭಾರತ ಮತ್ತು ಅಮೆರಿಕ ಎಲ್ಲಾ ರೀತಿಯ ಭಯೋತ್ಪಾದನೆ ಎದುರಿಸಲು ಬಲವಾದ ಆಸಕ್ತಿಯನ್ನು ಹೊಂದಿವೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಅಮೆರಿಕದ 250ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಯೋತ್ಪಾದನೆ ಕುರಿತು ಶೂನ್ಯ ಸಹಿಷ್ಣುತೆಯ ಬಗ್ಗೆ ಭಾರತ ಮತ್ತು ಅಮೆರಿಕ ಯಾವಾಗಲೂ ಸ್ಪಷ್ಟವಾಗಿರಬೇಕು ಮತ್ತು ಅದಕ್ಕಾಗಿ ಪರಸ್ಪರ ಭಯೋತ್ಪಾದನಾ ನಿಗ್ರಹ ಸಹಕಾರವು ಅತಿ ಮುಖ್ಯವಾಗಿದೆ ಎಂದು ಹೇಳಿದ್ದಾರೆ. ಜಾಗತಿಕ ಆರ್ಥಿಕತೆಯ ಅಪಾಯವನ್ನು ತಗ್ಗಿಸಲು ಮತ್ತು ಜಗತ್ತಿಗೆ ಹೆಚ್ಚಿನ ಆಯ್ಕೆಗಳನ್ನು ಒದಗಿಸುವಲ್ಲಿ ಉಭಯ ರಾಷ್ಟಗಳು ಸಮಾನ ಆಸಕ್ತಿ ಹೊಂದಿವೆ ಎಂದು ಪ್ರತಿಪಾದಿಸಿದ ಅವರು, ಅನೇಕ ಸಮನ್ವಯಗಳು ಎರಡೂ ರಾಷ್ಟಗಳನ್ನು ಬಹು ಕ್ಷೇತ್ರಗಳಲ್ಲಿ ಪರಿಣಾಮಕಾರಿ ಕಾರ್ಯತಂತ್ರದ ಪಾಲುದಾರರನ್ನಾಗಿ ಮಾಡುತ್ತವೆ ಎಂದು ಹೇಳಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ 31ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ನಾಗರಿಕರು ಉಚಿತ ದೂರವಾಣಿ ಸಂಖ್ಯೆ 1800 11 7800 ಮೂಲಕ ಕಾರ್ಯಕ್ರಮಕ್ಕಾಗಿ ತಮ್ಮ ಆಲೋಚನೆಗಳು ಮತ್ತು ಸಲಹೆಗಳನ್ನು ಕಳುಹಿಸಬಹುದಾಗಿದೆ. ನರೇಂದ್ರ ಮೋದಿ ಅಪ್ಲಿಕೇಶನ್ ಅಥವಾ ಮೈ ಗೌ ಓಪನ್ ಫೋರಂ ಮೂಲಕ ಆನ್ಲೈನ್ನಲ್ಲಿಯೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ತೀವ್ರ ಉಷ್ಣಾಂಶದ ವಾತಾವರಣ ಮುಂದುವರೆದಿದೆ. ದೆಹಲಿ, ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ನ ಕೆಲವು ಭಾಗಗಳಲ್ಲಿ ಬಿಸಿ ಅಲೆಯ ಪರಿಸ್ಥಿತಿ ಬಗ್ಗೆ ಭಾರತೀಯ ಹವಾಮಾನ ಇಲಾಖೆ ಇಂದು ಆರೆಂಜ್ ಅಲರ್ಟ್ ನೀಡಿದೆ. ರಾಜಸ್ಥಾನ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಬಿಹಾರ, ಛತ್ತೀಸ್ಗಢ, ಕರಾವಳಿ ಆಂಧ್ರಪ್ರದೇಶ, ಜಾರ್ಖಂಡ್, ಒಡಿಶಾ ಮತ್ತು ತೆಲಂಗಾಣದ ಕೆಲವು ಭಾಗಗಳು ಹಗಲಿನಲ್ಲಿ ತೀವ್ರ ಶಾಖ ತರಂಗ ಎದುರಿಸುವ ಸಾಧ್ಯತೆ ಇದೆ. ಪಶ್ಚಿಮ ಬಂಗಾಳದ ಗಂಗಾ ನದಿ ಜಲಾನಯನ ಪ್ರದೇಶದಲ್ಲಿ ಇಂದು ಬಿಸಿ ಮತ್ತು ಆರ್ದ್ರ ವಾತಾವರಣ ಮುಂದುವರೆಯಲಿದೆ ಎಂದು ಇಲಾಖೆ ತಿಳಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ನೊಂದಿಗೆ ಯಾವುದೇ ಒಪ್ಪಂದಕ್ಕೆ ಆತುರ ಪಡದಂತೆ ತಮ್ಮ ಪ್ರತಿನಿಧಿಗಳಿಗೆ ತಿಳಿಸಿದ್ದಾರೆ. ತಮ್ಮ ಆಡಳಿತದಲ್ಲಿ ಇರಾನ್ನೊಂದಿಗಿನ ಯಾವುದೇ ಭವಿಷ್ಯದ ಒಪ್ಪಂದವು ಯಾವುದೇ ರೀತಿಯ ಆರ್ಥಿಕ ರಿಯಾಯಿತಿಗಳನ್ನು ಒಳಗೊಂಡಿರುವುದಿಲ್ಲ ಮತ್ತು ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಅವರ ಅಧಿಕಾರಾವಧಿಯಲ್ಲಿ ಏರ್ಪಟ್ಟ ಒಪ್ಪಂದಕ್ಕಿಂತ ಮೂಲಭೂತವಾಗಿ ಭಿನ್ನವಾಗಿರುತ್ತದೆ ಎಂದು ಟ್ರಂಪ್ ಹೇಳಿದ್ದಾರೆ. ನಾರ್ವೆ ಚೆಸ್ 2026 ಓಸ್ಲೋದಲ್ಲಿ ಇಂದು ಮೊದಲ ಸುತ್ತಿನ ಪಂದ್ಯಗಳೊಂದಿಗೆ ಪ್ರಾರಂಭವಾಗಲಿದೆ. ಭಾರತೀಯ ಕಾಲಮಾನ ರಾತ್ರಿ 8:30 ಟೂರ್ನಿ ಆರಂಭವಾಗಲಿದೆ. ತನ್ನ 13 ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಟೂರ್ನಿಯು ಸ್ಟಾವೆಂಜರ್ನಿಂದ ರಾಜಧಾನಿ ಓಸ್ಲೋಗೆ ಸ್ಥಳಾಂತರಗೊಂಡಿದ್ದು ಅದರ ಪಂದ್ಯಗಳನ್ನು ಡಿಎಚ್1 ಬಿರ್ಜೋವಿಕ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಆಯೋಜಿಸಲಾಗಿದೆ. ಇದು ನಾರ್ವೆ ಚೆಸ್ನ 14ನೇ ಆವೃತ್ತಿ ಮತ್ತು ನಾರ್ವೆ ಚೆಸ್ ಮಹಿಳಾ ವಿಭಾಗದ 3ನೇ ಆವೃತ್ತಿಯಾಗಿದೆ. ಪ್ರತಿಷ್ಠಿತ 6 ಆಟಗಾರರ ಮುಕ್ತ ಮತ್ತು ಮಹಿಳಾ ವಿಭಾಗಗಳಲ್ಲಿ ಮ್ಯಾಗ್ನಸ್ ಕಾರ್ಲ್ಸನ್, ಡಿ ಗುಕೇಶ್ ಮತ್ತು ಆರ್ ಪ್ರಜ್ಞಾನಂದ ಸೇರಿದಂತೆ ಉನ್ನತ ಗ್ರ್ಯಾಂಡ್ ಮಾಸ್ಟರ್ಗಳು ಭಾಗವಹಿಸಲಿದ್ದಾರೆ. 2026 ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ ಟಿ20 ಕ್ರಿಕೆಟ್ ಟೂರ್ನಿಯ ಪ್ಲೇಆಫ್ ಪಂದ್ಯಗಳು ನಾಳೆಯಿಂದ ಆರಂಭವಾಗಲಿದೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ನಡುವಿನ ಪಂದ್ಯದೊಂದಿಗೆ ಲೀಗ್ ಹಂತ ನಿನ್ನೆ ಮುಕ್ತಾಯಗೊಂಡಿತು. 10 ತಂಡಗಳು ಪಾಲ್ಗೊಂಡಿದ್ದ ಟೂರ್ನಿಯಲ್ಲಿ 4 ತಂಡಗಳು ಪ್ಲೇಆಫ್ ಪ್ರವೇಶಿಸಿದ್ದು ಉಳಿದ 6 ತಂಡಗಳು ಲೀಗ್ ಹಂತದಲ್ಲಿ ಹೋರಾಟ ಮುಗಿಸಿವೆ. ನಾಳೆ ಧರ್ಮಶಾಲಾದಲ್ಲಿ ನಡೆಯಲಿರುವ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಸೆಣಸಲಿವೆ. ಇದೇ 27ರಂದು ನ್ಯೂ ಚಂಡೀಗಢದಲ್ಲಿ ನಡೆಯಲಿರುವ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಇದೇ 29ರಂದು ಎರಡನೇ ಕ್ವಾಲಿಫೈಯರ್ ಪಂದ್ಯ ನಡೆಯಲಿದ್ದು ಮೇ 31ರಂದು ಅಹಮದಾಬಾದ್ನಲ್ಲಿ ಫೈನಲ್ ಪಂದ್ಯ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿ ಇಂದು 2026ನೇ ಸಾಲಿನ 66 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಸಚಿವ ಪಿಯೂಷ್ ಗೋಯಲ್ ನೇತೃತ್ವದ ಭಾರತ ನಿಯೋಗ ಇಂದಿನಿಂದ 3 ದಿನ ಕೆನಡಾ ಭೇಟಿ. ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಕುರಿತು ಚರ್ಚೆ. ದೆಹಲಿಯಲ್ಲಿ ನಾಳೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ. ಭಾರತ, ಆಸ್ಟ್ರೇಲಿಯಾ, ಅಮೆರಿಕ, ಜಪಾನ್ ಸಚಿವರು ಭಾಗಿ. ಹಾಗೂ ನಾರ್ವೆ ಚೆಸ್ ಮುಕ್ತ ಮತ್ತು ಮಹಿಳೆಯರ ವಿಭಾಗದಲ್ಲಿ 4 ಭಾರತೀಯರು ಸ್ಪರ್ಧೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
3: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳುಗರೆ, ಮಧ್ಯಾಹ್ನದ ಈ ಪ್ರಸಾರದ ಹೊತ್ತಿನಲ್ಲಿ ನಾನು ಮಂಗೋಟೆ ಕೆ ಶಿವಕುಮಾರ್ ನಿಮ್ಮೊಟ್ಟಿಗೆ. ಕೇಳುಗರೆ, ಇವತ್ತು ನೇರ ಫೋನ್ ಇನ್ ಕಾರ್ಯಕ್ರಮ.

0: ಹಿಡಿದು ಬರುತ್ತಿದ್ದ. ಅದನ್ನು ಕಂಡ ನಮ್ಮ ಹಳ್ಳಿ ಮಂದಿ ದಂಗಾಗಿ ಹೋಗಿದ್ದ. ಕಲಿತ ಹುಡುಗಿ ಕುದುರಿ ನಡಿಗೆ ಹಿಡಿದು ಬರುತ್ತಿದ್ದ. ಉತ್ತ ಸೀರಿಯ ಕೆಳಗಿನ ಬಡಿಯು ಕಸ ಹೊಡೆಯುತ್ತಿದ್ದ. ಸಿಂಪಿಗಾರ ಹುಡುಗ ಅಂಗಿ ಹೊಲಿದ ಕಿಸೆ ಹಚ್ಚುತ್ತಿದ್ದ. ಕಿಸೆ ಕತ್ತರಿಸಿ ಹೊಲಿಯುವ ಮುಂದ ಹುಡುಗಿ ಹಾದು ಹೋತ. ಹುಡುಗಿನ ನೋಡಿದ ಹುಡುಗನ ಅಳತಿ ಹೇರ ಸೇರಿ ಆತ. ಎದಿಗೆ ಹಚ್ಚುವ ಕಿಸೆದ ತುಕಡಿ ಬೆನ್ನಿಗೆ ಹಚ್ಚಿದ್ದ ಬೆನ್ನಿಗೆ ಹಚ್ಚಿದ್ದ. ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು. ಹಲೋ
2: ಹಲೋ ಸರ್, ನಮಸ್ತೆ. ನಾನು ಮಂಜುನಾಥ್ ಪ್ರಶ್ನೆ ಸೇರಿಸ್ತೀನಿ.
1: ನಮಸ್ಕಾರ ಮಂಜುನಾಥ್ ಸರ್, ಯಾವ ಹಾಡು ಹೇಳ್ತೀರಿ ಜನಪದ ಗೀತೆ ನಿಮ್ಮ ಇಷ್ಟದ್ದು?
2: ಜನಪದದೊಂದು ಹಳೆ ಪಿಕ್ಚರ್ ಇದು, ತುಂಬಾ ಇಷ್ಟ ಅನ್ನೋದೇ ಹಾಡ್ತೀನಿ ನಾನು.
1: ಯಾವುದು?
2: ಚೆಲುವಯ್ಯ ಚೆಲುವೋ ತಾನಿ ತಂದನ್ನ ನಿನ್ನ ಮಾಡಿ ಹೋದೇನು. ಚೆಲುವಯ್ಯ ಚೆಲುವೋ ತಾನಿ ತಂದನ್ನ ನಿನ್ನ ಮಾಡಿ ಹೋದೇನ. ನೀರಿಗಂತ ನೀನು ಬಂದೆ, ದರ್ಜಿಗಂತ ನಾನು ಬಂದೆ, ಕುಂತು ನಿಂತು ಮಾತನಾಡೋಣ. ನೀರಿಗಂತ ನೀನು ಬಂದೆ, ದರ್ಜಿಗಂತ ನಾನು ಬಂದೆ, ಕುಂತು ನಿಂತು ಮಾತನಾ.
1: ಹಲೋ, ಯಾಕೋ ಕರೆ ಕಟ್ ಆಗ್ಬಿಡ್ತಲ್ಲ. ಹಲೋ
3: ಹಲೋ
1: ಹೇಳಿ.
3: ಲಕ್ಷ್ಮೀ ಚೆನ್ನಪ್ಪ.
1: ಯಾವ ಹಾಡು ಹೇಳ್ತೀರಿ ಮೇಡಮ್?
3: ಇದು ಚೆನ್ನಪ್ಪ ಚೆನ್ನಗೌಡ ಬರುತ್ತೆ
1: ಹಾಡಿ.
3: ಚೆನ್ನಪ್ಪ ಚೆನ್ನಗೌಡ ಕುಂಬರ ಮಾಡ ಕೊಡನವ್ವ, ಚೆನ್ನಪ್ಪ ಚೆನ್ನಗೌಡ ಕುಂಬರ ಮಾಡ ಕೊಡನವ್ವ. ನೀರಿಗೆ ಬಂದೇನಾ ತಂಗಿ, ನೀರಿಗೆ ಬಂದೇನಾ. ಧನ್ಯವಾದಗಳು.
1: ಧನ್ಯವಾದಗಳು. ಮುಂದಿನ ಕರೆ ಹೋಗೋಣ. ಕೇಳಿದ್ರೆ ಕರೆ ಮಾಡಿ ನಿಮ್ಮ ಇಷ್ಟದ ಜನಪದ ಗೀತೆಯನ್ನ ಹಾಡುವಂತಹ ಕಾರ್ಯಕ್ರಮ. ಹಲೋ ಹೇಳಿ.
4: ನಮಸ್ತೆ ಸರ್.
1: ನಮಸ್ಕಾರ.
4: ಕೇಶವಲಹರಿಕ ಭದ್ರಾವತಿಯಿಂದ.
1: ಯಾವ ಹಾಡು ಹೇಳ್ತೀರಿ?
4: ಜನಪದ ಗೀತೆ ಅಲ್ಲ.
1: ಹೌದು.
4: ಈಗ ರೇಡಿಯೋದಲ್ಲಿ ಕೇಳಿದ್ದು. ಗಡಿಯ ದಾರಿ ಸಾಗಲಿ ನಮ್ಮ ಊರನ್ನು ಬೇಗ ಸೇರಲಿ, ನಮ್ಮ ಊರನ್ನು ಬೇಗ ಸೇರಲಿ. ಉಡೋದು ಹೊಸ ಬಂಡಿ ಹೊಡೆಯೋನು ಹಸು ಮಗ, ಉಡೋದು ಹೊಸ ಬಂಡಿ ಹೊಡೆಯೋನು ಹಸು ಮಗ. ಆಲಿಸಿ ಕೇಳೋ ಬಸವಣ್ಣ, ಆಲಿಸಿ ಕೇಳೋ ಬಸವಣ್ಣ. ನಮ್ಮೆತ್ತು ಭೂಮಿ ತಲ್ಲಣಿಸಿ ನಡುಗ್ಯಾವೋ, ಗೆಜ್ಜೆ ಜಲ್ಲೆಂದು ನುಡಿದಾವೋ. ಭೂಮಿ ಕಲ್ಲಣಿಸಿ ನಡುತ್ತಾವೋ, ಗೆದ್ದೆ ಗಲ್ಲೆಂದು ನುಡಿದಾವೋ. ತಡಿಯ ದಾರಿ ಸಾಗಲಿ ನಮ್ಮ ಊರನ್ನು ಬೇಗ ಸೇರಲಿ, ನಮ್ಮ ಊರನ್ನು ಬೇಗ ಸೇರಲಿ.
1: ಥ್ಯಾಂಕ್ ಯು. ಒಳ್ಳೆ ಹಾಡು ಹೇಳಿದ್ರಿ, ಧನ್ಯವಾದ ಕರೆ ಮಾಡಿದಕ್ಕೆ. ಕೇಳಿದ್ರೆ ಮತ್ತೆ ಯಾವ ಜನಪದ ಗೀತೆ ನೆನಪಾಯ್ತು ಕರೆ ಮಾಡಿ ಹಾಡಿ. ಹಲೋ ಹೇಳಿ, ಯಾರು?
5: ನಮಸ್ತೆ ಸರ್, ನಾನು ತನುಜ ಮಾಧವನಗರದಿಂದ.
1: ತನುಜ ಅವರಿಗೆ ಯಾವ ಹಾಡು ನೆನಪಾಯ್ತು ಜನಪದ ಗೀತೆ?
5: ನೋಡವಳಂದ ಮೊಗ್ಗಿನ ಮಾಲೆ ಚಂದಾವ, ನೋಡವಳಂದವ ಮೊಗ್ಗಿನ ಮಾಲೆ ಚಂದವ, ನೋಡವಳಂದವ ಮೊಗ್ಗಿನ ಮಾಲೆ ಚಂದವ. ಬೆಟ್ಟ ಬಿತ್ತಿಳಿಯುತ್ತ ಬಿತ್ತಾಳೆ ಮಂಡಿಯ, ಉತ್ತೀರು ಲಂಗ ಹುಲಿ ಚರ್ಮ. ನೋಡವಳಂದವ ಮೊಗ್ಗಿನ ಮಾಲೆ ಚಂದವ.
1: ಹಲೋ, ಧನ್ಯವಾದಗಳು ತನುಜ ಅವರೇ, ಬಹಳ ಸೊಗಸಾಗಿ ಹಾಡಿದ್ರಿ, ಒಳ್ಳೆ ಗೀತೆ.
5: ಧನ್ಯವಾದ ಸರ್. ಧನ್ಯವಾದ.
1: ಮುಂದಿನ ಕರೆ ಹೋಗೋಣ. ಕೇಳಿದ್ರೆ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ ಕರೆ ಮಾಡಿ ಹಾಡಿ. ನಿಮ್ಮಿಷ್ಟದ ಜನಪದ ಗೀತೆ ಹಾಡೋ ಸಮಯ. ಹಲೋ
6: ಹಲೋ, ನಮಸ್ಕಾರ ಸರ್.
1: ನಮಸ್ಕಾರ. ಯಾರು?
6: ಬೀನಾ ಸಂತ್ರ, ಬೆಂಗಳೂರಿನಿಂದ ಸರ್.
1: ಓಕೆ ಬಿನ ವಸಂತ.

0: ಪುತ್ರವರೆ, ಯಾವ್ದು ಜನಪದಕ್ಕೆ ನೆನಪಾಯ್ತು?
1: ಮೂಡಲ್ ಕುಣಿಗಲ್ಕೆರೆ ಆಗಿದೆ ಅಪ್ಪ.
0: ಇಲ್ಲ ಇಲ್ಲ ಹೇಳಿ ಹೇಳಿ ಹೇಳಿ.
1: ಮೂಡಲ್ ಕುಣಿಗಲ್ಕೆರೆ ನೋಡೋ ಕೊಲ್ವೈ ಭೋಗ ನೋಡಿ ಮತ್ತಾನೆ ಚಂದಿರಾಮ ಆನಂದನು ಮೂಡಿ ಮತ್ತಾನೆ ಚಂದಿರಾಮ ಅಂತ ತ್ರಸಿ ನೋಡೋರ್ಗೆ ಎಂಥ ಕುಣಿಗಲ್ಕೆರೆ ಸಂತೆ ಹಾದಿಲಿ ಕಲ್ಲು ಕಟ್ಟಿ ಆನಂದನು ಸಂತೆ ಹಾದಿಲಿ ಕಲ್ಲು ಕಟ್ಟಿ ನಿಂಬೆಯ ಹಣ್ಣಿನಂತೆ ತುಂಬಿ ಕುಣಿಗಲ್ಕೆರೆ ಅಂದ ನೋಡಲು ಶಿವ ಬಂದ್ರು ಆನಂದನು ಅಂದ ನೋಡಲು ಶಿವ ಬಂದ್ರು ಅಂದ ನೋಡಲು ಶಿವ ಬಂದ್ರು ಶಿವಮೊಗ್ಗೆ ಕಬ್ಬಕ್ಕಿ ಬಾಯ ಬೀಡುತ್ತಾವೆ ಆನಂದನು ಕಬ್ಬಕ್ಕಿ ಬಾಯ ಬೀಡುತ್ತಾವೆ ಮೂಡಲ್ ಕುಣಿಗಲ್ಕೆರೆ ನೋಡೋ ವೈಭೋಗ ಮೂಡಿ ಅತ್ತಾನೆ ಚಂದಿರಾಮ ಧನ್ಯವಾದ ಸರ್.
0: ಧನ್ಯವಾದಗಳು. ಒಳ್ಳೆ ಹಾಡು ಹೇಳಿದ್ರಿ. ಮುಂದಿನ ಕರೆಗೆ ಹೋಗೋಣ. ಕೇಳಿದ್ರೆ ಕರೆ ಮಾಡಿ, ನಿಮ್ಮ ಇಷ್ಟದ ಜನಪದ ಗೀತೆಯನ್ನ ಹಾಡಿ, ಒಳ್ಳೊಳ್ಳೆ ಹಾಡುಗಳನ್ನ ಹೇಳ್ತಾ ಇದ್ದೀರಿ, ನಿಜವಾಗ್ಲೂ ಸಂತೋಷ ಆಗುತ್ತೆ ನಿಮ್ ಜೊತೆ ಮಾತಾಡ್ತಾ ಕಾರ್ಯಕ್ರಮ ನಡೆಸ್ಕೊಡ್ಲಿಕ್ಕೆ. ಹಲೋ,
2: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಮೇಘಾನಂದ ಅವರೇ.
2: ಹೌದು.
0: ಯಾವ್ದು ಹೇಳ್ತೀರಿ ಜನಪದ ಗೀತೆ?
2: ಸರ್, ಧರಣಿಮಂಡಲ ಮಧ್ಯದೊಳಗೆ ಹಾಡ್ಬೋದಾ?
0: ಯಾವ ಹಾಡು?
2: ಧರಣಿಮಂಡಲ ಮಧ್ಯದೊಳಗೆ ಮೆರೆಯೋ ಸಿಹಾಕಾರ ನಾಡ ದೇಶದ ನಿಲ್ಲು ನಿಲ್ಲ ಯಾರಾಜ ಹೇಳೋಣ.
0: ನಿಮ್ ಇಷ್ಟದ್ದು ಅಂತ ಹೇಳ್ಬಿಟ್ಟಿದ್ದೀನಿ.
2: ನಿಲ್ಲು ನಿಲ್ಲಯ್ಯ ರಾಜ ನಿಜವಾನ ಹೇಳುತ್ತೇನೆ, ನಿಲ್ಲು ನಿಲ್ಲಯ್ಯ ರಾಜ ನಿಜವಾನ ಹೇಳುತ್ತೇನೆ, ಹಾರ ತುರಾಯಿ ಏಕೆ ಒಯ್ಯಾರಿ ಜನ ಹಾರ ತುರಾಯಿ ಏಕೆ, ಹಾರ ತುರಾಯಿ ಏಕೆ ಮಂತ್ರಿ ಪ್ರಧಾನಿ ಏಕೆ, ಹಾರ ತುರಾಯಿ ಏಕೆ ಮಂತ್ರಿ ಪ್ರಧಾನಿ ಏಕೆ, ಕುಂತು ನಿಂತು ಮಾತನಾಡೋಣ ಒಯ್ಯಾರಿ ಜನ ಕುಂತು ನಿಂತು ಮಾತನಾಡೋಣ, ಎತ್ತಿಗಂತ ನೀನು ಬಾರೋ ನೀರಿಗಂತ ನಾನು ಬರ್ತೀನಿ, ಎತ್ತಿಗಂತ ನೀನು ಬಾರೋ ನೀರಿಗಂತ ನಾನು ಬರ್ತೀನಿ, ಕುಂತು ನಿಂತು ಮಾತನಾಡೋಣ
0: ಧನ್ಯವಾದಗಳು. ಸೊಗಸಾಗಿ ಹಾಡಿದ್ರಿ. ಕೇಳಿದ್ರಿ ಕರೆ ಮಾಡಿ, ನಿಮ್ಮಿಷ್ಟದ ಜನಪದ ಗೀತೆಯನ್ನ ಹಾಡಿ,

0: ಅವಾಗ ನೆನ್ಪಾಗ್ತಿರ್ತಿತ್ತು, ಆದ್ರೂ ಈಗ ಸಾಹಿತ್ಯ ಹೆಚ್ಚು ಕಡಿಮೆ ಹಿಂದೆ ಮುಂದೆ ಆಯ್ತು ಅನ್ಸುತ್ತೆ.
1: ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ. ಹೇಳಿದ್ರಿ ಮತ್ತೆ ಯಾವ ಜನಪದ ಗೀತೆ ನೆನಪು ಮಾಡ್ಕೊಂಡ್ರಿ, ಕರೆ ಮಾಡಿ ಹಾಡಿ. ಹಲೋ ಹಲೋ
2: ಹಲೋ
1: ಹೇಳಿ, ಯಾರು?
2: ಹಲೋ
1: ಹೇಳಿ, ಯಾರು ಮಾತಾಡೋದು?
2: ಜ್ಯೋತಿ ಅಂತ ಸರ್ ಮಾತಾಡ್ತಾ ಇರೋದು.
1: ಜ್ಯೋತಿ ಮೇಡಮ್, ಎಲ್ಲಿಂದ ಮಾತಾಡ್ತಿದ್ದೀರಿ?
2: ತರೀಕೆರೆಯಿಂದ ಸರ್.
1: ಯಾಕೆ ಸುಸ್ತಾಗ್ಬಿಟ್ಟಿದ್ದೀರಿ?
2: ಹಾಡು ಹೇಳ್ತೀನಿ ಸರ್ ಜನಪದ ಗೀತೆ.
1: ಓಕೆ ಹೇಳಿ.
2: ಒಳ್ಳೆವರ ಗೆಳೆತಾನ ಕಲ್ಲು ಸಕ್ಕರಿಯಾಂಗ, ಕುಲ್ಲವರ ಗೆಳೆತಾನ ಮಾಡಿದರ, ಕುಲ್ಲವರ ಗೆಳೆತಾನ ಮಾಡಿದರ ನನ ಕಂದ ಸಲ್ಲದ ಮಾತು ಬರತಾವ. ಮಂದಿ ಮಕ್ಕಳೊಳಗ ಚಂದಾಗಿ ಇರಬೇಕು ನಂದಿಯ ಶಿವನ ದಯದಿಂದ, ನಂದಿಯ ಶಿವನ ದಯದಿಂದ ಹೋಗಾಗ ಮಂದಿ ಬಾಯಾಗ ಇರಬೇಕು. ಕೊಟ್ಟು ಕುಡಿಯಲು ಬೇಡ, ಇಟ್ಟು ಅಂಗಿಸಬೇಡ, ಎಷ್ಟುಂಡರೆಂದು ಅನಬೇಡ, ಎಷ್ಟುಂಡರೆಂದು ಅನಬೇಡ, ಈ ಮೂರು ಮುಖ್ಯವ ಶಿವನ ಸದರಿಗೆ. ಥ್ಯಾಂಕ್ ಯು ಸರ್.
1: ಹಲೋ ಮೇಡಮ್, ಇದೇ ಫಸ್ಟ್ ಕರೆ ಮಾಡಿದ್ದು. ಹಲೋ, ಇದೇ ಫಸ್ಟ್ ಕರೆ ಮಾಡಿದ್ದು ನೀವು? ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ, ಹಾಡಿದ್ದಕ್ಕೆ. ಹಲೋ
2: ಹಲೋ
1: ಹೇಳಿ, ಯಾರು?
2: ಮಮತಾ ಭದ್ರಾವತಿ
1: ಸರ್. ಮಮತಾ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ ಜನಪದ ಗೀತೆ? ಇಲ್ಲ ಹಾಡಿ.
2: ಭಾಗ್ಯದ ಬಳೆಗಾರ ಹೋಗಿ ಬಾನಂತವರು.

0: ಬಂದಿದ್ದೀನಿ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಧನ್ಯವಾದ
1: ಧನ್ಯವಾದಗಳು ಕೇಳಿದ್ರಿ ಮತ್ತೆ ಯಾವ ಜನಪದ ಗೀತೆ ನೆನಪು ಮಾಡ್ಕೊಂಡ್ರಿ ಕರೆ ಮಾಡಿ ಹಾಡಿ ಹಲೋ
2: ಹಲೋ ನಮಸ್ತೆ
1: ನಮಸ್ಕಾರ ಯಾರು
2: ಚಂದ್ರಕಾ
1: ಚಂದ್ರಕಾ ಅವ್ರೆ ಯಾವ್ದು ನೆನಪು ಮಾಡ್ಕೊಂಡ್ರಿ ಜನಪದ ಗೀತೆನ
2: ತಿಂಗಳ ಮುಳುಗಿದ ಯಾರು ಹಾಡಿಲ್ಲಲ್ಲ
1: ಇಲ್ಲ ಇಲ್ಲ ಹೇಳಿ

0: हेलो हेलो
1: ಹಲೋ
0: ಹೇಳಿ
1: ಜಯರಾಮ್ ಜಿಂಕೆ ಅಂತ ಹೇಳ್ತೀರಿ ಸರ್
0: ಜಯರಾಮ್ ಸರ್ ಯಾವ ಹಾಡು ಹೇಳ್ತೀರಿ ಜನಪದ ಗೀತನ
1: ಪವರಿಂದ ಕಲಸಿ ಮರಿಬೇಡ ಅಣ್ಣೆ
0: ಅಂತ ಹೇಳಿ ಹೇಳಿ ಹೇಳಿ ಸಮಾಧಾನವಾಗಿ ಹೇಳಿ ಏನು ಟೆನ್ಷನ್ ಮಾಡ್ಕೋಬೇಡಿ
1: ಪವರಿಂದ ಕಳಗಿಂತ ಮರಿಬೇಡ ಅಣ್ಣಯ್ಯ ತಾಯಿ ತಂದೆ ಕಾಣದ ತಬಲಿಯು ಅಣ್ಣಯ್ಯ ಗುವಾಗಿ ಇದ್ದಾಗ ತೊಟ್ಟಲಲ್ಲಿ ತೂಗಿದೆ ಕಾಲು ಬಂದಿ ನಡೆಯುವಾಗ ಭಿಕ್ಷ ಮಾಡಿ ಸಾಕಿರಿ ಅಣ್ಣಯ್ಯ ತವರಿಂದ ಕೆಳಗಿ ನನ್ನ ಮರಿಬೇಡ ಅಣ್ಣಯ್ಯ ಕಣ್ಣು ಕಣದವರಿಗೆ ಕಂಕಣ ಕಡಿಸಿದೆ ಕರೆದೈದು ನನ್ನನ್ನು ಕನ್ಯಾದಾನ ಮಾಡಿದಿ ಅಣ್ಣಯ್ಯ ಕಣ್ಣಯ್ಯ ತವರಿಂದ ಕೆಳಗಿ ನನ್ನ ಮರಿಬೇಡ ಅಣ್ಣಯ್ಯ ಈ ಜನ್ಮದಲ್ಲಿ ನಾನು ನಿನಗೇನು ಕೊಡಲಾರೆ ಮುಂದಿನ ಜನ್ಮದಲ್ಲಿ ನಿನ್ನ ಮಗನಾಗಿ ನಾ ಬರುವೆ ಆಗ ನಿನ್ನ ಮಗನಾಗಿ ನಿನ್ನ ಸೇವೆ ಮಾಡುವೆ ಅಣ್ಣಯ್ಯ ತವರಿಂದ ಕೆಳಗಿ ನನ್ನ ಮರಿಬೇಡ ಅಣ್ಣಯ್ಯ
0: ಧನ್ಯವಾದಗಳು ಸರ್ ಯಾವಾಗ ಕೇಳಿದ್ರಿ ಹಾಡನ್ನ ಮುಂಚಿಂದ ಹೇಳ್ತಿದ್ರಾ ಯಾಕೋ ಟೆನ್ಷನ್ ಆಗ್ಬಿಟ್ಟಿದಿರಿ ಯಾಕೋ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದಿರಿ ಯಾಕೆ ಇವಾಗ ಯಾರು ಮಾಡ್ಕೊಟ್ರು ನಿಮಗೆ ವಾಟ್ಸಪ್ ಮೆಸೇಜ್ ಕರೆ ಮಾಡೋದು ಹಾಡೋದು ಎಷ್ಟೊತ್ತಿಂದ ಟ್ರೈ ಮಾಡ್ತಿದ್ರಿ ಆಯ್ತು ಧನ್ಯವಾದ ಕರೆ ಮಾಡೋದಕ್ಕೆ ಕೇಳುಗ್ರಿ ಕರೆ ಮಾಡಿ ನಿಮ್ಮಿಷ್ಟದ ಜನಪದ ಗೀತೆ ಹಾಡಿ ಹಲೋ ಹೇಳಿ ಚಿತ್ರ ಶಿವಕುಮಾರ್ ಅವರಿಗೆ ಯಾವ ಹಾಡು ನೆನಪಾಯ್ತು ಜನಪದ ಗೀತೆ
2: ಸರ್
0: ಯಾವುದು

0: ಯಾಕ ಶಿವಲಿಂಗ ನುಡಿಸುತ್ತಿ ಹಿಂಗ, ಏನೇನು ಇಲ್ಲಯ್ಯ ನಮ್ಮ ಕೈಯಾಗ. ಅಷ್ಟೇ ಸರ್ ಬರೋದು. ಥ್ಯಾಂಕ್ ಯು ಸರ್.
1: ಓಕೆ, ಧನ್ಯವಾದಗಳು.
0: ಥ್ಯಾಂಕ್ ಯು ಸರ್.
1: ಓಕೆ.

0: ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ಚೆನ್ನಾಗಿ ಚಂದ ಹಾಡಿದ್ರಿ. ಮತ್ತೆ ಯಾವ ಹಾಡು ನೆನಪಾಯ್ತು ಕೇಳಿದ್ರೆ ಕರೆ ಮಾಡಿ, ಬೇಗ ಬೇಗ ಹಾಡಿ, ಸಮಯ ಆಗ್ತಾ ಇದೆ. ಇಷ್ಟೊಂದು ಹಾಡುಗಳನ್ನ ಹಾಡಿದ್ರಿ ಅಲ್ಲ. ದೂರವಾಣಿ ಸಂಖ್ಯೆ 08282200744. ನಿಮ್ಮಿಷ್ಟದ ಜನಪದ ಗೀತೆಯನ್ನ ಹಾಡಬಹುದು. ಹಲೋ ಹಲೋ ಹಲೋ
1: ಹಲೋ,
0: ಯಾರು ಮಾತಾಡೋದು?
1: ನಾನು ಹರಿಪ್ರಿಯಾ.
0: ಹರಿಪ್ರಿಯಾ ಎಲ್ಲಿಂದ? ಕುಮ್ಲೂರು. ಈಗ ಜನಪದ ಗೀತೆ ಯಾವ್ದು ಹಾಡ್ತಿ ಪುಟ್ಟ? ದೇವ್ರ ನಮ್ಮ ಬೇಡ, ಜನಪದ ಗೀತೆ ಬೇಕು. ನೀವು ಆಂಧ್ರದವ್ರಾ? ಓಕೆ ಓಕೆ, ಯಾವ್ದು ಹೇಳ್ತೀಯ ಹೇಳಿದ್ ನೋಡೋಣ.
1: ನಮಾಮಿ ನಮಾಮಿ.

0: சாந்தரம் பாகவீர்கணம் சங்கீத சாகித்ய ஆனந்த ஆலாப்பவே
1: ಓಕೆ, ಧನ್ಯವಾದಗಳು ಪುಟ್ಟ. ಕೇಳಿದ್ರೆ ಕರೆ ಮಾಡಿ, ಹಾಡಿ ನಿಮ್ಮ ಇಷ್ಟದ ಜನಪದ ಗೀತೆ. ಹಲೋ, ಯಾರು? ಗೋವರ್ಧನ್ ಅವ್ರೆ, ಎಲ್ಲಿಂದ ಮಾತಾಡ್ತಿದ್ದೀರಿ? ಕುಳಗಟ್ಟೆ. ಕುಳಗಟ್ಟೆ ದಾವಣಗೆರೆ ಜಿಲ್ಲೆ. ಯಾವ್ದು ಹೇಳ್ತೀರಿ ಜನಪದ ಗೀತೆ?
2: ಚೆನ್ನಪ್ಪ ಚೆನ್ನಗೌಡ ಹೇಳ್ಬೋದಾ ಸರ್?
1: ಚೆನ್ನಪ್ಪ ಚೆನ್ನಗೌಡ ಅದು ಆಗಿದೆಯಲ್ಲ ಸರ್?
2: ಆಗಿದೆಯಾ? ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ, ನಾಯಿಗಿಂತ ಕಡೆಯಾಗಿ

0: ಸರಿ
1: ಓಕೆ ಧನ್ಯವಾದ. ಕೇಳಿದ್ರೆ ಜನಪದ ಗೀತೆ ಬಾಯಿಂದ ಬಾಯಿಗೆ ಹರಿದು ಬಂದಿದ್ದು, ಅದನ್ನ ಯಾರು ಬರೆದು ಹಾಡಿದ್ದಲ್ಲ. ಹಲೋ ಹಲೋ ಹಲೋ
0: ಸರ್ ನಮಸ್ಕಾರ. ಸುಕುಮಾರ್
1: ನಮಸ್ಕಾರ. ಯಾರು ಸರ್ ಮಾತಾಡೋದು?
0: ಭದ್ರಾವತಿ ಹೊಸಮನೆಯಿಂದ ಕೆಎನ್ ಬಸವರಾಜಪ್ಪ.
1: ಓಕೆ ಬಸವರಾಜಪ್ಪವರೇ, ಯಾವ ಹಾಡು ಹೇಳ್ತೀರಿ ಜನಪದ ಗೀತೆ?
0: ಇಲ್ಲ ಒಂದು ಒಳ್ಳೆ ಜಾನಪದ ಗೀತೆ ರೆಡಿ ಮಾಡಿ ಇಟ್ಕೊಂಡು 83 ಕಾಲ್ ಮಾಡಿದ್ನಿ, 3 ಶಾಟ್ ಕಳಿಸ್ತೇನೆ ಸರ್ ನಾನು ನಿಮಗೆ.
1: 83 ಸಲ
0: ಕಾಲ್ ಮಾಡಿ ನೀವು ಕಳಿಸ್ತೀನಿ, ಸಿಗ್ಲೇ ಇಲ್ಲ.
1: ಓಕೆ ಓಕೆ, ಯಾವ ಹಾಡು ನೆನ್ಪ್ ಮಾಡ್ಕೊಂಡಿದ್ರಿ ಸರ್?
0: ನಾನು ಕಿತ್ತೂರು ರಾಣಿ ಚೆನ್ನಮ್ಮ ಸಿನಿಮಾದಲ್ಲಿ ಜಾನಪದ ಗೀತೆ ಹಾಡಿದ್ರು. ಇಲ್ಲ ಕಾಲಕ್ಕೆ ಕೊನೆಯಿಲ್ಲ, ಜಾಲಿಯ ಮರವು ನೆರಳಲ್ಲ, ಜಾಲಿಯ ಮರವು ನೆರಳಲ್ಲ ಮಗಳೇ, ತಾಯಿಯ ಮನೆಯು ಗೋಚಿರವಲ್ಲ, ತಾಯಿಯ ಮನೆಯು ಗೋಚಿರವಲ್ಲ.
1: ಧನ್ಯವಾದಗಳು ಸರ್, ಒಳ್ಳೆ ಹಾಡು ಹೇಳಿದ್ರಿ.

0: fazer.
1: ಸ್ನೇಹಿತರೆ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ, ಕರೆ ಮಾಡಿ ಹಾಡಿ. ಹಲೋ ಹಲೋ
2: ಹಲೋ, ನಮಸ್ತೆ ಸರ್.
1: ನಮಸ್ಕಾರ, ಯಾರು?
2: ಉಮಾ ಅಂತ, ವಿನೋದ್ ನಗರ, ಶಿವಮೊಗ್ಗದಿಂದ.
1: ಉಮಾ ಮೇಡಮ್, ಯಾವ್ದು ಜನಪದ ಗೀತೆ ನೆನಪು ಮಾಡ್ಕೊಂಡ್ರಿ?
2: ಯಾರು ಹೇಳಿಲ್ಲ ಅನ್ಸುತ್ತೆ ಸರ್, ನಾ ಹಾಕಿದಾಗ್ಲಿಂದ ಯಾರು ಹೇಳಿಲ್ಲ.
1: ಯಾವ್ದು?
2: ಕೋಳಗನ ಕೋಳಿ ನುಂಗಿತ್ತ.
1: ಕೊಡಗನ ಕೋಳಿ ನುಂಗಿತ್ತ? ಇಲ್ಲ, ಆಕ್ಚುಲಿ ಅದು ಜನಪದ ಗೀತೆ ಅಲ್ಲ. ಅದು ಜನಪದ ಗೀತೆ ಅಲ್ಲ, ಅದು ತತ್ವಪದ. ಹಾಡಿ, ಪರವಾಗಿಲ್ಲ.
2: ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ, ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಹಾಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಹಾಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತ್ರ ಗಿತ್ತಿ ಮೊದಲು ನುಂಗಿತ್ತ ತಂಗಿ ನೋಡವ ಕೋಳಿ ನುಂಗಿತ್ತ. ಸ್ವಲ್ಪ ರಿಲೀಸ್ ತಪ್ಪಾಗತ್ತೆ ಸರ್.
1: ಯಾಕೆ ತಪ್ಪಾಗತ್ತೆ ಹೇಳಿ?
2: ಅದು ನೋಡ್ಕೊಂಡಿರಲ್ಲ, ಸ್ವಲ್ಪ ಪರವಾಗಿಲ್ಲ ಸರ್, ನೋಡ್ಕೊಂಡಿರೇನಲ್ಲ.
1: ಇಲ್ಲ, ಅದು ನೋಡ್ಕೊಳ್ಳೋದಲ್ಲ, ಬೇರೆ ಏನಿಲ್ಲ. ನೀವು ತುಂಬಾ ಟೆನ್ಷನ್ ಆಗ್ಬಿಡ್ತೀರಿ, ಅದಕ್ಕೆ ನೆನಪು ಮಾಡ್ತೀವಿ.
2: ಹೌದು ಸರ್, ಅವಾಗಿಂದ ಟ್ರೈ ಮಾಡ್ತಾನೆ ಇದೀನಿ, ಯಾರು ಹೇಳಿಲ್ಲ ಅಂತಾನೆ ಹೇಳೋಣ ಅಂತ ಇಟ್ಕೊಂಡಿದ್ದೀನಿ ಸರ್.
1: ಅದೇ ಟೆನ್ಷನ್ ಮಾಡ್ಕೋತಿರಲ್ಲ, ಅದ್ರಲ್ಲಿ ಅರ್ಧ ಮರ್ತು ಹೋಗ್ಬಿಡ್ತೀರಿ, ಅದಕ್ಕೆ ನಾನು ಹೇಳೋದು ಟೆನ್ಷನ್ ಮಾಡ್ಕೋಬೇಡಿ.
2: ಹೌದು ಸರ್.
1: ಓಕೆ, ಧನ್ಯವಾದ ಅಮ್ಮ ಕರೆ ಮಾಡಿ ಹಾಡಿದಕ್ಕೆ. ಕೇಳಿದ್ರಿ ಮತ್ತೆ ಯಾವ ಹಾಡು ನೆನಪಾಯ್ತು, ಕರೆ ಮಾಡಿ. ಹಲೋ ಹಲೋ
3: ಹಲೋ,
1: ಯಾರು?
3: ಭದ್ರಾವತಿಯಿಂದ ರಶ್ಮಿ ಅಂತ ಸರ್.
1: ರಶ್ಮಿ ಅವರಿಗೆ ಯಾವ್ದು ಜನಪದ ಗೀತೆ ನೆನಪು ಮಾಡ್ಕೊಂಡ್ರಿ?
3: ನಾನು ಕಾಲೇಜ್ ಡೇಸ್ ಅಲ್ಲಿ ಜನಪದ ಗೀತೆ ಕಾಂಪಿಟೇಷನ್ ಗೆಲ್ಲ ಹಾಡಿದ್ದೆ ಸರ್, ಅದು ಇವಾಗ ಜನಪದ ಗೀತೆ ಕಾರ್ಯಕ್ರಮ ಅಂದಾಗ ನೆನಪಾಯ್ತು.
1: ಹೇಳಿ.
3: ಹಾಗೆ ಒಂದು ಲೈನ್ ಹಾಡೋಣ ಅಂತ.
1: ಹಾಡಿ ಹಾಡಿ ನೋಡೋಣ.

ಬಡತನಕ್ಕೆ ಬಲಿಯಾದವರು ಹೆಣ್ಣನ್ನು ಹೆತ್ತ ಜನರು ಮನೆ ಮಗಳಿಗೆ ಮದುವೆಯು ಇರದೆ ಹಣ ಇರದೆ ಹತಹತಿಸುವರು ಬಡತನಕ್ಕೆ ಬಲಿಯಾದವರು ಹೆಣ್ಣನ್ನು ಹೆತ್ತ ಜನರು ಮನೆ ಮಗಳಿಗೆ ಮದುವೆಯು ಇರದೆ ಹಣ ಇರದೆ ಹಲ

0: ಇಲ್ಲ.
1: ಓಕೆ, ಧನ್ಯವಾದಗಳು ಮೇಡಮ್. ಕೇಳಿದ್ರಿ, ಮತ್ ಯಾವ್ದು ನೆನ್ಪು ಮಾಡ್ಕೊಂಡ್ರಿ ಜನಪದ ಗೀತೆ ಹಾಡಿ? ಹಲೋ
2: ಹಲೋ, ನಮಸ್ಕಾರಗಳು ಸರ್.
1: ನಮಸ್ಕಾರಗಳು ಸರ್. ಯಾವ ಹಾಡು
2: ಹೇಳ್ತಿದ್ರಿ? ಗ್ರಾಮ ಉಡುಪಿ.
1: ಎಂತ ಹಾಡು?
2: ಎಂತ ಹಾಡು ಅದು? ನಾನೀಗ ಜಸ್ಟ್ ಟ್ಯೂನ್ ಮಾಡಿದ್ನೆ, ಹೆಚ್ಚತ್ತಾಗ್ಲಿಲ್ಲ. ಅದು ಜನಪದ ಏನು ಅಂತ್ಯಕ್ಷರಿಯಲ್ಲಿಯೇ ಅಲ್ಲಿ ಸಾಧವ
1: ಅಂತ್ಯಕ್ಷರ ಇಲ್ಲ ಮೇಡಮ್. ನಿಮ್ ಇಷ್ಟದ ಹಾಡುದು?
2: ಹೌದಾ? ಕೆಲವರಲ್ಲಿ ಯಾವ್ದು ಹಾಡಿದ್ರೆ ಅಂತ ಗೊತ್ತಿಲ್ಲ. ಇದು ಹಾಡಿದ್ರ ಸರ್, ಯಾವ್ದು ನವ್ವಾಲೆ ಹಾಡು, ನಮ್ಮ ಬಿ ಕೆ ಸುಮಿತ್ರಮ್ಮ ಮತ್ತೆ ಗೋಪಿ.
1: ಇಲ್ಲ ಮರ್ರೆ, ಅಂತ ಒಳ್ಳೆ ಹಾಡು ಸೆಲೆಕ್ಟ್ ಮಾಡ್ಕೊಂಡ್ರಿ. ಇಷ್ಟು ತನ ಯಾರು ಹಾಡಿಲ್ಲ.
2: ಅದೇ ಒಂದು ಟ್ರೈ ಮಾಡುವ.
1: ಹಾಡಿ ಹಾಡಿ.
2: ನವ್ವಾಲೆ ಸೊಗೆಯ ಬಣ್ಣದ ನವ್ವಾಲೆ, ನವ್ವಾಲೆ ಬಂತಪ್ಪ ನವ್ವಾಲೆ, ಸೊಗೆಯ ಬಣ್ಣದ ನವ್ವಾಲೆ, ಪತ್ತವ ಮೇಯೋದು ನವ್ವಾಲೆ, ಪತದೊಟ್ಟೊಂದ ಮೇಯೋದು ನವ್ವಾಲೆ, ಪತ್ತವ ಮೇಯೋದು ನವ್ವಾಲೆ, ಪತದೊಟ್ಟೊಂದ ಮೇಯೋದು ನವ್ವಾಲೆ, ಬತ್ತವ ಕಾಯೋರು ಓಡಿಸ ಬಂದರೆ ಅತ್ತಿತ್ತ ಓಡಿತು ನವ್ವಾಲೆ, ನವ್ವಾಲೆ ಬಂತಪ್ಪ ನವ್ವಾಲೆ, ಸೊಗೆಯ ಬಣ್ಣದ ನವ್ವಾಲೆ, ನವ್ವಾಲೆ ಬಂತಪ್ಪ ನವ್ವಾಲೆ, ಸೊಗೆಯ ಬಣ್ಣದ ನವ್ವಾಲೆ. ಥ್ಯಾಂಕ್ ಯು.
1: ಥ್ಯಾಂಕ್ ಯು. ಚಂದ ಹಾಡಿದ್ರಿ ಮೇಡಮ್.
2: ಧನ್ಯವಾದಗಳು.
1: ಮತ್ತೆ ಯಾವ ಹಾಡು ಹಾಡ್ತೀರಿ ಕೆಳಗ್ರೆ? ಕರೆ ಮಾಡಿ ಬೇಗ ಬೇಗ ಹಾಡಿ. ಹಲೋ,
3: ನಮಸ್ತೆ ಸರ್.
1: ನಮಸ್ಕಾರ.
3: ಕೃಷ್ಣಪ್ಪ ಅಂತ.
1: ಕೃಷ್ಣಪ್ಪ ಸರ್, ಯಾವ್ದು ಜನಪದ ಗೀತೆ ನೆನಪಾಯ್ತು?
3: ಜನಪದ ಗೀತೆಲಿ ಇಲ್ಲೋ ಜಗತ್ತ ನಿನ್ನ ಅರಮನೆ, ಇಲ್ಲೋ ಜಗತ್ತ ನಿನ್ನ ಅರಮನೆ, ಇಲ್ಲೋ ಜಗತ್ತ.

0: ರಹಮಾನೆ, ಬೆಟ್ಟವನ್ನತ್ತಬೇಕು, ಬೆಟ್ಟವನ್ನಿಳಿಯಬೇಕು, ಅಲ್ಲೇ ನನ್ನ ಸ್ಥಳಮಾನೆ, ಅಲ್ಲೇ ನನ್ನ ಸ್ಥಳಮಾನೆ, ಎಲ್ಲೋ ಜಗಪ್ಪ ನಿನ್ನ ಅರಮಾನೆ. ಎಳ್ಳಿನವಲ್ವ ಬಿಟ್ಟೆ ಒಳ್ಳೆಯ ಗಂಡನ ಬಿಟ್ಟೆ, ಎಳ್ಳಿನವಲ್ವ ಬಿಟ್ಟೆ ಒಳ್ಳೆಯ ಗಂಡನ ಬಿಟ್ಟೆ, ಎಲ್ಲೋ ಜಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜಗಪ್ಪ ನಿನ್ನ ಅರಮಾನೆ.
1: ಥ್ಯಾಂಕ್ ಯು ಸರ್, ಒಳ್ಳೆ ಹಾಡು ಹೇಳಿದ್ರಿ. ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ ಜನಪದ ಗೀತೆ? ಹಲೋ
2: ಹಲೋ, ನಮಸ್ತೆ ಸರ್.
1: ನಮಸ್ಕಾರ ರಾಜು ಅವರೇ, ಯಾವ್ದು ನೆನಪು ಮಾಡ್ಕೊಂಡ್ರಿ ಜನಪದ ಗೀತೆ?
2: ಮುತ್ತು ಕಂಡೆ ನವ ತಂಗಿ ನಾನು.

0: ಪಾದದಲ್ಲಿತ್ತು ಮುಟ್ಟು ಕಂಡಿರುವ ತಂಗಿ ನಾ ಮುಂದ ಮುಗಿನಲ್ಲಿರುವುದೇ ಚಂದ. ಮಂಜು ಕುಮಾರ್ ಸ್ವಾಮಿ ಅವರ ನಷ್ಟೋತ್ತರ ಕಾರ್ಯಕ್ರಮ ತುಂಬಾ ಚಂದ.
1: ತುಂಬಾ ತುಂಬಾ ಧನ್ಯವಾದಗಳು ಸರ್, ನಿಮ್ಮ ಅಭಿಮಾನಕ್ಕೆ
0: ಧನ್ಯವಾದ ಸರ್.
1: ಮುಂದಿನ ಕರೆಗೆ ಹೋಗ್ಬೋದಾ?
0: ಓಕೆ
1: ಓಕೆ, ಥ್ಯಾಂಕ್ ಯು. ಕೇಳಿದ್ರಿ ಮತ್ತೆ ಜನಪದ ಗೀತೆ ಯಾವ್ದು ನೆನಪು ಮಾಡ್ಕೊಂಡ್ರಿ ಹಾಡಿ? ಎಷ್ಟೊಂದು ಒಳ್ಳೊಳ್ಳೆ ಹಾಡುಗಳಿದೆ, ಯಾಕೆ ನೀವು ನೆನಪು ಮಾಡ್ಕೋತಿಲ್ಲ? ಜನಪದ ಗೀತೆ ನಮ್ಮ ರೇಡಿಯೋನಲ್ಲೇ ಸಿಕ್ಕಾಬಿಟ್ಟೆ ಪ್ರಸಾರ ಆಗುತ್ತೆ, ನೀವು ಕೇಳಿರ್ತೀರಿ, ಬಟ್ ಏನ್ ಮಾಡೋದು, ಈ ಟೈಮಲ್ಲಿ ನಿಮಗೆ ನೆನಪಾಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಕರೆ ಮಾಡಿ ಹಾಡಿ. ಹಲೋ
2: ಹಲೋ ಸರ್.
1: ಹಲೋ, ಯಾರು ಮಾತಾಡೋದು?
2: ಸರ್ ಸುಮಾರು ಶಿವಮೊಗ್ಗದಿಂದ. ವಿದ್ಯಾನಗರ.
1: ಯಾರು?
2: ಸತೀಶ್ ಅಂತೇಳಿ, ವಿದ್ಯಾನಗರದಿಂದ, ಶಿವಮೊಗ್ಗ.
1: ಸತೀಶ್ ಹೇಳಿ ಸರ್, ಯಾವ್ದು ನೆನ್ಪ್ ಮಾಡ್ಕೊಂಡ್ರಿ ಜನಪದ ಗೀತೆ?
2: ಸರ್ ಇದು ಎಲೆ ಕೆಂಚಿತಾರೆ ಹಾಡಿ ಸರ್?
1: ಇಲ್ಲ.
2: ಎಲೆ ಕೆಂಚಿತಾರೆ ನಮ್ಮನೆ ತನಕ ಬಾರೆ, ಎಲೆ ಕೆಂಚಿತಾರೆ ನಮ್ಮನೆ ತನಕ ಬಾರೆ, ನೀ ಬಾರದೆ ಹೋದರೆ, ನೀ ಬಾರದೆ ಹೋದರೆ ನಾ ಕೆರೆ ಬಾವಿ ಪಾಲೆ. ಎಲೆ ಕೆಂಚಿತಾರೆ ನಮ್ಮನೆ ತನಕ ಬಾರೆ.
1: ಬಂದ್ರ ಸರ್?
2: ಹಾ ಸರ್. ಇಲ್ಲ ಸರ್, ಬಂದ್ರ
1: ಸರ್. ಮತ್ತೆ ಆಡಿ ಮತ್ತೆ ಬರ ತನಕ.
2: ಅಯ್ಯೋ, ಎಲ್ಲಿಂದ? ಇಲ್ಲ ಸರ್, ಬರಲ್ಲ ಸರ್, ಅವರು ಬರಲ್ಲ.
1: ಧನ್ಯವಾದಗಳು. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ ಹಾಡಿ? ಹಲೋ
3: ಹಲೋ
1: ಹೇಳಿ. ನಮಸ್ಕಾರ, ಯಾರು? ಕೆ ರತ್ನ ಅವರಿಗೆ ಯಾವ್ದು ನೆನಪಾಯ್ತು ಜನಪದ ಗೀತೆ?
3: ಹಾ ಹಾ
1: ಹಾ, ಹಾಡಿ.

0: ಧನ್ಯವಾದಗಳು ಮೇಡಮ್, ಸೊಗಸಾಗಿ ಹಾಡಿದ್ರಿ. ಮೊದ್ಲು ಎಲ್ಲಿ ಹಾಡಿದ್ರಿ ಹಾಡು? ಈ ಹಾಡು ಮೊದ್ಲು ಎಲ್ಲಿ ಹಾಡಿದ್ರಿ ನೀವು? ಚಂದ ಹಾಡಿದ್ರಿ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನ 3 ನಿಮಿಷ ಇದೆ, ನೋಡೋಣ ಯಾರಿದ್ದಾರೆ ಅದೃಷ್ಟವಂತರು. ಹಲೋ ಹಲೋ
1: ಹಲೋ ಸರ್,
0: ಹೇಳಿ ಯಾರು? ತೀರ್ಥಪ್ರಸಾದ್ ಅವರೇ, ಬೇಗ ಹೇಳಿ, ಜನಪದ ಗೀತೆ ಯಾವ್ದು ನೆನಪಾಯ್ತು?
1: ಅದೇ ಮುತ್ತಿನ ಉಂಗುರ.
0: ಹೇಳಿ.
1: ಅಮ್ಮನ ಮನೆಯಿಂದ ಅತ್ತೆಯ ಮನೆ ಹೋಗಿ ಮುತ್ತಂತೆ ಬಾಳು ನನ್ನ ತಂಗಿ, ಮುತ್ತಿನುಂಗುರದ ಮಣಿಯಾಗಿ. ಅಮ್ಮನ ಮನೆಯಿಂದ ಅತ್ತೆಯ ಮನೆ ಹೋಗಿ ಮುತ್ತಂತೆ ಬಾಳು ನನ್ನ ತಂಗಿ, ಮುತ್ತಿನುಂಗುರದ ಮಣಿಯಾಗಿ. ಮರಿಬೇಡ ತವರೂರು ವರ್ಷಕ್ಕೆ ಒಮ್ಮೆ ತೇರು, ಮರಿಬೇಡ ತವರೂರು ವರ್ಷಕ್ಕೆ ಒಮ್ಮೆ ತೇರು. ಕಷ್ಟ ಇರಲಿ ನೂರು, ಕಷ್ಟ ಇರಲಿ ನೂರು, ಮರಿಬೇಡ ಅಣ್ಣನ ಸೂರು, ಮರಿಬೇಡ ಅಣ್ಣನ ಸೂರು.
0: ಓಕೆ, ಚಂದ ಹಾಡಿದ್ರಿ. ಹಲೋ, ಯಾವ ಪಿಕ್ಚರ್ ಹಾಡಿದ್ದು?
1: ಇದು ಮುತ್ತಿನುಂಗುರ ಅಂತ ಜನಪದ ಗೋನಾ ಸ್ವಾಮಿ ಹಾಡಿರೋ ಸರ್.
0: ಓಕೆ, ಧನ್ಯವಾದ, ಚಂದ ಹಾಡಿದ್ರಿ. ಹೌದು, ಇನ್ನೊಬ್ರಿಗೆ ಸಿಗಬಹುದು ಅಂತ ಟೈಮ್ ಶಾರ್ಟೇಜ್ ಮಾಡಿದೀನಿ ನಾನೇ ಉದ್ದೇಶಪೂರ್ವಕವಾಗಿ, ನೋಡೋಣ ಯಾರಿಗೆ ಸಿಕ್ಕತ್ತೆ. ಕೊನೆ ಕರೆ. ಹಲೋ
2: ಸರ್, ನಮಸ್ಕಾರ.
0: ನಮಸ್ಕಾರ ಸರ್, ರಮೇಶ್ ಅವ್ರ, ನಿಮ್ದೇ ಕೊನೆ ಕರೆ, ಯಾವ್ದು ಹಾಡಾಗ್ತೀರಿ ಈಗ?
2: ಒಂದು ಜನಪದ ಹಾಡ್ತೀನಿ ಸರ್, ಅಣ್ಣ ತಂಗಿದ.
0: ಹಾಡ್ರಿ ಹಾಡ್ರಿ.
2: ಕುದುರೇನ ತಂದೆ ಚೀನಾವ ಬಿಗಿಸಿ ಬರಬೇಕು ತಂಗಿ,

0: ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಅಂಗ್ಳ ಗುಡಿಸೋರಿಲ್ಲ ಗಂಗ್ಳ ತೊಳಿಯೋರಿಲ್ಲ, ಹೆಂಗೆ ಬರಲನ್ನ ಮದುವೆಗೆ. ಯಾಕ್ರೆ
1: ಸಮಯ ಆಗೋಗ್ಬಿಡ್ತು ಕೇಳಿದ್ರೆ, ಬಹಳಷ್ಟು ಜನ ಕರೆ ಮಾಡಿ ಹಾಡಿದ್ರಿ, ಕೆಲವರು ತುಂಬಾ ಸರಿ ಟ್ರೈ ಮಾಡಿದ್ರಿ ಹಾಗೂ ಸಿಕ್ಕಿಲ್ಲ. ಕರೆ ಸಿಗದೇ ಇರೋರಿಗೆ ಮಧ್ಯಾಹ್ನ 3 ಗಂಟೆ ಸಿಗ್ಲಿ ಅಂತ ಹಾರೈಸ್ತೀನಿ. ಇಷ್ಟೊತ್ತು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದು ನಾನು ಮಂಗೋಟೆ ಕೆ ಶಿವಕುಮಾರ್. ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಇಂಧನ ಬೆಲೆಯ ಹೊರೆ ತಗ್ಗಿಸಲು ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಆಗ್ರಹ. ಆರೋಗ್ಯವಂತ ನಾಗರಿಕರಿಂದಲೇ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡೀಮ್ಡ್ ಅರಣ್ಯ ಲೋಪ, ಸುಪ್ರೀಂಕೋರ್ಟ್ಗೆ ಮರುಮನವಿ ಸಲ್ಲಿಸಲು ಸಮಿತಿ ರಚನೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಭಟ್ಕಳ ನದಿ ದುರಂತ, 11 ಮಂದಿ ಮೃತರ ಅಂತ್ಯ ಸಂಸ್ಕಾರ, ಸಚಿವ ಮಂಕಾಳ ವೈದ್ಯರಿಂದ ಅಂತಿಮ ದರ್ಶನ. ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ನಿರಂತರವಾಗಿ ಹೆಚ್ಚಿಸುತ್ತಿರುವುದನ್ನು ಖಂಡಿಸಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಜಂಟಿ ಮಾಧ್ಯಮ ಹೇಳಿಕೆ ಬಿಡುಗಡೆಗೊಳಿಸಿದರು. ಕಳೆದ 11 ದಿನಗಳಲ್ಲಿ ಇಂಧನ ದರವನ್ನು ಪ್ರತಿ ಲೀಟರ್ಗೆ 7.52 ರೂಪಾಯಿಯಷ್ಟು ಹೆಚ್ಚಿಸಲಾಗಿದ್ದು, ಬೆಂಗಳೂರಿನಲ್ಲಿ ಪೆಟ್ರೋಲ್ ಬೆಲೆ 110 ಗಡಿ ದಾಟಿದೆ. ಇದು ಕಳೆದ 78 ವರ್ಷಗಳ ಇತಿಹಾಸದಲ್ಲಿ ಅತ್ಯಂತ ಗರಿಷ್ಠ ಮಟ್ಟವಾಗಿದ್ದು, ಜನಸಾಮಾನ್ಯರು, ರೈತರು ಹಾಗೂ ಗೃಹಿಣಿಯರ ದೈನಂದಿನ ಜೀವನಕ್ಕೆ ತೀವ್ರ ಹೊಡೆತ ನೀಡಿದೆ.

0: ಎಂದು ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರದ ಈ ದುಬಾರಿ ನೀತಿಯಿಂದಾಗಿ ಕೇವಲ ಇಂಧನ ಮಾತ್ರವಲ್ಲದೆ ಗೃಹ ಬಳಕೆಯ ಗ್ಯಾಸ್, ವಾಣಿಜ್ಯ ಸಿಲಿಂಡರ್ ಹಾಗೂ ಸಿಎನ್ಜಿ ಬೆಲೆಗಳು ಗಗನಕ್ಕೇರಿದ್ದು ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ಕಾರಣವಾಗಿದೆ. ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರವು ಇಂಧನ ತೆರಿಗೆಯಿಂದ 43 ಲಕ್ಷ ಕೋಟಿ ರೂಪಾಯಿ ಹಾಗೂ ಆರ್ಬಿಐ ನಿಧಿಯಿಂದ 14 ಲಕ್ಷ ಕೋಟಿ ರೂಪಾಯಿ ಸೇರಿದಂತೆ ಒಟ್ಟು 57 ಲಕ್ಷ ಕೋಟಿ ರೂಪಾಯಿಯಷ್ಟು ಬೃಹತ್ ಮೊತ್ತವನ್ನು ಸಾರ್ವಜನಿಕರಿಂದ ಸಂಗ್ರಹಿಸಿದೆ ಎಂದು ನಾಯಕರು ದೂರಿದ್ದಾರೆ. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಮತ್ತು ಎಲ್ಪಿಜಿ ಬೆಲೆಗಳು ಕುಸಿದಿದ್ದರೂ ದೇಶದಲ್ಲಿ ಅಬಕಾರಿ ಸುಂಕವನ್ನು ಪದೇ ಪದೇ ಹೆಚ್ಚಿಸಲಾಗುತ್ತಿದೆ ಎಂದು ಆಕ್ಷೇಪಿಸಿರುವ ರಾಜ್ಯ ಸರ್ಕಾರ ತಕ್ಷಣವೇ ಈ ಇಂಧನ ಹೊರೆಯನ್ನು ನಿಲ್ಲಿಸಿ ಬೆಲೆಗಳನ್ನು ಕಡಿತಗೊಳಿಸಬೇಕೆಂದು ಆಗ್ರಹಿಸಿದೆ. ಆರೋಗ್ಯವಂತ ಜನರಿಂದಲೇ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ 108 ಆರೋಗ್ಯ ಕವಚ ಕೇಂದ್ರೀಕೃತ ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ಈ ಅತ್ಯಾಧುನಿಕ ಕೇಂದ್ರ ದೇಶದಲ್ಲಿ ಮೊದಲನೆಯದಾಗಿದ್ದು ಬೇರೆ ರಾಜ್ಯಗಳಲ್ಲಿ ನೀಡಲು ಸಾಧ್ಯವಾಗದ ಅತ್ಯಾಧುನಿಕ ಆರೋಗ್ಯ ಸೇವೆಯನ್ನು ಕರ್ನಾಟಕದಲ್ಲಿ ಜನತೆಗೆ ದೊರಕಿಸಿಕೊಡುವ ಧ್ಯೇಯದೊಂದಿಗೆ ಈ ಕೇಂದ್ರಕ್ಕೆ ಚಾಲನೆ ನೀಡಲಾಗಿದೆ ಎಂದರು. ಎಲ್ಲಾ ಭಾಗ್ಯಗಳಿಗಿಂತ ಆರೋಗ್ಯ ಭಾಗ್ಯವೇ ಮೊದಲು. ಆರ್ಥಿಕ ಸಾಮಾಜಿಕ ಬೆಳವಣಿಗೆ ಪ್ರತಿಯೊಬ್ಬರಿಗೂ ಎಷ್ಟು ಮುಖ್ಯವೋ ಆರೋಗ್ಯವೂ ಅಷ್ಟೇ ಮುಖ್ಯ ಎಂದು ಹೇಳಿದರು. ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ನಿರ್ವಹಿಸುತ್ತಿರುವ ಬಿಐಎಎಲ್ ಸಂಸ್ಥೆಯಲ್ಲಿ ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ನಿಗಮ ಕೆಎಸ್ಐಐಡಿಸಿ ಹೊಂದಿರುವ ಶೇಕಡ 13 ಹೂಡಿಕೆಗೆ 2025-26 ಸಾಲಿನಲ್ಲಿ 16.49 ಕೋಟಿ ರೂಪಾಯಿ ಲಾಭಾಂಶ ಲಭಿಸಿದ್ದು, ಲಾಭಾಂಶದ ಚೆಕ್ ಅನ್ನು ಕಾವೇರಿ ನಿವಾಸದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಸ್ತಾಂತರಿಸಲಾಯಿತು. ಕೆಎಸ್ಐಐಡಿಸಿ ಪರವಾಗಿ ಬಿಐಎಎಲ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾ ಹರಿ ಕೆ ಮರಾರ್ ಅವರು ಚೆಕ್ ಹಸ್ತಾಂತರಿಸಿದರು. ಬೃಹತ್ ಮತ್ತು ಮಧ್ಯಮ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಹಾಗೂ ಕೆಎಸ್ಐಐಡಿಸಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಖುಷ್ಬು ಗೋಯಲ್ ಚೌಧರಿ ಉಪಸ್ಥಿತರಿದ್ದರು. ಡೀಮ್ಡ್ ಅರಣ್ಯ ಪ್ರದೇಶಗಳ ಗುರುತಿಸುವಿಕೆಯಲ್ಲಿ ಈ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿರುವ ತಪ್ಪುಗಳನ್ನು ಸರಿಪಡಿಸಲು ರಾಜ್ಯ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದೆ ಎಂದು ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಕಾರ್ಕಳದಲ್ಲಿ ವಲಯ ಅರಣ್ಯಾಧಿಕಾರಿಗಳು ಮತ್ತು ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳ ನೂತನ ಕಚೇರಿ ಉದ್ಘಾಟಿಸಿ ಮಾತನಾಡಿದ ಅವರು, ಈ ತಾಂತ್ರಿಕ ಲೋಪದಿಂದಾಗಿ ಸರ್ಕಾರಿ ಆಸ್ಪತ್ರೆ, ಶಾಲೆ, ಅಂಗನವಾಡಿ ಹಾಗೂ ಸಾರ್ವಜನಿಕರ ಪಟ್ಟ ಭೂಮಿಗಳು ಅರಣ್ಯ ವ್ಯಾಪ್ತಿಗೆ ಸೇರಿ ಬಡಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಸಮಸ್ಯೆಯನ್ನು ಇತ್ಯರ್ಥಪಡಿಸಲು ಈಗ ಕೊನೆಯ ಅವಕಾಶ ಸಿಕ್ಕಿದ್ದು, ಸುಪ್ರೀಂಕೋರ್ಟ್ಗೆ ಮರುಮನವಿ ಸಲ್ಲಿಸಲು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ವಿಶೇಷ ಸಮಿತಿಗಳನ್ನು ರಚಿಸಲಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಅರಣ್ಯ ರಕ್ಷಣೆಯಲ್ಲಿ ತೊಡಗಿರುವ ಮುಂಚೂಣಿ ಸಿಬ್ಬಂದಿಯ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಸಚಿವರು ಅಧಿಕಾರಿಗಳಿಗೆ ಸೂಚಿಸಿದರು. ಆನೆ ಕಾರ್ಯಪಡೆ, ಕಳ್ಳಬೇಟೆ ನಿಗ್ರಹ ಪಡೆ ಸೇರಿದಂತೆ ಮುಂಚೂಣಿ ಸಿಬ್ಬಂದಿಗೆ ವಸತಿಗೃಹ, ಅಪಾಯ ಭತ್ಯೆ ಹಾಗೂ ಆಧುನಿಕ ಸುರಕ್ಷತಾ ಸಲಕರಣೆಗಳನ್ನು ಒದಗಿಸುವುದನ್ನು ಖಾತ್ರಿಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಚಿವರು ಅರಣ್ಯ ಹುತಾತ್ಮರಿಗೆ ಪುಷ್ಪನಮನ ಸಲ್ಲಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಕಪ್ಪೆ ಚಿಪ್ಪು ತೆಗೆಯಲು ಹೋಗಿ ಮೃತಪಟ್ಟ 11 ಜನರ ಸಾಮೂಹಿಕ ಅಂತ್ಯ ಸಂಸ್ಕಾರ ಭಟ್ಕಳದ ಶಾರದಾ ಹೊಳೆಯಲ್ಲಿ ನಡೆಯಿತು. ಮೃತರ ಅಂತಿಮ ದರ್ಶನ ಪಡೆದು ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ, ಭಟ್ಕಳದ ಇತಿಹಾಸದಲ್ಲೇ ಇದೊಂದು ದುರಂತ ಘಟನೆಯಾಗಿದೆ ಎಂದು ಶೋಕ ವ್ಯಕ್ತಪಡಿಸಿದರು. ಏಪ್ರಿಲ್ ಮೇ ತಿಂಗಳಲ್ಲಿ ಕಪ್ಪೆ ಚಿಪ್ಪು ತೆಗೆಯುವುದು ಸಾಮಾನ್ಯ, ಆದರೆ ಈ ದುರ್ಘಟನೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಅಧಿಕಾರಿಗಳಿಗೆ ತನಿಖೆ ನಡೆಸಲು ಸೂಚಿಸಲಾಗಿದ್ದು ಮೃತರ ಕುಟುಂಬಸ್ಥರ ನೆರವಿಗೆ ಸರ್ಕಾರ ಬದ್ದವಾಗಿದೆ. ರಕ್ಷಿಸಲ್ಪಟ್ಟವರ ವೈದ್ಯಕೀಯ ಚಿಕಿತ್ಸಾ ವೆಚ್ಚವನ್ನು ಭರಿಸುವುದರ ಜೊತೆಗೆ ಮೃತರ ಮಕ್ಕಳಿಗೆ ಶಿಕ್ಷಣದ ನೆರವು ನೀಡಲು ಸಿದ್ದವಿರುವುದಾಗಿ ತಿಳಿಸಿದರು. ಈ ಘಟನೆ ಕುರಿತು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿ ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಪ್ರಾರ್ಥಿಸಿದ್ದರು ಹಾಗೂ ಮೃತರ ವಾರಸುದಾರರಿಗೆ ತಲಾ 2 ಲಕ್ಷ ರೂಪಾಯಿ ಹಾಗೂ ಗಾಯಗೊಂಡವರಿಗೆ 50,000 ರೂಪಾಯಿ ಘೋಷಿಸಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಸಂಜೆ ಹೊಸದಿಲ್ಲಿಯ ರಾಷ್ಟಪತಿ ಭವನದಲ್ಲಿ ಆಯೋಜಿತ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. 2026ರ ಮೊದಲ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿಗಳು 2 ಪದ್ಮವಿಭೂಷಣ, 6 ಪದ್ಮಭೂಷಣ ಹಾಗೂ 58 ಪದ್ಮಶ್ರೀ ಸೇರಿದಂತೆ 66 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ನಾಟಕ ರಚನೆ, ನಿರ್ದೇಶನ, ಕಿರುಚಿತ್ರಗಳ ನಿರ್ಮಾಣ, ಅಭಿನಯ ಹಾಗೂ ರಂಗಭೂಮಿಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಪ್ರಾಯೋಗಿಕ ತರಬೇತಿ ಕುರಿತು ಬಳ್ಳಾರಿಯ ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ ಜೂನ್ 1 ರಿಂದ 10 ದಿನಗಳ ಕಾಲ ರಂಗಭೂಮಿ ಕಾರ್ಯಾಗಾರ ಮತ್ತು ನಾಟಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ರಂಗಭೂಮಿ ಮತ್ತು ಕಿರುಚಿತ್ರ ನಿರ್ಮಾಣದಲ್ಲಿ ಆಸಕ್ತಿ ಇರುವ ಅಭ್ಯರ್ಥಿಗಳು ತಮ್ಮ ಪರಿಚಯ ಪತ್ರ ಹಾಗೂ ರಂಗಭೂಮಿ ಹಿನ್ನೆಲೆಯ ಅನುಭವದ ವಿವರಗಳನ್ನು ಇದೇ 30ರ ಒಳಗಾಗಿ ವಿಶ್ವವಿದ್ಯಾಲಯದ ನಾಟಕ ವಿಭಾಗದ ಮುಖ್ಯಸ್ಥರಿಗೆ ಸಲ್ಲಿಸಬಹುದಾಗಿದೆ. ನಗರ ನಿವಾಸಿ ಕೇಂದ್ರಿತ ಆಧಾರ್ ಸೇವೆಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಬೆಂಗಳೂರು ಪ್ರಾದೇಶಿಕ ಕಚೇರಿ ಮತ್ತೊಂದು ಮಹತ್ವದ ಹೆಜ್ಜೆಯನ್ನಿರಿಸಿದ್ದು ವಿಜಯಪುರ ನಗರದಲ್ಲಿ ಹೊಸ ಆಧಾರ್ ಸೇವಾ ಕೇಂದ್ರವನ್ನು ಕಾರ್ಯಾರಂಭಿಸಲಾಗಿದೆ ಎಂದು ವಿಜಯಪುರ ಜಿಲ್ಲಾಧಿಕಾರಿಗಳ ಕಚೇರಿ ತಿಳಿಸಿದೆ. ವಿಜಯಪುರ ಆಧಾರ್ ಸೇವಾ ಕೇಂದ್ರಗಳ ಪೈಕಿ ಇದು ಬಿ ಮಾದರಿ ಕೇಂದ್ರವಾಗಿದ್ದು ನಿವಾಸಿಗಳಿಗೆ ತಡೆರಹಿತ ಆಧಾರ್ ಸಂಬಂಧಿತ ಸೇವೆ ಒದಗಿಸಲು ಕಾರ್ಯಾಚರಣಾ ಕಿಟ್ಗಳನ್ನು ಈ ಕೇಂದ್ರದಲ್ಲಿ ಅಳವಡಿಸಲಾಗಿದೆ. ಈ ಆಧಾರ್ ಸೇವಾ ಕೇಂದ್ರವು ಆಧಾರ್ ನೋಂದಣಿ, ಬಯೋಮೆಟ್ರಿಕ್ ನವೀಕರಣಗಳು, ದೋಷ ತಿದ್ದುಪಡಿ ಮತ್ತು ಕುಂದುಕೊರತೆ ನಿವಾರಣಾ ಸೇವೆಗಳನ್ನು ಒಂದೇ ಸೂರಿನಡಿ ಒದಗಿಸುತ್ತದೆ. ಈ ಕೇಂದ್ರವು ವಾರದ ಎಲ್ಲ ದಿನಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ. ಜಿಲ್ಲೆಯ 5ರಿಂದ 17 ವರ್ಷದ ಒಟ್ಟು 68,000 ಮಕ್ಕಳ ಕಡ್ಡಾಯ ಬಯೋಮೆಟ್ರಿಕ್ ಅಪ್ಡೇಟ್ ಸೌಲಭ್ಯವನ್ನು ಸೆಪ್ಟೆಂಬರ್ 30ರವರೆಗೆ ನೀಡಲು ಉಚಿತವಾಗಿ ಅವಕಾಶ ಕಲ್ಪಿಸಲಾಗಿದೆ. ಯುಜಿಸಿಇಟಿ 2026 ಸೀಟು ಹಂಚಿಕೆ ಬಗ್ಗೆ ಜಾಗೃತಿ ಮೂಡಿಸಲು ರಾಜ್ಯದ 65 ಸರ್ಕಾರಿ ಹಾಗೂ ಅನುದಾನಿತ ಎಂಜಿನಿಯರಿಂಗ್ ಮತ್ತು ವೈದ್ಯಕೀಯ ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಇಂದಿನಿಂದ ಇದೇ 30ನೇ ತಾರೀಖಿನವರೆಗೆ ಮಂಥನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸಿಇಟಿ ಆನ್ಲೈನ್ .karnataka.gov.in/manthana2026 ಲಿಂಕ್ ಬಳಸಿ ಹೆಸರು ನೋಂದಾಯಿಸಿ ಪಾಲ್ಗೊಳ್ಳುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಕೋರಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ mygov.in ಮೂಲಕ ಹಂಚಿಕೊಳ್ಳಬಹುದು. ಜೂನ್ 1ನೇ ತಾರೀಖಿನಂದು ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಶಾಲಾ ಪ್ರಾರಂಭೋತ್ಸವ ನಡೆಯಲಿದೆ. ಎಲ್ಲ ಶಾಲೆಗಳಲ್ಲಿ ಏಕಕಾಲಕ್ಕೆ ನಡೆಯಲಿರುವ ಮಹಾಪೋಷಕ ಶಿಕ್ಷಕರ ಸಭೆಯನ್ನು ಉದ್ದೇಶಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ವಿಡಿಯೋ ಸಂವಾದದ ಮೂಲಕ ಮಾತನಾಡಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂಧನ ಬೆಲೆಯ ಹೊರೆ ತಗ್ಗಿಸಲು ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಆಗ್ರಹ. ಆರೋಗ್ಯವಂತ ನಾಗರಿಕರಿಂದಲೇ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡೀಮ್ಡ್ ಅರಣ್ಯ ಲೋಪ, ಸುಪ್ರೀಂಕೋರ್ಟ್ಗೆ ಮರುಮನವಿ ಸಲ್ಲಿಸಲು ಸಮಿತಿ ರಚನೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಭಟ್ಕಳ ನದಿ ದುರಂತ, 11 ಮಂದಿ ಮೃತರ ಅಂತ್ಯ ಸಂಸ್ಕಾರ, ಸಚಿವ ಮಂಕಾಳ ವೈದ್ಯರಿಂದ ಅಂತಿಮ ದರ್ಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಎಂಎನ್ ನಾಗರತ್ನ.
1: ಸೌಮ್ಯ, ಏನ್ ಬರೀತಿದ್ಯಾ? ಬಾ ಹೊರಗೆ ಶಟಲ್ ಕಾಕಾಡೋಣ, ತುಂಬಾ ಬೋರ್ ಆಗ್ತಾ ಇದೆ.
2: ಇಲ್ಲ ಹೇಮಾ, ನಾನೊಂದು ಎಸೆ ಬರಿಬೇಕಾಗಿದೆ. ಇವತ್ತು ಇದನ್ನೇ ಬರಿತಾ ಇದ್ದೀನಿ ಬೆಳಗ್ಗೆಯಿಂದ.
1: ನಾನು ಹೆಲ್ಪ್ ಮಾಡ್ತೀನಿ, ಹೇಳಿ ಯಾವ್ದ್ರ ಬಗ್ಗೆ ಎಸೆ ಬರಿಬೇಕು?
2: ನಾರಿ ಶಿಕ್ಷಾ, ಹೇಳು ಏನೇನ್ ಗೊತ್ತಿದೆ ನಿನ್ಗೆ?
1: ಸಾರಿ ಸೌಮ್ಯ, ನಾರಿ ಶಿಕ್ಷಾ ಬಗ್ಗೆ ನನ್ಗೆ ಏನೂ ಗೊತ್ತಿಲ್ಲ. ಆ ದೀದಿ ಬರ್ತಾರಲ್ಲ, ಅವ್ರನ್ನೇ ಕೇಳು.
2: ಹೌದಲ್ವಾ,

0: ಬಗ್ಗೆ ಅಷ್ಟಾಗಿ ಗಮನ ಕೊಡ್ತಾನೆ ಇರ್ಲಿಲ್ವಂತೆ.
1: ಹೌದು, ನಮ್ಮಅಮ್ಮ ಹೇಳ್ತಾ ಇರ್ತಾರೆ ನೀವೆಲ್ಲ ಕಷ್ಟಪಟ್ಟು ಚೆನ್ನಾಗಿ ಓದಿ, ನನ್ಗೆ ಓದೋಕೆ ತುಂಬಾ ಆಸೆ ಇತ್ತು, ಆದ್ರೆ ಹುಡ್ಗಿರ್ಗೆ ಯಾಕೆ ಓದು ಬರಹ ಅಂತಿದ್ರಂತೆ ತಾತ.
0: ಹಾ ಸೌಮ್ಯ, ನಮ್ಮ ಅಕ್ಕಂಗೆ ಮೆಡಿಕಲ್ಗೆ ಹೋಗೋ ಆಸೆ, ಆದ್ರೆ ಅಪ್ಪ ಅಮ್ಮ ನೀನು ಓದಿದ್ದು ಸಾಕು, ಮುಂದಿನ ವರ್ಷ ಮದ್ವೆ ಮಾಡ್ತೀವಿ ಅಂತಾರೆ.
2: ಹಾ ಹೇಮಾ, ತುಮ್ ಠೀಕ್ ಕಹತೆ ಹೋ, ಆಜ್ ಭಿ ಇಸ್ ಯುಗ್ ಮೇ ಭಿ ಶಿಕ್ಷಿತ್ ಮಹಿಳಾಂಕಿ ಸಂಖ್ಯಾ ಬಹುತ್ ಕಮ್ ಹಾಯ್.
1: ಇವತ್ತು ಈ ಕಂಪ್ಯೂಟರ್ ಯುಗದಲ್ಲಿಯೂ ಸ್ತ್ರೀ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇಲ್ಲ ನಮ್ ಸಮಾಜ ಅಂದ್ರೆ ಆಶ್ಚರ್ಯ ಆಗುತ್ತೆ.
0: ಹಾ ದೀದಿ, ಇಸ್ಕಾ ಕಾರಣ ಕ್ಯಾ ಹೈ?
2: ನಾರಿ ಶಿಕ್ಷಾ ಕಿ ಕಮಿ ಕೆ ಕಾರಣ ತೋ ಅನೇಕ ಹೈ.
1: ಅಡ್ಗೆ ಮಾಡಿ ಮನೆ ಕೆಲಸ ನೋಡ್ಕೊಂಡು ಮಕ್ಕಳನ್ನ ಸುಧಾರಿಸಿದ್ರೆ ಸಾಕು ಹೆಂಗಸರ್ಗೆ ಯಾಕೆ ವಿದ್ಯೆ ಅಂತ ನಮ್ಮ ಹಿರಿಯರು ತಿಳ್ಕೊಂಡಿದ್ರೇನೋ.
0: ಹೌದು ಸೌಮ್ಯ, ಅದೂ ಒಂದು ಕಾರಣವಿರಬಹುದು.
2: ನಿಜ ಹೇಮಾ, ಹಿಂದೆಲ್ಲ ಅವಿಭಕ್ತ ಕುಟುಂಬವಿತ್ತು, ಸ್ತ್ರೀ ಓದು ಬರಹ ಕಲಿತು ಹೆಚ್ಚು ಹೆಚ್ಚು ಕಲಿತು ಪುರುಷನ್ಗೆ ಸರಿ ಸಮಾನವಾಗಿ ನಿಂತರೆ ಮನೆ ಕಡೆ ಯಾರ್ ಗಮನ ಹರಿಸ್ತಾರೆ ಅಂತ ನಮ್ಮ ಹಿರಿಯರ ಭಾವನೆ ಆಗಿತ್ತು.
1: ಆದ್ರೆ ಕೆಲವರೆಲ್ಲ ಅಂತಹ ಸಂದರ್ಭದಲ್ಲಿಯೂ ತಾವು ಮನೆಯಲ್ಲಿಯೇ ಹೆಚ್ಚು ಗಮನ ಹರಿಸಿ ಓದು ಬರಹ ಕಲ್ತಿದ್ರಂತೆ.
2: ಹಾ ಸೌಮ್ಯ, ಸಭ್ಯತಾಕೆ ಪ್ರಾರಂಭಿಕ ದೌರ್ನೆ ನಾರಿಕಾ ಸಮಾಜ ಉಂಚಾ ಸ್ಥಾನ ಉಚ್ಚ ಶಿಕ್ಷಾ ಪ್ರಾಪ್ತ ಕರ್ತೀತಿ ತಥಾ ಸಭಾ ಮೇ ಶಾಸ್ತ್ರಾಸ್ತ್ರ ಭೀ ಕರ್ತೀತಿ.
0: ಯಹ ತೋ ಅಚರಜ್ ಕಿ ಬಾತ್ ಹೈ
1: ದೀದಿ, ವೈದಿಕ ಯುಗ್ ಮೇ ಭೀ ಇಸ್ಕೆ ಲಿಯೇ ಅನೇಕ ಉದಾಹರಣ ಮಿಲ್ತೆ ಹೈ ನಾ?
2: ಹಾ ಸೌಮ್ಯ, ತುಮ್ ಠೀಕ್ ಕಹತೆ ಹೋ, ವೈದಿಕ ಯುಗ್ ಮೇ ಇಸ್ ಪ್ರಕಾರ ಕೆ ಅನೇಕ ಉದಾಹರಣ ತೋ ಮಿಲ್ತೆ ಹೈ.
0: ಬಹಳ ಹಿಂದೆನೆ ಮೈತ್ರೇಹಿ ಅಂತವರೆಲ್ಲ ಹೆಚ್ಚಿನ ತಿಳುವಳಿಕೆ ಪಾಂಡಿತ್ಯ ಗಳಿಸಿಕೊಂಡಿದ್ರಂತೆ.
2: ಜೀ ಹಾ, ಉಸ್ ಪುರಾಣೆ ಜಮಾನೆ ಮೇ ಭೀ ನಾರಿ ಪುರುಷ ಪೀಚೆ ನಹೀ ತಿ, ಗಾರ್ಗಿ ಮೈತ್ರೇಯಿ ಅರುಂಧತಿ ಉಸ್ ಯುಗಕ್ಕೆ ವಿದ್ವಾನ್ ಮಹಿಳೆಯೇ ವಿಶೇಷ ರೂಪ ಸೆ ವಿಖ್ಯಾತ ಹೈ.
1: ದೀದಿ, ರಾಮಾಯಣ ಔರ್ ಮಹಾಭಾರತ್ ಕೆ ಕಾಲ ಮೇ ಭೀ ನಾರಿ ಕೋ ಗೌರವ ಪೂರ್ಣ ಸ್ಥಾನ ಮಿಲ್ತಾ ತಾನಾ?
2: ಹಾ, ಕಿಂತು ಆಗೆ ಚಲ್ಕರ್ ಜೈಸೆ ಜೈಸೆ ಸಾಮಾಜಿಕ ಸ್ಥಿತಿ ಮೇ ಪರಿವರ್ತನ್ ತಥಾ ಉತಾರ್ ಚಡಾವ್ ಆತೆ ಗಯೆ ವೈಸೆ ವೈಸೆ ನಾರಿ ಕೆ ಸಾಮಾಜಿಕ ನಿಯಮೋ ಕಿ ಸಂಖ್ಯಾ ಕಿ ಜಿಸ್ಸೆ ನಾರಿ ಕ ಸ್ವತಂತ್ರ ಅಸ್ತಿತ್ವ ಹಿ ನಹಿ ರಹ ಗಯ ವಹ ಪಾಲನ್ ಪರಿವರ್ತನ್ ವಾ ಶಿಕ್ಷಾ ಮೇ ಉಪೇಕ್ಷಾ ಕಾ ಶಿಕಾರ್ ಹೋತಿ ಗಯಿ.
1: ಅಬ್ಬಾ, ಸ್ತ್ರೀ ಹಿಂದಿನ ಕಾಲದಲ್ಲಿ ಮನೆ ಕೆಲಸ ಮಾಡ್ತಾ ಮಕ್ಕಳನ್ನ ನೋಡ್ಕೊಳ್ತಾ ನಾಲ್ಕು ಗೋಡೆ ಮಧ್ಯೆ ಹೇಗಿದ್ಲೋ ನೆನೆಸ್ಕೊಂಡ್ರೆ ಅಯ್ಯೋ ಹೆಣ್ಣೆ ಅಂತ ಅನ್ಸುತ್ತೆ.
0: ಲೇಕಿನ್ ಸೌಮ್ಯ, ಅಷ್ಟೋ ಸಮಯ ಬದಲ್ ಗಯಾ ಹೈ.
2: ಹಾ ಹೇಮಾ, ತುಮ್ ಠೀಕ್ ಕೇಹ್ತಿ ಹೋ, ಆತೋ ಸಮಯ ಬಹುತ್ ಬದಲ್ ಗಯಾ ಹೈ ಔರ್ ನಾರಿ ಚಾರೋ ತರಫ್ ಹರ್ ಕ್ಷೇತ್ರ ಮೇ ಆಗೆ ಬಡ್ ರಹಿ ಹೈ.
1: ಹೌದು ದೀದಿ, ಇವತ್ತು ಸ್ತ್ರೀ ಶಿಕ್ಷಕಿಯಾಗಿ ಡಾಕ್ಟರ್ ಆಗಿ ಇಂಜಿನಿಯರ್ ಆಗಿ ಸಮಾಜದಲ್ಲಿ ಉತ್ತಮ ಸೇವೆ ಮಾಡ್ತಿದ್ದಾಳೆ.
2: ಹಾ ಸೌಮ್ಯ, ಅದ್ ನಾರಿ ಅಚ್ಚಿ ಶಿಕ್ಷಕ ಬನ್ಕರ್ ಏಕ್ ಯೋಗ್ಯ ಡಾಕ್ಟರ್ ಬನ್ಕರ್ ಅಪನ ಕಾರ್ಯ ಅಚ್ಚಿ ತರ ನಿಭಾ ರಹಿ ಹೈ ಯಹಾಂ ತಕ್ ಕಿ ವಹ ಸೇನಾ ಔರ್ ಪುಲಿಸ್ ಮೇ ಭಿ ಭರ್ತಿ ಹೋ ರಹಿ ಹೈ ಔರ್ ಅಪ್ನಿ ಯೋಗ್ಯತಾ ಕಾ ಅಚ್ಚಾ ಪ್ರಮಾಣ ದೇ ರಹಿ ಹೈ.
0: ಹಿಂದಿನ ಕಾಲದಲ್ಲಿ ಮಹಿಳೆಯರಿಗೆ ಸಮಾಜದಲ್ಲಿ ಮಹತ್ವದ ಸ್ಥಾನ ದೊರಕಿತಲ್ವಾ
1: ಹೇಮಾ? ಇದನ್ನೇ ಇಂದಿಲಿ ಹೇಳು ನೋಡೋಣ.
0: ಆಹಾ ಠೀಕ್ ಹೈ, ಪುರಾಣೆ ಜಮಾ
1: ಹೇಮಾ ಪ್ರಾಚೀನ ಕಾಲ ಅಂತ ಹೇಳು.
0: ಅಚ್ಚಾ, ಪ್ರಾಚೀನ ಕಾಲ ಮೇ ಮಹಿಳಾ ಕೋ
2: ಹೇಮಾ ಮಹಿಳಾ ಓಂಕೋ ಅಂತ ಹೇಳ್ಬೇಕು.
0: ಅಚ್ಚಾ ದೀದಿ, ಪ್ರಾಚೀನ ಕಾಲ ಮೇ ಮಹಿಳಾ ಓಂಕೋ ಸಮಾಜ ಮೇ ಮಹತ್ವಪೂರ್ಣ ಸ್ಥಾನ
2: ಪ್ರಾಪ್ತತಾ ಅಂತ ಹೇಳು.
0: ಹಾ ದೀದಿ, ಪ್ರಾಚೀನ ಕಾಲ ಮೇ ಮಹಿಳಾ ಓಂಕೋ ಸಮಾಜ ಮೇ ಮಹತ್ವಪೂರ್ಣ ಸ್ಥಾನ ಪ್ರಾಪ್ತತಾ.
1: ದೀದಿ ಕಹತೆ ಹೈ ಕಿ ಮಹಿಳಾ ಯಜ್ಞ ಮೇ ಭಿ ಭಾಗ ಲೇತೆ ಥೆ, ಕ್ಯಾ ಯಹ ಬಾತ್ ಠೀಕ್ ಹೈ?
2: ಹೇಮಾ, ಈ ವಾಕ್ಯದಲ್ಲಿ ಏನ್ ತಪ್ಪಿದೆ ಹೇಳು ನೋಡೋಣ.
0: ಲೇತೇತೆ ಪುಲ್ಲಿಂಗ, ಅದು ಸ್ತ್ರೀಲಿಂಗದಲ್ಲಿ ಹೇಳ್ಬೇಕು.
2: ಹಾ, ಇದನ್ನ ಈಗ ಹಿಂದಿಲೆ ಸರಿಯಾಗಿ ಇನ್ನೊಮ್ಮೆ ಹೇಳು.
0: ಪ್ರಾಚೀನ ಕಾಲ ಮೇ ಮಹಿಳಾ ಓಂಕೋ ಸಮಾಜ ಮೇ ಮಹತ್ವಪೂರ್ಣ ಸ್ಥಾನ ಪ್ರಾಪ್ತತಾ. ಈಗ ಸರಿಯಾ?
2: ಹಾ, ಹಾಗೆ ಮುಂದಿನ ವಾಕ್ಯವನ್ನು ಪೂರ್ತಿ ಮಾಡು.
0: ಕಹತೆ ಹೈ ಕಿ ಮಹಿಳಾ ಯಜ್ಞ ಮೇ ಭಾಗ ಲೇತಿತಿ.
2: ಯಹಿ ನಹಿ, ಯುದ್ಧೋಂ ಮೇ ಭಿ ಜಾತಿತಿ ಔರ್ ಶಸ್ತ್ರಾಸ್ತ್ರ ಭಿ ಕರ್ತಿತಿ.
1: ಹಾ ದೀದಿ, ಸ್ತ್ರೀಯೋಂ ಕಾ ಸ್ಥಾನ ಪುರುಷೋಂ ಕೆ ಸಮಾನತಾ.
2: ಹಾ ಹಾ, ಸ್ತ್ರೀ ಕಾ ಸ್ಥಾನ ಪುರುಷೋಂ ಕೆ ಸಮಾನತಾ ಔರ್ ಉಸೆ ಸಹಧರ್ಮಿಣಿ ಭಿ ಕೆಹತೆ ಥೆ, ಕಿಂತ ಬಾದ್ ಮೇ ವಹ ಅನುಗಾಮಿನಿ ಹೋ ಗಯಿ ಔರ್ ಉಸ್ಕಾ ಸ್ಥಾನ ಪುರುಷ ಕೆ ಬಾದ್ ನಿರ್ಧಾರಿತ ಕಿಯಾ ಗಯಾ.
0: ಪುರುಷರು ತಮ್ಮ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳಲು ಸ್ತ್ರೀಯರನ್ನು ನಿರ್ಲಕ್ಷಿಸುತ್ತಿದ್ದಾರೇನೋ.
2: ಹಾ, ಪುರುಷ ಕಾ ಪ್ರಭುತ್ವ ಬನಾಯೇ ರಕ್ನೆ ಕೆಲಿಯ ಉಸೆ ಮನ್ಮಾನೆ ನಿಯಮೋಂಸೆ ಬಾಂಧ ಲಿಯಾ ಗಯಾ ತಥಾ ಪಿತಾ ಪತಿ ಪುತ್ರ ಕಾ ಸಹಾರ ಲೇನೆ ಕಾ ಪ್ರೇರಣಾ ದಿ ಜಾನೆ ಲೆಗಿ.
1: ದೀದಿ, ಇನ್ನೊಂದ್ ಸಂದೇಹ.
2: ಹಾ ಹೇಳು, ಏನದ ನಿಮ್ ಸಂದೇಹ?
1: ಅಲ್ಲ, ಬ್ರಿಟಿಷರು ನಮ್ ದೇಶವನ್ನ ಆಳ್ತಾ ಇದ್ರಲ್ಲ, ಅವರು ಸ್ತ್ರೀಯರ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಹರಿಸ್ಲೇ ಇಲ್ವಾ?
2: ಯಾಕಿಲ್ಲ, ಅವರು ಸ್ತ್ರೀಯರ

0: ವಿದ್ಯಾಭ್ಯಾಸಕ್ಕೆ ಹೆಚ್ಚು ಮಹತ್ವ ನೀಡಿದ್ರು.
1: ರಾಜಾರಾಮ್ ಮೋಹನ್ ರಾಯ್ ಕೂಡ ಆಗಿನ ಕಾಲದಲ್ಲೇ ಸ್ತ್ರೀಯರ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಶ್ರಮಿಸಿದ್ರಂತೆ.
0: ಹಾ, ತುಂಬ ಠೀಕ್ ಹೇಳ್ತೀರೋ ಹೇಮಾ. ಸ್ತ್ರೀಯರ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಕಾಳಜಿ ತೋರಿಸಿದ ಮೊಟ್ಟ ಮೊದಲ ಭಾರತೀಯ ವ್ಯಕ್ತಿ ರಾಜಾರಾಮ್ ಮೋಹನ್ ರಾಯ್. ಹಾ, ಅಂಗ್ರೇಜಿ ಶಾಸನ ಮೇ ಶಿಕ್ಷಾ ಕಾ ಪ್ರಚಾರ ಪ್ರಸಾರ ಬಹುತ್ ಬಡಾ, ಕಿಂತು ಯ ಶಿಕ್ಷಾ ಭಾರತ್ ಕೆ ಲಿಯ ಉಪಯೋಗಿ ನಾ ಹೋಕರ್ ಅಂಗ್ರೇಜಂ ಕೋ ಶಾಸನ ಕಾರ್ಯ ಚಲಾನೆ ಮೇ ಸಫಲ ರಹಿ.
1: ದೀದಿ ಕಹತೆ ಹೈ ಕಿ ಭಾರತ್ ಮೇ ಸ್ವತಂತ್ರತಾ ಆಂದೋಲನ ಶುರು ಹೋನೆ ಕೆ ಸಾಥ್ ಹಿ ಕೈ ಸ್ವದೇಶಿ ಸಂಘಟನೋ ನೆ ಮಹಿಳಾಓಂ ಕಿ ಶಿಕ್ಷಾ ಕೆ ಲಿಯ ಪ್ರಯಾಸ ಕಿಯಾ. ಕ್ಯಾ ಯಹ ಬಾತ್ ಠೀಕ್ ಹೈ?
0: ಹಾ, ಬಿಲ್ಕುಲ್ ಠೀಕ್ ಹೈ.
1: ದೀದಿ, ಮಹಿಳೆಯರಿಗಾಗಿಯೇ ಯಾವುದೋ ಒಂದು ಪರೀಕ್ಷೆ ನಡೆಸುತ್ತಿದ್ದರಂತೆ, ಇದು ನಿಜವೇ?
0: ಹಾ, ಯಹ ಬಾತ್ ಸಚ್ ಹೈ. ಪಂಜಾಬ್ ವಿಶ್ವವಿದ್ಯಾಲಯ ದ್ವಾರಾ ರತ್ನ ಭೂಷಣ್ ಪ್ರಭಾಕರ್ ಕಿ ಪರೀಕ್ಷಾ ಯೇ ಕಿ ಗಯಿ ತಥಾ ಹಿಂದಿ ಸಾಹಿತ್ಯ ಸಮ್ಮೇಲನ್ ಪ್ರಯಾಗ್ ದ್ವಾರಾ ಪ್ರಥಮ ಮಧ್ಯಮ ವಿಶಾರದ ಸಾಹಿತ್ಯ ರತ್ನ ಆದಿ ಪರೀಕ್ಷೆಯೇ ಲೀ ಜಾನೆ ಲಗಿ. ಇಸ್ಕೆ ಅಲಾವಾ ಪ್ರಯಾಗ್ ಸೆ ವಿದ್ಯಾ ವಿನೋದಿನಿ ಕಿ ಪರೀಕ್ಷಾ ಮೇ ಕೇವಲ ಮಹಿಳೆಯೇ ಹಿ ಬೈ ಸಕ್ತಿತಿ.
1: ಮಹಾತ್ಮ ಗಾಂಧೀಜಿಯವರು ಸಹ ಸ್ತ್ರೀ ವಿದ್ಯಾಭ್ಯಾಸದ ಬಗ್ಗೆ ತುಂಬಾ ಮಹತ್ವ ನೀಡಿದ್ರಲ್ವಾ? ಅವರು ಸಹ ಯಾವುದೋ ಒಂದು ಸಂಸ್ಥೆಯ ಮೂಲಕ ಸ್ತ್ರೀ ಶಿಕ್ಷಣದ ಬಗ್ಗೆ ಹೆಚ್ಚು ಮಹತ್ವ ನೀಡಿದ್ರು.
0: ಹೌದು, ಅವ್ರ ಗೊತ್ತಿತ್ತು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ.
1: ಅಂದ್ರೆ ನನ್ಗೆ ಅರ್ಥನೇ ಆಗ್ಲಿಲ್ಲ.
0: ಅಂದ್ರೆ ಸ್ತ್ರೀಯೊಬ್ಳು ಚೆನ್ನಾಗಿ ಕಲಿತ್ರೆ, ವಿದ್ಯಾವಂತಿಯಾದ್ರೆ ಆಕೆ ಮಕ್ಕಳು ಸಹ ಸುಶಿಕ್ಷಿತರಾಗೋರು.
1: ಆಹಾ, ಇದರಿಂದ ಒಂದು ಒಳ್ಳೆಯ ಸಮಾಜದ ಬೆಳವಣಿಗೆ ಆಗುತ್ತೆ, ಹೌದಲ್ವಾ?
0: ಇಸ್ಲಿಯೆ ಮಹಾತ್ಮ ಗಾಂಧೀಜಿನೇ ರಾಷ್ಟ್ರ ಭಾಷಾ ಹಿಂದಿ ಕೆ ಪ್ರಚಾರ ಪ್ರಸಾರ ಕೆ ಲಿಯೇ ಹಿಂದಿ ಪ್ರಚಾರ ಸಭಾ ಜೈಸಿ ಸಂಸ್ಥಾ ಕಾ ಗಠನ್ ಕಿಯಾ ಜೋ ಆಜ್ ಬಿ ಲಡ್ಕೆ ಲಡ್ಕಿಯೋಂ ಕೋ ಬಿನಾ ಕಿಸಿ ಭೇದ ಭಾವ ಕೆ ವಿಭಿನ್ನ ವಿಷಯೋಂ ಕಿ ಶಿಕ್ಷಾ ದೇ ರಹಿ ಹೈ.
1: ದೇಶ ವಿದೇಶ ಮೇ ರಹಕರ್ ಆಜ್ ಹಮಾರಿ ಸುಯೋಗ್ಯ ಬಾಲಿಕಾಯೇ ಉಚ್ಚ ಶಿಕ್ಷಾ ಪ್ರಾಪ್ತ ಕರ ರಹೆ ಹೈ.
2: ಹಾ, ವೇ ಕುಶಲ್ ಡಾಕ್ಟರ್, ಇಂಜಿನಿಯರ್, ಐಎಎಸ್ ಆಫೀಸರ್ ತಥಾ ಪೊಲೀಸ್ ಔರ್ ಸೇನಾ ಕಿ ಬಡಿ ಬಡಿ ನೌಕರಿಯೋ ಮೇ ಕಾರ್ಯ ಕರ್ ರಹೆ ಹೈ.
0: ಜಿ ಹಾ, ನರ್ಸಿಂಗ್ ಶಿಕ್ಷಾ ಸಮಾಜ ತಥಾ ಸಮುದಾಯ ಸೇವೆ ಮಹಿಳೆಯೇ ಅಚ್ಚಿ ತರ ಕಾಮ್ ಕರ್ ರಹಿ ಹೈ.
1: ಆಕಾಶವಾಣಿಯಲ್ಲಿಯೂ ಒಳ್ಳೆ ದಕ್ಷತೆಯಿಂದ ಕೆಲಸ ಮಾಡ್ತಿದ್ದಾರೆ.
2: ಆಜ್ಕೆ ನಾರಿ ಉತ್ತಮ ಶಿಕ್ಷಣ ಪಾಕರ್ ರೇಡಿಯೋ ದೂರದರ್ಶನ್ ರಂಗಭೂಮಿ ಸಿನಿಮಾ ಆದಿ ಕ್ಷೇತ್ರ ಮೇ ಅಚ್ಚಿ ತರ ಕಾಮ್ ಕರ್ ರಹಿ ಹೈ.
1: ದೀದಿ, ಗಗನ ಸಖಿ ಅನ್ನೋಕೆ ಹಿಂದಿಲಿ ಏನ್ ಹೇಳ್ಬೇಕು?
2: ಪರಿಚಾರಿಕಾ ಅಲ್ಲ, ವಿಮಾನ ಪರಿಚಾರಿಕಾ.
0: ಗಗನ ಸಖಿಗೆ ವಿಮಾನ ಪರಿಚಾರಿಕಾ ಅಥವಾ ವ್ಯೋಮ ಬಲ ಅಂತಾನು ಹೇಳ್ಬಹುದು.
1: ಪೆಹಲೆಯೇ ಮಹಿಳೆಯೇ.
2: ಸೌಮ್ಯ, ಯಾಕ್ ನಿಲ್ಲಿಸ್ಬಿಟ್ಟೆ ಹೇಳು, ಹೋಗ್ಲಿ ಕನ್ನಡದಲ್ಲಿಯೇ ಹೇಳು.
1: ಈ ಮಹಿಳೆಯರು ಮೊದಲು ಗಗನ ಸಖಿಯರಾಗಿ ಕೆಲಸ ಮಾಡ್ತಿದ್ರು, ಈಗ ವಿಮಾನ ಚಾಲಕಿಯರಾಗಿಯೂ ಕೆಲಸ ನಿರ್ವಹಿಸುತ್ತಿದ್ದಾರಲ್ವೇ?
0: ಹಾ, ಹೇಮಾ ಇದನ್ನೇ ಹಿಂದಿಯಲ್ಲಿ ಹೇಳಕ್ಕೆ ಪ್ರಯತ್ನ ಪಡು.
2: ಅಚ್ಚಾ ದೀದಿ, ಕೆಲಸ ನಿರ್ವಹಿಸುತ್ತಿದ್ದರು ಅಂತ ಹೇಳೋಕೆ
0: ಕಾರ್ಯ ಕರ್ನೇಲಗಿ ಅಂತ ಹೇಳ್ಬೋದು.
2: ಏ ಮಹಿಳೆಯೇ ವಿಮಾನ ಪರಿಚಾರಿಕಾ.
0: ಸೌಮ್ಯ, ಕ್ಯಾ ತುಮ್ ಇಸೆ ಹಿಂದಿ ಮೇ ಬತಾ ಸಕ್ತಿ ಹೋ?
1: ಹಾ ದೀದಿ, ಎ ಮಹಿಳೆಯೇ ವ್ಯೋಮ ಬಾಲಾಓಂ ಕೆ ರೂಪ ಮೇ ಪೆಹಲೆ ಕಾಮ್ ಕರ್ತಿ ತಿ ಔರ್ ಅಬ್
0: ವಿಮಾನ ಚಾಲಕಕ್ಕೆ ರೂಪ ಮೇ ಅಂತ ಹೇಳಿ.
1: ಹಾ ದೀದಿ, ಎ ಮಹಿಳೆಯೇ ಪೆಹಲೆ ವ್ಯೋಮ ಬಾಲಾಓಂ ಕೆ ರೂಪ ಮೇ ಕಾಮ್ ಕರ್ತಿ ತಿ ಔರ್ ಅಬ್ ವಿಮಾನ ಚಾಲಕಕ್ಕೆ ರೂಪ ಮೇ ಬಿ ಕುಶಲತಾ ಪೂರ್ವಕ ಕಾಮ್ ಕರ್ನೆ ಲಗಿ ಹೈ.
0: ಶಾಬಾಶ್ ಸೌಮ್ಯ, ಇದಕ್ಕೆಲ್ಲ ಏನ್ ಕಾರಣ ಹೇಳ್ತೀರಾ?
2: ಅವರ ಶ್ರದ್ಧೆ ಮತ್ತು ಪರಿಶ್ರಮ,
1: ಅವರ ಉನ್ನತ ಮಟ್ಟದ ವಿದ್ಯಾಭ್ಯಾಸವೇ ಇದಕ್ಕೆಲ್ಲ ಕಾರಣ ದೀದಿ.
0: ಜಿ ಹಾ, ಯ ಸಬ್ ನಾರಿಯೋಂ ಕೆ ಅಥಕ್ ಪರಿಶ್ರಮ ತಥಾ ಲಗನ್ ಕಾ ಪರಿಣಾಮ ಹೈ. ಆಜ್ ಉನ್ಕಾ ದೇಶ್ ಕಿ ಅಗ್ರಮೀ ಪಂಕ್ತಿ ಮೇ ಸ್ಥಾನ ಹೈ. ಪುಲಿಸ್ ಮೇ ಸಿಪಾಯಿ ಸೆ ಲೇಕರ್ ಉಂಚೆ ಸೆ ಉಂಚೆ ಪದೋಂ ಪರ್ ನಾರಿಯ ಆಜ್ ವಿರಾಜಮಾನ್ ಹೈ.
1: ಅನೇಕ ಸಂಘ ಸಂಸ್ಥೆಗಳು ಸ್ತ್ರೀಯ ವಿದ್ಯಾಭ್ಯಾಸ ಹಾಗೂ ಪ್ರಗತಿಗಾಗಿ ಸೇವೆ ಸಲ್ಲಿಸುತ್ತಿದೆ.
2: ಹಮಾರೆ ದೇಶ್ ಮೇ ಆಜ್ ಕಹಿ ಐಸೆ ಸಂಸ್ಥಾನ ಹೈ ಜೋ ನಾರಿಯೋ ಮೇ ಅಪ್ನೆ ಅಧಿಕಾರೋಂ ಕೆ ಪ್ರತಿ ಜಾಗರೂಕತಾ ಲಾನೆ ಕಾ ಪ್ರಯಾಸ ಕರ್ ರಹೆ ಹೈ.
0: ಜಿ ಹಾ, ಸ್ವಯಂ ಬಿ ನಾರಿಯ ಶಿಕ್ಷಾ ಪ್ರಾಪ್ತಿ ಮೇ ಉನ್ಕಾ ಪ್ರತಿಶತ ಪಡ್ನೆ ಪರ್ ಸಭಿ ಪ್ರಕಾರ ಕಿ ಸೇವಾ ಮೇ ಅಗ್ರಣಿ ಭೂಮಿಕಾ ನಿಭಾ ಸಕೆಂಗಿ.
2: ಮೇರಿ ದಾದಾಜಿ ಕಹತೆ ಹೇ ಕಿ ಗ್ರಾಮ ಸದಸ್ಯ ಔರ್ ಗ್ರಾಮ ಪ್ರಧಾನೋಂ ಕೆ ರೂಪ ಮೇ ಉನ್ಕಿ ಲೋಕಪ್ರಿಯತಾ ತೋ ಬಢಿ ರಹೆ ಹೈ.
1: ಸ್ವಾಮಿ ದಯಾನಂದ ಸರಸ್ವತಿ ಅವರು ಸ್ಥಾಪಿಸಿದ ಆರ್ಯ ಸಮಾಜವು ಹೆಣ್ಣು ಮಕ್ಕಳ ಪ್ರಗತಿಗಾಗಿ ಶ್ರಮಿಸುತ್ತಿದೆಯಲ್ವೇ?
0: ಜಿ ಹಾ, ತುಮ್ನೆ ಸಹಿ ಬತಾಯ. ವರ್ಷೋಂ ಥೆ ಚಲೆ ಆ ರಹೆ ಅಂಧ ವಿಶ್ವಾಸೋಂ ಕೋ ದೂರ್ ಕಿಯಾ ತಥಾ ಡಿಎವಿ ಸ್ಕೂಲೋಂ ಕೆ ಮಾಧ್ಯಮ ಸೆ ಬಾಲಿಕಾಓಂ ಕಾ ಶಿಕ್ಷಾ ದೇನೆ ಕಾ ಕಾರ್ಯ ಅಬ ಬಿ ಚಲ್ ರಹಾ ಹೈ.
2: ಇನ್ನೂ ಅನೇಕ ಸಂಘ ಸಂಸ್ಥೆಗಳು ಹೆಣ್ಣು

0: ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚು ಹೆಚ್ಚು ಮಹತ್ವ ನೀಡುತ್ತಿದೆ ಅಲ್ವಾ?
1: ಆಜ್ ಬಹುತ್ ಸಿ ಲಡ್ಕಿಯ ಸ್ಕೂಲ್ ಜಾನೆ ಲಗಿ ಹೈ ಊಂಚೆ ಪಡಾಯಿ ಪಡ್ಕರ್ ಊಂಚೆ ಊಂಚೆ ಪದ ಪ್ರಾಪ್ತ ಕರ್ ರಹಿ ಹೈ.
0: ಲೇಕಿನ್ ಇನ್ ಮಹಿಳಾವೋ ಔರ್ ಬಾಲಿಕಾವೋ ಕಿ ಸಂಖ್ಯೆ ಬಹುತ್ ಕಮ್ ಹೈ.
2: ಅಬ್ ಜರೂರತ್ ನಾರಿ ಶಿಕ್ಷಾ ಕೋ ಸಮಯ ಸಾಪೇಕ್ಷ ಅವರ ವ್ಯಾಪಕ ಬನನಿ ಕಿ ಹೈ.
1: ನಮ್ಮ ಸರ್ಕಾರ 14 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಉಚಿತ ಶಿಕ್ಷಣ ನೀಡುತ್ತಾ ಎಲ್ಲರೂ ಸುಶಿಕ್ಷಿತರಾಗುವಂತೆ ಉತ್ತೇಜನ ನೀಡುತ್ತಿದೆ.
0: ಹೌದು ಸೌಮ್ಯ, ನಮ್ಮ ಸರ್ಕಾರದ ಉಚಿತ ಶಿಕ್ಷಣದ ನೀತಿಯಿಂದ ಪ್ರತಿಯೊಬ್ಬರೂ ವಿದ್ಯಾವಂತರಾಗಲೇಬೇಕು.
2: ಆಜ್ ಪರಿಸ್ಥಿತಿಯ ಇತ್ನಿ ಬದಲ್ ಚುಕಿ ಹೈ ಕಿ ಸಮಾಜ್ ಮೇ ಸ್ತ್ರೀಯೋಂಕೋ ಬಿ ಕಾರ್ಯ ಕರ್ನಿ ಕೇಲಿಯೆ ತಯಾರ್ ರಹನಾ ಚಾಹಿಯೆ ಔರ್ ಇಸ್ ಕಾರ್ಯ ಕೇಲಿಯೆ ಸ್ತ್ರೀಯ ತಬೀ ತಯಾರ್ ಹೋಂಗಿ ಜಬ್ಕಿ ಉನ್ಕೋ ಶಿಕ್ಷಿತ್ ಕಿಯಾ ಜಾಯೇಗಾ.
1: ಶಿಕ್ಷಣ ಸ್ತ್ರೀಯ ಜೀವನದಲ್ಲಿ ವಿಶೇಷ ಸ್ಥಾನ ಪಡೆದಿದೆ.
0: ಒಬ್ಬ ಒಳ್ಳೆಯ ತಾಯಿಗೆ ಗೃಹಿಣಿಗೆ ಉತ್ತಮ ಶಿಕ್ಷಣ ಬೇಕೇ ಬೇಕು.
2: ಕುಶಲ ಗೃಹಿಣಿ ಕೇಲಿಯೆ ಶಿಕ್ಷಿತ್ ಹೋನ ಅನಿವಾರ್ಯ ಹೈ ಅವಶ್ಯಕ ಹೈ ಇಸ್ಲಿಯೆ ಸಮಾಜ್ ಮೇ ನಾರಿ ಶಿಕ್ಷಕೋ ಅನಿವಾರ್ಯ ಕಿಯಾ ಜಾನಾ ಚಾಹಿಯೆ.
0: ಸ್ತ್ರೀ ವಿದ್ಯಾವಂತೆ ಆದರೆ ಮಾತ್ರ ನಮ್ಮ ಸಮಾಜ ಉತ್ತಮ ಸಮಾಜವಾಗುತ್ತೆ, ದೇಶ ಬಲಿಷ್ಠವಾಗುತ್ತೆ, ಸುದೃಢವಾಗುತ್ತೆ.
2: ಹಾ ಹಾ, ನಾರಿ ಶಿಕ್ಷಕ್ಕೆ ಬಿನಾ ರಾಷ್ಟ್ರ ಕಾ ಚಕ್ರ ನಹಿ ಚಲ್ ಪಾಯೇಗಾ.
1: ಹೌದು, ಸ್ತ್ರೀಯ ಶಿಕ್ಷಣದ ಮಹತ್ವವನ್ನು ನಾವೆಲ್ಲ ತಿಳಿದುಕೊಂಡಿದ್ದೀವಿ. ಸರ್ಕಾರದ ಎಲ್ಲಾ ಯೋಜನೆಗಳಿಗೂ ನಾವು ಕೈ ಜೋಡಿಸಬೇಕು, ಆಗಲೇ ನಾರಿ ಶಿಕ್ಷಣಕ್ಕೆ ಒಂದು ಅರ್ಥ ಉಂಟಾಗುತ್ತೆ.
2: ಹಾ, ಇವತ್ತು ಸರ್ಕಾರ ನಮ್ಗೆ ಏನೆಲ್ಲ ಸವಲತ್ತುಗಳನ್ನ ಅನುಕೂಲಗಳನ್ನ ಎಲ್ಲ ಮಾಡಿಕೊಟ್ಟಿದೆ. ನಾವು ಅದಕ್ಕೆ ಸರ್ಕಾರ ಜೊತೆ ಸ್ಪಂದಿಸ್ಬೇಕು, ಕೈ ಜೋಡಿಸ್ಬೇಕು. ಆಗ ಮಾತ್ರ ಸರ್ಕಾರ ಕೈಗೊಂಡಿರುವ ಈ ಎಲ್ಲ ಯೋಜನೆಗಳು ಅರ್ಥಪೂರ್ಣ ಆಗುತ್ತೆ. ಮತ್ತೆ ಅದು ನಾವು ಸಕ್ರಿಯವಾಗಿ ಅದರಲ್ಲಿ ಭಾಗವಹಿಸಿದಾಗ ಮಾತ್ರ ಇವತ್ತು ಸ್ತ್ರೀ ಎಲ್ಲ ವಿದ್ಯಾಭ್ಯಾಸದಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಎಷ್ಟೊಂದು ಪ್ರಗತಿ ಸಾಧಿಸಿದಾಳೆ ಅಂದ್ರೆ ಅವಳು ಸಾಧಿಸ್ತಾ ಇರತಕ್ಕಂತ ಯಾವ ಕ್ಷೇತ್ರನೂ ಇಲ್ಲ ಅಂತ ಹೇಳ್ಬಹುದು. ಅದರಿಂದ ನೀವು ಈ ಒಳ್ಳೆ ಇದನ್ನ ಟಾಪಿಕ್ ಆರಿಸ್ಕೊಂಡಿದ್ಯಾ ನಾರಿ ಶಿಕ್ಷಾ, ಅದ್ರ ಬಗ್ಗೆ ನೀನು ಪಾಯಿಂಟ್ಸ್ ಪಾಯಿಂಟ್ಸ್ ಎಲ್ಲ ಮಾಡಿ ಇದ್ರ ಬರೀಬೇಕು. ನೀವು ಬರೀ ಕೇಳಿದ್ರೆ ಮರ್ತ ಹೋಗುತ್ತೆ. ಅರ್ಥ ಆಯ್ತಾ ಸೌಮ್ಯ? ಬರ್ದು ನೀನು ಖಂಡಿತ ಫಸ್ಟ್ ಪ್ರೈಸ್ ತಗೋಬೇಕು. ಏನಾದ್ರು ಇದರಲ್ಲಿ ಕೇಳೋದಿದ್ಯಾ? ಸಂದೇಹ ನಹಿ. ಅಚ್ಚಾ, ಸಮಯ ಹೋ ರಹಾ ಹೈ, ಫಿರ್ ಮಿಲೇಂಗೆ.
1: ಬಹುತ್ ಬಹುತ್ ಧನ್ಯವಾದ.
2: ಧನ್ಯವಾದ್ ಬಚ್ಚೋ.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
4: ನಡೆಸಿಕೊಟ್ಟವರು ಎಂ ಎನ್ ನಾಗರತ್ನ, ಇವರೊಂದಿಗೆ ಭಾಗವಹಿಸಿದವರು ಹೇಮಾ ಎ ಹಾಗೂ ಸೌಮ್ಯ ಎಂ.

ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳುಗರೆ, ಇದೀಗ 3 ಗಂಟೆ ಆಗಲಿದೆ. ಇನ್ನು ಮುಂದೆ ನಮ್ಮ ಕಾರ್ಯಕ್ರಮಗಳು FM 101.4 ಅಂತರ್ಜಾಲದಲ್ಲಿ ಮುಂದುವರಿಯುತ್ತವೆ. ಸಂಜೆ 5:30 FM 103.5 ಮತ್ತು 101.4 ಮೆಗಾಹರ್ಟ್ಸ್ ಹಾಗೂ ಮೀಡಿಯಂ ವೇವ್ ತರಂಗಾಂತರ 675 ಕಿಲೋಹರ್ಟ್ಸ್ಗಳಲ್ಲಿ ಪುನಃ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳನ್ನು ತಾವು ಆಲಿಸಬಹುದು. ಕೇಳಿದ್ರೆ ಇದೀಗ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ನೀವು ಕೇಳಬಹುದು. ದೂರವಾಣಿ ಸಂಖ್ಯೆ 08282200704. ಕರೆ ಮಾಡಿ ನಿಮ್ಮಿಷ್ಟದ ಹಾಡನ್ನ ಕೇಳಬಹುದು. ಹಲೋ ಹಲೋ

0: ಯಾಕೆ ಕರೆಕ್ಟ್ ಕನೆಕ್ಟ್ ಆಗ್ತಾ ಇಲ್ಲ? ಹಲೋ
1: ಹಲೋ ಹಲೋ, ನಮಸ್ತೆ ಸರ್, ನಾನು ಎಂಪಿ ತಾಲೂಕು ಹೊಸ ಜಗದಿಂದ ಮೇಘಾನಂದ.
0: ಮೇಘಾನಂದ್ ಅವರೇ, ಓಕೆ, ಯಾವ್ದು ನಿಮ್ ಇಷ್ಟದ ಹಾಡು?
1: ನಿಮಗೆ ಮುಳ್ಳಿನ ಗುಲಾಬಿಯಲ್ಲಿ ಈ ಗುಲಾಬಿಯೋ ನಿನಗಾಗಿ ಇದು ಚೆಲ್ಲುವ ಪರಿಮಳ ನಿನಗಾಗಿ, ಅದ್ಯಾಕೆ ಸರ್?
0: ಮುಳ್ಳಿನ

0: ಗುಲಾಬಿ.
1: ಹೌದು.
0: ಓಕೆ, ಮುಳ್ಳಿನ ಗುಲಾಬಿ ಫಿಲ್ಮ್ ನೋಡಿದಿರಾ?
1: ಹಾ ನೋಡಿದೀನಿ ಸರ್.
0: ಯಾವಾಗ?
1: ಕಾಲೇಜ್ ಇರುವಾಗ್ಲೇ ಸರ್ ನಾನು ನೋಡ್ತಾ ಇದ್ದಿದ್ದ. ಆಮೇಲೆ ಬಂದ್ಮೇಲೆ ಫುಲ್ ಪನಿಷ್ಮೆಂಟ್ ಮನೆಯಲ್ಲಿ. ಅಪ್ಪಾಜಿ ಅಂತ ಹೋಗಂಗಿಲ್ಲ ಹೊರಗೆ ನಾವು ಮನೆಯಿಂದ.
0: ಓಕೆ, ನೆನಪಾಯ್ತು ನನಗೆ ಲಾಸ್ಟ್ ಟೈಮ್ ಮಾತಾಡಿದ್ದು
1: ಸರ್.
0: ಆಯ್ತು, ನಿಮ್ ಇಷ್ಟದ ಹಾಡು ಕೇಳೋಣ. ಧನ್ಯವಾದ
1: ಸರ್. ಸರ್, ನಿಮ್ಮನ್ನ ನೋಡ್ಬೇಕು ಅಂತಂದ್ರೆ ನಿಮ್ಮ ನಿನ್ನೂ ನಿರೂಪಣೆ ಕೇಳ್ಬೇಕು ಅಂದ್ರೆ ಭದ್ರಾವತಿಗೆ ಬರ್ಬೋದಾ ಸರ್ ನಾವು?
0: ಈ ತರ ಕುತೂಹಲ ಯಾಕೆ ನಿಮಗೆ?
1: ಏಕೆಂದ್ರೆ ವಾಯ್ಸ್ ಅನ್ನ ನೋಡು ಕೇಳ್ಬೇಕು ಅನ್ನೋ ಕುತೂಹಲ ವಾಯ್ಸ್ ಗಳನ್ನ ನಿಮ್ಮ. ಅದರಲ್ಲೂ ಸ್ಪೆಷಲ್ ಆಗಿ ನಿಮ್ಮ ಮಂಗೋಟೆ ಶಿವಕುಮಾರ್ ಅಂದ್ರೆ ನಮ್ಗೆ ಏನೊಂಥರ ಸ್ಪೆಷಲ್ ಸರ್. ಹಾಗಾಗಿ ಸ್ಟಾರ್ಟಿಂಗ್ ಫೋನ್ ಮಾಡಿದಾಗ ನೀವ್ ಏನ್ ಹೇಳಿದ್ರಿ ಅಂದ್ರೆ ಯಾಕೆ ಹೆಸರೆಲ್ಲ ಯಾಕೆ ಬೇಕು, ನೀವು ಯಾವ ಹಾಡ್ ಬೇಕು ಕೇಳಿ ಎಂದಿದ್ರಿ. ಸ್ಟಾರ್ಟಿಂಗ್ ಒಂದೇ ಕಾಲಲ್ಲೇ ನಾನ್ ಕೇಳಿದ್ದೆ ನಿಮ್ಮನ್ನ ಈ ತರ ಪ್ರಶ್ನೆನ. ನನಗೆ ಅವಾಗ ಭಯ ಅನಿಸ್ತಾರೆ, ಇವಾಗ ಕ್ಲೋಸ್ ಆಗ್ಬಿಟ್ಟಿವೆಲ್ಲ.
0: ಇಲ್ಲ, ಹಂಗೇನಿಲ್ಲ. ನಾನು ಯಾಕೆ ಆತರ ಹೇಳ್ತೇನೆ ಅಂದ್ರೆ ಪ್ರಾರಂಭದಲ್ಲಿ ಹೇಳ್ತೀವಿ, ಮತ್ತೆ ಕೊನೆಯಲ್ಲಿ ಹೇಳ್ತೀವಲ್ಲ, ಮತ್ತೆ ಮಧ್ಯ ಕಾರ್ಯಕ್ರಮದಲ್ಲಿ ಯಾಕೆ ಕೇಳ್ತೀರಿ ಅನ್ನೋ ದೃಷ್ಟಿಯಿಂದ ಹೇಳಿದೆ. ಓಕೆ, ಹಾಗೇನಿಲ್ಲ. ಓಕೆ, ನಿಮ್ಮ ಸಕಲ ಇಷ್ಟಾರ್ಥ ಪ್ರಾಪ್ತಿ ರಸ್ತು.
1: ಓಕೆ ಸರ್, ಥ್ಯಾಂಕ್ ಯು.
0: ನೀವೇನ ಹೇಳಿದ್ರಲ್ಲ ನೀವು ನೋಡ್ಬೇಕು ಮಾಡ್ಬೇಕು ಅಂತ.
1: ಹಾ ಸರ್,
0: ಅದಕ್ಕೆ ಹೇಳಿದೆ.
1: ಆಯ್ತು, ಥ್ಯಾಂಕ್ ಯು ಸರ್.
0: ಧನ್ಯವಾದಗಳು ಕರೆ ಮಾಡಿದಕ್ಕೆ. ಕೇಳೋಣ ನಿಮ್ಮ.

0: ಹಲೋ ಹಲೋ
1: ಹಲೋ ಸರ್, ನಮಸ್ಕಾರ ಸರ್.
0: ನಮಸ್ಕಾರ ಚಿಕ್ಕಪ್ಪ ಸರ್, ಹೇಗಿದ್ದೀರಿ?
1: ನಾವು ಚೆನ್ನಾಗಿದ್ದೀವಿ ಸರ್. ಮಧ್ಯಾಹ್ನ 1:20 ನಾನು ತುಂಬಾ ಟ್ರೈ ಮಾಡಿ ತುಂಬಾ ತಲೆ ನೋವು ಆಗೋಗ್ಬಿಡ್ತ ಸರ್.
0: ತಲೆ ಯಾಕೆ ನೋವುತ್ತೆ? ಬೆರಳು ನೋವಬೇಕಲ್ಲ, ನೀವು ರಿಂಗ್ ಮಾಡಿ.
1: ಇದೇ ಪ್ರಥಮ ಬಾರಿಗೆ ನಾನು ಬಿಡದಂಗ ಕರೆ ಮಾಡಿದ್ನ ಸಿಗ್ಲಿಲ್ಲ ಅನ್ನೋದಕ್ಕೆ ಒಂದೇ ಕಾರಣ ಸರ್.
0: ಎಂತ ಕೆಲಸ ಆಗ್ಬಿಡ್ತಲ್ಲ ನೋಡಿ, ಅದಕ್ಕೆ ಈಗ ಎರಡನೇ ಸರಿಗೆ ಸಿಕ್ಕಿಬಿಟ್ಟಿದೆ. ಯಾವ ಹಾಡ್ಬೇಕು ಅಂತ
1: ಸರ್? ನಮ್ಗೆ ಅಂತ ಚಿತ್ರದಿಂದ ಕುತ್ತೆ ಕನ್ವರ್ ಲಾಲ್ ಬೋಲೋ ನೀನು ಯಾರು ಯಾವ ಊರು ಹಾಡ್ಬೇಕು ಸರ್?
0: ಅಂತ
1: ಅಂತ ಚಿತ್ರ ಸರ್.
0: ಯಾವ ಹಾಡದ್ರಲ್ಲಿ?
1: ಕುತ್ತೆ ಕನ್ವರ್ ಲಾಲ್ ಬೋಲೋ ನೀನು ಯಾರು ಯಾವ ಊರು? ನೀನಲ್ಲ ನಾನು ಯಾರು ಯಾವ ಊರು ಅಂತ.
0: ಓಕೆ, ಇದು ಅಂತ ಫಿಲ್ಮ್ ಅಂತ ಒಂದಿದೆ, ಇದನ್ನ ಹಾಕ್ತೀನಿ. ನಾನೇ ಕನ್ವರ್ ಲಾಲ್ ಅಂತ ಇದೆ ಹಾಡಲ್ಲ. ಆಯ್ತು, ಧನ್ಯವಾದ ಕರೆ ಮಾಡೋದಕ್ಕೆ. ಕೇಳಿ, ಈ ಹಾಡು ಕೇಳಿ ನಿಮ್ ತಲೆನೂ ಹೋಗ್ಬೋದು ಅನ್ಕೋತೀನಿ.
1: ಖಂಡಿತವಾಗ್ಲಿಕ್ಕೆ ಹೋಗ್ಬೋದು ಅನ್ಸುತ್ತೆ.
0: ಧನ್ಯವಾದ.

ಮಲ್ಲರು ನನ್ನ ಬಣ್ಣ ಕಂಡೋದಿಲ್ಲ, ನನ್ನ ಸರಳೆ ಕಂಬಾಲ್ ನಾನೇ ಕಣ್ಬರ್ಲಾ, ನನ್ನ ಸರಳೆ ಕಂಬಾಲ್ ನಾನೇ ಕಣ್ಬರ್ಲಾ.

0: ಮೇಲೆ ಬಂದೋರುಂಟು ನನ್ನ ಬಣ್ಣ ಕಂಡೋರಿಲ್ಲ. ನನ್ನ ಹೆಸರಲ್ಲೇ ಕಮಾಲ್, ನನ್ನ ಲೇಖಲ್ಲ, ನನ್ನ ಹೆಸರಲ್ಲೇ ಕಮಾಲ್.
1: ಹಲೋ
2: ಹಲೋ,
1: ನಮಸ್ಕಾರ.
2: ಯಾರು?
1: ಮಹೇಶ್
2: ಅವರಿಗೆ ಯಾವ ಹಾಡ್ಬೇಕಾಗಿತ್ತು? ಕರುಣಾಮಯಿ. ಯಾಕೆ ಸರಿ ಹಾಡು ಮಹೇಶ್ ಅವರೇ?
1: ನನಗೆ ಶಿವ ಜಯಶಂಕರ್ ರಚನೆ ರಾಜನ್ ಹಾಡು ತುಂಬಾ ಇಷ್ಟ.
2: ಅವ್ರ ಅಭಿಮಾನಿ ನೀವು?
1: ಹೌದು ಸರ್, ರಾಜನ್ ಅಭಿಮಾನಿ ಸರ್.
2: ಓಕೆ, ಕರುಣಾಮಯಿನಲ್ಲಿ ಯಾವ ಹಾಡು?
1: ಅದರೊಳಗೆ ಪ್ರೀತಿಯ ಮನಸ್ಸಿನ ಭಾಷೆಯ ಓದಿದೆ.
2: ನೀವೇ ಚೆನ್ನಾಗಿ ಆಡ್ತಿದ್ರಪ್ಪ, ನೀವೇ ಹಾಡು ಮುಗಿಸಿದ್ರಾಗ್ತಿತ್ತು.
1: ಅಲ್ಲ ಸರ್, ನಾನು ಹೇಳ್ಬೋದು
3: ಆಕಾಶಕ್ಕೆ.
2: ಆಯ್ತು, ಧನ್ಯವಾದ ಕರೆ ಮಾಡಿದಕ್ಕೆ.
3: ಪ್ರೀತಿಯ ಮನಸ್ಸಿನ ಆಸೆಯ

ಏಕೆ ತಲೆ ತಗ್ಗಿಸಿದೆ? ಸಂಕೋಚವೆ? ಕೈಗಳಿಂದ ಮುಖ ಮುಚ್ಚಿಕೊಂಡರು ಆ ಬೆರಳುಗಳ ಸಂದಿಯಿಂದ ಇಣುಕುತ್ತಿರುವ ಕಣ್ಣುಗಳು ಏನೇನೋ ಕೇಳುತ್ತಿವೆಯಲ್ಲ.

ಬಳ್ಳಿ ನಡುವ ನಾಟ್ಯ ಕಂಡೆ, ನಡಿಗೆಯಲ್ಲೇ ಅಂದ ಕಂಡೆ, ಚಿನ್ನ ನೀ ಬಳಿಯಿರಲು ಎಂದೂ ಕಾಣದ ಆನಂದ ಕಂಡೆ. ನವಿಲು ನಲಿದು ಗರಿ ಬಿಚ್ಚಿದಂತೆ

0: ಹಲೋ
1: ಹಲೋ
0: ಹೇಳಿ ಯಾರು?
1: ನಮಸ್ತೆ ಸರ್.
0: ನಮಸ್ಕಾರ.
1: ಶ್ಯಾಮ್ ಸುರೇಶ್ ಆಲಪ್ಪ ಸರ್ಕಲ್.
0: ಹೇಳಿ, ಯಾವ ಹಾಡು ಬೇಕು
1: ಸರ್? ಅಲ್ಲಿ ಐದ ಫಿಲಮ್ ಅಲ್ಲಿ ಒಂದು ಹಾಡಿದೆ, ಎಸ್ ಪಿ ಜಾನ್ ಕ್ಯಾರಿದ್ದು ಪ್ರಸಾರ ಮಾಡಿಸಿದ.
0: ಹಳ್ಳಿ ಹೈದ,
1: ಹಳ್ಳಿ ಹೈದ, ಹರಳಿ ದನ ಏನ ಬಳಿ,
0: ಹಳ್ಳಿ ಹೈದ ಇಲ್ವಲ್ಲ ಸರ್?
1: ಇಲ್ವಾ? ಹೋಗ್ಲಿ. ಇದು ಅದೇ ಅಲ್ಲಿ ಇರೋ ಫಿಲಮ್ ಅಲ್ಲಿ ಇನ್ನೊಂದು ಹಾಡಿದ್ಯಾ?
0: ಯಾವ್ದು?
1: ನಿಮ್ಮ ಕಾವ್ಯದ ರಾಜನ.
0: ಯಾವ ಪಿಕ್ಚರು?
1: ಅಲ್ಲಿ ಹೈದ
0: ಇಲ್ಲ, ಆ ಪಿಕ್ಚರ್ ಇಲ್ಲ, ಆ ಪಿಕ್ಚರ್ ಇಲ್ಲ.
1: ಇಲ್ವಾ? ಹೋಗ್ಲಿ. ತಾಯಿಗಿಂತ ದೇವರಿಲ್ಲ ಫಿಲ್ಮ್ ಆಗ್ತೀರಾ?
0: ತಾಯಿಗಿಂತ ದೇವರಿಲ್ಲ. ಒಂದ್ ನಿಮಿಷ, ಹಾಗೆ
1: ಚಂದ ಭಾಗ್ಯ
0: ತಾಯಿಗಿಂತ ದೇವರಿಲ್ಲ. ತಾಯಿಗಿಂತ ದೇವರಿಲ್ಲ
1: ಸರ್? ತಾಯಿಗಿಂತ ದೇವರಿಲ್ಲ.
0: ನೋಡ್ತಾ ಇದ್ದೀನಿ. ತಾಯಿಗಿಂತ ದೇವರಿಲ್ಲ. ಯಾವ ಹಾಡು?
1: ತಂದ ಭಾಗ್ಯ ನನ್ನದಾಯಿತು.
0: ಆ ಹಾಡಿಲ್ಲ ಸರ್. ತಾಯಿಗಿಂತ ದೇವರಿಲ್ಲ ಫಿಲ್ಮ್ ಇದೆ, ಅದ್ರಲ್ಲಿ ಒಂದ ಹಾಡಿದೆ ಅಷ್ಟೇ, ನಗಲಾರದೆ ಅಂತ.
1: ಹೌದಾ? ಆಹುತಿ ಫಿಲ್ಮ್ ಸಿಗುತ್ತಾ?
0: ಯಾವ್ದು?
1: ಆಹುತಿ. ಅಂಬರೀಶ್ ಸುಮಲತಾ.
0: ಆಹುತಿ, ಆಹುತಿ ಕೊಡ್ಬೇಕಂತ ಕಾಯ್ತಾ ಇದ್ದೀರಿ, ಯಾರನ್ನ ಕೊಡುದು? ಆಹುತಿ ನೋಡ್ತಾ ಇದ್ದೀನಿ ರೀ. ಯಾವ ಹಾಡುದ್ರಲ್ಲಿ?
1: ಒಲವೆಂಬ ಹೂವಿನ ತೀರ ಏರಿ ಬಂದೆ, ನಿನಗಾಗಿ ಪ್ರೀತಿ ಹಾರ ಇಂದು ತಂದೆ.
0: ಓಕೆ,
1: ಎಷ್ಟು ಸಂಖ್ಯೆ ಆಡಿದ್ದು?
0: ಆಯ್ತು, ನಿಮ್ಮಿಷ್ಟದ ಹಾಡು ಬರ್ತಾ ಇದೆ ಕೇಳೋಣ.

0: हेलो
1: सर, नमस्ते।
0: नमस्कार विजय कुमार सर।
1: ಆರಾಮಿದ್ದೀರಾ ಸರ್?
0: ಏನ ನೋಡಿ, ನಿಮ್ಮ ಆಶೀರ್ವಾದ.
1: ನಮ್ಮನೆಯವರು ಮಂಗೋಟಿ ಶಿವಕುಮಾರ್ ಅವ್ರನ್ನ ನೋಡ್ಬೇಕು ಅಂತದಾರೆ.
0: ಏನ್ ಸರ್ ಹಿಂಗ ಅಂತೀರಿ? ನೀವು ಬಂದಿದ್ರಲ್ಲ ಮೊನ್ನೆ ಫಂಕ್ಷನ್ಗೆ.
1: ನೀವೇ ಅವ್ರು ಅಂತ ಗೊತ್ತಿಲ್ಲ ಅವರಿಗೆ.
0: ಓಹೋ, ಎಂತ ಕೆಲಸ ಆಯ್ತು. ಇರ್ಲಿ, ಭೇಟಿ ಆಗೋಣ.
1: ಎಲ್ಲರ ಕೇಳಿದ್ರೆ ಅಭಿಮಾನಿಗಳಾಗ್ಬಿಟ್ಟಿದ್ದೀರಾ ನೀವು?
0: ಏನಿಲ್ಲ ಸರ್, ಆ ಥರ ಏನಿಲ್ಲ. ನಿಮ್ಮ ಅಭಿಮಾನಕ್ಕೆ ಚಿರಋಣಿ. ಈಗ ಯಾವ ಹಾಡು ಬೇಕಿತ್ತು ಸರ್?
1: ಮನೆಯವರಿಗೆ ಬಹಳ ಫೇವರೇಟ್. ಮೆಲ್ಲಿಸಿರೆ ಸವಿಗಾನ.
0: ಓಕೆ ಓಕೆ, ಒಳ್ಳೆ ಹಾಡು, ಒಳ್ಳೆ ಹಾಡು.
1: ಮೆಲ್ಲಿಸಿರೆ ಸವಿಗಾನ, ಇದೆ ಜಲ್ಲೆನೆ ಹೂವಿನ ಬಾಣ.
0: ಈ ಹಾಡು ನೀವೇ ಅವ್ರಿಗೆ ಮುಂದೆ ಹೇಳಿ ಹೇಳಿ ಅವರಿಗೆ ಈ ಹಾಡು ಕೇಳೋ ತರ ಮಾಡಿದಿರಿ
1: ನೋಡಿ. ಅದರಲ್ಲಿ ಸಾಹಿತ್ಯ ಹೆಂಗಿದೆ ನೋಡಿ ಸರ್.
0: ಹೌದು ಹೌದು,
1: ಮನದಾಚೆ ನೋಡಿದ ಬಯಕೆ ಕನಸಾಗಿ ಕಾಡುವುದೇಕೆ, ಮಧುಮಂಚಕ್ಕೆ ವಿಧಿ ಹಂಚಿಕೆ ಅದಕ್ಕೇಕೆ ಅಂಜಿಕೆ ಶಂಕೆ. ಅಷ್ಟು ಸೊಗಸಾಗಿ ಸರ್ ನಿಮ್ಮ ಆಕಾಶವಾಣಿ ಸರಿನೆನಪು ಕಾರ್ಯಕ್ರಮದಲ್ಲಿ ಇದು ಮತ್ತೆ ಬಿಂಕದ ಸಿಂಗಾರಿ ಇವೆಲ್ಲ ಸಾಂಗ್ಗಳು.
0: ಈ ಎರಡು ಹಾಡುಗಳು ನಾವು ಪತ್ರ ಹಾಕಿ ರಾತ್ರಿ 10:00 ಕಾಯ್ತಾ ಇದ್ವಿ. ಪ್ರತಿ ಭಾನುವಾರ ರಾತ್ರಿ ರಾತ್ರಿ 10:00 11:00 ತನಕ ಬರ್ತಾ ಇತ್ತು.
1: ಬರೀ ಭಾನುವಾರ ಮಾತ್ರ ಸವಿನೆನಪು ಬರ್ತಾ ಇತ್ತು ಸರ್.
0: ಹೌದು ಹೌದು,
1: ಅದು ಮತ್ತೆ ವಿನಾಯಕ ಗೀತ್ ಮಾಡಕ್ಕೆ ಫ್ಯಾನ್ ಅವಾಗಿಂದ ನಮಗೆ ರೇಡಿಯೋ ಫುಲ್ ಫಾಲೋಸ್ ಆಗ್ಬಿಟ್ಟಿದೆ.
0: ಹೌದು ಸರ್, ಖಂಡಿತ ನಿಮ್ಮ ಹಾಡು ಸಿಕ್ಕಿದೆ, ಕೇಳೋಣ.
1: ಆಯ್ತು ಸರ್,
0: ಖುಷಿ ಪಡೋಣ ಸರ್. ಥ್ಯಾಂಕ್ ಯು,
1: ಥ್ಯಾಂಕ್ ಯು ಸರ್.

0: ಹಲೋ,
1: ನಮಸ್ತೆ.
0: ನಮಸ್ಕಾರ.
2: ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡೋದು?
2: ಬಿಂದು ವಿಜಯ ಕುಮಾರ್.
0: ಹೇಳಿ ಮೇಡಮ್. ಹಲೋ
2: ಹಲೋ ಸರ್.
0: ಹೇಳಿ ಮೇಡಮ್.
2: ಹಲೋ ಸರ್, ವಾಯ್ಸ್ ತುಂಬಾ ಚೆನ್ನಾಗಿದೆ ಸರ್.
0: ಧನ್ಯವಾದಗಳು.
2: ಓಡಿ ಆಗಿದೆ.
0: ಹೇಳಿ, ಯಾವ ಹಾಡು ಬೇಕು?
2: ನಾನು ಬಂಗಾರದ ಮನುಷ್ಯದಿಂದ ಬಹಳ

0: ಪೂರ್ತಿ ಹೇಳಿಬಿಡಿ ಮೇಡಮ್, ತುಂಬಾ ಚೆನ್ನಾಗಿ ಹಾಡಿದ್ರಿ. ಹೇಳ್ಬಿಡ್ತೀರಾ?
1: ಬರೋದ್ರೆ ಕಷ್ಟ ಅಂತ.
0: ಓಕೆ ಓಕೆ, ಒಳ್ಳೆ ಹಾಡು ಚೂಸ್ ಮಾಡಿದಿರಿ, ಒಳ್ಳೆ ಹಾಡು ಚೂಸ್ ಮಾಡಿದಿರಿ. ಕೇಳೋಣ, ಧನ್ಯವಾದಗಳು ಕರೆ ಮಾಡಿದಕ್ಕೆ.

0: హలో
1: సార్ నమస్తే.
0: నమస్కారం. యారు
1: సార్? ఉమేష్ సిరిగెరె దావణగెరె.
0: ఉమేష్ సిరిగెరె దావణగెరె. యావ హాడు బేకు సార్?
1: సార్ హాడు బేకు నన్ను హత్ర యాక సార్ ಹೆಚ್ಚಿಗೆ ಮಾತಾಡಲ್ಲ ನಾವು.
0: ಏ ಹಂಗೇನಿಲ್ವಲ್ಲ ಸರ್, ನಮ್ಗೆ ಎಲ್ಲರೂ ಒಂದೇ, ನಿಮ್ಮ ಹತ್ರನು ಹೆಚ್ಚಿಗೆ ಮಾತಾಡ್ತೀನಿ, ಸಂದರ್ಭೋಚಿತವಾಗಿ ಮಾತಾಡ್ತೀನಿ, ಹೇಳಿ
1: ಸರ್. ಶಕ್ತಿ ಚಿತ್ರದ ಮನದ ಗುಡಿ ಒಳಗೆ ಅಂತ ಒಂದಿದೆ ನೋಡಿ ಸರ್, ಶಕ್ತಿ ಪ್ರಭಾಕರ್ ಜಯಮಾಲ ಐ ಥಿಂಕ್.
0: ಶಕ್ತಿ ಶಕ್ತಿ ಚಿತ್ರದಲ್ಲಿ ಯಾವ ಹಾಡು?
1: ಮನದ ಗುಡಿ ಒಳಗೆ ಅಂತ ಏನಿದೆ ನೋಡಿ ಸರ್, ಯಾವ ಇದ್ರಲ್ಲಿ?
0: ಅರೆ ಜಾಣೆ ಹಮ್ನೆ ಮಾಂಗಿ.
1: ಅಲ್ಲ ಸರ್, ಶಕ್ತಿ ಶಕ್ತಿ ಸಿನಿಮಾದು.
0: ಹ್ಞೂ ಸರ್, ಶಕ್ತಿ ಸಿನಿಮಾದೇ ನಾನು ಹೇಳ್ತಾ ಇದ್ದೀನಿ.
1: ಹೇಳಿ ಸರ್.
0: ಶಕ್ತಿ ಮೋಸ್ಟ್ಲಿ ಅದು ಹಿಂದಿ, ಕನ್ನಡ ಇಲ್ಲ ಸರ್.
1: ಸರ್ ಶಕ್ತಿ ಕನ್ನಡ ಫಿಲ್ಮ್ ಹೇಳ್ತಾ ಪ್ರಭಾಕರ್ ಜಯಮಾನದು.
0: ಅದೇ ಆ ಫಿಲ್ಮ್ ಇಲ್ಲ ಅಂತ ಹೇಳ್ತಾ ಇದ್ದೀನಿ
1: ಸರ್. ಹಂಗಾರೆ ಇದು ಭೀಮಾ ತೀರದಲ್ಲಿ ಮನಸ್ಸೇ ಒಂದು ಬಾರಿ ಕೇಳು ಸಕತ್ತಿದೆ ಸರ್.
0: ಭೀಮಾ ತೀರದಲ್ಲಿ ಒಂದೇ ನಿಮಿಷ ನೋಡ್ತಾ ಇದ್ದೀನಿ ಉಮೇಶ್ ಅವರೇ.
1: ಥ್ಯಾಂಕ್ ಯು ಸರ್. ಈಗ ನೋಡಿ ಹೊಸ ಹೊಸ ಅಭಿಮಾನಿಗಳು ಸರ್ ನಿಮ್ಗೆ.
0: ಈಗ ಭೀಮಾ ಭೀಮಾ ತೀರದಲ್ಲಿ ಇಲ್ವಲ್ಲ, ಏನ್ ಮಾಡೋದು?
1: ಹಾಗಾದ್ರೆ ಇದನ್ನ ಮೊದಲ ಮಳೆ ಚಿತ್ರದ ಟೈಟಲ್ ಗೀತೆ ಇದೆ ಸರ್, ಇನ್ನೊಂದು ಮೊದಲ ಮಳೆ ಮೊದಲ ಮಳೆ ಅಂತ ನೋಡಿ ಇದೆ.
0: ನೀವ್ ಯಾಕೆ ಹತ್ರ ತಿಳ್ಕೊತೀರಿ ನನ್ನ ಹತ್ರ ಹೆಚ್ಚಿಗೆ ಮಾತಾಡಲ್ಲ ಅಂತ?
1: ಹಾಗಲ್ಲ ಸರ್, ಎಂದು ಮಾತಾಡ್ತಾ ಇಲ್ಲ ನೀವು ನಮ್ಮೇಲೆ ಆ ಗೀತೆ ಇಲ್ಲ ಈ ಗೀತೆ ಇಲ್ಲ ಅಂತ ಹೇಳ್ತೀರಾ. ಹಂಗೆ
0: ಮೊದಲ ಮಳೆ ಮೊದಲ ಮಳೆನಲ್ಲಿ ಯಾವ ಹಾಡಂದ್ರಿ?
1: ಟೈಟಲ್ ಮೊದಲ ಮಳೆ ಮೊದಲ ಮಳೆ ಅಂತಿದೆ.
0: ಇದೆ ಸರ್? ಇದೆ ಇದೆ ಇದೆ.
1: ಥ್ಯಾಂಕ್ ಯು ಸರ್.
0: ನೀ ಹಾಡ್ಬೇಕಾ ನಿಮ್ಗೆ?

0: ಈ ಹಾಡು ಯಾಕೆ ಇಷ್ಟ ಹೇಳಿ
1: ಸರ್? ಅದು ಇತ್ತೀಚೆಗೆ ತಾನೆ ಇನ್ನು ಮುಂಗಾರು ಮಳೆ ಇನ್ನು ಇನ್ನು 26-28 ಬರೋದ್ರಲ್ಲಿ ಮಳೆ ಬರೋದು, ಮುಂಗಾರು ಪೂರ್ವ ಮಳೆ ಬರ್ತಾ ಇದೆ, ಮುಂಗಾರ ಮಳೆಗೆ ಸ್ವಾಗತ ಮಾಡಕ್ಕ.
0: ಆಯ್ತು, ಧನ್ಯವಾದಗಳು. ನಿಮ್ಮ ಹಾಡು ಕೇಳೋಣ ಉಮೇಶ್.
1: ಥ್ಯಾಂಕ್ ಯು ಸರ್.
0: ಕೇಳಿದ್ರೆ ಯಾವತ್ತೂ ಆ ರೀತಿ ತಪ್ಪಾಗಿ ಭಾವಿಸ್ಬೇಡಿ, ನನ್ನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇನೆ. ಅನಾವಶ್ಯಕವಾಗಿ ನೀವೇ ಏನೇನು ಕಲ್ಪಿಸ್ಕೋಬೇಡಿ ಪ್ಲೀಸ್, ಆಯ್ತಾ?

0: ಹಲೋ.
1: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಯಾರು? ಸಲ್ಮಾ ಟೀಚರ್. ಯಾವ ಹಾಡ್ಬೇಕಾಗಿತ್ತು? ಹೃದಯ ಗೀತೆ. ಹೃದಯ ಗೀತೆನಲ್ಲಿ ಯಾವ ಹಾಡು?
1: ಹೃದಯ ಗೀತೆ ಹಾಡುತ್ತಿದೆ, ನಿಸರ್ಗವಾಗಿದೆ.
0: ಓಕೆ. ಈ ಫಿಲಂ ನೋಡಿದಿರ ತಾವು?
1: ಹೌದು ಸರ್, ಕೃಷ್ಣವರ್ಧನ್.
0: ಕೃಷ್ಣವರ್ಧನ್ ಅಭಿಮಾನಿ ನೀವು ಅಂತ ಹೇಳಿದ್ರಿ ಒಂದ್ಸರಿ. ಆಯ್ತು ಟೀಚರ್, ನಿಮ್ಮ ಇಷ್ಟದ ಹಾಡು ಸಿಕ್ಕಿದೆ, ಕೇಳೋಣ.
1: ಧನ್ಯವಾದಗಳು.

0: ಹಲೋ
1: ಹಲೋ
0: ಹೇಳಿ, ಯಾರು?
1: ನಮಸ್ತೆ ಸರ್, ಶೇಷಾಚಲ ಹಾನಳ್ಳಿ.
0: ಶೇಷಾಚಲ ಸರ್, ಯಾವ ಹಾಡು ಬೇಕಿತ್ತು?
1: ಹಳೇದು ವಾಲ್ಮೀಕಿ ಸಿನಿಮಾ ಸರ್, ವಾಲ್ಮೀಕಿ ರಾಜ್ಕುಮಾರ್.
0: ವಾಲ್ಮೀಕಿ ಯಾವ ಹಾಡು ಅದ್ರಲ್ಲಿ?
1: ಮನದೇ ಮಹಾದಯಕೆ
0: ನೋಡ್ತಾ ಇದ್ದೀನಿ.
1: ಓಕೆ ಸರ್,
0: ವಾಲ್ಮೀಕಿನಲ್ಲಿ ಎರಡೇ ಹಾಡಿದೆ ಸರ್.
1: ಹೇಳಿ ಸರ್.
0: ಎರಡೇ ಹಾಡಿದೆ, ನೀವು ಕೇಳ್ತಿರೋ ಹಾಡಿಲ್ಲ.
1: ಯಾವ್ದು ಸರ್?
0: ಒಂದು ಘಂಟೆ ಸಲ ಹಾಡಿರೋದು ಭಗವಾನ್ ಅಂತ ಒಂದಿದೆ, ಇನ್ನೊಂದು ಜಲಲ ಜಲಲ ಜಲ.
1: ಹಾಡ್
0: ಕೇಳೋಣವಾ? ಓಕೆ, ಈ ಪಿಕ್ಚರ್ ನೋಡಿದಿರಿ? ಓಕೆ, ಧನ್ಯವಾದಗಳು ಸರ್. ಕೇಳೋಣ.

0: ಹಲೋ
1: ಹಲೋ ಸರ್, ಭದ್ರಾವತಿಯಿಂದ ಗೋರ್ಪಡೆ.
0: ಗೋರ್ಪಡೆ ಸರ್, ಹೇಳಿ, ಯಾವ ಹೇಳಬೇಕು?
1: ಇದು ಜಾಕಿ ಚಿತ್ರದಿಂದ.
0: ಯಾವುದು?
1: ಜಾಕಿ ಜಾಕಿ ಜಾಕಿ
0: ಛಾ,
1: ಅದನ್ನು ಎರಡು ಜಡೆಯನ್ನ.
0: ಒಂದೇ ನಿಮಿಷ ನೋಡ್ತಾ ಇದ್ದೀನಿ ನಿಮ್ ಹಾಡು.
1: ಎರಡು ಜಡೆಯನ್ನ ಎಳೆದು ಕೇಳಿದ್ದಾರೆ.
0: ಎರಡು ಜಡೆಯನ್ನ ಇದುವಲ್ಲ ಸರ್ ಹಾಡುದು.
1: ಈಗ ನೆಕ್ಸ್ಟ್ ಇನ್ನೊಂದು ಫಿಲಂ ಹೆಸರು ಗೊತ್ತಿಲ್ಲ ಸರ್. ಇದು ಯಾವುದು ಅಂದ ಯಾವುದು ಒಂದು ಹಾಡಿದೆ ಸರ್. ಇದು ಮೇರೆ ಸಾಮಾನ್ಯ ಮಾಲೆ ಕಿಡಕಿ ಮೇ ಏಕ ಚಾಂದ ಕತ್ತು ಕಡೆ ರಹತಾ ಅಂತ ಇದೆಯಲ್ಲ ಹಿಂದಿ ಹಾಡು, ಅದರ ಕನ್ನಡ ರೀಮೇಕ್.
0: ಕನ್ನಡ ರೀಮೇಕ್? ಅಂದದ
1: ಮನೆಯ ಕಿಟಕಿಯಲ್ಲಿ ಒಂದು ಸುಂದರ ಹೂವು ನಲಿಯುತ್ತಿದೆ.
0: ನೋಡ್ತಾ ಇದ್ದೀನಿ.
1: ಯಾವ ಫಿಲಂ ನೋಡಿ ಸರ್ ಅದು?
0: ಅಂದದ ಮನೆ.
1: ಅಂದದ ಮನೆಯ ಕಿಟಕಿಯಲ್ಲಿ
0: ಬೇರೆ ಏನಾದ್ರೂ ವರ್ಡ್ ಇದೆಯಾ ಅದು ಶುರುವಾಗೋ ಪದ?
1: ಅದೇ ಅದೇ ಅದೇ ಗೊತ್ತಾಗ್ತಾ ಇಲ್ಲ.
0: ಒಂದು ಅಂದದ ಮನೆಯ ಕಿಟಕಿ ಹತ್ರ ಇದೆಯಾ?
1: ಅದೇ ಅದೇ ಅದೇ.
0: ಇಲ್ಲ ಸರ್, ಆ ಹಾಡಿಲ್ಲ,
1: ಅದನ್ನು ಇಲ್ಲ. ಈಗ ನೆಕ್ಸ್ಟ್ ಇದು ಹಾಕ್ಬಿಡಿ. ಯಾವುದು ಅಂತ ಮಾನಸ ಸರೋವರದ್ದು. ಇದು ಯಾವ ಸರ್ ಅದು? ಯಾವ ಹಾಡಿದೆ ನೋಡಿ ಅದರಲ್ಲಿ?
0: ಮಾನಸ ಸರೋವರ
1: ನೀನೇ ಸಾಕಿದಾಗಿಲಿ. ಅದನ್ನ ಹಾಕ್ಬಿಡಿ.
0: ಯಾಕೆ ಈ ತರದ ಏನಾದ್ರೂ ಅನುಭವ ಆಗಿದೆಯಾ ನಿಮ್ಗೆ ಅಂತ?
1: ಇಲ್ಲ ಇಲ್ಲ ಇಲ್ಲ, ಏನು ಅಂತಂದ್ರೆ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ರವರ ಸ್ವತಃ ಅನುಭವ. ಅವರೇ ಸಾಹಿತಿ ವಿಜಯ ನರಸಿಂಹ ಹೇಳಿ ಬರ್ತಿದ್ದ ಹಾಡು. ಅವ್ರ ಜೀವನ.
0: ಓಕೆ, ಹಲೋ ಹಲೋ
1: ಹಲೋ
0: ಹೇಳಿ, ಏನು ಹೇಳ್ತಾ ಇದ್ರಿ?
1: ಅದೇನೇ ಪುಟ್ಟಣ್ಣ ಕಣಗಾಲ್ ಜೀವನದಲ್ಲಿ
0: ಅಂತ
1: ಒಂದು ಮೋಸ ಅವ್ರ ದ್ರೋಹನ ಅನುಭವಿಸಿದ್ರು,
0: ಹಾಗಾಗಿ ಅವ್ರು ಬರ್ತಿರೋ ಹಾಡು.
1: ಅದನ್ನ ಅವರ ಆಪ್ತ ಸಾಹಿತಿ ಆಗಿದ್ದಂತ ವಿಜಯ ನರಸಿಂಹ ಕೈನಲ್ಲಿ ಅದ್ರ ಬಗ್ಗೆ ಒಂದು ಹಾಡು ಬರೆಯಪ್ಪ ಅಂತಂದ್ರು. ಅವಾಗ ನೀನೇ ಸಾಕಿದ ಗಿಳಿ ಅಂತೇಳಿ
0: ಓಕೆ
1: ಹಾಡು ಬರೆದಿದ್ದು.
0: ಆಯ್ತು, ಧನ್ಯವಾದಗಳು ಗೋರ್ಪಡೆ ಅವರೇ, ನಿಮ್ ಹಾಡ್ ಕೇಳೋಣ.

0: ಹಲೋ ಹಲೋ ಹೇಳಿ.
1: ನಮಸ್ತೆ.
0: ಯಾರು?
1: ಚಿತ್ರಶುಕ್ಮಾರ್
0: ಅವರೇ. ಯಾವ ಹಾಡು ಬೇಕಾಗಿತ್ತು
1: ಸರ್? ನಂಗೆ ವಿಷ್ಣುವರ್ಧನ್ ಸರ್ ಅಭಿನಯದ್ದು ಜೀವನ ಜ್ಯೋತಿ ಫಿಲಂ ಇದೆ ಸರ್, ಬರೆದಿದೆ ನನ್ನ ಹೃದಯವು ಒಂದು ಕವಿತೆ ಅಂತ ಒಂದು ಸಾಂಗ್ ಇದೆ.
0: ಜೀವನ ಜ್ಯೋತಿ ಅಂತನಾ? ನೋಡ್ತಾ ಇದ್ದೀನಿ. ಹಾಗೆ ಇರಿ. ಯಾವ ಹಾಡು ಅದ್ರಲ್ಲಿ ಅಂದ್ರಿ?
1: ಬರೆದಿದೆ ನನ್ನ ಹೃದಯ ಒಂದು ಕವಿತೆ ಅಂತ ಒಂದು ಸಾಂಗ್ ಇದೆ ಸರ್.
0: ಆ ಫಿಲ್ಮ್ ನೋಡಿದ್ದೀರಾ?
1: ಸರ್ ನೋಡಿದ್ದೀನಿ.
0: ಓಕೆ, ನಿಮ್ಮ ಹಾಡು ಸಿಕ್ಕಿದೆ, ಕೇಳೋಣ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ಸರ್.

ಇದುವರೆಗೆ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆತ್ಮೀಯ ಕೇಳಿದ್ರೆ ಈಗ ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಿಕ್ಸ್ಡ್ ಮೆಲೋಡಿ. ಆರಂಭದಲ್ಲಿ ಕೇಳಿ ಉದಿತ್ ನಾರಾಯಣ್ ಮತ್ತು ಅನುರಾಧ ಪೌಡ್ವಾಲ್ ಹಾಡಿರುವ ಲಾಲ್ ದುಪಟ್ಟ ಮಲ್ಮಲ್ಕಾ ಚಿತ್ರದ ಗೀತೆ.

ಇದುವರೆಗೆ ಮಿಕ್ಸ್ಡ್ ಮೆಲಡಿ ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳುಗರೇ, ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ.
2: ಆಕಾಶವಾಣಿ ಭದ್ರಾವತಿ.
3: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ.
4: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಆಕಾಶವಾಣಿ ಭದ್ರಾವತಿ ಸೇವಾ ಮಾಹಿತಿ. ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಹೊಳಲೂರು, ಶಿವಮೊಗ್ಗ ತಾಲೂಕು. ಇಲ್ಲಿ ಉಚಿತ ತರಬೇತಿಯನ್ನು ಹಮ್ಮಿಕೊಂಡಿದ್ದು ಆಸಕ್ತಿ ಇರುವ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅಭ್ಯರ್ಥಿಯು 18-49 ವರ್ಷ ವಯೋಮಿತಿ ಒಳಗಿನವರಾಗಿರಬೇಕು ಮತ್ತು 8 ತರಗತಿ ಉತ್ತೀರ್ಣರಾಗಿರಬೇಕು ಮತ್ತು ಗ್ರಾಮೀಣ ಭಾಗದ BPL ಕಾರ್ಡ್ ಹೊಂದಿದ್ದು ಉಚಿತ ತರಬೇತಿಯನ್ನು ಪಡೆದ ನಂತರ ಸ್ವ ಉದ್ಯೋಗವನ್ನು ಪ್ರಾರಂಭ ಮಾಡುವವರಾಗಿರಬೇಕು. ತರಬೇತಿ ಅವಧಿಯಲ್ಲಿ ಉಚಿತ ಊಟ ವಸತಿ ವ್ಯವಸ್ಥೆ ಇರುತ್ತದೆ. ತರಬೇತಿ ಅವಧಿಯಲ್ಲಿ ಸಂಸ್ಥೆಯಲ್ಲಿ ಉಳಿದುಕೊಳ್ಳುವ ಅಭ್ಯರ್ಥಿಗಳಿಗೆ ಆದ್ಯತೆಯನ್ನು ನೀಡಲಾಗುವುದು. ತರಬೇತಿಗಳು ಹೀಗಿವೆ: ವಸ್ತ್ರ ಚಿತ್ರಕಲಾ ಉದ್ಯಮಿ ಅಂದರೆ ಎಂಬ್ರಾಯ್ಡರಿ ತರಬೇತಿ ಇರುತ್ತದೆ, 30 ದಿನಗಳ ಅವಧಿ. ಇದು ಪ್ರಾರಂಭವಾಗುವುದು 1/6/2026. ಎರಡನೆಯದು ಹೈನುಗಾರಿಕೆ ಹಾಗೂ ಎರೆಹುಳ ಗೊಬ್ಬರ ತಯಾರಿಕೆ ಇತ್ಯಾದಿ, ಇದು 12 ದಿನಗಳ ಅವಧಿಯಾಗಿರುತ್ತದೆ. ಈ ತಯಾರಿಕೆ ತರಬೇತಿ ಪ್ರಾರಂಭವಾಗುವುದು 4/6/2026. ಇನ್ನು ಮೂರನೆಯದು ಎಲೆಕ್ಟ್ರಿಕ್ ಮೋಟಾರ್ ರಿವೈಂಡಿಂಗ್ ಮತ್ತು ರಿಪೇರಿ ಸರ್ವಿಸಸ್, 30 ದಿನಗಳ ಅವಧಿ. ತರಬೇತಿ ಪ್ರಾರಂಭವಾಗುವ ದಿನಾಂಕ 14/6/2026. ಇನ್ನು ನಾಲ್ಕನೆಯದು ಕುರಿ ಸಾಕಾಣಿಕೆ, ಇದು 12 ದಿನಗಳ ಅವಧಿಯಾಗಿರುತ್ತದೆ. ಪ್ರಾರಂಭವಾಗುವ ದಿನಾಂಕ 18/6/2026 ತರಬೇತಿಯು ಪ್ರಾರಂಭವಾಗುತ್ತದೆ. ಆಸಕ್ತರು ತಮ್ಮ ಹೆಸರು, ವಿಳಾಸ, ಮೊಬೈಲ್ ಸಂಖ್ಯೆ, ವಿದ್ಯಾರ್ಹತೆ ಮತ್ತು ವಯಸ್ಸಿನ ವಿವರಗಳೊಂದಿಗೆ ನೀವು ಸಂಪರ್ಕಿಸಬೇಕಾದ ವಿಳಾಸ ಹೀಗಿದೆ: ನಿರ್ದೇಶಕರು ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ, ಹೊನ್ನಾಳಿ ರಸ್ತೆ, ಹೊಳಲೂರು, ಶಿವಮೊಗ್ಗ ತಾಲೂಕು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆಗಳು ಹೀಗಿವೆ: 9881955721, ಮತ್ತೊಂದು ಸಂಖ್ಯೆ 9743429595, ಮತ್ತೊಂದು ಸಂಖ್ಯೆ 9164411580, 9632961707, ಮತ್ತೊಂದು ದೂರವಾಣಿ ಸಂಖ್ಯೆ 8722384541, ಮತ್ತೊಂದು ಮೊಬೈಲ್ ಸಂಖ್ಯೆ 9449937579. ಇದುವರೆಗೂ ಸೇವಾ ಮಾಹಿತಿ ಕೇಳಿರಿ.
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ

ಇಂದು ಸಂಜೆ 6:51 ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇಂದು ಪ್ರಸಕ್ತ ಹಂಗಾಮಿನಲ್ಲಿ ಅಡಿಕೆ ಬೆಳೆ ಬೇಸಾಯ ಕ್ರಮಗಳ ಕುರಿತು ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗ ನವುಲೆಯ ಹಿರಿಯ ಸಹಾಯಕ ಸಂಶೋಧಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಸುದೀಪ್ ಎಚ್ ಪಿ ಅವರೊಡನೆ ನಡೆಸಿದ ಸಂದರ್ಶನವನ್ನು ಕೇಳುವಿರಿ. ಇವರನ್ನು ಸಂದರ್ಶಿಸಿದವರು ಡಾ ಎಸ್ ಎಂ ಸುಧಾಕರ್. ನಂತರ ಸಮತೋಲಿತ ರಸಗೊಬ್ಬರಗಳ ಬಳಕೆ ಈ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಡಾ ಎಸ್ ಎಂ ಸುಧಾಕರ್. ನಂತರ ಒಂದು ಪರಿಸರ ಗೀತೆಯನ್ನ ಕೇಳೋಣ. ಇಂದು ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, ರಾತ್ರಿ 8:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, ಇನ್ನು ರಾತ್ರಿ 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, ಇನ್ನು ರಾತ್ರಿ 10:00 ಸವಿ ನೆನಪು ನಿಮ್ಮ ನೆಚ್ಚಿನ ಹಳೆಯ ಕನ್ನಡ ಚಿತ್ರಗೀತೆಗಳ

ಇನ್ನು ನಾಳೆ ಬೆಳಿಗ್ಗೆ 6:10 ಗೀತಾರಾಧನ ಭಕ್ತಿ ಗೀತೆಗಳ ಕಾರ್ಯಕ್ರಮ, 6:30 ಚಿಂತನ, 6:35 ಕರುಣಾಳು ಬಾಬೆಳಕೆ, ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದ ಕರುಣಾಳು ಬಾಬೆಳಕೆ ಕಥನಗಳು. ನಾಳಿನ ಸಂಚಿಕೆಯಲ್ಲಿ ನಿಜವಾದ ನಾಯಕರು ಡಿ ಗ್ರಾಮನ್ ನಂತಹ ವಿದ್ಯಾಸರನ್ನು ಜೊತೆಯಲ್ಲಿ ಇಟ್ಟುಕೊಳ್ಳುವುದು ಕ್ಷೇಮವೇ. ನಿರ್ಮಾಣ ಎಸ್ ಆರ್ ಭಟ್. 6:40 ನೇಗಿಲ ಮಿಡಿತ ಕಾರ್ಯಕ್ರಮದಲ್ಲಿ ನಾಳಿನ ವಿಷಯ ತೆಂಗಿನ ಬೆಳೆಯಲ್ಲಿ ಅವೈಜ್ಞಾನಿಕ ಬೇಸಾಯ ಕ್ರಮಗಳು, ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ತಜ್ಞರಾದ ಡಾಕ್ಟರ್ ರವಿ ಸಿ ಎಸ್, ಸಹಾಯಕ ಪ್ರಾಧ್ಯಾಪಕರು, ತೋಟದ ಬೆಳೆಗಳು, ಸಾಂಬಾರು ಬೆಳೆಗಳು, ಔಷಧಿ ವಿಭಾಗ, ತೋಟಗಾರಿಕೆ ಮಹಾವಿದ್ಯಾಲಯ ಮೂಡಿಗೆರೆ ಚಿಕ್ಕಮಗಳೂರಿನಿಂದ. ಇನ್ನು 6:45 ಪ್ರಾಯೋಜಿತ ಕಾರ್ಯಕ್ರಮ. ಇನ್ನು 6:50 ಹೆಲ್ತ್ ಇನ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ನಾಳಿನ ವಿಷಯ ಮಕ್ಕಳಲ್ಲಿ ಅತಿಯಾದ ತೂಕ ಮತ್ತು ಸ್ಥೂಲಕಾಯ, ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಡಾಕ್ಟರ್ ವಿನೋದ್ ಕುಮಾರ್, ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. ಇನ್ನು 7:15 ಬದುಕು ಚಟಕ ಬಂಡಿ ಸಾಧಕರ ವಿಶೇಷ ಸಂದರ್ಶನ. ನಾಳಿನ ಸಂಚಿಕೆಯಲ್ಲಿ ಶಿವಮೊಗ್ಗದ ಖಂಡೋಬರಾವ್ ಅವರೊಡನೆ ನಡೆಸಿದ ಸಂದರ್ಶನವನ್ನ ಕೇಳುವಿರಿ. ಇವರನ್ನು ಸಂದರ್ಶಿಸಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ ಆರ್ ಭಟ್.

ಇನ್ನು ನಾಳೆ ರಾತ್ರಿ 7:45 ನಾಳೆ ಬೆಳಿಗ್ಗೆ 7:45 ಚಿತ್ರಗೀತೆಗಳು, 8:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಉರಿ ಮೂತ್ರದ ಸಮಸ್ಯೆ ಹಾಗೂ ಪರಿಹಾರ ಈ ಕುರಿತು ಶಿವಮೊಗ್ಗದ ಡಾಕ್ಟರ್ ತ್ರಿವೇಣಿ ವಿ ಕಲಗಾರೆ ಅವರೊಡನೆ ನಡೆಸಿದ ಸಂದರ್ಶನವನ್ನ ಕೇಳುವಿರಿ. ಇವರನ್ನು ಸಂದರ್ಶಿಸಿದವರು ಶಿಲ್ಪಾ ಎಚ್ಎಂ. ಇನ್ನು ನಾಳೆ ಬೆಳಿಗ್ಗೆ 9:05 ಮಿಕ್ಸ್ ಮೆಲೋಡಿ, 9:35 ಭಾವಗೀತೆಗಳ ಕಾರ್ಯಕ್ರಮ. ಇನ್ನು ನಾಳೆ ಬೆಳಿಗ್ಗೆ 10:00 ಹಾಡು ಮಾತಾಡು, 11:00 ಚೈತ್ರವನ, 11:30 ಸೇವಾ ಮಾಹಿತಿ, ನಂತರ ಭಾವಗೀತೆಗಳನ್ನ ಕೇಳುವಿರಿ.

ಇನ್ನು ನಾಳೆ ಬೆಳಿಗ್ಗೆ 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ಕೋನಬೇವಿನ ರಾಜಣ್ಣ ಮತ್ತು ತಂಡದವರಿಂದ ನಂದಿ ಕೋಲನ್ನ ಕೇಳುವಿರಿ. ಇನ್ನು 12:05 ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ. ನಾಳಿನ ಸಂಚಿಕೆಯಲ್ಲಿ ನಾಟಕ ನಾನು ಸೂಪರ್ ವುಮೆನ್, ರಚನೆ ನೇತ್ರ ಕೆ ಅವರದು, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಸಹ ಪ್ರಸಾರ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಬೆನ್ನು ಹುರಿ ಹಾಗೂ ದೇಹದ ಇತರ ಭಾಗಗಳಿಗೆ ಬರುವ ತೊಂದರೆಗಳಿಗೆ ಆಯುರ್ವೇದದ ಚಿಕಿತ್ಸೆ, ಈ ಕುರಿತು ಆಯುರ್ವೇದ ತಜ್ಞರಾದ ಆಡಿ ಪ್ರವೀಣ್ ಕುಮಾರ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಇದು ಧಾರವಾಡ ಕೇಂದ್ರದ ಕೊಡುಗೆ. ಇನ್ನು ನಾಳೆ 1:00 ಪ್ರಗತಿ ಪಥ, 1:20 ಚಿತ್ರಗೀತೆಗಳು, ಇನ್ನು 2:40 ಭಾವಗೀತೆಗಳು. ಇನ್ನು 3:00 ಆಕಾಶವಾಣಿಯ ಕಾರ್ಯಕ್ರಮಗಳು 101.4 FM ನಲ್ಲಿ ಕೇಳಬಹುದು. 3:00 ಚಾರ್ಟ್ ಶೋ, 4:00 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನ ಕೇಳುವಿರಿ. ಇನ್ನು 5:00 ಕನ್ನಡ ಗೀತೆಗಳನ್ನ ಕೇಳುವಿರಿ. ಇನ್ನು 5:30 ಚಿತ್ರಗೀತೆಗಳು. ಇನ್ನು ನಾಳೆ ಸಂಜೆ 6:30 ಅವಲೋಕನ. ಇನ್ನು ನಾಳೆ ಸಂಜೆ 6:51 ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿರುವ ಕೃಷಿ ಮಾಧ್ಯಮ ಸಂವಾದ ಸಂಭ್ರಮ ಕಾರ್ಯಕ್ರಮ ಕುರಿತು ಬಾನುಲಿ ವರದಿಯ ಭಾಗ 3 ಕೇಳುವಿರಿ. ಪ್ರಸ್ತುತಿ ಮತ್ತು ನಿರ್ಮಾಣ ಡಾಕ್ಟರ್ SM ಸುಧಾಕರ್, ನಿರ್ಮಾಣದ ಸಹಾಯ ರೇಷ್ಮಾ ಮತ್ತು ದೀಪಿಕಾ. ನಂತರ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಡಾಕ್ಟರ್ SM ಸುಧಾಕರ್.

ಇನ್ನು ನಾಳೆ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8:00 ಕನ್ನಡ ಚಿತ್ರಗೀತೆಗಳು, 9:15 ಭಾವಗೀತೆಗಳ ಕಾರ್ಯಕ್ರಮ, ಇನ್ನು ನಾಳೆ ರಾತ್ರಿ 9:30 ಯಕ್ಷಗಾನ. ನರಸಿಂಹ ಭಟ್ ಕುಂಕಿಮನೆ ಯಲ್ಲಾಪುರ ಮತ್ತು ತಂಡದವರಿಂದ ಸರಸೇತು ಬಂಧನ ಭಾಗ 2 ಅನ್ನ ಕೇಳುವಿರಿ. ಇನ್ನು ನಾಳೆ ರಾತ್ರಿ 10:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಆಲಿಸುವಿರಿ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಈ ಸಂಜೆಯ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ಸಹ ನೋಡಬಹುದು. ಈಗ ಸಮಯ 6:20 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: राष्ट्रीय विषयान् समीक्षितुं शक्नुवन्ति। भारत अमेरिका ऑस्ट्रेलिया जापान देशैः युक्तः क्वाड शङ्खः भारत प्रशान्त प्रदेशे शान्त्यै सुरक्षायै स्थिरतायै च प्रमुखः समूहः उद्भूतः अस्ति। भारतं संघटनस्य वर्तमानस्य अध्यक्षस्य रूपेण अस्याः सभायाः आतिथ्यं करोति। भारत ऋतु विभागेन आगामिषु त्रिषु दिनेषु दिल्ल्याम् उष्ण तरङ्गस्य स्थित्यै पीतवर्णीया सञ्चेतना प्रदत्ता अस्ति। विभागस्य अनुसारं राष्ट्रिय राजधान्यां दिवसस्य तापमानं 44-46 डिग्री सेल्सियस पर्यन्तं भवितुम् अपेक्षा अस्ति। आगामि दिनद्वयोः हरियाणायां चण्डीगढ़े पंजाबे बिहारे छत्तीसगढ़े मध्यप्रदेशे तटीय आंध्रप्रदेशे पूर्वी राजस्थाने झारखण्डे ओडिशायां तेलंगानायां पश्चिम उत्तर प्रदेशे च उष्ण तरंगस्य स्थितिः यथावदेव भविष्यति इति वार्ताः।
1: ಆಕಾಶವಾಣಿ ಇನ್ನೀಗ ಕೇಳಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾ ಪತ್ರ.
2: ಆಕಾಶವಾಣಿ ಧಾರವಾಡ ಜಿಲ್ಲೆ ವಾರ್ತಾ ಪತ್ರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಎ ನ್ಯೂ ಐಕಾನ್ ಫಾರ್ ಫಿಟರ್ ಇಂಡಿಯಾ ಪೆಡಲಿಂಗ್ ಟು 2030 ಧ್ಯೇಯದೊಂದಿಗೆ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ಧಾರವಾಡ ಸೇರಿದಂತೆ ದೇಶದ 8,000ಕ್ಕೂ ಅಧಿಕ ಸ್ಥಳಗಳಲ್ಲಿ ಖೇಲೋ ಇಂಡಿಯಾ ಕೇಂದ್ರಗಳು ಹಾಗೂ ಭಾರತೀಯ ಕ್ರೀಡಾ ಪ್ರಾಧಿಕಾರ ಸಾಯ್ ಕೇಂದ್ರಗಳ ಸಹಯೋಗದಲ್ಲಿ ಜನಜಾಗೃತಿ ಸೈಕ್ಲಥಾನ್ ಜರುಗಿತು. ಅಹಮದಾಬಾದ್ನ 2030 ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವದ ಸ್ಮರಣಾರ್ಥ ಗುಜರಾತಿನ ಸಬರಮತಿ ನದಿ ತೀರದಲ್ಲಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವಿಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ಗೆ ಚಾಲನೆ ನೀಡಿದರು. ರೈಲ್ವೆ ರಕ್ಷಣಾ ದಳದ ಧಾರವಾಡ ಘಟಕದ ಸಿಬ್ಬಂದಿ ಸೇರಿದಂತೆ 75 ಆಸಕ್ತ ಸೈಕ್ಲಿಸ್ಟ್ಗಳು ಪಾಲ್ಗೊಂಡಿದ್ದರು. ನೈರುತ್ಯ ರೈಲ್ವೆ ಹುಬ್ಬಳ್ಳಿ ವಿಭಾಗದಿಂದ ಉತ್ತರ ಕರ್ನಾಟಕಕ್ಕೆ 3 ಹೊಸ ವಿಶೇಷ ರೈಲುಗಳಿಗೆ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಸ್ವಾಮೀಜಿ ರೈಲು ನಿಲ್ದಾಣದಲ್ಲಿ ಹಸಿರು ಧ್ವಜ ತೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಕಿತ್ತೂರು ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಜನರ ದಶಕಗಳ ಬೇಡಿಕೆಗೆ ಮನ್ನಣೆ ನೀಡಿ ಹೈದರಾಬಾದಿಗೆ ನೇರ ಸಂಪರ್ಕ ಕಲ್ಪಿಸುವ ರೈಲುಗಳು ಸೇರಿದಂತೆ ಒಟ್ಟು 3 ವಿಶೇಷ ರೈಲುಗಳನ್ನು ಒದಗಿಸಲಾಗಿದೆ ಎಂದರು. ಭಾರತೀಯ ರೈಲ್ವೆ 99% ರೈಲು ಮಾರ್ಗ ವಿದ್ಯುದೀಕರಣ ಸಾಧಿಸಿದ್ದು ಇಂಧನದ ಮೇಲಿನ ಅವಲಂಬನೆಯನ್ನು ಗಣನೀಯ ಪ್ರಮಾಣದಲ್ಲಿ ಕಡಿತಗೊಳಿಸಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಶ್ಲಾಘಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಜಾಗತಿಕ ಸವಾಲುಗಳ ಮಧ್ಯೆಯೂ ನವ ಹಾಗೂ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಪ್ರಗತಿಯಾಗಿದೆ, ಭಾರತ ಆರ್ಥಿಕ ಸ್ಥಿರತೆ ಸಾಧಿಸಿದೆ ಎಂದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ನೈರುತ್ಯ ರೈಲ್ವೆ ಅಧಿಕಾರಿಗಳ ಕ್ಲಬ್ನಲ್ಲಿ ಜರುಗಿದ ರೋಜ್ಗಾರ್ ಮೇಳದಲ್ಲಿ 150 ಉದ್ಯೋಗಾಕಾಂಕ್ಷಿಗಳಿಗೆ ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ನೇಮಕಾತಿ ಆದೇಶ ನೀಡಿ ಅಭಿನಂದಿಸಿದರು. ಧಾರವಾಡ ನಗರಕ್ಕೆ ಪ್ರತ್ಯೇಕ ಪಾಲಿಕೆ ರಚನೆಗೆ ತಮ್ಮ ಒಮ್ಮತವಿದೆ, ಸಂಬಂಧಿತ ಕಡತಕ್ಕೆ ರಾಜ್ಯಪಾಲರ ಅನುಮೋದನೆ ಪಡೆಯಲು ರಾಜ್ಯ ಸರ್ಕಾರ ಕಾರ್ಯೋನ್ಮುಖವಾಗಿದೆ ಎಂದು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿ ಪರಿಶೀಲಿಸಿದರು. ಧಾರವಾಡ ಜಿಲ್ಲೆ ಹಾಗೂ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತಾಲಯ ವ್ಯಾಪ್ತಿಯ ಕಾನೂನು ಸುವ್ಯವಸ್ಥೆ, ಸಂಚಾರ ಸೇರಿದಂತೆ ಸಾರ್ವಜನಿಕ ಕುಂದುಕೊರತೆಗಳ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಮಾಲೋಚನಾ ಸಭೆ ನಡೆಸಿದರು. ಅಪರಾಧ ಪ್ರಕರಣಗಳನ್ನು ನಿಯಂತ್ರಿಸಿ ಶ್ರೀಸಾಮಾನ್ಯರಿಗೆ ರಕ್ಷಣೆ ಒದಗಿಸಲು ಪೊಲೀಸ್ ಇಲಾಖೆಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗಿದೆ. ಮಾದಕ ವಸ್ತುಗಳ ಸಾಗಣೆ, ಮಾರಾಟ ಹಾಗೂ ಸೇವನೆ ಸಂಬಂಧಿ ಅಪರಾಧ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲು ನಿರ್ದೇಶಿಸಿದ್ದಾಗಿ ಸಚಿವರು ತಿಳಿಸಿದರು. ಧಾರವಾಡ ಜಿಲ್ಲೆಯ ಕಲಘಟಕಿ, ಅಳ್ನಾವರ, ಕುಂದಗೋಳ ಪಟ್ಟಣ ಪಂಚಾಯಿತಿ ಹಾಗೂ ಅಣ್ಣಿಗೇರಿ ಮತ್ತು ನವಲಗುಂದ ಪುರಸಭೆ ವ್ಯಾಪ್ತಿಯಲ್ಲಿ ಧಾರವಾಡ ಜಿಲ್ಲಾ ಪೊಲೀಸ್ ವತಿಯಿಂದ ವಿನೂತನ ಲಾಕ್ಡೌನ್

0: ಹೌಸ್ ಬೀಟ್ ಸಿಸ್ಟಮ್ ಆರಂಭಿಸಲಾಗಿದೆ. ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಊಟ ಹಾಗೂ ಮೊಟ್ಟೆ ವಿತರಣೆಯಲ್ಲಿ ಯಾವುದೇ ವ್ಯತ್ಯಯವಾಗದಂತೆ ಶಾಲೆಗಳು ಹಾಗೂ ವಸತಿ ನಿಲಯಗಳಿಗೆ ಅಗತ್ಯವಾದ ಗ್ಯಾಸ್ ಸಂಪರ್ಕಗಳನ್ನು ತಕ್ಷಣವೇ ಒದಗಿಸುವಂತೆ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಜರುಗಲಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಎಸ್ಐಆರ್ 2026 ಕುರಿತು ಕೇಂದ್ರ ಚುನಾವಣಾ ಆಯೋಗ ಹೊರಡಿಸಿರುವ ವೇಳಾಪಟ್ಟಿ ಬಗ್ಗೆ ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿಗೆ ಅವರು ಮಾಹಿತಿ ನೀಡಿದರು. ಇದುವರೆಗೆ ಧಾರವಾಡ ಜಿಲ್ಲೆ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಅಕ್ಷಯ್ ಕುಮಾರ್ ದೊಡ್ಡಮನಿ. ಸಂಯೋಜನೆ ಧಾರವಾಡ ಮತ್ತು ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಮ್ ಗೌಡ ಎನ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಭದ್ರಾವತಿ.

ಇಂದು 6:51ಕ್ಕೆ ಕೃಷಿರಂಗ ಕಿಸಾನ್ ಮಣಿ ಕಾರ್ಯಕ್ರಮದಲ್ಲಿ ಪ್ರಸಕ್ತ ಹಂಗಾಮಿನಲ್ಲಿ ಅಡಕೆ ಬೆಳೆ ಬೇಸಾಯ ಕ್ರಮಗಳ ಕುರಿತು ಅಡಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗ ನವಲಯ ಹಿರಿಯ ಸಹಾಯಕ ಸಂಶೋಧಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಸುದೀಪ್ ಎಚ್ ಪಿ ಅವರೊಡನೆ ನಡೆಸಿದ ಸಂದರ್ಶನವನ್ನ ಕೇಳುವಿರಿ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ.
3: ಮಗಳೇ,
2: ನೆನಪಿದ್ಯಾ ಬೋನಸ್ ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ.
3: 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
4: ಈಗ ಬ್ಯಾಂಕ್ ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್, ಪೂರ್ತಿ ಫ್ರೀ.
3: ಹೋಗಣ್ಣ.
2: ಎಲ್ಲಿಗೆ?
3: ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು ಆಕ್ಟಿವ್.
2: RBI ಹೇಳುತ್ತೆ
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಹೇಳಿ ಹೇಳಿ, ಸಾಕಾಯ್ತು. ಏನಾಯ್ತು? ಹೊಸ ಕಿಟ್ ಬ್ಯಾಗ್ ಬೇಕಿತ್ತು.
6: ಮೊದ್ಲು ಕ್ಯಾಪ್ಟನ್ ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ ಗೆ ಹೇಳು.
5: ಕರೆಕ್ಟ್.
6: ಹಾಗೆ ಮೊದ್ಲು ಬ್ಯಾಂಕಿಗೆ ದೂರು ನೀಡಿ. 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ ಅಲ್ಲಿ ದೂರು ನೀಡಿ. ಅದಕ್ಕೆ ಮೊದ್ಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ.
5: ಬಂತಲ್ಲೋ ಹೊಸ ಕಿಟ್ ಬ್ಯಾಗ್.
7: RBI ಹೇಳುತ್ತೆ
8: ಮೊದ್ಲು ನಮ್ಮ ಬ್ಯಾಂಕ್, ಆಮೇಲೆ RBI ಒಂಬುಡ್ಸ್ಮನ್. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ 7:15

0: ಜಂಬು 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ರಾಜ್ಯದ 8 ಸಾಧಕರ ಪೈಕಿ 3 ಪ್ರಶಸ್ತಿ ಸ್ವೀಕಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಭೇಟಿ, ನಾಳೆ ಕಾಂಗ್ರೆಸ್ ಹೈಕಮಾಂಡ್ನ ಪ್ರಮುಖ ಸಭೆಯಲ್ಲಿ ಭಾಗಿ. ಅರಣ್ಯ ಭೂಮಿ ಒತ್ತುವರಿಯ ವಿಚಾರದಲ್ಲಿ ರಾಜ್ಯ ಸರ್ಕಾರ ಶೂನ್ಯ ಸಹಿಷ್ಣುತೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಬೆಳಗಾವಿ ಪಾಲಿಕೆಯಲ್ಲಿ ಕರ್ನಾಟಕ ಪರ ಗೊತ್ತುವಳಿಗೆ ಆಗ್ರಹ, ನಾಳೆ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ. ಬೆಂಗಳೂರು ನಗರದಲ್ಲಿ ಮುಂದಿನ ಕೆಲ ದಿನಗಳ ಕಾಲ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆಯಿಂದ ಯೆಲ್ಲೋ ಅಲರ್ಟ್ ಘೋಷಣೆ. ರಾಷ್ಟಪತಿ ಭವನದಲ್ಲಿ ಇಂದು ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಇಬ್ಬರು ಸಾಧಕರಿಗೆ ಪದ್ಮವಿಭೂಷಣ, 6 ಸಾಧಕರಿಗೆ ಪದ್ಮಭೂಷಣ ಮತ್ತು 58 ಗಣ್ಯರಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲಾಯಿತು. ಚಲನಚಿತ್ರ ನಟ ಧರ್ಮೇಂದ್ರ ಸಿಂಗ್ ಡಿಯೋಲ್ ಅವರಿಗೆ ಕಲಾಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಮರಣೋತ್ತರವಾಗಿ ಪದ್ಮವಿಭೂಷಣ ಪ್ರಶಸ್ತಿ ನೀಡಲಾಗಿದೆ. ಅವರ ಪತ್ನಿ ಮತ್ತು ಲೋಕಸಭಾ ಸಂಸದೆ ಹೇಮಮಾಲಿನಿ ಅವರು ಪ್ರಶಸ್ತಿ ಸ್ವೀಕರಿಸಿದರು. ಪಿಟೀಲು ವಾದಕ ಡಾ ಎನ್ ರಾಜಂ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇಂದು ನಡೆದ ಸಮಾರಂಭದಲ್ಲಿ ಕರ್ನಾಟಕದ 3 ಸಾಧಕರಿಗೆ ರಾಷ್ಟಪತಿಗಳು ಪ್ರಶಸ್ತಿ ಪ್ರದಾನ ಮಾಡಿದರು. ಕಲಾಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಶತಾವಧಾನಿ ಡಾ ಆರ್ ಗಣೇಶ್ ಪದ್ಮಭೂಷಣ ಪ್ರಶಸ್ತಿ ಸ್ವೀಕರಿಸಿದರು. ಸಾಮಾಜಿಕ ಸೇವೆ ವಿಭಾಗದಲ್ಲಿ ಪುಸ್ತಕ ಮನೆ ಖ್ಯಾತಿಯ ಅಂಕೇಗೌಡ ಎಂ ಮತ್ತು ಎಸ್ಜಿ ಸುಶೀಲಮ್ಮ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸ್ವೀಕರಿಸಿದರು. ಪದ್ಮಭೂಷಣ ವಿಭಾಗದಲ್ಲಿ ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ಮತ್ತು ಮಹಾರಾಷ್ಟ ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಯಾರಿ ಅವರಿಗೆ ಸಾರ್ವಜನಿಕ ವ್ಯವಹಾರಗಳ ಕ್ಷೇತ್ರದಲ್ಲಿನ ಸೇವೆಗಾಗಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. ಕೈಗಾರಿಕೋದ್ಯಮಿ ಉದಯ್ ಸುರೇಶ್ ಕುಮಾರ್ ಕೋಟಕ್ ವ್ಯಾಪಾರ ಮತ್ತು ಕೈಗಾರಿಕೆಗಳಿಗೆ ನೀಡಿದ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಡಾ ಕಲ್ಲಿಪಟ್ಟಿ ರಾಮಸ್ವಾಮಿ ಪಲ್ಲೈಸ್ವಾಮಿ ವೈದ್ಯಕೀಯ ಕ್ಷೇತ್ರಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಇದೇ ವೇಳೆ ಕನ್ನಡಿಗರಾದ ಅಂಕೇಗೌಡರು, ಎಸ್ಜಿ ಸುಶೀಲಮ್ಮ ಅವರ ಜೊತೆಗೆ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಹರ್ಮನ್ಪ್ರೀತ್ ಕೌರ್ ಸೇರಿದಂತೆ ಒಟ್ಟು 58 ಗಣ್ಯರು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದರು. ಸಮಾರಂಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವ ಅಮಿತ್ ಶಾ, ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್, ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಅನೇಕ ಸಚಿವರು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನವದೆಹಲಿಯಲ್ಲಿ ನಾಳೆ ಕಾಂಗ್ರೆಸ್ ಹೈಕಮಾಂಡ್ ಕರೆದಿರುವ ಪ್ರಮುಖ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ತಮ್ಮನ್ನು ಸಭೆಗೆ ಆಹ್ವಾನಿಸಿದ್ದು ಸಭೆಯ ನಿಖರವಾದ ವಿಷಯದ ಬಗ್ಗೆ ತಮಗೆ ಮಾಹಿತಿ ಇಲ್ಲ ಎಂದು ತಿಳಿಸಿದ್ದಾರೆ. ನಾಯಕತ್ವ ಬದಲಾವಣೆಯ ಕುರಿತಾದ ಊಹಾಪೋಹಗಳು ರಾಜಕೀಯದಲ್ಲಿ ಸಹಜ ಎಂದು ಇದೇ ವೇಳೆ ತಿಳಿಸಿದ್ದಾರೆ. ಸಭೆಯಲ್ಲಿ ಭಾಗವಹಿಸಲು ಮುಖ್ಯಮಂತ್ರಿಗಳು ಹಿರಿಯ ಸಚಿವರೊಂದಿಗೆ ಇಂದು ಸಂಜೆಯೇ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಮತ್ತೊಂದೆಡೆ ಹೈಕಮಾಂಡ್ ಸೂಚಿಸಿದರೆ ತಾವು ಸಹ ದೆಹಲಿಗೆ ಭೇಟಿ ನೀಡುವುದಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಂಬರುವ 2028 ಚುನಾವಣೆಯಲ್ಲೂ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವೇ ಮರಳಿ ಅಧಿಕಾರಕ್ಕೆ ಬರಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಮೂಲಗಳ ಪ್ರಕಾರ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಹಿರಿಯ ನಾಯಕ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಹಿರಿಯ ನಾಯಕರ ಸಭೆ ನಡೆಯಲಿದ್ದು ರಾಜ್ಯದ ಸಚಿವ ಸಂಪುಟ ವಿಸ್ತರಣೆ ಹಾಗೂ ಮುಂಬರುವ ರಾಜಕೀಯ ಬೆಳವಣಿಗೆಗಳ ಕುರಿತು ಚರ್ಚೆ

0: ಒತ್ತುವರಿ ಮಾಡಿರುವ ಅಂದರೆ ಪಟ್ಟಾಭೂಮಿ ಸೇರಿ 3 ಎಕರೆಗಿಂತ ಕಡಿಮೆ ಒತ್ತುವರಿ ಮಾಡಿರುವ ಕುಟುಂಬಗಳಿಗೆ ಸರ್ಕಾರ ಪರ್ಯಾಯ ವ್ಯವಸ್ಥೆ ಮಾಡುವವರೆಗೆ ತೆರವು ಮಾಡದಂತೆ ನಿರ್ಣಯಿಸಿದೆ. 3 ಎಕರೆಗಿಂತ ಹೆಚ್ಚಿನ ಒತ್ತುವರಿಯನ್ನು ತೆರವು ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮತದಾರರ ಪಟ್ಟಿಯಿಂದ ಅರ್ಹರ ಹೆಸರುಗಳು ಕೈಬಿಟ್ಟು ಹೋಗದಂತೆ ಜಾಗ್ರತೆ ವಹಿಸಲು ಬಿಎಲ್ಒಗಳು ನೀಡುವ ಎನ್ಯುಮರೇಷನ್ ಫಾರಂಗಳನ್ನು ಬಳಸಿ ಪಿಎಲ್ಎಗಳಿಗೆ ಸೂಕ್ತ ತರಬೇತಿ ನೀಡುವ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ದೇವನಹಳ್ಳಿಯಲ್ಲಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಡಿಕೆ ಶಿವಕುಮಾರ್, ಸಾರ್ವಜನಿಕ ಕಲ್ಯಾಣದ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿರುವ ಎಸ್ಐಆರ್ ಯೋಜನೆ ಕುರಿತು ಸಾರ್ವಜನಿಕರು ಹಾಗೂ ಕಾರ್ಯಕರ್ತರಲ್ಲಿ ಜಾಗೃತಿ ಮೂಡಿಸಲು ಪಕ್ಷದ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದರು. ಇದಕ್ಕೂ ಮುನ್ನ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅರ್ಹ ಫಲಾನುಭವಿಗಳ ದಾಖಲೆಗಳನ್ನು ಮರು ಪರಿಶೀಲಿಸಲಾಗುತ್ತಿದೆ ಎಂದು ತಿಳಿಸಿದರು. ಮೃತಪಟ್ಟವರ ಹೆಸರಿನಲ್ಲಿ ಹಣ ವರ್ಗಾವಣೆಯಾಗುತ್ತಿರುವುದು ಸೇರಿದಂತೆ ಸುಮಾರು 100 ಕೋಟಿಯಷ್ಟು ಹಣ ದುರುಪಯೋಗವಾಗುತ್ತಿರುವುದು ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಯೋಜನೆಗಳು ನಿಜವಾದ ಫಲಾನುಭವಿಗಳಿಗೆ ತಲುಪುತ್ತಿರುವುದನ್ನು ಖಚಿತಪಡಿಸಿಕೊಳ್ಳಲು ಪ್ರತಿ ತಾಲೂಕಿನಲ್ಲೂ ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕರ್ನಾಟಕ ಪರವಾದ ಗೊತ್ತುವಳಿಯನ್ನು ಅಂಗೀಕರಿಸಬೇಕು ಎಂದು ಆಗ್ರಹಿಸಿ ವಿವಿಧ ಕನ್ನಡ ಪರ ಸಂಘಟನೆಗಳು ನಾಳೆ ಪಾಲಿಕೆ ಕಚೇರಿಗೆ ಮುತ್ತಿಗೆ ಹಾಕುವ ಮೂಲಕ ಪ್ರತಿಭಟಿಸಲು ನಿರ್ಧರಿಸಿವೆ. 20ಕ್ಕೂ ಹೆಚ್ಚು ಸಂಘಟನೆಗಳು ಜಂಟಿಯಾಗಿ ಈ ಹೋರಾಟ ಹಮ್ಮಿಕೊಂಡಿದ್ದು, ಹಿರಿಯ ಮುಖಂಡರಾದ ವಾಟಾಳ್ ನಾಗರಾಜ್, ಸಾರಾ ಗೋವಿಂದು ಹಾಗೂ ಕೆಆರ್ ಕುಮಾರ್ ನೇತೃತ್ವ ವಹಿಸಲಿದ್ದಾರೆ. ಪ್ರತಿಭಟನೆಗೂ ಮುನ್ನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಹಲ್ಮಿಡಿ ಶಾಸನದ ಪ್ರತಿಕೃತಿಗೆ ಪವಿತ್ರ ನದಿಗಳ ಜಲ ಹಾಗೂ ಕ್ಷೀರಾಭಿಷೇಕ ನೆರವೇರಿಸಲಾಗುವುದು. ಬೆಳಗಾವಿಯು ಕರ್ನಾಟಕದ ಅವಿಭಾಜ್ಯ ಅಂಗವಾಗಿದ್ದು, ಗಡಿ ವಿವಾದಕ್ಕೆ ಮಹಾಜನ್ ಆಯೋಗದ ವರದಿಯೇ ಅಂತಿಮ ಎಂಬ ಗೊತ್ತುವಳಿಯನ್ನು ಪಾಲಿಕೆ ತಕ್ಷಣವೇ ಅಂಗೀಕರಿಸಬೇಕು ಎಂದು ಕನ್ನಡ ಸೇನೆ ಕರ್ನಾಟಕದ ರಾಜ್ಯಾಧ್ಯಕ್ಷ ಕೆಆರ್ ಕುಮಾರ್ ಒತ್ತಾಯಿಸಿದ್ದಾರೆ. ಸದೃಢ ಹಾಗೂ ಸ್ವಾಸ್ಥ ಸಮಾಜ ನಿರ್ಮಿಸಲು ಗುಣಮಟ್ಟದ ಶಿಕ್ಷಣ ಮತ್ತು ಆರೋಗ್ಯ ಅತ್ಯಗತ್ಯ ಎಂದು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಎಚ್ಪಿ ಸಂದೇಶ್ ಹೇಳಿದ್ದಾರೆ. ಚಿಕ್ಕಮಗಳೂರು ನಗರದಲ್ಲಿ ಇಂದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ನಡೆದ ವಸತಿ ಶಾಲೆ ಮತ್ತು ಕಾಲೇಜುಗಳ ಪ್ರಾಂಶುಪಾಲರ ಆಡಳಿತ ಮತ್ತು ಶೈಕ್ಷಣಿಕ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ದೇಶದ ಅಭಿವೃದ್ದಿ ಹಾಗೂ ಪ್ರಗತಿಯ ನಿಜವಾದ ಅಳತೆಗೋಲು ಶಿಕ್ಷಣ. ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅಕ್ಷರ, ಅನ್ನ ಮತ್ತು ಜ್ಞಾನದ ದಾಸೋಹ ನೀಡುವಲ್ಲಿ ಪ್ರಾಂಶುಪಾಲರ ಪಾತ್ರ ಬಹುಮುಖ್ಯವಾಗಿದೆ. ಪ್ರಸ್ತುತ ವಸತಿ ಶಾಲೆಗಳು ರಾಜ್ಯಮಟ್ಟದಲ್ಲಿ ಶೇಕಡಾ 99.57% ಅತ್ಯುತ್ತಮ ಫಲಿತಾಂಶ ಮಾಡಿರುವುದು ಹೆಮ್ಮೆಯ ವಿಚಾರ. ಈ ಸಾಧನೆಯ ಸಂಪೂರ್ಣ ಕೀರ್ತಿ ರಾಜ್ಯದ ಎಲ್ಲ ಪ್ರಾಂಶುಪಾಲರಿಗೆ ಸಲ್ಲಬೇಕು ಎಂದರು. ದೇಶಾದ್ಯಂತ ಒಟ್ಟು 500 ಕಡೆಗಳಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನವನ್ನು ನಡೆಸಲಾಗುವುದು ಎಂದು ಮಾಜಿ ಮುಖ್ಯಮಂತ್ರಿ ವಿವಿ ಸದಾನಂದಗೌಡ ತಿಳಿಸಿದ್ದಾರೆ. ಮೈಸೂರಿನ ಹೊರವಲಯದ ಪ್ರಜಾಪಿತ ಬ್ರಹ್ಮಕುಮಾರಿ ಆಶ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪ್ರಶಿಕ್ಷಣಾರ್ಥಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ಮುಖ್ಯಮಂತ್ರಿಗಳ ಸಲಹೆ ಮೇರೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಓರ್ವ ಸಚಿವರಿಗೆ ಖಾತೆ ಮರುಹಂಚಿಕೆ ಮಾಡಿ ಅಧಿಸೂಚನೆ ಹೊರಡಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ 1-2 ಕಡೆಗಳಲ್ಲಿ ಮಳೆಯಾಗಿದೆ. ಪ್ರಮುಖ ಚಾಮರಾಜನಗರದಲ್ಲಿ 5, ಮಂಡ್ಯದ ಕೃಷ್ಣರಾಜಸಾಗರದಲ್ಲಿ 2 ಸೆಂಟಿಮೀಟರ್ ಮಳೆಯಾಗಿದೆ. ಬೀದರ್ನಲ್ಲಿ ಗರಿಷ್ಠ 41.2 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ರಾಜ್ಯದ ಕರಾವಳಿಯ ಕೆಲವೆಡೆ, ಉತ್ತರ ಒಳನಾಡಿನ 1-2 ಕಡೆ ಹಾಗೂ ದಕ್ಷಿಣ ಒಳನಾಡಿನ ಕೆಲವು ಕಡೆ ನಾಳೆ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರು ನಗರದಲ್ಲಿ ಮುಂದಿನ ಕೆಲ ದಿನಗಳ ಕಾಲ ಮಳೆ ಅಬ್ಬರ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ದು, ಇದೇ 29ರವರೆಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ನಗರದಲ್ಲಿ ವಾರಪೂರ್ತಿ ಹಗುರದಿಂದ ಸಾಧಾರಣ ಮಳೆ ಮತ್ತು ಗುಡುಗು ಸಹಿತ ಮಳೆಯಾಗುವ ಮುನ್ಸೂಚನೆ ನೀಡಲಾಗಿದೆ. ಬಂಗಾಳ ಕೊಲ್ಲಿಯ ನೈರುತ್ಯ ಮತ್ತು ಪಕ್ಕದ ಪ್ರದೇಶಗಳಲ್ಲಿ ಮೇಲ್ಮುಖ ವಾಯು ಚಂಡಮಾರುತದ ಪ್ರಸರಣ ಉಂಟಾಗುವುದರಿಂದ ರಾಜ್ಯದಲ್ಲಿ

0: ಮಳೆ ಹೆಚ್ಚಾಗಿದೆ. ಈ ಹವಾಮಾನ ಚಟುವಟಿಕೆಯಿಂದ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ವ್ಯಾಪಕ ಮಳೆಯಾಗುವ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟಪತಿ ದ್ರೌಪದಿ ಮುರ್ಮು, ಇಂದು ರಾಜ್ಯದ 8 ಸಾಧಕರ ಪೈಕಿ 3 ಪ್ರಶಸ್ತಿ ಸ್ವೀಕಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಭೇಟಿ, ನಾಳೆ ಕಾಂಗ್ರೆಸ್ ಹೈಕಮಾಂಡ್ನ ಪ್ರಮುಖ ಸಭೆಯಲ್ಲಿ ಭಾಗಿ. ಅರಣ್ಯ ಭೂಮಿ ಒತ್ತುವರಿಯ ವಿಚಾರದಲ್ಲಿ ರಾಜ್ಯ ಸರ್ಕಾರ ಶೂನ್ಯ ಸಹಿಷ್ಣುತೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಬೆಳಗಾವಿ ಪಾಲಿಕೆಯಲ್ಲಿ ಕರ್ನಾಟಕ ಪರ ಗೊತ್ತುವಳಿಗೆ ಆಗ್ರಹ, ನಾಳೆ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ. ಬೆಂಗಳೂರು ನಗರದಲ್ಲಿ ಮುಂದಿನ ಕೆಲ ದಿನಗಳ ಕಾಲ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆಯಿಂದ ಯೆಲ್ಲೋ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ಆಕಾಶವಾಣಿ ಭದ್ರಾವತಿ

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
0: ಆತ್ಮೀಯ ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಕ್ತ ಹಂಗಾಮಿನಲ್ಲಿ ಅಡಿಕೆ ಬೆಳೆ ಬೇಸಾಯ ಕ್ರಮಗಳ ಕುರಿತು ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗ ನವಲೆಯ ಹಿರಿಯ ಸಹಾಯಕ ಸಂಶೋಧಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸುದೀಪ್ ಎಚ್ ಪಿ ಅವರೊಡನೆ ನಡೆಸಿದ ಸಂದರ್ಶನವನ್ನ ಕೇಳೋಣ, ಬನ್ನಿ.
3: ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಡಾಕ್ಟರ್ ಸುದೀಪ್ ಎಚ್ ಪಿ ಅವರಿದ್ದಾರೆ. ಇವರು ಹಿರಿಯ ಸಹಾಯಕ ಸಂಶೋಧಕರು, ಅಡಿಕೆ ಸಂಶೋಧನಾ ಕೇಂದ್ರ ನವಿಲೆ ಶಿವಮೊಗ್ಗ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗ ನಮ್ಮ ರೈತ ಬಾಂಧವರು ಏನು ಹೊಸದಾಗಿ ತೋಟ ಮಾಡ್ಬೇಕಂತ ಇದ್ದಾರೆ, ಅಂದ್ರೆ ಅಡಿಕೆ ಹಾಕ್ಬೇಕಂತ ಏನು ಯೋಚನೆ ಮಾಡ್ಕೊಂಡಿರ್ತಾರೆ, ಅವರಿಗೆ ಒಂದು ತಾಂತ್ರಿಕ ಮಾಹಿತಿಯಾಗಿ ಸಂದರ್ಶನ ರೂಪದಲ್ಲಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಇವತ್ತು ನಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಇವರಿಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಸರ್.
4: ನಮಸ್ಕಾರ ಸರ್.
3: ಹೇಳಿ, ಮುಂಗಾರು ಹಂಗಾಮಿನಲ್ಲಿ ನಾವು ಈಗ ಅಡಿಕೆ ತೋಟ ಮಾಡುವುದಾದ್ರೆ ಯಾವ ರೀತಿಯಿಂದ ನಾವು ಆರಂಭ ಮಾಡಬೇಕು ಅನ್ನೋದನ್ನ ಸ್ವಲ್ಪ ಸಂಕ್ಷಿಪ್ತ ಪರಿಚಯದೊಂದಿಗೆ ಆರಂಭ ಮಾಡಿ ಸರ್.
4: ಎಲ್ಲ ರೈತ ಬಾಂಧವರಿಗೆ ಮೊದಲನೇದಾಗಿ ನನ್ನ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಸುದೀಪ್ ಎಚ್ ಪಿ. ಅಡಿಕೆ ಸಂಶೋಧನಾ ಕೇಂದ್ರದಲ್ಲಿ ಹಿರಿಯ ಸಹಾಯಕ ಸಂಶೋಧಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಬಹಳ ಒಂದು ಉತ್ತಮವಾದ ಪ್ರಶ್ನೆ ಕೇಳಿದ್ರಿ ಸರ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅಡಿಕೆ ಒಂದು ಪ್ರಮುಖವಾಗಿರುವಂತಹ ತೋಟಗಾರಿಕೆ ಬೆಳೆ ಹಾಗೂ ಒಂದು ವಾಣಿಜ್ಯ ಬೆಳೆ. ಈ ಅಡಿಕೆ ಬಹುವಾರ್ಷಿಕ ಬೆಳೆ ಆಗಿರುವುದರಿಂದ ನಾವು ಪ್ರಾರಂಭದ ಹಂತದಲ್ಲೇ ಯಾವ ತಳಿಗಳನ್ನ ಆಳ್ಕೆ ಮಾಡುವುದು ಅನ್ನೋದು ಬಹಳ ಮುಖ್ಯ. ಯಾಕೆಂದ್ರೆ ಒಂದು ಸರಿ ನಾಟಿ ಮಾಡಿದ್ರೆ ಇದು ನಮ್ಮ ಜೊತೆ 50-60 ವರ್ಷ ನಮ್ಮೊಂದಿಗೆ ಜೀವನಾಡಿಯಾಗಿರುವಂತಹ ಒಂದು ಬೆಳೆ ಆಗಿರೋದ್ರಿಂದ ನಾವು ಬಹಳ ಎಚ್ಚರಿಕೆಯಿಂದ ನಾವು ತಳಿಗಳ ಆಳ್ಕೆಯನ್ನ ಮಾಡಬೇಕು. ಇಲ್ಲಿ ನಮ್ಗೆ ಹಲವಾರು ತಳಿಗಳಿದೆ. ಸ್ಥಳೀಯವಾಗಿರುವಂತ ತಳಿಗಳಿದೆ, ಸುಧಾರಿತ ತಳಿಗಳಿದೆ. ಈಗ ಸ್ಥಳೀಯವಾಗಿರುವಂತ ತಳಿಗಳಾದ್ರೆ ಆಯಾ ಪ್ರದೇಶಗಳಿಗೆ, ಅಂದ್ರೆ ನಮ್ಮ ಮಲೆನಾಡು ಪ್ರದೇಶಕ್ಕೆ ಸೂಕ್ತವಾಗಿರುವಂತಹ ತಳಿಗಳಾದ್ರೆ ತೀರ್ಥಹಳ್ಳಿ ಸ್ಥಳೀಯ ಇದೆ, ಸ್ಥಾಗರ ಸ್ಥಳೀಯ ಇದೆ, ಮತ್ತು ಕೆಳ

0: ಅಲ್ಲಿ ಭಾಗದಲ್ಲೂ ಕೂಡ ಸ್ಥಳೀಯವಾಗಿದೆ. ಮತ್ತು ಈ ಅರೆಮಲ್ನಾಡು ಪ್ರದೇಶಗಳಿಗೆ ಬಂದಾಗ ನಾವು ಚನ್ನಗಿರಿ ಸ್ಥಳೀಯ ಅಂತ ಇದೆ, ಬುಕ್ಕಾಂ ಸ್ಥಳೀಯ ಅಂತ ಇದೆ. ನೀವು ಸ್ವಲ್ಪ ಡ್ರೈ ಬೆಲ್ಟ್ ಅಂದ್ರೆ ಚಿತ್ರದುರ್ಗ, ಹಿರಿಯೂರು ಈ ಪ್ರದೇಶಗಳಿಗೆ ಹೋದಾಗ ನಿಮಗೆ ಅಲ್ಲಿ ಚಿತ್ರಳ್ಳಿ ಸ್ಥಳೀಯ ಅಂತ ಇದೆ. ಮತ್ತೆ ನೀವು ಕಡೂರು ಪ್ರದೇಶಕ್ಕೆ ಬಂದಾಗ ತರೀಕೆರೆ ಸ್ಥಳೀಯ ಅಂತ ಇದೆ. ಮತ್ತೆ ದಾವಣಗೆರೆ, ಈ ಹೊನ್ನಾಳಿ, ಶಿಕಾರಿಪುರ ಈ ಭಾಗದಲ್ಲಿ ಬಂದಾಗ ಸ್ವಲ್ಪ ಭೀಮ ಸಮುದ್ರ ಸ್ಥಳೀಯ ಅಂತ ತಳಿಗಳು ಇದೆ. ಇದು ಆಯಾ ಪ್ರದೇಶಗಳಿಗೆ ಅನುಸಾರವಾಗಿರುತ್ತ ತಳಿ. ಇನ್ನು ನಮ್ಮ ಕರಾವಳಿ ಪ್ರದೇಶಗಳಿಗೆ, ಇಲ್ಲಿ ನಮ್ಮ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕಾಸರಗೋಡು ಅಭಿವೃದ್ಧಿಪಡಿಸಿರುವಂತಹ ತಳಿಗಳಿದೆ. ಅದರಲ್ಲಿ ಮುಖ್ಯವಾಗಿ ಮಂಗಳ, ಸುಮಂಗಳ, ಶ್ರೀಮಂಗಳ, ಮಧುರ ಮಂಗಳ ಮತ್ತೆ ಮೋಹಿತ್ ನಗರ ತಳಿಗಳು ಸ್ವಲ್ಪ ಮಟ್ಟಿಗೆ ಈ ಮೈಸೂರು, ಚಾಮರಾಜನಗರ ಈ ಭಾಗದಲ್ಲೂ ಸ್ವಲ್ಪ ಕಾಣಬಹುದಾಗಿದೆ. ಮತ್ತು ಇತ್ತೀಚೆಗೆ ಶತಮಂಗಳ ಅನ್ನೋ ಒಂದು ತಳಿಗಳನ್ನು ಕೂಡ ಕಾಣಬಹುದು. ಮತ್ತೆ ಎರಡು ಕುಬ್ಜ ತಳಿಗಳು ಕೂಡ ಇಲ್ಲಿ ಕಾಣ್ತಾ ಇದೆ. ಅದರಲ್ಲಿ VTLH 1, VTLH 2. ಯಾಕೆ ನಾನು ಆಯಾ ಪ್ರದೇಶ ಅನುಸಾರವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ, ಆಯಾ ಪ್ರದೇಶಕ್ಕೆ ಸೂಕ್ತವಾಗಿರುವಂತಹ ತಳಿಗಳನ್ನ ಆಯ್ದು ನಾವು ಸಸ್ಯಾಭಿವೃದ್ಧಿಯನ್ನ ಮಾಡಬೇಕು. ಆವಾಗ ಮಾತ್ರ ಈ ಅಡಿಕೆ ಕೃಷಿಯಲ್ಲಿ ಯಶಸ್ಸು ಕಾಣಲಿಕ್ಕೆ ಸಾಧ್ಯ.
1: ಈಗ ತಾವು ಇಷ್ಟೊಂದು ತಳಿಗಳ ಹೆಸರು ಹೇಳಿದ್ರಿ, ಬಟ್ ಈ ಅಡಿಕೆ ಸಂಶೋಧನಾ ಕೇಂದ್ರದಿಂದ ರೈತರ ಒಂದು ಬೇಡಿಕೆಗೆ ಅನುಗುಣ ಆಗಿರಲಿ ಅಥವಾ ರೈತರ ಒಂದು ಸೇವೆಯಲ್ಲಿ ತಾವು ಯಾವ ರೀತಿಯಿಂದ ತಳಿಗಳ ಒಂದು ಪೂರೈಕೆಗೆ ಅಗತ್ಯವಾಗಿ ತಳಿ ಅಂದ್ರೆ ಸಸ್ಯಗಳನ್ನ ಅಭಿವೃದ್ಧಿಪಡಿಸ್ತಾ ಇದ್ದೀರಾ ಸರ್ ತಮ್ಮ ಒಂದು ಸಂಶೋಧನಾ ಕೇಂದ್ರದಲ್ಲಿ?
0: ಸರ್, ನಾವು ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಈ ಅರೆ ಮಲೆನಾಡಿಗೆ ಸೂಕ್ತವಾಗಿರುವಂತಹ ತಳಿಗಳನ್ನ ನಮ್ಮ ಸಂಶೋಧನಾ ಕೇಂದ್ರದಿಂದ ಅಭಿವೃದ್ಧಿಪಡಿಸ್ತಾ ಇದ್ದೇವೆ. ಮತ್ತೆ ಮಲೆನಾಡು ಪ್ರದೇಶಗಳಿಗೆ ಸೂಕ್ತವಾಗಿರುವಂತಹ ತಳಿಗಳನ್ನ ನಮ್ಮ ತೀರ್ಥಳ್ಳಿ ಸಂಶೋಧನಾ ಕೇಂದ್ರ ಮತ್ತು ಶೃಂಗೇರಿ ಸಂಶೋಧನಾ ಕೇಂದ್ರದಲ್ಲಿ ಅಭಿವೃದ್ಧಿಪಡಿಸಿ ರೈತರಿಗೆ ಮಾರಾಟ ಮಾಡ್ತಾ ಇದೆ. ಇನ್ನು ನಮ್ಮ ಈ ಸಂಶೋಧನಾ ಕೇಂದ್ರದಲ್ಲಿ ನಾವು ಆರೋಗ್ಯವಾಗಿರುವಂತಹ ತೋಟಗಳಲ್ಲಿ ನಾವು ಗುರುತಿಸಿ ಅಂತಹ ಮರದಲ್ಲಿ ನಾವು ಉತ್ತಮ ಗುಣಮಟ್ಟದಿಂದ ಕೂಡಿರುವಂತಹ ಗೋಟುಗಳನ್ನ ತಂದು ನಾವು ಸಸ್ಯ ಅಭಿವೃದ್ಧಿಯನ್ನು ಮಾಡ್ತೀವಿ. ಇಲ್ಲಿ ನಾವು 2019-20 ನಾವು ಒಂದು ಸಂಶೋಧನೆಯನ್ನು ಮಾಡಿ ನೇರವಾಗಿ ನಾವು 2 kg ಅಂದ್ರೆ 25x15 kg ಪಾಲಿಥಿನ್ ಚೀಲಗಳಿಗೆ 3 ಪುಟ್ಟಿ ಮಣ್ಣು, 1 ಪುಟ್ಟಿ ಗೊಬ್ಬರ ಮತ್ತು 1 ಪುಟ್ಟಿ ಮರಳನ್ನು ಮಿಶ್ರಣ ಮಾಡಿರಿ, ನಾವು 2 kg ಪ್ಯಾಕೆಟ್ ಮಿಶ್ರಣ ತುಂಬುವಂತಹ ಪಾಲಿಥಿನ್ ಚೀಲಗಳಿಗೆ ನಾವು ತೊಟ್ಟಿನ ಭಾಗ ಮೇಲ್ಮುಖವಾಗಿರುವಂತ ನಾವು ನಾಟಿಯನ್ನ ಮಾಡ್ತೀವಿ. ಹಿಂದೆಲ್ಲ ಹೇಗ್ ಮಾಡ್ತಾ ಇದ್ವಿ, ಏರುಮಡಿಗಳ ನಿರ್ಮಾಣ ಮಾಡಿ ನಂತರ ಮೊಳಕೆ ಹೊಡೆದ ನಂತರ ಅದನ್ನ ಪಾಲಿಥಿನ್ ಚೀಲಗಳಿಗೆ ವರ್ಗಾವಣೆ ಮಾಡ್ತಾ ಇದ್ವಿ. ಬಟ್ ಈಗ ಆ ರೀತಿ ಮಾಡ್ತಾ ಇಲ್ಲ, ನೇರವಾಗಿ ನಾವು ಮಾಡ್ತಾ ಇದ್ವಿ. ಇಲ್ಲಿ ಒಂದು ಕಾರ್ಮಿಕರ ಒಂದು ಅವಶ್ಯಕತೆ ಇಲ್ಲಿ ಇರಲ್ಲ, ಎರಡನೇದಾಗಿ ಅದು ಯಾವುದೇ ರೀತಿ ವರ್ಗಾವಣೆ ಇಲ್ಲ. ಮತ್ತೆ ಆಮೇಲೆ ವರ್ಗಾವಣೆ ಮಾಡುವ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ 5-10% ಹಾನಿ, ಬೇರುಗಳಿಗೆ ಹಾನಿ ಆಗುವ ಸಾಧ್ಯತೆ ಕೂಡ ಇತ್ತು. ಅದನ್ನು ಕೂಡ ಈ ಪದ್ಧತಿಯಲ್ಲಿ ನಿರ್ವಹಣೆ ಮಾಡಬಹುದು. ಆಮೇಲೆ ಈ ಏರುಮಡಿ ಪದ್ಧತಿಗಳಲ್ಲಿ ಆದ್ರೆ ನಿಮಗೆ 45-50 ದಿವಸಗಳು ಮೊಳಕೆ ಹೊಡೆಯುತ್ತೆ, ಬಟ್ ಆದ್ರೆ ವರ್ಗಾವಣೆ ಮಾಡುವ ಸಂದರ್ಭದಲ್ಲಿ ಹಾನಿ ಆಗುತ್ತೆ. ಮತ್ತೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಮೊಳಕೆ ಪ್ರಮಾಣ ಕಮ್ಮಿ ಏರುಮಡಿಯಲ್ಲಿ ಪದ್ಧತಿಯಲ್ಲಿ. ಅದೇ ನಮ್ಮ ಸಂಶೋಧನೆಯಲ್ಲಿ ನಮಗೆ ನೀವು 100 ಗೋಟುಗಳನ್ನು ಏನಾದ್ರು ನಾಟಿ ಊರಿದ್ರೆ ನಿಮಗೆ 85-88% ಹೆಚ್ಚು ಇಲ್ಲಿ ಮೊಳಕೆ ಪ್ರಮಾಣ. ಆದ್ದರಿಂದ ಈ ಪದ್ಧತಿಯನ್ನು ರೈತರು ಅನುಸರಿಸಬೇಕೆಂದು ನಾನು ಕೇಳ್ತಿದ್ದೇನೆ. ಇದು ಬಹಳ ಉಪಯುಕ್ತವಾದ.
1: ಈಗ ನವೀನ ತಾಂತ್ರಿಕತೆಗೆ ಬಂದ್ರೆ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಯಾವ ವಿಧಾನಗಳನ್ನ ಅಳವಡಿಸಿಕೊಂಡಿದ್ದೀರಾ ಸರ್ ಸಂಶೋಧನಾ ಕೇಂದ್ರದಿಂದ?
0: ಈಗ ನಾನು ಹೇಳಿದ್ನಲ್ಲ ನಿಮಗೆ, ಈ ನೇರವಾಗಿ ಪಾಲಿಥಿನ್ ಚೀಲಗಳಿಗೆ ನಾವು ನಾಟಿಯನ್ನು ಮಾಡುವ ಅಡಿಕೆ ಗೋಟುಗಳನ್ನ ನಾಟಿಯನ್ನು ಮಾಡುವ ಪದ್ಧತಿಯನ್ನು ನಾವು ಕಳೆದ 5-6 ವರ್ಷಗಳಿಂದ ಅಭಿವೃದ್ಧಿಪಡಿಸಿ ನಾವು ಕೂಡ ನಮ್ಮ ಸಂಶೋಧನಾ ಕೇಂದ್ರದಿಂದ ಮಾಡ್ತಾ ಇದ್ದೇವೆ. ಇದರಲ್ಲಿ ಬಹಳ ಪ್ರಮುಖವಾದದ್ದು ಎಂದ್ರೆ 45-48 ದಿವಸಗಳಲ್ಲಿ ಮೊಳಕೆ ಬರುತ್ತೆ, ಮತ್ತೆ ಇದರಲ್ಲಿ ಮೊಳಕೆ ಪ್ರಮಾಣ ಕೂಡ ಹೆಚ್ಚು, 85-88% ಮೊಳಕೆ ಪ್ರಮಾಣ ಹೆಚ್ಚಿರುವುದರಿಂದ ನಾವು ಈ ಪದ್ಧತಿಯನ್ನೇ ಅನುಸರಿಸಿಕೊಂಡು ಮಾಡ್ತೀವಿ. ಆಮೇಲೆ ಬಹಳ ಗಿಡಗಳು ನಿಮಗೆ ನೋಡಿದಾಗ ಬಹಳ ಸದೃಢದಿಂದ ಕೂಡಿರುತ್ತೆ, ಆಮೇಲೆ ಅದರ ಬುಡನ್ನು ನೋಡಿದಾಗ ನೀವು ಬಹಳ ದಷ್ಟಪುಷ್ಟವಾಗಿರುತ್ತೆ. ಅದರಿಂದ ಮತ್ತೆ ಬೇರುಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ ಈ ಪದ್ಧತಿಯಲ್ಲಿ ಮಾಡಿದಾಗ. ಇಂತಹ ಗಿಡಗಳನ್ನ ನಾವು ಆಯ್ದು ನಾವು ನಾಟಿಯನ್ನ ಮಾಡಿದಾಗ ಉತ್ತಮವಾಗಿರುವಂತಹ ಗಿಡಗಳ ಬೆಳವಣಿಗೆಯನ್ನು ನಾವು ಕಾಣಬಹುದು.
1: ಮತ್ತೆ ಸುಧಾರಿತ ತಳಿಗಳು ಹೇಳಿದ್ರಿ ತಾವು, ಮಂಗಳ, ಸುಮಂಗಳ, ಆಮೇಲೆ ಬೇರೆ ಒಂದು ತಳಿಗಳು, ಇದರ ಒಂದು ಲಭ್ಯತೆಗೆ ಬಂದ್ರೆ ಈಗ ಇದನ್ನ ಬೇಕಂತ ಹೇಳಿದ್ರೆ ಏನ್ ನಮ್ಮ ರೈತರು ಎಲ್ಲಿ ಸಂಪರ್ಕ ಮಾಡಬಹುದು?
0: ನಮ್ಮ ಅಡಿಕೆ ಸಂಶೋಧನಾ ಕೇಂದ್ರದಿಂದ ನಾವು ಪ್ರತಿ ವರ್ಷ 25,000 ಅಡಿಕೆಯನ್ನು ಉತ್ಪಾದನೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಸಂಶೋಧನಾ ಕೇಂದ್ರಕ್ಕೆ ಎಂದು ಬಂದಾಗ ನಾವು ರೈತರೇ ಸ್ವತಃ ಹೋಗಿ ನೋಡಬಹುದು, ಗಿಡಗಳನ್ನು ನೋಡಿ ಅವರಿಗೆ ಬಹಳ ಚೆನ್ನಾಗಿದೆ ಅಂದ್ರೆ ಅವರು ಬುಕ್ ಮಾಡಬಹುದು, 1 ತಿಂಗಳ ಮುಂಚೆ ಬುಕ್ ಮಾಡಬಹುದು, ಅಥವಾ ಇದ್ರೆ ನಾವು ಅವ್ರಿಗೆ ನೇರವಾಗಿ ಕೊಡ್ತೀವಿ. ಪ್ರತಿ ಈ ಸಸಿಗಳಿಗೆ ನಿಮಗೆ 25 ನಾವು ದರವನ್ನು ನಿಗದಿ ಮಾಡಿದ್ದೀವಿ, ಅವರೇ ಬಂದು ನೋಡಿ ಗಿಡಗಳನ್ನ ತಗೊಂಡ್ಕೊಂಡು ಹೋಗ್ಬಹುದು.
1: ಈಗ

0: ನಾಟಿಗೆ ಯಾವ ವಯಸ್ಸಿನ ಒಂದು ಸಸಿಗಳು ಅಂದ್ರೆ ಹೊಸದಾಗಿ ನಾವೀಗ ಏನೋ ನಾನು ಅಡಿಕೆ ಜಮೀನ್ ಮಾಡ್ಬೇಕಂತ ಇದ್ದೀನಿ, ಅಡಿಕೆ ತೋಟ ಮಾಡ್ಬೇಕಂತ ಇದ್ದೀನಿ ಅಂತಂದ್ರೆ ಯಾವ ಒಂದು ವಯಸ್ಸಿನ ಸಸಿಗಳು ಸೂಕ್ತ ಈ ಒಂದು ನಾಟಿಗೆ ಅಂತ ಹೇಳ್ತೀರಾ ಸರ್?
1: ಸರ್, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ, ನಮ್ಮಲ್ಲಿ ನಾವು 10-12 ತಿಂಗಳಾಗಿರುವಂತಹ ಸಸಿಗಳನ್ನ ನಾವು ರೈತರಿಗೆ ಕೊಡುವ ಅಂತ 10-12 ತಿಂಗಳ ವಯಸ್ಸು ಆಗಿರುವಂತಹ ಗಿಡಗಳನ್ನ ನಾವು ನಾಟಿಯನ್ನ ಮಾಡಬೇಕಾಗುತ್ತೆ. ನಾವು ಬಹಳಷ್ಟು ರೈತರ ತಾಕುಗಳಿಗೆ ಹೋದಾಗ ನೋಡ್ತಾ ಇರ್ತೀವಿ, 3-4 ತಿಂಗಳಾಗಿರುವಂತಹ ಸಸಿಗಳನ್ನ ನಾಟಿ ಮಾಡಿರೋ ಉದಾಹರಣೆಗಳ ಕಂಡಿದ್ವಿ, ಮತ್ತೆ ಹಾನಿಯಾಗಿರುವಂತವನ್ನು ಕೂಡ ಕಂಡಿದ್ವಿ. ಯಾಕೆಂದರೆ 10-12 ತಿಂಗಳಾಗಿರುವಂತಹ ಆರೋಗ್ಯವಾಗಿರುವಂತಹ ಗಿಡಗಳಾದ್ರೆ ನಿಮಗೆ ಉತ್ತಮವಾಗಿ ಬೇರುಗಳ ಬೆಳವಣಿಗೆಯನ್ನು ಕೂಡ ಕಾಣಬಹುದು, ಮತ್ತೆ ಸದೃಢವಾಗಿರುತ್ತೆ. ಬಟ್ ಇಲ್ಲಿ ಎಳೆ ವಯಸ್ಸಿನ 3-4 ತಿಂಗಳಾಗಿರುತ್ತೆ, ಇನ್ನು ಬೆಳವಣಿಗೆ ಹಂತದಲ್ಲಿ ಇರುತ್ತೆ ಆ ಗಿಡಗಳು, ಮತ್ತೆ ಹೆಚ್ಚು ಇನ್ನು ಬೇರೆ ಆಡಿರಲ್ಲ. ಅದರಿಂದ ರೈತ ಭವನದವರು 10-12 ತಿಂಗಳಾಗಿರುವಂತಹ ಆರೋಗ್ಯವಾದ ಗಿಡಗಳನ್ನ ಆಯ್ದು ನಾವು ನಾಟಿಯನ್ನ ಮಾಡಿದಾಗ ಗಿಡಗಳು ಉತ್ತಮವಾದ ಬೆಳವಣಿಗೆ ಕೂಡ ಆಗೋದಿಲ್ಲ. ಅದರಿಂದ 10-12 ತಿಂಗಳ ವಯಸ್ಸು ಗಿಡಗಳನ್ನ ಬಹಳ ಸೂಕ್ತ ನಾಟಿ ಮಾಡ್ಲಿಕ್ಕೆ.
0: ಈಗ ಅಂತರ ಕಾಪಾಡೋದಾದ್ರೆ ಗಿಡದಿಂದ ಗಿಡಕ್ಕೆ ಎಷ್ಟು, ಸಾಲಿನಿಂದ ಸಾಲಿಗೆ ಯಾವ ರೀತಿಯಿಂದ ನಾವು ನಿರ್ವಹಣೆ ಮಾಡಬೇಕು ಸರ್? ಹೊಸದಾಗಿ ನಾಟಿ ಮಾಡ್ತಕ್ಕಂಥದ್ದು ಅಥವಾ ಹೊಸದಾಗಿ ತೋಟ ಮಾಡುವವರು?
1: ನಮ್ಮ ಸಂಶೋಧನೆಯಲ್ಲಿ ದೃಢಪಟ್ಟಿರೋದು ಏನಂದ್ರೆ, ಸಾಲಿನಿಂದ ಸಾಲಿಗೆ 9 ಅಡಿ ಮತ್ತು ಗಿಡದಿಂದ ಗಿಡಕ್ಕೆ 9 ಅಡಿ ಅಂತರದಲ್ಲಿ ನಾಟಿ ಮಾಡುವುದು ಬಹಳ ಸೂಕ್ತ. ಬಹಳಷ್ಟು ಸ್ವಲ್ಪ ಕಡೆ ನಾವು ರೈತರ ತಾಕುಗಳಿಗೆ ನೋಡ್ತಾ ಇರ್ತೀವಿ, ಬಹಳಷ್ಟು ರೈತ ಬಂದವರು ನಮ್ಮ ಕಚೇರಿಗಳಿಗೆ ಬಂದಾಗ ಕೂಡ ಕೇಳ್ತಾ ಇರ್ತಾರೆ, ಸರ್ ನಾನು 6x6 ಮಾಡಬೇಕು ಅಂತಿದ್ದೀನಿ, ಸಾಲಿನಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಹೇಗೆ ಮಾಡ್ಬೋದಾ ಅಂತ ಕೇಳ್ತಾರೆ. ಅದು ತಪ್ಪು ಕ್ರಮ. 6x6 ದಯ ಮಾಡಿದೆ ನಿಮಗೆ, ಗಿಡ ಬೆಳವಣಿಗೆ ಆದ ನಂತರ 5 ವರ್ಷ ಆದ ನಂತರ ಬೇರುಗಳು ಚಾಚಲಿಕ್ಕೂ ಬಹಳ ಕಷ್ಟ. ಸಾಮಾನ್ಯವಾಗಿ ನಿಮಗೆ 10-15 ವರ್ಷ ವಯಸ್ಸು ಪ್ರಾಯದ ಗಿಡ ಮರಗಳಲ್ಲಿ ನಿಮಗೆ ನೀವು ಬೇರುಗಳ ಆಳ ಮತ್ತು ಬೇರುಗಳ ಅಗಲವನ್ನು ನೋಡಿದಾಗ 3 ಅಡಿ ಆಳ ಮತ್ತು 3 ಅಡಿ ಅಗಲ ಆಗಿರುತ್ತೆ. ಇಲ್ಲಿ ನೀವು 6x6 ಮಾಡಿದ್ರೆ ಎರಡು ಗಿಡಕ್ಕೂ ನಿಮಗೆ ಬೇರುಗಳ ನಡುವೆ ಕಾಂಪಿಟೇಷನ್ ಶುರುವಾಗುತ್ತೆ ಒಂದು. ಆಮೇಲೆ ನೀವು ಇನ್ನು ಶಿರ ಭಾಗಕ್ಕೆ ಬಂದಾಗ ಗರಿಗಳಲ್ಲಿ ಕೂಡ ನಿಮಗೆ 8-10 ಅಡಿ ಇರುತ್ತೆ. ಗಿಡದ ಬೆಳವಣಿಗೆ ಕೂಡ ಈ ಗರಿಗಳು ಒಂದಕ್ಕೊಂದು ಚಾಚಿದಾಗ ಸೂರ್ಯಪ್ರಕಾಶ ಸರಿಯಾಗುವುದಿಲ್ಲ, ಮತ್ತೆ ಹೆಚ್ಚು ಗಾಳಿ ಆಡಿಕೂ ಕೂಡ ಸಮಸ್ಯೆ ಆಗುತ್ತೆ. ಇದರಿಂದ ಕೂಡ ಈ ಬೇರೆ ಬಗೆಯ ರೋಗಗಳು ಅಥವಾ ಕೀಟಗಳ ಹಾನಿಗೆ ಆಗೋ ಸಾಧ್ಯತೆ ಇರುತ್ತೆ. ಅದರಿಂದ ಸಾಲಿನಿಂದ ಸಾಲಿಗೆ 9 ಅಡಿ ಮತ್ತು ಗಿಡದಿಂದ ಗಿಡಕ್ಕೆ 9 ಅಡಿಯನ್ನು ನಾವು ನಾಟಿ ಮಾಡುವುದು ಹೆಚ್ಚು ಸೂಕ್ತ. ಮತ್ತು ಈ ಪದ್ಧತಿಯನ್ನ ನೀವು ಮಾಡಿದಾಗ ನಿಮಗೆ ಇಲ್ಲಿ ಅಂತರ ಬೆಳೆಗಳನ್ನು ಮಾಡಬಹುದು, ಕೋಕೋ ಆಗ್ಲಿ, ಕಾಳುಮೆಣಸು ಆಗ್ಲಿ, ಕಾಫಿ ಆಗ್ಲಿ. ಅದರಿಂದ ಈ ಪದ್ಧತಿ ಹೆಚ್ಚು ಸೂಕ್ತವಾದದ್ದು.
0: 1 ಎಕರೆಯಲ್ಲಿ ಎಷ್ಟು ನಾವು ಈ ಒಂದು ಪದ್ಧತಿ ಅಳವಡಿಕೆ ಮಾಡಿದ್ದೆ ಅದಲ್ಲಿ ಎಷ್ಟು ಗಿಡಗಳನ್ನು ನಾವು ನಾಟಿ ಮಾಡಬಹುದು ಸರ್?
1: ನಾವು ಅಡಿಕೆಯಲ್ಲಿ ನಾವು ಸಾಲಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ 9x9 ಅಂತರದಲ್ಲಿ ನಾಟಿ ಮಾಡಿದ್ರೆ ನಿಮಗೆ 525-530 ಗಿಡಗಳನ್ನ ನಾವು ಮಾಡಬಹುದು. ಇದು ಬಹಳ ಸೂಕ್ತವಾದ ಒಂದು ವಿಧಾನ.
0: ಇದು ಎಲ್ಲಾ ತಳಿಗಳಿಗೆ ಅನ್ವಯಿಸುತ್ತಾ ಹಾಗೆ ಇಲ್ಲ ತಳಿವಾರು ಇದಕ್ಕೆ ಬಂದ್ರೆ ವ್ಯತ್ಯಾಸ ಆಗುತ್ತಾ?
1: ಇಲ್ಲ, ಇದಕ್ಕೆ ತಳಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಸಾಮಾನ್ಯವಾಗಿ ನಾವು ಎಲ್ಲಾ ತಳಿಗಳಿಗೂ 9x9 ನಾವು ಅಂತರವನ್ನು ಮಾಡಬಹುದು ಅಥವಾ ಇನ್ನೂ ಹೆಚ್ಚಾಗೂ ಕೂಡ ಮಾಡ್ಕೋಬಹುದು. 10x10 ಮಾಡಿದ್ರೆ ಏನು ಸಮಸ್ಯೆ ಇಲ್ಲ. 10x10 ಮಾಡಿದಾಗ ನಮಗೆ ಇನ್ನೂ ಹೆಚ್ಚು ಈ ಅಂತರ್ ಬೆಳೆಗಳ ಪದ್ಧತಿಯನ್ನು ನಾವು ರೂಢಿ ಮಾಡ್ಕೋಬೇಕು. ಅಂತರ್ ಬೆಳೆಗಳು ಅಥವಾ ಮಿಶ್ರ ಪದ್ಧತಿಗಳನ್ನ ನಾವು ಮಾಡೋದಾದ್ರೆ 9x9 ಮತ್ತು 10x10 ಕೂಡ ಹೆಚ್ಚು ಸೂಕ್ತ. ಬಟ್ 9x9 ಬಹಳ ಉಪಯುಕ್ತವಾದ ವಿಧಾನ. ಈಗ ಆಲ್ರೆಡಿ ಬಹಳ ವರ್ಷಗಳಿಂದ 9x9 ಅಂತರದಲ್ಲಿ ನಾಟಿ ಮಾಡಿ ಉತ್ತಮವಾದ ಇಳುವರಿಗಳನ್ನ ಏಕ ಬೆಳೆ ಪದ್ಧತಿಯಲ್ಲೂ ಕಂಡಿದ್ದಾರೆ, ಮತ್ತೆ ಬಹು ಬೆಳೆ ಪದ್ಧತಿ ಅಥವಾ ಮಿಶ್ರ ಬೆಳೆಗಳನ್ನು ನಾವು ಅಳವಡಿಸಿಕೊಂಡಾಗ ಕೂಡ ಹೆಚ್ಚು ಒಂದು ಉಪಯುಕ್ತವಾಗಿರುವಂತ ಒಂದು ನಾಟಿ ಪದ್ಧತಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ.
0: ಈಗ ನಾಟಿ ಮಾಡುವ ವಿಧಾನಕ್ಕೆ ಬಂದ್ರೆ, ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮ ಸಂಶೋಧನೆಯ ಒಂದು ಫಲವಾಗಿ ನಮ್ಮ ರೈತರಿಗೆ ಅನುಕೂಲ ಆಗೋ ಹಾಗೆ ಯಾವ ಒಂದು ಪದ್ಧತಿಗಳನ್ನ ತಾವು ಶಿಫಾರಸು ಮಾಡ್ತೀರಾ?
1: ಸರ್, ಪ್ರಾರಂಭಿಕವಾಗಿ ನಾಟಿ ಮಾಡುವಂತದಲ್ಲ, ಆದ್ರೆ ನಿಮಗೆ 2 ಅಡಿಯಷ್ಟು ಆಳದ ಗುಣಿಗಳನ್ನ ತೆಗಿಬೇಕು, ಮತ್ತೆ ಉತ್ತಮವಾಗಿರುವಂತಹ ಗುಣಮಟ್ಟದಿಂದ ಕೂಡಿರುವಂತಹ ಕೊಟ್ಟಿಗೆ ಗೊಬ್ಬರ ಅಥವಾ ಕುರಿ ಗೊಬ್ಬರ ಮತ್ತು ಅದನ್ನ ಟ್ರೈಕೋಡರ್ಮ ಮತ್ತು ಸುಡಮನಸ್ ಎಂಬ ಸೂಕ್ಷ್ಮಾಣುಜಗಳ ಮಿಶ್ರಣ ಮಾಡಿ ನಾವು ಭೂಮಿಗೆ ಸೇರಿಸಿ ನಾವು ನಾನು ಆವಾಗಲೇ ಹೇಳ್ದಂಗೆ 10-12 ತಿಂಗಳು ಇರುವಂತಹ ಆರೋಗ್ಯವಾದ ಗಿಡಗಳನ್ನ ನಾಟಿಯನ್ನ ಮಾಡಬೇಕು. ಇನ್ನು ನಾವು ಬಹಳಷ್ಟು ಕಡೆ ನಮ್ಮ ಸಂಶೋಧನಾ ಕೇಂದ್ರಕ್ಕೆ ಬಂದಾಗ ರೈತರು ಕೇಳ್ತಿರ್ತಾರೆ,

0: ಸರ್ ನಾನು ಸೇರ್ ಗುದ್ದು ಮಾಡ್ಬೇಕು ಅಂತೀನಿ, ಅಥವಾ ಸ್ವಲ್ಪ ಭಾಗದಲ್ಲಿ ದುರ್ಗ ಭಾಗದಲ್ಲಿ ಹೋದ್ರೆ ಸ್ವಲ್ಪ ಚೆಮ್ ಗುದ್ದು ಅಂತಾರೆ ನಿಮ್ಗೆ, ಅದೇ ದಾವಣಗೆರೆ ಶಿವಮೊಗ್ಗ ಈ ಪದ್ಧತಿಯಲ್ಲಿ ಸೇರ್ ಗುದ್ದು ಅಂತ, ಈ ಪದ್ಧತಿಯಲ್ಲಿ ಹೇಗೆ ನಾಟಿ ಮಾಡ್ಬೋದಾ? ಇದು ಸೇರು ಗುದ್ದು ಮತ್ತು ಚೆಂಬು ಗುದ್ದು ಇದು ಅಷ್ಟು ಉತ್ತಮವಾದ ಪದ್ಧತಿ ಅಲ್ಲ. ಯಾವುದೇ ಬೆಳೆಗಳು ನಾವು ನಾಟಿ ಮಾಡಿದಾಗ ಬೇರುಗಳು ಸುಲಲಿತವಾಗಿ ಭೂಮಿಗೆ ಹೋಗ್ಬೇಕು ತೆಳಗೆ. ಈಗ ನೀವು ಈ ಪದ್ಧತಿಯಲ್ಲಿ ಮಾಡಿದಾಗ ಏನಾಗುತ್ತೆ, ಗಿಡದ ಬೆಳವಣಿಗೆ 5-6 ವರ್ಷ ಆದ ನಂತರ ಅದ್ರ ಬೇರುಗಳು ಮೇಲೆ ಕಾಣಿಸ್ತಾ ಇರುತ್ತೆ. ಆ ರೀತಿ ಪದ್ಧತಿ ಸೂಕ್ತವಲ್ಲ. ಅದರಿಂದ ವೈಜ್ಞಾನಿಕವಾಗಿ ನಮ್ಮ ಸಂಶೋಧನೆಯಲ್ಲಿ ಕೂಡ ದೃಢಪಟ್ಟಿರೋದು ಏನು ಅಂದ್ರೆ, 2 ಅಡಿಯಾದ ಗುಣಗಳನ್ನು ತೆಗೆದು ನಾವು ಉತ್ತಮ ಒಂದು ಗುಣಮಟ್ಟದಿಂದ ಕೊಡಿರುವಂತ ಪೋಷಕ ಕೊಟ್ಟಿಗೆ ಗೊಬ್ಬರವನ್ನ ಹಾಕಿ ಆರೋಗ್ಯವಾಗಿರುವಂತ ಗಿಡಗಳನ್ನ ನಾಟಿಯನ್ನ ಮಾಡ್ಬೇಕು.
1: ಈಗ ಮಣ್ಣಿನ ಒಂದು ಲಭ್ಯತೆಗೆ ಬಂದ್ರೆ, ಮಣ್ಣಿನ ಒಂದು ನಿರ್ವಹಣೆಗೆ ಬಂದ್ರೆ, ಮತ್ತೆ ಮಣ್ಣು ಯಾವ ರೀತಿಯಿಂದ ಇರ್ಬೇಕು ಅಂತ ಹೇಳ್ತೀರಾ ಅಡಿಕೆ ಬೆಳೆಗೆ? ಅದು ಯಾವ ಒಂದು ಅಂದ್ರೆ ಈಗ ರಸಸಾರ ಇಷ್ಟಿರ್ಬೇಕು ಅಂತೆಲ್ಲ ಹೇಳ್ತಾ ಇರ್ತೀರ ತಾವು ವೈಜ್ಞಾನಿಕವಾಗಿ. ಸೊ ಈಗ ನಮ್ಮ ರೈತರು ಈಗ ಒಳ್ಳೆಯ ಒಂದು ಬೆಳೆ ತಗೊಳ್ಬೇಕಾದ್ರೆ ಇದು ಯಾವ ಮಣ್ಣು ಸೂಕ್ತ ಅಂತ ಹೇಳ್ತೀರಾ?
0: ನಮ್ಮ ಅಡಿಕೆ ಆರೋಗ್ಯವಾಗಿ ಮತ್ತು ಹೆಚ್ಚು ಸಾವಯವ ಗುಣಗಳಿಂದ ಕೂಡಿರುವಂತಹ ಮಣ್ಣು ಈ ಬೆಳೆಗೆ ಹೆಚ್ಚು ಸೂಕ್ತ. ಮತ್ತೆ ನೀವು ಮಣ್ಣಿನ ರಸಸಾರವನ್ನು ಕೇಳಿದ್ರೆ, ಮಣ್ಣಿನ ರಸಸಾರ ನಿಮಗೆ 6.5-7 PH ಅಂತೀವಿ ಅಷ್ಟಿದ್ರೆ ಸಾಕು. ಈ ಬೆಳೆ ಎಲ್ಲಾ ಮಣ್ಣಿನಲ್ಲೂ ಹೊಂದಿಕೊಂಡು ಬೆಳೆಯುವ ಸಾಮರ್ಥ್ಯವನ್ನಿದೆ. ಕಲ್ಗೊಚ್ಚಾಗ್ಲಿ, ಕೆಂಪು ಮಣ್ಣಾಗ್ಲಿ, ನಮ್ಮ ಈ ಜಂಬಿಟಿಗೆ ಮಣ್ಣಾಗ್ಲಿ ಎಲ್ಲಾ, ಮತ್ತೆ ಮರಳು ಮಣ್ಣಲ್ಲಿ ಎಲ್ಲಾ ಮಣ್ಣಿಗೂ ಹೊಂದಿಕೊಂಡು ಬೀಳುವಂತ ಸಾಮರ್ಥ್ಯ ಹೊಂದಿದೆ. ಬಟ್ ಸ್ವಲ್ಪ ಜೌಗು ಇರುವ ಅಥವಾ ನೀರು ನಿಲ್ಲುವ ಪ್ರದೇಶಗಳಲ್ಲಿ ಸ್ವಲ್ಪ ಬೇರುಗಳಿಗೆ ಹಾನಿಯಾಗುವ ಸಾಧ್ಯತೆ ಇರುತ್ತೆ. ಅಂತಹ ಪ್ರದೇಶದಲ್ಲಿ ನೀವು ನಾಟಿ ಮಾಡಿದಾಗ ಈ ಬಸಿಗಾಲು ವ್ಯವಸ್ಥೆಯನ್ನ ತಪ್ಪದೆ ಮಾಡ್ಕೋಬೇಕು. ಹೆಚ್ಚು ನೀರು ಬಸಿದು ಹೋಗ್ಲಿಕ್ಕೆ ಸಹಕಾರಿ ಆಗುತ್ತೆ. ಮತ್ತೆ ಸ್ವಲ್ಪ ಮಟ್ಟಿಗೆ ತುಂತುರು ಬೇರುಗಳಿಗೆ ಗಾಳಿ ಆಡುವುದರಿಂದ ಗಿಡದ ಬೆಳವಣಿಗೆ ಹಾಗೂ ಇಳುವರಿಯಲ್ಲೂ ಕೂಡ ಒಂದು ಗಮನಾರ್ಹವಾದ ವ್ಯತ್ಯಾಸವನ್ನು ನಾವು ಕಾಣಬಹುದು.
1: ಈಗ ಮುಖ್ಯವಾಗಿ ನಾಟಿ ಮಾಡೋಕ್ಕಿಂತ ಮೊದಲು ಹಸಿರಿಲೆ ಗೊಬ್ಬರದ ಒಂದು ಸೇರಿಸಬೇಕು ಅಂತ ಹೇಳ್ತಾರೆ ಸರ್, ಅಲ್ವಾ? ಸೊ ಇದರ ಒಂದು ಮಹತ್ವ ಕುರಿತು ಹೇಳ್ರಿ. ಈಗ ಹೊಸದಾಗಿ ನಾವು ಏನ್ ತೋಟ ಮಾಡ್ಬೇಕಂತ ಇದಾರೆ ನಮ್ಮ ರೈತ ಬಾಂಧವರು, ಅಡಿಕೆ ಜಮೀನ ಅಡಿಕೆ ತೋಟನ ಮಾಡ್ಬೇಕಂತ ಇದಾರೆ, ಅಂತವರಿಗೆ ಈ ಹಸಿರೆಲೆ ಗೊಬ್ಬರ ಯಾವ ರೀತಿಯಿಂದ ನಾವು ಬೆಳಿಬೇಕು ಮತ್ತೆ ಯಾವ ರೀತಿಯಿಂದ ಇದನ್ನ ನಿರ್ವಹಣೆ ಮಾಡ್ಬೇಕು, ಇದ್ರ ಮಹತ್ವದ ಬಗ್ಗೆ ಸ್ವಲ್ಪ?
0: ಬಹಳಷ್ಟು ರೈತ ಬಾಂಧವರು ಒಂದು ತಪ್ಪನ್ನ ಮಾಡ್ತಾ ಇರ್ತಾರೆ, ಬಹಳ ಕಡೆ ನಾವು ನೋಡ್ತಾ ಇರ್ತೀವಿ. ಏನಾಗಿದೆ ಅಂದ್ರೆ, ಈಗ ಜೂನ್ ನಲ್ಲಿ ನಾಟಿ ಮಾಡ್ಬೇಕು ಅಂತ ಇರ್ತಾರೆ ರೈತ ಬಾಂಧವರು, ನೇರವಾಗಿ ಜೂನ್ ನಲ್ಲಿ ನಾಟಿಗೆ ಹೋಗೋದಲ್ಲ, ಅದಕ್ಕಿಂತ ಮುಂಚೆ ಬೇಸಿಗೆ ಹಂಗಾಮಿನಲ್ಲಿ ನಾವು ಭೂಮಿಯನ್ನು ಚೆನ್ನಾಗಿ ಆಳವಾಗಿ ಉಳುಮೆಯನ್ನು ಮಾಡಬೇಕು. ಇದು ಬಹಳ ಪ್ರಮುಖವಾದ ಒಂದು. ಸ್ವಲ್ಪ ಮಟ್ಟಿಗೆ ಮಣ್ಣು ಬಿಸಿಲಿಗೆ ಕಾವಾಗಬೇಕು. ಅದಾದ ನಂತರ ನಾವು, ನೀವು ಹೇಳಿದ್ರೆ ಹಸಿರೆಲೆ ಗೊಬ್ಬರ, ಈ ಹಸಿರೆಲೆ ಗೊಬ್ಬರಗಳ ಬೀಜಗಳನ್ನ ನಾವು ಬಿತ್ತನೆ ಮಾಡಬೇಕು. ಅಂದ್ರೆ ದ್ವಿದಳ ಧಾನ್ಯಗಳು, ನಿಮ್ಮ ಹಲಸಂದೆ ಆಗ್ಲಿ, ಡಯಾಂಚೆ ಆಗ್ಲಿ, ಔರೆ ಆಗ್ಲಿ, ಉದ್ದಾಗ್ಲಿ, ಸೆಣಬಾಗ್ಲಿ ಅಥವಾ ಸೋಯಾ ಆಗ್ಲಿ, ಈ ರೀತಿ ಪ್ರತಿ ಎಕರೆಗೆ ನಿಮ್ಗೆ 20-25 KG ಬೀಜಗಳನ್ನ ಮಣ್ಣಿಗೆ ಸೇರಿಸಬೇಕು. ನಂತರ ರೋಟೋವೇಟರ್ ಮುಖಾಂತರ ಅದನ್ನ ಭೂಮಿಗೆ ಸೇರಿಸಿ ನಾವು ಉಳುಮೆಯನ್ನು ಮಾಡಬೇಕು. ನಂತರ ನಮಗೆ 40-45 ದಿನಗಳಲ್ಲಿ ಅಂದ್ರೆ ಹೂವಾಡುವ ಸಮಯದಲ್ಲಿ ನಾವು ಇದನ್ನ ರೋಟೋವೇಟರ್ ಮುಖಾಂತರ ಮತ್ತೆ ಈ ಬೆಳೆಯನ್ನು ನಾವು, ಹಸಿರೆಲೆ ಬೆಳೆಯನ್ನು ನಾವು ಭೂಮಿಗೆ ಸೇರಿಸುವುದರಿಂದ ಮಣ್ಣಿನಲ್ಲಿ ಜೈವಿಕವಾಗಿ, ಬೌದ್ಧಿಕವಾಗಿ ಮತ್ತು ರಾಸಾಯನಿಕವಾಗಿರುವಂತಹ ಗುಣಧರ್ಮಗಳನ್ನ ಕಾಪಾಡ್ಕೋಬಹುದು. ಮತ್ತೆ ಮಣ್ಣು ಹೆಚ್ಚು ಸಾವಯವದಿಂದ ಕೊಡುವುದರಿಂದ ಬೆಳೆಗಳಿಗೆ ಬಹಳ ಪೂರಕವಾಗಿರುತ್ತೆ, ಮತ್ತು ಮಣ್ಣು ಕೂಡ ಹೆಚ್ಚು ಆರೋಗ್ಯವಾಗಿರುವುದರಿಂದ ಕಾಣಬಹುದು.
1: ನಾಟಿಯ ಒಂದು ಸಮಯಕ್ಕೆ ಬಂದ್ರೆ ಯಾವ ಸಮಯ ಅತಿ ಸೂಕ್ತ ಅಂತ ಹೇಳ್ತೀರಾ? ಇಲ್ಲ ಎಲ್ಲಾ ಸಮಯದಲ್ಲೂ ನೀರಿನ ವ್ಯವಸ್ಥೆ ಇದ್ರೆ ನಾಟಿ ಮಾಡಬಹುದಾ, ಹೇಗೆ ಸರ್?
0: ಇಲ್ಲ, ನೀರಿನ ವ್ಯವಸ್ಥೆ ಚೆನ್ನಾಗಿ ಇದೆ ಅಂತ ಎಲ್ಲಾ ಸಮಯದಲ್ಲೂ ನಾಟಿ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್. ಬಹಳ ಇದೊಂದು ಬಹಳ ಒಂದು ಉಪಯುಕ್ತವಾದ ಪ್ರಶ್ನೆಯನ್ನು ನೀವು ಕೇಳಿದ್ರೆ, ಈ ಪ್ರದೇಶವಾರು ಅನುಸಾರವಾಗಿ ನಾಟಿ ಪದ್ಧತಿಯನ್ನು ಮಾಡ್ಕೋಬೇಕು. ಈ ಅರೆ ಮಲ್ನಾಡು ಭಾಗಗಳಲ್ಲಾದ್ರೆ ನೀವು ಮುಂಗಾರಿನ ಪ್ರಾರಂಭದಲ್ಲಿ ನಾಟಿಯನ್ನು ಮಾಡ್ಕೋಬೇಕು. ಮೇ ಮತ್ತು ಜೂನ್ ಮೊದಲೇ ವಾರದಲ್ಲಿ ನಾವು ನಾಟಿಯನ್ನು ಮಾಡ್ಕೋಬೇಕು. ಅದೇ ನಮ್ಮ ಮಲ್ನಾಡು ಭಾಗ ಅಥವಾ ಕರಾವಳಿ ಭಾಗದಲ್ಲಾದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಾಟಿಗೆ ಸೂಕ್ತ. ಯಾಕೆ ಅಂದ್ರೆ ಆ ಭಾಗದಲ್ಲಿ ಹೆಚ್ಚು ಮಳೆ ಆಗೋದ್ರಿಂದ, ಜೂನ್ ಜುಲೈಯಲ್ಲಿ ಹೆಚ್ಚು ಮಳೆ ಆಗೋದ್ರಿಂದ ಸ್ವಲ್ಪ ಮಟ್ಟಿಗೆ ಗಿಡಗಳ ಬೆಳವಣಿಗೆ ಪೂರಕವಾಗಿರೋದಿಲ್ಲ. ಅದರಿಂದ ಈ ಮಲೆನಾಡು ಮತ್ತು ಕರಾವಳಿ ಭಾಗದ ರೈತ ಬಂದವರಾದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಾಟಿಯನ್ನ ಮಾಡಬಹುದು. ಇನ್ನು ನೀರಾವರಿ ವ್ಯವಸ್ಥೆಯಿಂದ ಹೇಳಿದ್ರಿ ನೀವು, ನೀರಾವರಿ ವ್ಯವಸ್ಥೆ ಇರುವಂತ ರೈತ ಬಂದರಾದ್ರೆ ಏಪ್ರಿಲ್ ಮೇ ನಲ್ಲೂ ಕೂಡ ನಾಟಿ ಮಾಡಬಹುದು, ಏನ್ ಸಮಸ್ಯೆ ಇಲ್ಲ. ಆದ್ರೆ ನವೆಂಬರ್ ಡಿಸೆಂಬರ್ ಜನವರಿ ತಿಂಗಳು ಹೆಚ್ಚು, ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳು ಹೆಚ್ಚು ಬಿಸಿಲಾಗಿರೋದ್ರಿಂದ ಆ ಸಮಯ ಹೆಚ್ಚು ಸೂಕ್ತವಲ್ಲ. ಈ ಮುಂಗಾರಿನ ಪ್ರಾರಂಭ ಅಂದ್ರೆ ಒಂದೆರಡು ಅಡ್ಡಮಳೆ ಆದ ನಂತರ ನಾವು ನಾಟಿಯನ್ನ ಮಾಡ್ಕೊಬಹುದು. ನಾಟಿಯನ್ನ ಮಾಡಿ ನೀವು ನೀರಾವರಿ, ಹನಿ ನೀರಾವರಿ ವ್ಯವಸ್ಥೆಯನ್ನ ಕಲ್ಪಿಸಬೇಕು. ನಂತರ ಸ್ವಲ್ಪ ಬಿಸಿಲಿನ ಬೇಗ ಹೆಚ್ಚಿರೋ ಸಂದರ್ಭದಲ್ಲಿ ಏಪ್ರಿಲ್ ಮೇ ನಲ್ಲೂ ಕೂಡ ಬಿಸಿಲಿರುತ್ತೆ, ಆ ಸಮಯದಲ್ಲಿ ನೀವು ಈ ಹಸಿರೆಲೆ ಗೊಬ್ಬರಗಳು ಮಾಡುವುದರಿಂದ ಸ್ವಲ್ಪ ಮಟ್ಟಿಗೆ ಗಿಡಗಳಿಗೆ ನರಳಿನ ಆಶ್ರಯನ್ನು ಕೂಡ ಮಾಡ್ಕೋಬಹುದು. ಅವಾಗ ಗಿಡಗಳು ಬಹಳ ಉತ್ಕೃಷ್ಟವಾದ ಬೆಳವಣಿಗೆಯನ್ನು ಕೂಡ ಕಾಣಬಹುದಾಗಿದೆ.
1: ಈಗ ನಾಟಿ ಮಾಡುವ ಒಂದು ಸಮಯದಲ್ಲಿ ಅಥವಾ ಏನು ಹೊಸದಾಗಿ ತೋಟ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ಹೇಳುವ ನಮ್ಮ ರೈತ ಬಾಂಧವರು, ಈಗ ಆರಂಭದಲ್ಲಿ ಸ್ವಲ್ಪ ಅವರಿಗೆ ಆದಾಯ ಇರೋದಿಲ್ಲ, ಇದು ಅಡಿಕೆ ಗಿಡ ದೊಡ್ಡ ಆಗ್ಬೇಕಾದ್ರೆ ದೊಡ್ಡ ಆಗೋ ತನಕ ಅಂದ್ರೆ ಪ್ರೌಢಾವಸ್ಥೆಗೆ ಬರೋ ತನಕ ಈ ಒಂದು ಸಮಯದಲ್ಲಿ ಆರಂಭಿಕ ಒಂದು ಸಮಯದಲ್ಲಿ ಆರಂಭದಲ್ಲಿ ನಾವು ಏನಾದರೂ ಅಂತರ್ಬೆಳೆಯಾಗಿ ತಗೊಳ್ಬಹುದಾ ಒಂದು ಆದಾಯದ ಒಂದು ಮೂಲಕ್ಕೆ ಬಂದ್ರೆ? ಸರ್,
0: ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್. ಯಾಕೆಂದ್ರೆ ಪ್ರಾರಂಭದಲ್ಲಿ ಇದು ಬಹುವಾರ್ಷಿಕ ಬೆಳೆ ಆಗಿದ್ರಿಂದ ನಿಮಗೆ ನಾಟಿ ಮಾಡಿದ ನಂತರ ನಿಮಗೆ ಕನಿಷ್ಠ ಅಂದ್ರೆ 5 ವರ್ಷದಲ್ಲೇ ಸ್ವಲ್ಪ ಮಟ್ಟಿಗೆ ಆದಾಯ ಆದ್ರೂ ಕೂಡ 7-8 ವರ್ಷ ನಿಮಗೆ ಬೇಕಾಗುತ್ತೆ ಸ್ವಲ್ಪ ಆದಾಯವನ್ನು ಪಡೀಲಿಕ್ಕೆ. ನಿಮಗೆ ಮುಂಗಾರಿನಲ್ಲಿ ನಾಟಿ ಮಾಡಿದ್ರೆ, ಪ್ರಾರಂಭಿಕ ಹಂತದಲ್ಲಿ ನಾಟಿ ಮಾಡಿದಾಗ ಯಾವುದೇ ರೀತಿಯ ನಿಮಗೆ 4-5 ವರ್ಷ ಈ ಬೆಳೆಯಲ್ಲಿ ನೀವು ಯಾವುದೇ ಆದಾಯ ನಿರೀಕ್ಷಿಸಲ್ಲ. ಅದರಿಂದ ಈ ಬೆಳೆಯಲ್ಲಿ ಅಂತರ ಬೆಳೆಗಳು ಕೂಡ ಬಹಳ ಪ್ರಮುಖವಾದದ್ದು. ಇಲ್ಲಿ ಎರಡಾಗಿ ವಿಂಗಡಿಸಿದೆ, 7 ವಯಸ್ಸಿನ ತೋಟಗಳಲ್ಲಿ ಮತ್ತು 8 ವರ್ಷದ ಪ್ರೌಢ ವ್ಯವಸ್ಥೆಯ ತೋಟಗಳಲ್ಲಿ ಎರಡಾಗಿ ನಾವು ಕಾಣಬಹುದು. ಈಗ 7 ವಯಸ್ಸಿನ ತೋಟಗಳಲ್ಲಾದ್ರೆ ತರಕಾರಿ ಬೆಳೆಗಳನ್ನ ಮಾಡ್ಕೋಬಹುದು, ಟೊಮ್ಯಾಟೊ, ಬೆಂಡೆ, ಮೆಣಸು ಮತ್ತೆ ಎಲೆಕೋಸನ್ನ ಕೂಡ ಮಾಡ್ಕೋಬಹುದು. ಈ ರೀತಿ ತರಕಾರಿ ಬೆಳೆ, ಇನ್ನು ಹೂವಿನ ಬೆಳೆಗಳಾದ್ರೆ ಚೆಂಡಿ ಹೂವನ್ನ ನಾವು ಹೆಚ್ಚಾಗಿ ಕಾಣ್ತಾ ಇದ್ದೀವಿ. ಮತ್ತೆ ಸೇವಂತಿಗೆಯನ್ನು ನಮ್ಮ ಈ ದುರ್ಗ ಮತ್ತೆ ನಮ್ಮ ಶಿವಮೊಗ್ಗ ಹೊಳೆಹೊನ್ನೂರು ಈ ಪ್ರದೇಶದಲ್ಲೂ ಕೂಡ ಕಾಣಬಹುದು. ಮತ್ತೆ ನೀವು ಹೊನ್ನಾಳಿ, ನ್ಯಾಮತಿ ಈ ಭಾಗಗಳಿಗೆ ಹೋದಾಗ ನೀವು ಸ್ವಲ್ಪ ಮಟ್ಟಿಗೆ ಈ ಬಟನ್ ರೋಸ್ ಅಂತ ಬರುತ್ತೆ, ಆ ಬೆಳೆಗಳನ್ನು ಕೂಡ ಮಾಡ್ಕೋಬಹುದು. ಮತ್ತೆ ಹಲಸಂದೆನೂ ಕೂಡ ಮಾಡ್ಬೋದು ಸರ್, ಹಲಸಂದೆ, ಹೆಬ್ಬಾಳವರೆ ಈ ಬೆಳೆಗಳನ್ನು ಕೂಡ ಮಾಡಬಹುದು. ಮತ್ತೆ ಇದರಲ್ಲೂ ಕೂಡ ಹೆಚ್ಚು ಆದಾಯ ಬರುವಂತಹ ಬೆಳೆಗಳು ಅಂದ್ರೆ ನಿಮಗೆ ಸ್ವಲ್ಪ ಮಟ್ಟಿಗೆ ಹಣ್ಣಿನ ಬೆಳೆಗಳು, ಎರಡು ಪ್ರಮುಖವಾಗಿರುವಂತಹ ಹಣ್ಣಿನ ಬೆಳೆಗಳನ್ನ ನಾವು ನಾಟಿ ಮಾಡಬೇಕು. ಒಂದು ಬಾಳೆ, ಮತ್ತೊಂದು ಪಪ್ಪಾಯ. ಇದಲ್ಲದೆ ಸ್ವಲ್ಪ ತರಕಾರಿ ಬೆಳೆಗಳಲ್ಲಾದ್ರೆ ಸ್ವಲ್ಪ ನುಗ್ಗೆಯನ್ನು ಕೂಡ ನಾಟಿ ಮಾಡ್ತಾ ಇರೋದನ್ನು ಕಾಣಬಹುದು. ಬಾಳೆ ಮತ್ತು ಪಪ್ಪಾಯ ಸ್ವಲ್ಪ ಮಟ್ಟಿಗೆ ಹೆಚ್ಚು ಆದಾಯವನ್ನು ಕೊಡುವಂತಹ ಬೆಳೆಗಳು. ಮತ್ತೆ ಗಿಡಗಳಿಗೆ ಸ್ವಲ್ಪ ಬೇಸಿಗೆ ಹಂಗಾಮಿನಲ್ಲಿ ನಿಮಗೆ ನರಳನ್ನ ಆಶ್ರಯವನ್ನು ಕೊಡುವಂತಹ ಒಂದು ಬೆಳೆಗಳು. ಅದರಿಂದ ಇಷ್ಟು ಈ 7 ವಯಸ್ಸಿನ ತೋಟಗಳಲ್ಲಿ ನಾವು ಅಂತರ ಬೆಳೆಯಾಗಿ ಮಾಡಬಹುದು. ಇನ್ನು ಪ್ರೌಢ ವ್ಯವಸ್ಥೆ ಅಂದ್ರೆ 8 ವರ್ಷದ ನಂತರದಲ್ಲಿ ಯಾವ ಬೆಳೆಗಳನ್ನ ಮಾಡಬಹುದಾದ್ರೆ ಕಾಳುಮೆಣಸನ್ನ ಮಾಡಬಹುದು, ಕೋಕೋವನ್ನು ಮಾಡಬಹುದು, ಇಲ್ಲೂ ಕೂಡ ಬಾಳೆಯನ್ನ ಮಾಡಬಹುದು, ಮತ್ತೆ ಕಾಫಿಯನ್ನು ಮಾಡಬಹುದು ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಾದ್ರೆ, ಮತ್ತೆ ಏಲಕ್ಕಿ ಮಾಡಬಹುದು, ಮತ್ತೆ ಜಾಯಿಕಾಯಿನು ಕೂಡ ಇತ್ತೀಚೆಗೆ ಬಹಳಷ್ಟು ರೈತ ಬಂದವರು ಕೇಳ್ತಾ ಇದ್ದಾರೆ, ಜಾಯಿಕಾಯಿನು ಮಾಡ್ಕೋಬಹುದು. ಇದು ಕೂಡ ನಿಮಗೆ ಅಂತರ ಬೆಳೆಯಾಗಿ ಅಥವಾ ಮಿಶ್ರ ಬೆಳೆಯಾಗಿ ರೈತರಿಗೆ ಹೆಚ್ಚಿನ ಆದಾಯವನ್ನು ಕೊಡುವಂತಹ ಒಂದು ಬೆಳೆ.
1: ಸರ್, ಈಗ ನಾಟಿ ಮಾಡಾದ್ಮೇಲೆ ಈಗ ಅಂತರ ಬೇಸಾಯ ಅಂತ ಹೇಳ್ತೀವಿ ಸರ್ ಅಲ್ವಾ, ಸಾಕಷ್ಟು ಜನ ನಮ್ಮ ರೈತರು ಈಗ ಅಂದ್ರೆ ಎತ್ತುಗಳಿಂದ ಮಾಡ್ತಾ ಇಲ್ಲ, ಟ್ರ್ಯಾಕ್ಟರ್ನಿಂದನೇ ಮಾಡ್ತಾರೆ. ಆದ್ರೆ ಕೆಲವೊಂದು ಭಾಗದಲ್ಲಿ ನೀವೇ ಹೇಳ್ತೀರಾ ವಿಜ್ಞಾನಿಗಳಾಗಿ ಏನಂತಂದ್ರೆ ಈ ಟ್ರ್ಯಾಕ್ಟರ್ ಇಂದ ಬೇಸಾಯ ಮಾಡೋದ್ರಿಂದ ಸ್ವಲ್ಪ ಹಾನಿ ಆಗ್ತದೆ, ಅವೈಜ್ಞಾನಿಕವಾಗಿ ಇದೆ ಇದು ಅಂತ ಹೇಳ್ತಾರೆ ಅಲ್ವಾ, ಇದ್ರ ಬಗ್ಗೆ ಏನ್ ಹೇಳ್ತೀರಾ?
0: ನಮ್ಮ ಅಡಿಕೆ ತೋಟಗಳಲ್ಲಿ ಕಳೆ ನಿರ್ವಹಣೆ ಮಾಡಬೇಕು ಅಂದ್ರೆ ನಾವು ಈ ರೋಟೋವೇಟರ್, ಇತ್ತೀಚೆಗೆ ಬಹಳ ಉಪಯುಕ್ತವಾದ ಒಂದು ಮಿಷಿನ್ಸ್ ಇದೆ, ಯಂತ್ರೋಪಕರಣಗಳು, ಅದರಲ್ಲಿ ನಿಮಗೆ ಟ್ರ್ಯಾಕ್ಟರ್ ಮುಖಾಂತರ ನೀವು ಅಂತರ ಬೇಸಾಯ ಕ್ರಮಗಳನ್ನ ಮಾಡೋದಾದ್ರೆ ಅಲ್ಲಿ ಕಳೆ ನಿರ್ವಹಣೆಗಾಗಿ ನಿಮಗೆ ರೋಟೋವೇಟರ್ ಬಂದಿದೆ, ಸ್ಲ್ಯಾಶರ್ಸ್ ಅಂತ ಬಂದಿದೆ, ಮಲ್ಚರ್ ಅಂತ ಬಂದಿದೆ. ಇವೆಲ್ಲ ಮೇಲಿನ ಪದರ ಇರುವಂತಹ ಒಂದು ಕಳೆಯನ್ನು ನಿರ್ವಹಣೆ ಮಾಡುದು, ಕಳೆಯನ್ನು ತೆಗೆಯುದು. ಬಟ್ ಆದ್ರೆ ನಾವು ರೈತರ ತಾಕುಗಳಿಗೆ ಹೋದಾಗ ನೋಡ್ತಾ ಇರ್ತೀವಿ, ಅದರಲ್ಲಿ ಒಂದಿಷ್ಟು ಯಂತ್ರೋಪಕರಣಗಳಿದೆ, ಬಲರಾಮ ಅಂತ ಇದೆ, ಇದು ಆಳವಾಗಿ ಉಳುಮೆ ಮಾಡ್ಲಿಕ್ಕೆ, ಮತ್ತೆ ಡಿಸ್ಕ್ ಹ್ಯಾರೋ ಅಂತೀವಿ ರೈತರು, ಎರ ಅಂತಾರೆ, ಬಾಂಡ್ಲಿ ಅಂತಾನು ಕೂಡ ಸ್ವಲ್ಪ ಭಾಗದಲ್ಲಿ ಅಂತಾರೆ. ಇವು ಏನ್ ಮಾಡುತ್ತೆ, ನೀವು ಆಳವಾಗಿ ಉಳುಮೆ ಮಾಡಿದಾಗ ಬೇರುಗಳನ್ನ ಕತ್ತರಿಸಿ ಹಾನಿ ಒಳಗಾಗುತ್ತೆ. ಈ ಕತ್ತರಿಸಿದ ಬೇರುಗಳು ಹಾನಿಗಾಗಿ ನಿಮಗೆ ನಂತರ ದಿನಗಳಲ್ಲಿ ಈ ಹೆಚ್ಚು ರೋಗ ಬಾಧಿತ ಸಾಧ್ಯತೆ ಇರುತ್ತೆ. ಅದರಿಂದ ನಾವೇನು ಶಿಫಾರಸಿತ ಮಾಡಿದೀವಲ್ಲ ಈ ವೀಡ್ ಕಟ್ಟರ್ ಅಥವಾ ಬ್ರಷ್ ಕಟ್ಟರ್ ಸಹಾಯದಿಂದ ಕಳೆ ನಿರ್ಮೂಲನೆ ಮಾಡಬಹುದು ಅಥವಾ

0: ರೋಟವೆಟರ್ ಅವಾಗಲೇ ಹೇಳದಂಗೆ ಸ್ಲ್ಯಾಶರ್ ಅಥವಾ ಮಲ್ಚರ್ ಸಹಾಯದಿಂದನೂ ಕೂಡ ಕಳೆನ ನಿರ್ವಹಣೆ ಮಾಡಬಹುದು. ಆದ್ರೆ ಬೇರಿಗೆ ಹಾನಿಯಾಗುವಂತಹ ಯಂತ್ರೋಪಕರಣವನ್ನು ಮಾತ್ರ ಉಪಯೋಗಿಸಬಾರದು. ಇದಲ್ಲದೆ ಕಳೆ ಹೆಚ್ಚಾಗ್ತಿದೆ ಅಂದ್ರೆ ನಾವು ಅಂತ ತೋಟಗಳಿಗೆ ನಾವು ಈ ಹಸಿರೆಲೆ ಗೊಬ್ಬರಗಳನ್ನು ನಾಟಿ ಮಾಡಬೇಕು. ಗಿಡಗಳನ್ನ ಅಲ್ಸಂದೆ ಆಗ್ಲಿ, ಡಯಂಚೆ ಆಗ್ಲಿ, ಸೆಣ್ಬ ಆಗ್ಲಿ, ಅವರೆ ಆಗ್ಲಿ, ಉದ್ದ ಆಗ್ಲಿ ಅಥವಾ ಹೆಬ್ಬಾರಗಳಾಗ್ಲಿ ಎಕರೆಗೆ 20-25 ಕೆಜಿಯಷ್ಟು ಬೀಜಗಳನ್ನು ನಾವು ಮಣ್ಣಿಗೆ ಸೇರಿಸಬೇಕು. ಆವಾಗ ನಿಮಗೆ ಅದು ಬೆಳೆದಾಗ ನಿಮಗೆ ಈ ಕಳೆಯನ್ನು ಸ್ವಲ್ಪ ಮಟ್ಟಿ ಹತೋಟಿಯನ್ನು ಮಾಡಬಹುದು. ಇದು ವೈಜ್ಞಾನಿಕವಾಗಿರುವಂತಹ ಒಂದು ಕ್ರಮಗಳು ಸರ್.
1: ನಾಟಿ ಮಾಡಾದ್ಮೇಲೆ ನೀರಿನ ನಿರ್ವಹಣೆಗೆ ಬಂದ್ರೆ ಯಾವ ರೀತಿಯಿಂದ ನಾವು ಮಾಡಬೇಕು ಅಂತ ಹೇಳ್ತೀರಾ ಸರ್?
0: ಸರ್, ಅಡಿಕೆ ಇಲ್ಲಿ ನಾವು ನಾಟಿ ಮಾಡಿದ ನಂತರ ನಾವು ಹನಿ ನೀರಾವರಿ ಮುಖಾಂತರ ನಾವು ನೀರಾವರಿ ವ್ಯವಸ್ಥೆಯನ್ನ ಕೊಡಬೇಕು. ಇದು ಹೆಚ್ಚು ಸೂಕ್ತವಾಗಿರುವಂತದ್ದು. ಹನಿ ನೀರಾವರಿ ಮುಖಾಂತರ ನಾವು ನಾಟಿ ಮಾಡಿದಗಳಿಗೆ ನೀರಾವರಿ ಕೊಡೋದಾದ್ರೆ ನಿಮಗೆ ಈ ಎಳೆ ವಯಸ್ಸಿನ ಗುಡಿಗಳಿಗಾದ್ರೆ 10-15 liters ಪ್ರತಿದಿನಕ್ಕೆ ಸಾಕಾಗುತ್ತೆ ಡ್ರಿಪ್ ಮುಖಾಂತರ. ಮತ್ತೆ ಇಲ್ಲಿ ಈ ಪದ್ಧತಿಯನ್ನು ಹನಿ ನೀರಾವರಿ ಪದ್ಧತಿಯನ್ನು ಅನುಸರಿಸಿಕೊಂಡಾಗ ಈ ಸ್ವಲ್ಪ ಮಟ್ಟಿಗೆ ಕಳೆ ಕಡಿಮೆ, ಅದರಿಂದ ಈ ಪದ್ಧತಿ ಹೆಚ್ಚು ಸೂಕ್ತವಾಗಿರುವಂಥದ್ದು, ಗಿಡಗಳ ಬೆಳವಣಿಗೆಗೆ ಬಹಳ ಪೂರಕವಾಗಿರುವಂತಹ ಒಂದು ಪದ್ಧತಿ. ಅದರಿಂದ ಹನಿ ನೀರಾವರಿ ಪದ್ಧತಿಯಲ್ಲಿ ನಾವು ಅನುಸರಿಸಿಕೊಂಡು ಮಾಡಿದಾಗ ಗಿಡಗಳು ಅಥವಾ ಸಸಿಗಳು ಹೆಚ್ಚು ಸದೃಢವಾಗಿ ಬೆಳೆದರನ್ನು ಕೂಡ ನಾವು ಕಾಣಬಹುದು.
1: ಹನಿ ನೀರಾವರಿ ಪದ್ಧತಿ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ರೇನ್ ಗನ್ ಅಂತ ಹೇಳ್ತೀವಿ ಸರ್, ಮತ್ತೆ ಬೇರೆ ಒಂದು ಹೊಸ ತಂತ್ರಜ್ಞಾನಗಳ ಮುಖಾಂತರ ನೀರು ಕೊಡೋಕಂತ ವ್ಯವಸ್ಥೆ ಕೂಡ ಬಂದಿದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್?
0: ಇತ್ತೀಚೆಗೆ ರೇನ್ ಗನ್ ಅಂತ ಬಂದಿದೆ, ಸ್ಪ್ರಿಂಕ್ಲರ್ ಬಹಳ ವರ್ಷದಿಂದ ಇದೆ, ಮತ್ತೆ ವಿಂಕ್ಲರ್ ಅನ್ನೋದು ಕೂಡ ಹೆಚ್ಚಾಗಿ ನಾವು ಈಗ ಕಾಣ್ತಾ ಇದ್ದೇವೆ. ಇದು ಕೂಡ ಗಿಡದ ಬೆಳವಣಿಗೆ ಬಹಳ ಉತ್ತಮ. ಬಟ್ ಆದ್ರೆ ಒಂದು ಸಮಸ್ಯೆ ಏನು ಅಂದ್ರೆ ಇಲ್ಲಿ ಕಳೆಗಳು ಬಹಳ ಬೇಗ ಬರುತ್ತಾ ಇದೆ. ಗಿಡದ ಜೊತೆಗೆ ಇನ್ನು ಉಳಿದ ಭೂಮಿ ಪ್ರದೇಶವನ್ನು ಕೂಡ ನೀರು ಸಿಂಚನ ಆಗಿರುವುದರಿಂದ ಅಲ್ಲೂ ಕೂಡ ಕಳೆಗಳು ಹೆಚ್ಚಾಗಿ ಬಾಧಿತರುವುದರಿಂದ ಗಿಡಗಳ ಬೆಳವಣಿಗೆಗೆ ಸ್ವಲ್ಪ ಎಳೆ ವಯಸ್ಸಿನ ಗಿಡಗಳಿಗೆ ಸಮಸ್ಯೆ ಆಗ್ತಾ ಇದೆ. ನೀವು ಈ ಪ್ರೌಢ ವ್ಯವಸ್ಥೆ ಇರೋ ಗಿಡಗಳು ಅಂದ್ರೆ 5-6 ವರ್ಷದ ಬೆಳವಣಿಗೆ ಅಂತರದಲ್ಲಿ ಅಥವಾ ಅಂತರ ಬೆಳೆಗಳನ್ನು ಮಾಡಿರುವಂತಹ ಪ್ರದೇಶಗಳಿಗಾದ್ರೆ ಈ ಸ್ಪ್ರಿಂಕ್ಲರ್ ಅಥವಾ ವಿಂಕ್ಲರ್ ಕೂಡ ಹೆಚ್ಚು ಸೂಕ್ತವಾಗಿರುವಂತದ್ದು, ತಪ್ಪೇನಿಲ್ಲ. ಆದ್ರೆ ಎಳೆ ವಯಸ್ಸಿನ ಗಿಡಗಳಿಗೆ ಈಗ ಬೇಸಿಗೆ ಹಂಗಾಮಿನಲ್ಲಿ ಸ್ವಲ್ಪ ಏನಾರ ರೈತ ಬಾಂಧವರಿಗೆ ನೀರಿನ ಸಮಸ್ಯೆ ಆಗುವ ಸಾಧ್ಯತೆ ಇರುತ್ತೆ. ಕಳೆದ ವರ್ಷ ನೋಡ್ಬಂದಿವಿ, ಕಳೆದ 2 ವರ್ಷದಿಂದ ತೀವ್ರ ಬರಗಾಲ. ಅಂತ ಸಮಯದಲ್ಲಿ ಬಹಳಷ್ಟು ಕೊಳವೆ ಬಾವಿಗಳು ಅಂದ್ರೆ ಬೋರ್ವೆಲ್ಗಳು ಸಮಸ್ಯೆ ಆಗಿರೋದ ಸಮಯದಲ್ಲಿ ಹೆಚ್ಚಾಗಿ ರೈತರು ಮೊರೆ ಹೋಗಿರುವಂತಹದ್ದು ಹನಿ ನೀರಾವರಿ ಪದ್ಧತಿ. ಇಲ್ಲಿ ಶೇಕಡ ನೀವು ಹನಿ ನೀರಾವರಿ ಪದ್ಧತಿಯಲ್ಲಿ ಉಪಯೋಗಿಸಿದಾಗ ಶೇಕಡ ನೀವು ಬಳಕೆ ಮಾಡುವಂತಹ ನೀರು ಶೇಕಡ 95% ಗಿಡಗಳು ಬಳಕೆ ಮಾಡ್ತಾ ಇದೆ. ಇಲ್ಲಿ ಯಾವುದೇ ರೀತಿಯ ಪೋಲಾಗ್ತಾ ಇಲ್ಲ. ಅದೇ ನೀವು ಸ್ಪ್ರಿಂಕ್ಲರ್ ಮುಖಾಂತರ ಆದ್ರೆ ಶೇಕಡ 60-65% ಮಾತ್ರ ಗಿಡಗಳಿಗೆ ಬಳಕೆ ಆಗ್ತಾ ಇದೆ. ನೀರು ಕಮ್ಮಿ ಇರುವ ಸಂದರ್ಭದಲ್ಲಿ ನಾವು ಗಿಡಗಳಿಗೆ ಪೂರಕವಾಗಿರುವಂತಹ ಮತ್ತು ಅದರ ಬಳಕೆಗೆ ಸಹಕಾರಿಯಾಗಿರುವಂತಹ ವ್ಯವಸ್ಥೆಯನ್ನು ನಾವು ಅಳವಡಿಸಿಕೊಂಡಾಗ ಗಿಡಗಳ ಬೆಳವಣಿಗೆ ಸಹಕಾರಿಯಾಗುತ್ತೆ. ಅದರಿಂದ ನೀವು ಯಾವುದೇ ಸಮಯದಲ್ಲಾಗಲಿ ಹನಿ ನೀರಾವರಿ ಪದ್ಧತಿ ಹೆಚ್ಚು ಅಡಿಕೆ ಬೆಳೆಗೆ ಸೂಕ್ತ. ಇಷ್ಟು ನನಗೆ ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಎಲ್ಲ ರೈತ ಬಾಂಧವರಿಗೂ ನಾನು ನಮಸ್ಕರಿಸುತ್ತಾ ಇನ್ನೂ ಹೆಚ್ಚು ಮಾಹಿತಿ ಬೇಕಾದಲ್ಲಿ ನನ್ನ ದೂರವಾಣಿ ಸಂಖ್ಯೆ 9538560628ಕ್ಕೆ ಕರೆ ಮಾಡಬಹುದು.
1: ರೈತ ಬಾಂಧವರೇ, ಇದಾಗಿತ್ತು ಡಾಕ್ಟರ್ ಸುದೀಪ್ ಎಚ್ ಪಿ ಅವರಿಂದ ಮಾಹಿತಿ ಸಂದರ್ಶನ ರೂಪದಲ್ಲಿ. ಹೊಸದಾಗಿ ಏನು ತೋಟ ಮಾಡ್ಬೇಕಂತ ಇದ್ದಾರೆ ನಮ್ಮ ರೈತ ಬಾಂಧವರು ಅಡಿಕೆ ತೋಟನ, ಅಂತವರಿಗೆ ಇವರು ಮಾರ್ಗದರ್ಶನವಾಗಿ ತಾಂತ್ರಿಕವಾಗಿ ಸಂಪೂರ್ಣ ಒಂದು ಮಾಹಿತಿಯನ್ನ ಭದ್ರಾವತಿ ಆಕಾಶವಾಣಿ FM ಕೇಂದ್ರದ ಮೂಲಕ ಇವರು ತಿಳಿಸ್ಕೊಟ್ಟಿದ್ದಾರೆ. ಇವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸುತ್ತಾ ನಮಸ್ಕಾರ ಸರ್.
0: ನಮಸ್ಕಾರ ಸರ್. ಆತ್ಮೀಯ ರೈತ ಬಾಂಧವರೇ, ಇದುವರೆಗೂ ಪ್ರಸಕ್ತ ಹಂಗಾಮಿನಲ್ಲಿ ಅಡಿಕೆ ಬೆಳೆ ಬೇಸಾಯ ಕ್ರಮಗಳ ಕುರಿತು ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗ ನವಲೆಯ ಹಿರಿಯ ಸಹಾಯಕ ಸಂಶೋಧಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸುದೀಪ್ ಎಚ್ ಪಿ ಅವರೊಡನೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ SM ಸುಧಾಕರ್. ಈಗ ಕೇಳೋಣ ಸಮತೋಲಿತ ರಸಗೊಬ್ಬರಗಳ ಬಳಕೆ ಈ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಡಾಕ್ಟರ್ SM ಸುಧಾಕರ್.
2: ಆತ್ಮೀಯ ಕೇಳುಗರೆ, ಈಗ ಸಮತೋಲಿತ ರಸಗೊಬ್ಬರದ ಬಳಕೆ ಕುರಿತು ಮಾಹಿತಿ ತಿಳಿದುಕೊಳ್ಳೋಣ. ರೈತ ಬಾಂಧವರೇ, ಸಮತೋಲಿತ ರಸಗೊಬ್ಬರ ಬಳಕೆ ಕೃಷಿಯಲ್ಲಿ ಉತ್ಪಾದಕತೆ ಹೆಚ್ಚಿಸಲು ಅತ್ಯಂತ ಮುಖ್ಯವಾದ ಅಂಶವಾಗಿದೆ. ಬೆಳವಣಿಗೆಗೆ ಅಗತ್ಯವಾದ ಎಲ್ಲಾ ಪೋಷಕಾಂಶ

0: ಗಳನ್ನು ಸರಿಯಾದ ಪ್ರಮಾಣದಲ್ಲಿ ನೀಡಿದಾಗ ಮಾತ್ರ ಉತ್ತಮ ಬೆಳವಣಿಗೆ, ಹೆಚ್ಚಿನ ಒಂದು ಮಣ್ಣಿನ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು. ಇನ್ನು ಸಮತೋಲಿತ ರಸಗೊಬ್ಬರ ಅಂತ ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಳ್ಳೋದಾದರೆ, ಸಮತೋಲಿತ ರಸಗೊಬ್ಬರ ಎಂದರೆ ಬೆಳೆಗಳಿಗೆ ಅಗತ್ಯವಾದ ಪ್ರಮುಖ ಪೋಷಕಾಂಶಗಳಾದ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಸಿಯಂ ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ಸಮರ್ಪಕ ಪ್ರಮಾಣದಲ್ಲಿ ನೀಡುವ ವಿಧಾನ ಎಂದು ಅರ್ಥೈಸಿಕೊಳ್ಳಬಹುದು. ಇದು ಮಣ್ಣಿನ ಫಲವತ್ತತೆಯನ್ನ ಕಾಪಾಡುತ್ತದೆ. ಪೋಷಕಾಂಶಗಳ ಪಾತ್ರ: ನೈಟ್ರೋಜನ್ ಎಲೆಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ, ಫಾಸ್ಫರಸ್ ಬೇರುಗಳ ಬೆಳವಣಿಗೆ ಮತ್ತು ಹೂ ಬಿಡುವಿಕೆಗೆ ಮುಖ್ಯ ಒಂದು ಪಾತ್ರ ವಹಿಸುತ್ತದೆ, ಪೊಟ್ಯಾಸಿಯಂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಗುಣಮಟ್ಟ ಸುಧಾರಿಸುತ್ತದೆ. ಸೂಕ್ಷ್ಮ ಪೋಷಕಾಂಶಗಳು ಜಿಂಕ್, ಐರನ್, ಬೋರಾನ್ ಬೆಳೆಗಳ ಸಮಗ್ರ ಬೆಳವಣಿಗೆಗೆ ಅಗತ್ಯವಾಗಿರುತ್ತದೆ. ಇನ್ನು ಸಮತೋಲಿತ ಬಳಕೆಯ ಅಗತ್ಯತೆಗೆ ಬಂದರೆ, ಇದು ಮಣ್ಣಿನ ಪೋಷಕಾಂಶ ಸಮತೋಲನವನ್ನ ಕಾಪಾಡುತ್ತದೆ, ಹೆಚ್ಚಿನ ಮತ್ತು ಗುಣಮಟ್ಟದ ಉತ್ಪಾದನೆಯನ್ನು ಒದಗಿಸುತ್ತದೆ, ರಸಗೊಬ್ಬರ ವ್ಯರ್ಥವನ್ನು ಕಡಿಮೆ ಮಾಡುತ್ತದೆ, ಜೊತೆಗೆ ಪರಿಸರದಲ್ಲಿ ಹಾನಿಯನ್ನು ತಡೆಯುತ್ತದೆ. ಇನ್ನು ಬಳಕೆ ಮಾಡುವ ವಿಧಾನಕ್ಕೆ ಬಂದರೆ, ಮೊದಲು ಮಣ್ಣಿನ ಪರೀಕ್ಷೆ ಮಾಡಿ ಪೋಷಕಾಂಶಗಳ ಕೊರತೆ ತಿಳಿದುಕೊಳ್ಳಬೇಕು. ಸರಿಯಾದ ಶಿಫಾರಸಿನ ಪ್ರಮಾಣದಲ್ಲಿ ಮಾತ್ರ ರಸಗೊಬ್ಬರ ಬಳಸಬೇಕು. ಸಮಯಕ್ಕೆ ಬಳಸುವುದು, ಬೆಳೆ ಹಂತಗಳಿಗೆ ಅನುಗುಣವಾಗಿ ಬಳಸಬೇಕು. ಒಂದೇ ಬಾರಿ ಹಾಕುವ ಬದಲು ಹಂತ ಹಂತವಾಗಿ ನೀಡುವುದು ಸೂಕ್ತವಾಗಿರುತ್ತದೆ. ಇನ್ನು ಸಮತೋಲಿತ ರಸಗೊಬ್ಬರಗಳ ಬಳಕೆಯ ಪ್ರಯೋಜನಗಳಿಗೆ ಬಂದರೆ, ಬೆಳೆಯಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು, ಮಣ್ಣಿನ ದೀರ್ಘಕಾಲೀನ ಫಲವತ್ತತೆಯನ್ನ ಕಾಪಾಡಿಕೊಳ್ಳುತ್ತದೆ, ವೆಚ್ಚ ಕಡಿಮೆ ಮತ್ತು ಲಾಭ ಹೆಚ್ಚು ಪಡೆಯಬಹುದು. ಇದು ಪರಿಸರ ಸ್ನೇಹಿ ಕೃಷಿಯಾಗಿದೆ. ಇನ್ನು ಜೈವಿಕ ಗೊಬ್ಬರಗಳ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ಸಮತೋಲಿತವಾಗಿ ಬಳಸಿದಲ್ಲಿ, ಬೆಳೆ ಪರಿವರ್ತನೆ ಮಾಡಿದಲ್ಲಿ, ನೀರಾವರಿ ವ್ಯವಸ್ಥೆಯನ್ನು ಸರಿಯಾಗಿ ನಿರ್ವಹಿಸಿದಲ್ಲಿ, ಸಮತೋಲಿತ ರಸಗೊಬ್ಬರ ಬಳಕೆ ಕೃಷಿಯನ್ನು ಸ್ಥಿರತೆಯನ್ನು ತರುತ್ತದೆ. ಇದು ರೈತರ ಆದಾಯವನ್ನು ಹೆಚ್ಚಿಸುವುದರ ಜೊತೆಗೆ ಮಣ್ಣಿನ ಆರೋಗ್ಯವನ್ನ ಕಾಪಾಡುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ರೈತನು ಮಣ್ಣಿನ ಪರೀಕ್ಷೆಯ ಆಧಾರದಲ್ಲಿ ಸಮತೋಲಿತ ರಸಗೊಬ್ಬರ ಬಳಕೆಯನ್ನು ಅನುಸರಿಸುವುದು ಅತ್ಯಂತ ಅಗತ್ಯವಾಗಿರುತ್ತದೆ.
1: ಆತ್ಮೀಯ ರೈತ ಬಂಧುವರೇ, ಇದುವರೆಗೂ ಸಮತೋಲಿತ ರಸಗೊಬ್ಬರಗಳ ಬಳಕೆ ಈ ಕುರಿತು ಮಾಹಿತಿಯನ್ನ ಕೇಳಿದಿರಿ. ಈ ಮಾಹಿತಿಯನ್ನು ನೀಡಿದವರು ಡಾಕ್ಟರ್ SM ಸುಧಾಕರ್. ಆತ್ಮೀಯ ರೈತ ಬಂಧುವರೇ, ಈಗ ಕೇಳೋಣ ಒಂದು ಪರಿಸರ ಗೀತೆಯನ್ನು.

ಇದುವರೆಗೂ ಪರಿಸರ ಗೀತೆಯನ್ನ ಕೇಳಿದ್ರಿ. ಇಲ್ಲಿಗೆ ನಮ್ಮ ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನಾಳೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.

ಇದುವರೆಗೂ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಭದ್ರಾವತಿ ಸಮಯ 7:35 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 2026 ಪದ್ಮ ಪ್ರಶಸ್ತಿ ಪ್ರದಾನ. ದೇಶದಲ್ಲಿ ರಸಗೊಬ್ಬರ ದಾಸ್ತಾನು ಪ್ರಮಾಣ ಸುಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ. ನೀಟ್ ಪರೀಕ್ಷಾ ಪ್ರಕ್ರಿಯೆಯಲ್ಲಿನ ಲೋಪಗಳ ಕುರಿತು ಸುಪ್ರೀಂಕೋರ್ಟ್ ಕಳವಳ. ದೆಹಲಿಯಲ್ಲಿ ನಾಳೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ. ವಾರ್ತೆಗಳ ವಿವರ. ರಾಷ್ಟಪತಿ ಭವನದಲ್ಲಿ ಇಂದು ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಇಬ್ಬರು ಸಾಧಕರಿಗೆ ಪದ್ಮ ವಿಭೂಷಣ, 6 ಗಣ್ಯರಿಗೆ ಪದ್ಮ ಭೂಷಣ ಮತ್ತು 58 ಗಣ್ಯರಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲಾಯಿತು. ಚಲನಚಿತ್ರ ನಟ ಧರ್ಮೇಂದ್ರ ಸಿಂಗ್ ಡಿಯೋಲ್ ಅವರಿಗೆ ಕಲಾಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಮರಣೋತ್ತರವಾಗಿ ಪದ್ಮ ವಿಭೂಷಣ ಪ್ರಶಸ್ತಿ ನೀಡಲಾಗಿದೆ. ಅವರ ಪತ್ನಿ ಮತ್ತು ಲೋಕಸಭಾ ಸಂಸದೆ ಹೇಮಮಾಲಿನಿ ಅವರು ಪ್ರಶಸ್ತಿ ಸ್ವೀಕರಿಸಿದರು. ಪಿಟೀಲು ವಾದಕ ಡಾಕ್ಟರ್ ಎನ್ ರಾಜಂ ಅವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪದ್ಮಭೂಷಣ ವಿಭಾಗದಲ್ಲಿ ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ಮತ್ತು ಮಹಾರಾಷ್ಟ ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಯಾರಿ ಅವರಿಗೆ ಸಾರ್ವಜನಿಕ ವ್ಯವಹಾರಗಳ ಕ್ಷೇತ್ರದಲ್ಲಿನ ಸೇವೆಗಾಗಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. ಕನ್ನಡಿಗರಾದ ಶತಾವಧಾನಿ ಡಾ ಆರ್ ಗಣೇಶ್ ಅವರು ಅವಧಾನ ಕಲೆಯ ಪುನರುಜ್ಜೀವನಕ್ಕಾಗಿ ಪ್ರಶಸ್ತಿ ಸ್ವೀಕರಿಸಿದರು. ಕೈಗಾರಿಕೋದ್ಯಮಿ ಉದಯ್ ಸುರೇಶ್ ಕುಮಾರ್ ಕೋಟಕ್ ವ್ಯಾಪಾರ ಮತ್ತು ಕೈಗಾರಿಕೆಗಳಿಗೆ ನೀಡಿದ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಡಾ ಕಲ್ಲಿಪಟ್ಟಿ ರಾಮಸ್ವಾಮಿ ಪಲ್ಲೈಸ್ವಾಮಿ ವೈದ್ಯಕೀಯ ಕ್ಷೇತ್ರಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಸ್ವೀಕರಿಸಿದರು. ಇದೇ ವೇಳೆ ಕನ್ನಡಿಗರಾದ ಅಂಗೇಗೌಡರು, ಎಸ್ಜಿ ಸುಶೀಲಮ್ಮ, ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಹರ್ಮನ್ಪ್ರೀತ್ ಕೌರ್ ಸೇರಿದಂತೆ ಒಟ್ಟು 58 ಗಣ್ಯರು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದರು. ಸಮಾರಂಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವ ಅಮಿತ್ ಶಾ, ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್, ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಅನೇಕ ಸಚಿವರು ಉಪಸ್ಥಿತರಿದ್ದರು. ದೇಶದಲ್ಲಿ ರಸಗೊಬ್ಬರದ ದಾಸ್ತಾನು ಪ್ರಮಾಣ ಸುಸ್ಥಿತಿಯಲ್ಲಿದ್ದು ಸಾಮಾನ್ಯ ಮಟ್ಟಕ್ಕಿಂತ 33% ಅಧಿಕ ಸಂಗ್ರಹವಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಅಪರ್ಣಾ ಶರ್ಮಾ ತಿಳಿಸಿದ್ದಾರೆ. ದೆಹಲಿಯಲ್ಲಿಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ರಸಗೊಬ್ಬರ ಸಂಗ್ರಹ ಸಾಕಷ್ಟು ಪ್ರಮಾಣದಲ್ಲಿದ್ದು ಪ್ರಸಕ್ತ ವರ್ಷ 390.54 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರದ ಅಗತ್ಯವನ್ನು ಅಂದಾಜಿಸಲಾಗಿದೆ. ಪ್ರಸ್ತುತ 200.12 ಲಕ್ಷ ಮೆಟ್ರಿಕ್ ಟನ್ ದಾಸ್ತಾನು ಲಭ್ಯವಿದೆ ಎಂದು ಹೇಳಿದರು. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಮಾತನಾಡಿ, ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವ ಬಿಕ್ಕಟ್ಟಿನಿಂದ 40%ರಷ್ಟು ಕಚ್ಚಾ ತೈಲ, 90%ರಷ್ಟು ಎಲ್ಪಿಜಿ ಹಾಗೂ 65%ರಷ್ಟು ನೈಸರ್ಗಿಕ ಅನಿಲದ ಆಮದಿನ ಮೇಲೆ ಪರಿಣಾಮ ಉಂಟಾಗಿದೆ. ಈ ನಡುವೆಯೂ ದೇಶೀಯ ಪೆಟ್ರೋಲಿಯಂ ಪೂರೈಕೆ ಸುಗಮವಾಗಿಸಲು ಪ್ರಯತ್ನ ನಡೆಸಲಾಗುತ್ತಿದೆ. ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುವಂತೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದು ತಿಳಿಸಿದರು. ತೈಲ ಮತ್ತು ಚಿನ್ನದಂತಹ ಆಮದು ಮಾಡಿಕೊಳ್ಳುವ ವಸ್ತುಗಳ ಬಳಕೆಯನ್ನು ಕಡಿಮೆ ಮಾಡುವುದರಿಂದ ದೇಶದ ಆರ್ಥಿಕತೆ ಮತ್ತು ವಿದೇಶಿ ವಿನಿಮಯ ಮೀಸಲು ಬಲಗೊಳ್ಳುತ್ತವೆ ಎಂದು ಕೇಂದ್ರ ಇಂಧನ ಸಚಿವ ಮನೋಹರ್ ಲಾಲ್ ಪ್ರತಿಪಾದಿಸಿದ್ದಾರೆ. ಹರಿಯಾಣದ ಜಿಂದ್ ಜಿಲ್ಲೆಯ ಬಿಬಿಪುರ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂಧನ ಉಳಿಸಲು ತಮ್ಮ ಅಧಿಕೃತ ಬೆಂಗಾವಲು ಪಡೆಯಲ್ಲಿ ವಾಹನಗಳ ಸಂಖ್ಯೆಯನ್ನು ಕಡಿಮೆ ಮಾಡಿರುವುದಾಗಿ ತಿಳಿಸಿದರು. ಮೇ 21ರಂದು ದೇಶದಲ್ಲಿ 271 ಗಿಗಾವ್ಯಾಟ್ಗಳ ಗರಿಷ್ಠ ವಿದ್ಯುತ್ ಬೇಡಿಕೆಗಳನ್ನು ಸಂಪೂರ್ಣವಾಗಿ ಪೂರೈಸಲಾಗಿದೆ ಎಂದು ಸಚಿವ ಮನೋಹರ್ ಲಾಲ್ ಹೇಳಿದರು. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ನಡುವೆಯೂ ಇಂಧನ, ರಸಗೊಬ್ಬರ ಮತ್ತು ವಿದೇಶಿ ವಿನಿಮಯ ಮೇಲೆ ಹೆಚ್ಚಿನ ಗಮನ ಹರಿಸುವಂತೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕರೆ ನೀಡಿದ್ದಾರೆ. ಮುಂಬೈನಲ್ಲಿಂದು ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ದೇಶದ ಆರ್ಥಿಕತೆ ಸ್ಥಿರವಾಗಿದೆ. ಡೀಸೆಲ್ ಮತ್ತು ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕ ಕಡಿತದಿಂದ ಖಜಾನೆಯ ಮೇಲೆ 1 ಲಕ್ಷ ಕೋಟಿ ರೂಪಾಯಿಗಳ ಹೊರೆ ಬಿದ್ದಿದೆ ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ನೀಟ್ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಆಗಿರುವ ಲೋಪಗಳ ಬಗ್ಗೆ ಸುಪ್ರೀಂಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕುರಿತ ಅರ್ಜಿಗಳ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧೆ ಅವರನ್ನೊಳಗೊಂಡ ನ್ಯಾಯಪೀಠ ನೀಟ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎಗೆ ನೋಟಿಸ್ ಜಾರಿ ಮಾಡಿದ್ದು ಪ್ರತಿಕ್ರಿಯೆ ನೀಡುವಂತೆ ಸೂಚಿಸಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನು ತನಿಖೆ ನಡೆಸುತ್ತಿರುವ ಸಿಬಿಐಗೂ ಈ ಕುರಿತು ಪ್ರತಿಕ್ರಿಯಿಸುವಂತೆ ಸೂಚಿಸಿದೆ. ಹಿಂದಿನ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿವಾದದಿಂದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಯಾವುದೇ ಪಾಠ ಕಲಿಯದಿರುವುದು ದುಃಖಕರ ಎಂದು ನ್ಯಾಯಪೀಠ ಇದೇ ವೇಳೆ ಅಸಮಾಧಾನ ವ್ಯಕ್ತಪಡಿಸಿತು. ಇಸ್ರೋ ಮಾಜಿ ಮುಖ್ಯಸ್ಥ ಕೆ ರಾಧಾಕೃಷ್ಣ ನೇತೃತ್ವದ ಸಮಿತಿಯು ಕಳೆದ ವರ್ಷ ಸಂಸ್ಥೆಯ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸಲು ಮಾಡಿದ ಶಿಫಾರಸುಗಳ ಅನುಸರಣೆಯನ್ನು ವಿವರಿಸುವ ಅಫಿಡವಿಟ್ ಅನ್ನು ಗುರುವಾರದೊಳಗೆ ಸಲ್ಲಿಸುವಂತೆ ನ್ಯಾಯಾಲಯ ಎನ್ಟಿಎಗೆ ನಿರ್ದೇಶಿಸಿತು. ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪದ ನಂತರ ಈ ತಿಂಗಳ 3ರಂದು ನಡೆಸಲಾದ ನೀಟ್ ಯುಜಿ ಪರೀಕ್ಷೆಯನ್ನು ರದ್ದುಗೊಳಿಸಲಾಯಿತು. ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ದೆಹಲಿಯಲ್ಲಿ ನಾಳೆ ನಡೆಯಲಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರ ಜೊತೆಗೆ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನ್ನಿ ವಾಂಗ್, ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಹಾಗೂ ಜಪಾನ್ ವಿದೇಶಾಂಗ ಸಚಿವ ತೋಶಿಮಿಟ್ಸು ಮೊಟಗಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಆದ್ಯತೆಯ ಕ್ಷೇತ್ರಗಳಲ್ಲಿ ಕ್ವಾಡ್ ಸಹಕಾರವನ್ನು ಮುನ್ನಡೆಸುವುದು, ಪ್ರಸ್ತುತ ಇರುವ ಉಪಕ್ರಮಗಳ ಪ್ರಗತಿ ಪರಿಶೀಲಿಸುವುದು ಮತ್ತು ಪರಸ್ಪರ ಕಾಳಜಿಯ ಇತರ ಅಂತಾರಾಷ್ಟೀಯ ವಿಷಯಗಳ ಕುರಿತು ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಅಸ್ಸಾಂ ವಿಧಾನಸಭೆಯಲ್ಲಿ ಇಂದು ಏಕರೂಪ ನಾಗರಿಕ ಸಂಹಿತೆ ಮಸೂದೆಯನ್ನು ಮಂಡಿಸಲಾಗಿದೆ. ಈ ಮೂಲಕ ಉತ್ತರಾಖಂಡ ಮತ್ತು ಗುಜರಾತ್ ರಾಜ್ಯಗಳ ಬಳಿಕ ಈ ಮಸೂದೆಯನ್ನು ಮಂಡಿಸಿರುವ 3ನೇ ರಾಜ್ಯವಾಗಿ ಅಸ್ಸಾಂ ಗುರುತಿಸಿಕೊಂಡಿದೆ. ಅಸ್ಸಾಂ ಸಂಸದೀಯ ವ್ಯವಹಾರಗಳ ಸಚಿವ ಅತುಲ್ ಬೋರಾ ವಿಧಾನಸಭೆಯಲ್ಲಿ ಮಸೂದೆಯನ್ನು ಮಂಡಿಸಿದರು. ಇದೇ 27ರಂದು ಮಸೂದೆಯ ಕುರಿತು ಚರ್ಚೆ ನಡೆಯಲಿದೆ. ಕಳೆದ 13ರಂದು ಅಸ್ಸಾಂ ಸಚಿವ ಸಂಪುಟವು ಏಕರೂಪ ನಾಗರಿಕ ಮಸೂದೆಯ ಮಂಡನೆಗೆ ಅನುಮೋದನೆ ನೀಡಿತ್ತು. ಉತ್ತರಾಧಿಕಾರ, ವಿವಾಹದ ಕಾನೂನುಬದ್ದ ವಯೋಮಾನ, ಬಹುವಿವಾಹ ಇತ್ಯಾದಿ ಹಲವಾರು ಅಂಶಗಳನ್ನು ಮಸೂದೆ ಒಳಗೊಂಡಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ನಡೆಯುತ್ತಿರುವ ಶಾಂತಿ ಮಾತುಕತೆಗಳು ಪ್ರಸ್ತುತ ನಡೆಯುತ್ತಿರುವ ಸಂಘರ್ಷವನ್ನು ಕೊನೆಗೊಳಿಸುವತ್ತ ಕೇಂದ್ರೀಕೃತವಾಗಿದೆ. ಪರಮಾಣು ವಿಷಯದ ಕುರಿತು ಚರ್ಚೆಗಳು ಇನ್ನೂ ನಡೆದಿಲ್ಲ ಎಂದು ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಕೈ ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಅಮೆರಿಕ ಮತ್ತು ಇರಾನ್ ಶಾಂತಿ ಒಪ್ಪಂದಕ್ಕೆ ಬರುವ ಕೆಲಸ ಪ್ರಗತಿಯಲ್ಲಿದೆ ಎಂದು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ತಿಳಿಸಿದ್ದಾರೆ. ವಿಶ್ವದ ಇಂಧನ ಪೂರೈಕೆಯ ಸುಮಾರು 1/5 ಹಾದುಹೋಗುವ ಹಾರ್ಮೋಜ್ ಜಲಸಂಧಿಯು ಈ ವರ್ಷದ ಆರಂಭದಲ್ಲಿ ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯ ನಂತರ ಪ್ರಮುಖ ಅಡಚಣೆಗಳನ್ನು ಎದುರಿಸಿದೆ. ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷವನ್ನು ಕೊನೆಗೊಳಿಸಲು ನಡೆಯುತ್ತಿರುವ ಪ್ರಯತ್ನಗಳಿಗೆ ಜಾಗತಿಕ ಬೆಂಬಲವಿದೆ, ಆದರೆ ಶಾಂತಿಯ ಹಾದಿ ಅಷ್ಟು ಸುಲಭವಲ್ಲ ಎಂದು ಅವರು ಹೇಳಿದ್ದಾರೆ. ಇನ್ನು ಹವಾಮಾನ. ಇದೇ 28ರಿಂದ ಜೂನ್ 3ರವರೆಗೆ ಕೇರಳದ ವಿವಿಧ ಭಾಗಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಈ ಪ್ರದೇಶಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಈ ಬಾರಿ ವಾಡಿಕೆಗಿಂತ ಮೊದಲೇ ನಾಳೆ ಕೇರಳಕ್ಕೆ ಮುಂಗಾರು ಪ್ರವೇಶಿಸಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. 2026ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಪ್ಲೇ ಆಫ್ ಪಂದ್ಯಗಳು ನಾಳೆಯಿಂದ ಆರಂಭವಾಗಲಿದೆ. 10 ತಂಡಗಳು ಪಾಲ್ಗೊಂಡಿದ್ದ ಪಂದ್ಯಾವಳಿಯಲ್ಲಿ 4 ತಂಡಗಳು ಪ್ಲೇ ಆಫ್ ಪ್ರವೇಶಿಸಿದ್ದು ಉಳಿದ 6 ತಂಡಗಳು ಲೀಗ್ ಹಂತದಲ್ಲಿ ಹೋರಾಟ ಅಂತ್ಯಗೊಳಿಸಿವೆ. ನಾಳೆ ಧರ್ಮಶಾಲಾದಲ್ಲಿ ನಡೆಯಲಿರುವ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಸೆಣಸಲಿವೆ. ಇದೇ 27ರಂದು ನ್ಯೂ ಚಂಡೀಗಢದಲ್ಲಿ ನಡೆಯಲಿರುವ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಇದೇ 29ರಂದು 2ನೇ ಕ್ವಾಲಿಫೈಯರ್ ಪಂದ್ಯ ನಡೆಯಲಿದ್ದು ಮೇ 31ರಂದು ಅಹಮದಾಬಾದ್ನಲ್ಲಿ ಫೈನಲ್ ಪಂದ್ಯ ನಡೆಯಲಿದೆ. ನಾರ್ವೆ ಚೆಸ್ 2026 ಪಂದ್ಯಾವಳಿಯ ಮೊದಲ ಸುತ್ತಿನ ಪಂದ್ಯಗಳು ಓಸ್ಲೋದಲ್ಲಿ ಇಂದು ಪ್ರಾರಂಭವಾಗಲಿದೆ. ಭಾರತೀಯ ಕಾಲಮಾನ ರಾತ್ರಿ 8:30 ಪಂದ್ಯಾವಳಿ ಆರಂಭವಾಗಲಿದೆ. 13 ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಪಂದ್ಯಾವಳಿಯು ಸ್ಟಾವಂಜರ್ನಿಂದ ರಾಜಧಾನಿ ಓಸ್ಲೋಗೆ ಸ್ಥಳಾಂತರಗೊಂಡಿದೆ. ಪಂದ್ಯಗಳು ಡೀಚ್ಮನ್ ಬಿಜೋರ್ವಿಕ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಆಯೋಜಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 2026ರ ಪದ್ಮ ಪ್ರಶಸ್ತಿ.

ಆತ್ಮೀಯ ಕೇಳುವರೆ, ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳೋಣ. ಆರಾಧನಾ ಚಿತ್ರದ ಗೀತೆ. ಈ ಚಿತ್ರ 1969 ಇಸ್ವಿಯಲ್ಲಿ ತೆರೆ ಕಂಡಂತಹ ಚಿತ್ರ. ಈ ಗೀತೆಗೆ ಆರ್ ಡಿ ಬರ್ಮನ್ ಅವರ ಸಂಗೀತ ಸಂಯೋಜನೆ, ಕಿಶೋರ್ ಕುಮಾರ್ ಅವರ ಧ್ವನಿಗಳಲ್ಲಿ ಈ ಗೀತೆಯನ್ನ ಕೇಳೋಣ ಬನ್ನಿ.

ಮುಂದಿನ ಗೀತೆಗೆ ಬಪ್ಪಿ ಲಹರಿಯವರ ಸಂಗೀತ ಸಂಯೋಜನೆಗೆ ಕಿಶೋರ್ ಕುಮಾರ್ ಅವರ ಧ್ವನಿಗಳಲ್ಲಿ ಕೇಳೋಣ ಚಲ್ತೆ ಚಲ್ತೆ ಈ ಗೀತೆಯನ್ನು.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಬಾಬಿ ಚಿತ್ರದ ಗೀತೆ. ಈ ಚಿತ್ರ 1973 ತೆರೆ ಕಂಡಂತಹ ಚಿತ್ರ. ಈ ಗೀತೆಗೆ ಲಕ್ಷ್ಮೀಕಾಂತ್ ಪ್ಯಾರಲಲ್ ಅವರ ಸಂಗೀತ ಸಂಯೋಜನೆ, ಶೈಲೇಂದ್ರ ಸಿಂಗ್ ಅವರ ಧ್ವನಿಗಳಲ್ಲಿ ಈ ಗೀತೆಯನ್ನು ಕೇಳೋಣ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಡೆಯ ಗೀತೆ ಸೌತ್ ಇಂಡ್ ಚಿತ್ರದ ಗೀತೆ. ಈ ಚಿತ್ರ 1983 ತೆರೆ ಕಂಡಂತಹ ಚಿತ್ರ. ಈ ಗೀತೆಗೆ ಉಷಾ ಖನ್ನಾ ಅವರ ಸಂಗೀತ ಸಂಯೋಜನೆ, ಲತಾ ಮಂಜೇಶ್ಕರ್ ಅವರ ಧ್ವನಿಗಳಲ್ಲಿ ಈ ಗೀತೆಯನ್ನ ಕೇಳೋಣ.

0: ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನ ಕೇಳಿದ್ರಿ. ಆಕಾಶವಾಣಿ ಮಧುರಾವತಿ.
1: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
0: ಆಕಾಶವಾಣಿ ಭದ್ರಾವತಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮನ ಆರಂಭ ಮಾಡೋಕ್ಕಿಂತ ಮುಂಚೆ ಸಂಜೆಯಿಂದ ಯಾರೆಲ್ಲ ಕಾರ್ಯಕ್ರಮಗಳಲ್ಲಿ ಸಂದೇಶಗಳನ್ನು ಕಳಿಸಿದರೆ ನೋಡಿ ಕಾರ್ಯಕ್ರಮನ ಪ್ರಾರಂಭ ಮಾಡ್ತೀನಿ ಅಂತ ಹೇಳ್ತಾ, ಜಯಪುಟ್ಟಸ್ವಾಮಿ ಕೆನಡಾದಿಂದ ಶುಭ ಸಂಜೆ ಸ್ವಾಗತ. ಮಿಕ್ಸ್ ಮೆಲೋಡಿಯಲ್ಲಿ ಕನ್ನಡ ಮತ್ತು ಹಿಂದಿ ಹಾಡುಗಳು, ಹಳೆಯ ಅಪರೂಪದ ಹಾಡುಗಳು ಮಧುರವಾಗಿ ಮೂಡಿಬರುತ್ತಿವೆ. ಎಲ್ಲ ಇಷ್ಟವಾಗ್ತಿವೆ, ಧನ್ಯವಾದಗಳು. ನೀವು ಪ್ರಸಾರ ಮಾಡುತ್ತಿರುವ ಹಾಡುಗಳು ಕೂಡ ಸೊಗಸಾಗಿ ಮೂಡಿಬರುತ್ತಿವೆ ಅಂತ ಹೇಳಿದರು. ಶ್ರೀ ಹೋಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಶುಭ ಸಂಜೆ, ನನ್ನ ಅಚ್ಚುಮೆಚ್ಚಿನ ಆಕಾಶವಾಣಿಗೆ ನಮಸ್ಕಾರ ಅಂತ ಹೇಳಿದ್ದಾರೆ. ಶುಭ ಸಂಜೆ ಆಕಾಶವಾಣಿ, ಪ್ರಸಾರ ಆಗುತ್ತಿರುವ ಎಲ್ಲಾ ಹಾಡುಗಳು ಚೆನ್ನಾಗಿದೆ, ಹಾಗೆ ರೇಡಿಯೋ ಕೇಳ್ತಾ ಇದ್ದೀವಿ. ಮಂಜುನಾಥ್ ಲಕ್ಷ್ಮೀ ಸೈಕಲ್ ಶಾಪ್ ಜನಪುರ ಭದ್ರಾವತಿಯಿಂದ. ಕೆ ಶಿವಾನಂದಪ್ಪ ನಿವೃತ್ತ ಶಿಕ್ಷಕರು ಸವಳಂಗ ನ್ಯೂ ಇಂದಿರಾ ಕಾಲೋನಿ ನ್ಯಾಮತಿ ತಾಲೂಕು ದಾವಣಗೆರೆ ಜಿಲ್ಲೆಯಿಂದ. ಚೌಧರಿ ಬಿ ನಾಗರಾಜ್ ಕಲಬುರಗಿಯಿಂದ, ಹಿಂದಿ ಹಾಡುಗಳು ಸೂಪರ್ ಸರ್, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಶುಭ ಸಂಜೆ ಗಂಗಾಧರ್ ಸರ್, ಕಾಫಿ ಆಯ್ತಾ? ಆಯ್ತು, ನಿಮ್ದಾಯ್ತಾ? ಸಂಜೆಯ ಕಾಫಿ ಆಯ್ತಾ ಅಂತ ಕೇಳ್ತಿದ್ದಾರೆ. ಹಳೆಯ ಹಿಂದಿ ಹಾಡುಗಳು ಕಿವಿಗೆ ಇಂಪು ತಂಪು ಮಾಡಿದವು, ಧನ್ಯವಾದಗಳು ಅಂತ ಹೇಳ್ತೀರ. ಮೈರ್ಕೋಟೆ ಜನಪುರ ಭದ್ರಾವತಿಯಿಂದ. ನಮಸ್ಕಾರ ಗಂಗಾಧರ್ ಸರ್, ಶುಭ ಸಂಜೆ. ತಂಪಾದ ವಾತಾವರಣದಲ್ಲಿ ಇಂಪಾದ ಹಿಂದಿ ಚಿತ್ರಗೀತೆಗಳು ತುಂಬಾ ಚೆನ್ನಾಗಿದ್ದವು. ನಿಮ್ಮ ನಿರೂಪಣೆಯಲ್ಲಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಅನಿಲ್ ಕುಮಾರ್ ತಡಕ್ನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ. ಒಳ್ಳೆಯ ಹಿಂದಿ ಹಾಡುಗಳನ್ನು ಪ್ರಸಾರ ಮಾಡಿದ್ದೀರಾ, ನಿಮಗೆ ಧನ್ಯವಾದಗಳು. ಸುರೇಶ್ ಭಟ್ ಗೌರಿ ಬಿದ್ರನೂರಿನಿಂದ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ನಮಸ್ಕಾರ ಸರ್, ಹಿಂದಿ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್ ಸರ್, ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಶುಭ ಸಂಜೆ ಸರ್, ಹಿಂದಿ ಸಾಂಗ್ ಸರ್ ಸೂಪರ್ ಅಂಡ್ ಮೈಂಡ್ ಬ್ಲೋಯಿಂಗ್ ಅಂತ ಹೇಳಿದ್ದಾರೆ ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ. ಜಯಪುಟ್ಟಸ್ವಾಮಿ ಕೆನಡಾ, ನಮಸ್ತೆ ಸರ್, ನೀವು ಪ್ರಸಾರ ಮಾಡಿದ ಮೂರು ಹಿಂದಿ ಹಾಡುಗಳು ಕೂಡ ನನಗೆ ತುಂಬಾ ಇಷ್ಟವಾಯ್ತು, ಧನ್ಯವಾದಗಳು ಅಂತ ಹೇಳಿದ್ದಾರೆ. ಸರಿ, ಹಾಗಾದ್ರೆ ಎಲ್ಲರ ಸಂದೇಶಗಳನ್ನ ಕಾರ್ಯಕ್ರಮದ ಕುರಿತಾಗಿ ಕಳಿಸಿದ್ರಿ. ಈಗ ಕನ್ನಡ ಚಿತ್ರಗೀತೆಗಳನ್ನ ಪ್ರಾರಂಭ ಮಾಡ್ತಾ ಇದೀನಿ. ಮೊದಲನೇ ಗೀತೆ ರಥಸಪ್ತಮಿ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಂಗೀತ ಸಂಯೋಜನೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಈ ಗೀತೆ.

ಹತ್ತೆರಡು ಸಂದೇಶಗಳನ್ನು ನೋಡಿ ನಿಮಗೆ ಒಂದು ಕೆಲಸ ಕೊಡ್ತೀನಿ ಅಂತ ಹೇಳ್ತಾ, ವಿಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ನಮಸ್ತೆ ಸರ್, ಹಿಂದಿ ಚಿತ್ರಗೀತೆಗಳು ತುಂಬಾ ಚೆನ್ನಾಗಿ ಕೇಳಿ ಬಂದವು, ಧನ್ಯವಾದಗಳು ಸರ್ ಅಂತ ಹೇಳ್ತಿದ್ದಾರೆ. ಎಚ್ ಎನ್ ಆರ್ ಮಂಜುನಾಥ್, ಶಿವಮೊಗ್ಗದಿಂದ ನೀವು ಪ್ರಸಾರ ಮಾಡಿದ ಎಲ್ಲಾ ಹಿಂದಿ ಚಿತ್ರಗೀತೆಗಳು ಇಂಪಾಗಿದ್ವು. ನಿಜಕ್ಕೂ ಬಾಬಿ ಹಿಂದಿ ಚಲನಚಿತ್ರದ ಹಾಡು ಸಾಹಿತ್ಯ ಬಹಳ ಅರ್ಥಗರ್ಭಿತವಾಗಿತ್ತು, ಮನ ಮುಟ್ಟುವಂತಿತ್ತು. ಇದೇ ರೀತಿ ಒಳ್ಳೆ ಒಳ್ಳೆಯ ಹಿಂದಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡಿ ಎಂದು ಬೇಡಿಕೊಳ್ಳುತ್ತೇನೆ ಅಂತ ಹೇಳ್ತಿದ್ದಾರೆ. ವಂಡರ್ಫುಲ್ ಹಿಂದಿ ಸೂಪರ್ ಸೆಲೆಕ್ಟೆಡ್ ಸಾಂಗ್ಸ್, ರೇಖಾ ಕೋಟಿ, ಶ್ರೇಯಾ ಗುಜ್ಜರ್, ಸಿದ್ದಾಪುರ ಭದ್ರಾವತಿಯಿಂದ. ಸರಿ, ನಿಮಗೆ ಈಗೊಂದು ಕೆಲಸ ಕೊಡ್ತೀನಿ ಮಾಡಿ, ಸಮಾನಾರ್ಥಕ ಪದಗಳನ್ನ ನೀವು ಸಂದೇಶಗಳ ಮೂಲಕ ನನಗೆ ಕಳಿಸ್ಬೇಕು. ನಾನೊಂದು ಪದ ಕೊಡ್ತೀನಿ, ಅದಕ್ಕೆ ಸಮಾನಾರ್ಥಕವಾಗಿ ನೀವು ಏನಂತ ಕರೀತಾರೆ ಅಂತ ಕೊಡ್ತೀರಲ್ವಾ? ಸರಿ, ಹಾಗಾದ್ರೆ ನೋಡ್ತಾ ಹೋಗೋಣ. ಚೆಲುವೆ, ಚೆಲುವೆ, ಇದಕ್ಕೆ ಸಮಾನಾರ್ಥಕ ಪದವನ್ನ ನೀವು ನನಗೆ ಬರ್ದಿ ಕಳಿಸ್ಬೇಕು. ಕಳಿಸ್ತೀರಲ್ವಾ? ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ, 9481527260.

ನಿಮ್ಮ ಸಂದೇಶ ಬರ್ತಾ ಇರಲಿ. ಚೆಲುವೆ ಅನ್ನೋದಕ್ಕೆ ಸಮಾನಾರ್ಥಕವಾದ ಪದವನ್ನ ಬರೆದು ಕಳಿಸು. ಅಷ್ಟರಲ್ಲಿ ಈ ಗೀತೆ ನಿಮಗಾಗಿ ಸಂಯುಕ್ತ ಚಿತ್ರದ ಗೀತೆ, ಶ್ರೀ ಉದಯಶಂಕರ್ ಅವರ ಸಂಗೀತ ಸಂಯೋಜನೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಧ್ವನಿಗಳಲ್ಲಿ.

ಒಬ್ರು ಏನ್ ಗೊತ್ತಾ, ಚೆಲುವೆ ಅಂದ್ರೆ ಚೆಲುವ ಅಂತ ಆಪೋಸಿಟ್ ವರ್ಡ್ ಹೇಳಿದ್ದಾರೆ. ಆ ತರ ಎಲ್ಲ ಚೆಲುವೆ ಅಂತ ಕರಿತೀವಲ್ಲ ಒಂದ್ ವರ್ಡ್, ಅದಕ್ಕೆ ಇನ್ನೊಂದರ ಬೇರೆ ರೂಪದಲ್ಲಿ ಏನಂತ ಕರಿತೀವಿ. ಈಗ ನೋಡಿ, ಸೈಕಲ್ ಅಂತೀವಿ, ಬೈಸಿಕಲ್ ಅಂತ ಹೇಳ್ತೀವಿ, ಬೈಕ್ ಅಂತೀವಿ, ಮೋಟರ್ ಸೈಕಲ್ ಅಂತೀವಿ ಅಲ್ವಾ. ಇನ್ನೊಂದ್ ಪದ ಚೆಲುವೆ ಅನ್ನೋದು ನಾನ್ ಕರಿತೀನಪ್ಪ, ಆ ಚೆಲುವೆ ಅನ್ನೋದಕ್ಕೆ ಇನ್ನೊಂದ್ ಪದ ಇರುತ್ತೆ ಅಲ್ವಾ, ಇನ್ನೊಂದ್ ರೀತಿಲಿ ಕರೀತಾರೆ, ಅದನ್ನ ನೀವು ಹೇಳಿ ಅಂತ ನಾನು ಹೇಳಿರೋದು. ಆಯ್ತಾ, ಹೇಳ್ತೀರಾ, ಸರಿ ಮಾಡಿ ಕಳಿಸ್ತಿರೋ ಉತ್ತರಗಳನ್ನ. ಆಪೋಸಿಟ್ ಬೇಡ, ಚೆಲುವೆ ಚೆಲುವ ಆ ತರ ಎಲ್ಲ ಬೇಡ, ಬಟ್ ಮಿತ್ತವರೆಲ್ಲ ಸರಿಯಾದ ಉತ್ತರಗಳನ್ನ ಕಳಿಸಿದೀರಾ, ಯಾರು ತಪ್ಪು ಕಳಿಸಿದೀರಾ ಅದನ್ನ ಸರಿ ಮಾಡ್ತೀರಾ ಅಂತ ನೋಡೋಣ. ಆದ್ರೂ ಬೇಡ, ಓದ್ತಾ ಹೋಗ್ತೀನಿ ಬನ್ನಿ, ಯಾರೆಲ್ಲ ಕಳಿಸಿ ನೋಡ್ತಾ ಹೋಗೋಣ. ಚೆಲುವೆ ಅಂತ ಹೇಳಿದ್ರೆ ಇನ್ನೊಂದು ತರ ರೀತಿಲಿ ಸಮಾನಾರ್ಥವ ಕರಿತೀವಿ ಅಂದ್ರೆ ಸುಂದರಿ ಅಂತ ಕರಿತೀವಿ, ರೂಪಸ್ಸಿ ಅಂತ ಕರಿತೀವಿ, ಸೌಂದರ್ಯವತಿ ಅಂತ ಕರಿತೀವಿ ಅಲ್ವಾ, ಸರಿ ಅಲ್ವಾ. ಬನ್ನಿ ಹಂಗಾರೆ ಎಲ್ಲ ಯಾರೆಲ್ಲ ಕಳಿಸಿದ್ರೆ ನೋಡ್ತಾ ಹೋಗೋಣ. ಅನಿಲ್ ಕುಮಾರ್ ತಡಕ್ನಳ್ಳಿ ಹಿರೇಕೇರೂರು ತಾಲೂಕಿನಿಂದ ಕಳಿಸಿದ್ರೆ, ತನುಜಾ ಮಾಧವ ನಗರ ಭದ್ರಾವತಿಯಿಂದ ನೋಡಿ, ಸುಂದರಿ ರೂಪವತಿ ಅಪ್ಸರೆ ಅಂತ ಹೇಳಿದ್ದಾರೆ, ಅದು ಆಗುತ್ತೆ. ಹಂಪಣ್ಣ ನ್ಯಾಮತಿಯಿಂದ ಸುಂದರಿ ಸೌಂದರ್ಯವತಿ ಲಾವಣ್ಯವತಿ ಅಂತ ಹೇಳಿದ್ದಾರೆ, ವೆರಿ ಗುಡ್. ಮತ್ತಾರು ಕಳಿಸಿದಾರೆ ನೋಡ್ತಾ ಹೋಗೋಣ. ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ ಚೆಲುವೆ ಸುಂದರಿ ಅಂತ ಕಳಿಸಿದ್ದಾರೆ, ಸರಿ ಇದೆ. ನಳಿನಿ ಗಿರಿಜಾರಾವ್ ಹಿರೇಡ್ಕ ದಕ್ಷಿಣ ಕನ್ನಡದಿಂದ ಸರಿಯಾದ ಉತ್ತರ. ರಾಧಿಕಾ ಶ್ರೀರೇಖ, ಅನುರಾಧ, ಅಕ್ಷಯ್, ಅನ್ಮಯ್, ಪಾರ್ಥ ಸಾರಥಿ ಜಯನಗರ ಶಿವಮೊಗ್ಗದಿಂದ ಉತ್ತರವನ್ನು ಕಳಿಸಿರ್ತಾರೆ. ಎಂ ಈಶಣ್ಣ ಮುತ್ತಿಗಾರನಹಳ್ಳಿ ಮೊಳಕಾಲ್ಮೂರು ತಾಲೂಕಿನಿಂದ ಸರಿಯಾದ ಉತ್ತರ. ಸರ್ ನಮಸ್ತೆ, ರಾಧಾ ನಿಧಿಗೆಯಿಂದ ಉತ್ತರವನ್ನ ಕಳಿಸಿದರೆ ಸೌಂದರ್ಯವತಿ ಅಂತ ಹೇಳಿದ್ದಾರೆ. ಮಂಜುಳಾ ಜನಾರ್ದನ್, ಉದಯ ಟೈಲರ್ ಬೂತುಂಗಡಿ ಭದ್ರಾವತಿಯಿಂದ, ಹಿಂದಿ ಹಾಡುಗಳು ಸೂಪರ್ ಆಗಿತ್ತು ಸರ್ ಅಂತ ಹೇಳಿ, ಅದ್ರ ಜೊತೆ ಚೆಲುವೆ ಸುಂದರಿ ಅಂದಗಾತಿ ಅಂತ ಕಳಿಸಿದ್ದಾರೆ. ಸುರೇಶ್ ಭಟ್ ಗೌರಿಬಿದ್ರನವರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಕಳಿಸಿದ್ದಾರೆ, ಚೆಲುವೆ ಸುಂದರಿ ಅಂತ ಹೇಳಿದ್ದಾರೆ. ಇವ್ರು ಯಾರು ಹೆಸರನ್ನ ಬರ್ದಿಲ್ಲ, ಆದ್ರೆ 03701 ಸಂಖ್ಯೆ, ಮೊಬೈಲ್ ಸಂಖ್ಯೆ ಕೊನೆಗೊಳ್ಳುತ್ತೆ. ಶಿವಮೊಗ್ಗದ ಪುರ್ಲೆಯಿಂದ ಮಾಂತೇಶ್, ಚೆಲುವೆಗೆ ಸಮಾನಾರ್ಥಕ ಪದ ಸುಂದರಿ, ನಲ್ಲೆ, ಪ್ರಿಯೆ, ಚಿನ್ನ ಅಂತ ಹೇಳಿದ್ದಾರೆ, ಆಗುತ್ತಾ ನೋಡೋಣ. ಕೆಪಿ ದಿನೇಶ್ ಭಟ್, ಅರ್ಚನ ಭಟ್, ಆದಿತ್ಯ ಭಟ್ ಕೋರಿ, ಮಂಡಗದ್ದೆ ಹೋಬಳಿಯಿಂದ, ಲಲಿತಾಂಗಿ, ಲತಾಂಗಿ, ಕೋಮಲಾಂಗಿ, ಸುಕುಮಾರಿ ಅಂತ ಹೇಳಿದ್ದಾರೆ. ನೋಡಿ ನೋಡಿ, ಇನ್ನು ಏನೇನ್ ಕಳಿಸ್ತಿದ್ದೀರಾ, ಕಳಿಸಿ ಕಳಿಸಿ. ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ, ನಮಸ್ಕಾರ ಸರ್, ಉತ್ತರ ಸುಂದರಿ ಅಂತ ಹೇಳಿದ್ದಾರೆ. ಶಾಂತಾಚಾರ್ ಬಡಗೇರ, ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಭದ್ರಾವತಿಯ ಗಂಗಾಧರ್ ಸರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿತ್ತು ಮತ್ತು ಹಾಡುಗಳು ಮನಸ್ಸಿಗೆ ಬಹಳ ಉಲ್ಲಾಸವನ್ನು ನೀಡುತ್ತವೆ ಸರ್. ಅದರಲ್ಲಿಯೂ ಕನ್ನಡ ಹಾಡುಗಳ ಕಾರ್ಯಕ್ರಮದ ಮೆರುಗು ಹೆಚ್ಚಿಸಿರುತ್ತದೆ. ಗಂಗಾಧರ್ ಸರ್ ಅವರ ಸಂಗೀತ ಕಲಾಪ್ರೇಮ ಮತ್ತು ಅವರ ಕಾರ್ಯಕ್ರಮವನ್ನು ನಿರ್ವಹಿಸುವ ಶೈಲಿ ಖಂಡಿತವಾಗಿಯೂ ಪ್ರೇಕ್ಷಕರಿಗೆ ಒಂದು ಉತ್ತಮ ಅನುಭವವನ್ನು ನೀಡಿರಬೇಕು. ಸುಂದರಿ ಅಂತ ಹೇಳಿ ಉತ್ತರವನ್ನ ಕಳಿಸಿರ್ತಾರೆ. ಅದ್ರ ಜೊತೆ ಇನ್ನೂ ಒಂದು ಐದಾರು ಕಳಿಸಿದ್ರೆ ನೋಡ್ತಾ ಹೋಗೋಣ. ಲಲನೆ, ರೂಪವತಿ, ಕಾಂತೆ, ಸುಲಕ್ಷ್ಮಿ, ಮನೋನ್ಮಣಿ, ನಾರಿ ಅಂತ ಕಳಿಸಿದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಆತ್ಮೀಯ ಗಂಗಣ್ಣನವರಿಗೆ ವಂದನೆಗಳು, ತಮಗೂ ಸಹ ವಂದನೆಗಳು. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ನಿಮ್ಮ ಪ್ರಶ್ನೆಗೆ ಉತ್ತರ ಸುಂದರಿ ಅಂತ ಹೇಳಿದರೆ ರಾಜು ಶಂಕರಗಟ್ಟಿನಿಂದ ಸರಿಯಾದ ಉತ್ತರ ಸರ್ ಅಂತ ಹೇಳ್ತಾ, ಚೌಧರಿ ಬಿ ನಾಗರಾಜ್ ಕಲಬುರ್ಗಿ, ಹಿಂದಿ ಹಾಡುಗಳು ಸೂಪರ್ ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿ ಜೊತೆಯಲ್ಲಿ ರತಿ ಅಂತ ಹೇಳಿದ್ದಾರೆ. ನೋಡಿ ಇದು ಆಗುತ್ತಲ್ವಾ. ಸರಿ, ಸುಭನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಅಂಪಸಾಗರದಿಂದ ಸುಂದರಿ ಅಂತ ಹೇಳಿದ್ದಾರೆ. ವಿನಯ್ ಶಿವಮೊಗ್ಗದಿಂದ ಅಂದಗಾತಿ ರೂಪವತಿ ಅಂತ ಹೇಳಿದ್ದಾರೆ. ವಿಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ಸುಂದರಿ ಅಂತ ಹೇಳಿದ್ದಾರೆ. ರೇಖಾ ಕೋಟಿ ಶ್ರೇಯಾ ಗುಜ್ಜರ್ ಸಿದ್ದಾಪುರ ಭದ್ರಾವತಿಯಿಂದ ಸೌಂದರ್ಯ ಅಂತ ಹೇಳಿದ್ದಾರೆ. ಸುಮಿತ್ರಾ ಮಾಂಡ್ರೆ ನಾಗರ ಶಿವಮೊಗ್ಗದಿಂದ ರೂಪಸಿ ಸುಂದರಿ. ಚಂದ್ರಿಕಾ ಶೇಷಾಚಲ ಹಾರ್ನಳ್ಳಿಯಿಂದ ರೂಪ ಲಾವಣ್ಯ ಸುಂದರಿ ಅಂತ ಹೇಳಿದ್ದಾರೆ. ಮಹೇಶ್ ಹೊಸೂರಿನಿಂದ ಸುಂದರಿ ಮನೋಹರಿ ಅಂತ ಹೇಳಿದ್ದಾರೆ. ಮೋನಿಕಾ ಅವರು ಹಾಸನದಿಂದ ಸುಂದರಿ ಅಂತ ಹೇಳಿದ್ದಾರೆ. ನೋಡಿದ್ರ ಎಷ್ಟೊಂದು ವಿಷಯಗಳಿದೆ ಅಲ್ವಾ. ಹಾಗಾದ್ರೆ ಮುಂದಿನ ಪದ ಕೊಡ್ತೀನಿ, ಇದಕ್ಕೆ ಸಮಾನಾರ್ಥ ಪದವನ್ನ ಸರಿಯಾಗಿ ಹೇಳಬೇಕು. ನಿವಾಸ, ನಿವಾಸ ಅನ್ನೋದಕ್ಕೆ ಇನ್ನೊಂದು ಕರೀತಾರೆ, ಕಳಿಸ್ತೀರಲ್ವಾ. ಸರಿ, ನಮ್ಮ ವಾಟ್ಸಪ್ ನಂಗೆ ಗೊತ್ತಿದೆ ಅಲ್ವಾ, ಆದ್ರೂ ಸಹ ಮತ್ತೊಮ್ಮೆ ಹೇಳ್ತೀನಿ. 9481126000. ನೀವು ಕೇಳ್ತಾ ಇರೋ FM 103.5 ಹಾಗೂ 101.4 ಹಾಗೂ ಮೀಡಿಯಂ ವೇವ್ 675 ಕಿಲೋ ಹರ್ಟ್ಸ್ಗಳಲ್ಲಿ ಭದ್ರಾವತಿ ಶಿವಮೊಗ್ಗದ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ನೀವು ಸಂದೇಶಗಳನ್ನ ಕಳಿಸ್ತಾ ಇರ್ರಿ. ಅಷ್ಟರಲ್ಲಿ ಈ ಗೀತೆ ನಿಮ್ಗಾಗಿ, ಬೆಳ್ಳಿ ಕಾಲುಂಗರ ಚಿತ್ರದ ಗೀತೆ. ಈ ಗೀತೆಗೆ ದೊಡ್ಡರಂಗೇಗೌಡ ಅವರ ಸಂಗೀತ ಸಂಯೋಜನೆ, ಕೇಳಿ ಬರುವಂತಹ ಸ್ವರ ಚಿತ್ರ KS ಅವರ ಧ್ವನಿಗಳಲ್ಲಿ.

ಸಮಾನಾರ್ಥಕ ಪದಗಳನ್ನ ಹೇಳಬೇಕು ಅಂತ ಹೇಳಿ ನಿವಾಸ ಅಂತ ಒಂದು ಪದವನ್ನ ಕೊಟ್ಟಿದೆ. ಆ ನಿವಾಸ ಅಂತಂದ್ರೆ ನಾವು ವಾಸವಾಗಿರ್ತೀವಲ್ಲ, ಅದಕ್ಕೆ ಅದಕ್ಕೆ ಏನಂತ ಕರೀತಾರೆ ಬೇರೆ ಬೇರೆ ರೀತಿಲಿ ಅಂತ ನೋಡ್ತಾ ಹೋಗೋಣ. ಬನ್ನಿ, ಯಾರೆಲ್ಲ ಸಂದೇಶಗಳನ್ನ ಕಳಿಸಿದ್ರೆ ನೋಡ್ತಾ ಹೋಗೋಣ. ಅನಿಲ್ ಕುಮಾರ್ ತಡಕ್ನಳ್ಳಿ ಹಿರೇಕೆರೂರು ತಾಲೂಕಿನಿಂದ, ಮನೆ, ಗೃಹ, ವಸತಿ, ವಾಸಸ್ಥಳ, ನಿಲಯ ಅಂತ ಕರೀತಾರೆ ಸರ್ ಅಂತ ಹೇಳಿದ್ದಾರೆ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಮನೆ, ಗೃಹ, ವಸತಿ, ನಿಲಯ. ಹಂಪಣ್ಣ ನ್ಯಾಮತಿಯಿಂದ, ಮನೆ, ಧಾಮ, ಆಲಯ, ಅಧಿವೇಶನ, ಶಾಸನ ಸಭೆ ಅಂತ ಹೇಳಿದ್ದಾರೆ. ರಾಧಿಕಾ ಶ್ರೀರೇಖ ಅನುರಾಧ ಅಕ್ಷಯ್ ಅನ್ಮಯ್ ಪಾರ್ಥಸಾರಥಿ ಜಯನಗರ ಶಿವಮೊಗ್ಗದಿಂದ, ಮನೆ, ಸದನ, ಗೃಹ, ನೆಲೆ ಅಂತ ಹೇಳ್ತಾರೆ. ಮಂಜುನಾಥ್ ಕೆ ಮರಬನಹಳ್ಳಿ ಚನ್ನಗಿರಿ ತಾಲೂಕು ದಾವಣಗೆರೆಯಿಂದ ಮನೆ ಅಂತ ಕಳಿಸಿದ್ದಾರೆ. ಎಂ ಈಶ್ವರ ಮುತ್ತಿಗಾರನಹಳ್ಳಿ ಮೊಳಕಾಲ್ಮೂರು ತಾಲೂಕಿನಿಂದ, ಮನೆ, ಕೇತನ, ವಸತಿ, ಗೃಹ ಅಂತ

ಕರೀತಾರೆ ಅಂತ ಹೇಳಿದ್ದಾರೆ. ಪ್ರೀತಿ ಫ್ರಮ್ ಬೂತನಗುಡಿ ಭದ್ರಾವತಿಯಿಂದ ಮನೆ ಗೃಹ ಅಂತ ಹೇಳ್ತಾರೆ. ರಾಧಾ ನಿಧಿಗೆಯಿಂದ ವಾಸಸ್ಥಳ ಮನೆ ಅಂತ ಹೇಳ್ತಾರೆ. ಸುಭಾನ್ ಕುರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಅಂಪಸಾಗರದಿಂದ ಮನೆ ಅಂತ ಹೇಳಿದ್ದಾರೆ. ಸಂತಚರ್ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕು ನಿವಾಸ ಪದದ ಸಮಾನಾರ್ಥಕ ಪದಗಳು ಸಂದರ್ಭಕ್ಕೆ ಅನುಗುಣವಾಗಿದೆ ಅಂತ ಹೇಳ್ತಾ ಮನೆ ಗೃಹ ಆಲಯ ವಾಸಸ್ಥಾನ ನೆಲೆ ಸದನ ನಿಲಯ ತಾಣ ಇವುಗಳಲ್ಲಿ ಗೃಹ ಮತ್ತು ಸದನ ಪದಗಳನ್ನು ಸಾಮಾನ್ಯವಾಗಿ ಔಪಚಾರಿಕ ಅಥವಾ ಕಚೇರಿಯ ಕೆಲಸಗಳಿಗೆ ಬಳಸಿದರೆ ಆಲಯ ಅಥವಾ ನಿಲಯ ಪದಗಳನ್ನು ಸಾಹಿತ್ಯಿಕವಾಗಿ ಅಥವಾ ಹೆಸರಿನೊಂದಿಗೆ ಉದಾಹರಣೆಗೆ ವಿದ್ಯಾರ್ಥಿ ನಿಲಯ ಅಂತ ಹೆಚ್ಚಾಗಿ ಬಳಸಲಾಗುತ್ತದೆ ಅಂತ ಹೇಳಿದರು. ವಿಜಯಪುರ ಸುದರ್ಶನ ಭರತ್ ಕುಮಾರ್ ಬಂದೇ ನವಾಜ್ ಅವರು ಮನೆ ಅಂತ ಹೇಳಿದರೆ ಅಶೋಕ್ ಎಸ್ ಎಲ್ ಶಿವಮೊಗ್ಗದಿಂದ ಮನೆ ಮತ್ತೆ ವಸತಿ ಅಂತ ಹೇಳಿದರೆ ಸುರೇಶ್ ಭಟ್ ಗೌರಿ ಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಳಿನಿ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ ಸರಿಯಾದ ಉತ್ತರ ಚೌಧರಿ ಬಿ ನಾಗರಾಜ್ ಕಲಬುರಗಿಯಿಂದ ವಾಸಿಸುವ ಸ್ಥಳ ಅಂತ ಹೇಳಿದರೆ ಚಂದಿಕಾ ಶೇಷಾಚಲ ಹಾರನಹಳ್ಳಿಯಿಂದ ಸರಿಯಾದ ಉತ್ತರ ನಿಲಯ ಮನೆ ಗೃಹ ವಾಸಸ್ಥಳ ಅಂತ ಹೇಳಿದರೆ ಗಿಡ್ಡಪ್ಪ ಬದನೇಕಾಯಿ ರಾಜೇಶ್ವರಿ ಚಿನ್ನು ಶ್ರೇಯಸ್ ಲಕ್ಕಣ್ಣನವರ ಮನೆ ಪಿಡಬ್ಲ್ಯೂ ಡಿ ಕ್ವಾರ್ಟರ್ಸ್ ಬಸವನಗುಡಿ ಶಿವಮೊಗ್ಗದಿಂದ ಮನೆ ಸದನ ಆಲಯ ನಿಲಯ ಸೌಧ ಗೃಹ ಅಂತ ಹೇಳಿದರೆ ಶಿವಮೊಗ್ಗದ ಪುರ್ಲೆಯಿಂದ ಮಹಾಂತೇಶ್ ಅವರು ನಿವಾಸಕ್ಕೆ ಮನೆ ಸದನ ವಸತಿ ಗೂಡು ಕುಟೀರ ನೆಲೆ ಅಂತ ಹೇಳ್ತಾರೆ. ಜಯಪುಟ್ಟಸ್ವಾಮಿ ಕೆನಡಾದಿಂದ ನಮಸ್ತೆ ಸರ್ ವಾಸಸ್ಥಳ ಅಂತ ಹೇಳಿದರೆ ನಿವಾಸ ಅಂದ್ರೆ ಮನೆ ಅಂತ ಹೇಳ್ತಾರೆ. ಸುಷ್ಮಾ ರಮೇಶ್ ವಿಕೃತ್ ಗೌಡ ಸಾತ್ವಿಗೌಡ ಮಡಿಕೆ ಮಾರಗೌಡನಹಳ್ಳಿ ಹುಣಸೂರು ತಾಲೂಕು ಮೈಸೂರು ಜಿಲ್ಲೆಯಿಂದ ವಿಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ಹೇಳಿದರೆ ಸದನ ಮನೆ ಗೃಹ ಇತ್ಯಾದಿ ಅಂತ ಹೇಳಿದರೆ ರೇಖಾ ಕೋಟಿ ಶ್ರೇಯಾ ಗುಜ್ಜರ್ ಸಿದ್ದಾಪುರ ಭದ್ರಾವತಿಯಿಂದ ನೆಮ್ಮದಿಯ ಸ್ಥಳ ಅಂತ ಹೇಳಿದರೆ ನಿವಾಸಕ್ಕೆ ಸಮಾನಾರ್ಥ ಪದಗಳು ವಾಸಗೃಹ ಮನೆ ನೆಲೆ ವಾಸಸ್ಥಳ ಮಹಲಿಂಗಪ್ಪ ಜಲವಾದಿ ಜಮಖಂಡಿ ಬಾಗಲಕೋಟೆ ಜಿಲ್ಲೆಯಿಂದ ಇವರು ಹೊಸಬ್ರು ಅಂತ ಅನ್ಸುತ್ತೆ. ಆರ್ಜೆ ಸಂಗೀತ ಸಂಯೋಜನೆ ದೊಡ್ಡರಂಗೇಗೌಡ ಹಂಸಲೇಖ ಅವರ ಗೀತ ರಚನೆ ಅವರದು ಮಂಗಳ ಮೈಸೂರಿನಿಂದ.

ವಾಸಸ್ಥಳ ಬಿಡಾರ ಬೀಡು ಆಗರ ಮತ್ತು ನೆಲೆ ಅಂತ ಹೇಳಿದ್ದಾರೆ. ಮೋನಿಕಾ ಆಸನದಿಂದ ಸರಿಯಾದ ಉತ್ತರ. ಮಂಜುಳಾ ಜನಾರ್ದನ್ ಉದಯಟಲ್ಲ ಭೂತನಗುಡಿ ಭದ್ರಾವತಿಯಿಂದ ಸರಿಯಾಗಿದೆ. ಮಂಜುಳಾ ಸುರೇಶ್ ಹರ್ಷ ಶಾಮ್ ವಾಚ್ ವರ್ಕ್ಸ್ ಬಿಎಚ್ ರೋಡ್ ಭದ್ರಾವತಿಯಿಂದ ನಿಲೆ ಅಂತ ಹೇಳಿದ್ದಾರೆ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಹನುಮಸಾಗರದಿಂದ ಚಂದ್ರಶೇಖರ್ ಸಿಂಹಾಸನ ಅವರು ಸರಿಯಾದೆ. ಅಮೃತ್ ರಮೇಶ್ ಮನೆ ವಸತಿ ನಿಲಯ ಅಂತ ಹೇಳಿದ್ದಾರೆ. ಮಮತಾ ಅವರು ಭದ್ರಾವತಿಯಿಂದ ಮನೆ ಅಂತ ಹೇಳ್ತಿದ್ದಾರೆ. ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ ಸದನ ಮನೆ ನಿಲಯ ಗೃಹ ಅಂತ ಹೇಳಿದ್ದಾರೆ. ಮಹೇಶ್ ಹೊಸೂರಿನಿಂದ ಗೃಹ ಸದನ ಅಂತ ಹೇಳಿದ್ದಾರೆ. ಹಾಗಾಗಿ ಸರಿಯಾದ ಉತ್ತರಗಳನ್ನ ಕಳಿಸಿದಿರಾ. ಹಾಗಾದ್ರೆ ಮುಂದಿನ ಅಕ್ಷರವನ್ನ ಪದವನ್ನ ಕೊಡ್ತೀನಿ, ಹೇಳ್ತಾ ಹೋಗಿ. ದೈತ್ಯ, ದೈತ್ಯವಾಗಿರೋದಕ್ಕೆ ಇನ್ನೊಂದು ರೀತಿಯಲ್ಲಿ ಕರೀತಾರೆ, ಅದಕ್ಕೆ ಏನಂತ ಹೇಳಿ ಕಳಿಸ್ತೀರಾ? ದೈತ್ಯವಾಗಿರೋ ದೈತ್ಯಾಕಾರವಾಗಿದೆ ಅಂತ ಹೇಳ್ತಾರಲ್ವಾ, ಅದಕ್ಕೆ ಇನ್ನೊಂದು ಪದ ಇದೆ, ಅದು ಯಾವುದು ಅಂತ ಹುಡುಕಿ ನನಗೆ ಸಂದೇಶಗಳ ಮೂಲಕ ಕಳಿಸ್ಬೇಕು ಅಂತ ಹೇಳ್ತಾ, ಅಷ್ಟರಲ್ಲಿ ಈ ಗೀತೆ ನಿಮ್ಗಾಗಿ, ಶ್ರೀರಸ್ತು ಶುಭಮಸ್ತು ಚಿತ್ರದ ಗೀತೆ. ಪುನಃ

ಆತ್ಮೆ ಕೇಳಿದ್ರೆ ನಾನು ಹೇಳಿದ್ದು ದೈತ್ಯಾಕಾರವಾಗಿರುತ್ತೆ ಅಥವಾ ದೈತ್ಯ, ಅದಕ್ಕೆ ಸಮಾನಾರ್ಥಕವಾಗಿ ನಾವು ಇನ್ನೊಂದು ಏನ್ ಹೇಳ್ತೀವಿ ಅಂದ್ರೆ ಬೃಹದಾಕಾರವಾಗಿದೆ, ಬೃಹತ್ ಅಂತ ಹೇಳ್ತೀವಿ ಅಲ್ವಾ. ಬನ್ನಿ ಹಾಗಾದ್ರೆ ಯಾರೆಲ್ಲ ಸರಿಯಾದ ಉತ್ತರಗಳನ್ನ ಕಳಿಸಿದರೆ ನೋಡ್ತಾ ಹೋಗೋಣ. ಅನಿಲ್ ಕುಮಾರ್ ತಳಕ್ತಳಿ ಹಿರೇಕೆರೂರು ತಾಲೂಕಿನಿಂದ ಭಯಂಕರ ಅಂತ ಕಳಿಸಿದ್ದಾರೆ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ದೊಡ್ಡದು ಬೃಹತ್ ವಿಶಾಲವಾದ ಅಗಾಧವಾದ ಅಂತ ಹೇಳಿದ್ದಾರೆ. ಹಂಪಣ್ಣ ನ್ಯಾಮತಿಯಿಂದ ಅತಿಕಾಯ ದೊಡ್ಡವದು ಅಸುರ ರಾಕ್ಷಸ ಅಂತ ಹೇಳಿದ್ದಾರೆ. ಅಮೃತ್ ರಮೇಶ್ ಚಿತ್ರದುರ್ಗದಿಂದ ಭಯಂಕರ ಅಂತ ಹೇಳಿದ್ದಾರೆ. ಗಿಡ್ಡಪ್ಪ ಬದನೇಕಾಯಿ ರಾಜೇಶ್ವರಿ ಚಿನ್ನು ಶ್ರೇಯಸ್ ಲಕ್ಕಣ್ಣನವರ ಮನೆ ಪಿಡಬ್ಲ್ಯೂಡಿ ಕ್ವಾರ್ಟರ್ಸ್ ಬಸವನಗುಡಿ ಶಿವಮೊಗ್ಗದಿಂದ ಬೃಹದಾಕಾರ ದೊಡ್ಡ ಅತಿಕಾಯ ಅಂತ ಹೇಳಿದ್ದಾರೆ. ಮಮತಾ ಅವರು ಭದ್ರಾವತಿಯಿಂದ ಬೃಹತ್ ಆಕಾರ ದೊಡ್ಡ ಆಕಾರ ಅಂತ ಹೇಳಿದ್ದಾರೆ. ಗೌರಿ ಬಿದ್ನೂರಿಂದ ಸುರೇಶ್ ಭಟ್ ಚಿಕ್ಕಬಳ್ಳಾಪುರ ಜಿಲ್ಲೆ ದೊಡ್ಡದು ಬೃಹತ್ಕಾರ ಅಂತ ಹೇಳಿದ್ದಾರೆ. ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ ರಾಕ್ಷಸ ಅಸುರ ದಡಿಯ ಅಂತ ಹೇಳಿದ್ದಾರೆ. ನೋಡಿ ನೋಡಿ ಏನೇನ್ ಹೇಳ್ತೀರಾ ಇನ್ನೇ ಹೇಳಿ. ಶ್ಯಾಮ್ ಸುರೇಶ್ ಬಿಎಚ್ ರಸ್ತೆ ಭದ್ರಾವತಿಯಿಂದ ದಡೂತಿ ಅಜಾನ ಬಾಹು ಅಂತ ಹೇಳಿದ್ದಾರೆ. ಶಿವಮೊಗ್ಗದ ಪುರ್ಲೆಯಿಂದ ಮಹಾಂತೇಶ್ ಕಾರ್ಯಕ್ರಮ ಕುತೂಹಲವಾಗಿದೆ ಸರ್. ದೈತ್ಯ ಪದಕ್ಕೆ ಸಮಾನಾರ್ಥ ಪದ ರಕ್ಕಸ ರಾಕ್ಷಸ ಅಸುರ ದಾನವ ಮಹತ್ತರವಾದ ಬೃಹದಾಕಾರವಾದ ಅಂತ ಹೇಳಿದ್ದಾರೆ. ರಾಧಿಕಾ ಶ್ರೀರೇಖ ಅನುರಾಧ ಅಕ್ಷಯ ಅನ್ಮಯ್ ಪಾರ್ಥಸಾರ್ಥಿ ಜಯನಗರ ಶಿವಮೊಗ್ಗದಿಂದ ಕಟ್ಟಾಳು ಅಂತ ಹೇಳಿದ್ದಾರೆ. ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ ಬೃಹದಾಕಾರ ಅಂತ ಹೇಳಿದ್ದಾರೆ. ರಾಧಾ ನಿಧಿಗೆಯಿಂದ ದೊಡ್ಡದಾದ ಬೃಹತ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ವೆಂಕಟೇಶ್ ಆರ್ ಶೆಟ್ಟರ್ ಜ್ಯೋತಿ ವಿ ಶೇಟ್ ಅಪೇಕ್ಷಾ ವಿ ಶೇಟ್ ಶ್ರೇಯಸ್ ಶಿವಮೊಗ್ಗದಿಂದ ದಾನವ ರಾಕ್ಷಸ ಅಂತ ಹೇಳಿದ್ದಾರೆ. ಶಂತಚರ್ ಬಡಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಬೃಹತ್ ವಿಶಾಲ ಮಹಾನ್ ಗಗನಚುಂಬಿ ಅಗಾಧ ಅಸುರ ರಾಕ್ಷಸ ದಾನವ ನಿಶಾಚರ ದುಷ್ಟ ಅಂತ ಹೇಳಿದ್ದಾರೆ. ಮಹೇಶ್ ಹೊಸೂರ್ ಬೃಹತ್ ಅಗಾಧ ವಿಶಾಲ ಅಂತ ಹೇಳಿದ್ದಾರೆ. ವಿಜಯಪುರದಿಂದ ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಜ್ ಅವರು ಭಯಂಕರ ಅಂತ ಹೇಳಿದ್ದಾರೆ. ವೀಣಾ ಸತೀಶ್ ಕುಮಾರ್ ಬೆಂಗಳೂರಿನಿಂದ ರಾಕ್ಷಸ ರಕ್ಕಸ ಅಂತ ಹೇಳಿದ್ದಾರೆ. ತೀರ್ಥ ಪ್ರಸಾದ್ ದೊಡ್ಡ ಮೇಟಿಕುರ್ಕಿ ಅರಸೀಕೆರೆ ತಾಲೂಕಿನಿಂದ ಬೃಹದತ್ತಾದ ಅಂತ ಹೇಳಿದ್ದಾರೆ. ಸುಬಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರಿಂದ ದೊಡ್ಡದು ಬೃಹತ್ ವಿಶಾಲವಾದ ಬೃಹದಾಕಾರ ಅಂತ ಹೇಳಿದರೆ. ನಳಿನಿ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ ವಿಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ಬೃಹತ್ ಅಗಾಧ ಭಯಂಕರ ರಾಕ್ಷಸ ದಾನವ ಅಂತ ಹೇಳಿದ್ದಾರೆ. ಜಯಪುಟ್ಟಸ್ವಾಮಿ ಕೆನಡಾದಿಂದ ನಮಸ್ತೆ ಸರ್ ಭಯಾನಕ ಆಕಾರ ಭಯಾನಕ ದೃಶ್ಯ ಅಂತ ಹೇಳಿದ್ದಾರೆ. ಮೌನಿಕಾ ಆಸನದಿಂದ ದೊಡ್ಡದು ವಿಶಾಲವಾದದ್ದು ಅಂತ ಹೇಳಿದ್ದಾರೆ. ದೃತ್ಯ ಬಲಿಷ್ಠ ಅಂತ ಹೇಳಿದ್ದಾರೆ. ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ ಜೊತೆಯಲ್ಲಿ ಡುಮ್ಮ ಅಂತ ಹೇಳಿದ್ದಾರೆ. ಇವ್ರು ಯಾರಿಗೆ ಹೇಳ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ. ನೋಡಂತಾಂಡೆ ಹಾಸನದಿಂದ ಜಾರ್ಜ್ ಅವರು ಹೇಳಿದರೆ ರಾಕ್ಷಸ ಬಲಾಢ್ಯ ದೈತ್ಯ ಬಲವಾದ ಶಕ್ತಿವಂತ ಹೇಳಿದರೆ. ಹಾಗೆ ಅವಾಗ್ಲೇ ಕೇಳಿದ್ರು ನಿವಾಸ ಅನ್ನೋದಕ್ಕೆ ಗೃಹ ಮನೆ ಅಂತಲೂ ಸಹ ಜೊತೆಯಲ್ಲಿ ಉತ್ತರವನ್ನ ಕಳಿಸಿರ್ತಾರೆ. ರಾಯಭಾಗ ತಾಲೂಕು ಮುಗುಳಗೌಡ ಶಿವಲಿಂಗ ಎರೆಮಠ್ ಕಲಾವತಿ ಎರೆಮಠ್ ಅಭಿಷೇಕ ಎರೆಮಠ್ ಅವರು ಉತ್ತರ ಭಯಂಕರ ಅಂತ ಹೇಳಿದ್ದಾರೆ. ದೈತ್ಯದ ಸಮಾನಾರ್ಥಕ ಪದಗಳು ಮಹಾಕಾಯ ದೊಡ್ಡ ಆಕಾರದ ದೈತ್ಯ ತಿಮಿಂಗಲಗಳು ಅಂತ ಹೇಳಿದ್ರೆ ಮಹಾಲಿಂಗಪ್ಪ ಜಾಲವಾದಿ ಜಮಖಂಡಿ ಬಾಗಲಕೋಟೆ ಜಿಲ್ಲೆಯಿಂದ ಮಂಜುಳಾ ಶ್ಯಾಮ್ ಸುರೇಶ್ ಹರ್ಷ ಬಿಎಚ್ ಭಟ್ ಭದ್ರಾವತಿಯಿಂದ ದೃಢಕಾಯ ಅಜಾನ ಬಾಹು ಅಂತ ಹೇಳಿದರೆ. ಕೆಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆಗಳಿಂದ ದೊಡ್ಡ ಗಾತ್ರ ಬೃಹತ್ ಅಸುರ ಅಂತ ಹೇಳಿದ್ದಾರೆ. ಬೃಂದ ಶಿವಮೊಗ್ಗದಿಂದ ಅಸುರ ರಾಕ್ಷಸ ದೈತ್ಯಕ್ಕೆ ಇನ್ನೊಂದು ಹೆಸರು ದಾನ ಅಂತ ಹೇಳಿದ್ದಾರೆ. ಮೈಲ್ಕೋಟಿ ಜನಪುರ ಭದ್ರಾವತಿಯಿಂದ ದೊಡ್ಡದಾದ ಆಕಾರ ಅಂತ ಹೇಳಿದ್ದಾರೆ. ದೈತ್ಯ ಅಂದ್ರೆ ತುಂಬಾ ದೊಡ್ಡದು ಸರ್, ವಿಭಿನ್ನವಾಗಿರುತ್ತೆ ಅಂತ ಹೇಳಿದ್ರೆ ಯಾರು ಇವರು? ಪ್ರೀತಿ ಫ್ರಮ್ ಬೂತುನ್ಗುಡಿ ಭದ್ರಾವತಿಯಿಂದ. ಮಂಜುಳಾ ಜನಾರ್ದನ್ ಉದಯ್ ಟೈಲರ್ ಬೂತುನ್ಗುಡಿ ಭದ್ರಾವತಿಯಿಂದ ಬೃಹದಾಕಾರ ಭಯಂಕರ ಅಂತ ಹೇಳಿದ್ದಾರೆ. ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ ಬೃಹದಾಕಾರ ದೈತ್ಯ ಅಂತ ಹೇಳಿದ್ದಾರೆ. ದೈತ್ಯ ಅಂತ ಹೇಳಿದರೆ ಯಾರು? ರಾಜು ಶಂಕರ್ ಘಟ್ಟದಿಂದ ಉತ್ತರವನ್ನ ಕಳಿಸಿರ್ತಾರೆ.

ಕೇಳಿದ್ರೆ ಇದುವರೆಗೂ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಬಹಳ ಉತ್ಸಾಹದಿಂದ ಭಾಗವಹಿಸ್ತೀರಿ ಎಲ್ಲರಿಗೂ ನಮ್ಮ ನಿಲಯದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಕಾರ್ಯಕ್ರಮ ಖುಷಿ ಕೊಟ್ಟಿದೆ ಅಲ್ವಾ ಅಂತ ಭಾವಿಸ್ತಾ ಖುಷಿಯಾಗಿರಿ, ನಗ್ತಾ ಇರಿ, ರೇಡಿಯೋ ಕೇಳ್ತಾ ಇರಿ. ಮತ್ತೆ ನಾನು ರಾತ್ರಿ 10 ಗಂಟೆಗೆ ನಿಮ್ಮ ಜೊತೆ ಆಗ್ತೀನಿ ಅಂತ ಹೇಳ್ತಾ ಅವ ಮತ್ತೊಂದು ವಿಷಯವನ್ನು ತರ್ತೀನಿ, ಮತ್ತೆ ಜೊತೆಯಾಗೋಣ ಅಂತ ಹೇಳ್ತಾ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಡೆಯ ಗೀತೆ ಬೆಂಕಿಯಲ್ಲಿ ಹರಳಿದವು ಚಿತ್ರದ ಗೀತೆಯನ್ನು ಕೇಳೋಣ.

0: ನಾನು ಬದುಗಟ ಕವಿ ಕೇಳಿ ಒಂದು ಕತೆ ಒಂದು ದೊಡ್ಡ ಕಾಡು ಅಲ್ಲಿ ಒಂದು ದೊಡ್ಡ ಆಲದ ಮರ
1: ಅಕ್ಕ ತಂಗಿ ಗಿಣಿಗಳು ಎರಡು ಪಕ್ಕದೆ ಕುಳಿತಿರಲು ರೆಕ್ಕೆಯ ಬಡಿಯುತ್ತ ಹಾರುತ್ತ ಬಂದವು ಗಿಣಿಗಳು ಇನ್ನೆರಡು
0: ಅವೆರಡು ಗಂಡು ಗಿಣಿಗಳು

ಅನ್ನು ಕುಲುಕಿ ಶುಭವನ್ನು ತೋರಿದಮ್ಮ.

0: ಮಗಳು ಅಂದು ಆನಂದ ಪಂಡಿತಮ್ಮ ಮದುವೆಯ ಮಾಡಿದ ರಗಿಣಿ ಮೌನದಿ ದೂರದಿ ನಿಂತಿತಮ್ಮ
1: ಇದುವರೆಗೂ ಚಿತ್ರಗೀತೆಗಳನ್ನ ಕೇಳಿದ್ರಿ ಆಕಾಶವಾಣಿ ಭದ್ರಾವತಿ ಸಮಯ 8:45 ಆಗುತ್ತಲಿದೆ ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದಿಂದ

0: ಇದುವರೆಗೂ ಶ್ರೀಕಾಂತ ಕುಲಕರ್ಣಿ ಅವರು ಹಾಡಿರುವ ಭಾವಗೀತೆಗಳನ್ನ ಆಲಿಸಿದಿರಿ.
1: ಬೇಲೂರು, ಹಳೇಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಇನ್ನೀಗ ಕೇಳಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಮನೋಹರ್ ಪಟವರ್ಧನ್ ಅವರ ಗಾಯನದಲ್ಲಿ ತಬಲಾ ಆದರ್ಶ್ ಶೆನಾಯ್, ಹಾರ್ಮೋನಿಯಂ ಸತೀಶ್ ರೆಡ್ಡಿ ಕೊಳ್ಳಿ.

0: ಇದುವರೆಗೂ ಮನೋಹರ್ ಪಟವರ್ಧನ್ ಅವರ ಗಾಯನದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮೂಡಿಬಂತು. ತಬಲಾ ಆದರ್ಶ ನಾಯಿ ಅವರದಾಗಿತ್ತು, ಹಾರ್ಮೋನಿಯಂ ಸತೀಶ್ ರೆಡ್ಡಿ ಕೊಳ್ಳಿ ಅವರದಾಗಿತ್ತು.
1: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳ್ಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ. ಹೆಣ್ಣು ಮಗುವನ್ನು

0: ಇಂದಿನ ಕಾರ್ಯಕ್ರಮ
1: ಆಕಾಶವಾಣಿ ಭದ್ರಾವತಿ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳೋಣ ಪ್ರಾಯ ಪ್ರಾಯ ಪ್ರಾಯ ಚಿತ್ರದ ಗೀತೆ.

ಎದ್ದುಗಟ್ಟೆ ಚಿತ್ರಗೀತ ಕಾರ್ಯಕ್ರಮವನ್ನು ಕೇಳಿದಾಗ ಬಂದಂತಹ ಕೆಲವು ಸಂದೇಶಗಳನ್ನ ಲೇಟಾಗಿ ಕಳಿಸಿರೋ ಸಂದೇಶಗಳನ್ನ ನಾವು ಓದಿರಲಿಲ್ಲ. ಸರಿ, ಕಾರ್ಯಕ್ರಮ ಕುರಿತಾಗಿ ಬಂದಿರುವ ಸಂದೇಶಗಳನ್ನು ಓದಿ ಮುಂದಿನ ಗೀತೆಗೆ ಹೋಗೋಣ ಅಂತ ಹೇಳ್ತಾ, ಚಂದ್ರಶೇಖರ್ ಅವರು ಇಲ್ಲಿ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಹನುಮ ಸಾಗರದಿಂದ ಕಳಿಸಿರ್ತಾರೆ. ಅಮೃತ ರಮೇಶ್ ಚಿತ್ರದುರ್ಗದಿಂದ ಹಾಡುಗಳು ಸೆಲೆಕ್ಷನ್ ಸೂಪರ್ ಸ್ಟಾರ್ ಅಂತ ಹೇಳಿದ್ದಾರೆ. ಸಂತಾಚಾರ್ ಬಡಗೇರ ಕೊಕ್ಕನೂರು ತಾಲೂಕು ಹರಿಹರ ತಾಲೂಕಿನಿಂದ, ನಮಸ್ತೆ ಸರ್, ಸುಂದರವಾದ ಮನೆಯಲ್ಲಿ ಆರಾಮಾಗಿ ಕುಳಿತು ಪ್ರೀತಿಯ ಸಂಗೀತವನ್ನು ಕೇಳುತ್ತಾ ಸಮಯ ಕಳೆಯುವುದು ನಿಜಕ್ಕೂ ಜೀವನದ ಒಂದು ಅದ್ಭುತ ಅನುಭವಗಳಲ್ಲಿ ಒಂದು. ಭದ್ರಾವತಿಯಂತಹ ಪ್ರಶಾಂತ ಪರಿಸರದಲ್ಲಿ ಇಂತಹ ಸುಂದರವಾದ ಮನೆಯಲ್ಲಿ ಸಂಗೀತದ ಲಹರಿ ಇದ್ರೆ ಮನಸ್ಸಿಗೆ ಎಂತಹ ನೆಮ್ಮದಿ ಸಿಗುತ್ತದೆ ಎಂಬುದು ನಿಮ್ಮ ಮಾತುಗಳಿಂದಲೇ ವೇದ್ಯವಾಗುತ್ತದೆ. ಸಂಗೀತಕ್ಕೆ ಮನುಷ್ಯನ ಮನಸ್ಸನ್ನು ಹಗುರುಗೊಳಿಸುವ, ಬೇಸರವನ್ನು ದೂರ ಮಾಡುವ ಮತ್ತು ಬದುಕಿನ ಕಷ್ಟಗಳನ್ನು ಮರೆಸುವ ಅದ್ಭುತ ಶಕ್ತಿ ಇದೆ. ಧನ್ಯವಾದಗಳು ಸರ್ ಅಂತ ಹೇಳಿದ್ದಾರೆ. ರಮೇಶ್ ಟೈಲರ್ಸ್ ಹೊಸಮನೆ ಭದ್ರಾವತಿಯಿಂದ, ನಿಮ್ಮ ನಿಲಯದ ಸಂಜೆಯ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬಂದವು. ಕನ್ನಡ ಹಿಂದಿ ಹಾಡುಗಳು ಚೆನ್ನಾಗಿತ್ತು, ಕನ್ನಡ ಹಿಂದಿ ವಾರ್ತೆಗಳು ಚೆನ್ನಾಗಿತ್ತು, ಕೃಷಿ ಮಾಹಿತಿ ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ. ಆಕಾಶವಾಣಿ ಸವಿನೆನಪು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರುತ್ತಿದೆ, ಜೊತೆಗೆ ನಿಮ್ಮ ಕನ್ನಡ ನಿರೂಪಣೆ ಕೇಳುವುದಕ್ಕೆ ಆನಂದವಾಗುತ್ತದೆ ಅಂತ ಹೇಳ್ತಿದ್ದಾರೆ. ಗೀತಾ ರಾಜೇಂದ್ರಪ್ಪ, ಆಶಾ ವಿನಯ್ ವಿಜಯ್ ಮತ್ತು ಪುಟಾಣಿ ಗೌರಿ ಹಳೆಪೇಟೆ ಬೀದಿ ಭದ್ರಾವತಿಯಿಂದ. ಸರಿ, ಹಾಗಾದ್ರೆ 8 ಗಂಟೆ ಚಿತ್ರಗೀತೆಯಲ್ಲಿ ನಿಮಗೆ ಕಾರ್ಯಕ್ರಮ ಮಾಡ್ತಾ ಇದ್ವಿಲ್ಲ, ಸಮಾನಾರ್ಥಕ ಪದಗಳನ್ನ ಹೇಳಬೇಕು ಅಂತ, ಅದನ್ನ ಮುಂದುವರ್ಸೋಣ ಅಲ್ವಾ. ಹಾಗಾದ್ರೆ ಈಗಿನ ಪದ ಯಾವುದು ಅಂದ್ರೆ ಅಂಬರ. ಈ ಅಂಬರಕ್ಕೆ ಒಂದು ಸಮಾನಾರ್ಥಕವಾದ ಪದ ಅಂಬರ ಅಂದ್ರೆ ಮತ್ತೇನ್ ಕರಿತೀರಾ? ಅಂಬರಕ್ಕೆ ಮತ್ತೊಂದು ಪದ ಇದೆ ಅಲ್ವಾ? ಹಾಗಾದ್ರೆ ಅದನ್ನ ಏನಂತ ಕರೀತಾರೆ ಅಂತ ನನಗೆ ಸಂದೇಶಗಳ ಮೂಲಕ ಕಳಿಸ್ತೀರಲ್ವಾ? ನೀವು ಕಳಿಸ್ಬೇಕಾದಂತಹ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ, 9481527206 ಸಂದೇಶಗಳು ಬರ್ತಾ ಇರಲಿ. ಅಷ್ಟರಲ್ಲಿ ಈ ಗೀತೆ ನಿಮಗಾಗಿ. ಮರ್ಯಾದೆ ಮಹಲ್ ಚಿತ್ರದ ಗೀತೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನ್

ನಿಮಗೆ ಏನಂತ ಕೊಟ್ಟಿದ್ದೆ ಅಂಬರ ಅನ್ನೋದಕ್ಕೆ ಸಮಾನಾರ್ಥಕವಾಗಿ ಪದವನ್ನ ಕಳಿಸಿ ಅಂತ ಹೇಳಿದೆ ಅಲ್ವಾ. ಬನ್ನಿ ಹಾಗಾದ್ರೆ ಯಾರೆಲ್ಲ ಕಳಿಸಿದರೆ ಉತ್ತರಗಳನ್ನ ನೋಡ್ತಾ ಹೋಗೋಣ. ಅನಿಲ್ ಕುಮಾರ್ ತಡಕ್ನಳ್ಳಿ ಹಿರೇಕೆರೂರು ತಾಲೂಕಿನಿಂದ ಆಕಾಶ, ಗಗನ, ಬಾನು ಅಂತ ಕಳಿಸಿದ್ದಾರೆ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರತೆಯಿಂದ ನಮಸ್ಕಾರ ಸರ್, ಆಕಾಶ, ಬಾನು, ಗಗನ, ಭೂಮಂಡಲ ಅಂತ ಹೇಳಿದ್ದಾರೆ. ಅಂಬರ ಸಮಾನಾರ್ಥಕ ಪದ,

ಆಕಾಶ ಅಂತ ಹೇಳಿದರೆ ಮುರಳೀಧರ್ ಶಿವಮೊಗ್ಗದಿಂದ, ರೇಖಾ ಬೆಂಗಳೂರಿಂದ ಆಕಾಶ ಅಂತ ಹೇಳಿದರೆ ವೇದಾ ಶೆಟ್ಟಿ ಕಾಳಾವರ ಕುಂದಾಪುರದಿಂದ ಸರಿಯಾದ ಉತ್ತರ ಕಳಿಸಿರ್ತಾರೆ. ಗಂಗಾಧರೇಶ್ ಬಿಜಿ ಹೊಸಮನೆ ಭದ್ರಾವತಿಯಿಂದ, ಎಂ ಎಚ್ ರವಿಕುಮಾರ್ ಹಿರಿಯೂರು ತಾಲೂಕು ಮೇಟಿ ಕುರ್ಕೆಯಿಂದ ಕಳಿಸಿದ್ದಾರೆ. ಆಕಾಶ್ ಮೋಹನ್ ಕುಮಾರ್ ಮಂಗಳ ಆಲ್ನಳ್ಳಿ ಮೈಸೂರಿನಿಂದ ಆಕಾಶ ಅಂತ ಕಳಿಸಿದ್ದಾರೆ. ಸೀಗಬೆಗೆ ಭದ್ರಾವತಿಯಿಂದ ಉಮಾತಮ್ಮಯ್ಯ, ಕೆಎಂಎಫ್ ಮಕ್ಕಳಾದ ಮೈತ್ರಿ ಕುಸುಮ ಯುವರಾಜ್ ಅವರು, ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ ಗಗನ ನಭ ಆಕಾಶ ಆಗಸ ಅಂತ ಹೇಳ್ತಾರೆ ಅಂತ ಹೇಳಿದ್ದಾರೆ. ವಿಜಯಪುರದಿಂದ ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಜ್ ಅವರು ಆಕಾಶ ಅಂತ ಹೇಳಿದ್ದಾರೆ. ಕನಕಾಂಬರ ಅಂಬರ ಕನಕಾಂಬರ ಅಂತ ಹೇಳಿದ್ದಾರೆ ಯಾರು, ಧರ್ಮಸ್ಥಳದಿಂದ ಅಂಬಿಕಾ ಅವರು. ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ ಆಕಾಶ ಗಗನ ಭಾನು ಆಗಸ ನಭ ಅಂತರಿಕ್ಷ ನಭೋಮಂಡಲ ಬಾಂದಳ ಮುಗಿಲು ಅಂತ ಕಳಿಸಿದ್ದಾರೆ. ನೋಡಿ ಎಷ್ಟೊಂದು ಕಳಿಸಿದಾರಲ್ವಾ, ಇಷ್ಟೊಂದೆಲ್ಲ ಕರೀತಾರೆ ಆಕಾಶಕ್ಕೆ ಅಂತ ಅನಿಸ್ತಿದೆ. ಮೋನಿಕಾ ಆಸನದಿಂದ ಆಕಾಶ ಭಾನು ಅಂತ ಹೇಳ್ತಿದ್ದಾರೆ. ಅಂಬರಕ್ಕೆ ಇನ್ನೊಂದು ಪದ ಆಕಾಶ ಅಂತ ಹೇಳ್ತಿದ್ದಾರೆ ಯಾರು, ಶಾರದಾ ಹೋಮ್ ಗಾರ್ಡ್ ಉಜ್ಜಿನಿಪುರ ಭದ್ರಾವತಿಯಿಂದ. ಆಕಾಶ ಅಂತ ಹೇಳ್ತಿದ್ದಾರೆ ಯಾರು, ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ. ಸಲ್ಮಾ ಟೀಚರ್ ಅವರು ಹೇಳಿದ್ದಾರೆ ಆಕಾಶ ಅಂತ ಹೇಳಿದ್ದಾರೆ. ಎಲ್ಲರ ಉತ್ತರಗಳು ಸರಿಯಾಗಿದೆ ಅಲ್ವಾ? ಸರಿಯಾದ್ರೆ ಸ್ವಲ್ಪ ಕಷ್ಟದ ಕೊಡ್ತೀನಿ ಸತಿ, ಬರಿ ನೋಡೋಣ ಉತ್ತರ ಹೆಂಗ್ ಕಳಿಸ್ತೀರಾ ಅಂತ. ಒಳ್ಳೆಯ ಅಥವಾ ಒಳ್ಳೇದಕ್ಕೆ ಗುಡ್ ಅಂತ ಹೇಳ್ತೀವಲ್ಲ, ಒಳ್ಳೆಯದಕ್ಕೆ ಸಮಾನಾರ್ಥಕ ಪದ. ಇನ್ನೊಂದು ಏನ್ ಕರಿತೀವಿ ಒಳ್ಳೆಯದಕ್ಕೆ, ಒಳ್ಳೆಯ ಕರಿತೀರಿ ಅಂತ. ಸಮಾನಾರ್ಥಕ ಪದಗಳನ್ನ ಮಾಡ್ತಾ ಮಾಡ್ತಾ ನೀವು ಸಂದೇಶಗಳನ್ನ ಕಳಿಸ್ತಾ ಕಳಿಸ್ತಾ ಹಾಡುಗಳನ್ನು ಸಹ ಕೇಳ್ತಾ ಇದ್ದೀರಾ. ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ಎಫ್ ಎಂ 103.5 ಹಾಗೂ 101.4 ಹಾಗೂ ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಯ ಕಾರ್ಯಕ್ರಮಗಳನ್ನು. ಮುಂದಿನ ಗೀತೆ ಮರಿಯಾ ಮೈ ಡಾರ್ಲಿಂಗ್ ಚಿತ್ರದ ಗೀತೆ, ಕೇಳಿ ಬರುವಂತಹ ಸ್ವರ SP ಬಾಲಸುಬ್ರಹ್ಮಣ್ಯಂ ಅವರದು.

ಒಂದು ಸುಂದರವಾದ ಗೀತೆಯನ್ನ ಕೇಳಿದ್ರಿ ಅಲ್ವಾ? ಬನ್ನಿ, ನಾನೇನ್ ಕೇಳಿದ್ದೆ ನಿಮಗೆ, ಒಳ್ಳೆಯದು, ತುಂಬಾ ಒಳ್ಳೆ ವ್ಯಕ್ತಿ, ತುಂಬಾ ಒಳ್ಳೆಯದು ಅಂತ ಹೇಳ್ತೀವಲ್ವಾ, ಅದಕ್ಕೆ ಸಮಾನಾರ್ಥಕ ಪದ ಏನು ಅಂತ ಕೇಳಿದೆ. ಒಳ್ಳೆಯದು ಅಥವಾ ಒಳ್ಳೆಯ ಅನ್ನೋದಕ್ಕೆ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ ಅಲ್ವಾ? ಬನ್ನಿ ಹಾಗಾದ್ರೆ ನಿಮ್ಮೆಲ್ಲ ಉತ್ತರಗಳು ಏನೇನಿದೆ ಅಂತ ನೋಡ್ತಾ ಹೋಗೋಣ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ, ಮರಿಯಾ ಮೈ ಡಾರ್ಲಿಂಗ್ ಚಿತ್ರದ ಹಾಡು ತುಂಬಾ ಇಷ್ಟ ಆಯ್ತು ಸರ್ ಅಂತ ಹೇಳಿ ಅನುಕೂಲಕರ ಪ್ರಯೋಜನಕಾರಿ ಅಂತ ಉತ್ತರವನ್ನ ಕಳಿಸಿರ್ತಾರೆ. ನೋಡ್ತಾ ಹೋಗೋಣ ಬನ್ನಿ ಯಾರ್ಯಾರು ಏನೇನು ಕಳಿಸಿದ್ದಾರೆ ಅಂತ. ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ ಉತ್ತಮ ಅಂತ ಹೇಳಿದ್ದಾರೆ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಸುಮಧುರವಾದ ಹಾಡುಗಳು ಈ ತಂಪಾದ ವಾತಾವರಣದಲ್ಲಿ ಕೇಳಲು ತುಂಬಾ ಖುಷಿಯಾಗಿತ್ತು, ಧನ್ಯವಾದಗಳು ಸರ್ ಅಂತ ಹೇಳ್ತಾ ಹಿತವಾದ, ಉತ್ತಮ, ಸರಿಯಾದ ಅಂತ ಹೇಳಿದ್ದಾರೆ. ಸುಧಾರಾಜ್ ಮೈಸೂರಿನಿಂದ ಉತ್ತಮ ಅಂತ ಹೇಳಿದ್ದಾರೆ, ಸರಿಯಾಗಿರುವುದು ಅಥವಾ ಚೆನ್ನಾಗಿರುವುದು ಅಂತ ಹೇಳಿದ್ದಾರೆ. ಮುರಳೀಧರ್ ಶಿವಮೊಗ್ಗದಿಂದ ಕಳಿಸಿರ್ತಾರೆ. ಗಂಗಾಧರೇಶ್ ಬಿಜಿ ಹೊಸಮನೆ ಭದ್ರಾವತಿಯಿಂದ ಶುಭ ಅಂತ ಹೇಳಿದ್ದಾರೆ. ನಳಿನಿ ಕಿರಿಚಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ ಉತ್ತಮ, ಹಿತ ಅಂತ ಹೇಳಿದ್ದಾರೆ. ಒಳ್ಳೆಯ ಪದದ ಇನ್ನೊಂದು ಅರ್ಥ ಉತ್ತಮ, ಸಹಾಯಕರ ಸರ್ ಅಂತ ಹೇಳಿ, ಇಂದಿನ ಸವಿನೆನಪು ಕಾರ್ಯಕ್ರಮದಲ್ಲಿ ತುಂಬಾ ಇಷ್ಟ ಇಂಪಾದ ಹಾಡುಗಳು ಪ್ರಸಾರ ಆಗ್ತಿವೆ ಅಂತ ಹೇಳ್ತಿದ್ದಾರೆ. ವಿಜಯಪುರ ಜಿಲ್ಲೆ ಕೆಸಿ ನಗರದಿಂದ ವಿಠಲ್ ರಾವ್ ಕುಲಕರ್ಣಿ ಮನೆಯ ಎಲ್ಲ ಸದಸ್ಯರು ಅಂತ ಹೇಳಿದ್ದಾರೆ. ವಿಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ಉತ್ತಮವಾದ, ಚೆನ್ನಾಗಿರುವ ಅಂತ ಹೇಳ್ತಿದ್ದಾರೆ. ಎಂ ಎಚ್ ರವಿಕುಮಾರ್ ಹಿರಿಯೂರು ತಾಲೂಕು ಮೇಟಿ ಕುರ್ಕೆಯಿಂದ ಹಿತವಾದ, ಉತ್ತಮವಾದದ್ದು ಅಂತ ಹೇಳಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನಿಂದ ಶಾಂತಮ್ಮ, ಗೌರಮ್ಮ, ಹರ್ಷಿತಾ, ಲೇಖನ್, ನಯನ, ಲಕ್ಷ್ಮಮ್ಮ ಅವರು ಕಳಿಸಿರ್ತಾರೆ, ಉತ್ತಮವಾದದ್ದು ಅಂತ ಹೇಳಿದ್ದಾರೆ. ರೇಖಾ ಬ್ಯಾಂಗ್ಳೂರಿನಿಂದ ಉತ್ತಮ ಅಂತ ಹೇಳ್ತಾರೆ. ಚಂದ್ರಕಲಾ ಹಿರಿಯೂರು ಭದ್ರಾವತಿಯಿಂದ ಅಪರಂಜಿ ಅಂತ ಹೇಳ್ತಿದ್ದಾರೆ. ಒಳ್ಳೆಯದು ಎನ್ನದಕ್ಕೆ ಸಮಾನಾರ್ಥಕ ಪದ ಮಂಗಳಕರವಾದದ್ದು ಶಾರದಾ ಹೋಮ್ಗಾರ್ಡ್ ಉಜ್ಜಿನಿಪುರ ಭದ್ರಾವತಿಯಿಂದ. ಡಾಕ್ಟರ್ ಎಂ ಡಿ ಕೃಷ್ಣ ಶ್ರೀರಾಮ್ಪುರ ಮೈಸೂರಿನಿಂದ, ಸವಿ ನೆನಪು ಹೊಸ ನೆನಪು ಒತ್ತು ಉಲ್ಲಾಸ ಮೂಡಿಸಲು ಮಂದಿರುವುದು ಅದ್ಭುತ. ಉತ್ತರ ಉತ್ತಮ, ಚೆನ್ನಾದ, ಹಿತವಾದ, ಉಚಿತ, ಯೋಗ್ಯ ಅಂತ ಹೇಳಿದ್ದಾರೆ. ವಿಜಯಪುರ ಸುದರ್ಶನ ಭರತ್ ಕುಮಾರ್ ಬಂದೇ ನವಾಜ್ ಅವರು ಅನಿಲ್ ಅನುಕೂಲಕರ ಪ್ರಯೋಜನಕಾರಿ ಅಂತ ಹೇಳಿದ್ದಾರೆ. ಕೆಪಿ ದಿನೇಶ್ ಭಟ್ ಅರ್ಚನ ಭಟ್ ಆದಿತ್ಯ ಭಟ್ ಕೋರಿ ಮಂಡಗದ್ದೆ ಹೋಬಳಿಯಿಂದ ಹಿತವಾದ, ಸರಿಯಾದ, ಚೆನ್ನಾದ, ಉತ್ತಮ, ಹದವಾದ, ಹಿತಕರ, ಉತ್ಕೃಷ್ಟ ಮತ್ತು ಸಂಭಾವಿತ ಅಂತ ಹೇಳಿದ್ದಾರೆ. ಫ್ರಮ್ ವೀಣಾ ಬನಶಂಕರಿ ಸೀತಾ ಸರ್ಕಲ್ ಬ್ಯಾಂಗ್ಳೂರಿನಿಂದ ಶುಭ, ಒಳ್ಳೆತನ, ಶ್ರೇಷ್ಠ ಅಂತ ಹೇಳಿದ್ದಾರೆ. ಅದ್ಭುತ ಹಾಡಿನಿಂದ ಪ್ರಾರಂಭವಾದ ಗೀತಮಾಲೆ ಹೀಗೆ ಮಧುರತೆಯ ಸೂಸುವ ಅಲೆಗಳ ಉಂಗುರವಾಗಲಿ. ಮುರಾರಿ ಕುಲಕರ್ಣಿ ರಾಯಚೂರಿನಿಂದ ನೋಡಿ ಸಂದೇಶವನ್ನು ಕಳಿಸಿರ್ತಾರೆ ರಾಯಚೂರಿನಿಂದ. ಮಮತಾ ಭದ್ರಾವತಿಯಿಂದ ಉತ್ತಮವಾದದ್ದು ಅಂತ ಹೇಳಿದ್ದಾರೆ. ಸರ್ ನಮಸ್ಕಾರ, ಒಳ್ಳೆಯದಕ್ಕೆ ಮತ್ತೊಂದು ಹೆಸರು ಉತ್ತಮ. ನೀವು ಪ್ರಸಾರ ಮಾಡುತ್ತಿರುವ ಹಾಡುಗಳು ತುಂಬಾ ತುಂಬಾ ಉತ್ತಮವಾಗಿವೆ. ಲಭ್ಯವಿದ್ದಲ್ಲಿ ತಂದೆ ಮಕ್ಕಳು ಸಿನಿಮಾದ ರಾಧಿಕಾ ನಿನ್ನ ಸರಸಿದ್ದೇನೆ ಹಾಡನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಹೇಳ್ತಿದ್ದಾರೆ. ಎನ್ ಪಿ ಚಂದ್ರಪ್ಪ ವಿಶ್ರಾಂತ ಶಿಕ್ಷಕರು ವಿದ್ಯಾನಗರ ಹರಿಹರದಿಂದ. ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಸಂತಾಚಾರ್ ಬಡಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಒಳ್ಳೆಯ ಎಂಬ ಪದಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ಅಂತೇಳಿ ಅತ್ಯಂತ ಸೂಕ್ತವಾದ ಪದ ಮೇಲ್ಪಂಕ್ತಿ ಮೇಲಾದ, ಶುಭ, ಮಂಗಳಕರ, ಗುಣವಂತ, ಶ್ರೇಷ್ಠ ಅಂತ ಹೇಳಿದ. ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್ ಅವರು ಉತ್ತಮವಾದದ್ದು, ಕಾರ್ಯಕ್ರಮ ತುಂಬಾ ಸುಂದರವಾಗಿ ಮೂಡಿ ಬರ್ತಿದೆ ಸರ್, ನಿಮ್ಮ ನಿರೂಪಣೆ ಬೆಂಕಿ ಅಂತ ಹೇಳ್ತಾ ಇದಾರೆ. ನೋಡೋಣ. ಶ್ಯಾಮ್ ಸುರೇಶ್ ಡಿಎಚ್ ರಸ್ತೆ ಭದ್ರಾವತಿಯಿಂದ ಶುಭ ಅಂತ ಹೇಳ್ತಿದ್ದಾರೆ. ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯಕುಮಾರ್ ಅವರು ಅತ್ಯುತ್ತಮವಾದದ್ದು, ಹಾಡುಗಳು ಸೂಪರ್ ಅಂತ ಹೇಳಿ ಉತ್ತರವನ್ನ ಕಳಿಸಿರ್ತಾರೆ. ಮಂಜುಳಾ ಜನಾರ್ದನ್ ಉದಯಟಲ್ಲ ಭೂತನಗುಡಿ ಭದ್ರಾವತಿಯಿಂದ ಹಿತಕರ, ಉತ್ತಮ ಅಂತ ಹೇಳ್ತಿದ್ದಾರೆ. ಅಮೃತ್ ರಮೇಶ್ ಚಿತ್ರದುರ್ಗದಿಂದ ಅನುಕೂಲಕರವಾದ. ಪ್ರಕಾಶ್ ಅಂಜಿನಿ ಕೋಲಾರದಿಂದ ಶ್ರೇಷ್ಠ ಅಂತ ಹೇಳಿದ್ದಾರೆ. ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್ ಡಾಕ್ಟರ್ ಪ್ರವೀಣ್ ಅವರು ಸಹ ಉತ್ತರವನ್ನು ಕಳಿಸಿರ್ತಾರೆ, ಉತ್ತಮವಾದದ್ದು ಅಂತ ಹೇಳಿದ್ದಾರೆ. ಸರಿ, ಎಲ್ಲರೂ ಸರಿಯಾಗಿ ಕಳಿಸಿದೀರಾ. ನೋಡೋಣ ಹಾಗಾದ್ರೆ ಮುಂದಿನ ಪದವನ್ನ ಹೇಳ್ತಾ ಹೋಗೋಣ. ಪೆನ್ನು, ನಾವು ಬರೆಯುವಂತಹ ಪೆನ್ನಿಗೆ ಮತ್ತೊಂದನ್ನ ಕರೀತಾರೆ, ಏನಂತ ಕರೀಬಹುದು ಕಳಿಸ್ತೀರಲ್ವಾ? ಸರಿ ಕಳಿಸಿ ನೋಡೋಣ. ಅಷ್ಟರಲ್ಲಿ ಈ ಗೀತೆ ನಿಮ್ಗಾಗಿ, ಹುಲಿಯ ಹಾಲಿನ ಮೇವು ಚಿತ್ರದ ಗೀತೆ. ಕೇಳಿ ಬರುವಂತಹ ಸ್ವರಗಳು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ.

0: ಒಂದು ಸುಂದರವಾದ ಗೀತೆಯನ್ನ ಕೇಳಿದ್ರಲ್ವಾ? ಬನ್ನಿ ಹಾಗಾದ್ರೆ ನಾನು ಕೇಳಿರುವಂತ ಪ್ರಶ್ನೆ ಯಾರೆಲ್ಲ ಉತ್ತರ ಕಳಿಸಿದ್ರೆ ನೋಡ್ತಾ ಹೋಗೋಣ. ನಾನೇನನ್ ಕೇಳಿದ್ದೆ, ಪೆನ್ನು ಸಮಾನಾರ್ಥಕ ಪದವನ್ನ ಹೇಳಬೇಕು ಅಂತ. ಪೆನ್ನಿಗೆ ಮತ್ತೊಂದು ಹೆಸರಲ್ಲಿ ಕರೀತಾರೆ, ಅದೇನು ಅಂತ? ಏನಿರ್ಬೋದು? ಬನ್ನಿ ಯಾರೆಲ್ಲ ಕಳಿಸಿದಾರೆ ನೋಡ್ತಾ ಹೋಗೋಣ. ಅನಿಲ್ ಕುಮಾರ್ ತಡಕ್ನಳ್ಳಿ ಹಿರೇಕೇರೂರು ತಾಲೂಕಿನಿಂದ ಕಳಿಸಿದ್ದಾರೆ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ನಳಿನಿ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ, ಮುರಳೀಧರ್ ಶಿವಮೊಗ್ಗದಿಂದ, ವಿಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ, ಲೇಖನಿ ಗೀತಾ ಶ್ರೀನಿವಾಸ್ ಜೆ ಪಿ ನಗರ ಮೈಸೂರಿನಿಂದ, ಗಂಗಾಧರೇಶ್ ಬಿ ಜಿ ಹೊಸಮನೆ ಭದ್ರಾವತಿಯಿಂದ, ರೇಖಾ ಬ್ಯಾಂಗ್ಳೂರಿನಿಂದ, ಶ್ಯಾಮ್ ಸುರೇಶ್ ಬಿ ಎಚ್ ರಸ್ತೆ ಭದ್ರಾವತಿಯಿಂದ, ಫ್ರಮ್ ವೀಣಾ ಬನಶಂಕರಿ ಸೀತಾ ಸರ್ಕಲ್ ಬ್ಯಾಂಗ್ಳೂರಿನಿಂದ. ಪ್ರಶ್ನೆ ಗೊತ್ತಾಗ್ಲಿಲ್ಲ, ಮತ್ತೊಮ್ಮೆ ಹೇಳಿ ಅಂತ ಹೇಳ್ತಿದ್ದಾರೆ. ಪೆನ್ನಿಗೆ ಸಮಾನಾರ್ಥಕ ಪದ ಏನಂತ ಕರೀತಾರೆ, ಸಮಾರ್ಥಕ ಪದ ಯಾವುದು ಅಂತ ಕೇಳಿ. ಪೆನ್ನಿಗೆ ಇನ್ನೊಂದು ಹೆಸರು ಕರೀತಾರೆ ಏನಂತ? ಸಂತಚಾರ್ ಬಡಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಉತ್ತರವನ್ನ ಕಳಿಸಿದರೆ, ಓದ್ಬಿಡೋಣ ಬನ್ನಿ. ಅತ್ಯಂತ ಪ್ರಚಲಿತ ಮತ್ತು ಶುದ್ಧ ಕನ್ನಡ ಪದ ಬರಹದ ಕೋಲು. ಸರಳವಾಗಿ ಹೇಳುವುದಾದರೆ ಕಲಮ ಉರ್ದು ಹಿಂದಿ ಮೂಲದ ಪದ, ಬರವಣಿಗೆಯ ಸಾಧನ. ವಿವರಣಾತ್ಮಕವಾಗಿ ಹೇಳುವಾಗ, ಸಾಮಾನ್ಯವಾಗಿ ಸಾಹಿತ್ಯಕವಾಗಿ ಅಥವಾ ಬರೆಯುವಾಗ ಇದನ್ನ ಎಂಬುದನ್ನ ಬಳಸುವುದೇ ಹೆಚ್ಚು ಸೂಕ್ತ ಅಂತ ಹೇಳಿದ್ದಾರೆ. ಉತ್ತರ ಕೊನೆಯಲ್ಲಿ ಹೇಳ್ತೀನಿ ಬನ್ನಿ ನೋಡೋಣ. ಮಂಜುಳಾ ಜನಾರ್ದನ್ ಉದಯ ಟೆಲ್ಲರ್ ಬೂತನಗುಡಿ ಭದ್ರಾವತಿಯಿಂದ ಉತ್ತರನ ಕಳಿಸಿರ್ತಾರೆ. ಮಮತಾ ಅವರು ಭದ್ರಾವತಿಯಿಂದ, ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ, ಲೆಕ್ಕಣಿಕೆ ಈರಣ್ಣ ಮುದನೂರಿನಿಂದ, ಪಣೀಂದ್ರ ವಿನೋಬನಗರ ಶಿವಮೊಗ್ಗದಿಂದ, ಎಂ ಎಚ್ ರವಿಕುಮಾರ್ ಹಿರಿಯೂರು ತಾಲೂಕು ಮೇಟಿ ಕುರ್ಕೆಯಿಂದ, ಅಮೃತ ರಮೇಶ್ ಚಿತ್ರದುರ್ಗದಿಂದ, ಶಾಂತಮ್ಮ ಗೌರಮ್ಮ ಹರ್ಷಿತಾ ಲೇಹನ್ ನಯನ ಪಲ್ಲವಿಯವರು ಚಿತ್ರದುರ್ಗ ಹಿರಿಯೂರಿನಿಂದ, ಸುಮಿತ್ರ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ, ಶಿವಶಂಕರ್ ಶಿವಮೊಗ್ಗದಿಂದ, ಮುರಾರಿ ಕುಲಕರ್ಣಿಯಿಂದ, ಮೋನಿಕಾ ಹಾಸನದಿಂದ, ಸೀಗೆಬೆಗೆ ಭದ್ರಾವತಿಯಿಂದ, ಉಮಾ ತಮ್ಮಯ್ಯ ಕೆಎಂಎಫ್ ಮೊಮ್ಮಕ್ಕಳಾದ ಮೈತ್ರಿ ಕುಸುಮ ಯುವರಾಜ್ ಅವರು ಉತ್ತರವನ್ನು ಕಳಿಸಿರ್ತಾರೆ. ವಿಜಯಪುರದಿಂದ ಸುದರ್ಶನ್ ಭರತ್ ಕುಮಾರ್ ಬಂದೆ ನವಾಜ್ ಅವರು, ವಿದ್ಯಾ ಶ್ರೀರಾಮ್ ಸೌಜನ್ಯ ಸೌಗಂಧ ಫ್ರಮ್ ವಿನೋಬ್ ನಗರ ಶಿವಮೊಗ್ಗದಿಂದ, ಚಂದ್ರಕಲಾ ಹಿರಿಯೂರು ಭದ್ರಾವತಿಯಿಂದ, ವಿದ್ಯಾನಗರ ಎನ್ ಪಿ ಚಂದ್ರಪ್ಪ ವಿಶ್ರಾಂತ ಶಿಕ್ಷಕ ಮತ್ತು ಬಿ ವಿ ಮಂಗಳ ವಿದ್ಯಾನಗರ ಹರಿಹರದಿಂದ, ಡಾಕ್ಟರ್ ಎಂ ಡಿ ಕೃಷ್ಣ ಅವರು ಶ್ರೀರಾಮ್ಪುರ ಮೈಸೂರಿನಿಂದ. ಈಗ ಪ್ರಸಾರವಾದ ಗೀತೆ ಸೂಪರ್ ಸಾರ್ ಅಂತೇಳಿ ಉತ್ತರವನ್ನು ಕಳಿಸಿರ್ತಾರೆ. ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ ಎರಡು ಮೂರು ಉತ್ತರಗಳನ್ನ ಕೊಟ್ಟಿದ್ದಾರೆ. ಹೇಳ್ಬಿಡೋಣ ಬನ್ನಿ. ಲೇಖನಿ ಒತ್ತಣಿ ಅಂತ ಹೇಳ್ತಾರೆ. ಅಜಯ್ ವಂಡರ್ಕರ್ ಲೋಯ ವೃತ್ತ ಭದ್ರಾವತಿಯಿಂದ, ರಾಧಾ ಅವರು ನಿದಿಗೆಯಿಂದ ಉತ್ತರವನ್ನು ಕಳಿಸಿರ್ತಾರೆ. ಧರ್ಮಸ್ಥಳದಿಂದ ಅಂಬಿಕಾ ಅವರು, ಸಲ್ಮಾ ಟೀಚರ್ ತರೀಕೆರೆಯಿಂದ ಉತ್ತರವನ್ನು ಕಳಿಸಿರ್ತಾರೆ. ರೋಹಿಣಿ ಘನತೆ ಮಕ್ಕಳಾದ ಶ್ರೇಯ ಸಾರ್ಥಕ್ ಮತ್ತು ಸ್ವರ ಲೋಯ ವೃತ್ತ ಭದ್ರಾವತಿಯಿಂದ ಉತ್ತರವನ್ನು ಕಳಿಸಿರ್ತಾರೆ. ಫ್ರಮ್ ವೀಣಾ ಬನಶಂಕರಿ ಸೀತಾ ಸರ್ಕಲ್ ಬ್ಯಾಂಗ್ಳೂರಿನಿಂದ ಉತ್ತರವನ್ನು ಕಳಿಸಿರ್ತಾರೆ. ವೇದ ಶೆಟ್ಟಿ ಕಾಳಾವರ ಕುಂದಾಪುರದಿಂದ ಉತ್ತರವನ್ನು ಕಳಿಸಿರ್ತಾರೆ. ಜಯಪುಟ್ಟಸ್ವಾಮಿ ಕೆನಡಾದಿಂದ, ಶ್ರೀಧರ್ ಮೂರ್ತಿ ಬೂತನಗುಡಿ ಭದ್ರಾವತಿಯಿಂದ, ರಂಗರಾಮೇಗೌಡ ಮಲಗೊಪ್ಪದಿಂದ ಉತ್ತರವನ್ನು ಕಳಿಸಿರ್ತಾರೆ. ಪೆನ್ನನ್ನ ಮತ್ತೊಂದು ಹೆಸರು ಕರಿತೀವಿ ಏನಂತ? ಲೇಖನಿ ಅಂತ ಕರಿತೀವಿ. ಎಲ್ಲರ ಉತ್ತರಗಳು ಸರಿಯಾಗಿದೆ. ಹಾಗಾದ್ರೆ ಮುಂದಿನ ಪದ ಹೇಳ್ತಾ ಹೋಗೋಣ. ಮುಂದಿನ ಪದ ಸ್ಥಳ. ನಾವಿರುವ ಸ್ಥಳಕ್ಕೆ, ಸ್ಥಳ ಅನ್ನೋದಕ್ಕೆ ಒಂದು ಸಮಾನಾರ್ಥಕ ಪದ ಇದೆ, ಯಾವುದು ಅಂತ ಹೇಳ್ತೀರಾ? ಸರಿ, ಆದ್ರೆ ನೀವೆಲ್ಲರೂ ಕಂಡಿಡ್ದು ಗೊತ್ತಾಗಿ ನನಗೆ ಸಂದೇಶ ಕಳಿಸೋ ಅಷ್ಟೊತ್ತಿಗೆ ನಿಮಗೊಂದು ಸುಂದರವಾದ ಗೀತೆಯನ್ನ ಕೇಳಿಸ್ತೀನಿ. ಚಿತ್ರ ಬೆಟ್ಟದ ಹೂವು ಚಿತ್ರದ ಗೀತೆ. ಕೇಳಿ ಬರುವಂತಹ ಸ್ವರಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಧ್ವನಿಗಳಲ್ಲಿ ಈ ಗೀತೆ.
1: ನಾನು ನೀನು ಕಾಡು
2: ಫಾರೆಸ್ಟ್
1: ಬೆಟ್ಟ
2: ಹೂ
3: ಫ್ಲವರ್
1: ಬೆಟ್ಟದ ಹೂ
2: ಮೌಂಟೇನ್ ಫ್ಲವರ್
1: ಬಿಸಿಲೇ ಇರಲಿ ಮಳೆಯೇ ಬರಲಿ ಕಾಡಲ್ಲಿ ಮೇಡಲ್ಲಿ ಅಲೆವೆ
2: ಎಲ್ಲೇ ಇನ್ನೊಂದ್ಸಲ ಹೇಳು
1: ಬಿಸಿಲೇ ಇರಲಿ ಮಳೆಯೇ ಬರಲಿ ಕಾಡಲ್ಲಿ ಮೇಡಲ್ಲಿ ಅಲೆವೆ
2: ಸನ್ಲೈಟ್ ಲೆಟ್ ಕಮ್ ರೈನ್ ಲೆಟ್ ಇಟ್ ಕಮ್ ಫಾರೆಸ್ಟ್ ಮೌಂಟೇನ್ ಐ ಗೊರ್ರೋ
1: ಶಲ್ಲಿ ಮೇಡಂಗಾಗಿ ಕೊಡಲು ಬೆಟ್ಟದ

0: ದಿನವು ಹೂವ ಕೊಡುವೆ ಕ್ಷಣ ಜನ ರೂಪಾಯಿ ಪಡೆವೆ, ದಿನವು ಹೂವ ಕೊಡುವೆ ಕ್ಷಣ ಜನ ರೂಪಾಯಿ ಪಡೆವೆ, ಅಮ್ಮನ ಕೈಲಿ ಎಲ್ಲ ಕೊಟ್ಟು ಹತ್ತೆ ಪೈಸಾ ತೆಗೆದುಕೊಳ್ಳುವೆ.
1: ವೇಟ್ ಒನ್ ಮಿನಿಟ್, ಐ ಟೆಲ್ ಕರೆಕ್ಟ್. ಡೈಲಿ ಫ್ಲವರ್ ಗಿವಿಂಗ್ ಟನ್ ರೂಪಿ ಟೇಕಿಂಗ್, ಕರೆಕ್ಟಾ? ಡೈಲಿ ಫ್ಲವರ್ ಗಿವಿಂಗ್ ಟನ್ ರೂಪಿ ಟೇಕಿಂಗ್, ಆಲ್ ದಿ ಮನಿ ಮದರ್ ಕೀಪಿಂಗ್, ಟೆಂಪೈ ಓನ್ಲಿ ಐ

0: ಹಣವನ್ನು ಸೇರಿಸಿ ಇಡುವೆ ದಿನವೂ ಎಣಿಸುತ್ತಲಿರುವೆ, ಹಣವನ್ನು ಸೇರಿಸಿ ಇಡುವೆ ದಿನವೂ ಎಣಿಸುತ್ತಲಿರುವೆ, 10 ರೂಪಾಯಿ ಕೂಡಿದ ಮೇಲೆ ರಾಮಾಯಣದ ಪುಸ್ತಕ ಕೊಡುವೆ.
1: ವೆರಿ ಡಿಫಿಕಲ್ಟ್ ಪ್ರಾಬ್ಲಮ್, ಟೂ ಮೆನಿ ವರ್ಡ್ಸ್, ವೇಟ್ ಒನ್ ಮಿನಿಟ್. ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್, ಡೈಲಿ ಡೈಲಿ ಕೌಂಟಿಂಗ್. ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್, ಡೈಲಿ ಡೈಲಿ ಕೌಂಟಿಂಗ್, 10 ರೂಪೀಸ್ ಆಫ್ಟರ್ ಜಾಯ್ನಿಂಗ್ ರಾಮಾಯಣ.

0: mountain, forest mountain, I go roaming, roaming.
1: Shalli madam gagi kodalu betta da huwa tarve.
0: Or Shalli madam to giving to mountain flower bringing.
1: Betta da hu.
0: Betta da hu. Betta da hu.
2: ಕೇಳಿದ್ರಲ್ವ ಸುಂದರವಾದ ಗೀತೆ. ನಿಮ್ಗೇನಂತ ಕೊಟ್ಟಿದ್ದೆ ಸ್ಥಳ ಅನ್ನೋದಕ್ಕೆ ಪರ್ಯಾಯ ಪದ ಅಥವಾ ಸಮಾನಾರ್ಥಕ ಪದ ಏನು ಅಂತ ಕೇಳಿದೆ. ಹಾಗಾದ್ರೆ ಯಾರೆಲ್ಲ ಸರಿಯಾದ ಉತ್ತರಗಳನ್ನ ಕಳಿಸಿ ನೋಡ್ತಾ ಹೋಗೋಣ. ಸ್ಥಳ ಅಂದ್ರೆ ಅದಕ್ಕೆ ಜಾಗ ಅಂತ ಕರಿತೀವಿ ಅಲ್ವಾ? ಆದ್ರೆ ನಿಮ್ಮ ಉತ್ತರಗಳಲ್ಲಿ ಏನೇನಿದೆ ನೋಡ್ತಾ ಹೋಗೋಣ. ಅನಿಲ್ ಕುಮಾರ್ ತೊಡಕ್ನಲ್ಲಿ ಹಿರೇಕೆರೂರು ತಾಲೂಕಿನಿಂದ ಜಾಗ ಅಂತ ಕಳಿಸಿದ್ದಾರೆ. ಮಮತಾ ಅವರು ಭದ್ರಾವತಿಯಿಂದ ಜಾಗ, ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ ಪ್ರದೇಶ ಅಥವಾ ಜಾಗ ಅಂತ ಹೇಳಿದ್ದಾರೆ. ಅಮೃತ್ ರಮೇಶ್ ಚಿತ್ರದುರ್ಗದಿಂದ, ರಾಧಿಕಾ ಶ್ರೀರೇಖಾ ಅನುರಾಧ ಅಕ್ಷಯ್ ಅನ್ಮಯ್ ಪಾರ್ಥಸಾರಥಿ ಜಯನಗರ ಶಿವಮೊಗ್ಗದಿಂದ ಊರು ಅಂತ ಕಳಿಸಿದ್ದಾರೆ. ತಪ್ಪಾಗುತ್ತಲ್ಲ ಅವು. ಸರಿ, ಶ್ರೀಧರ್ ಮೂರ್ತಿ ಭೂತನಗುಡಿ ಭದ್ರಾವತಿಯಿಂದ ಸರಿಯಾದ ಉತ್ತರ. ನಮಸ್ಕಾರ ಸರ್, ಭದ್ರಾವತಿ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳು ಕೇಳುವುದಕ್ಕೆ ಸುಮಧುರವಾಗಿದೆ. ಗೀತಾ, ರಾಜೇಂದ್ರಪ್ಪ, ಆಶಾ, ವಿನಯ್, ವಿಜಯ್ ಮತ್ತು ಪುಟಾಣಿ ಗೌರಿ ಹಳೆಪೇಟೆ ಬೀದಿ ಭದ್ರಾವತಿಯಿಂದ ಸಂದೇಶವನ್ನ ಕಳಿಸಿರ್ತಾರೆ. ಸ್ಥಳ ಅಥವಾ ಅದಕ್ಕೆ ಜಾಗ ಅಂತ ಮತ್ತೊಂದು ಪದ ಪ್ರದೇಶ ಅಂತ ಹೇಳ್ತಾರೆ. ಮುರುಳೀಧರ್ ಶಿವಮೊಗ್ಗದಿಂದ ಸರಿಯಾಗಿದೆ ಸರ್. ಜ್ಯೋತಿ ರಾಜಶೇಖರ್ ಸಿದ್ದರಾಮನಗರ ಭದ್ರಾವತಿಯಿಂದ ತಾಣ ಅಂತ ಹೇಳಿದ್ದಾರೆ. ಸುನಂದ ಗುರು ಗಾನವಾರಿದಿ ಸಿದ್ದಾರುಣನಗರ ಭದ್ರಾವತಿಯಿಂದ ಜಾಗ ಅಂತ ಹೇಳಿದ್ದಾರೆ. ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ ಜಾಗ ಅಥವಾ ನಿವೇಶನ ಅಂತ ಹೇಳ್ತಿದ್ದಾರೆ. ನೆಲ ಅಥವಾ ಜಾಗ. ಗೀತಾ ಶ್ರೀನಿವಾಸ್ ಜೆಪಿ ನಗರ ಮೈಸೂರಿನಿಂದ, ಶ್ಯಾಮ್ ಸುರೇಶ್ ಬಿಎಚ್ ರಸ್ತೆ ಭದ್ರಾವತಿಯಿಂದ ತಾಣ ಅಂತ ಹೇಳಿದ್ದಾರೆ. ವೇದಾ ಶೆಟ್ಟಿ ಕಾಳಾವರ ಕುಂದಾಪುರದಿಂದ ಜಾಗ ಅಂತ ಹೇಳಿದ್ದಾರೆ. ಉಮಾ ಶಿವಶಂಕರ್ ಶಿವಮೊಗ್ಗದಿಂದ ಜಾಗ. ವಿಲೀಲ ವಿದ್ಯಾನಗರ ಶಿವಮೊಗ್ಗದಿಂದ ಜಾಗ, ನೆಲೆ, ಊರು ಇತ್ಯಾದಿಗಳು ಅಂತ ಹೇಳಿದ್ದಾರೆ. ತಾಣ ಅಂತ ಹೇಳಿದ್ದಾರೆ ಯಾರು? ಈರಣ್ಣ ಮುದನೂರಿಂದ. ಸಲ್ಮಾ ಟೀಚರ್ ಅವರು ಏನಂತ ಹೇಳಿದ್ದಾರೆ? ಜಾಗ ಅಂತ ಹೇಳಿದ್ದಾರೆ. ಸಂತಸರ್ ಬಡಿಗೇರ ಕೊಕ್ಕನೂರ್ ಹರಿಹರ ತಾಲೂಕಿನಿಂದ ಸ್ಥಳ ಎಂಬ ಪದಕ್ಕೆ ಏನೇನು ಕಳಿಸಿದ್ದಾರೆ? ಜಾಗ, ತಾಣ, ನೆಲೆ, ಸ್ಥಾನ, ಪ್ರದೇಶ, ಎಡೆ, ಅವಕಾಶ. ಕೆಲವೊಮ್ಮೆ ಜಾಗ ಅಥವಾ ಸ್ಥಳ ಎಂಬರ್ಥದಲ್ಲಿ ಬಳಸಲಾಗುತ್ತೆ. ಭೂಭಾಗ ಅಂತ ಹೇಳಿದ್ದಾರೆ. ಸುಮಿತ್ರ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ ಜಾಗ ಅಥವಾ ತಾಣ ಅಂತ ಹೇಳಿದ್ರೆ, ಚಂದ್ರಕಲಾ ಹಿರಿಯೂರು ಭದ್ರಾವತಿಯಿಂದ ಜಾಗ ಅಂತ ಹೇಳಿದ್ರೆ, ಬ್ರಹ್ಮಾನಂದ ರಾಣೆ ವಿದ್ಯಾನಗರ ಶಿವಮೊಗ್ಗದಿಂದ, ಮಂಜುಳಾ ಜನಾರ್ದನ್ ಉದಯ್ ಟರ್ನರ್ ಭೂತುಂಗುಡಿ ಭದ್ರಾವತಿಯಿಂದ, ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್ ಅವರು ಜಾಗ ಅಂತ ಹೇಳಿದ್ದಾರೆ. ಜಾಗ ಅಂತ ಯಾರು? ಕಿಟ್ಟು ವಿದ್ಯಾ ವಿನೋಬನಗರ ಶಿವಮೊಗ್ಗದಿಂದ, ಗಂಗಾಧರೇಶ್ ಬಿಜಿ ಹೊಸ್ಮನೆ ಭದ್ರಾವತಿಯಿಂದ ಜಾಗ ಅಂತ ಹೇಳಿದ್ದಾರೆ. ರೇಖಾ ಅವರು ಬೆಂಗಳೂರಿನಿಂದ ಜಾಗ, ಸ್ಥಾನ ಅಥವಾ ನೆಲೆ ಅಂತ ಹೇಳಿದ್ದಾರೆ. ಜಯಪುಟ್ಟಸ್ವಾಮಿ ಕೆನಡಾದಿಂದ ನಮಸ್ತೆ ಸರ್, ಸ್ಥಳ ಅಂತ ಹೇಳಿದ್ದಾರೆ. ರಂಗರಾಮೇಗೌಡ ಮಲಗೊಪ್ಪದಿಂದ ಜಾಗ ಅಥವಾ ವಿಳಾಸ ಅಂತ ಹೇಳಿದ್ದಾರೆ. ವಿಳಾಸ ಹೆಂಗಾಗುತ್ತೆ? ರೋಹಿಣಿ ಘನತೆ ಮಕ್ಕಳಾದ ಶ್ರೇಯ ಸಾರ್ಥಕ್ ಮತ್ತು ಸ್ವರ ಲೋಯ ವೃತ್ತ ಭದ್ರಾವತಿಯಿಂದ ಸ್ಥಾನ ಅಥವಾ ಪ್ರದೇಶ ಅಂತ ಹೇಳಿದ್ದಾರೆ. ಧರ್ಮಸ್ಥಳದಿಂದ ಅಂಬಿಕಾ ಅವರು ಸ್ಥಳ ಅಥವಾ ಜಾಗ ಅಂತ ಹೇಳಿದ್ದಾರೆ. ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯಕುಮಾರ್ ಅವರು ಉತ್ತರವನ್ನ ಜಾಗ ಅಂತ ಹೇಳಿದ್ದಾರೆ. ನಳಿನಿ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ ಪ್ರಾಂತ್ಯ, ಪ್ರದೇಶ, ತಾಣ ಅಂತ ಹೇಳಿದ್ದಾರೆ. ತೀರ್ಥ ಪ್ರಸಾದ್ ದೊಡ್ಡ ಮೇಟಿಕುರ್ಕೆ ಅರಸೀಕೆರೆ ತಾಲೂಕಿನಿಂದ ಜಾಗ ಅಥವಾ ನೆಲೆ ಅಂತ ಹೇಳಿದ್ದಾರೆ. ಇವರು ಯಾರು? ಎನ್ ಪಿ ಚಂದ್ರಪ್ಪ ವಿಶ್ರಾಂತ ಶಿಕ್ಷಕ ಮತ್ತು ಬಿ ವಿ ಮಂಗಳ ವಿದ್ಯಾನಗರ ಹರಿಹರದಿಂದ ಉತ್ತರವನ್ನು ಕಾಣಿಸ್ತಾ ಟೈಪ್ ಮಾಡ್ತಾ ಇದ್ದಾರೆ. ಮಾಡಿ ಮಾಡಿ ಮಾಡಿ. ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೋರಿ ಮಂಡಗದ್ದೆ ಹೋಬಳಿಯಿಂದ ಜಾಗ, ತಾಣ, ಸ್ಥಾನ, ನೆಲೆ ಮತ್ತು ಪ್ರದೇಶ ಅಂತ ಹೇಳಿದ್ದಾರೆ. ಸೀಗೆ ಬಗ್ಗೆ ಭದ್ರಾವತಿಯಿಂದ ಉಮಾ ತಮ್ಮಯ್ಯ, ಕೆಎಂಎಫ್ ಮೊಮ್ಮಕ್ಕಳಾದ ಮೈತ್ರಿ ಕುಸುಮ ಯುವರಾಜ್ ಅವರು ಉತ್ತರವನ್ನು ಕಳಿಸಿ ಡಿಲೀಟ್ ಮಾಡಿದ್ದಾರೆ. ಯಾಕೆ? ತಪ್ಪಾಗ್ಲಿ, ಏನ್ ತೊಂದರೆ ಇಲ್ಲ, ಭಾಗವಹಿಸೋದು ಮುಖ್ಯ ಅಂತ ಹೇಳ್ತೀನಿ. ಡಾಕ್ಟರ್ ಎಂ ಡಿ ಕೃಷ್ಣ ಶ್ರೀರಾಮ್ಪುರ ಮೈಸೂರಿನಿಂದ ಜಾಗ, ಸ್ಥಾನ, ತಾಣ, ನೆಲೆ, ಪ್ರದೇಶ ಅಂತ ಹೇಳಿದ್ದಾರೆ. ಶಿವಮೊಗ್ಗ ಕೃಷಿ ನಗರ ದೊಡ್ಡಮನೆ ಸವಿತಾ ಗಣೇಶ್, ಆಶಾ ವಿಜಯಕುಮಾರ್, ಡಾಕ್ಟರ್ ಪ್ರವೀಣ್ ಅವರು ಜಾಗ ಅಂತ ಹೇಳಿದ್ದಾರೆ. ಪ್ರಮ್ ವೀಣಾ ಬನಶಂಕರಿ ಸೀತಾ ಸರ್ಕಲ್ ಬ್ಯಾಂಗ್ಳೂರಿನಿಂದ ಸರಿಯಾದ ಉತ್ತರ. ಆಶಾ ಗಿರೀಶ್ ಪುಟಾಣಿ ಯಶಸ್ವಿನಿ ಶಂಕರ್ ಘಟ್ಟದಿಂದ ಉತ್ತಮ ಕಾರ್ಯಕ್ರಮ, ಒಳ್ಳೆಯ ಗೀತೆಗಳು ಅಂತ ಹೇಳಿದ್ದಾರೆ. ಪಂಕಜ ಜಹಗೀರ್ದಾರ್ ಬ್ಯಾಂಗ್ಳೂರಿನಿಂದ ತಾಣ ಅಥವಾ ಬೀಡು ಅಂತ ಹೇಳಿದ್ದಾರೆ. ಗಂಗಾಧರ್ ಸರ್ ದಯಮಾಡಿ 1960-70 ದಶಕದ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಯಾರು? ಬಾಬು ಮಲ್ಲಪ್ಪನ ಹಳ್ಳಿಯಿಂದ. ಜಾಗ ಅಥವಾ ನೆಲೆ ಅಂತ ಹೇಳ್ತಿದ್ದಾರೆ. ಪಣೀಂದ್ರ ವಿನೋಬನಗರ ಶಿವಮೊಗ್ಗದಿಂದ. ಸರಿ, ಎಲ್ಲರ ಉತ್ತರಗಳು ಸರಿಯಾಗಿತ್ತು ಅಂತ ಹೇಳ್ತಾ ಮೋಸ್ಟ್ಲಿ ಇದು ಕಡೆಯದಾಗ್ಬೋದು ಅಂತ ಹೇಳ್ತೀನಿ. ಈಗೇನು ಕೊಡುವಂತಹ ಪದ ಓಡು, ಓಡ್ತಾ ಇರ್ತೀವಲ್ವಾ, ಆ ಓಡ್ತಾ ಇರೋದಕ್ಕೆ ಬೇರೆದೊಂದು ಕರೀತಾರೆ. ಏನಂತ ಕರೀತಾರೆ? ನಾವು ಓಡೋದಕ್ಕೆ ಇನ್ನೊಂದು ಪದ ಇದೆ ಅಲ್ವಾ. ಸರಿ, ಯಾವುದು ಅಂತ ಸರಿಯಾಗಿ ಯೋಚನೆ ಮಾಡಿ ಕಳಿಸಿ ಆಯ್ತಾ. ಅಷ್ಟರಲ್ಲಿ ಈ ಗೀತೆ ನಿಮಗಾಗಿ, ಕದಿಮ ಕಳ್ಳರು ಚಿತ್ರದ ಗೀತೆ. ಕೇಳಿ ಬರುವಂತಹ ಸ್ವರಗಳು ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ.

ಕೇಳಿದ್ದೆ ಓಡು ಓಡ್ತೀವಲ್ವಾ ರನ್ನಿಂಗ್ ರೇಸ್, ರನ್ನಿಂಗ್ ರೇಸ್ಗೆ ಓಡು ಅಂತ ಹೇಳ್ತಾರೆ, ಓಡುವುದು ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಂದು ಪದ ಏನಿರ್ಬೋದು, ಓಟ, ಓಡ್ತಾ ಇರೋದಕ್ಕೆ ಓಟ ಅಂತ ಹೇಳ್ತಾರಲ್ವಾ. ಮನೆ ಹಾಗಾದ್ರೆ ನೀವೆಲ್ಲ ಯಾವ ರೀತಿ ಕಳಿಸಿರ ಅಂತ ನೋಡೋಣ. ಅನಿಲ್ ಕುಮಾರ್ ತಡಕ್ನಳ್ಳಿ ಹಿರೇಕೆರೂರು ತಾಲೂಕಿನಿಂದ ವೇಗವಾಗಿ ಅಂತ ಹೇಳಿದ್ದಾರೆ. ಜ್ಯೋತಿ ರಾಜಶೇಖರ್ ಸಿದ್ದಾರಣ ನಗರ ಭದ್ರಾವತಿಯಿಂದ ಪಲಾಯನ ಅಂತ ಹೇಳಿದ್ದಾರೆ. ಚೈತ್ರ ಶಿವಕುಮಾರ್ ಬಸವನ ಭದ್ರಾವತಿಯಿಂದ ವೇಗವಾಗಿ. ರಾಧಿಕಾ ಶ್ರೀರೇಖ ಅನುರಾಧ ಅಕ್ಷಯ್ ಅನ್ವಯ್ ಪಾರ್ಥಸಾರಥಿ ಜಯನಗರ ಶಿವಮೊಗ್ಗದಿಂದ ಓಟ ಅಂತ ಹೇಳಿದ್ದಾರೆ. ಶ್ರೀಧರ್ ಮೂರ್ತಿ ಭೂತನಗುಡಿ ಭದ್ರಾವತಿಯಿಂದ ಸರಿಯಾದ ಉತ್ತರ. ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ ಪಲಾಯನ ಅಂತ ಹೇಳಿದ್ದಾರೆ. ರಂಗರಾಮೇಗೌಡ ಮಲಗೊಪ್ಪ ಇಂದ ಓಟ ಸರಿಯಾಗಿ ಉತ್ತರ. ಮಂಜುಳಾ ಜನಾರ್ದನ್ ಉದಯ್ ಟೈಲರ್ ಭೂತನಗುಡಿ ಭದ್ರಾವತಿಯಿಂದ ವೇಗವಾಗಿ ಅಂತ ಹೇಳಿದ್ದಾರೆ. ಎಂ ಎಚ್ ರವಿಕುಮಾರ್ ಹಿರಿಯೂರು ತಾಲೂಕು ಮೇಟಿ ಕುರ್ಕೆಯಿಂದ ವೇಗವಾಗಿ. ಅಮೃತ್ ರಮೇಶ್ ಚಿತ್ರದುರ್ಗದಿಂದ ವೇಗವಾಗಿ ಬೇಗ ಬೇಗ ಅಂತ ಹೇಳಿದ್ದಾರೆ. ಶಾಂತಮ್ಮ ಗೌರಮ್ಮ ಹರ್ಷಿತಾ ನಯನ ಲೇಹನ್ ಅವರು ಕಳಿಸಿದ್ದಾರೆ, ವೇಗವಾಗಿ ಓಟ ಅಂತ ಹೇಳಿದ್ದಾರೆ. ಇಲ್ಲಿಂದ ಚಿತ್ರದುರ್ಗ ಹಿರಿಯೂರಿನಿಂದ ಅಮೃತ್ ರಮೇಶ್ ವಿದ್ಯಾನಗರ ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ ಗುರುಗಳೇ ಈಗ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಓಟ ಹಾಗೂ ವೇಗ ಚಲನೆ ಅಂತ ಹೇಳಿದ್ದಾರೆ. ವಿಜಯಪುರ ಸುದರ್ಶನ ಭರತ್ ಕುಮಾರ್ ಬಂದೇ ನವಾಜ್ ಅವರು ವೇಗವಾಗಿ ಅಂತ, ಸಲ್ಮಾ ಟೀಚರ್ ಅವರು ವೇಗವಾಗಿ ಚಲಿಸುವುದು ದೌಡು ಅಂತ ಹೇಳಿದ್ದಾರೆ. ಫ್ರಮ್ ವೀಣಾ ಪನಶಂಕರಿ ಸೀತಾ ಸರ್ಕಲ್ ಬೆಂಗಳೂರಿನಿಂದ ದೌಡಾಯಿಸು ಲಘು ಬಗೆ ಅಂತ ಹೇಳಿದ್ದಾರೆ. ಸಂತೋಚರ್ ಬಡ್ಗೇರ ಕೊಕ್ಕನ ಹರಿಯ ತಾಲೂಕಿನಿಂದ ಓಡು ರನ್ ಅಥವಾ ಓಟ ಅನ್ನೋದಕ್ಕೆ ದಾವಿಸು ಪಲಾಯನ ಮಾಡು ಪೈಪೋಟಿ ನಡೆಸು ವೇಗವಾಗಿ ಚಲಿಸು ಪರಗು ಅಂತ ಹೇಳಿದ್ದಾರೆ. ಭದ್ರಾವತಿಯ ಸವಿನೆನಪು ಕಾರ್ಯಕ್ರಮದಲ್ಲಿ ಗಂಗಾಧರ್ ಸರ್ ಅವರು ಆಯ್ಕೆ ಮಾಡುವ ಹಾಡುಗಳು ಮತ್ತು ಅವರ ನಿರೂಪಣೆ ಕೇಳುಗರನ್ನು ನಿಜವಾಗಿಯೂ ಆ ಹಳೆಯ ಸುಂದರ ದಿನಗಳಿಗೆ ಕರೆದೊಯ್ಯುತ್ತದೆ. ಅಂತಹ ಸುಂದರ ಹಾಡುಗಳನ್ನು ಕೇಳುತ್ತಾ ಆನಂದದಿಂದ ದಿನವನ್ನು ಕಳೆದಿರುವುದು ನಿಜಕ್ಕೂ ಭಾಗ್ಯವೇ ಸರಿ. ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಇಂತಹ ಸಂಗೀತ ಕಾರ್ಯಕ್ರಮಗಳ ಬಗ್ಗೆ ನಾವು ಕಾತರನಾಗಿರುತ್ತೇವೆ. ಶುಭರಾತ್ರಿ ಅಂತ ಹೇಳಿದರೆ ನಾವು ಸಹ ನಿಮಗೆ ಶುಭರಾತ್ರಿಯನ್ನ ಹೇಳ್ತಾ, ರೇಖಾ ಬೆಂಗಳೂರು ಅವರು ದಾವಿಸು ಅಂತ ಹೇಳಿದ್ದಾರೆ. ರಾಧಾ ನಿಧಿಗೆಯಿಂದ ವೇಗವಾಗಿ ಚಲಿಸು, ನ್ಯಾಯವಾಗಿ ಓಡಿದರೆ ಓಟ, ಮಂಚೂಣಿ ಅನ್ನುತ್ತಾರೆ, ತಪ್ಪು ಮಾಡಿ ಓಡಿದರೆ ಪಲಾಯನ ಎನ್ನುತ್ತಾರೆ. ಮುರಾರಿ ಕುಲಕರ್ಣಿ ರಾಯಚೂರಿನಿಂದ ನೋಡಿ ಚೆನ್ನಾಗಿದ್ದಾರೆ. ಕಟ್ಟಡಕ್ಕೆ ಬಳಸುವ ಹೆಂಚು ಅಂತ ಹೇಳಿದ್ದಾರೆ. ಯಾರು ಇವರು, ನಳಿನಿ ಗಿರಿಜಾರಾವ್ ಹಿರಿಯರ್ಕ ದಕ್ಷಿಣ ಕನ್ನಡದಿಂದ ವೇಗವಾಗಿ ಸಾಗು ಅಂತ ಹೇಳ್ತಾರೆ ಮಮತಾ ಭದ್ರಾವತಿಯಿಂದ. ವೇದಾ ಶೆಟ್ಟಿ ಕಾಳಾವರ ಕುಂದಾಪುರದಿಂದ ಓಟ ಅಂತ ಹೇಳಿದ್ದಾರೆ. ಗಂಗಾಧರೇಶ್ ಬಿಜೆ ಹೊಸ್ಮನೆ ಭದ್ರಾವತಿಯಿಂದ ಓಟ ಅಂತ ಹೇಳಿದ್ದಾರೆ. ಗೀತಾ ಶ್ರೀನಿವಾಸ್ ಜೆ ಪಿ ನಗರ ಮೈಸೂರಿನಿಂದ ಪಲಾಯನ ಅಂತ ಹೇಳಿದ್ದಾರೆ. ಪಣೀಂದ್ರ ಅವರು ಓಟ ಅಂತ ಹೇಳಿದ್ರೆ ಶಿವಮೊಗ್ಗದಿಂದ. ನಿಮ್ಮ ಕೇಂದ್ರದ ಹಾಡುಗಳು ಒಂದಕ್ಕಿಂತ ಒಂದು ಚೆನ್ನಾಗಿವೆ, ನಿಮಗೆ ಧನ್ಯವಾದಗಳು. ಒಂದು ದಿನ ಕನ್ನಡ ರಾಜ್ಯೋತ್ಸವದ ಹಾಡುಗಳನ್ನೇ ಪ್ರಸಾರ ಮಾಡಬಹುದ ಸ್ವಾಮಿ ಅಂತ ಹೇಳಿದ್ದಾರೆ. ಕನ್ನಡ ರಾಜ್ಯೋತ್ಸವದ ತಿಂಗಳಲ್ಲಿ ಮಾಡೋಣ ಅಂತ ಹೇಳ್ತಾ, ಓಡು ಪದಕ್ಕೆ ಮತ್ತೊಂದು ಹೆಸರು ಪಲಾಯನ ಅಂತ ಹೇಳ್ತಾರೆ. ಎನ್ ಪಿ ಚಂದ್ರಪ್ಪ ವಿಶ್ರಾಂತ ಶಿಕ್ಷಕ ವಿದ್ಯಾನಗರ ಹರಿಹರದಿಂದ. ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ ಪಲಾಯನ ಧಾವಿಸುವುದು ಅಂತ ಹೇಳಿದ್ದಾರೆ. ಶಿವಮೊಗ್ಗ ಕೃಷಿ ನಗರ ದೊಡ್ಡಮನೆ ಸವಿತಾ ಗಣೇಶ್ ಶಾಶ್ವ ವಿಜಯಕುಮಾರ್ ಡಾಕ್ಟರ್ ಪ್ರವೀಣ್ ಅವರ ದಾವಿಸು ಅಂತ ಉತ್ತರವನ್ನು ಹೇಳ್ತಾ, ಸವಿನೆನಪು ಕಾರ್ಯಕ್ರಮದಲ್ಲಿ ಒಳ್ಳೆ ಒಳ್ಳೆಯ ಗೀತೆಗಳ ಜೊತೆಗೆ ಒಂದಿಷ್ಟು ಪ್ರಶ್ನೆಗಳಿಂದ ಬುದ್ಧಿಶಕ್ತಿಗೆ ಕಸರತ್ತು ಕೊಟ್ಟಿದ್ದೀರಾ, ಧನ್ಯವಾದಗಳು, ಶುಭರಾತ್ರಿ ಅಂತ ಹೇಳ್ತಿದ್ದಾರೆ. ರನ್ನಿಂಗ್ ರೇಸ್ ಮ್ಯಾರಥಾನ್ ಓಟ ಅಂತ ಹೇಳ್ತಾರೆ ಜ್ಯೋತಿ ಎಸ್ ರಾವ್ ಶಿವಮೊಗ್ಗದಿಂದ. ಓಟ ಪಲಾಯನ ತಪ್ಪಿಸಿಕೋ ಉಮಾ ಶಿವಶಂಕರ್ ಪ್ರಿಯದರ್ಶಿನಿ ಲೇಔಟ್ ಶಿವಮೊಗ್ಗ, ಎಲ್ಲರಿಗೂ ಶುಭರಾತ್ರಿ ಅಂತ ಹೇಳ್ತಿದ್ದಾರೆ. ಸೀಗಬಗೆ ಭದ್ರಾವತಿಯಿಂದ ಉಮಾ ತಮ್ಮಯ್ಯ, ಕೆಎಂಎಫ್ ಮೊಮ್ಮಕ್ಕಳಾದ್ರೆ ಮೈತ್ರಿ ಕುಸುಮ ಯುವರಾಜ್ ಅವರು ವೇಗದ ನಡಿಗೆ ಅಂತ ಹೇಳ್ತಿದ್ದಾರೆ. ಅಲೆದಾಡು ಅಥವಾ ಅಲೆ ಅಂತ ಹೇಳ್ತಿದ್ದಾರೆ ಮುರಳೀಧರ್ ಶಿವಮೊಗ್ಗದಿಂದ. ಓಡುವುದಕ್ಕೆ ಸಮಾನಾರ್ಥಕ ಪದ ವೇಗವಾಗಿ ಹೋಗುವುದು ಶಾರದಾ ಹೋಮ್ಗಾರ್ಡ್ ಉಜ್ಜಿನಿಪುರ ಭದ್ರಾವತಿಯಿಂದ. ಓಟ ಅಂತ ಹೇಳ್ತಾ ಇದ್ದಾರೆ ಧರ್ಮಸ್ಥಳದಿಂದ ಅಂಬಿಕಾ ಅವರು. ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಅಂಪಸಾಗರದಿಂದ ವೇಗವಾಗಿ ಅಂತ ಹೇಳ್ತಿದ್ದಾರೆ. ಕೆಪಿ ದಿನೇಶ್ ಭಟ್ ಅರ್ಚನ ಭಟ್ ಆದಿತ್ಯ ಭಟ್ ಕೋರಿ ಮಂಡಗದ್ದೆ ಹೋಬಳಿಯಿಂದ ಓಟ ದಾವಿಸು ವೇಗ ಅಂತ ಹೇಳ್ತಿದ್ದಾರೆ. ಡಾಕ್ಟರ್ ಎಂ ಡಿ ಕೃಷ್ಣ ಶ್ರೀರಾಮಪುರ ಮೈಸೂರಿನಿಂದ ಸುತ್ತಾಡು ಅಲೆದಾಡು ಓಟ, ಓಟ ವೇಗವಾಗಿ ಓಡು ಬೇಗ ಓಡು ಅಂತ ಹೇಳ್ತಾರೆ ಭದ್ರಾವತಿ ಹೊಸ್ಮನೆಯಿಂದ ಧನಲಕ್ಷ್ಮಿಯವರು. ವೇಗವಾದ ನದಿಗೆ ನಡಿಗೆ ವಾರಿಣಿ ವಿಜಯನಗರ ಬೆಂಗಳೂರಿನಿಂದ. ಶ್ಯಾಮ್ ಸುರೇಶ್ ಬಿಎಚ್ ರಸ್ತೆ ಭದ್ರಾವತಿಯಿಂದ ನಮಸ್ಕಾರ ಸರ್, ನೀವು ಈಗ ಪ್ರಸಾರ ಮಾಡಿದ ಗೀತೆಗಳು ಅಧಿಕ ಮಾಸದಲ್ಲಿ ಹಬ್ಬ ಮಾಡಿದಂತಿದೆ. ಇದಕ್ಕೆ ಉದಾಹರಣೆ ಈಗ ಪ್ರಸಾರ ಮಾಡಿದ ಎಸ್ ಜನಕಿ ಆಡಿದ ಹಾಡು. ನಿಮ್ಮ ನಿರೂಪಣೆ ಕೇಳುತ್ತಿದ್ದರೆ ಬರುತ್ತಿರುವ ನಿದ್ದೆ ಕೂಡ ದೂರ ಹೋಗುತ್ತದೆ, ನಿಮಗೆ ವಿಶೇಷ ಧನ್ಯವಾದಗಳು ಅಂತ ಹೇಳ್ತಾ ಇದ್ರೆ,
ಶ್ಯಾಮ್ ಸುರೇಶ್ ಬಿಎಚ್ ರಸ್ತೆ ಭದ್ರಾವತಿಯಿಂದ ಓಟ ಅಂತ ಉತ್ತರವನ್ನು ಸಹ ಹೇಳಿದ್ದಾರೆ. ಸವಿನೆನಪು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮುಡಿಯುವಂತೆ ಸರ್, ಶುಭರಾತ್ರಿ.

ಅಂತ ಹೇಳ್ತಾರೆ ಯಾರು ಮಮತಾ ಅವರು ಭದ್ರಾವತಿಯಿಂದ. ಜಯಪುಟ್ಟ ಸ್ವಾಮಿ ಕೆನಡಾದಿಂದ ನಮಸ್ತೆ ಸರ್ ಅಂತ ಹೇಳ್ತಾ ಪಲಾಯನ ಅಂತ ಊಟ ಉತ್ತರವನ್ನ ಹೇಳಿರ್ತಾರೆ. ಇವರು ಓಟದ ಅಂತ ಹೇಳಿದರೆ ಯಾರು ಹೆಸರು ಕಳಿಸಿಲ್ಲ. ಕೊನೆ ಸಂಖ್ಯೆ ಕುಳಿತಿದೆ 9706 ಎಲ್ಲರೂ ತುಂಬಾ ಅಚ್ಚುಕಟ್ಟಾಗಿ ಪ್ರಯತ್ನವನ್ನ ಮಾಡಿದಿರ, ಒಳ್ಳೊಳ್ಳೆ ಉತ್ತರ ಸಹ ಕೊಟ್ಟಿದ್ರ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮ್ಮ ಎಲ್ಲರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಕಾರ್ಯಕ್ರಮ ಖುಷಿ ಕೊಟ್ಟಿದೆ ಅಲ್ವಾ, ಇದೇ ರೀತಿ ಕೇಳ್ತಾ ಇರಿ, ರೇಡಿಯೋ ಕೇಳ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ನಿದ್ದೆ ಮಾಡ್ತಾ ಇರಿ ಅಂತ ಹೇಳಿ ಶುಭರಾತ್ರಿ ಹೇಳ್ತಾ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಚಕ್ರವ್ಯೂಹ ಚಿತ್ರದ ಗೀತೆ.

ನಾಲ್ಕು ಸಂದೇಶಗಳನ್ನ ಓದಿ ಈ ಕಾರ್ಯಕ್ರಮನ ಮುಗಿಸೋಣ ಅಂತ ಹೇಳ್ತಾ, ಅನಿಲ್ ಕುಮಾರ್ ತಳಕ್ನಳ್ಳಿ ಹಿರೇಕೆರೂರು ತಾಲೂಕಿನಿಂದ, ನಮಸ್ತೆ ಗಂಗಾಧರ್ ಸರ್, ಸವಿನೆನಪು ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು, ಜೊತೆಗೆ ಸಮಾನಾರ್ಥಕ ಪದಗಳ ಕಾರ್ಯಕ್ರಮ ತುಂಬಾ ಇಷ್ಟ ಆಯ್ತು, ಶುಭರಾತ್ರಿ ಸರ್ ಅಂತ ಹೇಳ್ತಿದ್ದಾರೆ. ಮಂಜುಳಾ ಜನಾರ್ದನ್ ಉದಯ್ ಟೈಲರ್ ಬೂತುಂಗುಡಿ ಭದ್ರಾವತಿಯಿಂದ, ಒಳ್ಳೆ ಹಾಡುಗಳು ಪ್ರಸಾರ ಮಾಡಿದ್ದೀರಾ ಸರ್, ಧನ್ಯವಾದಗಳು, ಹಾಗೆ ಶುಭರಾತ್ರಿ ಸರ್ ಅಂತ ಹೇಳಿದ್ದಾರೆ. ಜಯಪುಟ್ಟಸ್ವಾಮಿ ಕೆನಡಾದಿಂದ, ನಮಸ್ತೆ, ಸವಿನೆನಪು ಕಾರ್ಯಕ್ರಮದಲ್ಲಿ ಸಮಾನಾರ್ಥಕ ಪದ ಮತ್ತು ಹಾಡುಗಳು ತುಂಬಾ ಚೆನ್ನಾಗಿತ್ತು, ಇಷ್ಟವಾಯಿತು, ಧನ್ಯವಾದಗಳು, ಶುಭರಾತ್ರಿ ಅಂತ ಹೇಳ್ತಿದ್ದಾರೆ. ಅಮೃತ್ ರಮೇಶ್ ಚಿತ್ರದುರ್ಗದಿಂದ, ಸೂಪರ್ ಹಾಡುಗಳು, ಗುಡ್ ನೈಟ್ ಬಾಯ್ ಸರ್ ಅಂತ ಹೇಳಿದ್ದಾರೆ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಉತ್ತಮ ನಿರೂಪಣೆಯೊಂದಿಗೆ ಉತ್ತಮ ಪ್ರಶ್ನೆಗಳನ್ನು ಕೇಳುತ್ತಾ ಸುಮಧುರವಾದ ಹಾಡುಗಳನ್ನು ಪ್ರಸಾರ ಮಾಡಿದ ನಿಮಗೂ ನಿಲಯಕ್ಕೂ ಹೃದಯಪೂರ್ವಕ ಧನ್ಯವಾದಗಳು ಸರ್, ಶುಭರಾತ್ರಿ ಅಂತ ಹೇಳ್ತಾರೆ. ಭಾಗವಹಿಸಿದ ತಮ್ಮ ಎಲ್ಲರಿಗೂ ಸಹ ಪ್ರೀತಿಯ ಹಾಗೂ ನನ್ನ ವಂದನೆಗಳು, ಶುಭರಾತ್ರಿ, ಧನ್ಯವಾದಗಳು ಅಂತ ಹೇಳ್ತಾ, ಇದುವರೆಗೂ ಚಿತ್ರಗೀತೆಗಳನ್ನ ಕೇಳಿದ್ರಿ. ಆಕಾಶವಾಣಿ ಭದ್ರಾವತಿ, ಸಮಯ 11 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಹಿಂದಿಯಲ್ಲಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.